ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 21 ದಿನ, ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 12 ತಾರೀಕು ಶನಿವಾರ. ಈಗ ಸಮಯ 5:58:45. ಆತ್ಮೀಯ ಶ್ರೋತೃ ಮಿತ್ರರೆಲ್ಲರಿಗೂ ಡಿ ರುಕ್ಮಾಂಗದ ಮಾಡುವ ನಮಸ್ಕಾರಗಳು, ಹಾಗೂ ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಶಾಂತಲಾ ನಾಗರಾಜು ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಪ್ರಭಾ ಜೆ ಇನಾಮದಾರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಇಂದಿನ ವಿಷಯ ಋತುಬಂಧ. ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ, ವೈದ್ಯಾಧಿಕಾರಿ, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಹಾಗೂ ಸಂಜೆ 6:15 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 9:10 ಗೀತ ಪಲ್ಲವ, 9:30 ಗಾನಗಂಗೆ ಪ್ರಸಾರವಾಗುತ್ತೆ, 10:30 ಸುನೇರೆಪಲ್, 11:00 ಸವಿನೆನಪು ಕಾರ್ಯಕ್ರಮ, 11:30 ಸ್ಟಂಪ್ಡ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಸೌಂದರ್ಯ ಲಹರಿ ಭಜನಾ ತಂಡದ ಸದಸ್ಯರಿಂದ ಗೌರಿ ಗಣೇಶ ಹಬ್ಬದ ವಿಶೇಷ ಸಂಗೀತ ಕಾರ್ಯಕ್ರಮ ಕೇಳುವಿರಿ. ಪ್ರಸ್ತುತಿ ರಜನಿ ಜಿಆರ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ. ಈ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಅಗ್ರಿ ಉಡಾನ್ ಯೋಜನೆ ಕುರಿತು ಮಾತನಾಡುತ್ತಾರೆ ಎಂ ರವಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನು ಕೇಳುವಿರಿ. 2:40 ಹಕ್ಕಿಯ ಬಳಗ. ಉಳಿದಿರುವ ನೆರಳು, ಒಂದು ಮರದ ಆತ್ಮಕಥೆ. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಸೋಮನಹಳ್ಳಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ಮಾಣ ಆಶಾ. 3:00 ಗುಲ್ಮೊಹರ್ನಲ್ಲಿ ಹಿಂದಿ ಚಿತ್ರಗೀತೆಗಳು, 5:30 ಗಿರ್ಮಿಟ್, 6:30 ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ, 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಸುಸ್ಥಿರ ಮೀನುಗಾರಿಕೆ ಹಾಗೂ ಜಲಸಂಪನ್ಮೂಲ ಸಂರಕ್ಷಣೆ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ, 8:00 ಸಿರಿಗಂಧ, 9:15 ಡಿ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಗಳು, 9:30 ಯುವವಾಣಿ. ಯುವ ಪ್ರತಿಭೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನು ಅಭ್ಯಾಸ ಮಾಡುತ್ತಿರುವ ಸ್ಮೃತಿ ಎಸ್ ಸಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಶ್ವಿನ್ ಎಂ ದಾಲ್ವಿ ಅವರಿಂದ ಸುರ್ಬಹಾರ್ ವಾದನ. ಇದು ಆಕಾಶವಾಣಿ ಜೈಪುರ ಕೇಂದ್ರದ ಕೊಡುಗೆ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಮಾಡಿಕೊಂಡಿರಿ. ಇದು ಆಕಾಶವಾಣಿ. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರ.

ಇದು ಆಕಾಶವಾಣಿ. ಈಗ ಶುಭೋದಯ ಕರ್ನಾಟಕ. ಮೊದಲಿಗೆ ಸುರಭಿ ಪ್ರಸಾದ್ ಅವರು ಹಾಡಿರುವ ದೇವರ ನಾಮಗಳನ್ನು ಕೇಳೋಣ. ಕೇಳಿ ಪುರಂದರದಾಸರ ಈ ಒಂದು ಕೃತಿಯನ್ನು. ರಂಗನ ನೋಡಿರೆ ನರಸಿಂಗನ ನೋಡಿರೆ.

ಸುರಭಿ ಪ್ರಸಾದ್ ಅವರು ಹಾಡಿರುವ ದೇವರ ನಾಮಗಳನ್ನು ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕದಲ್ಲಿ. ಇನ್ನೀಗ ಕೇಳಿ ಹೆಳವನಕಟ್ಟೆ ಗಿರಿಯಮ್ಮ ವಿರಚಿತ ಈ ಒಂದು ದೇವರ ನಾಮವನ್ನು. ನಂಬಿದೆ ನಂಬಿದೆ ಅಂಬುಜಾಕ್ಷ ನಿನ್ನ ನಂಬಿದೆ ನಂಬಿದೆ.

ಇದುವರೆಗೆ ಸುರಭಿ ಪ್ರಸಾದ್ ಅವರು ಹಾಡಿದ ದೇವರ ನಾಮಗಳನ್ನು ಕೇಳಿದಿರಿ. ಶುಭೋದಯ ಕರ್ನಾಟಕದಲ್ಲಿ ಇನ್ನು ಮುಂದೆ ಕೇಳಿ ಪಿ ಎಸ್ ನಾಗರಾಜ್ ಅವರು ಹಾಡಿರುವ ಪುರಂದರದಾಸರ ಈ ಒಂದು ದೇವರ ನಾಮವನ್ನು. ಈತ ಮುಖ್ಯ ಪ್ರಾಣನಾಥ, ಶ್ರೀರಾಮ ಸೇವಕನೆನಿಸಿದಾತ.

ಇನ್ನು ಮುಂದೆ ಕೇಳಿ ಟಿ ಎಸ್ ರಮ ಹಾಗೂ ಜಿ ಆರ್ ಜಯ ಅವರುಗಳು ಹಾಡಿರುವ ಬಸವಣ್ಣನವರ ವಚನವೊಂದನ್ನು. ಲೌಕಿಕರ ಕಂಡು ಆಡುವೆ ಹಾಡುವೆ.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ.
1: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
2: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
3: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
1: ನಮ್ಮ ಕನ್ನಡ ನಾಡು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ, ಶಾಂತಲಾ ನಾಗರಾಜ್ ಅವರಿಂದ.
1: ಅಂದು ಆಪ್ತ ಸಮಾಲೋಚನಾ ಕೇಂದ್ರದಲ್ಲಿ ಭಾರೀ ಕೋಲಾಹಲವಾಗಿತ್ತು. 14 ವರ್ಷದ ಹುಡುಗನೊಬ್ಬ ತನ್ನ ತಂದೆಯನ್ನು ಕೋಲಿನಿಂದ ಸಾಯುವಂತೆ ಹೊಡೆದು ಬಿಟ್ಟಿದ್ದ. ಅವನ ತಾಯಿ ಗಂಡನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅವನ ಚಿಕ್ಕಮ್ಮ ಅವನನ್ನು ದರದರನೆ ಎಳೆದುಕೊಂಡು ಹತ್ತಿರವಿದ್ದ ಆಪ್ತ ಸಮಾಲೋಚನಾ ಕೇಂದ್ರಕ್ಕೆ ಕರೆತಂದರು. ಅಷ್ಟು ಹೊತ್ತಿಗಾಗಲೇ ತಾಯಿ ಮತ್ತು ಚಿಕ್ಕಮ್ಮಂದರಿಂದ ಬೈಗುಳ ಹೊಡೆತ ತಿಂದಿದ್ದ. ಆದರೂ ಅವನ ಮುಖ ಬಿರುಸಾಗಿಯೇ ಇತ್ತು ಮತ್ತು ತಾನು ಮಾಡಿದ್ದೇ ಸರಿ, ತನ್ನಪ್ಪ ಅದಕ್ಕೇ ಲಾಯಕ್ಕು ಎಂದೇ ವಾದಿಸುತ್ತಿದ್ದ. ಅಲ್ಲಿದ್ದ ಹಿರಿಯ ಆಪ್ತ ಸಮಾಲೋಚಕಿ ಅವನನ್ನು ತಮ್ಮ ಮುಂದಿದ್ದ ಕುರ್ಚಿಯಲ್ಲಿ ಕೂಡಿಸಿ ಒಂದು ಲೋಟ ನೀರು ಕುಡಿಸಿ ಚಿಕ್ಕಮ್ಮನನ್ನು ಆ ರೂಮಿನಿಂದ ಹೊರಗೆ ಕಳಿಸಿ ಸ್ನೇಹದ ಧ್ವನಿಯಲ್ಲಿ ಕೇಳಿದರು, ಮಗು ನಿನಗೆ ಈಗ ಹೇಗನಿಸುತ್ತದೆ? ಅವನು ಸುಮ್ಮನೆ ಅವರ ಮುಖ ನೋಡಿದ. ನಂತರ ತಲೆ ಕೆಳಗಡೆ ಹಾಕಿ ಒಂದು ಪಾದದಿಂದ ಮತ್ತೊಂದು ಪಾದವನ್ನು ಹೊಸೆಯುತ್ತಾ ನಿರಾಸೆಯನ್ನೇ ಮೈತುಂಬಾ ಹೊದ್ದಂತೆ ಕುಳಿತ. 5 ನಿಮಿಷಗಳ ನಂತರ ಆಪ್ತ ಸಮಾಲೋಚಕಿಯ ಕೈ ಹಿಡಿದು ಗೊಳೋ ಎಂದು ಅಳಲು ಪ್ರಾರಂಭಿಸಿದ. ಅವರು ಹಾಗೆ ಅಳುತ್ತಿದ್ದರೂ ಏನೂ ಹೇಳದೆ ಸುಮ್ಮನೆ ತಲೆ ಸವರಿಸಿದರು. ನಿಧಾನವಾಗಿ ಸುಧಾರಿಸಿಕೊಂಡ ಹುಡುಗ ಹೇಳಿದ್ದು, ನನ್ನ ತಂದೆ ಸದಾ ನನ್ನನ್ನು ಹೀಯಾಳಿಸುತ್ತಿದ್ದರು. ನಾನು ಏನು ಮಾಡಿದರೂ ಅದರಲ್ಲೂ ತಪ್ಪು ಹುಡುಕುತ್ತಿದ್ದರು. ನನ್ನಣ್ಣನನ್ನು ಹೋಲಿಸುತ್ತಾ ಅವನ ಕಾಲಿನ ಕೆಳಗೆ ತೂರು ಎನ್ನುತ್ತಿದ್ದರು. ಅಣ್ಣನೂ ವ್ಯಂಗ್ಯವಾಗಿ ನಗುತ್ತಿದ್ದ. ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯೋಣವೆಂದು ನಿರ್ಧಾರ ಮಾಡಿದ್ದೆ. ಸಾಯುವ ಮೊದಲು ಅಪ್ಪನಿಗೆ ಅವರು ನನಗೆ ಹೊಡೆಯುತ್ತಿದ್ದಂತೆ ಹೊಡೆದು ನನ್ನ ಕೋಪ ತೀರಿಸಿಕೊಳ್ಳಬೇಕೆಂದು ಈ ದಿನ ಹೊಡೆದೆ. ಇದು ಕೀಳರಿಮೆ ಎನ್ನುವ ಮಾನಸಿಕ ವ್ಯತ್ಯಯದ ಫಲಿತಾಂಶ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎನ್ನುವುದು ಮಾನಸಿಕ ರೋಗವಲ್ಲ, ಆದರೆ ಯಾವುದೇ ಮಾನಸಿಕ ರೋಗಕ್ಕೆ ಎಡೆಮಾಡಿ ಕೊಡಬಹುದಾದ ಸಾಧ್ಯತೆ ಉಳ್ಳದ್ದು. ಮೇಲಿನ ಉದಾಹರಣೆಯನ್ನೇ ತೆಗೆದುಕೊಂಡರೆ ಆ ಹುಡುಗನಿಗೆ ಈ ಕೀಳರಿಮೆ ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ಗೆ ಎಡೆಮಾಡಿ ಕೊಟ್ಟಿದೆ. ತಂದೆಯಾದವನನ್ನು ಮಗ ಹೊಡೆಯುವುದನ್ನು ಸಮಾಜ ಒಪ್ಪುವುದಿಲ್ಲ. ಅಷ್ಟೇ ಅಲ್ಲ, ಇವತ್ತು ತಂದೆಯನ್ನು ಹೊಡೆಯುವ ಕ್ರೌರ್ಯ ತೋರಿಸಿದವನು ನಾಳೆ ರಸ್ತೆಯಲ್ಲೂ ಯಾರಾದರೂ ಇವನಿಗಿಷ್ಟವಾಗದ ಹಾಗೆ ನಡೆದುಕೊಂಡರೆ ಅವರನ್ನೂ ಹೊಡೆಯಬಹುದು. ಹೀಗೆ ಕ್ರೌರ್ಯವೇ ಆಪ್ತವಾಗಿ ಬಿಟ್ಟರೆ ಆತ್ಮಸಾಕ್ಷಿ ನಾಶವಾಗಿ ಸಮಾಜದ ಭಯ, ಹಿರಿಯರ ಭಯ, ಪೊಲೀಸು ವ್ಯವಸ್ಥೆಯ ಭಯ ಇಲ್ಲವಾಗುತ್ತದೆ. ಇಂಥ ವ್ಯಕ್ತಿಗಳು ಸಮಾಜ ಕಂಟಕರಾಗುತ್ತಾರೆ. ಮಕ್ಕಳಲ್ಲಿ ಕೀಳರಿಮೆ ಯಾಕೆ ಬೆಳೆಯುತ್ತದೆ ಎನ್ನುವುದನ್ನು ಮನೋವಿಜ್ಞಾನ ಹಲವು ಕಾರಣಗಳಿಂದ ವಿವರಿಸುತ್ತದೆ. ಮನೆಯಲ್ಲಿ, ಶಾಲೆಯಲ್ಲಿ, ಸ್ನೇಹಿತರ ವಲಯದಲ್ಲಿ ಯಾವುದೇ ಕಾರಣಕ್ಕೆ ಪದೇ ಪದೇ ಹೀಯಾಳಿಸುತ್ತಿದ್ದರೆ ಮಕ್ಕಳಿಗೆ ಕೀಳರಿಮೆ ಬರಬಹುದು. ಉದಾಹರಣೆಗೆ ಕಪ್ಪು ಬಣ್ಣ, ಕುಳ್ಳು, ಉಬ್ಬುಹಲ್ಲು, ಕಡಿಮೆ ಅಂಕ ತೆಗೆಯುವ ಪೆದ್ದುತನ, ಇಂಥವನ್ನ ಪದೇ ಪದೇ ಹೇಳಿ ಮತ್ತೊಬ್ಬರೊಡನೆ ಹೋಲಿಸುತ್ತಿದ್ದರೆ ಮಕ್ಕಳಿಗೆ ಕೀಳರಿಮೆ ಖಂಡಿತ ಬರಬಹುದು. ಕೀಳರಿಮೆ ಬಂದ ಎಲ್ಲ ಮಕ್ಕಳು ಮಾನಸಿಕ ವ್ಯತ್ಯಯಗಳೇನೂ ಆಗುವುದಿಲ್ಲ, ಆದರೆ ಮಕ್ಕಳು ಅದನ್ನು ಮೀರಿ ಬದುಕನ್ನು ಸುಂದರವಾಗಿಯೇ ಕಟ್ಟಿಕೊಳ್ಳಬಹುದು. ಕೆಲವರು ಹಿಂಜರಿಕೆಯ ಸ್ವಭಾವ ಬೆಳೆಸಿಕೊಂಡು ಎಲೆಮರೆಯ ಕಾಯಿಗಳಂತೆ ಬದುಕು ಬಿಡಬಹುದು. ಕೆಲವರು ಮಾತ್ರ ಉಗ್ರರಾಗಿ ಪ್ರತೀಕಾರಕ್ಕೆ ಹಲವು ಸಮಾಜ ಬಾಹಿರ ಕೆಲಸಗಳನ್ನು ಮಾಡಿ ಅದರಲ್ಲೇ ತೃಪ್ತಿ ಹೊಂದಬಹುದು. ಮಕ್ಕಳನ್ನು ಬೆಳೆಸುವಾಗ ಪೋಷಕರಿಗೆ ಈ ಬಗ್ಗೆ ವೈಜ್ಞಾನಿಕ ಅರಿವು ಇರುವುದು ಅತಿ ಮುಖ್ಯ. ಮಕ್ಕಳನ್ನು ಗದರದೆ ಬಯ್ಯದೆ ಬೆಳೆಸುವುದು ಖಂಡಿತ ಸಾಧ್ಯವಿಲ್ಲ, ಆದರೆ ಅದರಲ್ಲಿ ಮಿತಿ ಇರಬೇಕು. ಆದಷ್ಟು ಬೇರೆಯವರ ಜೊತೆಯಲ್ಲಿ ಹೋಲಿಸುವುದನ್ನು ನಿಲ್ಲಿಸಬೇಕು. ಮನೋವಿಜ್ಞಾನ ಹೇಳುವುದೆಂದರೆ ಪ್ರತಿ ಜೀವಿಯೂ ವಿಭಿನ್ನ. ಒಬ್ಬರ ಬುದ್ಧಿಯ ಹಾಗೆ ಮತ್ತೊಬ್ಬರಿಗೂ ಇರುವುದು ಸಾಧ್ಯವೇ ಇಲ್ಲ. ಪ್ರತಿಯೊಂದು ಜೀವಿಗೂ ಒಂದಲ್ಲ ಒಂದು ಜಾಣತನ ಇದ್ದೇ ಇರುತ್ತದೆ. ಅದನ್ನ ಬಾಲ್ಯದಲ್ಲೇ ಹೆತ್ತವರು ಗುರುತಿಸಬೇಕು. ಮಕ್ಕಳು ಮಾಡುವ ಸಣ್ಣ ಕೆಲಸವನ್ನು ಮೆಚ್ಚಬೇಕು. ಅದನ್ನ ಪಾಸಿಟಿವ್ ಸ್ಟ್ರೋಕ್ ಎನ್ನುತ್ತಾರೆ. ತಪ್ಪು ಮಾಡಿದಾಗ ಧಾರಾಳವಾಗಿ ಬೈಯುವ ಪೋಷಕರು ಒಳ್ಳೆಯ ಕೆಲಸ ಮಾಡಿದಾಗ ಹೊಗಳುವುದಕ್ಕೆ ಜಿಪುಣತನವನ್ನು ತೋರಿಸಬಾರದು. ನೀವು ಕೊಡುವ ಒಂದೊಂದು ಮೆಚ್ಚುಗೆಯು ಮಗುವಿನಲ್ಲಿ ಆತ್ಮಬಲವನ್ನು ಬೆಳೆಸುತ್ತದೆ. ಮುಂದೆ ಅವರು ಸತ್ಪ್ರಜೆಗಳಾಗಿ ಬಾಳುತ್ತಾರೆ.
0: ಇದುವರೆಗೆ ಶಾಂತಲಾ ನಾಗರಾಜ್ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.

0: ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ.
2: ಓಡಿ ಪೋದನೆ ಓಡಿ ಪೋದನೆ ಓಡಿ ಪೋದನೆ.
1: ಖ್ಯಾತ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರು ತಮ್ಮ 80ನೆಯ ವಯಸ್ಸಿನಲ್ಲಿ ಹಾಡಿದ್ದು
2: ಓಡಿ ಪೋದನೆ ಓಡಿ ಪೋದನೆ.
1: ಮಳವಳ್ಳಿ ಸುಂದರಮ್ಮ 4 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ರಂಗಭೂಮಿಯಲ್ಲಿ ಕಂಗೊಳಿಸಿದವರು. 18 ಮೊಳ ಸೀರೆ ಉಟ್ಟು ಅವರು ರಂಗಕ್ಕೆ ಬಂದರೆ ಎಲ್ಲರೂ ಹುಬ್ಬೇರಿಸುತ್ತಿದ್ದರು. ಮಹಿಳೆಯರು ವೇದಿಕೆ ಏರದ ಕಾಲ ಅದು. ಆಗ ಇವರು ಪುರುಷನ ಪಾತ್ರ ವಹಿಸ್ತಾ ಇದ್ರು. ನಾಟಕ ಕಂಪನಿಯನ್ನ ಸ್ಥಾಪಿಸಿದರು. ನಾಟ್ಯ ಶಾರದೆ ಬಿರುದನ್ನ ಮೈಸೂರು ಒಡೆಯರವರಿಂದಲೇ ಪಡೆದರು. ಗುಬ್ಬಿ ಕಂಪನಿಯ ಲಾಭಾಂಶದಲ್ಲಿ 5% ಗುಬ್ಬಿ ವೀರಣ್ಣ ಅವರು ಮಳವಳ್ಳಿ ಸುಂದರಮ್ಮ ಅವರಿಗೆ ಕೊಡ್ತಾ ಇದ್ರು. ಅಂದರೆ ಆ ಕಾಲದಲ್ಲಿ ಅವರ ಪ್ರಾಮುಖ್ಯತೆ ಎಷ್ಟಿತ್ತು ಅಂತ ಊಹಿಸಬಹುದು. ಕೇಳೋಣ ಕನ್ನಡ ರತ್ನ ಭಂಡಾರದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳು.
2: ಅದು ನಮ್ಮ ಸ್ವಂತ ಕಂಪನಿಯಲ್ಲೇ ನನಗೆ ಅಷ್ಟು ಧೈರ್ಯ ಬಂದದ್ದು. ನಾನು ಪಾತ್ರ ವಹಿಸಿದ್ದು ನನಗೆ ಯಾವ ವಿಧವಾದ ಒಂದು ಭಯ ಯಾವುದು ಒಂದು ಆಗಲಿಲ್ಲ. ಸಂತೋಷವೇ ಆಗ್ತಾ ಇತ್ತು ಬಾಲ್ಯಾವಸ್ಥೆ. ಆ ಭಯವೇನು ನನಗೆ ತೋರಲಿಲ್ಲ. ನನಗೆ ಸಂತೋಷ. ನಮ್ಮ ತಂದೆಯವರು ಅದನ್ನು ಬಹಳ ನನಗೆ ಮೆಚ್ಚುಗೆ ತೋರಿಸ್ಬಿಟ್ರು. ಇದ್ದುದು ನಾನು ಬಹಳ ಸಂತೋಷವಾಗ್ಬಿಡ್ತು. ಆವಾಗ ಕಂಪನಿಗಳು ಇನ್ಯಾವುದೂ ಇರಲಿಲ್ಲ. ತಂದೆಯವರು ಅದನ್ನು ಪ್ರಾರಂಭ ಮಾಡಿದ್ದು ಎಳಂದೂರಿನಲ್ಲಿ. ಆಮೇಲೆ ಸೀತಪ್ಪ ಅವ್ರ ಕಂಪನಿಗೆ ಬಂದದ್ದು. ಅವಾಗ ಅವ್ರದ್ದು ತುಮಕೂರಿನಲ್ಲೇ ಇದ್ದದ್ದವರು. ಅಲ್ಲಿ ಸುಭದ್ರೆ, ಕಾಳಿದಾಸ, ಸದರ್ಮೆ ಮತ್ತು ನಮ್ಮ ಶಾರದಾ ವಿಲಾಸ್ ಕಂಪನಿ ಪ್ರಾರಂಭ ಆಯಿತು. ಅದೊಂದು 5-6 ವರ್ಷ ನಡೆದಿದೆ. ಮತ್ತು ಸಾಮ್ರಾಜ್ಯ ಲಕ್ಷ್ಮಿ ಅಂತ ಹೇಳಿ ನಾನು ನಮ್ಮ ತಂದೆಯವರು ನಮ್ಮ ಅಣ್ಣನವರು ಮತ್ತು ಆ ಕಂಪನಿ ಪ್ರಾರಂಭ ನಮ್ಮ ಸ್ವಂತ ಮಾಡಿದ್ದು. ಅದೊಂದು 10-12 ವರ್ಷ ಬಹಳ ಚೆನ್ನಾಗಿ ನಡೀತು. ಅದು ಅದಾದಮೇಲೆ ನಾನು ಯಾವುದು ಬೇಕಾಗಿಲ್ಲ ಅಂತ ಅಂದು ಹೇಳಿಬಿಟ್ಟು ಕಂಪನಿಗಳಿಗೆ ನಾನು ಹೋಗೋದಿಲ್ಲ ಅಂತ ಅಂದೇಳಿ ಸಂಗೀತ ಮಾಡಿಕೊಂಡು ನಾನು ಮನೆಯಲ್ಲೇ ಇದ್ದುಬಿಟ್ಟಿದ್ದೆ. ಕಾರ್ಯಕಾರಣದಿಂದ ವೀರಣ್ಣ ಅವ್ರ ಕಂಪನಿಗೆ ಅವ್ರ ಕಂಪನಿಯವರೇ ಬಂದು ನನ್ನನ್ನು ಅಪೇಕ್ಷೆ ಮಾಡಿದ್ರಿಂದ
3: ಕಂಪನಿಗೆ
2: ಹೌದು ಸರಿ. ಆಮೇಲೆ ಹೋಗಿ ಕಡೆಯಲ್ಲಿ ವೀರಣ್ಣವ್ರು ಬಂದರು. ಸರಿ, ದೊಡ್ಡವ್ರ ಮಾತು ಮೀರಬಾರ್ದು ಅಂತ ಹೇಳಿ ಹೋಗ್ಬಿಟ್ಟು ನಾನು ಸಂಬಳಕ್ಕೆಲ್ಲೂ ನಾನು ಇರಲಿಲ್ಲ, ಆದ್ದರಿಂದ ಸಂಬಳಕ್ಕೆ ಬರೋದಿಲ್ಲ ಅಂತ ಪಾರ್ಟ್ನರ್ಶಿಪ್ನಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಿದೆ ಸರ್. ಅಲ್ಲಿ ಒಂದು 7-8 ವರ್ಷ ನಾನು ಮಾಡಿದೆ. ಅದಾದಮೇಲೆ ಮುರ್ರಾಯರ್ ಕಂಪನಿ, ನಾಗೇಶ್ ರಾಯರ್ ಕಂಪನಿ, ಕೊಟ್ಟೂರಪ್ಪನವರು, ರಾಮರಾಜ ಅರಸ್, ಸರಿ, ಸಿ ಬಸವರಾಜ್ ಅಂತ ಹೇಳಿ, ಎಂ ಬಿ ಬಸವರಾಜ್ ಅಂತ ಹೇಳಿ, ಅದನ್ನು ಒಂದು ಅದು ಒಂದು 8-10 ವರ್ಷ ನಡೆದಿದೆ ಸರ್. ನಾಟಕಕ್ಕೆ ಅಂತ ಅಂದರೆ ಅವರ ಒಂದು ಸಂತೋಷವನ್ನೆಲ್ಲ ನಮಗಾಗಿ ಬಹಳ ಒಂದು ಮುಡುಪಾಗಿ ಇಟ್ಟುಕೊಂಡು ಬಹಳ ಸಂತೋಷ ಪಟ್ಟುಕೊಂಡು ನಮಗೊಂದು ಉತ್ತೇಜನ ಕೊಡ್ತಾಯಿದ್ರು ನಮ್ಮ ಪಾತ್ರ ನೋಡಿಬಿಟ್ಟು. ಅದಕ್ಕೋಸ್ಕರವಾಗಿ ನಾವು ನಷ್ಟವಾಗಲಿ ಕಷ್ಟವಾಗಲಿ ಆ ಕಂಪನಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅಂದು ಹೇಳಿಬಿಟ್ಟು ನಮಗೂ ಒಂದೊಂದು ಅಭಿಲಾಷೆ ಬಂತು. ಅದು ಪ್ರಾಕ್ಟೀಸ್ ಮ್ಯಾನೇಜರ್ ಸೀನ್ಸ್ ಎಲ್ಲ ಜೋಡಿಸೋದಕ್ಕೆ ಅವ್ರಗಳಿಗೆಲ್ಲ ಒಂದೊಂದು ಮ್ಯಾನೇಜರು ಹೀಗೆ ಅಂತ ಹೇಳೋರಷ್ಟೇನೆ. ನಿರ್ದೇಶಕರು ಅಂತ ಅಂದು ಹೇಳಿಬಿಟ್ಟು ಹೀಗೆ ಇವಾಗ ಸಿನಿಮಾಗಳಲ್ಲಿ ಹೇಳ್ತಾರೆ. ಆಗ ಅದರಲ್ಲಿ ಸಿನಿಮಾ ಪೈಪೋಟಿ ಏನಾಗಲಿಲ್ಲ. ಅದರಲ್ಲಿ ಇನ್ನೊಂದು ವಿಚಾರ, ಕೆಲವು ನಾಟಕಗಳು ನಾವು ಆಡೋದು ನಾಟಕಗಳು ಕೆಲವರು ಯಾರು ಆಡಲೇ ಇಲ್ಲ. ವರದಾಚಾರ ನಾಟಕಗಳು ಇವುಗಳು, ಮನ್ಮೋತ್ ವಿಜಯ, ಶಕುಂತಲ, ನಿರುಪಮ ಇವೆಲ್ಲ ಅವ್ರ ನಾಟಕಗಳು. ಅದೆಲ್ಲ ನಾಗೇಶ್ ರಾಯರು ಮರ್ರಾಯರು ಬಂದ್ಮೇಲೆ ಆ ನಾಟಕಗಳು ಆಡಿದ್ದು. ಆ ನಾಟಕಗಳು ಯಾರು ಆಡಲಿಲ್ಲ ಸರ್. ಪ್ರೇಕ್ಷಕರು ನಮಗಾಗಿ ಅದಕ್ಕೋಸ್ಕರವಾಗಿ ಅವರು ಬಂದು ನಮಗೊಂದು ಪ್ರೋತ್ಸಾಹ ಕೊಡಲಿಲ್ಲ ಸರ್. ಆ ಪ್ರೋತ್ಸಾಹ ಕೊಡಲಿಲ್ಲ. ಆದ ಕಾರಣ ಅದು ಕರೆಕ್ಷನ್ಸ್ ನಿಂತೋಗ್ಬಿಡ್ತು. ಅದು ಬೇರೆ ಬೇರೆ ನಾಟಕಗಳು ಪ್ರಾರಂಭ ಮಾಡಬೇಕಾಗಿತ್ತು, ಮಾಡಲಿಲ್ಲ ಅದನ್ನು. ಅದನ್ನು ಅವ್ರಿಗೆ ಅಷ್ಟಾಗಿ ಬೇಜಾರಾಯಿತು, ಅವ್ರು ಬರಲಿಲ್ಲ. ಆದ್ದರಿಂದ ನಮ್ಗಳಿಗೂ ಕೂಡ ಬೇರೆ ನಾಟಕಗಳು ಮಾಡಬೇಕು ಅನ್ನೋದು ನಮಗೂ ಅಭಿಲಾಷೆ ಬರಲಿಲ್ಲ. ಅದು ತೋರಲೂ ಇಲ್ಲ ಅಂತ ಇಟ್ಕೊಳ್ಳೋಣ ಸರ್. ಒಂದು ಮಾತು ಏನಂದರೆ, ಆ ನಾಟಕದಿಂದ ನಾನು ಒಬ್ಬಳು ಒಂದು ವ್ಯಕ್ತಿ ಅಂತ ಅಂದು ಹೇಳಿ ಆ ನಾಟಕ ನನಗೆ ಅನುಕೂಲವಾಯಿತು. ತುಂಬ ತೃಪ್ತಿ ನನಗುಂಟು. ನನಗೆ ಇವತ್ತು ಅನಿಸುತ್ತೆ, ಇವತ್ತು ಆ ಕಂಪನಿ ಚಾಮುಂಡೇಶ್ವರಿ ಕಂಪನಿ ಇನ್ನೂ ಮುಂದುವರಿಸಬೇಕು ಅಂತ ಅನ್ನೋ ಒಂದು ಅಭಿಲಾಷೆ ಇನ್ನೂ ಇದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಇದು ಆಕಾಶವಾಣಿ. ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗರ ದೇಶಭಕ್ತಿ ಗೀತೆಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ. ಮೊದಲಿಗೆ ಕೇಳಿ ವೃಂದಗಾನದಲ್ಲಿ ಈ ಒಂದು ಗೀತೆ. ನಾವೆಲ್ಲರೂ ಒಂದೇ, ಜಾತಿ ಒಂದೇ, ಮತ ಒಂದೇ, ಕುಲ ನಾವು ಮನುಜರೋ.

ವೃಂದಗಾನದಲ್ಲಿ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗರ ದೇಶಭಕ್ತಿ ಗೀತೆಗಳನ್ನು ಕೇಳ್ತಾ ಇದ್ದೇನೆ. ಕೇಳಿ ಮುಂದಿನ ಗೀತೆ, ಸಾಹಸವೇ ಬಾರ ಸಾಹಸವೇ ಬಾರ.

0: ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ.
1: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

0: ಇದು ಆಕಾಶವಾಣಿ. ಈಗ ರೈತರಿಗೆ ಸಲಹೆ.
1: ಮಳೆ ಆಶ್ರಿತ ಭತ್ತ ಬೇಸಾಯ. ಭತ್ತವು ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ಆಹಾರ ಬೆಳೆಯಾಗಿದ್ದು, ಈ ಬೆಳೆಯನ್ನು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಸುಮಾರು 14 ಲಕ್ಷ ಹೆಕ್ಟೇರು ಪ್ರದೇಶಗಳಲ್ಲಿ ಬೆಳೆಯಲಾಗ್ತದೆ. ಭತ್ತವು ಗುಡ್ಡಗಾಡು, ಮಲೆನಾಡು, ಅರೆಮಲೆನಾಡು ಬಹುಮುಖ್ಯವಾದ ಆಹಾರ ಬೆಳೆಯಾಗಿದ್ದು, ಇದನ್ನು ಸುಮಾರು 80,000 ಹೆಕ್ಟೇರ್ ಪ್ರದೇಶದಲ್ಲಿ ಮಳೆಯಾಶ್ರಯದಲ್ಲಿ ಮುಂಗಾರಿನಲ್ಲಿ ಬೆಳೆಯಲಾಗ್ತದೆ. ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶಗಳಲ್ಲಿ ಭತ್ತವನ್ನು ಸಾವಯವ ಬೇಸಾಯ ಕ್ರಮದಲ್ಲಿ ಯಶಸ್ವಿಯಾಗಿ ಬೆಳೆಯಬಹುದೆಂದು ಮತ್ತು ಭತ್ತದ ಅಧಿಕ ಉತ್ಪಾದನೆ ಮತ್ತು ಹುಲ್ಲಿನ ಇಳುವರಿಯನ್ನು ಪಡೆಯಬಹುದೆಂದು ಕೃಷಿ ಸಂಶೋಧನಾ ಕೇಂದ್ರ ಭತ್ತ ಶಿರಸಿಯಲ್ಲಿ ಸುಮಾರು 10 ವರ್ಷಗಳ ಸಂಶೋಧನೆಯಿಂದ ದೃಢಪಟ್ಟಿದೆ. ತಳಿಗಳು ಅಭಿಲಾಷ, ಇಂಟಾನ್, MTU 1008. ಮಳೆಯಾಶ್ರಿತ ಭತ್ತದ ಅವಧಿ 155-165 ದಿನಗಳು. ಉದ್ದನೆಯ ಮತ್ತು ದಪ್ಪ ಇದಾಗಿರ್ತದೆ. 160-170 ದಿನ ಉದ್ದ ಮತ್ತು ಸಣ್ಣದಾಗಿರ್ತದೆ. ಬಿತ್ತನೆಯ ಅವಧಿ ಆಗಸ್ಟ್ ತಿಂಗಳು, 130-135 ದಿನ, ಮಧ್ಯಮ ಮತ್ತು ಸಣ್ಣ ಗಾತ್ರದ ತಳಿಯಾಗಿರುತ್ತದೆ. ಬಿತ್ತನೆಗೆ ಬೇಕಾಗುವ ಬೇಸಾಯ ಸಾಮಗ್ರಿಗಳು: ಪ್ರತಿ ಎಕರೆಗೆ ಭತ್ತದ ಬೀಜ 25 kg ಬೇಕಾಗುವುದು. ಸಾವಯವ ಗೊಬ್ಬರಗಳು ಯುಪಟೋರಿಯಂ ಹಸಿರೆಲೆ ಗೊಬ್ಬರ 6.4 ಟನ್ 3 ಟನ್ ಕೊಟ್ಟಿಗೆ ಇಲ್ಲವೇ ಕಾಂಪೋಸ್ಟ್ ಗೊಬ್ಬರ ಅಥವಾ 2.5 ಟನ್ ಎರೆಹುಳ ಗೊಬ್ಬರವನ್ನು ಕೊಡಬೇಕು. ಜೈವಿಕ ಗೊಬ್ಬರಗಳು: ಅಜೋಸ್ಪೆರಿಲಮ್ ಜೈವಿಕ ಗೊಬ್ಬರ 500 ಗ್ರಾಮು, ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ 500 ಗ್ರಾಮು. ನಾಟಿಗೆ ಭೂಮಿಯನ್ನು ಸಿದ್ಧಪಡಿಸುವುದು: ಸಾವಯವ ಪದ್ಧತಿಯಲ್ಲಿ ಭತ್ತವನ್ನು ಬೆಳೆಯುವಾಗ ಭೂಮಿ ತಯಾರಿಯ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಭೂಮಿ ತಯಾರಿ ಸಮಯದಲ್ಲಿಯೇ ಗದ್ದೆಗಳಲ್ಲಿನ ಕಳೆಗಳನ್ನು ಕಳೆಯುವಂತೆ ಮಾಡಿ ನಂತರ ಭತ್ತದಲ್ಲಿ ಬರಬಹುದಾದ ಕಳೆಗಳ ಪ್ರಮಾಣ ಕಡಿಮೆ ಮಾಡಬೇಕು. ಸಾವಯವ ಗೊಬ್ಬರಗಳ ಬಳಕೆ: ಗುಡ್ಡಗಾಡು, ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶದಲ್ಲಿ ಹೇರಳವಾಗಿ ಕಳೆಯಾಗಿ ಬೆಳೆಯುವ ಯುಪಟೋರಿಯಂ ಹಸಿರೆಲೆ ಸೊಪ್ಪನ್ನು ಸುಮಾರು 6.4 ಟನ್ 1 ಎಕರೆಗೆ ಅಥವಾ 3 ಟನ್ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಅಥವಾ 2.5 ಟನ್ ಎರೆಹುಳು ಗೊಬ್ಬರವನ್ನು ಭೂಮಿಗೆ ಹಾಕಿ ಸಾವಯವ ಗೊಬ್ಬರವು ನಾಟಿಗೆ ಮೊದಲೇ ಸರಿಯಾಗಿ ಕಳೆಯುವಂತೆ ಎಚ್ಚರಿಕೆ ವಹಿಸಬೇಕು. ಇದರಿಂದ ಅವುಗಳನ್ನು ನಾಟಿ ಮಾಡುವುದಕ್ಕಿಂತ 2-3 ವಾರ ಮೊದಲೇ ಭೂಮಿಗೆ ಹಾಕಬೇಕು. ಅಣುಜೀವಿ ಗೊಬ್ಬರಗಳಿಂದ ಸಸಿಗಳ ಉಪಚಾರ: ಭತ್ತದ ಸಸಿಗಳನ್ನು ಕೆಸರು ಮಡಿಯಲ್ಲಿ ಬೆಳೆದು ನಾಟಿ ಮಾಡುವ ಪೂರ್ವದಲ್ಲಿ ಅಜೋಸ್ಪೆರಿಲಮ್ 500 ಗ್ರಾಂ ಮತ್ತು ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರ 500 ಗ್ರಾಂ ಇವುಗಳ ದ್ರಾವಣ ತಯಾರಿಸಿ ಭತ್ತದ ಸಸಿಯ ಬೇರುಗಳನ್ನು ಸುಮಾರು 20-30 ನಿಮಿಷಗಳ ಕಾಲ ಅದ್ದಿ ನಾಟಿಗೆ ಉಪಯೋಗಿಸಬೇಕು. ನೀರಾವರಿ ಭತ್ತದ ಬೇಸಾಯ: ಭತ್ತ ಪ್ರಮುಖವಾದ ಆಹಾರ ಬೆಳೆಯಾಗಿದ್ದು, ಭತ್ತದ ಉತ್ಪಾದನೆ ಹೆಚ್ಚು ಮಾಡುವ ಉದ್ದೇಶದಿಂದ ಅನಿಯಂತ್ರಿತ ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಬಳಕೆಯಾಗುತ್ತಿದ್ದು, ಇದರಿಂದ ಮಣ್ಣು, ನೀರು, ವಾತಾವರಣ ಹಾಗೂ ಆಹಾರ ಕಲುಷಿತಗೊಳ್ಳುತ್ತಿದೆ. ಭತ್ತದಲ್ಲಿ ಕ್ರಿಮಿನಾಶಕಗಳ ಉಳಿಕೆಯಿಂದ ಮನುಷ್ಯನ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುವ ಸಾಧ್ಯತೆ ಇರುತ್ತದೆ. ಇಂಥ ಸಂದರ್ಭದಲ್ಲಿ ಸಾವಯವ ಭತ್ತದ ಉತ್ಪಾದನೆ ಅವಶ್ಯಕತೆ ಹೆಚ್ಚಿದ್ದು, ಸಂಶೋಧನೆಯಿಂದ ಸಾವಯವ ಭತ್ತದ ಬೇಸಾಯ ಕ್ರಮ ಅಭಿವೃದ್ಧಿಪಡಿಸಲಾಗುತ್ತದೆ. ಮುಂಗಾರು ನೀರಿನಲ್ಲಿ ತಳಿ ಜಯ, ಮಳೆಯಾಶ್ರಿತ ಮತ್ತು ನೀರಾವರಿ ಮಧ್ಯಮವಾರಿ ಭೂಮಿಗೆ ಬಳಸಬಹುದಾಗಿದೆ. ಇದು 140-150 ದಿನ. ರಾಶಿ ಭತ್ತ 125-130 ದಿನಗಳಲ್ಲಿ ಬರ್ತದೆ. ತಳಿಯ ಹೆಸರು ಸಿರಿ 1253 140-150 ದಿನದಲ್ಲಿ ಕಟಾವಿಗೆ ಬರ್ತದೆ. ಜ್ಯೋತಿ ವಲಯ 10 ಬೆಳೆಯಲಾಗ್ತದೆ. ಇದು 100-105 ದಿನದಲ್ಲಿ ಬರ್ತದೆ. ಬೇಸಿಗೆಯಲ್ಲಿ IR 64, ES 18, ತೆಲ್ಲಹಂಸ, ಎರೆಮಲ್ಲೇಲು, GGV 05-01 ಈ ತಳಿಗಳು 120-135 ದಿನಗಳಲ್ಲಿ ಕಟಾವಿಗೆ ಬರುತ್ತವೆ.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದರೆ. ಇದು ಆಕಾಶವಾಣಿ. ಈಗ ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲೇ.

ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90 ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊಬೈಲ್ ಹಿಡಿಯಿರಿ, ಪುಸ್ತಕ ಹಿಡಿಯಿರಿ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಅಭಿಯಾನ. ಆಪರೇಷನ್ ನನ್ಹೆ ಫರಿಶ್ತೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯದಿಂದ ಆಗಸ್ಟ್ ತಿಂಗಳಲ್ಲಿ 33 ಮಕ್ಕಳ ರಕ್ಷಣೆ. ಮೇರಾ ಯುವ ಭಾರತ್, ನಶೆ ಮುಕ್ತ ಯುವಜನತೆ, ಬಳ್ಳಾರಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಿಗೆ ಚಾಲನೆ. ಇಂದು ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ

0: ಘಟಿಕೋತ್ಸವ ನಾಗಯ್ಯ ಸ್ವಾಮಿ ಹಾಗೂ ಎಸ್ಎಂ ಜನವಾಡ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ. ಈಗ ವಾರ್ತೆಗಳ ವಿವರ. ಬಾಗಲಕೋಟೆ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಹೆಚ್ಚಿಸುವ ಉದ್ದೇಶದಿಂದ ಗ್ರಾಮೀಣ ಭಾಗದಲ್ಲಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಜಾಗೃತಿ ಅಭಿಯಾನ ಜರುಗುತ್ತಿದೆ. ಪ್ರತಿದಿನ ಸಂಜೆ 6 ರಿಂದ 8 ಗಂಟೆಯವರೆಗೆ ಮಕ್ಕಳು ಮೊಬೈಲ್ ಹಾಗೂ ಟಿವಿ ಬಳಕೆಯನ್ನು ಕಡಿಮೆ ಮಾಡಿ ಓದು ಮತ್ತು ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಸಮಯ ಮೀಸಲಿಡುವಂತೆ ಪೋಷಕರು ಹಾಗೂ ಮಕ್ಕಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ ಬಾಲೆ ತಿಳಿಸಿದ್ದಾರೆ. ವಿಷನ್ 90+ ಆನ್ಲೈನ್ ತರಗತಿಯನ್ನು ಸಹ ಆರಂಭಿಸಲಾಗಿದೆ ಎಂದರು. ಆಪರೇಷನ್ ನನ್ಹೆ ಫರಿಷ್ತೆ ಅಡಿ ನೈರುತ್ಯ ರೈಲ್ವೆ ವಲಯದಲ್ಲಿ ರೈಲ್ವೆ ರಕ್ಷಣಾ ದಳ ಆಗಸ್ಟ್ ತಿಂಗಳಲ್ಲಿ ಒಟ್ಟು 33 ಮಕ್ಕಳನ್ನು ರಕ್ಷಿಸಿದೆ. ಆಪರೇಷನ್ ಸತರ್ಕ್ ಹಾಗೂ ನಾರ್ಕೋ ಅಡಿ ಅಕ್ರಮ ಮದ್ಯ ಹಾಗೂ ಮಾದಕ ವಸ್ತುಗಳ ಸಾಗಾಟಕ್ಕೂ ರೈಲ್ವೆ ಪೊಲೀಸರು ಕಡಿವಾಣ ಹಾಕಿದ್ದಾರೆ. ನೈರುತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಂಜುನಾಥ್ ಕನಮಡಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನೈರುತ್ಯ ರೈಲ್ವೆಯ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆಪರೇಷನ್ ನನ್ನೆ ಫರಿಸ್ತೆಯಲ್ಲಿ 33 ಮಕ್ಕಳಲ್ಲಿ 27 ಹುಡುಗರು ಮತ್ತು 6 ಹುಡುಗಿಯರನ್ನು ರಕ್ಷಿಸಿ ಅವರ ಕುಟುಂಬಗಳಿಗೆ ಸ್ಥಳಾಂತರಿಸಲಾಗಿದೆ. ಆಪರೇಷನ್ ನಾರ್ಕೋ ಮತ್ತು ಸತರ್ಕ್ 127 ಕೆಜಿ ಗಾಂಜಾ 15 ಕೆಜಿ ಅಂಫೆಟಮಿನ್ ಸೇರಿ 12.5 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು 6 ಆರೋಪಿಗಳನ್ನು ಬಂಧಿಸಲಾಗಿದೆ. ಆಪರೇಷನ್ ಉಪಲಬ್ಧ 12 ಟಿಕೆಟ್ ದಲ್ಲಾಳಿಗಳನ್ನು ಬಂಧಿಸಿ 3 ಲಕ್ಷ ಮೌಲ್ಯದ ಟಿಕೆಟ್ಗಳನ್ನು ಜಪ್ತಿ ಮಾಡಲಾಗಿದೆ. 67 ಪ್ರಕರಣಗಳಲ್ಲಿ 66 ಲಕ್ಷ ಮೌಲ್ಯದ ಕಳೆದು ಹೋದ ವಸ್ತುಗಳನ್ನು ವಶಪಡಿಸಿಕೊಂಡು ವಾರಸುದಾರರಿಗೆ ಹಿಂತಿರುಗಿಸಲಾಗಿದೆ. ಈ ಪ್ರಯಾಣಿಕರ ಸುರಕ್ಷತೆಗೆ ಶ್ರಮಿಸಿದ ಆರ್ಪಿಎಫ್ ಸಿಬ್ಬಂದಿಯನ್ನು ವ್ಯವಸ್ಥಾಪಕರಾದ ಪಿ ಅನಂತ್ ಅವರು ಮನಸಾರೆ ಮೆಚ್ಚಿದ್ದಾರೆ.
0: ಬಳ್ಳಾರಿ ಯುವ ಭಾರತ ಕೇಂದ್ರ ಆಯೋಜಿಸಿದ್ದ ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಜಿಲ್ಲಾ ಮನೋ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿ ಡಾ ವೀರೇಂದ್ರ ಕುಮಾರ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿ, ಅನೇಕ ಯುವಜನರು ಮದ್ಯ ಮಾದಕ ಹಾಗೂ ತಂಬಾಕು ಉತ್ಪನ್ನಗಳ ವ್ಯಸನದಿಂದ ವೈಯಕ್ತಿಕ ಕುಟುಂಬದ ಹಾಗೂ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದಾರೆ. ಆಪ್ತ ಸಮಾಲೋಚನೆ ಹಾಗೂ ವ್ಯಸನ ಮುಕ್ತಿ ಚಿಕಿತ್ಸೆಯಿಂದ ಅವರ ಮುಖ್ಯವಾಹಿನಿಗೆ ಮರಳಲು ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು ಹಾಲಹಳ್ಳಿಯ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದ ಸಭಾಂಗಣದಲ್ಲಿ ಇಂದು ನಡೆಯಲಿದೆ. ಸಮಾಜ ಸೇವಕ ನಾಗಯ್ಯ ಸ್ವಾಮಿ ಹಾಗೂ ಸಾಹಿತಿ ಎಸ್ಎಂ ಜನವಾಡ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಉನ್ನತ ಶಿಕ್ಷಣ ಖಾತೆ ಸಚಿವ ಬಸವರಾಜ ರಾಯರೆಡ್ಡಿ ಪ್ರದಾನಿಸಲಿದ್ದಾರೆ. 20 ವಿದ್ಯಾರ್ಥಿಗಳಿಗೆ ವಿವಿಧ ವಿಭಾಗಗಳಲ್ಲಿ 20 ಚಿನ್ನದ ಪದಕ ಹಾಗೂ ಒಟ್ಟು 112 ವಿದ್ಯಾರ್ಥಿಗಳಿಗೆ ಕುಲಾಧಿಪತಿ ಗೆಹ್ಲೋಟ್ ಪದವಿಗಳನ್ನು ಪ್ರದಾನಿಸಲಿದ್ದಾರೆ. ಸಕ್ಕರೆ ವಲಯದಲ್ಲಿ ಆರ್ಥಿಕ ಸುದೃಢತೆ ಖಾತ್ರಿಪಡಿಸಲು ಕೇಂದ್ರ ಸರ್ಕಾರ ಕಬ್ಬು ಬೆಳೆಗಾರರಿಗೆ ಕಬ್ಬಿನ ಬಾಕಿ ಹಣ ಸಕಾಲಿಕ ಪಾವತಿಗೆ ಆದ್ಯತೆ ನೀಡಿದೆ. ಪ್ರಸ್ತುತ ಶೇಕಡ 97% ಕಬ್ಬು ಬಾಕಿ ಹಣ ಪಾವತಿಸಿದೆ. 2025-26 ಸಕ್ಕರೆ ಹಂಗಾಮಿನಲ್ಲಿ ಆಗಸ್ಟ್ 20ರ ವೇಳೆಗೆ ಶೇಕಡ 97% ಕಬ್ಬಿನ ಹಣ ಪಾವತಿಸಿದೆ. ಸಕ್ಕರೆ ಕಾರ್ಖಾನೆಗಳಲ್ಲಿ ಗಮನಾರ್ಹ ಸುಧಾರಣೆ ಮತ್ತು ರೈತರಿಗೆ ಸಕಾಲಿಕ ಬಾಕಿ ಪಾವತಿಗೆ ಯೋಜಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸಚಿವ ಸಂಪುಟ ಸಭೆ 18ನೇ ತಾರೀಕು ಮಂಗಳೂರಿನಲ್ಲಿ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಮಾಹಿತಿ ನೀಡಿ, ಈ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ, ಮೀನುಗಾರಿಕೆ, ಪ್ರವಾಸೋದ್ಯಮ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿ ಚರ್ಚಿಸಲಾಗುವುದು ಎಂದರು. ರಾಜ್ಯ ಸಚಿವ ಸಂಪುಟ ಸಭೆಯ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿವಿಧ ಕ್ಷೇತ್ರಗಳ ಉದ್ಯಮಿಗಳು ಮತ್ತು ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ಬೈಕಂಪಾಡಿ ಕೈಗಾರಿಕಾ ಪ್ರದೇಶದ ರಸ್ತೆ ಅಭಿವೃದ್ದಿಗೆ 28 ಕೋಟಿ ರೂಪಾಯಿ ಯೋಜಿತ ಪ್ರಸ್ತಾವ ಹಾಗೂ ಕೈಗಾರಿಕಾ ಪ್ರದೇಶದಲ್ಲಿ ಅಪ್ರೆಂಟಿಸ್ಗಳ ವಾಸ್ತವ್ಯಕ್ಕೆ ವಸತಿ ಗೃಹ ಸ್ಥಾಪಿಸಲು ನೂತನ ಪ್ರಸ್ತಾವ ಸಲ್ಲಿಸಲು ಸಚಿವ ಖಾದರ್ ಅಧಿಕಾರಿಗಳಿಗೆ ಸೂಚಿಸಿದರು. ನೆದರ್ಲ್ಯಾಂಡ್ಸ್ ಜಾಗತಿಕ ಸೆಮಿಕಂಡಕ್ಟರ್ ಸಂಸ್ಥೆ ನೆಕ್ಸ್ಪೀರಿಯಾ ರಾಜ್ಯದಲ್ಲಿ ಸೆಮಿಕಂಡಕ್ಟರ್ ಮತ್ತು ಇತರೆ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಘಟಕ ಸ್ಥಾಪಿಸಲು ರಾಜ್ಯದಲ್ಲಿ ಹೂಡಿಕೆ ಮಾಡಲಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಪೀರಿಯಾ ಸಂಸ್ಥೆಯ ಜಾಗತಿಕ ಮೈತ್ರಿ ವಿಭಾಗದ ಹಿರಿಯ ನಿರ್ದೇಶಕ ಹ್ಯಾನೆಸ್ ವ್ಯಾನ್ ರೇಮ್ಡಾಂಕ್ ಅವರನ್ನು ಭೇಟಿಯಾಗಿ ಸಚಿವರು ಮಾತುಕತೆ ಕೈಗೊಂಡರು. ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್, ಆಹಾರ ಮತ್ತು ಪೌಷ್ಟಿಕತೆ, ಪಾನೀಯ, ಆರೋಗ್ಯ ತಂತ್ರಜ್ಞಾನ ಮತ್ತು ಜೀವ ವಿಜ್ಞಾನ, ಕೃಷಿ, ಗ್ರಾಹಕ ಉತ್ಪನ್ನಗಳು ಹಾಗೂ ಮೂಲಸೌಕರ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರಮುಖ ಕಂಪನಿಗಳೊಂದಿಗೆ ಸಚಿವರು ಸರಣಿ ಸಭೆಗಳನ್ನು ನಡೆಸಿದರು. ರಾಜ್ಯದ ಪ್ರಸ್ತುತ ಕೆರೆಗಳ ಸ್ಥಿತಿ, ನೀರು ತುಂಬಿಸುವ ಸಾಧ್ಯತೆ, ಲಭ್ಯ ಜಲಮೂಲ ಹಾಗೂ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಒಂದು ವಾರದೊಳಗೆ ಸಮಗ್ರ ವರದಿ ಸಲ್ಲಿಸುವಂತೆ ಸಣ್ಣ ನೀರಾವರಿ ಖಾತೆ ಸಚಿವ ಡಾ ಅಜಯ್ ಧರ್ಮಸಿಂಗ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲಿಸಿ ಮಾತನಾಡಿದ ಸಚಿವರು, ಸದ್ಯ ಕೆರೆಗಳಲ್ಲಿ ಸಂಗ್ರಹವಾಗಿರುವ ನೀರನ್ನು ಹಿತಮಿತವಾಗಿ ಬಳಸುವಂತೆ ಕೋರಿದರು. ರಾಜ್ಯದ ಬರಬಾಧಿತ ತಾಲೂಕುಗಳಲ್ಲಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಖಾತ್ರಿಪಡಿಸಿ ಅಂತರ್ಜಲ ಮರುಪೂರಣಕ್ಕೆ ಏತ ನೀರಾವರಿ ಯೋಜನೆಗಳು ಹಾಗೂ ಲಭ್ಯ ನೀರಿನ ಮೂಲಗಳ ಮೂಲಕ ಕೆರೆಗಳನ್ನು ತುಂಬಿಸಲು ಆದ್ಯತೆ ನೀಡುವಂತೆ ನಿರ್ದೇಶಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ರಾಜ್ಯದ 4 ಸಾರಿಗೆ ಸಂಸ್ಥೆಗಳನ್ನು ಒಂದೇ ಸೂರಿನಡಿ ತರುವ ಒನ್ ಕರ್ನಾಟಕ ಮೊಬಿಲಿಟಿ ಆಪ್, ಕೆಎಸ್ಆರ್ಟಿಸಿ ಅವತಾರ್ 2.0 ಹಾಗೂ ವಾಟ್ಸ್ಆಪ್ ಟಿಕೆಟಿಂಗ್ ಸೌಲಭ್ಯ ಜಾರಿಗೊಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ಎರಡೂ ಸೇವೆಗಳಿಗೆ ಚಾಲನೆ ನೀಡಿದರು. ಕೆಎಸ್ಆರ್ಟಿಸಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಎನ್ಡಬ್ಲ್ಯೂಕೆಆರ್ಟಿಸಿ, ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕೆಕೆಆರ್ಟಿಸಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಬಿಎಂಟಿಸಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗಳ ಸೇವೆಗಳು ಒಂದೇ ಆಪ್ನಲ್ಲಿ ಪ್ರಯಾಣಿಕರಿಗೆ ಲಭ್ಯವಾಗಿವೆ. ದೊಡ್ಡಾಟದ ಹಿರಿಯ ಮದ್ದಳೆ ಕಲಾವಿದ ವೀರಭದ್ರಯ್ಯ ಬೋಳಯ್ಯ ಗುರಯ್ಯನವರ್ ಕುಂದಗೋಳ ತಾಲೂಕು ಹಿರೇಹರಕುಣಿ ಗ್ರಾಮದಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 68 ವರ್ಷ ವಯಸ್ಸಾಗಿತ್ತು. ದಶಕಗಳಿಂದ ದೊಡ್ಡಾಟ ಹಾಗೂ ಜನಪದ ಕಲಾಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದ ವೀರಭದ್ರಯ್ಯ ಹಲವು ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಧಾರವಾಡ ಜಿಲ್ಲೆ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಪ್ರಜಾಸೇವಾ ಆಂದೋಲನ ಸಭೆಯನ್ನು ಇಂದು ಆಯೋಜಿಸಲಾಗಿದೆ. ಅಳ್ನಾವರ ತಾಲೂಕು ಪ್ರಜಾಸೇವಾ ಆಂದೋಲನ ಸಭೆ ಅರವಟಗಿಯ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಕುಂದಗೋಳ ತಾಲೂಕಿನ ಸಭೆ ಸಂಶಿಯ ವಾಲ್ಮೀಕಿ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿಡಿ ಗೀತಾ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಜಾಸೇವೆ ಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ವಿವಿಧ ಹೋಬಳಿ ಕೇಂದ್ರಗಳಲ್ಲಿ 2ನೇ ಪ್ರಜಾಸೇವೆ ಆಂದೋಲನ ಸಭೆಗಳು ಆಯೋಜಿತವಾಗಿವೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸರ್ ಸಿದ್ದಪ್ಪ ಕಂಬಳಿ ಅವರ ಜನ್ಮದಿನದ ಹಿನ್ನೆಲೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಚಿಟಗುಪ್ಪಿ ಆಸ್ಪತ್ರೆ ಉದ್ಯಾನ ಆವರಣದ ಪ್ರತಿಮೆಗೆ ಪಾಲಿಕೆ ಮಹಾಪೌರರಾದ ದುರ್ಗಮ್ಮ ಶಶಿಕಾಂತ್ ಬಿಜವಾಡ ಗೌರವಾರ್ಪಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊಬೈಲ್ ಬಿಡಿರಿ, ಪುಸ್ತಕ ಹಿಡಿಯಿರಿ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಅಭಿಯಾನ. ಆಪರೇಷನ್ ನನ್ಹೆ ಫರಿಷ್ಠೆ, ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯದಿಂದ ಆಗಸ್ಟ್ ತಿಂಗಳಲ್ಲಿ 33 ಮಕ್ಕಳ ರಕ್ಷಣೆ. ಮೇರಾ ಯುವ ಭಾರತ, ನಶೆ ಮುಕ್ತ ಯುವಜನತೆ ಬಳ್ಳಾರಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಿಗೆ ಚಾಲನೆ. ಇಂದು ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ, ನಾಗಯ್ಯ ಸ್ವಾಮಿ ಹಾಗೂ ಎಸ್ಎಂ ಜನವಾಡ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಇದು ಆಕಾಶವಾಣಿ. ಈಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರಭಾ ಜೆ ಇನಾಮದಾರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಈ ಒಂದು ಕವಿತೆ. ನಿನ್ನ ಗಾನದ ಸವಿಗೆ ನನ್ನೆದೆಯ ಬಾನಿನಲ್ಲಿ ಆಡುವುವು ಮುಸ್ಸಂಜೆ ಮುಗಿಲು.

ಪ್ರಭಾ ಜೆ ಇನಾಮದಾರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ಪ್ರೊಫೆಸರ್ ಕೆ ಎಸ್ ನರಸಿಂಹಸ್ವಾಮಿಯವರ ಈ ಒಂದು ಕವನ. ಎಂದೋ ಕೇಳಿದ ಒಂದು ಹಾಡನ್ನು ನಾನು ವೀಣೆಗೆ ಕಲಿಸಿದೆ.

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಭಾ ಜೆ ಇನಾಮದಾರ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ, ಸಮಯ 7:30:15. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ। ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ।

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
2: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಸಮಯ 7:35. ಇನ್ನು ಮುಂದೆ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 18ನೇ ಬ್ರಿಕ್ಸ್ ಶೃಂಗಸಭೆ ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಆರಂಭ. 2 ದಿನಗಳ ಭವ್ಯ ಕಾರ್ಯಕ್ರಮದಲ್ಲಿ 11 ದೇಶಗಳ ನಾಯಕರು ಉಪಸ್ಥಿತಿ. ರಷ್ಯಾ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಉಭಯ ನಾಯಕರೊಂದಿಗೆ ರಕ್ಷಣೆ, ಇಂಧನ, ಬಾಹ್ಯಾಕಾಶ ಸೇರಿ ಹಲವು ವಿಚಾರಗಳ ಕುರಿತು ವಿಸ್ತೃತ ಚರ್ಚೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ 7 ವರ್ಷ ಸಣ್ಣ

ಅತಿ ಸಣ್ಣ ರೈತರ ಸಾಮಾಜಿಕ ಭದ್ರತೆಗೆ ಕೇಂದ್ರ ಒತ್ತು. ಮಹಿಳೆಯರ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ಇಂದು ಭಾರತ ದಕ್ಷಿಣ ಕೊರಿಯಾ ಮುಖಾಮುಖಿ. ವಾರ್ತೆಗಳ ವಿವರ. 18ನೇ ಬ್ರಿಕ್ಸ್ ಶೃಂಗಸಭೆ ಇಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಾರಂಭವಾಗಲಿದೆ. ಎರಡು ದಿನಗಳ ಭವ್ಯ ಕಾರ್ಯಕ್ರಮವು ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಭಾರತ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ಪ್ರಮುಖ ಉದಯೋನ್ಮುಖ ಮತ್ತು ಅಭಿವೃದ್ಧಿಶೀಲ ಆರ್ಥಿಕತೆಗಳನ್ನು ಒಟ್ಟುಗೂಡಿಸುತ್ತದೆ. ಉನ್ನತ ಮಟ್ಟದ ಕಾರ್ಯಕ್ರಮದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರು ಜಾಗತಿಕ ಆಡಳಿತ, ಬಹುಪಕ್ಷೀಯತೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ, ಆಹಾರ ಮತ್ತು ಇಂಧನ ಭದ್ರತೆ, ಆರೋಗ್ಯ, ವಿಪತ್ತು ಸ್ಥಿತಿಸ್ಥಾಪಕತ್ವ ಮತ್ತು ನಿರ್ಣಾಯಕ ಪೂರೈಕೆ ಸರಪಳಿಗಳು ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಭಾರತದ 2026ರ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಶೃಂಗಸಭೆ ನಡೆಯುತ್ತಿದೆ. ಶೃಂಗಸಭೆಯಲ್ಲಿ ಹಲವು ಪ್ರಮುಖ ವಿಶ್ವ ನಾಯಕರು ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಯಲ್ ರಾಮಪೋಸಾ, ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತ್ತಾಹ್ ಎಲ್ ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೋ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಭಾಗಿಯಾಗಲಿದ್ದಾರೆ. ಎಥಿಯೋಪಿಯಾದ ಪ್ರಧಾನಿ ಅಬಿ ಅಹಮದ್ ಅಲಿ ಮತ್ತು ಅಬುಧಾಬಿಯ ರಾಜಕುಮಾರ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಕೂಡ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬ್ರೆಜಿಲ್ ಅನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಮೌರೋ ವಿಯೇರಾ ಪ್ರತಿನಿಧಿಸಲಿದ್ದು, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ರಾಜಕುಮಾರ ಫೈಸಲ್ ಬಿನ್ ಫರ್ಹಾನ್ ಅಲ್ ಸೌದ್ ಕೂಡ ಭಾಗಿಯಾಗಲಿದ್ದಾರೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳಿಗೆ ಅಂತರ್ಗತ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಬಲಪಡಿಸುವುದು ಕುರಿತ ಮುಕ್ತಾಯದ ಅಧಿವೇಶನದೊಂದಿಗೆ ಶೃಂಗಸಭೆ ಪ್ರಾರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರು ಭಾರತ ಮಂಟಪದಲ್ಲಿ ಭಾರತ್ ಇನೋವೇಟಿವ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಲಿದ್ದಾರೆ. ಇದರ ನಂತರ ಜಂಟಿ ಗಿಡ ನೆಡುವ ಸಮಾರಂಭ ಮತ್ತು ಪ್ರಧಾನಿ ಮೋದಿ ಅವರು ಆಯೋಜನೆ ಮಾಡಿರುವಂತಹ ಭೋಜನಕೂಟದಲ್ಲೂ ಕೂಡ ಎಲ್ಲರೂ ಪಾಲ್ಗೊಳ್ಳಲಿದ್ದಾರೆ. ಶೃಂಗದ ನೇಪಥ್ಯದಲ್ಲಿ ಬ್ರಿಕ್ಸ್ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸರಣಿ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಇವುಗಳಲ್ಲಿ ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್, ಅಬುಧಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್, ಇಥಿಯೋಪಿಯಾದ ಪ್ರಧಾನಿ ಅಬಿ ಅಹಮದ್ ಅಲಿ, ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಮತ್ತು ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ಹ್ ಹಂಗ್ ಅವರೊಂದಿಗಿನ ಸಭೆಗಳು ಸೇರಿವೆ. ಜಾಗತಿಕ ವ್ಯಾಪಾರವನ್ನು ಉಳಿಸಿಕೊಳ್ಳಲು ಸುರಕ್ಷಿತ ಸಮುದ್ರ ಮಾರ್ಗಗಳು, ಮುಕ್ತ ಪೂರೈಕೆ ಮಾರ್ಗ ಮತ್ತು ನಾವಿಕರ ಸುರಕ್ಷತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ವ್ಯಾಪಾರ ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ವ್ಯವಹಾರಗಳಿಗೆ ಅವಕಾಶಗಳನ್ನು ವಿಸ್ತರಿಸಲು ಕೆಲಸ ಮಾಡುವಂತೆ ಅವರು ಬ್ರಿಕ್ಸ್ ದೇಶಗಳನ್ನು ಒತ್ತಾಯಿಸಿದ್ದಾರೆ. ನಿನ್ನೆ ಸಂಜೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆದಂತಹ ಬ್ರಿಕ್ಸ್ ವ್ಯಾಪಾರ ವೇದಿಕೆಯ ನಾಯಕರ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಭಾರತವು ನೌಕಾಯಾನ ಸ್ವಾತಂತ್ರ್ಯ ಮತ್ತು ನಾವಿಕರ ಸುರಕ್ಷತೆಯ ಬಲವಾದ ಪ್ರತಿಪಾದಕವಾಗಿದೆ ಎಂದು ಹೇಳಿದ ಅವರು, ಜಾಗತಿಕ ವ್ಯಾಪಾರದ ಸುಗಮ ಚಾಲನೆಗೆ ಸುರಕ್ಷಿತ ಕಡಲ ಮಾರ್ಗಗಳು ಅತ್ಯಗತ್ಯ ಎಂದು ಒತ್ತಿ ಹೇಳಿದ್ದಾರೆ. ಜಾಗತಿಕವಾಗಿ ಹೆಚ್ಚುತ್ತಿರುವಂತಹ ವ್ಯಾಪಾರ ಅಡೆತಡೆಗಳ ನಡುವೆ ಭಾರತವು ಆರ್ಥಿಕ ಸೇತುವೆಗಳನ್ನು ನಿರ್ಮಿಸಲು ಪ್ರಯತ್ನ ಮಾಡುತ್ತಿದೆ. ಭಾರತವು ಇಂದು ಬೆಳವಣಿಗೆ ಮತ್ತು ಸ್ಥಿರತೆಗೆ ವಿಶ್ವಾಸದ ಮೂಲವನ್ನು ನೀಡುತ್ತದೆ ಎಂದು ಅವರು ಹೇಳಿದ್ದಾರೆ. ಮೇಕ್ ಇನ್ ಇಂಡಿಯಾ, ಇನೋವೇಟ್ ವಿತ್ ಇಂಡಿಯಾ ಮತ್ತು ಸ್ಕೇಲ್ ಫಾರ್ ದಿ ಜಗತ್ತಿಗೆ ಅವರು ಕರೆ ನೀಡಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಗೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಮತ್ತು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರೆಸ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ದಾರೆ. ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗಿನ ಭೇಟಿಯ ವೇಳೆ ಉಭಯ ನಾಯಕರು ರಾಜಕೀಯ, ವ್ಯಾಪಾರ ಮತ್ತು ಆರ್ಥಿಕತೆ, ರಕ್ಷಣೆ, ಇಂಧನ, ಬಾಹ್ಯಾಕಾಶ, ಕೌಶಲ್ಯ, ಚಲನಶೀಲತೆ ಮತ್ತು ಜನರ ನಡುವಿನ ಸಂಬಂಧ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರಷ್ಯಾ ಸಹಕಾರದ ಪ್ರಗತಿಯನ್ನು ಪರಿಶೀಲನೆ ನಡೆಸಿದರು. ಪಶ್ಚಿಮ ಏಷ್ಯಾ ಮತ್ತು ಕಪ್ಪು ಸಮುದ್ರ ಪ್ರದೇಶದಲ್ಲಿನ ಸಂಘರ್ಷಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ದೃಷ್ಟಿಕೋನಗಳನ್ನು ಹಂಚಿಕೊಂಡರು. ಸಂಘರ್ಷಗಳನ್ನು ಪರಿಹರಿಸುವಲ್ಲಿ ಮಾತುಕತೆ ಮತ್ತು ರಾಜತಾಂತ್ರಿಕತೆಯು ಮುಂದಿನ ಮಾರ್ಗವಾಗಿದೆ ಮತ್ತು ಶಾಂತಿ ಪ್ರಯತ್ನಗಳಿಗೆ ಸಹಾಯ ಮಾಡಲು ಭಾರತ ಸಿದ್ದವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಉಭಯ ದೇಶಗಳ ನಡುವಿನ ವಿಶೇಷ ಮತ್ತು ಸವಲತ್ತು ಪಡೆದ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಪ್ರಯತ್ನದಲ್ಲಿ ತೊಡಗಿಸಿಕೊಳ್ಳಲು ಉಭಯ ನಾಯಕರು ಸಮ್ಮತಿಸಿದ್ದಾರೆ. 24ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ರಷ್ಯಾಕ್ಕೆ ಭೇಟಿ ನೀಡುವಂತೆ ಅಧ್ಯಕ್ಷ ಪುಟಿನ್ ಪ್ರಧಾನಮಂತ್ರಿಯವರಿಗೆ ಆಹ್ವಾನ ನೀಡಿದ್ದಾರೆ. ಪ್ರಧಾನಮಂತ್ರಿಯವರು ಈ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ.
ಈ ವಾರ್ತೆಯನ್ನು ಆಕಾಶವಾಣಿ

0: ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಅಸೋಚಾಮ್ ಬ್ರಿಕ್ಸ್ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಸೋಚಾಮ್ ಬ್ರಿಕ್ಸ್ ಅನ್ನು ಜಾಗತಿಕ ಸಹಕಾರಕ್ಕಾಗಿ ಪ್ರಬಲ ವೇದಿಕೆಯಾಗಿ ಮತ್ತು ಜಾಗತಿಕ ದಕ್ಷಿಣದ ಬಲವಾದ ಧ್ವನಿಯಾಗಿ ಬಲಪಡಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನವನ್ನು ಶ್ಲಾಘಿಸಿದೆ. ಅಸೋಚಾಮ್ ಅಧ್ಯಕ್ಷ ನಿರ್ಮಲ್ ಕೆ ಮೇಂಡಾ ಮಾತನಾಡಿ, ಬ್ರಿಕ್ಸ್ ಸಹಕಾರವನ್ನು ದೃಢವಾದ ವ್ಯಾಪಾರ ಫಲಿತಾಂಶಗಳಾಗಿ ಪರಿವರ್ತಿಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೃಷ್ಟಿಕೋನವು ಹೆಚ್ಚು ಮಹತ್ವದ್ದಾಗಿದೆ. ಬ್ರಿಕ್ಸ್ ಆರ್ಥಿಕತೆಗಳ ನಡುವೆ ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನವೋದ್ಯಮ ಮತ್ತು ವ್ಯಾಪಾರ ಸಹಭಾಗಿತ್ವವನ್ನು ಆಳಗೊಳಿಸುವುದರಿಂದ ಅಗಾಧ ಅವಕಾಶಗಳನ್ನು ತೆರೆಯಬಹುದು ಮತ್ತು ಅಂತರ್ಗತ ಮತ್ತು ಸುಸ್ಥಿರ ಬೆಳವಣಿಗೆಗೆ ಹೊಸ ಮಾರ್ಗಗಳನ್ನು ಸೃಷ್ಟಿಸಬಹುದು ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಮಾನ್ಧನ್ ಯೋಜನೆ PMKMY ಇಂದಿಗೆ 7 ವರ್ಷಗಳನ್ನು ಪೂರೈಸಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಈ ಯೋಜನೆಯನ್ನು 2019 ಈ ದಿನದಂದು ಪ್ರಾರಂಭ ಮಾಡಲಾಯಿತು. ಈ ಯೋಜನೆಯಡಿ ಅರ್ಹ ಭೂ ಹಿಡುವಳಿದಾರ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 60ನೇ ವಯಸ್ಸಿನಿಂದ ಕನಿಷ್ಠ 3,000 ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಖಾತರಿಪಡಿಸಲಾಗುತ್ತದೆ. ರೈತರಿಗೆ ಅವರ ವೃದ್ಧಾಪ್ಯದಲ್ಲಿ ಹೆಚ್ಚಿನ ಆರ್ಥಿಕ ಸ್ಥಿರತೆ ಮತ್ತು ಘನತೆಯನ್ನು ಒದಗಿಸಲು ಪಿಂಚಣಿ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಅವರ ನಂತರದ ವರ್ಷಗಳು ಹೆಚ್ಚಿನ ಭದ್ರತೆ ಮತ್ತು ಮನಸ್ಸಿನ ಶಾಂತಿಯಿಂದ ಗುರುತಿಸಲ್ಪಟ್ಟಿವೆ. ಕಳೆದ 7 ವರ್ಷಗಳಲ್ಲಿ PMKMY ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಪ್ರಮುಖ ಸಾಮಾಜಿಕ ಭದ್ರತಾ ಕ್ರಮವಾಗಿ ಹೊರಹೊಮ್ಮಿದೆ. ಇದು ಹೆಚ್ಚಿನ ಆರ್ಥಿಕ ವಿಶ್ವಾಸದೊಂದಿಗೆ ತಮ್ಮ ಭವಿಷ್ಯವನ್ನು ಯೋಜಿಸಲು ಸಹಾಯವನ್ನು ಒದಗಿಸಲಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಸರ್ಕಾರವು 18,87,000 ಮನೆಗಳನ್ನು ಅನುಮೋದಿಸಿದೆ. ಇದು ಯೋಜನೆ ಅನುಷ್ಠಾನಕ್ಕೆ ಮತ್ತಷ್ಟು ಉತ್ತೇಜನ ನೀಡುತ್ತದೆ ಮತ್ತು ನಗರ ಪ್ರದೇಶಗಳಲ್ಲಿ ಎಲ್ಲರಿಗೂ ವಸತಿ ಗುರಿಯನ್ನು ಪೂರೈಸಲಿದೆ. ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದಂತಹ ಕೇಂದ್ರ ಮಂಜೂರಾತಿ ಮತ್ತು ಮೇಲ್ವಿಚಾರಣಾ ಸಮಿತಿಯ 9ನೇ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯ ಅಧ್ಯಕ್ಷತೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಸತೇಂದ್ರ ಸಿಂಗ್ ವಹಿಸಿದ್ದರು. ಸಭೆಯಲ್ಲಿ PMAYU 2.0 ಪಾಲುದಾರಿಕೆಯಲ್ಲಿ ಫಲಾನುಭವಿ ನೇತೃತ್ವದ ನಿರ್ಮಾಣ ಮತ್ತು ಕೈಗೆಟುಕುವ ವಸತಿ ವಿಭಾಗದ ಅಡಿಯಲ್ಲಿ ಸುಮಾರು 29,000 ಹೆಚ್ಚುವರಿ ಮನೆಗಳನ್ನು ಅನುಮೋದಿಸಲಾಯಿತು. ಅನುಮೋದನೆಗಳು ಅಸ್ಸಾಂ, ಬಿಹಾರ, ಗುಜರಾತ್, ತೆಲಂಗಾಣ, ತ್ರಿಪುರಾ ಮತ್ತು ಉತ್ತರ ಪ್ರದೇಶ 6 ರಾಜ್ಯಗಳನ್ನು ಒಳಗೊಂಡಿವೆ. ರಾಜ್ಯಗಳನ್ನು ಉದ್ದೇಶಿಸಿ ಮಾತನಾಡಿದಂತಹ ಸಿಂಗ್, PMAYU 2.0 ಸಮಯೋಚಿತ ಮತ್ತು ಪರಿಣಾಮಕಾರಿ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಸಂಘಟಿತ ಪ್ರಯತ್ನಗಳಿಗೆ ಕರೆ ನೀಡಿದರು. ಇದರಿಂದ ಯೋಜನೆಯ ಪ್ರಯೋಜನಗಳು ಎಲ್ಲ ಅರ್ಹ ಫಲಾನುಭವಿಗಳನ್ನು ತಲುಪುತ್ತವೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಮಹಿಳಾ ಹಾಕಿ ತಂಡ ಇಂದು ಬೆಳಗ್ಗೆ ಚೀನಾದ ಮೊಕಿಯಲ್ಲಿ ನಡೆಯಲಿರುವಂತಹ ಜೂನಿಯರ್ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ದಕ್ಷಿಣ ಕೊರಿಯಾ ವಿರುದ್ಧ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 9:15 ಆರಂಭವಾಗಲಿದೆ. ಹಾಲಿ ಚಾಂಪಿಯನ್ ಭಾರತ ತನ್ನ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ನಿರ್ದಯವಾಗಿ 19-0 ಅಂತರದಿಂದ ಸೋಲಿಸುವ ಮೂಲಕ ಅಂತಿಮ 4ಕ್ಕೆ ಪ್ರವೇಶವನ್ನು ಪಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 18ನೇ ಬ್ರಿಕ್ಸ್ ಶೃಂಗಸಭೆ ನವದೆಹಲಿಯ ಭಾರತ ಮಂಟಪದಲ್ಲಿಂದು ಆರಂಭ. 2 ದಿನಗಳ ಭವ್ಯ ಕಾರ್ಯಕ್ರಮದಲ್ಲಿ 11 ದೇಶಗಳ ನಾಯಕರು ಉಪಸ್ಥಿತಿ. ರಷ್ಯಾ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಉಭಯ ನಾಯಕರೊಂದಿಗೆ ರಕ್ಷಣೆ, ಇಂಧನ, ಬಾಹ್ಯಾಕಾಶ ಸೇರಿ ಹಲವು ವಿಚಾರಗಳ ಕುರಿತು ವಿಸ್ತೃತ ಚರ್ಚೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ 7 ವರ್ಷ. ಸಣ್ಣ ಅತಿಸಣ್ಣ ರೈತರ ಸಾಮಾಜಿಕ ಭದ್ರತೆಗೆ ಕೇಂದ್ರ ಒತ್ತು. ಮಹಿಳೆಯರ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ಇಂದು ಭಾರತ ದಕ್ಷಿಣ ಕೊರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
3: ಇದು ಆಕಾಶವಾಣಿ. ಈಗ ಚಿತ್ರಗೀತೆಗಳು.

0: ಮೊದಲಿಗೆ ಕೇಳಿ ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ರಾಬರ್ಟ್ ಚಿತ್ರದ ಈ ಒಂದು ಗೀತೆಯನ್ನು, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ಅರ್ಜುನ್ ಜನ್ಯ ಅವರಿಂದ.
1: ರಾಮಾಯ ರಾಮ ಭದ್ರಾಯ ರಾಮ

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಮೂಕವಿಸ್ಮಿತ ಚಿತ್ರದಿಂದ ಗೀತ ಈ ಒಂದು ಹಾಡನ್ನು ಕೇಳಿ. ಸುರಭಿ ಶ್ರೀಹರಿ ವಶಿಷ್ಠ ಅವರ ಧ್ವನಿಯಲ್ಲಿ, ಗುರುದತ್ ಶ್ರೀಕಾಂತ್ ಅವರ ಸಾಹಿತ್ಯಕ್ಕೆ ಸಂಗೀತ ಡಾಕ್ಟರ್ ಚಿನ್ಮಯ್ ಎಂ ರಾವ್ ಅವರಿಂದ.

ಭೂಮಿಗೆ ಬಂದ ಭಗವಂತ ಚಿತ್ರದಿಂದ ಇದೊಂದು ಗೀತೆಯನ್ನು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರುಗಳ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಜಿ ಕೆ ವೆಂಕಟೇಶ್ ಅವರಿಂದ.

0: ಮಹಿಳೆಯರಲ್ಲಿ ಋತುಬಂಧವನ್ನು ಕಾಣಬಹುದು. ಈ ಹಂತದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸಗಳಿಂದ ಮಹಿಳೆಯರಲ್ಲಿ ದೈಹಿಕ ಹಾಗೂ ಮಾನಸಿಕ ಬದಲಾವಣೆಗಳನ್ನು ಕಾಣಬಹುದು. ಋತುಬಂಧದಲ್ಲಿ ಮೂರು ಹಂತಗಳಿರುತ್ತವೆ: ಪೆರಿಮೆನೋಪಾಸ್, ಮೆನೋಪಾಸ್ ಮತ್ತು ಪೋಸ್ಟ್ ಮೆನೋಪಾಸ್. ಪೆರಿಮೆನೋಪಾಸ್ ಅಂದರೆ ಋತುಬಂಧದ ಪೂರ್ವ ಹಂತ. ಈ ಹಂತದಲ್ಲಿ ಋತುಚಕ್ರವು ಅನಿಯಮಿತವಾಗಲು ಪ್ರಾರಂಭವಾಗುತ್ತದೆ ಮತ್ತು ಪ್ರೊಜೆಸ್ಟ್ರಾನ್ ಹಾಗೂ ಇಸ್ಟ್ರೋಜನ್ ಹಾರ್ಮೋನ್ಗಳ ಮಟ್ಟ ಕಡಿಮೆಯಾಗುತ್ತದೆ. ಮೆನೋಪಾಸ್ ಅಂದರೆ ಋತುಬಂಧದ ಹಂತ. ಒಂದು ವರ್ಷದ ಕಾಲ ಯಾವುದೇ ಋತುಚಕ್ರವಿಲ್ಲದಿದ್ದಾಗ ಅದನ್ನು ಮೆನೋಪಾಸ್ ಅಥವಾ ಋತುಬಂಧ ಎಂದು ಕರೆಯುತ್ತೇವೆ. ಪೋಸ್ಟ್ ಮೆನೋಪಾಸ್ ಇದು ಋತುಬಂಧದ ನಂತರದ ಹಂತ. ಈ ಹಂತದಲ್ಲಿ ಹಾರ್ಮೋನ್ಗಳ ಸ್ರವಿಕೆಯಲ್ಲಿ ಆಗುವ ಬದಲಾವಣೆಗಳಿಂದಾಗಿ ಶರೀರದಲ್ಲಿ ಅನೇಕ ಮಾನಸಿಕ ಬದಲಾವಣೆಗಳು ಹಾಗೂ ದೈಹಿಕ ಲಕ್ಷಣಗಳು ಕಂಡುಬರುತ್ತವೆ. ಮುಖ್ಯವಾಗಿ ಕಂಡುಬರುವ ಮಾನಸಿಕ ಲಕ್ಷಣಗಳೆಂದರೆ ಮೂಡ್ ಸ್ವಿಂಗ್ ಅಥವಾ ಚಿತ್ತಚಂಚಲತೆ, ಖಿನ್ನತೆ, ಕಾರಣವೇ ಇಲ್ಲದೆ ಕೋಪಿಸಿಕೊಳ್ಳುವುದು, ಆತಂಕ, ಭಯ, ನಿದ್ರಾಹೀನತೆ, ನೆನಪಿನ ಶಕ್ತಿಯಲ್ಲಿ ತೊಂದರೆ, ಲೈಂಗಿಕ ಆಲಸ್ಯ, ಕೆಲಸದಲ್ಲಿ ನಿರಾಸಕ್ತಿ ಇತ್ಯಾದಿ. ದೈಹಿಕ ಲಕ್ಷಣಗಳೆಂದರೆ ತೀವ್ರ ತಲೆನೋವು, ಸ್ನಾಯು ನೋವು, ಚರ್ಮ ಒಣಗುವಿಕೆ, ಯೋನಿಯ ಒಣಗುವಿಕೆ, ಕೂದಲುದುರುವುದು, ಮಲಬದ್ಧತೆ, ಉಷ್ಣತೆಯ ಅನುಭವ, ತೀವ್ರವಾಗಿ ಬೆವರುವುದು, ಕೆಲವೊಮ್ಮೆ ಚಳಿಯ ಅನುಭವ, ದೈಹಿಕ ಶಕ್ತಿ ಕಡಿಮೆಯಾಗುವುದು, ಆಸ್ಟಿಯೋಪೊರೋಸಿಸ್ ಅಂದರೆ ಎಲುಬಿನ ದುರ್ಬಲತೆ, ಗಂಟುಗಳಲ್ಲಿ ನೋವು, ತೂಕದಲ್ಲಿ ವ್ಯತ್ಯಾಸ, ಸ್ತನದಲ್ಲಿ ನೋವು, ಕೆಲವೊಮ್ಮೆ ಮೂತ್ರಪಿಂಡದ ತೊಂದರೆಗಳು ಹಾಗೂ ಹೃದಯ ಸಂಬಂಧಿ ರೋಗಗಳು ಕಾಣಬಹುದು. ಪರಿಹಾರಗಳು: ಸರಳ ಮತ್ತು ಸುಲಭವಾದ ಪರಿಹಾರವೆಂದರೆ ಆರೋಗ್ಯಯುತವಾದ ಜೀವನ ಶೈಲಿಯನ್ನು ನಿರ್ವಹಿಸುವುದು, ಅಂದರೆ ಸಮತೋಲನವಾದ ಆಹಾರ ಸೇವನೆ, ಹಸಿರು ಸೊಪ್ಪು, ತರಕಾರಿಗಳು, ಅಧಿಕ ನಾರಿನಂಶ ಇರುವ ಆಹಾರಗಳ ಸೇವನೆ, ಹಣ್ಣುಗಳ ಸೇವನೆ, ಹೆಚ್ಚು ನೀರು ಕುಡಿಯುವುದು, ಸಂಸ್ಕರಿಸಿದ ಆಹಾರಗಳು, ಹೆಚ್ಚು ಉಪ್ಪು, ಖಾರಯುಕ್ತ ಆಹಾರಗಳನ್ನು ತ್ಯಜಿಸುವುದು, ನಿಯಮಿತವಾಗಿ ಯೋಗ, ವ್ಯಾಯಾಮ ಹಾಗೂ ಧ್ಯಾನ ಇವುಗಳನ್ನು ಪ್ರತಿನಿತ್ಯ ಅಳವಡಿಸಿಕೊಳ್ಳುವುದು, ನಿಯಮಿತವಾಗಿ ವೈದ್ಯಕೀಯ ತಪಾಸಣೆಗೊಳಗಾಗುವುದು ಮತ್ತು ಆಪ್ತ ಸಮಾಲೋಚನೆ. ಹೋಮಿಯೋಪತಿ ಚಿಕಿತ್ಸೆ: ಹೋಮಿಯೋಪತಿ ಮಹಿಳೆಯರ ಆರೋಗ್ಯವನ್ನು ಕಾಪಾಡಲು ನೈಸರ್ಗಿಕ ಹಾಗೂ ಸೂಕ್ತ ಚಿಕಿತ್ಸಾ ಪದ್ಧತಿಯಾಗಿದೆ. ಇದು ಶರೀರದ ಸ್ವಾಭಾವಿಕ ಶಕ್ತಿಯನ್ನು ಉತ್ತೇಜಿಸುವ ಮೂಲಕ ರೋಗ ನಿವಾರಣೆಗೆ ಸಹಾಯ ಮಾಡುತ್ತದೆ. ಹೋಮಿಯೋಪತಿ ಔಷಧಿಗಳು ಸುರಕ್ಷಿತ ಹಾಗೂ ಪ್ರಭಾವಶಾಲಿಗಳಾಗಿರುತ್ತವೆ. ಚಿಕ್ಕ ಔಷಧಿಯಾದರೂ ದೊಡ್ಡ ಪರಿಹಾರ. ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಲಕ್ಷಣಗಳನ್ನು ಪರಿಗಣಿಸಿ ಔಷಧಿಗಳನ್ನು ಕೊಡಲಾಗುತ್ತದೆ. ಸಾಮಾನ್ಯವಾಗಿ ಹೋಮಿಯೋಪತಿಯಲ್ಲಿ ಬಳಸಲಾಗುವ ಔಷಧಿಗಳೆಂದರೆ ಲಕ್ಯಾಸಿಸ್, ಸಿಪಿಯಾ, ನ್ಯಾಟ್ರಮ್ಯೂರ್, ಕೊಲೊಫೈಲಮ್, ಬೆಲ್ಲಡೋನಾ, ಸಲ್ಫರ್, ಮ್ಯೂರಾಕ್ಸ್, ಕಲ್ಕೇರಿಯಾ ಕಾರ್ ಇತ್ಯಾದಿ. ವಯೋಸಹಜವಾಗಿ ಕಂಡುಬರುವ ಈ ಅವಸ್ಥೆಗಳಲ್ಲಿ ಮಹಿಳೆಯರು ಹೋಮಿಯೋಪತಿ ಚಿಕಿತ್ಸೆಯೊಂದಿಗೆ ಆರೋಗ್ಯಕರ ಜೀವನವನ್ನು ನಡೆಸಬಹುದು. ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಋತುಬಂಧದ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಶ್ರೀದೇವಿ ಟಿ ವೆಂಕಟಾಪುರ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ, ಸಮಯ 8:35:20. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ದರ್ಶನ್ ಚಿತ್ರದಿಂದ ಆದ ಒಂದು ಗೀತೆಯನ್ನು, ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ, ಸಾಧು ಕೋಕಿಲವರ ಸಂಗೀತ ನಿರ್ದೇಶನದಲ್ಲಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅಳಬೇಕು ನಗಬೇಕು ಸಮತೆ ಶಮವಿರಬೇಕು ಹೊಳೆಯ ನೆರೆವಲು ಹೃದಯ ರಸ ಹರಿಯಬೇಕು. ಅಳಬೇಕು ನಗಬೇಕು ಸಮತೆ ಶಮವಿರಬೇಕು ಹೊಳೆಯ ನೆರೆವಲು ಹೃದಯ ರಸ ಹರಿಯಬೇಕು. ಅಲೆ ಈ ನಲಗದ ಬಂಡೆಯವಲು ಆತ್ಮವಿರಬೇಕು ತಿಳಿದವರ ಚರಿತವದು ಮಂಕುತಿಮ್ಮ. ಅಲೆ ಈ ನಲಗದ ಬಂಡೆಯವಲು ಆತ್ಮವಿರಬೇಕು ತಿಳಿದವರ ಚರಿತವದು.

ಅಳಬೇಕು, ನಗಬೇಕು, ಸಮತೆ ಶಮವಿರಬೇಕು. ಎಷ್ಟು ದೊಡ್ಡ ಮಾತು! ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಗಂಟು ಮುಖ ಹಾಕ್ಕೊಂಡು ಯಾವಾಗಲೂ ಕೊರಗಿಕೊಂಡು ಬದುಕೋದಲ್ಲ. ಮನಸ್ಸು ಆರ್ದ್ರವಾಗಬೇಕು, ಹೃದಯ ತೆರೆಕೊಂಡಿರಬೇಕು. ಅಳಬೇಕು, ದುಃಖ ಬಂದಾಗ ಅಳಬೇಕು. ನಗಬೇಕು, ಸಮತೆ ಶಮವಿರಬೇಕು. ಹೊಳೆಯ ನೆರೆ ಒಲು ಹೃದಯ ರಸ ಹರಿಯಬೇಕು. ಹೊಳೆ ಭರ್ಪೂರ್ ಬಂದಾಗ, ಜೋರಾಗಿ ಪೂರ ಬಂದಾಗ ಹೇಗೆ ದಡ ಕೊಚ್ಕೊಂಡು ಎಲ್ಲ ಕಡೆ ಹೋಗ್ತದೋ ಹಾಗೆ ನಿಮ್ಮ ಜೀವನದ ಹೃದಯ ರಸ ಅನ್ನುವಂಥದ್ದು ಹರಿಬೇಕು. ಸಮಾಜದಲ್ಲಿ ಸೇರಿಕೊಂಡಾಗ ಅವರ ಪ್ರೀತಿಯಲ್ಲಿ ಒಂದಾಗಿ ಹೋಗಬೇಕು. ಅದರ ಜೊತೆಗೆ ಅಲೆಯೇನೆರಲು ಅಲುಗದ ಬಂಡೆಯೊಲು ಆತ್ಮವಿರಬೇಕು. ನಮ್ಮ ಆತ್ಮ ಅನ್ನುವಂಥದ್ದು ಅಲುಗಾಡಬಾರ್ದು. ನನ್ನ ಮನಸ್ಸು ಹರಿಬೇಕು, ಹತ್ತು ಕಡೆ ಹರಿಬೇಕು, ಪ್ರೀತಿ ರಸ ಹರಿಬೇಕು. ಆದರೆ ಆತ್ಮ ಮಾತ್ರ ಗಟ್ಟಿಯಾಗಿ ಕಲ್ಲಿನ ಹಾಗೆ ಇರಬೇಕು. ತಿಳಿದವರ ಚರಿತವಿದು ಮಂಕುತಿಮ್ಮ. ನಾವು ಯಾರನ್ನು ಪ್ರಾತಸ್ಮರಣೀಯರು ಅಂತೇವೋ, ಸದಾ ಸ್ಮರಣೀಯರು ಅಂತ ಗುರುತಿಸ್ತೇವೋ, ಜೀವನದ ಸಾಧಕರು ಅಂತ ಗುರುತಿಸ್ತೇವೋ, ಅವರೆಲ್ಲ ಬದುಕಿದ ಹಾಗೇನೆ. ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗಿ ಕೂಡಲಿಲ್ಲ ಅವರು. ಜನರ ಮಧ್ಯದಲ್ಲಿ ಅವರ ನಗುವಿನಲ್ಲಿ ನಗಿಯಾಗಿ, ಕಷ್ಟದಲ್ಲಿ ನೋವಾಗಿ, ತೊಂದರೆಯಲ್ಲಿ ಸಹಕಾರಿಯಾಗಿ ಹೃದಯ ರಸ ಹರಿಸಿದರೂ ಕೂಡ ತಮ್ಮೊಳಗಿನ ಆತ್ಮಪ್ರಜ್ಞೆಯನ್ನು ಮಾತ್ರ ಅಲುಗಾಡದೆ ಬಿಟ್ಟವರು. ಅದು ನಮ್ಮ ದಾರಿ ಆಗಬೇಕು ಅನ್ನುವಂಥ ಮಾತು.

ಬಿಟ್ಟೆನೆಲ್ಲವನೆಂಬ ಹೃದಯ ಶೋಷಣೆ ಬೇಡ, ಕಟ್ಟಿಕೊಳ್ಳುವ ಶಿರಹ ಪೀಡೆಯೂ ಬೇಡ. ಬಿಟ್ಟೆನೆಲ್ಲವನೆಂಬ ಹೃದಯ ಶೋಷಣೆ ಬೇಡ, ಕಟ್ಟಿಕೊಳ್ಳುವ ಶಿರಹ ಪೀಡೆಯೂ ಬೇಡ. ತೊಟ್ಟು ನಿರಹಂಕೃತಿಯ ಕವಚವನು ನೀಂಪೋರು ಮುಟ್ಟದಿಳ ಎಸಿ ನಿನ್ನ ಮಂಕುತಿಮ್ಮ. ತೊಟ್ಟು ನಿರಹಂಕೃತಿಯ ಕವಚವನು ನೀಂಪೋರು ಮುಟ್ಟದಿಳ ಎಸಿ ನಿನ್ನ ಮಂಕುತಿಮ್ಮ.

ಈ ಮಾಡುವಾಗ ಅಹಂಕಾರ ಬೇಡ ಅಂತ, ಬಿಟ್ಟೆನೆಲ್ಲವನು ಎಂಬ ಹೃದಯ ಶೋಷಣೆ ಬೇಡ, ಎಲ್ಲ ಬಿಟ್ಟಿದ್ದೇನೆ ಅಂತ ಹೇಳೋದೇ ಒಂದು ಅಹಂಕಾರ ಆಗಿಬಿಡುತ್ತಲ್ಲ ಕೆಲವೊಂದು ಸಲ, ಅದಾಗಬಾರ್ದು. ಕಟ್ಟಿಕೊಳ್ಳುವ ಶಿರಫ್ ಪೇಡಿಯೂ ಬೇಡ, ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ನನ್ನ ಹೊರತು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕಟ್ಕೊಂಡು ಶಕ್ತಿಯನ್ನು ಮೀರಿ ಕಟ್ಕೋತೀವಲ್ಲ, ಆದಂಥ ಶಿರಫ್ ಪೀಡೆ ಆ

0: ನಿನ್ನ ಮುಟ್ಟೋದೇ ಇಲ್ಲ, ನಿನ್ನ ಜೀವನ ಹಗುರಾಗ್ತದೆ ಅಂತ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಒಂಬತ್ತು ಗಂಟೆ 30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
1: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
2: ಮೇರಿ ಭೀಗಿ ಭೀಗಿ ಸಿ ಪಲ್ ಕುಂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ್ ಕೆ.
0: 11 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
1: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಇದು ಆಕಾಶವಾಣಿ, ಸಮಯ 9:20. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ, ನಿಮ್ಮ ನೆಚ್ಚಿನ

0: 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ

0: ಸುಂದರ. ಇದು ಆಕಾಶವಾಣಿ, ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನ್ಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
5: ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
7: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 9:10:15 ಇನ್ನೀಗ ಕಾರ್ಯಕ್ರಮ ಗೀತ ಪಲ್ಲವ. ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಲವ್ ಮಾಕ್ಟೇಲ್ 3 ಚಿತ್ರದಿಂದ ಇದೊಂದು ಗೀತೆಯನ್ನು, ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಅರುಣ್ ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಕುಲ್ ಅಭಯಂಕರ್ ಅವರಿಂದ.

ಆಂಟನಿ ದಾಸನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ಯಕ್ಕ ಚಿತ್ರದಿಂದ ಆದ ಒಂದು ಗೀತೆಯನ್ನು. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ಚರಣ್

0: ಇದುವರೆಗೆ ಗೀತ ಪಲ್ಲವದಲ್ಲಿ ಚಿತ್ರಗೀತೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ ಗಾನಗಂಗೆ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ.
1: ಪೊಲೀಸ್
2: ಮಿಸ್ ಸೀಮಾ?
1: ಹೌದು.
2: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ.
1: ಯಾಕೆ ಅಂದ್ರೆ ನಾನು
2: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
2: 1,00,000 ಕೊಡಿ, ಬಚಾವ್ ಆಗ್ತೀರಾ.
1: ಅಷ್ಟೊಂದ್ ಹಣ?
2: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
3: ಹಲೋ ಮಮ್ಮ.
1: ಹಾಯ್.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಗಾನಗಂಗೆ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಎಂದಿನಂತೆ ಇವತ್ತಿನ ವಿಶೇಷತೆಗಳಲ್ಲಿ ಆಯ್ದ ಒಂದೆರಡು ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ, ಹಾಗೆಯೇ ಮಧುರವಾದ ಗೀತೆಗಳನ್ನು ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಮೊದಲಿಗೆ ಈ ಒಂದು ಗೀತೆಯನ್ನು ಕೇಳ್ಕೊಂಬನ್ನಿ. ಕಾವ್ಯ ಚಿತ್ರದಿಂದ ಚಿತ್ರ ಅವರ ಧ್ವನಿಯಲ್ಲಿ, ಕುವೆಂಪು ಅವರ ಸಾಹಿತ್ಯಕ್ಕೆ ಸಂಗೀತ ಸಾಧು ಕೋಕಿಲ ಅವರಿಂದ.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಶ್ರೋತೃಗಳೇ, ಮಾನವನ ಜೀವನದಲ್ಲಿ ಯಾವ ಕ್ಷಣದಲ್ಲಿ ಯಾವ ರೀತಿಯ ತುರ್ತು ಪರಿಸ್ಥಿತಿ ಎದುರಾಗುತ್ತೆ ಅಂತ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ರಸ್ತೆ ಅಪಘಾತ, ಬೆಂಕಿ ಅವಘಡ, ಹೃದಯಾಘಾತ, ಉಸಿರುಗಟ್ಟುವಿಕೆ, ವಿದ್ಯುತ್ ಅವಘಡಗಳು, ಮೂರ್ಛೆ ಅಥವಾ ಯಾವುದೇ ರೀತಿಯ ಗಾಯ ಸಂಭವಿಸಿದಾಗ ವೈದ್ಯಕೀಯ ನೆರವು ದೊರೆಯುವವರೆಗೆ ನೀಡುವ ತಕ್ಷಣದ ಆರೈಕೆಯನ್ನೇ ನಾವು ಪ್ರಥಮ ಚಿಕಿತ್ಸೆ ಅಂತ ಕರಿಬಹುದು. ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನೀಡುವ ಪ್ರಥಮ ಚಿಕಿತ್ಸೆ ವ್ಯಕ್ತಿಯ ಜೀವವನ್ನೇ ಉಳಿಸಬಲ್ಲದು. ಈ ಮಹತ್ವದ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಎರಡನೇ ಶನಿವಾರವನ್ನು ವಿಶ್ವ ಪ್ರಥಮ ಚಿಕಿತ್ಸಾ ದಿನವನ್ನಾಗಿ ಆಚರಿಸಲಾಗುತ್ತೆ. ಬನ್ನಿ, ಪ್ರಥಮ ಚಿಕಿತ್ಸೆ ಅಂದ್ರೇನು, ಅದರ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಹಾಗೆಯೇ ಮಧುರವಾದ ಗೀತೆಗಳನ್ನು ಕೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಗಾನಗಂಗೆಯಲ್ಲಿ ಮುಂದಿನ ಗೀತೆಯನ್ನು ಕೇಳಿ. ಜನುಮದ ಜೋಡಿ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರುಗಳ ಧ್ವನಿಯಲ್ಲಿ ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್ ಅವರದು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

ಶ್ರೋತೃಗಳೇ, ಪ್ರಥಮ ಚಿಕಿತ್ಸೆ ಅಂದ್ರೇನು ಅಂತ ನೋಡೋದಾದರೆ, ಅಪಘಾತ ಅಥವಾ ತುರ್ತು ಆರೋಗ್ಯ ಸಮಸ್ಯೆಗೆ ಒಳಗಾದ ವ್ಯಕ್ತಿಗೆ ವೈದ್ಯರು ಅಥವಾ ತುರ್ತು ವೈದ್ಯಕೀಯ ಸಿಬ್ಬಂದಿ ಸ್ಥಳಕ್ಕೆ ಬರೋವರೆಗೆ ನೀಡುವ ಮೂಲಭೂತ ಹಾಗೂ ತಕ್ಷಣದ ಆರೈಕೆಯನ್ನು ನಾವು ಪ್ರಥಮ ಚಿಕಿತ್ಸೆ ಅಂತ ಕರಿಬೋದು. ಇದು ಸಂಪೂರ್ಣ ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯ ಅಲ್ಲ, ಆದರೆ ತುರ್ತು ಪರಿಸ್ಥಿತಿಯ ಆರಂಭಿಕ ಕ್ಷಣಗಳಲ್ಲಿ ಗಾಯಾಳುವಿನ ಸ್ಥಿತಿಯನ್ನು ಸ್ಥಿರಗೊಳಿಸೋದಕ್ಕೆ, ನೋವು ಮತ್ತು ಹಾನಿಯನ್ನು ಕಡಿಮೆ ಮಾಡೋದಕ್ಕೆ, ಹಾಗೆಯೇ ಜೀವ ಉಳಿಸುವ ಸಾಧ್ಯತೆಯನ್ನು ಹೆಚ್ಚಿಸಲು ಇದು ಬಹಳ ಸಹಾಯಕ. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ, ನೆನಪಿರಲಿ ಚಿತ್ರದಿಂದ ಚಿತ್ರ ಅವರ ಧ್ವನಿಯಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ವಿಶ್ವ ಪ್ರಥಮ ಚಿಕಿತ್ಸಾ ದಿನದ ಉದ್ದೇಶ ನೋಡೋದಾದರೆ, ಜನಸಾಮಾನ್ಯರಲ್ಲಿ ಪ್ರಥಮ ಚಿಕಿತ್ಸೆಯ ಮಹತ್ವದ ಕುರಿತು ಜಾಗೃತಿಯನ್ನು ಮೂಡಿಸೋದು. ಅಪಘಾತ ಸಂಭವಿಸಿದಾಗ ವೈದ್ಯರು ಅಥವಾ ಆ್ಯಂಬುಲೆನ್ಸ್ ಬರುವವರೆಗೆ ಕೆಲವೇ ನಿಮಿಷಗಳ ತಕ್ಷಣದ ನೆರವು ವ್ಯಕ್ತಿಯ ಜೀವ ಉಳಿಸುವಲ್ಲಿ ನಿರ್ಣಾಯಕವಾಗಬಹುದು. ವಿಶೇಷವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಶಿಕ್ಷಕರು, ಚಾಲಕರು, ಕೈಗಾರಿಕಾ ಕಾರ್ಮಿಕರು, ಪೊಲೀಸ್ ಸಿಬ್ಬಂದಿ ಮೂಲಭೂತ ಪ್ರಥಮ ಚಿಕಿತ್ಸಾ ಕೌಶಲ್ಯಗಳನ್ನು ಕಲಿಯೋದು ಅತ್ಯಂತ ಉಪಯುಕ್ತವಾಗಿದೆ. ಈ ದಿನದ ಸಂದರ್ಭದಲ್ಲಿ ವಿವಿಧ ಸಂಸ್ಥೆಗಳು, ಆರೋಗ್ಯ ಸಂಘಟನೆಗಳು, ಹಾಗೆಯೇ ಇತರ ಸ್ವಯಂ ಸೇವಾ ಸಂಸ್ಥೆಗಳು ಪ್ರಥಮ ಚಿಕಿತ್ಸೆಯ ಕುರಿತು ತರಬೇತಿ, ಕಾರ್ಯಾಗಾರ, ಪ್ರದರ್ಶನ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತವೆ. ತುರ್ತು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಎಂಬ ಸಾಮಾನ್ಯ ಜ್ಞಾನ ಪ್ರತಿಯೊಬ್ಬರಲ್ಲೂ ಬೆಳೆಸುವುದು ಈ ದಿನದ ಪ್ರಮುಖ ಆಶಯವಾಗಿದೆ. ಬನ್ನಿ ಗಾನಗಂಗೆಯಲ್ಲಿ ಮುಂದಿನ ಗೀತೆ ಕೇಳೋಣ. ನನ್ನಾಸೆಯ ಹೂವೆ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರುಗಳ ಧ್ವನಿಯಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಮುಂಗಾರು ಮಳೆ 2 ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ಅರ್ಜುನ್ ಜನ್ಯ. ಗಾನಗಂಗೆ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಥಮ ಚಿಕಿತ್ಸಾ ದಿನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊತಾ ಇದ್ರಿ. ಈಗ ಗಾನಗಂಗೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ, ಮತ್ತೆ 10:05 ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಆಕಾಶವಾಣಿ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ.
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
2: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.
3: ಆನಂದಮಯ ಈ ಜಗ ಹೃದಯ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: زبانی ہند پروگرام تو خبر نیوزان اے آر ایپ پہ
3: دستیاب.
2: اردو زبان کے پروگرام بھی اے آر ایپ پر ملتے ہیں.
4: بدلا دا روپ لکھے
5: برسن ہالے
6: آکاشوانی انیت تمل نگلچگلوں نیوز آن اے آر ایپل کڑیکم.

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: माझा तुमचा जुळता तारा मधुर सुरांच्या बरसती धारा.
2: अहाँ सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं.
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ನಿಮಗೆ ಈಗಾಗಲೇ ತಿಳಿದಿರೋಂಗೆ ಇವತ್ತು ವಿಶ್ವ ಪ್ರಥಮ ಚಿಕಿತ್ಸಾ ದಿನವನ್ನು ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ 2ನೇ ಶನಿವಾರದಂದು ವಿಶ್ವ ಪ್ರಥಮ ಚಿಕಿತ್ಸಾ ದಿನವನ್ನು ಆಚರಿಸಲಾಗುತ್ತೆ. ಅಪಘಾತದ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಸಂಕ್ಷಿಪ್ತ ಮಾಹಿತಿ. ಶ್ರೋತೃಗಳೇ, ಅಪಘಾತವನ್ನು ಕಂಡಾಗ ನಮ್ಮಲ್ಲಿ ಅನೇಕರು ಗಾಬರಿಗೊಳ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ ಗಾಬರಿಯಾಗದೆ ಶಾಂತವಾಗಿ ಪರಿಸ್ಥಿತಿಯನ್ನು ನಿರ್ವಹಿಸುವುದು ಅತ್ಯಂತ ಮುಖ್ಯ. ಮೊದಲಿಗೆ ಗಾಯಾಳುವಿಗೂ ಹಾಗೆ ಸಹಾಯ ಮಾಡುವ ವ್ಯಕ್ತಿಗೂ ಯಾವುದೇ ಅಪಾಯ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಬೇಕು. ನಂತರ ತುರ್ತು ವೈದ್ಯಕೀಯ ಸೇವೆಗೆ ಕರೆ ಮಾಡಬೇಕು. ಗಾಯಾಳುವಿನ ಉಸಿರಾಟ ಮತ್ತು ಪ್ರಜ್ಞೆಯನ್ನು ಪರಿಶೀಲಿಸಬೇಕು. ಪರಿಸ್ಥಿತಿಗೆ ಅನುಗುಣವಾಗಿ ತಿಳಿದಿರುವ ಪ್ರಥಮ ಚಿಕಿತ್ಸಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ತರಬೇತಿ ಇಲ್ಲದೆ ಗಂಭೀರ ಗಾಯಾಳುವನ್ನು ಅನಗತ್ಯವಾಗಿ ಎತ್ತುವುದು, ಎಳೆಯುವುದು ಅಥವಾ ಸ್ಥಳಾಂತರಿಸುವುದು ಅಪಾಯಕಾರಿಯಾಗಬಹುದು. ಆದ್ದರಿಂದ ಸಾಧ್ಯವಾದಷ್ಟು ಸುರಕ್ಷಿತ ರೀತಿಯಲ್ಲಿ ನೆರವನ್ನು ನೀಡಬೇಕಾಗತ್ತೆ. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಕನಸಲು ನೀನೆ ಮನಸಲು ನೀನೆ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಚೈತನ್ಯ ಅವರಿಂದ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಪ್ರಥಮ ಚಿಕಿತ್ಸೆ ಅಂತಂದರೆ ವೈದ್ಯಕೀಯ ವೃತ್ತಿಪರರಿಗೆ ಮಾತ್ರ ಅಗತ್ಯ ಇರುವಂಥ ಒಂದು ಕೌಶಲ್ಯ ಏನಲ್ಲ. ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯು ಅದರ ಮೂಲಭೂತ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ. ಮನೆಯಲ್ಲಿ ವೃದ್ಧರು ಅಥವಾ ಮಕ್ಕಳಿದ್ದಾಗ, ಕಚೇರಿಯಲ್ಲಿ ಕೆಲಸ ಮಾಡುವಾಗ, ಪ್ರವಾಸಕ್ಕೆ ಹೋಗುವಾಗ, ವಾಹನ ಚಲಾಯಿಸುವಾಗ ಅಥವಾ ಸಾರ್ವಜನಿಕ ಸ್ಥಳದಲ್ಲಿರುವಾಗ ಯಾವುದೇ ತುರ್ತು ಪರಿಸ್ಥಿತಿ ಎದುರಾಗಬಹುದು. ಅಂಥ ಸಂದರ್ಭದಲ್ಲಿ ಯಾರಾದರೂ ಸಹಾಯ ಮಾಡ್ತಾರೆ ಅಂತ ಕಾಯೋದಕ್ಕಿಂತ ನನಗೆ ಸಾಧ್ಯವಾದಷ್ಟು ಸುರಕ್ಷಿತವಾಗಿ ನಾನು ಸಹಾಯ ಮಾಡ್ತೀನಿ ಎಂಬ ಮನೋಭಾವ ಬೆಳೆಸಿಕೊಳ್ಳೋದು ಮುಖ್ಯ ಆಗುತ್ತೆ. ಅಮೃತಧಾರೆ ಚಿತ್ರದ ಗೀತೆಯೊಂದನ್ನು ಕೇಳಿ ಹರೀಶ್ ರಾಘವೇಂದ್ರ ಹಾಗೂ ಸುಪ್ರಿಯಾ ಆಚಾರ್ಯ ಅವರುಗಳ ಧ್ವನಿಯಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಪ್ರಥಮ ಚಿಕಿತ್ಸೆ ಕೇವಲ ತಾಂತ್ರಿಕ ವಿಧಾನಗಳ ಸಮೂಹ ಅಲ್ಲ, ಅದು ಮಾನವೀಯತೆಯ ಅಭಿವ್ಯಕ್ತಿಯೂ ಹೌದು. ಅಪಘಾತಕ್ಕೊಳಗಾದ ವ್ಯಕ್ತಿಯ ಬಳಿ ನಿಂತು ಧೈರ್ಯ ಹೇಳೋದು, ತುರ್ತು ಸೇವೆಗೆ ಕರೆ ಮಾಡೋದು, ಜನಸಂದಣಿಯನ್ನು ನಿಯಂತ್ರಿಸೋದು, ಗಾಯಾಳುವಿನ ಕುಟುಂಬದವರಿಗೆ ಮಾಹಿತಿ ನೀಡೋದು, ಇವೆಲ್ಲವೂ ಸಹಾಯದ ಭಾಗಗಳೇ. ಒಬ್ಬ ಅಪರಿಚಿತ ವ್ಯಕ್ತಿಯ ಜೀವ ಉಳಿಸಲು ನಾವು ನೀಡುವ ಕೆಲವು ನಿಮಿಷಗಳ ಸಹಾಯ ಆ ವ್ಯಕ್ತಿಯ ಕುಟುಂಬಕ್ಕೆ ಜೀವನ ಪೂರ್ತಿ ಮರೆಯಲಾಗದ ನೆರವಾಗಬಹುದು. ವಿಶ್ವ ಪ್ರಥಮ ಚಿಕಿತ್ಸಾ ದಿನ ಕೇವಲ ಒಂದು ದಿನದ ಆಚರಣೆಯಾಗದೆ ಪ್ರಥಮ ಚಿಕಿತ್ಸೆ ಕಲಿಯೋದು ಪ್ರತಿಯೊಬ್ಬರ ಜವಾಬ್ದಾರಿ ಎಂಬ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ದಿನವಾಗಬೇಕು. ಆದ್ದರಿಂದ ಪ್ರಥಮ ಚಿಕಿತ್ಸೆ ಜ್ಞಾನವನ್ನು ಕಲಿಯೋಣ, ಇತರರಿಗೂ ಕಲಿಸೋಣ, ಹಾಗೆಯೇ ತುರ್ತು ಪರಿಸ್ಥಿತಿಯಲ್ಲಿ ಜೀವ ಉಳಿಸುವ ಸಮಾಜವನ್ನು ನಿರ್ಮಿಸೋಣ. ಗಾನಗಂಗೆಯಲ್ಲಿ ಇನ್ನೀಗ ಕೇಳಿ ಕೃಷ್ಣನ್ ಲವ್ ಸ್ಟೋರಿ ಚಿತ್ರದಿಂದ ಆದ ಒಂದು ಗೀತೆಯನ್ನು. ಸೋನು ನಿಗಮ್ ಹಾಗೂ ವಿದ್ಯಾಶ್ರೀ ಅವರುಗಳ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ವಿ ಶ್ರೀಧರ್ ಅವರಿಂದ.

ಶ್ರೋತೃಗಳೇ, ಇವತ್ತಿನ ಇನ್ನೊಂದು ವಿಶೇಷತೆ ಅನ್ನೋದಾದರೆ, ಇವತ್ತು ರಾಷ್ಟ್ರೀಯ ಪ್ರೋತ್ಸಾಹ ದಿನ, ನ್ಯಾಷನಲ್ ಡೇ ಆಫ್ ಎನ್ಕರೇಜ್ಮೆಂಟ್. ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ 12ನೇ ತಾರೀಕಿನಂದು ರಾಷ್ಟ್ರೀಯ ಪ್ರೋತ್ಸಾಹ ದಿನವನ್ನು ಆಚರಿಸಲಾಗುತ್ತೆ. ಈ ದಿನದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಸುತ್ತಮುತ್ತ ಇರುವಂಥ ಜನರನ್ನು ಪ್ರೋತ್ಸಾಹಿಸೋದು, ಅವರ ಪ್ರಯತ್ನಗಳನ್ನು ಗುರುತಿಸೋದು, ಹಾಗೆಯೇ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದರ ಮಹತ್ವವನ್ನು ನೆನಪಿಸುವುದಾಗಿದೆ. ಪ್ರೋತ್ಸಾಹ ಅಂದರೆ ಕೇವಲ ಹೊಗಳಿಕೆಯ ಮಾತಲ್ಲ. ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾಗ ನೀನು ಇದನ್ನು ಮಾಡಬಲ್ಲೆ, ನಿನ್ನ ಪ್ರಯತ್ನಕ್ಕೆ ಮೌಲ್ಯ ಇದೆ, ಅಥವಾ ಮತ್ತೊಮ್ಮೆ ಪ್ರಯತ್ನಿಸುವಂಥ ಧೈರ್ಯ ತುಂಬೋದು ಕೂಡ ಪ್ರೋತ್ಸಾಹನೇ. ಜೀವನದಲ್ಲಿ ಪ್ರತಿಯೊಬ್ಬರೂ ಯಾವುದೋ ಒಂದು ಹಂತದಲ್ಲಿ ವೈಫಲ್ಯ, ನಿರಾಶೆ, ಭಯ ಅಥವಾ ಆತ್ಮವಿಶ್ವಾಸದ ಕೊರತೆಯನ್ನು ಎದುರಿಸ್ತಾರೆ. ಅಂಥ ಸಂದರ್ಭದಲ್ಲಿ ಒಬ್ಬರ

ತರಹದ ಮಾತು ವ್ಯಕ್ತಿಯ ಮನಸ್ಸಿನಲ್ಲಿ ಹೊಸ ಆಶಾಭಾವನೆ ಮೂಡಿಸಬಹುದು. ಕೃಷ್ಣಂ ಪ್ರಣಯ ಸಖಿ ಚಿತ್ರದಿಂದ ಇದೊಂದು ಗೀತೆಯನ್ನು ಕೇಳಿ. ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಅರ್ಜುನ್ ಜನ್ಯ ಅವರಿಂದ.

ರಾಷ್ಟ್ರೀಯ ಪ್ರೋತ್ಸಾಹ ದಿನ ನಮಗೆ ಒಂದು ಸರಳವಾದ ಆದರೆ ಮಹತ್ವವಾದ ಸಂದೇಶವನ್ನು ನೀಡುತ್ತೆ. ನಾವು ಯಾರಿಗಾದರೂ ನೀಡುವ ಪ್ರೋತ್ಸಾಹ ಅವರ ಜೀವನದಲ್ಲಿ ನಾವು ಊಹಿಸುವುದಕ್ಕಿಂತಲೂ ಹೆಚ್ಚಿನ ದೊಡ್ಡ ಪರಿಣಾಮ ಬೀರಬಹುದು. ಆದ್ದರಿಂದ ಸುತ್ತಲಿನವರ ಒಳ್ಳೆಯ ಪ್ರಯತ್ನಗಳನ್ನು ಗುರುತಿಸೋಣ, ಟೀಕಿಸುವ ಮೊದಲು ಅರ್ಥ ಮಾಡಿಕೊಳ್ಳೋಣ, ತಪ್ಪುಗಳನ್ನು ಎತ್ತಿ ತೋರಿಸಿದ್ರ ಬದಲು ತಿದ್ದಿಕೊಳ್ಳಲು ಅವಕಾಶ ನೀಡೋಣ, ಸೋತವರನ್ನು ನಿರುತ್ಸಾಹಗೊಳಿಸುವ ಬದಲು ಮತ್ತೊಮ್ಮೆ ಎದ್ದು ನಿಲ್ಲಲು ಕೈ ಹಿಡಿಯೋಣ. ಒಂದೊಳ್ಳೆ ಮಾತು ಒಂದು ದಿನವನ್ನು ಬದಲಾಯಿಸಬಹುದು, ಒಂದು ಪ್ರೋತ್ಸಾಹದ ಮಾತು ಒಂದು ಜೀವನವನ್ನೇ ಬದಲಾಯಿಸಬಹುದು. ಇನ್ನು ಮುಂದೆ ಕೇಳಿ ಕೃಷ್ಣ ಚಿತ್ರದಿಂದ ಆದ ಒಂದು ಗೀತೆ, ಸೋನು ನಿಗಮ್ ಹಾಗೂ ನಂದಿತಾ ಅವರುಗಳ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ ಅವರಿಂದ.

0: ಇದುವರೆಗೆ ಗಾನಗಂಗೆ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷತೆಗಳಲ್ಲಿ ಆಯ್ದ ಒಂದೆರಡು ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ, ಹಾಗೆಯೇ ಮಧುರವಾದ ಗೀತೆಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ಗಾನಗಂಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಸುನೇರೆಪಾಲ್
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
0: ಸುನೀರಪ್ಪನ ಮೊದಲ ಗೀತೆಯಾಗಿ ಕೇಳಿ ಆನ್ ಈವ್ನಿಂಗ್ ಇನ್ ಪ್ಯಾರಿಸ್ ಚಿತ್ರದಿಂದ ಆಯ್ದ ಈ ಒಂದು ಗೀತೆಯನ್ನು ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ, ಹಸರತ್ ಜೈಪುರಿಯವರ ಸಾಹಿತ್ಯಕ್ಕೆ ಸಂಗೀತ ಶಂಕರ್ ಜೈಕಿಶನ್ ಅವರಿಂದ.

ಸುನೀರಪ್ಪನ ಮುಂದಿನ ಗೀತೆ ಕೇಳಿ. ಶರಾಬಿ ಚಿತ್ರದಿಂದ ಆಶಾ ಭೋಂಸ್ಲೆ ಅವರ ಧ್ವನಿಯಲ್ಲಿ ಅಂಜಾನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಬಪ್ಪಿ ಲಹರಿ.

ಕಿಶೋರ್ ಕುಮಾರ್ ಹಾಗೂ ಮನ್ನಾಡೆ ಅವರುಗಳ ಧ್ವನಿಯಲ್ಲಿ ಶೋಲೆ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರೆ. ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಆರ್ ಡಿ ಬರ್ಮನ್.

ಸವಿನೆನಪು ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕಸ್ತೂರಿ ನಿವಾಸ ಚಿತ್ರದಿಂದ ಇದ್ದ ಈ ಒಂದು ಗೀತೆಯನ್ನು ಕೇಳಿದರೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರುಗಳ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿಬಂದಿದೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್. ಮುಂದಿನ ಗೀತೆ ಕೇಳಿ, ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಸಾಕ್ಷಾತ್ಕಾರ ಚಿತ್ರದಿಂದ ಈ ಒಂದು ಗೀತೆ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್ ಅವರಿಂದ.

ಸವಿನೆನಪು ಕಾರ್ಯಕ್ರಮದ ಮುಂದಿನ ಗೀತೆ ಕೇಳಿ ಬಂಗಾರದ ಜಿಂಕೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರುಗಳ ಧ್ವನಿಯಲ್ಲಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯ್ ಭಾಸ್ಕರ್ ಅವರಿಂದ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
2: ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ.
3: ಸವಿನೆನಪು ಕಾರ್ಯಕ್ರಮದ ಮುಂದಿನ ಗೀತೆ ಸಂಶಯ ಫಲ ಚಿತ್ರದಿಂದ ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ, ಕೂರ ಸೀತಾರಾಮ್ ಶಾಸ್ತ್ರಿಯವರ ಸಾಹಿತ್ಯಕ್ಕೆ ಸಂಗೀತ ಸಲೀಲ್ ಚೌಧರಿಯವರಿಂದ.

ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿ ನ್ಯಾಯವೇ ದೇವರು ಚಿತ್ರದಿಂದ ಆಯ್ದ ಈ ಒಂದು ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ ಅವರಿಂದ.

ಪಿ ಸುಶೀಲಾ ಅವರ ಕಂಠದಲ್ಲಿ ಶರಪಂಜರ ಚಿತ್ರದ ಹಾಡು. ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ರಚನೆ ಇದು.

ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿಯವರ ಕಂಠದಲ್ಲಿ ವಸಂತ ಗೀತ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳಿದ್ರಿ. ಸವಿನೆನಪು ಪ್ರಸಾರವಾಯಿತು. ಸಮಯ 11:30 ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ಟಂಪ್ಡ್

ಮಾಲ್ಗುಡಿ ಶುಭ, ಟಿಪ್ಪು ಹಾಗೂ ಕಾರ್ತಿಕ್ ಅವರ ಕಂಠದಲ್ಲಿ ಅಭಯ ಚಿತ್ರದಿಂದ ಆಯ್ದ ಗೀತೆಗಳನ್ನು ಕೇಳ್ತಾ ಇದ್ರಿ. 12 ಗಂಟೆಗೆ ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ರಾಜ್ಯ ಸರ್ಕಾರದ ಎಲ್ಲ 2456 ಸೇವೆಗಳನ್ನು ಸಕಾಲ್ ಸೇವೆ ಡಿಜಿಟಲ್ ವೇದಿಕೆ ಅಡಿ ತರಲಾಗುವುದು ಎಂದು ಪ್ರಜಾಸೇವಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ್ ಗುಪ್ತಾ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಾಗರಿಕರು ತಮ್ಮ ಮೊಬೈಲ್ನಲ್ಲೇ ಎಲ್ಲ ಸೇವೆಗಳನ್ನು ಸಂಪೂರ್ಣ ಶುಲ್ಕ, ಕಾಗದ ಮತ್ತು ಇಲಾಖೆಗಳ ಸಂಪರ್ಕರಹಿತವಾಗಿ ಪಡೆಯಲು ನಮ್ಮ ಸೇವೆ ಆಪ್ ಅನ್ನು ಅಕ್ಟೋಬರ್ 2 ಮಹಾತ್ಮ ಗಾಂಧಿ ಜಯಂತಿಯಂದು ಬಿಡುಗಡೆ ಮಾಡಲಾಗುವುದು ಎಂದರು. ಸೌರ ಫಲಕ ತಯಾರಿಕೆಯಲ್ಲಿ ಭಾರತ ಜಾಗತಿಕವಾಗಿ 2ನೇ ಸ್ಥಾನದಲ್ಲಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದಲ್ಲಿ ಪ್ರಸ್ತುತ 35 ಗಿಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಫಲಕಗಳು ಕಾರ್ಯನಿರ್ವಹಿಸುತ್ತಿದ್ದು ಹೆಚ್ಚುವರಿಯಾಗಿ 100 ಗಿಗಾವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ಅಳವಡಿಸಲಾಗುತ್ತಿದೆ. ಇಂಧನ ಸ್ವಾವಲಂಬನೆಯಲ್ಲಿ ಆತ್ಮನಿರ್ಭರ ಭಾರತದ ಗುರಿ ಸಾಧನೆಯಾಗುತ್ತಿದೆ ಎಂದಿದ್ದಾರೆ. ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ಸಂಬಂಧಿಸಿದ ನಗರಾಭಿವೃದ್ಧಿ ಇಲಾಖೆ ಕಾಮಗಾರಿಗಳನ್ನು ಆದ್ಯತೆ ಮೇಲೆ ಶೀಘ್ರ ಅನುಷ್ಠಾನಗೊಳಿಸಲು ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಸಚಿವರ ಗೃಹ ಕಚೇರಿಯಲ್ಲಿ ಅವರು ಸಮಾಲೋಚಿಸಿದರು. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ರಸಾಯನಶಾಸ್ತ್ರ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕ ಹಾಗೂ ವಿಶ್ವದ ಅತ್ಯುನ್ನತ ಖ್ಯಾತನಾಮ ವಿಜ್ಞಾನಿಗಳ ಪಟ್ಟಿಯಲ್ಲಿ ಹೆಸರಿಸಲಾಗುವ ಪ್ರೊಫೆಸರ್ ಶರಣಪ್ಪ ನಂದಿಬೇವೂರ್ ಅವರಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಕೈಗೊಂಡ ಗಮನಾರ್ಹ ಸಂಶೋಧನೆಗೆ 2025 ಸಾಲಿನ ಜಾಗತಿಕ ಮಾನ್ಯತೆ ಪ್ರಾಪ್ತವಾಗಿದೆ. ಪ್ರೊಫೆಸರ್ ಎಸ್ಟಿ ನಂದಿಬೇವೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕರ್ನಾಟಕ ವಿಶ್ವವಿದ್ಯಾಲಯ 38 ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಾನು 60 ಸಂಶೋಧನಾ ವಿದ್ಯಾರ್ಥಿಗಳಿಗೆ PhD ಮತ್ತು MPhil ಮಾರ್ಗದರ್ಶನ ಮಾಡಿ 500 ಹೆಚ್ಚು ವೈಜ್ಞಾನಿಕ ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದೇನೆ. 48 H-ಇಂಡೆಕ್ಸ್ ಇರುವ ನಾನು 10,000 ಮೇಲ್ಪಟ್ಟು ಸೈಟೇಷನ್ಸ್ ಇಲ್ಲಿಯವರೆಗಿದೆ. ನಾನು ವಿಶ್ವವಿಜ್ಞಾನಿಗಳ ಶ್ರೇಯಾಂಕ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದೆ. 20-25 ಸಾಲಿನ ವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆ ನಡೆಸಿದ ನನಗೆ ಜಗತ್ತಿನ ಅತ್ಯುನ್ನತ %5 ವಿಜ್ಞಾನ ಪಟ್ಟಿಯಲ್ಲಿ ಒಬ್ಬರಾಗಿರುವುದು ನನಗೆ ಹೆಮ್ಮೆಯ ಸಂಗತಿ. ಈ ಸಾಧನೆಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯವು ನನ್ನನ್ನು ಗೌರವಿಸಿ ಪುರಸ್ಕರಿಸಿದ ಈ ಒಂದು ಸಾಧನೆ ನನಗೆ ಸಂತೋಷ ತಂದಿದೆ.
0: ಬೆಂಗಳೂರಿನ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಆಯೋಜಿಸಿದ್ದ ರಾಜ್ಯಮಟ್ಟದ ವಿಮರ್ಶಾ ಲೇಖನ ಸ್ಪರ್ಧೆಯಲ್ಲಿ ಧಾರವಾಡದ ಧನಂಜಯ್ ಕುಮಾರ್ ಸುಳೇಕಲ್ ಪ್ರಥಮ ಸ್ಥಾನದೊಂದಿಗೆ 5,000 ರೂಪಾಯಿ ನಗದು ಬಹುಮಾನ ಗಳಿಸಿದ್ದಾರೆ. ದಾವಣಗೆರೆಯ ಗಗನಾಜೆ ದ್ವಿತೀಯ ಸ್ಥಾನ, ಕೋಲಾರದ ಕುಪ್ಪನಹಳ್ಳಿ ಎಂ ಬೈರಪ್ಪ ಹಾಗೂ ಬೆಂಗಳೂರಿನ ಚನ್ನರಾಜು ಎಂ ತೃತೀಯ ಸ್ಥಾನ ಪಡೆದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಗಣೇಶೋತ್ಸವ ಸಂದರ್ಭದಲ್ಲಿ 75 decibel ಹೆಚ್ಚಿನ ಶಬ್ದ ಉಂಟುಮಾಡುವ ಧ್ವನಿವರ್ಧಕಗಳ ಬಳಕೆಯನ್ನು ಸಂಪೂರ್ಣ ನಿಷೇಧಿಸಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಆದೇಶಿಸಿದ್ದಾರೆ. ಧಾರವಾಡದ ಶ್ರೀ ಮುರುಘಾ ಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಜರುಗಿದ ವಚನ ಪ್ರವಚನ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಸಮಾರೋಪ ಇಂದು ಸಂಜೆ 6 ಶ್ರೀಮಠದ ಶಿವಾನುಭವ ಮಂಟಪದಲ್ಲಿ ಜರುಗಲಿದೆ. ಪದ್ಮವಿಭೂಷಣ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ 34ನೇ ಪುಣ್ಯಸ್ಮರಣೆ ಅಂಗವಾಗಿ ಧಾರವಾಡದ ಮನ್ಸೂರ್ ಸ್ಮಾರಕ ಭವನದಲ್ಲಿ ಇಂದು ಬೆಳಗ್ಗೆ ಗಣ್ಯರು

0: ಸಮಾಧಿಗೆ ಗೌರವ ಅರ್ಪಿಸಿದರು. ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಶಿಷ್ಯ ಬಳಗದಿಂದ ಸಂಗೀತ ಕಾರ್ಯಕ್ರಮ ಜರುಗಿತು. ಇಂದು ಸಂಜೆ 5:30ಕ್ಕೆ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಧಾರವಾಡದ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವಿಶೇಷ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಮಂಗಳೂರಿನ ಅಂಕುಶ್ ನಾಯಕ್ ಸಿತಾರ್ ವಾದನ ಹಾಗೂ ಮಹಾರಾಷ್ಟದ ಗಡಹಿಂಗ್ಲಜ್ನ ಅರ್ಣವ್ ಬುವಾ ಅವರ ಗಾಯನ ಕಚೇರಿ ಜರುಗಲಿದೆ. ಹಿರಿಯ ಕಲಾವಿದ ಪಂಡಿತ್ ರಾಚಯ್ಯ ಹಿರೇಮಠ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅಧ್ಯಕ್ಷತೆ ವಹಿಸುವರು. ಧಾರವಾಡ ಜಿಲ್ಲಾ ಕ್ರೀಡಾಂಗಣದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನಿರ್ಮಿಸಲಿರುವ ಕುಸ್ತಿ ಅಂಗಣ ಮತ್ತು ವ್ಯಾಯಾಮ ಕೋಣೆಯ ಕಾಮಗಾರಿಗೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಭೂಮಿ ಪೂಜೆ ನೆರವೇರಿಸಿದರು. ಮೈಸೂರಿನಲ್ಲಿ 4 ಅಕ್ಟೋಬರ್ ನಡೆಯಲಿರುವ ಟೂರ್ ಡಿ ಫ್ರಾನ್ಸ್ ಸರಣಿಯ ಲಟೇಪ್ ಮೈಸೂರು ಅಮೇಚ್ಯೂರ್ ಸೈಕ್ಲಿಂಗ್ ಸ್ಪರ್ಧೆಯ ಮಾರ್ಗದಿಕ್ಸೂಚಿ ಹಾಗೂ ಜರ್ಸಿಯನ್ನು ಕ್ರೀಡೆ ಮತ್ತು ಯುವ ಸಬಲೀಕರಣ ಇಲಾಖೆ ಆಯುಕ್ತ ಎಂಎನ್ ಅನುಚೇತ್ ಬಿಡುಗಡೆಗೊಳಿಸಿದರು. ಲಟೇಪ್ ಸೈಕ್ಲಿಂಗ್ ಸ್ಪರ್ಧೆ 123 ವರ್ಷಗಳ ಇತಿಹಾಸ ಹೊಂದಿದೆ. ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಆಯೋಜಿತವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಸೌಂದರ್ಯ ಲಹರಿ ಭಜನಾ ತಂಡದ ಸದಸ್ಯರಿಂದ ಗೌರಿ ಗಣೇಶ ಹಬ್ಬದ ವಿಶೇಷ ಸಂಗೀತ ಕಾರ್ಯಕ್ರಮ.
1: ಗಣೇಶನ ಹಬ್ಬವೆಂದರೆ ಭಕ್ತಿ, ಒಗ್ಗಟ್ಟು, ಸಂಭ್ರಮ ಹಾಗೂ ಸಂಸ್ಕೃತಿಯ ಪ್ರತೀಕ. ಭಾದ್ರಪದ ಚೌತಿ ಗಣಪತಿ ಆಗಮನದೊಂದಿಗೆ ಮೇ ಮನಗಳಲ್ಲಿ ಹಬ್ಬದ ಸಂಭ್ರಮದೊಂದಿಗೆ ಭಕ್ತಿಯ ಸಂಚಾರವಾಗುವುದು. ವಿನಾಯಕನ ಆರಾಧನೆಯಲ್ಲಿ ಸಂಗೀತಕ್ಕೆ ವಿಶೇಷ ಸ್ಥಾನವಿದೆ. ಭಜನೆ, ಸಂಗೀತ, ನೃತ್ಯ ಎಲ್ಲವೂ ಭಕ್ತಿಯಿಂದ ವಿನಾಯಕನಿಗೆ ಸಮರ್ಪಿತವಾಗುತ್ತದೆ. ಮಂಗಳ ಮೂರ್ತಿಯಾದ ಗಣೇಶನನ್ನು ಸ್ಮರಿಸುತ್ತಾ ಸೌಂದರ್ಯ ಲಹರಿ ಭಜನಾ ತಂಡದವರಿಂದ ಈ ವಿಶೇಷ ಸಂಗೀತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಆತ್ಮೀಯ ಸ್ವಾಗತ.

ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಸೌಂದರ್ಯ ಲಹರಿ ಭಜನಾ ತಂಡದ ಸದಸ್ಯರಿಂದ ಗೌರಿ ಗಣೇಶ ಹಬ್ಬದ ವಿಶೇಷ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಶೈಲಜಾ ಸುದರ್ಶನ್, ಅಂಬಿಕಾ ಉದಯರವಿ, ಪೂರ್ಣಿಮಾ ಮುರಳೀಧರ್, ಸುಧಾ ನಾಗರಾಜ್, ಜಯಾ ಲಕ್ಷ್ಮೀಕಾಂತ್, ರೇಖಾ ಸಂತೋಷ್, ಕಾವ್ಯಶ್ರೀ ರಘು, ಸರಸ್ವತಿ ವೆಂಕಟೇಶ್, ಶಿಲ್ಪಾ ಪ್ರಸಾದ್, ವರಲಕ್ಷ್ಮೀ ರತ್ನಾಕರ್, ಸರಿತಾ ನಾಗಚೇತನ್, ಪಲ್ಲವಿ ವೆಂಕಟೇಶ್, ವಾಣಿ ಶ್ರೀನಿವಾಸ್, ಸುಧಾ ರಘುನಾಥ್, ವಿನುತಾ ಅಕೇಶ್, ಗಾಯತ್ರಿ ರಾಜಗೋಪಾಲ್. ಈ ಕಾರ್ಯಕ್ರಮದ ಪ್ರಸ್ತುತಿ ರಜನಿ ಜಿಆರ್, ಸಂಕಲನ ಅನುಶ್ರೀ ಸಿ ಕಾಲುವೇಹಳ್ಳಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು, ಸಮಯ 12:30. ನಾನೂರ 90.1 ಮೀಟರ್ಗಳು ಅಂದರೆ 612 kHz ಮತ್ತು DRM ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಶ್ರೋತೃಗಳಿಗೆ ಗಮನಿಸಿ, ಕರ್ನಾಟಕ ಸರ್ಕಾರದ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕನ್ನಡ ಭವನ 2ನೇ ಮಹಡಿ, JC ರಸ್ತೆ, ಬೆಂಗಳೂರು. ಇವರು ಶಿಷ್ಯ ವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾ ಕೀರ್ತನ, ಹಾಗೆಯೇ ಗಮಕ, ಈ 6 ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16-24 ವರ್ಷ ವಯೋಮಾನದ ಒಳಗಿರುವಂತಹ ಅಭ್ಯರ್ಥಿಗಳು ಶಿಷ್ಯವೇತನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು. 2026-27 ಸಾಲಿನ ಶಿಷ್ಯವೇತನಕ್ಕೆ ಆಯ್ಕೆ ಪ್ರಕ್ರಿಯೆಯನ್ನು ಮೊಬೈಲ್ ಹಾಗೆಯೇ ವಿಡಿಯೋ ಚಿತ್ರೀಕರಣದ ಮೂಲಕ ಆಯ್ಕೆ ಮಾಡೋದಕ್ಕೆ ಅಕಾಡೆಮಿ ತೀರ್ಮಾನ ಮಾಡಿದೆ. ಶಿಷ್ಯವೇತನ ಅರ್ಜಿಗಳ ಬಗ್ಗೆ ಮಾಹಿತಿಯನ್ನು ಅಕಾಡೆಮಿಯು ಫೇಸ್ಬುಕ್ನಲ್ಲಿ ಹಾಗೆಯೇ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ. ನೀವುಗಳು ಇದನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು. ಫೇಸ್ಬುಕ್ ವಿಳಾಸ ಹೇಗಿದೆ? facebook.com/karnataka-sangeeta-nritya-academy. ಇನ್ನು ವೆಬ್ಸೈಟ್ ವಿಳಾಸ ಹೇಗಿದೆ? sangeetanritya-academy.karnataka.gov.in. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇನ್ನು ಅರ್ಜಿಯನ್ನು ಆಯಾ ಜಿಲ್ಲೆಯ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಕೂಡ ಪಡೆದುಕೊಳ್ಳಬಹುದು. ಸಂದರ್ಶನದ ಬದಲಾಗಿ ಅಭ್ಯರ್ಥಿಗಳು ಅರ್ಜಿಯಲ್ಲಿ ನೀಡಿರುವಂತಹ ಪಠ್ಯಕ್ರಮವನ್ನು ಮೊಬೈಲ್ ಹಾಗೆಯೇ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ಪೆನ್ಡ್ರೈವ್ನಲ್ಲಿ ಅಳವಡಿಸಿಕೊಂಡು ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನು ಈಗ ಹೇಳುವ ವಿಳಾಸಕ್ಕೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ತಲುಪಿಸಬಹುದು. ವಿಳಾಸ ಹೀಗಿದೆ: ರಿಜಿಸ್ಟ್ರಾರ್, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ, ಕನ್ನಡ ಭವನ, 2ನೇ ಮಹಡಿ, JC ರಸ್ತೆ, ಬೆಂಗಳೂರು. 5600002. ಹೀಗೆ ಬಂದಂತಹ ಅರ್ಜಿಗಳನ್ನು ಆಯಾ ಕಲಾ ಪ್ರಕಾರಕ ಅನುಗುಣವಾಗಿ ತೀರ್ಪುಗಾರರು ಅಭ್ಯರ್ಥಿಗಳು ಚಿತ್ರೀಕರಿಸಿ ಕಳಿಸಿಕೊಟ್ಟಂತಹ ಪೆನ್ಡ್ರೈವನ್ನು ಪರಿಶೀಲನೆ ಮಾಡಿ ಶಿಷ್ಯವೇತನಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಪಠ್ಯಕ್ರಮ ಚಿತ್ರೀಕರಿಸಿದ ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನು ಸ್ವೀಕಾರ ಮಾಡೋದಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 15. ಗಮನಿಸಿ, ಸೆಪ್ಟೆಂಬರ್ 15 ಕೊನೆಯ ದಿನ. ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾ ಕೀರ್ತನ, ಹಾಗೆಯೇ ಗಮಕ, ಈ

ಆರು ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16-24 ವರ್ಷ ವಯೋಮಾನದ ಒಳಗಿರುವ ಅಭ್ಯರ್ಥಿಗಳು ಶಿಷ್ಯವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರಕಟಣೆಯನ್ನ ಕೇಳಿದ್ರಿ.

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ಈ ಕುರಿತು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೊಡನೆ ಸಂದರ್ಶನ.
2: ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೇ ನಮಸ್ಕಾರ.
3: ನಮಸ್ತೆ.
2: ಕವಿ ಹೇಳುವಂತಹದ್ದು ಸೌಂದರ್ಯ ಎಲ್ಲಿದೆ ಅಂತ, ಈ ಪ್ರಶ್ನೆ ಬರೀ ಕವಿಗಳು ಮಾತ್ರ ಅಲ್ಲ ಎಲ್ಲರೂ ಕೂಡ ಕೇಳುವಂತಹದ್ದು ಸೌಂದರ್ಯ ಎಲ್ಲಿದೆ ಅಂತ ಹೇಳಿ. ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ಅಂದ್ರೆ ಏನು, ಜೊತೆಗೆ ಈ ಸೌಂದರ್ಯವನ್ನು ವರ್ಧಿಸುವುದು ಹೇಗೆ ಅಥವಾ ಸಾಧ್ಯ ಇದೆಯಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ. ಹೇಳಿ, ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ಅಂದ್ರೆ ಏನು?
3: ಈ ಸೌಂದರ್ಯ ಎನ್ನುವಂತಹ ಶಬ್ದ ಈಗ ನಮಗೆ ಅದು ಕೇವಲ ಬಾಹ್ಯ ಸೌಂದರ್ಯ ಎನ್ನುವ ಸೀಮಿತ ಅರ್ಥದಲ್ಲಿ ನಾವು ಭಾವಿಸ್ತಾ ಇದ್ದೇವೆ, ಸಾಮಾನ್ಯವಾಗಿ ಜಗತ್ತಿನಲ್ಲಿ ಎಲ್ಲರೂ ಕೂಡ. ಆದರೆ ಸೌಂದರ್ಯ ಎನ್ನುವ ಶಬ್ದ ಸಂಸ್ಕೃತ ಶಬ್ದ, ಅದರಲ್ಲಿ ಆ ಸಂಸ್ಕೃತ ಧಾತು ಊಂದ್ ದ್ರವೀಕರಣೆ ಅಂತ, ಅಂದರೆ ಯಾವುದು ನಮ್ಮ ಮನಸ್ಸನ್ನು ಕರಗಿಸುವಂಥದ್ದು ಅದು ಸೌಂದರ್ಯ. ಆದ ಕಾರಣ ಇಲ್ಲಿ ನಾವು ಈ ಆಯುರ್ವೇದದ ಅಥವಾ ಆಯುರ್ವೇದಕ್ಕೆ ಮೂಲಭೂತವಾದ ಭಾರತೀಯ ಶಾಸ್ತ್ರ ಪರಂಪರೆಯ ಒಂದು ಸಾರವನ್ನು ಇಲ್ಲಿ ಪರಿಗಣಿಸಿದರೆ, ಸೌಂದರ್ಯ ಅಂತ ಹೇಳಿದರೆ ನಮ್ಮ ಮನಸ್ಸಿನ ಆಳದಲ್ಲಿ ಒಂದು ವಿಶಿಷ್ಟ ಪರಿಣಾಮವನ್ನು ಬೀರುವಂತಹ ಒಂದು ಸಂಗತಿ, ಒಂದು ವಸ್ತು, ಒಂದು ದ್ರವ್ಯ ಅಥವಾ ಒಂದು ತತ್ವ, ಅದನ್ನು ನಾವು ಸೌಂದರ್ಯ ಅಂತ ಹೇಳಿ ಹೇಳಬೇಕಾಗ್ತದೆ. ಆ ಅರ್ಥದಲ್ಲಿ ತೆಗೆದುಕೊಂಡ್ರೆ ನಾವು ಕೇವಲ ಬಾಹ್ಯವಾದ ಸೌಂದರ್ಯವನ್ನೇ ಸೌಂದರ್ಯ ಅಂತ ಹೇಳುವ ಹಾಗಿಲ್ಲ. ಆದ ಕಾರಣ ವ್ಯಕ್ತಿ ಮತ್ತು ಶಕ್ತಿಯ ಸಮಗ್ರ ವಿಕಾಸ, ಇದುವೇ ಒಂದು ಒಟ್ಟು ಸೌಂದರ್ಯದ ಭಾರತೀಯ ಪರಿಕಲ್ಪನೆ, ಮತ್ತು ಅದು ಆಯುರ್ವೇದದ ಪರಿಕಲ್ಪನೆ ಕೂಡ ಆಗಿರ್ತದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಬಹುದು.
2: ಸಾಮಾನ್ಯವಾಗಿ ಸೌಂದರ್ಯ ಅಂದ ತಕ್ಷಣ ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ಕೊಡುವಂತಹದ್ದು. ಈಗ ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ಎನ್ನುವಂತಹದ್ದು ಆಂತರಿಕವಾಗಿಯೂ ಕೂಡ ಹೌದು, ಬಾಹ್ಯವೂ ಕೂಡ ಹೌದು ಎನ್ನುವ ಮಾತನ್ನ ಹೇಳಿದ್ರಿ. ಈಗ ವಿಚಾರ ಮಾಡಬೇಕಾಗಿರುವಂತಹದ್ದು ಸೌಂದರ್ಯವನ್ನು ವರ್ಧಿಸುವುದಕ್ಕೆ ಸಾಧ್ಯ ಇದೆಯಾ ಅಂತ.
3: ಖಂಡಿತವಾಗಿ ಈಗ ಆಯುರ್ವೇದದಲ್ಲಿ ಆಂತರಿಕ ಸೌಂದರ್ಯಕ್ಕೆ, ಮನಸ್ಸಿನ ವಿಷಯಕ್ಕೆ ಪ್ರಾಮುಖ್ಯತೆ ಕೊಟ್ಟಿದೆ ಅಂತ ಹೇಳಿದ ಮಾತ್ರಕ್ಕೆ ಅದು ಐಹಿಕವಾದ ಅಥವಾ ಬಾಹ್ಯದ ಸೌಂದರ್ಯವನ್ನು ಅಥವಾ ಆರೋಗ್ಯ ಒಂದು ಮೂಲಭೂತವಾಗಿರುವಂತಹ ಸೌಂದರ್ಯವನ್ನು ನಿರಾಕರಣೆ ಮಾಡುವುದಕ್ಕೆ ಆಯುರ್ವೇದ ಹೇಳುವುದಿಲ್ಲ. ಯಾಕೆಂತ ಹೇಳಿದರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ, ಅಂದರೆ ನಾವು ಆಂತರಿಕವಾದ ಸತ್ಯದ ಆ ಮೂಲಭೂತವಾದ ಸೃಷ್ಟಿಗೆ ಕಾರಣವಾದ ಸತ್ಯದ ಸೌಂದರ್ಯವನ್ನು ಕಾಣಬೇಕಾದರೆ ನಾವು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಶರೀರ ಚೆನ್ನಾಗಿರಬೇಕು, ಇದು ಎಲ್ಲವೂ ಚೆನ್ನಾಗಿದ್ದರೆ ಮಾತ್ರ ದೇಹದಲ್ಲಿ ಇರುವ ಆ ಒಳಗಿನ ಸತ್ಯದ ಸೌಂದರ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ, ದೇಹಕ್ಕೆ ಕೂಡ ಅದಕ್ಕೆ ಆವಾಸ ಸ್ಥಾನವಾದ ಅದಕ್ಕೆ ಆಶ್ರಯ ಕೊಡುವಂತಹ ದೇಹದ ಸೌಂದರ್ಯಕ್ಕೂ ದೇಹದ ಸುಸ್ಥಿತಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ಆಯುರ್ವೇದ ಕೊಡ್ತದೆ.
2: ಈಗ ಮನೆಯ ಅಂಗಳದಲ್ಲಿ ಅಥವಾ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಸೌಂದರ್ಯವನ್ನು ವರ್ಧಿಸಬಹುದೇ ಅಂತ ಪ್ರಶ್ನೆ.
3: ಖಂಡಿತವಾಗಿ ಈಗ ನಾನು ಬಹಳಷ್ಟು ಮನೆಗಳಲ್ಲಿ ಅಂಗಳದಲ್ಲಿ ಪಾಪಾಯ ಗಿಡ ಇರ್ತದೆ, ಪಾಪಾಯ ಹಣ್ಣು ಇರ್ತದೆ. ಆ ಪಾಪಾಯ ಹಣ್ಣನ್ನು ಅದು ಸೇವಿಸುವುದಕ್ಕೆ ಕೂಡ ಯೋಗ್ಯವಾದ ಸಂಗತಿ ಅಂತ ಕೆಲವರು ಪರಿಗಣಿಸ್ತಾ ಇಲ್ಲ. ಅದರಷ್ಟಕ್ಕೆ ಅದು ಕಾಗೆ ತಿಂದು ಹೀಗೆ ಹಾಳಾಗಿ ಹೋಗುವಂತಹ ಸಂದರ್ಭಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಆ ಪಾಪಾಯ ಹಣ್ಣನ್ನು ಆಂತರಿಕವಾಗಿ ಸೇವಿಸುವುದಲ್ಲದೆ ಅದು ಚರ್ಮಕ್ಕೆ ಅದರ ಹೇಳಿದಂತಹ ಕ್ರಮದಲ್ಲಿ ಅಪ್ಲೈ ಮಾಡಿದಾಗ ಆಗ ಅದು ಚರ್ಮದ ಸೌಂದರ್ಯಕ್ಕೆ, ಚರ್ಮದ ಕಾಂತಿವರ್ಧನೆಗೆ ಕಾರಣ ಆಗ್ತದೆ. ಅದು ಹೇಗೆ ಅಂತ ಹೇಳಿದರೆ, ಪಾಪಾಯಿ ಹಣ್ಣಿನ ಒಂದು ಎರಡು ತುಂಡುಗಳು ಬೇಕು, ಮತ್ತು ಒಂದು ಚಮಚ ಅಥವಾ ಎರಡು ಚಮಚ ಕಡಲೆ ಹಿಟ್ಟು, ಇದನ್ನು ಗ್ರೈಂಡರ್ನಲ್ಲಿ ಹಾಕಿ ಪೇಸ್ಟನ್ನಾಗಿ ಮಾಡಿದ ನಂತರ ಅದಕ್ಕೆ ಈ ಕಡಲೆ ಹಿಟ್ಟನ್ನು ಸೇರಿಸುವಂಥದ್ದು. ನಂತರ ಚೆನ್ನಾಗಿ

0: ಒಳ್ಳೆಯ ಪೇಸ್ಟ್ ರೂಪಕ್ಕೆ ಬಂದ ನಂತರ ಅದನ್ನು ಮುಖದ ಭಾಗದ ಚರ್ಮಕ್ಕೆ ಹಚ್ಚಿ ಒಂದು 20 ನಿಮಿಷ ಬಿಟ್ಟು ಅನಂತರ ತೊಳೆಯುವಂಥದ್ದು. ಇದು ಖಂಡಿತವಾಗಿ ಪ್ರಾಯೋಗಿಕವಾಗಿ ಯಾರಿದ್ದರೂ ಮಾಡ್ತಾ ಇದ್ದಾರೋ ಅವರಿಗೆ ಅದು ಅನುಭವಕ್ಕೆ ಬಂದಂತಹ ವಿಷಯ, ಮತ್ತು ಯಾರು ಮಾಡಿಲ್ಲವೋ ಅವರಿಗೆ ಅದು ಸಂಶೋಧನೆಯಿಂದ ಆಧಾರದಿಂದ ಇನ್ನು ಮಾಡಬೇಕಾದ ಸಂಗತಿ ಅಂತೇಳಿ ಪ್ರೇರಣೆಯನ್ನು ಕೊಡ್ತದೆ.
1: ತಿನ್ನುವುದಕ್ಕೆ ಮಾತ್ರ ಅಲ್ಲ, ಅದು ಬಾಹ್ಯ ಸೌಂದರ್ಯಕ್ಕೂ ಕೂಡ
0: ಖಂಡಿತವಾಗಿ, ಅದು ಹೊರಗಿನಿಂದ ಹಚ್ಚಿದಾಗ ಕೂಡ ಅದು ಚರ್ಮದ ಸೌಂದರ್ಯಕ್ಕೆ ಕಾರಣ ಆಗ್ತದೆ ಅಂತ.
1: ಇನ್ನೊಂದು ವಿಚಾರ, ಮನೆಯಲ್ಲಿರುವಂತಹ ಅಡುಗೆ ಕೋಣೆ, ಬಹುಶಃ ಅಡುಗೆ ಕೋಣೆ ಎನ್ನುವಂತಹದ್ದು ಒಂದು ರೀತಿಯ ಔಷಧೀಯ ಭಂಡಾರ ಅಂತಲೇ ಹೇಳಬೇಕು. ಈ ಅಡುಗೆ ಕೋಣೆಯಲ್ಲಿ ಲಭ್ಯ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಸೌಂದರ್ಯ ವರ್ಧಕವಾಗಿ ಬಳಕೆ ಮಾಡಬಹುದು ಅಂತ.
0: ಖಂಡಿತವಾಗಿ ಇನ್ನೊಂದು ಮಾತು ಕೂಡ ಇದೆ, ಅಂದ್ರೆ ಮನುಷ್ಯನ ಆರೋಗ್ಯ ಅಡುಗೆ ಕೋಣೆಯಲ್ಲಿದೆ ಅಂತ. ಅದೇ ರೀತಿ ಇದನ್ನು ಕೂಡ ಹೇಳಬಹುದು, ನಮ್ಮ ಸೌಂದರ್ಯ ಅಡುಗೆ ಕೋಣೆಯಲ್ಲಿದೆ ಅಂತ. ಅಂದ್ರೆ ನಾವು ಸೇವನೆ ಮಾಡುವಂತಹ ಆಹಾರ, ಅಲ್ಲಿ ಕೆಲವೊಂದು ವಸ್ತುಗಳು ಹೊರಗಿನಿಂದ ಅಪ್ಲಿಕೇಶನ್ ಮಾಡಿದಾಗ ನಮ್ಮ ಚರ್ಮದ ಆರೋಗ್ಯಕ್ಕೆ ಅಥವಾ ಆಕರ್ಷಣೆಗೆ ಕಾರಣವಾಗ್ತದೆ ಅಂತ ಹೇಳುವಂತ ಅಂಶ. ಇಲ್ಲಿ ನಾವು ಅಡುಗೆ ಕೋಣೆಯಲ್ಲಿ ಅರಸಿನ ಅಂತೂ ಖಂಡಿತ ಎಲ್ಲರ ಮನೆಯಲ್ಲೂ ಇದೆ, ಇನ್ನೊಂದು ಜೇನು ಮತ್ತು ಹಾಲು, ಈ ಮೂರು ಸಂಗತಿಗಳನ್ನು ಉಪಯೋಗಿಸಿ ನಾವು ಲೇಪನ ಮಾಡುವುದರ ಮೂಲಕ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಅದು ಹೇಗೆ ಅಂತ ಕೇಳಿದರೆ, ಇದಕ್ಕೆ ಬೇಕಾದ ಸಾಮಗ್ರಿಗಳು ಇಷ್ಟು. ಒಂದು ಅರಸಿನ 1 ಚಮಚ, ಜೇನು 1 ಚಮಚ, ಹಾಲು 2 ಚಮಚ. ಇದು ಮೂರನ್ನು ಕೂಡ ಒಂದು ಬೌಲ್ನಲ್ಲಿ ಹಾಕಿ ಚೆನ್ನಾಗಿ ಅದನ್ನು ತಿರುಗಿಸಿ ಪೇಸ್ಟ್ ಮಾಡಬೇಕು. ನಂತರ ಅದನ್ನು ಸಂಪೂರ್ಣ ಮುಖದ ಭಾಗಗಳಿಗೆ ಹಚ್ಚಿ ಒಂದು 20 ನಿಮಿಷ ಬಿಟ್ಟು ಆಮೇಲೆ ತೊಳಿಬೇಕು. ಇದನ್ನು ಪ್ರತಿನಿತ್ಯ ಮಾಡಬೇಕು. ನಮ್ಮಲ್ಲಿ ಎಷ್ಟೋ ಸಲ ಅಂದರೆ ಸರಳವಾದ ಸಾಧನಗಳೇ ಅಸಡ್ಡೆಗೆ ಕಾರಣವಾಗಿರ್ತದೆ ಅಂತ. ನಾವು ಜಟಿಲವಾದ ಸಂಗತಿಗಳಿಗೆ ಹೋಗ್ತೇವೆ, ಆದರೆ ಸರಳವಾದ ಸಂಗತಿಗಳು ತುಂಬಾ ಪ್ರಯೋಜನ ಆಗಿರ್ತದೆ, ಆದರೆ ಅದನ್ನು ನಾವು ಅಸಡ್ಡೆ ಮಾಡ್ತೇವೆ. ಈ ರೀತಿ ಮಾಡಿ ನೋಡಿದಾಗ ಅದು ಅನುಭವಕ್ಕೆ ಬರ್ತದೆ.
1: ಅರಿಶಿನ, ಹಾಲು ಮತ್ತು ಜೇನು, ಇದಲ್ಲದೆ ಮೊಸರನ್ನು ಕೂಡ ಬಳಕೆ ಮಾಡುವುದಿದೆಯಾ?
0: ಕೆಲವು ಸಲ ಮೊಸರನ್ನು ಕೂಡ ಬಳಕೆ ಮಾಡಬಹುದು, ಆದರೆ ತುಂಬಾ ಜಿಡ್ಡು ಚರ್ಮ, ಮುಖದಲ್ಲಿ ಆಯಿಲಿ ಸ್ಕಿನ್ ಅಂತ ಹೇಳ್ತೇವೆ, ಆಗ ಅವರು ಮೊಸರನ್ನು ಬಳಕೆ ಮಾಡುವುದನ್ನು ಅವಾಯ್ಡ್ ಮಾಡಬೇಕು. ಇಲ್ಲದಿದ್ರೆ ಬೇರೆ ಶುಷ್ಕ ಚರ್ಮ ಇರುವವರಲ್ಲಿ ಮೊಸರನ್ನು ಬಳಕೆ ಮಾಡಬಹುದು.
1: ಬಹುಶಃ ಅರಿಶಿನದ ಬಗ್ಗೆ ಮಾತನಾಡಬೇಕಿದ್ರೆ ಅದನ್ನ ಒಂದು ರೋಗ ನಿರೋಧಕವಾಗಿಯೂ ಕೂಡ ಬಳಕೆ ಮಾಡ್ತಾರೆ.
0: ರೋಗ ನಿರೋಧಕವಾಗಿ ಅದು ಅದ್ಭುತ ಪರಿಣಾಮ ಇದೆ. ಅದರ ಕರ್ಕ್ಯೂಮಿನ್ ಅಂತ ಹೇಳುವಂತಹ ಒಂದು ಅಂಶ ಇದಿಲ್ಲ, ಅದು ಅದ್ಭುತವಾದ ಒಂದು ಪವಾಡ ಸದೃಶ ದ್ರವ್ಯ.
1: ಹಾಗೆಯೇ ಮನೆಯಲ್ಲಿ ಬಳಕೆಯಾಗುವಂತಹ ಹೂ, ಸಾಮಾನ್ಯವಾಗಿ ಅರ್ಚನೆಗೆ ಬಳಸುವಂತಹದ್ದು, ಅದನ್ನು ಕೂಡ ಸೌಂದರ್ಯವರ್ಧಕವಾಗಿ ಬಳಕೆ ಮಾಡುವುದಕ್ಕೆ ಸಾಧ್ಯ ಆಗ್ತದ ಅಂತ?
0: ಖಂಡಿತವಾಗಿ. ಈಗ ನಾವು ಮನೆಯಂಗಳದಲ್ಲಿ ಎಲ್ಲರ ಮನೆಯಲ್ಲಿ ದಾಸವಾಳ ಅಂತೂ ಇದೆ, ಕೆಂಪು ದಾಸವಾಳ, ಬಿಳಿ ದಾಸವಾಳ ಇದೆ. ಈಗ ನಾವು ಸೌಂದರ್ಯ ಅಂತ ಹೇಳಿದ ಕೂಡಲೇ ಚರ್ಮ, ಕೂದಲು ಮತ್ತು ಕಣ್ಣು, ಈ ಮೂರು ಸಂಗತಿಗಳು ಬಂದೇ ಬರ್ತದೆ. ಅದರ ಜೊತೆಗೆ ಮೈಕಟ್ಟು, ದೇಹದ ಸ್ಥೂಲತೆಯೋ ಕೃಶತೆಯೋ ಅದರ ಪ್ರಧಾನ ಪಾತ್ರ ಇದೆ. ಇಲ್ಲಿ ನಾವು ಈ ದಾಸವಾಳ ಇದನ್ನು ಪೇಸ್ಟಿನ ರೂಪದಲ್ಲಿ ಮಾಡಿ ಅದನ್ನು ತಲೆಯ ಕೂದಲಿಗೆ ಹಚ್ಚಿಕೊಳ್ಳುವುದರಿಂದ ಕೂದಲಿನ ಒಂದು ಆರೋಗ್ಯಕ್ಕೆ ಕಾರಣ ಆಗ್ತದೆ, ಅದರ ಆರೈಕೆಗೆ ಇದು ಸಹಕಾರಿಯಾಗ್ತದೆ. ಅಷ್ಟೇ ಅಲ್ಲ, ನಾನು ಹೂ ಅಂತ ಹೇಳಿದಾಗ ನಮ್ಮ ಆಯುರ್ವೇದದಲ್ಲಿ ಮೊದಲ ಯಾದಿಯಲ್ಲಿ ಸ್ಥಾನದಲ್ಲಿ ನಿಲ್ಲುವಂತಹ ಒಂದು ಹೂ ಇದೆ, ಅದಕ್ಕೆ ಕುಂಕುಮ ಅಂತ ಹೆಸರು. ಆ ಗಿಡದ ಕ್ರೋಕಸ್ ಸಟೈವಸ್ ಅಂತ ಅದರ ಸಸ್ಯಶಾಸ್ತ್ರೀಯ ಹೆಸರು. ಆ ಗಿಡದ ಹೂವಿನ ಕೇಶರಗಳು ಕುಂಕುಮ ಕೇಶರ ಅಂತ ಆಯುರ್ವೇದದಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಂದು ದ್ರವ್ಯ. ಅದು ಸೌಂದರ್ಯದ ವಿಷಯಕ್ಕೆ ಪ್ರಸಿದ್ಧವಾದ ದ್ರವ್ಯ. ಎಷ್ಟ ಮಟ್ಟಿಗೆ ಅಂತ ಹೇಳಿದರೆ, ಈ ಕುಂಕುಮ ಕೇಶರವನ್ನು ಆಂತರಿಕವಾಗಿ ಸೇವನೆ ಮಾಡುವುದರಿಂದಲೂ ಸೌಂದರ್ಯ ಉಳಿದುಕೊಳ್ತದೆ ಎನ್ನುವ ಒಂದು ಸಂಗತಿ ಇದೆ. ಇದು ಬಹಳ ಪ್ರಾಚೀನ ಕಾಲದಿಂದ, ಇವತ್ತು ನಿನ್ನೆಯಿಂದ ಅಲ್ಲ, ಅದನ್ನು ಬಳಕೆ ಮಾಡ್ತಾ ಇದ್ದಾರೆ ಸೌಂದರ್ಯದ ಕಾರಣಕ್ಕೆ. ಅಷ್ಟೇ ಅಲ್ಲ, ಅದನ್ನು ಆಂತರಿಕವಾಗಿ ಸೇವನೆ ಮಾಡುವುದು ಅಲ್ಲದೆ ಅದನ್ನು ಹೊರಗಿನಿಂದ ಮುಖದ ವಿಶೇಷವಾಗಿ ಕಾಣುವುದಕ್ಕೆ, ಅಂದ್ರೆ ಮುಖ ಹೇಗೆ ಕಾಣ್ತದೆ ಅಂತ ಹೇಳುದ್ರ ಮೇಲೆ ಸೌಂದರ್ಯ. ಆದ ಕಾರಣ ಮುಖದ ಸೌಂದರ್ಯ ವರ್ಧನೆಗೆ ಈ ಕುಂಕುಮ ಕೇಶರ ಅಂತ ಸಿಗ್ತದೆ ಮಾರುಕಟ್ಟೆಯಲ್ಲಿ, ಆಯುರ್ವೇದದ ಅಂಗಡಿಗಳಲ್ಲಿ ಸಿಗ್ತದೆ. ಈ ಕುಂಕುಮ ಕೇಶರದ 1-3 ಎಳೆಗಳು ಅದು, ಮತ್ತೆ 1 ಚಮಚ ಹಾಲು. ಈ ಎಳೆಗಳನ್ನು, ಕುಂಕುಮ ಕೇಸರದ ಎಳೆಗಳನ್ನು 1-2 ಚಮಚ ಹಾಲಿನಲ್ಲಿ 1/2 ಗಂಟೆ ನೆನೆಸಿ ಹಾಕಬೇಕು. ಹಾಕಿದ ನಂತರ ಆ ಹಾಲು 1/2 ಗಂಟೆಯಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ನಂತರ ಅದನ್ನೇ 2-3 ಸಲ ತಿರುವಿ ಸಂಪೂರ್ಣ ಮುಖದ ಚರ್ಮದ ಭಾಗಕ್ಕೆ ಹಚ್ಚಿದರೆ ಆಗ ಅದು ಚರ್ಮದ ಕಾಂತಿ ವರ್ಧನೆಗೆ ಕಾರಣ ಆಗ್ತದೆ. ಮತ್ತೆ ಸ್ವಲ್ಪ ಮಸಾಜ್ ಕೂಡ ಮಾಡಬೇಕು ಅದನ್ನು ಹಚ್ಚಿದ ನಂತರ. ಮಸಾಜ್ ಮಾಡುವಂಥದ್ದು ಹಚ್ಚುವಷ್ಟೇ ಪ್ರಾಮುಖ್ಯವಾದ ಸಂಗತಿ. ಮತ್ತೆ ಇನ್ನೊಂದೇನೆಂದರೆ, ಇಡೀ ರಾತ್ರಿ ಅದನ್ನು ಹಾಗೆಯೇ ಬಿಟ್ಟು ಮಾರನೆಯ ದಿನ ಬೆಳಿಗ್ಗೆ ಅದನ್ನು ನೀರಿನಿಂದ ತೊಳೆದ್ರೆ ಬಹಳ ಒಳ್ಳೆಯದು. ಮತ್ತೆ ಇದನ್ನು ದಿನನಿತ್ಯ ಮಾಡಬಹುದು, ಮಾಡಬೇಕು.
1: ಕುಂಕುಮ ಕೇಸರದ ಜೊತೆ ಜೊತೆಗೆ ಬಹುಶಃ ಗುಲಾಬಿ ಎಸಳು ಅಥವಾ ಎಲೆ,
0: ರೋಸ್ ವಾಟರ್ ಅನ್ನು ಬಳಕೆ ಮಾಡಬಹುದು. ರೋಸ್ ವಾಟರ್ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ಸೌಂದರ್ಯ ವರ್ಧಕಗಳ ಜೊತೆಗೆ ರೋಸ್ ವಾಟರ್ ಅನ್ನು ಬಳಕೆ ಮಾಡಿದಾಗ, ಯಾಕೆಂದ್ರೆ ಅದಕ್ಕೆ ಕೂಲಿಂಗ್ ಇಫೆಕ್ಟ್ ಇದೆ. ಆ ಶೀತಲ

0: ಗುಣ ಅಂದರೆ ಅದು ಚರ್ಮದ ಒಂದು ಸುಸ್ಥಿತಿಗೆ ಕಾರಣ ಆಗ್ತದೆ. ಚರ್ಮವನ್ನು ಒಣ ಆಗುವಿಕೆಯನ್ನು ಶುಷ್ಕವಾಗುವುದನ್ನು ಅದು ತಪ್ಪಿಸ್ತದೆ ಆ ಶೀತಲ ಗುಣ.
1: ಇನ್ನೊಂದು ವಿಚಾರ, ಈ ಲೋಳೆ ಸರಕ್ಕೆ ಸಂಬಂಧಪಟ್ಟಂತಹದ್ದು ಬಹುಶಃ ಕಾಂತಿವರ್ಧಕವಾಗಿ ಅದರ ಬಳಕೆ ಆಗ್ತದೆ.
0: ಖಂಡಿತವಾಗಿ ಲೋಳೆಸರ ಎನ್ನುವಂಥದ್ದು ಅದು ಬಹಳ ಎಲ್ಲರಿಗೂ ಈಗ ಪ್ರಚಲಿತದಲ್ಲಿರುವ ಸಂಗತಿ. ಒಂದು ಇದಕ್ಕೆ ಬೇಕಾದ ಸಾಮಗ್ರಿ ಏನಂದ್ರೆ ಒಂದು ಚಮಚ ಲೋಳೆಸರ ಅಂದರೆ ಅದರ ಪಲ್ಪ್ ಅದರ ಒಳಗಿನ ಜೆಲ್ಲಿ ತರದ ಭಾಗ ಮತ್ತು ಅರ್ಧ ಚಮಚ ಸೌತೆ ರಸ. ಇದು ಎರಡನ್ನು ಕಾಂಬಿನೇಷನ್ ಮಾಡಿ ಸೇರಿಸಿ ಮಿಕ್ಸ್ ಮಾಡಿ ಅದನ್ನೊಂದು ಪೇಸ್ಟ್ ರೂಪದಲ್ಲಿ ಮಾಡಿ ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಿದರೆ ಆಗ ಮುಖದ ಚರ್ಮದ ಕಾಂತಿವರ್ಧನೆ ಆಗ್ತದೆ ಮತ್ತು ಚರ್ಮ ಸುಕ್ಕುಗಟ್ಟುವುದನ್ನು ಚರ್ಮ ಜೋತು ಬೀಳುವುದನ್ನು ಇದು ತಪ್ಪಿಸ್ತದೆ. ಆ ಮೂಲಕ ನಾವು ವಯಸ್ಸಾದರೂ ಕೂಡ ಕಡಿಮೆ ವಯಸ್ಸಿನವರಾಗಿ ಕಾಣುವಂತಹ ಒಂದು ವಿಶಿಷ್ಟ ಒಂದು ಸಾಮರ್ಥ್ಯ ಈ ಲೋಳೆಸರದ ಒಂದು ಸತ್ವಕ್ಕೆ ಇದೆ. ಅಷ್ಟೇ ಅಲ್ಲ, ಈ ಒಂದು ಅರ್ಧ ಚಮಚ ಕ್ಯಾರೆಟ್ ಅಥವಾ ಪಪ್ಪಾಯ ಜ್ಯೂಸನ್ನು ಇದಕ್ಕೆ ಸೇರಿಸಿದರೆ ಮತ್ತು ಅದರ ಗುಣ ಇನ್ನೂ ಕೂಡ ಹೆಚ್ಚಿಗೆ ವರ್ಧನೆ ಆಗ್ತದೆ. ಆ ರೀತಿಯಲ್ಲಿ ಬಳಸಬಹುದು. ಇನ್ನೊಂದು ನಾನು ಹೇಳಬೇಕು, ಬಹಳ ಸಿದ್ಧವಾದ ಒಂದು ಔಷಧ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಆಯುರ್ವೇದದಲ್ಲಿ, ಕುಂಕುಮಾದಿ ತೈಲ ಅಂತ ನಾವು ಹೇಳ್ತೇವೆ. ಅದು ಈಗಾಗಲೇ ನಾನು ಹೇಳಿದೆ, ಕುಂಕುಮ ಕೇಸರ ಇದರಿಂದ ತಯಾರು ಮಾಡುವಂಥದ್ದು ಅದಲ್ಲ, ಮತ್ತೊಂದು 15-20 ಬಗೆಯ ಕಷಾಯದ ರೂಪದಲ್ಲಿ ಕಲ್ಕದ ಪೇಸ್ಟ್ ರೂಪದಲ್ಲಿ ಕೂಡ ಒಳಗೊಂಡ ದ್ರವ್ಯಗಳು ಇರುವಂತಹ ಒಂದು ಸಿದ್ಧ ದ್ರವ್ಯ ಅದು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಈ ತೈಲವನ್ನು, ಕುಂಕುಮಾದಿ ತೈಲವನ್ನು ಒಂದು 2-3 ಹನಿ ಕೈಗೆ ಹಾಕ್ಕೊಂಡು ಮುಖಕ್ಕೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ ಆಮೇಲೆ ಬಿಸಿನೀರಿನಿಂದ ಸ್ನಾನ ಮಾಡಿಕೊಳ್ಬೇಕು. ಅದು ಅದ್ಭುತವಾದ ಒಂದು ಮುಖದ ಪರಿಣಾಮವನ್ನು, ಇಂಪ್ಯಾಕ್ಟ್ ಅನ್ನು ಹೆಚ್ಚು ಮಾಡುತ್ತದೆ.
1: ಲೋಳೆ ಸರವನ್ನು ಬಹುಶಃ ಮುಖದ ಸೌಂದರ್ಯ ಹೆಚ್ಚಿಸುವುದರ ಜೊತೆಗೆ ತಲೆಗೂದಲಿಗೂ ಕೂಡ ಪೂರಕವಾಗಿ ಅದನ್ನು ಬಳಕೆ
0: ಮಾಡುತ್ತಾರೆ. ಖಂಡಿತವಾಗಿ.
1: ಒಂದು ವಿಚಾರ, ಚಂದನ ಮತ್ತು ರಕ್ತ ಚಂದನ ಇದಕ್ಕೆ ಸಂಬಂಧಪಟ್ಟ ಹಾಗೆ.
0: ಚಂದನ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಹಳ ಒಂದು ಪ್ರಾಮುಖ್ಯತೆ ಪಡೆದಿರುವಂತಹ ದ್ರವ್ಯ. ನಮಗೆ ಗೊತ್ತಿಲ್ಲದೆಯೇ ನಾವು ಗಂಧವನ್ನು ದೇವರ ಪ್ರಸಾದ ರೂಪದಲ್ಲಿ ನಾಮ ಹಾಕುವುದರ ಮೂಲಕ ನಾವು ಬಳಸಿಕೊಳ್ತೇವೆ. ಅದರ ಮೂಲಭೂತವಾದ ಒಂದು ಆರೋಗ್ಯದ ಉದ್ದೇಶ ಖಂಡಿತವಾಗಿ ಅದರಲ್ಲಿ ಇದೆ. ನಮಗೆ ಗೊತ್ತಿಲ್ಲದೆ ನಾವು ಅದನ್ನು ಬಳಸ್ತಾ ಇದ್ದೇವೆ, ಆದರೆ ಅದರ ಆರೋಗ್ಯ ಉಂಟಾಗ್ತದೆ ನಮಗೆ ಗೊತ್ತಿರುವುದಿಲ್ಲ. ನಾವು ಅದರ ಬೇರೆ ರೀತಿಯಲ್ಲಿ ಬಳಸ್ತೇವೆ. ಈ ಚಂದನದ ಪರಿಣಾಮ ಏನಂದ್ರೆ ಮೊಡವೆಗಳನ್ನು ಅದು ನಿವಾರಿಸುವಂತ, ಮುಖದಲ್ಲಿ ಕಾಣಿಸುವಂತಹ ಮೊಡವೆಗಳು ಕಾಣಿಸಿಕೊಂಡ್ರೆ ಅದು ಸೌಂದರ್ಯಕ್ಕೆ ಒಂದು ಕಪ್ಪು ಚುಕ್ಕೆ ಇಟ್ಟಾಗೆ. ಆದ ಕಾರಣ ಆ ಮೊಡವೆಗಳನ್ನು, ಆದರೆ ಇದನ್ನು ಯಾವ ರೀತಿ ಬಳಸಬೇಕು, ಇದನ್ನು ಒಂದು ರೀತಿಯ ಲೋಷನ್ ಅಥವಾ ಪೇಸ್ಟ್ ರೂಪದಲ್ಲಿ ಬಳಸಬಹುದು. ಬೇಕಾದ ಸಾಮಗ್ರಿಗಳು: ಬಾದಾಮಿ ಎಣ್ಣೆ 2 ಚಮಚ, ತೆಂಗಿನೆಣ್ಣೆ 2 ಚಮಚ, ಚಂದನದ ಚೂರ್ಣ ಅಥವಾ ಹುಡಿ ಇದು ಒಂದು 5 ಸ್ಪೂನ್. ಇದು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ರೂಪಕ್ಕೆ ತಂದು ಮುಖದ ಭಾಗಕ್ಕೆ ಹೆಚ್ಚಿದರೆ ಇದು ವಯಸ್ಸಾಗುವಿಕೆಯನ್ನು ತಡೆಗಟ್ಟುತ್ತದೆ, ಚರ್ಮ ಸುಕ್ಕುಗಟ್ಟುವುದನ್ನು ತಡೆಗಟ್ಟುತ್ತದೆ.
1: ರಕ್ತ ಚಂದನವನ್ನು ಕೂಡ ಬಳಕೆ ಮಾಡಬಹುದು?
0: ಖಂಡಿತವಾಗಿ ಬಳಕೆ ಮಾಡಬಹುದು.
1: ಮನೆಯಲ್ಲಿ ಇರುವಂತಹ ಇನ್ನೊಂದು ಬಹುಶಃ ಅತ್ಯಂತ ಪವಿತ್ರ ಗಿಡ ಅಂತಂದ್ರೆ ತುಳಸಿ ಗಿಡ. ಇದರ ಉಪಯೋಗ ಹೇಗೆ?
0: ಸಾಧಾರಣ ತುಳಸಿ ಎಲೆಗಳನ್ನು ಮತ್ತು ಕಹಿಬೇವಿನ ಎಲೆಗಳನ್ನು ಸೇರಿಸಿ ಅದನ್ನು ಚೆನ್ನಾಗಿ ಒಂದು ಪೇಸ್ಟ್ ರೂಪಕ್ಕೆ ತಂದ ನಂತರ ಅದನ್ನು ಹಚ್ಚಿದರೆ, ಈವನ್ ನಾವು ಸೌಂದರ್ಯ ಅಂತಲ್ಲ, ಅದಕ್ಕೆ ಸೂಕ್ಷ್ಮಾಣು ನಾಶಕ ಗುಣ ಇದೆ, ಆಂಟಿ ವೈರಲ್, ಆಂಟಿ ಬ್ಯಾಕ್ಟೀರಿಯಲ್, ಮತ್ತೆ ಎನ್ಹ್ಯಾನ್ಸಸ್ ದ ಇಮ್ಯೂನಿ ಸಿಸ್ಟಮ್. ಇದನ್ನು ನಾವು ಆಂತರಿಕವಾಗಿ ತಗೊಂಡ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಮತ್ತೆ ಚರ್ಮದ ಈ ಒಂದು ಸಾಮರ್ಥ್ಯ ಅಂದ್ರೆ ಗಡಸುತನ ಅದು ಇನ್ನು ಹೆಚ್ಚಾಗ್ತದೆ, ಆದ ಕಾರಣ ಸುಕ್ಕುಗಟ್ಟುವುದನ್ನು ತಡೆಗಟ್ಟುತ್ತದೆ. ಸಾಮಗ್ರಿಗಳು ಯಾವುದು ಅಂತ ಹೇಳಿದ್ರೆ, ಬೇವಿನ ಎಲೆ 1-10, ಮತ್ತೆ ತುಳಸಿ ಎಲೆ 10, ಅಷ್ಟೇ ಅಲ್ಲ, 1-2 ಸ್ಪೂನ್ ರೋಸ್ ವಾಟರ್, ನೀವು ಈಗಾಗಲೇ ಹೇಳಿದ್ರೆ ಗುಲಾಬಿ ಜಲ, ಇದು 3 ಚೆನ್ನಾಗಿ ಒಂದು ಪೇಸ್ಟ್ ಮಾಡಿ ಮಿಕ್ಸ್ ಮಾಡಬೇಕು. ನಂತರ ಮುಖಕ್ಕೆ ಹಚ್ಚಿ 1-30 ಬಿಟ್ಟು ನಂತರ ತಣ್ಣೀರಿನಿಂದ ಅದನ್ನು ತೊಳಿಬೇಕು. ಈ ರೀತಿ ವಾರದ ದಿನನಿತ್ಯ ಮಾಡಲೇಬೇಕು ಅಂತಿಲ್ಲ, ವಾರದಲ್ಲಿ 3 ಮಾಡಿದರೂ ಕೂಡ ಅದು ಮುಖದ ಕಾಂತಿಯನ್ನು ಹೆಚ್ಚಿಸುತ್ತದೆ, ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ. ಅಷ್ಟೇ ಅಲ್ಲ, ನಾವಿನ್ನು ಜೇನು ನಮ್ಮ ಮನೆಯಲ್ಲಿ ಇದೆ. ಜೇನನ್ನು ಬಿಟ್ಟರೆ ಅದು ನಾವೊಂದು ಸೌಂದರ್ಯದ ವಿಷಯದಲ್ಲಿ ಜೇನಿಗೆ ಒಂದು ಅಪಚಾರ ಮಾಡಿದ ಹಾಗೆ, ಈ ಜೇನು ಮತ್ತು ನಿಂಬೆಯ ರಸ ಇದೆರಡನ್ನು ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ 2 ಸ್ಪೂನ್ ನಿಂಬೆ ರಸ ಮತ್ತು 1 ಸ್ಪೂನ್ ಜೇನು, ಇದು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 1-30 ಬಿಟ್ಟು ಅದನ್ನು ತೊಳಿಬೇಕು. ಇದರಿಂದ ಚರ್ಮದ ಕಾಂತಿ ಹೆಚ್ಚಾಗ್ತದೆ, ಮತ್ತು ಅಷ್ಟೇ ಅಲ್ಲದೆ ಈ ಕಪ್ಪು ಕಲೆ ಇದೆ ಅಲ್ಲ ಮುಖದ ಮೇಲೆ, ಕಪ್ಪು ಕಲೆ ಬರುವಂಥದ್ದು, ಆ ಕಪ್ಪು ಕಲೆಗೆ ಕೂಡ ಇದು ಒಂದು ಉತ್ತಮ ಪರಿಹಾರವಾಗಿ ಕಾಣಿಸಿಕೊಳ್ತದೆ. ಅಷ್ಟೇ ಅಲ್ಲ, ಎಷ್ಟಿ ಮಧು ಜ್ಯೇಷ್ಠ ಮಧು ಅಂತ ನಾವು ಹೇಳ್ತೇವೆ, ಕೆಲವರ ಮನೆಯಲ್ಲಿ ನಾವು ಅದನ್ನು ಇಟ್ಕೊಳ್ತೇವೆ. ಜ್ಯೇಷ್ಠ ಮಧುವಿನ ಚೂರ್ಣ ಮತ್ತು ನಿಂಬೆ ರಸ ಮಿಕ್ಸ್ ಮಾಡುವಂಥದ್ದು, 2 ಸ್ಪೂನ್ ಜ್ಯೇಷ್ಠ ಮಧು ಚೂರ್ಣ, 3 ಸ್ಪೂನ್ ನಿಂಬೆ ರಸ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದಲೂ ಅದು ಸೌಂದರ್ಯದ ವರ್ಧನೆಗೆ ಕಾರಣ ಆಗ್ತದೆ, ದಿನನಿತ್ಯ ಮಾಡಬಹುದು.
1: ಬಹುಶಃ ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಬಹುದು ಅಂತ ಕಾಣುತ್ತದೆ, ಸೌತೆಕಾಯಿಯನ್ನು ಕೂಡ ಸೌಂದರ್ಯ ವರ್ಧಕವಾಗಿ ಬಳಕೆ ಮಾಡುತ್ತಾರೆ.
0: ನಾವು ಈಗ ಸೌತೆಯನ್ನು ಒಂದು ರೌಂಡ್
1: ಬಿಲ್ಲೆಯ ರೂಪದಲ್ಲಿ
0: ದುಂಡಗಾಗಿ ಪೀಸ್ ಮಾಡಿ ಅದನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳುವುದರ ಮೂಲಕ ಕಣ್ಣಿನ ಸುತ್ತಲಿನ ಕಪ್ಪು ವರ್ತುಲಗಳನ್ನು ಅದು ನಿವಾರಿಸುತ್ತದೆ ಎನ್ನುವಂತಹ ಒಂದು ಪ್ರಸಿದ್ಧ ಅಂಶ. ಮತ್ತೆ ಇದು ಬಹಳ ಜನರಿಗೆ, ವೈದ್ಯಕೀಯ ಕ್ಷೇತ್ರದ ಸಂಪರ್ಕ ಇಲ್ಲದವರಿಗೂ ಎಲ್ಲರಿಗೂ ಬಹಳ ಗೊತ್ತಿರುವಂತಹ

0: ವಿಚಾರ. ಮತ್ತೆ ಎಲ್ಲರೂ ಬಹಳ ಸರಳವಾಗಿ ಅದನ್ನು ಮಾಡುವುದ ಕಾರಣ ಎಲ್ಲರೂ ಹೆಚ್ಚಾಗಿ ಮಾಡ್ತಾ ಇರುವಂತ ವಿಚಾರ.
1: ಹೆಚ್ಚಿನ ಜನರು ಅವರಿಗೆ ಆಯ್ಕೆ ಇಲ್ಲದೆ ಇರುವಂತಹದ್ದು ವಯಸ್ಸಾಗುವಂತಹದ್ದು
0: ಖಂಡಿತ.
1: ಬಹುಶಃ ಈ ಸಂದರ್ಭದಲ್ಲಿ ಮುಖ ಸುಕ್ಕುಗಟ್ಟುವಂತಹದ್ದು ಅಥವಾ ಚರ್ಮ ಸುಕ್ಕುಗಟ್ಟುವಂತಹದ್ದು ಒಂದು ಸಮಸ್ಯೆ. ಇದನ್ನು ನಿವಾರಣೆಗಾಗಿ ಆಯುರ್ವೇದದಲ್ಲಿ ಯಾವ ರೀತಿಯ ಒಂದು ಪರಿಹಾರ ಇದೆ?
0: ಇದು ಬಹಳ ಈ ವಯಸ್ಸಾಗುವಿಕೆ ಎನ್ನುವಂಥದ್ದೊಂದು ಬಹಳ ನಿಗೂಢವಾದ ಸಂಗತಿ, ಆದರೆ ಪರಿಹಾರ ಇಲ್ಲದ ಒಂದು ಸಂಗತಿ. ಆದರೆ ಒಂದು ಬಹಳ ವಿಶಿಷ್ಟವಾದ ಒಂದು ಪ್ರಕೃತಿ ಒಂದು ಕೊಡುಗೆ ನೀಡಿದೆ ಏನಂತ ಹೇಳಿದರೆ, ಒಬ್ಬನ ಹುಟ್ಟಿನಿಂದ ಬರುವಂತಹ ವಯಸ್ಸು ಅವನ ನಿಜವಾದ ದೈಹಿಕವಾದ ಶರೀರ ಕ್ರಿಯಾತ್ಮಕ ವಯಸ್ಸು ಆಗಿರಬೇಕಾಗಿಲ್ಲ. ಒಬ್ಬನಿಗೆ 50 ವರ್ಷ ಆದರೂ ಕೂಡ ಅವನ ದೇಹದ ಕೋಶಗಳ ವಯಸ್ಸು 35 ಇರಬಹುದು, 70 ಕೂಡ ಅವನ 40. ಇದನ್ನು ಡಾಕ್ಟರ್ ಅಲೆಕ್ಸಿಸ್ ಕರೆಲ್ ಅಂತ ಹೇಳುವ ಅವ್ಯಕ್ತ ಮಾನವ ಮ್ಯಾನ್ ದ ಅನ್ನೋನ್ ಅಂತ ಹೇಳುವ ಪುಸ್ತಕದಲ್ಲಿ ಅವನು ವೈದ್ಯ, ನೋಬೆಲ್ ಪ್ರಶಸ್ತಿ ವಿಜೇತ ವೈದ್ಯ, ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾನೆ. ಅಂದ್ರೆ ಈ ನಾವು ವಯಸ್ಸಾಗುವಿಕೆ ನಾವು 70 ಆಗಿರಬೇಕು ಎನ್ನುವ ಕಡ್ಡಾಯತೆ ಇಲ್ಲ. 70 ಆಗಿದ್ರೂ 50 ವಯಸ್ಸನ್ನು ಶರೀರದಲ್ಲಿ ಇಟ್ಟುಕೊಳ್ಳುವಂತಹ ಒಂದು ವರವನ್ನು ನೈಸರ್ಗಿಕ ನಿಸರ್ಗ ಕೆಲವೊಂದು ವಿಷಯಗಳ ಮೂಲಕ ಅದು ಕೊಟ್ಟಿದೆ. ಅದಕ್ಕೆ ನಾವು ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೇವೆ, ಔಷಧೀಯ ಜಾಡಮಾಲಿ ಅಂತ. ಈ ನೀವು ಹೇಳುವಂತ ವಯಸ್ಸಾಗುವಿಕೆ, ಸಾಮಾನ್ಯವಾಗಿ ಚರ್ಮ ಸುಕ್ಕು ಬಿದ್ದಾಗ ಅದು ವಯಸ್ಸಾಗುವಿಕೆಯ ಒಂದು ಮುಖ್ಯ ಲಕ್ಷಣ, ಮತ್ತೆ ಅದುವೇ ಅದರ ಒಂದು ಪ್ರಧಾನವಾದ ಪ್ರಕ್ರಿಯೆ. ಚರ್ಮ ಸುಕ್ಕು ಗಟ್ಟಿತ್ತು ಅಂತ ಹೇಳಿ ಆದ್ರೆ ವಯಸ್ಸಾದದ್ದು ಸ್ಪಷ್ಟ ಗೊತ್ತಾಗ್ತದೆ. ಈ ಚರ್ಮ ಸುಕ್ಕು ಗಟ್ಟುವುದಕ್ಕೆ ಯಾವುದು ಕಾರಣ? ಕೊಲಾಜನ್ ಅಂತ ಹೇಳುವಂತಹ ಒಂದು ಪ್ರೋಟೀನು ದೇಹದ ಸಮಗ್ರ ಅಂಗಾಂಗಗಳನ್ನು ಜೊತೆಗೂಡಿಸಿ ನಿರಂತರವಾಗಿ ಸಾಯುವ ತನಕ ಇಟ್ಟಿರುವಂತಹ ಒಂದು ಪ್ರೋಟೀನ್ ಕೊಲಾಜನ್ ಅಂತ ಹೇಳಿ. ಈ ಕೊಲಾಜನ್ ಉತ್ಪಾದನೆ ನಿರಂತರವಾಗಿ ಹೆಚ್ಚಾಗಿ ಆಗಬೇಕು, ಮತ್ತು ಅದು ಬೇಗನೆ ನಾಶವಾಗಬಾರದು. ಜನರೇಷನ್ ಹೆಚ್ಚಾಗಿ ಆಗಬೇಕು, ಡಿಜನರೇಷನ್ ಬೇಗ ಆಗಬಾರದು. ಆದರೆ ವಯಸ್ಸಾಗುವುದು ಯಾಕೆ ಅಂತ ಹೇಳಿದರೆ, ಈ ಕೊಲಾಜನ್ ಅನ್ನು ಚರ್ಮದ ಗಡುಸುತನವನ್ನು ಕಾಯ್ದುಕೊಳ್ಳುವಂಥ ಈ ಕೊಲಾಜನ್ ಅಂತ ಹೇಳುವಂಥ ಪ್ರೋಟೀನು ಅದು ಉತ್ಪಾದನೆ ಕಡಿಮೆ ಆಗ್ತದೆ ವಯಸ್ಸಾಗ್ತಾ ಹೋದಾಗೆ. ಅಷ್ಟೇ ಅಲ್ಲ, ಕೆಲವೊಂದು ಪಾರಿಸರಿಕವಾದ ಸಂಗತಿಗಳಿಂದ, ಅದು ಹೊಗೆ ಇರಬಹುದು, ಸ್ಮೋಕಿಂಗ್ ಇರಬಹುದು, ಮತ್ತೆ ಒತ್ತಡ ಇರಬಹುದು ಮಾನಸಿಕ, ಈ ಎಲ್ಲ ಬೇರೆ ಬೇರೆ ಕಾರಣಗಳಿಂದ, ಅಥವಾ ನಮ್ಮ ಆಹಾರದಲ್ಲಿನ ಕೆಲವೊಂದು ತೊಂದರೆಗಳಿರಬಹುದು ಕಾರಣಗಳಿಂದ ಆ ಕೊಲಾಜನ್ನು ಬೇಗನೆ ನಾಶವಾಗ್ತಾ ಹೋಗ್ತದೆ. ಚರ್ಮದಲ್ಲಿ ಹೇಗೆ ಆದಾಗ ಚರ್ಮ ಸುಕ್ಕು ಕಟ್ತದೆ, ಚರ್ಮ ಜೋತು ಬೀಳ್ತದೆ, ನೆರಿಗೆಗಳು ಬೀಳ್ತದೆ. ಆದರೆ ಇದನ್ನು ಹೀಗೆ ಆಗದ ಹಾಗೆ ಮಾಡುವಂತಹ ಕೆಲವೊಂದು ಸಂಗತಿಗಳಿದೆ. ಅದಕ್ಕೆ ವಯಸ್ಸಾಗುವಿಕೆಯನ್ನು ತಡೆಗಟ್ಟುವಂತಹ ಔಷಧೀಯ ಜಾಡಮಾಲಿ, ಆಂಟಿ ಆಕ್ಸಿಡೆಂಟ್ ಇರುವಂತಹ ವಿಷಯಗಳು ಅಂತೇಳಿ ಹೆಸರು. ಆಯುರ್ವೇದದಲ್ಲಿ ಇದನ್ನು ವಯಸ್ಥಾಪನ ದ್ರವ್ಯಗಳು ಅಂತ ಕರೀತಿದ್ದಾರೆ. ವಯಸ್ಥಾಪನ ಅಂತ ಹೇಳೋ ಪಟ್ಟಿಗೆ ಆಂಟಿ ಆಕ್ಸಿಡೆಂಟ್ ಎನ್ನುವ ಶಬ್ದ ಬಳಕೆ ಮಾಡದಿದ್ರು ವಯಸ್ಥಾಪನ ದ್ರವ್ಯಗಳು ಅಂತೇಳಿ. ಇದರಲ್ಲಿ ಎಲ್ಲ ಡೈರಿ ಉತ್ಪನ್ನಗಳು, ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಈ ರೀತಿ ಅಂದ್ರೆ ಈ ಆಧುನಿಕರ ಪರಿಭಾಷೆಯಲ್ಲಿ ವಿಟಮಿನ್ ಇ, ಅದರಲ್ಲಿ ಹೆಚ್ಚಾಗಿ ವಿಟಮಿನ್ ಇ ಒಳಗೊಂಡಿದೆ. ವಿಟಮಿನ್ ಇ ಅನ್ನುವಂಥದ್ದು ಆಂಟಿ ಆಕ್ಸಿಡೆಂಟ್. ವಿಟಮಿನ್ ಸಿ ಸಾಮಾನ್ಯವಾಗಿ ನಾವು ನೆಲ್ಲಿಕಾಯಿಯಲ್ಲಿ ಹೆಚ್ಚಿದೆ, ಅಥವಾ ಹಣ್ಣು ಹಂಪಲುಗಳಲ್ಲಿ ಹೆಚ್ಚಿದೆ. ವಿಟಮಿನ್ ಸಿ ನಿಂಬೆ ರಸದಲ್ಲಿ ಹೆಚ್ಚಿದೆ. ಇಂತಹ ವಸ್ತುಗಳನ್ನು, ಇದು ಔಷಧೀಯ ಜಾಡಗಳು ಅಂದರೆ ಈ ವಯಸ್ಸಾಗುವಿಕೆಯನ್ನು ತಡೆಗಟ್ಟುವಂಥ ವಿಷಯಗಳು. ಇದನ್ನು ಹೆಚ್ಚು ಹೆಚ್ಚಾಗಿ ಬಳಕೆ ಮಾಡಬೇಕು. ಸಾಮಾನ್ಯವಾಗಿ ನೆಲ್ಲಿಕಾಯಿ ಬಂದ ಸೀಸನಲ್ಲಿ, ಅದರ ಆ ಋತುಮಾನದಲ್ಲಿ ನಾವು ನೆಲ್ಲಿಕಾಯಿಯನ್ನು ತಿನ್ನಲಿಕ್ಕೆ ಹೆಚ್ಚು ಆಸಕ್ತಿ ವಹಿಸುವುದಿಲ್ಲ. ಆದರೆ ಅಂತ ಸೀಸನ್ ಬಂದಾಗ ಅದನ್ನು ಹೆಚ್ಚು ಬಳಕೆ ಮಾಡೋದು. ಆಮಲಕಿ ಅಂದರೆ ನೆಲ್ಲಿಕಾಯಿ ರಸಾಯನ ಅಂತ ಹೇಳಿದ್ದಾರೆ. ಇನ್ನು ಶುಂಠಿ, ತುಳಸಿ, ಅರಸಿನ, ಇದು ಎಲ್ಲ ಇಂಥ ನೈಸರ್ಗಿಕವಾದ ಬಹಳಷ್ಟು ವಸ್ತುಗಳಲ್ಲಿ, ಗಿಡಮೂಲಿಕೆ ಇರ್ಬೋದು, ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಅದು ಎಲ್ಲದರಲ್ಲಿ ಕೂಡ ಇಂಥ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುವ ಔಷಧಗಳಿದೆ. ಅದನ್ನು ಹೆಚ್ಚು ಹೆಚ್ಚಾಗಿ ನಾವು ಬಳಕೆ ಮಾಡುವುದರ ಮೂಲಕ ವಯಸ್ಸಾಗುವಿಕೆಯನ್ನು ತಡೆಗಟ್ಟಬಹುದು. ಅಷ್ಟೇ ಅಲ್ಲ, ನಾವು ಈಗ ವಿಟಮಿನ್ B3 ಅಂತ ಹೇಳ್ತೇವೆ, ಅಥವಾ ಲವಣಾಂಶ ಅಂತ ಹೇಳ್ತೇವೆ, ಜಿಂಕ್, ಸತುವಿನ ಅಂಶ, ಕಾಪರ್, ತಾಮ್ರದ ಅಂಶ, ಇದು ಎಲ್ಲ ಅಂಶಗಳು ಕೂಡ ಒಂದಷ್ಟು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಹೋಗಬೇಕು. ಅದು ವಿವಿಧ ರೀತಿಯ ಆಹಾರಗಳನ್ನು ಸೇವನೆ ಮಾಡುವುದರ ಮೂಲಕ ಅದು ನಮ್ಮ ದೇಹವನ್ನು ಸೇರ್ತದೆ, ಮತ್ತು ಆ ಮೂಲಕ ವಯಸ್ಸಾಗುವಿಕೆಯನ್ನು ತಡೆಗಟ್ಟುತ್ತದೆ ಅದರ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯ ಮೂಲಕ.
1: ಇನ್ನೊಂದು ವಿಚಾರ, ಮುಖ ಎನ್ನುವಂತಹದ್ದು ಮನಸ್ಸಿನ ಕನ್ನಡಿ ಅಂತ ಹೇಳ್ತೀವಿ. ಮನಸ್ಸಿನ ಒಂದು ಸ್ಥಿತಿಗೂ ಈ ಮುಖದ ಸೌಂದರ್ಯಕ್ಕೂ ಯಾವ ರೀತಿಯ ಒಂದು ಸಂಬಂಧ ಇದೆ? ಆಮೇಲೆ ನಮ್ಮ ಆಹಾರ ವಿಹಾರ, ಒಂದು ಮಾನಸಿಕ ಸ್ಥಿರತೆ, ಇದು ಈ ಸೌಂದರ್ಯದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರುತ್ತದೆ ಅಂತ.
0: ಈ ಒತ್ತಡ ಅಥವಾ ಮನಸ್ಸಿನ ಸ್ಥಿತಿ ಮತ್ತು ಸೌಂದರ್ಯ ಅಥವಾ ಅದು ನರಮಂಡಲದ ಮೇಲೆ ಬೀರುವ ಪ್ರಭಾವ, ಇದು ಒಂದು ಅಗಾಧವಾದ ಮತ್ತು ಇನ್ನೂ ಒಂದಷ್ಟು ಭಾಗ ಗೊತ್ತಿಲ್ಲದೆ ಇರುವಂತಹ ಸಂಗತಿ. ಆದರೂ ಕೂಡ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ, ಈಗ ಆಯುರ್ವೇದದಲ್ಲಿ ಹೇಳಿದ್ದಾರೆ, ಮನಸ್ಸಿನ ಒತ್ತಡ ಅಥವಾ ಆತಂಕ ಇದು ಇಡೀ ಓಜ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಓಜ ಎನ್ನುವಂಥ ತತ್ವ ಇದೆ, ಅಂದರೆ ಇದು ಎಲ್ಲ ಧಾತುಗಳ ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜ, ಶುಕ್ರ, ಈ ಸಪ್ತ ಧಾತುಗಳ ಎಲ್ಲ ಒಂದು ಸಾರಭೂತವಾದ ಆತ್ಯಂತಿಕ ಭಾಗಕ್ಕೆ ಓಜ ಅಂತ ಹೆಸರು. ಇದು ರೋಗ ನಿರೋಧಕ ಶಕ್ತಿಗೂ ಕಾರಣ, ದೇಹದ ಕಾಂತಿಗೂ ಕಾರಣ, ಸೌಂದರ್ಯಕ್ಕೂ ಕಾರಣ,

0: ದೇಹದಲ್ಲಿ ಜೀವದ ಧಾರಣೆಗೂ ಕಾರಣ. ಆ ಓಜವನ್ನು ಕ್ಷಯ ಮಾಡುತ್ತದೆ ಮನಸ್ಸಿನ ಒತ್ತಡ ಎನ್ನುವ ಒಂದು ಉಲ್ಲೇಖವನ್ನು ಆಯುರ್ವೇದದಲ್ಲಿ ಮಾಡಿರುವುದರಿಂದ ಈ ಮನಸ್ಸಿನ ಯಾವ ಒಂದು ದೋಷಗಳಿದೆ, ಮನಸ್ಸಿನ ದೋಷಗಳನ್ನು ನಾನು ಬರೆಯ ಒತ್ತಡ ಅಂತ ಹೇಳ್ತಾ ಇಲ್ಲ, ಎಲ್ಲ ರೀತಿಯ ಒತ್ತಡಗಳು, ರಾಗ, ದ್ವೇಷ, ಕೋಪ, ಮತ್ಸರ, ಮಾತ್ಸರ್ಯ ಎಲ್ಲ ಕೂಡ ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಅದು ಯಾವಾಗ ಭಾವನೆ ಬರ್ತದೆ, ಆ ಒತ್ತಡ ಉಂಟಾಗ್ತದೆ, ಆಗ ಆಧುನಿಕ ವಿಜ್ಞಾನ ಹೇಳ್ತದೆ ಕಾರ್ಟಿಸೋಲ್ ಎನ್ನುವಂತಹ ಒಂದು ಹಾರ್ಮೋನು ದೇಹದಲ್ಲಿ ಉತ್ಪತ್ತಿ ಆಗ್ತದೆ. ಆ ಕಾರ್ಟಿಸೋಲ್ ಎನ್ನುವಂಥದ್ದು ಅದು ದೇಹದ ಸಮಸ್ತ ಸಿಸ್ಟಮ್ ಎಲ್ಲಾ ಅಂಗಾಂಶ ವ್ಯವಸ್ಥೆಗಳ ಮೇಲೆ ಅದು ಪ್ರಭಾವ ಬೀರ್ತದೆ. ಈ ವಿಷಯದಲ್ಲೂ ಪ್ರಭಾವ ಬೀರ್ತದೆ. ಈ ಕೊಲಾಜನ್ ಅಂತ ಹೇಳುವಂತಹ ಪ್ರೋಟೀನ್ ಅನ್ನು ಚರ್ಮದಲ್ಲಿ ಉತ್ಪಾದನೆ ಆಗುವುದನ್ನು ನಿಧಾನಗೊಳಿಸ್ತದೆ. ಆಗ ಸಹಜವಾಗಿ ಚರ್ಮದ ಗಡಸುತನ ಹೋಗ್ತದೆ, ಚರ್ಮ ನೆರಿಗೆ ಕಟ್ತದೆ. ಆದ ಕಾರಣ ಒಬ್ಬ ಒಂದು ಒತ್ತಡಕ್ಕೆ ಒಂದಷ್ಟು ದಿನಗಳ ಕಾಲ ನಿರಂತರ ಒತ್ತಡದಲ್ಲಿದ್ದರೆ ಅವನ ಮುಖದ ಸೌಂದರ್ಯ ಅಷ್ಟೇ ಅಲ್ಲ, ಅವನ ಆರೋಗ್ಯ ಕೂಡ ಹಾಳಾಗ್ತದೆ. ಆದ ಕಾರಣ ಒಂದು ಚಿತೆ ಮತ್ತು ಚಿಂತೆಗೆ ಮಧ್ಯದಲ್ಲಿ ಬಿಂದು ಮಾತ್ರ ವ್ಯತ್ಯಾಸ ಅಂತ. ಆದ ಕಾರಣ ಈ ಮನಸ್ಸಿನ ಒತ್ತಡಕ್ಕೆ ಏನು ಮಾಡಬೇಕು? ಎಷ್ಟೋ ಒತ್ತಡ ನಿವಾರಣೆ ಕೋರ್ಸುಗಳಿದೆ, ಎಷ್ಟೋ ಶಿಬಿರಗಳಿದೆ, ಆದರೆ ಎಲ್ಲ ಕಡೆ ಒತ್ತಡಗಳು ಹೆಚ್ಚಾಗಿ ಇದೆಯಲ್ಲ, ಕಡಿಮೆ ಆಗಲಿಲ್ಲ, ಎಷ್ಟೋ ಸಲ ಆತ್ಮಹತ್ಯೆ ಕೂಡ ಆಗ್ತಾ ಇದೆ. ತನ್ನ ಸೌಂದರ್ಯ ಕಡಿಮೆ ಇದೆ ಅಂತ ಹೇಳುವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡದ್ದು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದಿದೆ. ತಾನು ತೆಳ್ಳಗಿದ್ದೇನಂತ ಯಾರೋ ಕಮೆಂಟ್ ಕೊಟ್ಟರು ಅಂತ ಆತ್ಮಹತ್ಯೆ ಮಾಡಿಕೊಂಡದ್ದು. ಅಂದರೆ ಒಟ್ಟು ಸೌಂದರ್ಯದ ಪರಿಕಲ್ಪನೆ ಬದಲಾಗಬೇಕು, ಮನಸ್ಸು ಕೂಡ ಸೌಂದರ್ಯದ ಒಂದು ಪ್ರಮುಖ ಭಾಗ ಅಂತ ನಮಗೆ ಗೊತ್ತಾಗಬೇಕು. ಆದ ಕಾರಣ ದೀಧೈರ್ಯಾತ್ಮಾದಿ ವಿಜ್ಞಾನಂ ಮನೋದೋಷ ಔಷಧಂ ಪರಂ ಅಂತ ಆಯುರ್ವೇದದ ಅಷ್ಟಾಂಗದಲ್ಲಿ ಸ್ಪಷ್ಟ ಉಲ್ಲೇಖ. ಏನಂತ ಹೇಳಿದರೆ ಈ ಆತ್ಮಾದಿ ವಿಜ್ಞಾನ ಆಯುರ್ವೇದದ ವೈಶಿಷ್ಟ್ಯವೇ ಅದು. ಅದು ಕಣ್ಣಿಗೆ ಕಾಣದ ಈ ದೇವರು, ಆತ್ಮ, ಜೀವಾತ್ಮ ಈ ಎಲ್ಲ ದ್ರವ್ಯಗಳಿಗೂ ಪ್ರಾಮುಖ್ಯತೆ ಕೊಟ್ಟು ವ್ಯವಹರಿಸ್ತದೆ. ಆದ ಕಾರಣ ಸಹಜವಾದ ನಿಜವಾದ ಒತ್ತಡ ನಿವಾರಣೆಗಿರುವ ಫೌಂಡೇಶನ್ ಏನಂತ ಹೇಳಿದರೆ ದಿ ಧೈರ್ಯ ಆತ್ಮಾದಿ ವಿಜ್ಞಾನಂ. ದಿ ಅಂತ ಹೇಳಿದರೆ ಅದನ್ನು ಕೂಡ ಬಹಳ ಪ್ರತ್ಯೇಕವಾಗಿ ಅದ್ಭುತವಾದ ಮನೋವಿಜ್ಞಾನ ಇದೆ ಆಯುರ್ವೇದದಲ್ಲಿ ಹೇಳಿದ್ದು. ದಿ ಅಂತ ಹೇಳಿದರೆ ಹಿತ, ಹಿತ ವಿಭಾಗಕಾರಿ ಅಂತ, ಹಿತ ಮತ್ತು ಅಹಿತವನ್ನು ವಿಭಜಿಸಿ ನೋಡುವಂಥ ಮನಸ್ಸಿನ ಒಂದು ವಿಭಾಗ, ಅದಕ್ಕೆ ದಿ. ಧೃತಿ ಅಂತ ಹೇಳಿದರೆ ಹಿತವಾದುದನ್ನು ಮಾತ್ರ ಮಾಡುವಂತಹ ಒಂದು ಸುಸ್ಥಿರತೆಯ ಗುಣ ಮನಸ್ಸಿನದ್ದು, ಅದಕ್ಕೆ ಧೃತಿ. ಅದು ಎರಡು ಸೇರಿಕೊಂಡು ಆತ್ಮಾದಿ ವಿಜ್ಞಾನ. ಭಗವದ್ಗೀತೆ ಇಂಥ ಆಯಾಯ ಯಾರ್ಯಾವ ಧರ್ಮಗ್ರಂಥಗಳು ಉಲ್ಲೇಖ ಮಾಡಿದೆ ಅದರಲ್ಲಿ ಹೇಳಲಾದ ಮನಸ್ಸಿಗೆ ಮತ್ತು ಅವ್ಯಕ್ತಕ್ಕೆ ಸಂಬಂಧಿತ ವಿಚಾರಗಳ ಅನುಸಂಧಾನ ಮಾಡುವುದರಿಂದ ಅದು ಮನಸ್ಸಿಗೊಂದು ಟಾನಿಕ್ ಇದ್ದಾಗೆ. ಯಾವ ಕೌನ್ಸಿಲಿಂಗು ಬೇಡ, ನೀವು ಆತ್ಮಾದಿ ವಿಜ್ಞಾನಕ್ಕೆ ಮನಸ್ಸು ತೊಡಗಿದರೆ ಆಗ ಯಾವ ಕೌನ್ಸಿಲಿಂಗು ಬೇಕಾಗುವುದಿಲ್ಲ. ನಾನು ಎಷ್ಟೋ ಜನ ರೋಗಿಗಳಲ್ಲಿ ಕೂಡ ಇದನ್ನು ಪ್ರಯೋಗ ಮಾಡಿ ನೋಡಿದ್ದೇನೆ. ಮೊನ್ನೊಬ್ಬ ರೋಗಿ ಬಂದಿದ್ದ, ಅವನಿಗೆ ಅವನ ಪ್ರೇಯಸಿ ಅವನಿಗೆ ಕೈಕೊಟ್ಟ ಕಾರಣ ಅವನಿಗೆ ಮನಸ್ಸು ಚಿಂತೆಗೆ ಒಳಗಾದದ್ದು ಅಂತ ಹೇಳಿದ. ಅವನು ಯಾವುದೋ ಔಷಧಗಳೆಲ್ಲ ಬಳಸ್ತಾ ಇದ್ದ ಒತ್ತಡಕ್ಕೆ ಅಂತೇಳಿ. ಅದು ಎಲ್ಲ ಯಾವ ಔಷಧಗಳು ಈಗ ಇಲ್ಲ, ಅವನಿಗೆ ಕೊಟ್ಟದ್ದಂದ್ರೆ ಆತ್ಮಾದಿ ವಿಜ್ಞಾನ. ಅವನಿಗೆ ಆಶ್ಚರ್ಯ ಆಯ್ತು ಅಂದ್ರೆ ಇಷ್ಟವರೆಗೆ ಯಾರೂ ತನಗೆ ಈ ವಿಚಾರ ಹೇಳಲಿಲ್ಲ ಅಂತ. ಅವನಿಗೆ ನಾನು ಹೇಳಿದ್ದು ರಾಮಕೃಷ್ಣ ವಚನ ವೇದ ಓದ್ಲಿಕ್ಕೆ. ಓದಿ ಎರಡು ದಿನದಲ್ಲಿ ಫೋನ್ ಮಾಡಿದ, ನಾನು ನನ್ನ ಮನಸ್ಸಿನ ಒತ್ತಡದಿಂದ ಕಳೆದುಕೊಂಡಿದ್ದೇನೆ. ಈ ರೀತಿ ಮನಸ್ಸಿನ ಒತ್ತಡ ಸೌಂದರ್ಯದ ನಾಶಕ್ಕೆ ಕಾರಣ, ಆರೋಗ್ಯದ ನಾಶಕ್ಕೆ ಕಾರಣ. ಜೊತೆಗೆ ಮನಸ್ಸಿನ ಒತ್ತಡವನ್ನು ಕಳೆದುಕೊಳ್ಳುವಂತಹ ಮೂಲಭೂತವಾದ ಒಂದು ಬೀಗದ ಕೀ ಯಾವುದು ಎನ್ನುವ ಒಂದು ಪ್ರಜ್ಞೆಯನ್ನು ನಾವು ಬೆಳೆಸಿಕೊಳ್ಳಬೇಕಾದ ಅಗತ್ಯ ಇದೆ.
1: ಆಹಾರ ವಿಹಾರವನ್ನು ಒಳಗೊಂಡ ಹಾಗೆ ನಮ್ಮ ದಿನಚರಿ ಹೇಗಿರಬೇಕು ಸೌಂದರ್ಯ ವರ್ಧಿಸುವುದಕ್ಕೆ, ಸೌಂದರ್ಯವನ್ನ ಕಾಪಾಡಿಕೊಳ್ಳುವುದು?
0: ಆಯುರ್ವೇದದಲ್ಲಿ ಒಂದು ಉದಾಹರಣೆ ಹೇಳ್ತೇನೆ. ದಿನಚರಿಯಲ್ಲಿ ಹೇಳಿದ್ದಾರೆ, ನಾವು ಅದನ್ನು ವರ್ಷಕ್ಕೊಮ್ಮೆ ಮಾಡ್ತೇವೆ, ನರಕ ಚತುರ್ದಶಿಯ ದಿವಸ ಅಭ್ಯಂಗ. ಅಭ್ಯಂಗ ಆಚರೇತ್ ನಿತ್ಯಂ. ಆಯುರ್ವೇದ ದಿನಚರಿ ಅಂದ್ರೆ ಎಣ್ಣೆ ಹಚ್ಚಿ ನಾವು ಸ್ನಾನ ಮಾಡುವಂತದ್ದನ್ನು, ಅಭ್ಯಂಗವನ್ನು ಮಾಡುವಂತದ್ದನ್ನು ಆಚರೇತ್ ಅಂದ್ರೆ ಕಟ್ಟಾಜ್ಞೆ. ಆಚರೇತ್ ಅಂದ್ರೆ ಸಂಸ್ಕೃತದಲ್ಲಿ ಆಚರಿಸಬಹುದು ಅಂತಲ್ಲ, ಆಚರಿಸತಕ್ಕದ್ದು ಅಂತ ಆಜ್ಞೆ. ನಿತ್ಯಂ ಪ್ರತಿನಿತ್ಯ. ನಾವು ಎಷ್ಟು ಜನ, ಇದೊಂದು ಸರಳ ವಿಷಯ ನೋಡಿ, ಅದರಲ್ಲೂ ಕೂಡ ಶಿರ ಶ್ರವಣ ಪಾದೇಶು, ಕಿವಿ, ತಲೆ ಮತ್ತು ಪಾದದ ಭಾಗದಲ್ಲಿ ವಿಶೇಷವಾಗಿ ಶೀಲಯೇತ್, ಅದನ್ನು ಚೆನ್ನಾಗಿ ಉಜ್ಜಬೇಕು, ಮಸಾಜ್ ಮಾಡಬೇಕು ಅಂತ ಹೇಳುದನ್ನು ಹೇಳಿದ್ದಾರೆ. ಈಗ ವಿಜ್ಞಾನಿಗಳು ಹೇಳಿದ್ಮೇಲೆ ಕಿವಿಯ ಕೆಳಗಿನ ಭಾಗವನ್ನು ಹೀಗೆ ಹಿಡಿದು ಜಗ್ಗುವುದರಿಂದ, ಅಲ್ಲಿ ಮಸಾಜ್ ಮಾಡುವುದರಿಂದ ಮೆದುಳಿನ ಹಿಪ್ಪೋಕ್ಯಾಂಪಸ್ ಎನ್ನುವಂಥದ್ದು ಉತ್ತೇಜಿತವಾಗಿ ಅವನ ಬುದ್ಧಿಶಕ್ತಿ, ಸ್ಮರಣ ಶಕ್ತಿ, ಕಲಿವಿಕೆ ಶಕ್ತಿ ಹೆಚ್ಚಾಗ್ತದೆ. ಆದ ಕಾರಣ ಹಿಂದಿನ ಕಾಲದಲ್ಲಿ ಶಿಷ್ಯ ಪರಂಪರೆಯಲ್ಲಿ ಗುರುಗಳು ಈ ಬಸ್ಕಿ ತೆಗೆಯುವುದಕ್ಕೆ ಹೇಳ್ತಿದ್ರು ಎನ್ನುವ ವಿಚಾರವನ್ನು ಈಗ ಅದು ಬಹಳ ಸಕಾರಣ ಅಂದ್ರೆ ತಾರ್ಕಿಕ ವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ. ಸೌಂದರ್ಯದ ವಿಷಯ ಬಗ್ಗೆ ಇರಬಹುದು, ಆರೋಗ್ಯದ ಬಗ್ಗೆ ಇರಬಹುದು. ಅಂದ ಕಾರಣ ಸರಳವಾಗಿ ಹೇಳಿದ್ದಾರೆ, ವಿಷಯ ಏನಂದ್ರೆ ನಮ್ಮಲ್ಲಿ ಅದರ ಸಾತತ್ಯತೆ ಇಲ್ಲ, ನಿರಂತರತೆ ಇಲ್ಲ. ಆದ ಕಾರಣ ಇಂಥ ಸರಳ ಸರಳ ವಿಷಯಗಳನ್ನು ನಿರಂತರವಾಗಿ ಮಾಡುವುದರಿಂದ ನಮ್ಮ ಆಯುಷ್ಯ ಹೆಚ್ಚಾಗಬಹುದು, ಸೌಂದರ್ಯ ಹೆಚ್ಚಾಗಬಹುದು, ಆರೋಗ್ಯ ಹೆಚ್ಚಾಗಬಹುದು. ಆದರೆ ಸ್ಥಿರತೆ, ನಾನೀಗಾಗಲೇ ಹೇಳಿದಲ್ಲ, ಮನಸ್ಸಿನ ಧೃತಿ, ಯಾವುದು ಹಿತ ಅಹಿತ ಇದರ ವಿಭಾಗ, ಯಾವುದೇ ಒಂದು ಸಂಗತಿ ಅದು ವ್ಯಸನ ಆಗದಾಗೆ ಜಾಗರೂಕತೆ ಮಾಡಿಕೊಂಡ್ರೆ

0: ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ ಕುರಿತು ತಿಳಿಸಿಕೊಡುತ್ತಾರೆ ಪತ್ರಕರ್ತ ಎಂ ರವಿ.
3: ಭಾರತ ಸರ್ಕಾರವು ಆಗಸ್ಟ್ 2020 ಕೃಷಿ ಉಡಾನ್ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಈಶಾನ್ಯ ರಾಜ್ಯಗಳ ಕೃಷಿ ಮತ್ತು ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯನ್ನು ಈ ಪ್ರದೇಶದವರೆಗೆ ಸುಗಮಗೊಳಿಸಲು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಕೃಷಿ ಉಡಾನ್ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯನ್ನು ಈ ಪ್ರದೇಶದಲ್ಲಿ ಬಹಳ ಯಶಸ್ವಿಯಾಗಿ ಜಾರಿಗೆ ಮಾಡಲಾಗಿದೆ. ಸರ್ಕಾರವು ಕೃಷಿ ಉಡಾನ್ 2.0 ಅನ್ನು ಅಕ್ಟೋಬರ್ 2021 ಬಿಡುಗಡೆ ಮಾಡಿತು. 2023 ಫೆಬ್ರವರಿಯಲ್ಲಿ ಇತ್ತೀಚಿನ ವರದಿಗಳ ಪ್ರಕಾರ ಸರ್ಕಾರವು ಕೃಷಿ ಉಡಾನ್ ಯೋಜನೆಯಲ್ಲಿ ಇನ್ನೂ 21 ವಿಮಾನ ನಿಲ್ದಾಣಗಳನ್ನು ಸೇರಿಸಲಿದೆ. ಯೋಜನೆಯ ದೃಷ್ಟಿಕೋನ ಏನಾದರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಕೃಷಿ ಉಡೇ ದೇಶ್ ಕಾ ಹಾಮ್ ನಾಗರಿಕ್ 2.0, ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ ಕೃಷಿ ಕೊಯ್ಲು ಮತ್ತು ವಾಯು ಸಾರಿಗೆಯ ಉತ್ತಮ ಏಕೀಕರಣ ಮತ್ತು ಅತ್ಯುತ್ತಮೀಕರಣದ ಮೂಲಕ ಮೌಲ್ಯ ಸಾಕ್ಷಾತ್ಕಾರವನ್ನು ಸುಧಾರಿಸುವ ದೃಷ್ಟಿಕೋನವನ್ನು ರೂಪಿಸುತ್ತದೆ ಮತ್ತು ವಿಭಿನ್ನ ಮತ್ತು ಕ್ರಿಯಾತ್ಮಕ ಪರಿಸ್ಥಿತಿಗಳಲ್ಲಿ ಕೃಷಿ ಮೌಲ್ಯ ಸರಪಳಿಯ ಸುಸ್ಥಿರತೆ ಮತ್ತು ಸ್ಥಿತಿಸ್ಥಾಪಕತ್ವಕ್ಕೆ ಕೊಡುಗೆ ನೀಡುತ್ತದೆ. ಕೃಷಿ ಉಡಾನ್ ಯೋಜನೆಯ ಉದ್ದೇಶವು ರೈತರಿಗೆ ಕೃಷಿ ಉತ್ಪನ್ನಗಳ ಸಾಗಣೆಯ ಸಂಬಂಧಿಸಿದಂತೆ ಸಹಾಯವನ್ನು ಒದಗಿಸಬಹುದಾಗಿದೆ. ಇದರಿಂದಾಗಿ ಅವರು ತಮ್ಮ ಉತ್ಪನ್ನಗಳಿಗೆ ಮೌಲ್ಯವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಕೃಷಿ ಉಡಾನ್ 2.0 ಈಶಾನ್ಯ ರಾಜ್ಯಗಳು, ಗುಡ್ಡಗಾಡು ರಾಜ್ಯಗಳು ಮತ್ತು ಬುಡಕಟ್ಟು ಪ್ರದೇಶಗಳಿಂದ ಹಾಳಾಗುವ ಆಹಾರ ಉತ್ಪನ್ನಗಳ ಸಾಗಣೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಯೋಜನೆಯ ಕೃಷಿ ಉತ್ಪನ್ನಗಳ ವ್ಯರ್ಥದ ದೀರ್ಘಕಾಲೀನ ಸಮಸ್ಯೆಯನ್ನು ಪರಿಹರಿಸುವತ್ತ ಗಮನ ಹರಿಸುತ್ತದೆ. ಇನ್ನೊಂದು ಉದ್ದೇಶವೆಂದರೆ ಒಳನಾಡಿನೊಳಗೆ ಆಳವಾಗಿ ನುಗ್ಗಿ ಮೌಲ್ಯವನ್ನು ಒದಗಿಸುವುದು, ವಿಶೇಷವಾಗಿ ಹಾಳಾಗುವ ಸರಕುಗಳಿಗೆ ಮೌಲ್ಯವನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ. ಯೋಜನೆಯ ಅನುಷ್ಠಾನ ಮತ್ತು ಯೋಜನೆಗೆ ಸಂಬಂಧಿಸಿದ ಮಾರ್ಗಗಳ ಬಗ್ಗೆ ನಾವು ತಿಳಿದುಕೊಳ್ಳೋದಾದರೆ, ಕೃಷಿ ಉಡಾನ್ 2.0 ದೇಶಾದ್ಯಂತ 53 ವಿಮಾನ ನಿಲ್ದಾಣಗಳಲ್ಲಿ ಜಾರಿಗೆ ತರಲಾಗುತ್ತಿದೆ. ಪ್ರಾಥಮಿಕವಾಗಿ ಈಶಾನ್ಯ ರಾಜ್ಯಗಳು ಮತ್ತು ಬುಡಕಟ್ಟು ಪ್ರದೇಶಗಳನ್ನು ಕೇಂದ್ರೀಕರಿಸುತ್ತದೆ ಮತ್ತು ರೈತರು, ಸರಕು ಸಾಗಣೆದಾರರು ಮತ್ತು ವಿಮಾನಯಾನ ಸಂಸ್ಥೆಗಳಿಗೆ ಪ್ರಯೋಜನವನ್ನು ನೀಡುವ ನಿರೀಕ್ಷೆ ಇದೆ. ನಾಗರಿಕ ವಿಮಾನಯಾನ ಸಚಿವಾಲಯ ಈ ಯೋಜನೆಯಡಿಯಲ್ಲಿ 7 ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳನ್ನು ಗುರುತಿಸಿದೆ. ವ್ಯಾಪಾರ ಮಾರ್ಗಗಳು ಮತ್ತು ಉತ್ಪನ್ನಗಳು ಇದರಲ್ಲಿ ಸೇರಿವೆ. ಮರಿ ಜೋಳದ ಸಾಗಣೆಯ ಅನುವು ಮಾಡಿಕೊಡಲು ಅಮೃತಸರ ದುಬೈ ಮಾರ್ಗ, ಲಿಚ್ಚಿಗಳನ್ನು ಸಾಗಿಸಲು ಭಾರತದ ಉಳಿದ ಭಾಗಗಳಿಗೆ ದರ್ಬಾಂಗ್, ಚೆನ್ನೈ ಮತ್ತು ವಿಶಾಖಪಟ್ಟಣಂ, ಕೋಲ್ಕತ್ತಾಗಳಿಂದ ಪೂರ್ವ ಏಷ್ಯಾದ ದೇಶಗಳಿಗೆ ಸಮುದ್ರಾಹಾರ ಸಾಗಿಸಲು ಮತ್ತು ಸಾವಯವ ಉತ್ಪನ್ನಗಳಿಂದಾಗಿ ಸಿಕ್ಕಿಂನಿಂದ ಭಾರತದ ಉಳಿದ ಭಾಗಗಳಿಗೆ ಇದು ಸಂಪರ್ಕ ಸಾಧಿಸುತ್ತದೆ. ಈ ಸಚಿವಾಲಯವು ಸ್ಥಾಪಿಸುತ್ತಿರುವ ಇತರ ವ್ಯಾಪಾರ ಮಾರ್ಗಗಳು ಅನಾನಸ್ ಸಾಗಣೆಗೆ ಅಗರ್ತಲಾ ದೆಹಲಿ ದುಬೈ ಮಾರ್ಗ ಇದೆ ಮತ್ತು ಮ್ಯಾಂಡರಿನ್ ಕಿತ್ತಳೆಗಾಗಿ ದಿಬ್ರಗಡ ದೆಹಲಿ ದುಬೈ ಮತ್ತು ದ್ವಿದಳ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳಿಗಾಗಿ ಗುವಾಹಟಿಯಿಂದ ಹಾಂಕಾಂಗ್ಗೆ ಇದು ಸಂಪರ್ಕ ಕಲಿಸುತ್ತದೆ. ಕೃಷಿ ಉಡಾನ್ ಯೋಜನೆಗಳ ನಿಬಂಧನೆಗಳು ವಾಯು ಸಾರಿಗೆಯ ಮೂಲಕ ಕೃಷಿ ಉತ್ಪನ್ನಗಳ ಚಲನೆಯನ್ನು ಸುಗಮಗೊಳಿಸುವುದು ಮತ್ತು ಪ್ರೋತ್ಸಾಹಿಸುವುದು. ಈ ಯೋಜನೆಯಡಿಯಲ್ಲಿ ನಾಗರಿಕ ವಿಮಾನಯಾನ ಸಚಿವಾಲಯವು ದೇಶೀಯ ವಿಮಾನಯಾನ ಸಂಸ್ಥೆಗಳಿಗೆ ಲ್ಯಾಂಡಿಂಗ್, ಪಾರ್ಕಿಂಗ್, ಲ್ಯಾಂಡಿಂಗ್ ಶುಲ್ಕಗಳು ಮತ್ತು ಮಾರ್ಗ ಸಂಚರಣೆ ಸೌಲಭ್ಯ ಶುಲ್ಕಗಳು ಸಂಪೂರ್ಣವಾಗಿ ಮನ್ನಾ ಮಾಡುತ್ತದೆ. ವಿಮಾನ ನಿಲ್ದಾಣಗಳಲ್ಲಿ ಮತ್ತು ವಿಮಾನ ನಿಲ್ದಾಣಗಳ ಹೊರಗೆ ಸರಕು ಸಾಗಣೆಗೆ ಸಂಬಂಧಿಸಿದ ಮೂಲಸೌಕರ್ಯವನ್ನು ಬಲಪಡಿಸತಕ್ಕಂಥದ್ದು ಈ ಯೋಜನೆ ನಿಬಂಧನೆಗಳಲ್ಲಿ ಒಂದು. ಹಬ್ ಮತ್ತು ಸ್ಟ್ರೋಕ್ ಮಾದರಿ ಮತ್ತು ಸರಕು ಸಾಗಣೆ ಗ್ರಿಡ್ ಅಭಿವೃದ್ಧಿಯನ್ನು ಸುಗಮಗೊಳಿಸತಕ್ಕಂಥದ್ದು. ಈಶಾನ್ಯ ವಲಯ, ಬುಡಕಟ್ಟು ಮತ್ತು ಗುಡ್ಡಗಾಡು ಜಿಲ್ಲೆಗಳ ಮೇಲೆ ಕೇಂದ್ರೀಕರಿಸುವ ಭಾಗವಾಗಿ ಬಾಗ್ಡೋಗ್ರಾ ಮತ್ತು ಗುವಾಹಟಿ ವಿಮಾನ ನಿಲ್ದಾಣಗಳಲ್ಲಿ ಮತ್ತು ಲೇಹ್, ಶ್ರೀನಗರ, ನಾಗ್ಪುರ, ನಾಸಿಕ್, ರಾಂಚಿ ಮತ್ತು ರಾಯ್ಪುರ್ ವಿಮಾನ ನಿಲ್ದಾಣಗಳಲ್ಲಿ ವಾಯು ಸಾರಿಗೆ ಮತ್ತು ಸಾಗಣೆ ಮೂಲಸೌಕರ್ಯವನ್ನು ರಚಿಸಲಾಗಿದೆ. ಈ ಯೋಜನೆಯ ಸಂಪನ್ಮೂಲಗಳ ಸಂಗ್ರಹಣೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಕೃಷಿ ಉತ್ಪನ್ನಗಳ ವಾಯು ಸಾರಿಗೆಯನ್ನು ಹೆಚ್ಚಿಸಲು ಸರಕು ಸಾಗಣೆದಾರರು, ವಿಮಾನಯಾನ ಸಂಸ್ಥೆಗಳು ಮತ್ತು ಇತರ ಪಾಲುದಾರರಿಗೆ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನು ಒದಗಿಸಲು ಇತರ ಸರ್ಕಾರಿ ಇಲಾಖೆಗಳು ಮತ್ತು ನಿಯಂತ್ರಕ ಸಂಸ್ಥೆಗಳೊಂದಿಗೆ ಇದು ಸಹಯೋಗ ಹೊಂದಿದೆ. ಈ ಯೋಜನೆಯ ತಾಂತ್ರಿಕ ಹೊಮ್ಮುಖದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಈ ಕುಶಾಲ್ ಸುಸ್ಥಿರ ಸಮಗ್ರ ಕೃಷಿ ಅಥವಾ ಲಾಜಿಸ್ಟಿಕ್ಸ್ಗಾಗಿ ಕೃಷಿ ಉಡಾನ್ ಅಂತಲೂ ಹೇಳ್ತಾರೆ. ಎಲ್ಲ ಪಾಲುದಾರರಿಗೆ ಮಾಹಿತಿ ಪ್ರಸರಣವನ್ನು ಸುಗಮಗೊಳಿಸುವ ವೇದಿಕೆಯನ್ನು ಇದು ಅಭಿವೃದ್ಧಿಪಡಿಸುತ್ತದೆ.

0: ಅಲ್ಲದೆ ಈ ಕುಶಾಲನ್ನು ರಾಷ್ಟ್ರೀಯ ಕೃಷಿ ಮಾರುಕಟ್ಟೆಗಳೊಂದಿಗೆ ಸಂಯೋಜಿಸಲು ಪ್ರಸ್ತಾಪಿಸಲಾಗಿದೆ. ಹಬ್ ಮತ್ತು ಸ್ಟ್ರೋಕ್ ಮಾದರಿ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಈ ಯೋಜನೆ ಹಬ್ ಮತ್ತು ಸ್ಟ್ರೋಕ್ ಮಾದರಿ ಸರಕು ಸಾಗಣೆ ಗ್ರಿಡ್ ಅಭಿವೃದ್ಧಿಗೆ ಅನುಕೂಲವಾಗಲಿದೆ. ಹಬ್ ಮತ್ತು ಸ್ಟ್ರೋಕ್ ಮಾದರಿಯು ಮೂಲಭೂತವಾಗಿ ಬೈಸಿಕಲ್ ಚಕ್ರದ ಗೋಳಾಕಾರದ ಆಕಾರವನ್ನು ಹೋಲುವ ವಿತರಣಾ ಮಾದರಿಯಾಗಿದೆ. ತಂತಿ ಸ್ಟ್ರೋಕ್ಡ್ ಚಕ್ರದ ಮಧ್ಯದಲ್ಲಿ ಹಬ್ ಎಂದು ಕರೆಯಲ್ಪಡುವುದು ಇದೆ. ಚಕ್ರದ ಸುತ್ತಲೂ ಎಲ್ಲ ದಿಕ್ಕುಗಳಲ್ಲಿ ಹರಡಿರುವ ಪ್ರತಿಯೊಂದು ಕಡ್ಡಿಗಳು ಚಕ್ರದ ಮಧ್ಯಭಾಗದಲ್ಲಿ ಕೇಂದ್ರೀಕೃತ ಸ್ಥಳದಲ್ಲಿ ಭೇಟಿಯಾಗಲು ಈ ಹಬ್ ಅನುವು ಮಾಡಿಕೊಡುತ್ತದೆ. ಈ ಪರಿಕಲ್ಪನೆಯನ್ನು ದಿನಸಿ ಮುಂತಾದ ಬಹು ಕೈಗಾರಿಕೆಗಳಲ್ಲಿ ಬಳಸುವುದನ್ನು ನಾವು ನೋಡುತ್ತೇವೆ. ವಿತರಣಾ ಕೇಂದ್ರದಲ್ಲಿ ಆಹಾರ ಮತ್ತು ಗ್ರಾಹಕ ಉತ್ಪನ್ನಗಳನ್ನು ಸಾಮಾನ್ಯವಾಗಿ ಒಂದೇ ಟ್ರಕ್ಗೆ ಲೋಡ್ ಮಾಡಲಾಗುತ್ತದೆ. ನಂತರ ಪ್ರತ್ಯೇಕ ಉಪಗ್ರಹ ಅಂಗಡಿಗಳಿಗೆ ಕಳುಹಿಸಲಾಗುತ್ತದೆ. ದೊಡ್ಡ ವಿಮಾನ ನಿಲ್ದಾಣಗಳಲ್ಲಿ ಇದು ಸಾಮಾನ್ಯವಾಗಿದೆ. ಅಲ್ಲಿ ವಿಮಾನಯಾನ ಸಂಸ್ಥೆಯು ಪ್ರಪಂಚದಾದ್ಯಂತ ಜನರನ್ನು ಆಹರಿಸಲು ವಿತರಣಾ ಕೇಂದ್ರವಾಗಿ ಬಳಸಲಾಗುತ್ತದೆ. ಈ ಕೃಷಿ ಉಡಾನ್ ಯೋಜನೆಯ ಪ್ರಯೋಜನಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ರೈತರ ಆದಾಯವನ್ನು ಈ ಯೋಜನೆ ದ್ವಿಗುಣಗೊಳಿಸಲು ಕೃಷಿಯಲ್ಲಿ ಒಂದು ಮಾದರಿ ಬದಲಾವಣೆಯ ಅಗತ್ಯವಿದೆ. ಈ ಯೋಜನೆಯ ಬದಲಾವಣೆಯತ್ತ ಒಂದು ಹೆಜ್ಜೆ ಇಡಲಾಗ್ತಿದೆ. ರೈತರ ಆದಾಯ ದ್ವಿಗುಣ ಹೇಗಾಗ್ತದೆ ಅಂತಾದರೆ, ಈ ಯೋಜನೆಯು ರೈತರಿಗೆ ತಮ್ಮ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಒದಗಿಸುವ ಮೂಲಕ ಅವರ ಆದಾಯವನ್ನು ದ್ವಿಗುಣಗೊಳಿಸಲು ಸಹಾಯ ಮಾಡುತ್ತದೆ. ಕೃಷಿ ಕ್ಷೇತ್ರದ ಬೆಳವಣಿಗೆ ಈ ಯೋಜನೆಯ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಈ ಯೋಜನೆಯು ಕೃಷಿ ವಲಯಕ್ಕೆ ಬೆಳವಣಿಗೆಯ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಮತ್ತು ಪೂರೈಕೆ ಸರಪಳಿ, ಲಾಜಿಸ್ಟಿಕ್ಸ್ ಮತ್ತು ಕೃಷಿ ಉತ್ಪನ್ನಗಳ ಸಾಗಣೆಯಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕುವ ಮೂಲಕ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಆಹಾರ ವ್ಯರ್ಥವನ್ನು ಕಡಿಮೆ ಮಾಡತಕ್ಕಂಥದ್ದು ಈ ಯೋಜನೆ ಪ್ರಮುಖ ಉದ್ದೇಶ. ಇದು ಕೃಷಿ ಆಹಾರ ಉತ್ಪನ್ನಗಳ ವ್ಯರ್ಥ ಸಮಸ್ಯೆಯನ್ನು ಪರಿಹರಿಸುತ್ತದೆ. ಈ ಯೋಜನೆಯ ಅಂತಿಮ ಉದ್ದೇಶ ಏನನ್ನೋದಾದರೆ, ಮುಂದಿನ ದಿನಗಳಲ್ಲಿ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ದೂರದೃಷ್ಟಿಯೊಂದಿಗೆ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಕೃಷಿ ವಲಯವನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಿದೆ. ಆ ನಿಟ್ಟಿನಲ್ಲಿ ಕೃಷಿ ಉಡಾನ್ ಯೋಜನೆಯ ಬಗ್ಗೆ ರೈತರು, ಸರಕು ಸಾಗಣೆದಾರರು ಕೂಡ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
1: ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಹಲೋ
4: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
3: ಒಂದ್ ಸೆಕೆಂಡ್.
4: ಆಮೇಲೆ.
5: ಹಲೋ
3: ಹಲೋ.
5: ಓ ನೀನೇನೋ? ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
3: ಹಲೋ.
5: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
3: ಸ್ವಲ್ಪ ಮಾತಾಡಬೇಕಿತ್ತು.
5: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
3: ಎಲ್ಲ ಓಕೆ.
5: ಮತ್ತೆ ಮೆಸೇಜ್ ಮಾಡ್ತೀನಿ.
3: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
6: ನಿಂದ್ ಯಾವಾಗ್ಲೂ ಇದ್ದದ್ದೆ, ಸುಮ್ಮನೆ ತಿನ್ನಪ್ಪ.
3: ನಂಗೆ ಹಸಿವೆ ಇಲ್ಲ.
7: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
8: ಅವತ್ ಕಾಲ್ ಮಾಡೋಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕೂ ಆಗ್ಲಿಲ್ಲ. ಛೇ,
9: ಅವತ್ತು ಅವನು ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
10: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
11: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದಿನಿಂದ 2 ದಿನ 18ನೇ ಬ್ರಿಕ್ಸ್ ಶೃಂಗಸಭೆ. ರಷ್ಯಾ ಚೀನಾ ಸೇರಿ ಪ್ರಮುಖ ರಾಷ್ಟಗಳ ನಾಯಕರು ಭಾಗಿ. ಇಥಿಯೋಪಿಯಾ ಮಲೇಷ್ಯಾ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಆರ್ಥಿಕ ಸಹಕಾರ, ರಕ್ಷಣೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚೆ. ಸೌದಿ ಅರೇಬಿಯಾದಿಂದ ಪೂರ್ವ ಪಶ್ಚಿಮ ತೈಲ ಪೈಪ್ಲೈನ್ ತಾತ್ಕಾಲಿಕ ಸ್ಥಗಿತ. ತೈಲ ಸರಬರಾಜಿಗೆ ಹೆಚ್ಚಿದ ಅಡಚಣೆ. ಹಾಗೂ ಯುಎಸ್ ಓಪನ್ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿಂದು ಎಲೆನಾ ರಿಬಾಕಿನಾ, ಅರಿನಾ ಸಬಲೆಂಕಾ ಸೆಣಸು. ವಾರ್ತೆಗಳ ವಿವರ. 18ನೇ ಬ್ರಿಕ್ಸ್ ಶೃಂಗಸಭೆ ದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಗತಿಯಲ್ಲಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ 2 ದಿನಗಳ ಈ ಕಾರ್ಯಕ್ರಮದಲ್ಲಿ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ರಾಷ್ಟಗಳು ಪಾಲ್ಗೊಂಡಿವೆ. ಉನ್ನತ ಮಟ್ಟದ ಕಾರ್ಯಕ್ರಮದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರು ಜಾಗತಿಕ ಆಡಳಿತ, ಬಹುಪಕ್ಷೀಯತೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ, ಆಹಾರ ಮತ್ತು ಇಂಧನ ಭದ್ರತೆ, ಆರೋಗ್ಯ, ವಿಪತ್ತು ಸ್ಥಿತಿಸ್ಥಾಪಕತ್ವ ಹಾಗೂ ನಿರ್ಣಾಯಕ ಪೂರೈಕೆ ಸರಪಳಿಗಳು ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಶೃಂಗಸಭೆ ನಡೆಯುತ್ತಿದೆ. ಶೃಂಗಸಭೆಯಲ್ಲಿ ಹಲವು ಪ್ರಮುಖ ವಿಶ್ವ ನಾಯಕರು ಭಾಗವಹಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಾಫೋಸಾ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಎಲ್ ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಭಾಗವಹಿಸಿದ್ದಾರೆ. ಇಥಿಯೋಪಿಯಾ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ ಮತ್ತು ಅಬುದಾಬಿಯ ರಾಜಕುಮಾರ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ. ಬ್ರೆಜಿಲ್ ಅನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಮೌರೋ ವಿಯಾರಾ ಪ್ರತಿನಿಧಿಸಿದ್ದು, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ರಾಜಕುಮಾರ ಫೈಸಲ್ ಬಿನ್ ಫರ್ಹಾನ್ ಅಲ್ ಸೌದ್ ಕೂಡ ಭಾಗವಹಿಸಿದ್ದಾರೆ. ಅಂತರ್ಗತ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಬಲಪಡಿಸುವುದು ಕುರಿತ ಮುಕ್ತಾಯದ ಅಧಿವೇಶನದೊಂದಿಗೆ ಶೃಂಗಸಭೆ ಪ್ರಾರಂಭಗೊಂಡಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರು ಭಾರತ್ ಮಂಟಪದಲ್ಲಿ ಭಾರತ್ ಇನೋವೇಟ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಲಿದ್ದಾರೆ. ಬಳಿಕ ಸಸಿ ನೆಡುವ ಕಾರ್ಯಕ್ರಮ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಆಯೋಜಿಸಿರುವ ಭೋಜನಕೂಟ ನಡೆಯಲಿದೆ. ಶೃಂಗದ ನೇಪಥ್ಯದಲ್ಲಿ ಬ್ರಿಕ್ಸ್ ನಾಯಕರೊಂದಿಗೆ ಪ್ರಧಾನಮಂತ್ರಿಯವರು ಸರಣಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಪೈಕಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಅಬುಧಾಬಿ ಯುವರಾಜ, ಇಥಿಯೋಪಿಯಾ ಪ್ರಧಾನಿ, ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಮತ್ತು ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ಹಾಂಗ್ ಅವರೊಂದಿಗಿನ ಸಭೆಗಳು ಸೇರಿವೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ನವದೆಹಲಿಗೆ ಆಗಮಿಸಿದ್ದಾರೆ. ಶೃಂಗಸಭೆ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಜಿನ್ಪಿಂಗ್ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ನಾಳೆ ಪ್ರಧಾನಿ ಮೋದಿ ಅವರು ಸದಸ್ಯ ರಾಷ್ಟಗಳು ಮತ್ತು 10 ಪಾಲುದಾರ ರಾಷ್ಟಗಳ ನಾಯಕರನ್ನು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ, ಅಂತರ್ಗತ ಜಾಗತಿಕ ಬೆಳವಣಿಗೆಗಾಗಿ ಭವಿಷ್ಯವನ್ನು ರೂಪಿಸುವ ಕುರಿತ ಮುಕ್ತ ಅಧಿವೇಶನಕ್ಕೆ ಸ್ವಾಗತಿಸಲಿದ್ದಾರೆ. ಪಾಲುದಾರ ರಾಷ್ಟಗಳಾದ ಬೆಲಾರಸ್, ಬೊಲಿವಿಯಾ, ಕಜಕಿಸ್ತಾನ್, ಕ್ಯೂಬಾ, ಮಲೇಷ್ಯಾ, ನೈಜೀರಿಯಾ, ಥೈಲೆಂಡ್, ಉಗಾಂಡ, ಉಜ್ಬೇಕಿಸ್ತಾನ್ ಮತ್ತು ವಿಯೆಟ್ನಾಂ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿವೆ. ನವದೆಹಲಿಯಲ್ಲಿ ನಡೆಯುತ್ತಿರುವ 18ನೇ ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಥಿಯೋಪಿಯಾದ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ದ್ವಿಪಕ್ಷೀಯ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಉಭಯ ನಾಯಕರು ಚರ್ಚೆ ನಡೆಸಿದರು ಎಂದು ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ಆರ್ಥಿಕ ಸಹಕಾರ, ರಕ್ಷಣೆ ಮತ್ತು ಭದ್ರತಾ ಪಾಲುದಾರಿಕೆ ಹಾಗೂ ಸಾಮರ್ಥ್ಯ ವರ್ಧನೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿನ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ಬೆಳವಣಿಗೆಗಳ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಬಹುಪಕ್ಷೀಯ ವೇದಿಕೆಗಳಲ್ಲಿ ನಿಕಟ ಸಹಕಾರಕ್ಕೆ ತಮ್ಮ ಬದ್ದತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದರು. ಸಭೆಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಇಥಿಯೋಪಿಯಾದ ಭಾಗವಹಿಸುವಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತು ಅದರ ಉಪಸ್ಥಿತಿಯು ಜಾಗತಿಕ ದಕ್ಷಿಣದ ಸಾಮೂಹಿಕ ಧ್ವನಿಯನ್ನು ಬಲಪಡಿಸಲು ಸಹಾಯ ಮಾಡಿದೆ ಎಂದು ಹೇಳಿದರು. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರೊಂದಿಗೂ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ.

0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಸರ್ಕಾರವು 18,77,000 ಮನೆಗಳನ್ನು ಅನುಮೋದಿಸಿದೆ. ಇದು ಯೋಜನೆಯ ಅನುಷ್ಠಾನಕ್ಕೆ ಮತ್ತಷ್ಟು ಉತ್ತೇಜನ ನೀಡುತ್ತದೆ ಮತ್ತು ನಗರ ಪ್ರದೇಶಗಳಲ್ಲಿ ಎಲ್ಲರಿಗೂ ವಸತಿ ಗುರಿಯನ್ನು ಪೂರೈಸಲಿದೆ. ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ ಕೇಂದ್ರ ಮಂಜೂರಾತಿ ಮತ್ತು ಮೇಲ್ವಿಚಾರಣಾ ಸಮಿತಿಯ 9ನೇ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯ ಅಧ್ಯಕ್ಷತೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ನಗರಾಭಿವೃದ್ದಿ ಇಲಾಖೆಯ ಕಾರ್ಯದರ್ಶಿ ಸತೇಂದ್ರ ಸಿಂಗ್ ವಹಿಸಿದ್ದರು. ಸಭೆಯಲ್ಲಿ ಪಿಎಂಎವೈಯು 2.0 ಪಾಲುದಾರಿಕೆಯಲ್ಲಿ ಫಲಾನುಭವಿ ನೇತೃತ್ವದ ನಿರ್ಮಾಣ ಮತ್ತು ಕೈಗೆಟುಕುವ ವಸತಿ ವಿಭಾಗದ ಅಡಿಯಲ್ಲಿ ಸುಮಾರು 29,000 ಹೆಚ್ಚುವರಿ ಮನೆಗಳನ್ನು ಅನುಮೋದಿಸಲಾಯಿತು. ಈ ಅನುಮೋದನೆಗಳು ಅಸ್ಸಾಂ, ಬಿಹಾರ, ಗುಜರಾತ್, ತೆಲಂಗಾಣ, ತ್ರಿಪುರ ಮತ್ತು ಉತ್ತರ ಪ್ರದೇಶ 6 ರಾಜ್ಯಗಳನ್ನು ಒಳಗೊಂಡಿವೆ. ರಾಜ್ಯಗಳನ್ನು ಉದ್ದೇಶಿಸಿ ಮಾತನಾಡಿದ ಸಿಂಗ್, ಪಿಎಂಎವೈಯು 2.0 ದ ಸಮಯೋಚಿತ ಮತ್ತು ಪರಿಣಾಮಕಾರಿ ಅನುಷ್ಠಾನ ಹಾಗೂ ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಸಂಘಟಿತ ಪ್ರಯತ್ನಗಳಿಗೆ ಕರೆ ನೀಡಿದರು. ಇದರಿಂದ ಯೋಜನೆಯ ಪ್ರಯೋಜನಗಳು ಎಲ್ಲಾ ಅರ್ಹ ಫಲಾನುಭವಿಗಳನ್ನು ತಲುಪುತ್ತವೆ ಎಂದರು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಪಿಎಂಕೆಎಂವೈ ಇಂದಿಗೆ 7 ವರ್ಷಗಳನ್ನು ಪೂರೈಸಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಯೋಜನೆಯನ್ನು 2019 ಈ ದಿನದಂದು ಪ್ರಾರಂಭಿಸಲಾಯಿತು. ಯೋಜನೆಯಡಿ ಅರ್ಹ ಭೂ ಹಿಡುವಳಿದಾರ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 60ನೇ ವಯಸ್ಸಿನಿಂದ ಕನಿಷ್ಠ 3,000 ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಖಾತರಿಪಡಿಸಲಾಗುತ್ತದೆ. ರೈತರಿಗೆ ಅವರ ವೃದ್ಧಾಪ್ಯದಲ್ಲಿ ಹೆಚ್ಚಿನ ಆರ್ಥಿಕ ಸ್ಥಿರತೆ ಮತ್ತು ಘನತೆ ಒದಗಿಸಲು ಪಿಂಚಣಿ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಕಳೆದ 7 ವರ್ಷಗಳಲ್ಲಿ ಪಿಎಂಕೆಎಂವೈ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಪ್ರಮುಖ ಸಾಮಾಜಿಕ ಭದ್ರತಾ ಕ್ರಮವಾಗಿ ಹೊರಹೊಮ್ಮಿದೆ. ಇದು ಅವರಿಗೆ ಹೆಚ್ಚಿನ ಆರ್ಥಿಕ ವಿಶ್ವಾಸದೊಂದಿಗೆ ತಮ್ಮ ಭವಿಷ್ಯವನ್ನು ಯೋಜಿಸಲು ನೆರವು ನೀಡುತ್ತದೆ. ಸೌದಿ ಅರೇಬಿಯಾ ತನ್ನ ಪ್ರಮುಖ ಪೂರ್ವ ಪಶ್ಚಿಮ ತೈಲ ಪೈಪ್ಲೈನ್ ಅನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಈ ಸೌಲಭ್ಯವನ್ನು ಡ್ರೋನ್ ದಾಳಿಯಲ್ಲಿ ಗುರಿಯಾಗಿಸಿಕೊಂಡು 1 ದಿನದ ನಂತರ ದೇಶದ ಇಂಧನ ಸಚಿವಾಲಯವು ಮುನ್ನೆಚ್ಚರಿಕೆ ಕ್ರಮ ಎಂದು ಬಣ್ಣಿಸಿದೆ. ಅಮೆರಿಕ ಮತ್ತು ಇಸ್ರೇಲ್ನೊಂದಿಗಿನ ಇರಾನ್ ಯುದ್ದದ ಸಮಯದಲ್ಲಿ ಹೊರ್ಮುಸ್ ಜಲಸಂಧಿಯ ಅಡಚಣೆ ನಂತರ ಸೌದಿ ಅರೇಬಿಯಾದ ತೈಲ ರಫ್ತು ಮುಂದುವರಿಸುವ ಸಾಮರ್ಥ್ಯದಲ್ಲಿ ಪೂರ್ವ ಪಶ್ಚಿಮ ಪೈಪ್ಲೈನ್ ಪ್ರಮುಖ ಪಾತ್ರ ವಹಿಸಿದೆ. ಇರಾಕ್ನಿಂದ ಬಂದ ಹಲವಾರು ಡ್ರೋನ್ಗಳು ಈ ದಾಳಿಗೆ ಕಾರಣವಾಗಿವೆ ಎಂದು ಸೌದಿ ವಿದೇಶಾಂಗ ಸಚಿವಾಲಯ ಆರೋಪಿಸಿದೆ. ಇರಾಕ್ ಸರ್ಕಾರವು ದಾಳಿಯನ್ನು ಖಂಡಿಸಿದ್ದು ತನಿಖೆಗೆ ಆದೇಶಿಸಿದೆ. ಯೆಮೆನ್ನಲ್ಲಿ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ಕೆಂಪು ಸಮುದ್ರದ ದಕ್ಷಿಣ ಪ್ರವೇಶದವರದಲ್ಲಿರುವ ಬಾಬ್ ಎಲ್ ಮಂಡೆಬ್ ಜಲಸಂಧಿಯ ಮೋಖಾ ಬಂದರು ಮತ್ತು ಆಯಕಟ್ಟಿನ ದ್ವೀಪವಾದ ಪೆರಿಮ್ ಅನ್ನು ವಶಪಡಿಸಿಕೊಂಡ ನಂತರ ಈ ಪೈಪ್ಲೈನ್ ಅನ್ನು ಸ್ಥಗಿತಗೊಳಿಸಲಾಗಿದೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ 8ನೇ ಶ್ರೇಯಾಂಕಿತ ಬೆನ್ ಶೆಲ್ಟನ್ ಅವರು ಅಗ್ರ ಶ್ರೇಯಾಂಕಿತ ಅಲೆಕ್ಸಾಂಡರ್ ಜ್ವೆರೆವ್ ಅವರೊಂದಿಗೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿಗಾಗಿ ಹೋರಾಟ ನಡೆಸಲಿದ್ದಾರೆ. ಜರ್ಮನಿಯ ಜ್ವೆರೆವ್ ಅವರು ಇಂದು ಬೆಳಗ್ಗೆ ನಡೆದ ಮೊದಲ ಸೆಮಿಫೈನಲ್ನಲ್ಲಿ ಶ್ರೇಯಾಂಕರಹಿತ ರಷ್ಯಾದ ಆಟಗಾರ ಕರೆನ್ ಖಚನೋವ್ ಅವರನ್ನು 6-3, 7-6, 7-6 ಸೆಟ್ಗಳಿಂದ ಸೋಲಿಸಿದ್ದರು. ನಂತರ ಮತ್ತೊಂದು 4ನೇ ಸುತ್ತಿನ ಪಂದ್ಯದಲ್ಲಿ ಬೆನ್ ಶೆಲ್ಟನ್ 11ನೇ ಶ್ರೇಯಾಂಕಿತ ಫ್ರಾನ್ಸಿಸ್ ಟಯಾಪೋ ಅವರನ್ನು 4-6, 6-3, 6-3, 7-5 ಮಣಿಸಿದರು. ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಹಾಲಿ ಚಾಂಪಿಯನ್ ಅರಿನಾ ಸಬಲೆಂಕಾ ಅವರು 2ನೇ ಶ್ರೇಯಾಂಕಿತ ಎಲೆನಾ ರೆಬಾಕಿನಾ ಅವರನ್ನು ಎದುರಿಸಲಿದ್ದಾರೆ. ಅಗ್ರ ಶ್ರೇಯಾಂಕಿತ ಬೆಲರೂಸ್ನ ಸಬಲೆಂಕಾ 7-5, 6-2 ಸೆಟ್ಗಳಿಂದ 3ನೇ ಶ್ರೇಯಾಂಕಿತ ಅಮೆರಿಕದ ಜೆಸಿಕಾ ಪೆಗುಲಾ ಅವರನ್ನು ಮಣಿಸಿದರೆ ಸೆಮಿಫೈನಲ್ನಲ್ಲಿ ಕಜಕಿಸ್ತಾನದ ರಿಬಾಕಿನಾ ಅವರು 4ನೇ ಶ್ರೇಯಾಂಕಿತ ಕೋಕೋ ಗಾಫ್ ಅವರನ್ನು ಸೋಲಿಸಿದರು. ರಿಬಾಕಿನಾ ಮತ್ತು ಸಬಲೆಂಕಾ 17 ಬಾರಿ ಮುಖಾಮುಖಿಯಾಗಿದ್ದಾರೆ. ಸಬಲೆಂಕಾ ತಮ್ಮ ಜಯಾಪಜಯ ದಾಖಲೆಯಲ್ಲಿ 10-7 ಮುನ್ನಡೆ ಸಾಧಿಸಿದ್ದಾರೆ. ಗ್ರ್ಯಾಂಡ್ಸ್ಲಾಮ್ ಫೈನಲ್ನಲ್ಲಿ ಇಬ್ಬರು ಈಗ 3ನೇ ಬಾರಿ ಎದುರಾಗುತ್ತಿದ್ದಾರೆ. ಚೀನಾದಲ್ಲಿ ನಡೆಯುತ್ತಿರುವ ಮಹಿಳೆಯರ ಜೂನಿಯರ್ ಏಷ್ಯಾ ಕಪ್ ಹಾಕಿ ಟೂರ್ನಿಯಲ್ಲಿ ಭಾರತ ಮಹಿಳಾ ತಂಡ 5-1 ಗೋಲ್ಗಳ ಅಂತರದಿಂದ ದಕ್ಷಿಣ ಕೊರಿಯಾ ತಂಡವನ್ನು ಮಣಿಸಿ ಫೈನಲ್ ಪ್ರವೇಶಿಸಿದೆ. ಭಾರತ ತಂಡ ಪ್ರಶಸ್ತಿಗಾಗಿ ಚೀನಾ ಮತ್ತು ಜಪಾನ್ ನಡುವಿನ 2ನೇ ಸೆಮಿಫೈನಲ್ ವಿಜೇತರನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದಿನಿಂದ 2 ದಿನ 18ನೇ ಬ್ರಿಕ್ಸ್ ಶೃಂಗಸಭೆ, ರಷ್ಯಾ ಚೀನಾ ಸೇರಿ ಪ್ರಮುಖ ರಾಷ್ಟಗಳ ನಾಯಕರು ಭಾಗಿ. ಇಥಿಯೋಪಿಯಾ ಮಲೇಷ್ಯಾ ಪ್ರಧಾನಿಗಳೊಂದಿಗೆ ಪ್ರಧಾನಿ

ನರೇಂದ್ರ ಮೋದಿ ಮಾತುಕತೆ, ಆರ್ಥಿಕ ಸಹಕಾರ, ರಕ್ಷಣೆ ಸೇರಿ ಹಲವು ವಿಚಾರಗಳ ಕುರಿತು ಚರ್ಚೆ. ಸೌದಿ ಅರೇಬಿಯಾದಿಂದ ಪೂರ್ವ ಪಶ್ಚಿಮ ತೈಲ ಪೈಪ್ಲೈನ್ ತಾತ್ಕಾಲಿಕ ಸ್ಥಗಿತ, ತೈಲ ಸರಬರಾಜಿಗೆ ಹೆಚ್ಚಿದ ಅಡಚಣೆ. ಹಾಗೂ ಯುಎಸ್ ಓಪನ್ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿಂದು ಎಲೆನಾ ರಿಬಾಕಿನ ಅರಿನಾ ಸಬಲೆಂಕಾ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ಮನಸಾರೆ ಚಿತ್ರದ ಹಾಡು ದನಿಯಾಗಿದ್ದಾರೆ ಸೋನು ನಿಗಮ್. ಜಯಂತ್ ಕಾಗಿಣಿಯವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ.

ಕಾರ್ತಿಕ್ ಹಾಡಿರುವ ಕಾರಂಜಿ ಚಿತ್ರದ ಹಾಡು. ಸತೀಶ್ ಟಿಪ್ಪಡೂರು ಅವರ ಗೀತ ರಚನೆ ಇದು. ಸಂಗೀತ ವೀರ ಸಮರ್ಥ್.

ಸುನಿತಾ ಗೋಪುರಾಜು ಅವರ ಕಂಠದಲ್ಲಿ ಮೂಡಿಬರ್ತಾ ಇದೆ ಅಭಯ ಚಿತ್ರದ ಹಾಡು. ಜಯಂತ್ ಕಾಕಿಣಿಯವರು ಗೀತೆಯನ್ನು ಬರೆದಿದ್ದಾರೆ. ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ.

ಕಳ್ಳರ ಸಂತೆ ಚಿತ್ರದ ಹಾಡು ದನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ. ಸುಮನಾ ಕಿತ್ತೂರವರ ರಚನೆ ಇದು, ವಿ ಮನೋಹರ್ ಅವರ ಸಂಗೀತ ನಿರ್ದೇಶನ ಇದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಸುಂದರ್ ಹಾಗೂ ಬಾಬು ಅವರು ಸಂಗೀತ ಸಂಯೋಜಿಸಿ ಶ್ವೇತಾ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಅಂಜತಿರು ಚಿತ್ರದ ಈ ಒಂದು ಹಾಡು.

0: ಹರಿಹರನ್ ಅವರ ಕಂಠದಲ್ಲಿ ಕಬಡ್ಡಿ ಚಿತ್ರದಿಂದ ಗೀತೆಯನ್ನ ಕೇಳಿದ್ರೆ. ಈ ಗೀತೆಯೊಂದಿಗೆ ಚಿತ್ರಗೀತೆಗಳು ಇದುವರೆಗೂ ಮೂಡಿ ಬಂದವು. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: ಗುಡ್ ಆಫ್ಟರ್ನೂನ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಹೊರಗುತ್ತಿಗೆ ಆಧಾರದಲ್ಲಿ ಪಶುವೈದ್ಯರ ನೇಮಕಕ್ಕೆ ಚಿಂತನೆ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಜಾರಿ ನಿರ್ದೇಶನಾಲಯದ ಆರೋಪ ಹಿನ್ನೆಲೆ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿ ಕೃಷಿ ಇಲಾಖೆ ಅಧಿಕಾರಿಗಳ ದಾಳಿ, ಸಬ್ಸಿಡಿ ರಸಗೊಬ್ಬರ ಜಪ್ತಿ. ಪ್ರಸಕ್ತ ಸಾಲಿನಲ್ಲಿ 8076 ಕೋಟಿ ರೂಪಾಯಿ ದಾಖಲೆ ವಹಿವಾಟು ನಡೆಸಿದ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ ನಡೆದಿದೆ ಎಂದು ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊರಗುತ್ತಿಗೆ ಆಧಾರದಲ್ಲಿ ಪಶುವೈದ್ಯರ ನೇಮಕಕ್ಕೆ ಚಿಂತನೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಏಕಾಏಕಿ ನೇಮಕಾತಿಯನ್ನು ರದ್ದುಪಡಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ ಅವರು, ತನಿಖೆಯ ಬಳಿಕ ಕಾನೂನಿನ ಚೌಕಟ್ಟಿನೊಳಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬರ ಪರಿಸ್ಥಿತಿ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಶೀಘ್ರವೇ ಜಿಲ್ಲೆಯಲ್ಲಿ ಮೇವು ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ಹೇಳಿದ್ದಾರೆ. ಲಂಚ ಪಾವತಿ, ವಿದೇಶಿ ಹೂಡಿಕೆಗಳು ಮತ್ತು ಗಣಿಗಾರಿಕೆ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಮಾಡಿರುವ ಆರೋಪಗಳನ್ನು ಉಲ್ಲೇಖಿಸಿ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸಚಿವ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆ ಕಮಿಷನ್ ಹಣದಲ್ಲಿ ಆಫ್ರಿಕಾದ ಚಿನ್ನದ ಗಣಿ ಕಂಪನಿಯಲ್ಲಿ ಶೇಕಡಾ 40% ಪಾಲು ಖರೀದಿ ಮಾಡಿರುವುದು ಇಡಿ ತನಿಖೆಯಲ್ಲಿ ಬಯಲಾಗಿದೆ ಎಂದು ಆರೋಪಿಸಿದ್ದಾರೆ. ಇಡಿ ತನಿಖೆ ಪೂರ್ಣವಾಗುವವರೆಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಸಂಪುಟದಿಂದ ಹೊರಗಿಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಆಗ್ರಹಿಸಿದ್ದಾರೆ. ಇದೇ ವೇಳೆ ಸರ್ಕಾರದ ಅಸಮರ್ಥತೆ ಮತ್ತು ಬೇಜವಾಬ್ದಾರಿತನದಿಂದ ಇಂದು ರಾಜ್ಯ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ತತ್ತರಿಸಿ ಹೋಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಉಚಿತ ವಿದ್ಯುತ್ ಎಂದು ಗ್ಯಾರಂಟಿ ನೀಡಿದ ಸರ್ಕಾರ ಉಚಿತ ಕತ್ತಲೆಯನ್ನು ಗ್ಯಾರಂಟಿಯಾಗಿ ನೀಡಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿ ಸುಮಾರು 18 ಲಕ್ಷ ರೂಪಾಯಿ ಮೌಲ್ಯದ 680 ಚೀಲ ಸಬ್ಸಿಡಿ ರಸಗೊಬ್ಬರವನ್ನು ಕೃಷಿ ಇಲಾಖೆ ಜಪ್ತಿ ಮಾಡಿದೆ. ಈ ದಾಸ್ತಾನನ್ನು ಕೇರಳಕ್ಕೆ ಅಕ್ರಮವಾಗಿ ಸಾಗಿಸಲಾಗುತ್ತಿತ್ತು ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದುಬಂದಿದೆ. ಕೃಷಿ ಪರಿಕರಗಳ ಅಕ್ರಮ ವ್ಯಾಪಾರ ಮತ್ತು ಅಕ್ರಮ ಸಾಗಾಟದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ನೀಡಿದ ಸೂಚನೆ ಮೇರೆಗೆ ಇಲಾಖೆಯ ಅಧಿಕಾರಿಗಳು ತಡರಾತ್ರಿ ದಾಳಿ ನಡೆಸಿದ್ದಾರೆ. ಇಲಾಖೆಯ ಮಾಹಿತಿ ಪ್ರಕಾರ ಕಳೆದ ಒಂದು ತಿಂಗಳಲ್ಲಿ ಬೀಜಗಳು, ರಸಗೊಬ್ಬರ ಮತ್ತು ಕೀಟನಾಶಕಗಳು ಸೇರಿದಂತೆ 2,88,00,000 ರೂಪಾಯಿ ಮೌಲ್ಯದ ಕೃಷಿ ಪರಿಕರಗಳನ್ನು ಜಪ್ತಿ ಮಾಡಲಾಗಿದೆ. ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಒಟ್ಟು 49 ಪ್ರಕರಣಗಳನ್ನು ದಾಖಲಿಸಲಾಗಿದೆ. 1,89,00,000 ರೂಪಾಯಿ ಮೌಲ್ಯದ 487.8 ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಕೃಷಿ ಇಲಾಖೆ ಈವರೆಗೆ ಜಪ್ತಿ ಮಾಡಿದೆ. ಹಾಸನ ಹೊರವಲಯದ ರಾಷ್ಟೀಯ ಹೆದ್ದಾರಿ 75ರಲ್ಲಿ ಪೆಟ್ರೋಲ್ ತುಂಬಿದ್ದ ಟ್ಯಾಂಕರ್ ಪಲ್ಟಿಯಾಗಿ ಸಾವಿರಾರು ಲೀಟರ್ ಇಂಧನ ರಸ್ತೆಯಲ್ಲಿ ಹರಿದಿದೆ. ಕೆಂಚಟ್ಟಹಳ್ಳಿ ಮೇಲ್ಸೇತುವೆ ಮೇಲೆ ಈ ಘಟನೆ ಸಂಭವಿಸಿದ್ದು, ಸ್ಥಳದಲ್ಲಿ ಕೆಲಕಾಲ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ತಮಿಳುನಾಡಿನಿಂದ ಹಾಸನದ ಎಚ್ಪಿ ಸಂಸ್ಥೆಗೆ ಆಗಮಿಸುತ್ತಿದ್ದ ಈ ಲಾರಿಯಲ್ಲಿ ಸುಮಾರು 400 ಲೀಟರ್ ಎಥೆನಾಲ್ ಸಾಗಿಸಲಾಗುತ್ತಿತ್ತು. ಲಾರಿ ಉರುಳಿ ಬಿದ್ದಿದ್ದರಿಂದ ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ನೆರವಿನಿಂದ ಲಾರಿಯನ್ನು ತೆರವುಗೊಳಿಸಿ ಸುಗಮ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಪೂರ್ವ ವಲಯ ವ್ಯಾಪ್ತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಮುಂಬರುವ ಹಬ್ಬಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರತೆಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ನೂತನ ಐಜಿಪಿ ಎನ್ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಅಧಿಕಾರ ವಹಿಸಿಕೊಂಡ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 112 ತುರ್ತು ಸೇವಾ ಸಹಾಯವಾಣಿಯ ದಕ್ಷತೆಯನ್ನು ಇನ್ನಷ್ಟು ಹೆಚ್ಚಿಸಿ ಸಾರ್ವಜನಿಕರಿಗೆ ಶೀಘ್ರ ನೆರವು ದೊರೆಯುವಂತೆ ನೋಡಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಬೆಂಗಳೂರಿನ ಮಾದರಿಯಲ್ಲೇ ಸಾರ್ವಜನಿಕರ ಕರೆಗಳಿಗೆ ತಕ್ಷಣವೇ ಸ್ಪಂದಿಸುವ ವ್ಯವಸ್ಥೆಯನ್ನು ಬಲಪಡಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸೈಬರ್ ಅಪರಾಧಗಳು, ಬಿಟ್ಕಾಯಿನ್ ಮಾದರಿಯ ಹಣಕಾಸು ವಂಚನೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ 2025-26 ಸಾಲಿನಲ್ಲಿ ದಾಖಲೆ ಪ್ರಮಾಣದ ಸಾಧನೆ ಮಾಡಿದೆ. 8

76 ಕೋಟಿ ರೂಪಾಯಿ ದಾಖಲೆಯ ವಹಿವಾಟು ನಡೆಸಿದ್ದು ಒಟ್ಟು 29,16,00,000 ರೂಪಾಯಿ ನಿವ್ವಳ ಲಾಭ ಗಳಿಸುವ ಮೂಲಕ ಬ್ಯಾಂಕಿನ ಇತಿಹಾಸದಲ್ಲೇ ಹೊಸ ಮೈಲುಗಲ್ಲು ಸ್ಥಾಪಿಸಿದೆ ಎಂದು ಮಾಜಿ ಸಚಿವ ಹಾಗೂ ಬ್ಯಾಂಕಿನ ಅಧ್ಯಕ್ಷ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2025-26 ಹಣಕಾಸು ವರ್ಷದಲ್ಲಿ ಬ್ಯಾಂಕ್ ಅತ್ಯುತ್ತಮ ಪ್ರಗತಿ ಸಾಧಿಸಿದೆ. ಅಂದಾಜು 2,55,000 ರೈತರಿಗೆ 2,115 ಕೋಟಿ ರೂಪಾಯಿ ಕೃಷಿ ಸಾಲ ನೀಡುವ ಮೂಲಕ ಬ್ಯಾಂಕ್ ಇತಿಹಾಸ ನಿರ್ಮಿಸಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಾದ್ಯಂತ ಕಾರ್ಯಕ್ಷೇತ್ರ ಹೊಂದಿರುವ ಬ್ಯಾಂಕ್ ಗ್ರಾಮೀಣ, ಪಟ್ಟಣ ಹಾಗೂ ನಗರ ಪ್ರದೇಶಗಳಲ್ಲಿ ಒಟ್ಟು 51 ಶಾಖೆಗಳನ್ನು ಹೊಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಭವಿಷ್ಯದ ಪೀಳಿಗೆಗಾಗಿ ಜಲಮೂಲಗಳನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಸಾಮಾಜಿಕ ಜವಾಬ್ದಾರಿಯಾಗಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮಂಡ್ಯದಲ್ಲಿಂದು ಅಂತರ್ಜಲ ಸಂರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಜಲನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಆಧುನಿಕ ಜೀವನಶೈಲಿ, ನೈಸರ್ಗಿಕ ಸಂಪನ್ಮೂಲಗಳ ಅತಿಯಾದ ಬಳಕೆ ಹಾಗೂ ಅಂತರ್ಜಲದ ಮಿತಿಮೀರಿದ ಶೋಷಣೆಯಿಂದಾಗಿ ಅಂತರ್ಜಲ ಮಟ್ಟ ಕುಸಿಯುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಹಿನ್ನೆಲೆಯಲ್ಲಿ ಜಲ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಮಳೆ ನೀರನ್ನು ಭೂಮಿಯಲ್ಲಿ ಇಂಗಿಸುವ ಮೂಲಕ ಅಂತರ್ಜಲ ಮರುಪೂರಣಕ್ಕೆ ಒತ್ತು ನೀಡಬೇಕು. ಮನೆಗಳು ಹಾಗೂ ಕಟ್ಟಡಗಳಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಅಳವಡಿಸಿಕೊಳ್ಳುವುದು, ನೀರನ್ನು ಮಿತವಾಗಿ ಬಳಸುವುದು ಹಾಗೂ ವ್ಯರ್ಥವಾಗುವುದನ್ನು ತಡೆಯುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಲೋಕೋಳಿ ಗ್ರಾಮ ಪಂಚಾಯಿತಿಗೆ ನಿನ್ನೆ ನವದೆಹಲಿಯ ಐಇಐಸಿ ತಂಡದ ಸದಸ್ಯರಾದ ಸಂಜುಲಿ ಗುಪ್ತಾ ಹಾಗೂ ಸತೀಶ್ ಭದ್ರಾಚಾರ್ಯ ಅವರನ್ನು ಒಳಗೊಂಡ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಈ ವೇಳೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್, ವಿಕಸಿತ ಭಾರತ ಜೀರಾಮ್ಜಿ ಯೋಜನೆಯ ಅನುಷ್ಠಾನದ ಕುರಿತು ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಕೂಲಿ ಕಾರ್ಮಿಕರೊಂದಿಗೆ ಸಂವಾದ ನಡೆಸಿ ಜಾಬ್ ಕಾರ್ಡ್ ಮೂಲಕ ಕೆಲಸ ಪಡೆಯುತ್ತಿರುವ ವಿಧಾನ, ಕೆಲಸದಲ್ಲಿ ಅವರ ಭಾಗವಹಿಸುವಿಕೆ ಹಾಗೂ ಯೋಜನೆಯಡಿ ದೊರೆಯುತ್ತಿರುವ ಸೌಲಭ್ಯಗಳ ಕುರಿತು ಮಾಹಿತಿ ಪಡೆದುಕೊಂಡರು. ನಂತರ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಜೀರಾಮ್ಜಿ ಯೋಜನೆಗೆ ಸಂಬಂಧಿಸಿದ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ಗಳು, ವಿವಿಧ ದಾಖಲಾತಿಗಳು, ಕಾಮಗಾರಿ ಕಡತಗಳು ಹಾಗೂ ಇತರ ದಾಖಲೆಗಳನ್ನು ಪರಿಶೀಲಿಸಿದರು. ತಮಿಳುನಾಡಿನ ಮೆಟ್ಟೂರು ಅಣೆಕಟ್ಟಿಗೆ ಒಳಹರಿವು ತೀವ್ರ ಕುಸಿತ ಕಂಡಿದೆ. ಇದರಿಂದಾಗಿ ಕಾವೇರಿ ಜಲಾನಯನ ಪ್ರದೇಶದ ರೈತರಲ್ಲಿ ಸಾಂಬಾ ಭತ್ತದ ಕೃಷಿಗೆ ನೀರಿನ ಲಭ್ಯತೆ ಬಗ್ಗೆ ಆತಂಕ ಮೂಡಿಸಿದೆ. ಕರ್ನಾಟಕದಿಂದ ತಮಿಳುನಾಡಿಗೆ 15 ದಿನಗಳ ಕಾಲ ಪ್ರತಿದಿನ 6,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿದ್ದ ನಿರ್ದೇಶನವನ್ನು ಪ್ರಾಧಿಕಾರ ಎತ್ತಿಹಿಡಿದ ಕೆಲವೇ ದಿನಗಳಲ್ಲಿ ಈ ಕುಸಿತ ಉಂಟಾಗಿದೆ. ಬೆಂಗಳೂರು ದಕ್ಷಿಣ ನಗರಪಾಲಿಕೆ ವ್ಯಾಪ್ತಿಯ ಮಡಿವಾಳ ಕೆರೆ ಆವರಣದಲ್ಲಿ ಇಂದು ಪರಿಸರ ಸಂರಕ್ಷಣೆ ಹಾಗೂ ಜಲಮೂಲಗಳ ಸ್ವಚ್ಛತೆಯ ನಿಟ್ಟಿನಲ್ಲಿ ಪಾಲಿಕೆ ಹಾಗೂ ದಿ ಇಂಡಿಯನ್ ಫ್ಲಾಗರ್ಸ್ ಆರ್ಮಿ ಮತ್ತು ಖಾಸಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಬೃಹತ್ ಫ್ಲಾಗಿಂಗ್ ಅಭಿಯಾನಕ್ಕೆ ಪಾಲಿಕೆ ಆಯುಕ್ತ ಕೆಎನ್ ರಮೇಶ್ ಚಾಲನೆ ನೀಡಿದರು. ಈ ವೇಳೆ 75 ನಿಮಿಷಗಳಲ್ಲಿ ಸುಮಾರು 120 ಕೆಜಿ ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹಿಸಲಾಯಿತು. ಈ ವಿಶೇಷ ಸ್ವಚ್ಛತಾ ಅಭಿಯಾನದಲ್ಲಿ 43 ಮಂದಿ ಪ್ಲಾಗರ್ಗಳು ಹಾಗೂ ವಿದ್ಯಾರ್ಥಿಗಳು ಕೇವಲ 75 ನಿಮಿಷಗಳಲ್ಲಿ ಕೆರೆಯ ಸುತ್ತಮುತ್ತಲಿನ 100 ಮೀಟರ್ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು, ಹಾಲಿನ ಪ್ಯಾಕೆಟ್ಗಳು ಸೇರಿದಂತೆ ಒಟ್ಟು 120 ಕೆಜಿ ಏಕಬಳಕೆಯ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇದೇ 15ರಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ವಿಧಾನಸೌಧದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಎನ್ನುವ ಸಂದೇಶದ ಕೊಪ್ಪಳ ತಾಲೂಕು ಹೋಬಳಿ ಮಟ್ಟದ ಪ್ರಜಾಸೇವಾ ಆಂದೋಲನ ಸಭೆಗೆ ಸಂಸದ ಕೆ ರಾಜಶೇಖರ ಹಿಟ್ನಾಳ ಅವರು ಇಂದು ಚಾಲನೆ ನೀಡಿದರು. ಗಣೇಶ ಹಬ್ಬದ ಪ್ರಯುಕ್ತ ಮೂರ್ತಿಗಳ ಮೆರವಣಿಗೆ ವೇಳೆ ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಕೋಲಾರ ಜಿಲ್ಲೆಯ ಪ್ರಮುಖ ನಗರಗಳ ವ್ಯಾಪ್ತಿಯಲ್ಲಿ ಇದೇ 14ರಂದು ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಿ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಆದೇಶ ಹೊರಡಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊರಗುತ್ತಿಗೆ ಆಧಾರದಲ್ಲಿ ಪಶುವೈದ್ಯರ ನೇಮಕಕ್ಕೆ ಚಿಂತನೆ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಜಾರಿ ನಿರ್ದೇಶನಾಲಯದ ಆರೋಪ ಹಿನ್ನೆಲೆ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿ ಕೃಷಿ ಇಲಾಖೆ ಅಧಿಕಾರಿಗಳ ದಾಳಿ, ಸಬ್ಸಿಡಿ ರಸಗೊಬ್ಬರ ಜಪ್ತಿ. ಪ್ರಸಕ್ತ ಸಾಲಿನಲ್ಲಿ 8,076 ಕೋಟಿ ರೂಪಾಯಿ ದಾಖಲೆ ವಹಿವಾಟು ನಡೆಸಿದ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಕ್ಕಿಯ ಬಳಗ.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
0: ಆಕಾಶವಾಣಿ ಕಾರ್ಯಕ್ರಮ ಹಕ್ಕಿಯ ಬಳಗ.
2: ಶರಣು ಶರಣಾರ್ಥಿ. ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಸೋಮನಹಳ್ಳಿಯ ವಿದ್ಯಾರ್ಥಿಗಳು. ನಿಮ್ಮೆಲ್ಲರಿಗೂ ಇಂದು ನಾವು ಒಂದು ಕತೆ ಹೇಳಲು ಬಂದಿದ್ದೇವೆ. ಈಗ ಯುಕ್ತಿ ಪೂರ್ವಿ ಧೃತಿ, ನೀವೇ ಹೇಳಿ, ಕತೆಗಳು ಎಲ್ಲಿ ಸಿಗುತ್ತವೆ?
3: ಕೆಲವು ಕತೆಗಳು ಪುಸ್ತಕದಲ್ಲಿ ಸಿಗ್ತವೆ, ಇನ್ನೂ ಕೆಲವು ಕತೆಗಳು ನಾವು ಸೆರೆ ಹಿಡಿಯೋ ಫೋಟೋದಲ್ಲಿ ಇರ್ತವೆ.
4: ಹಾ, ಇನ್ನು ಕೆಲವು ಕತೆಗಳು ನಮ್ಮ ಅಜ್ಜ ಅಜ್ಜಿಯರ ನೆನಪುಗಳಲ್ಲೇ ಬದುಕ್ತವೆ.
2: ಹೌದು, ಇದೆಲ್ಲವೂ ನಿಜ. ಆದರೆ ಕೆಲವೊಂದು ಕತೆಗಳು ಯಾರು ಬರೆದಿದ್ದರೂ ಓದದಿದ್ದರೂ ವರ್ಷಗಳ ಕಾಲ ಜೀವಂತವಾಗಿರುತ್ತವೆ.
4: ಕತೆ
2: ಒಮ್ಮೆ ಯೋಚಿಸಿ ನೋಡಿ, ನೀವು ಪ್ರತಿದಿನ ನೋಡುವ ಮರ ನಿಮ್ಮನ್ನು ಎಷ್ಟು ವರ್ಷಗಳಿಂದ ನೋಡ್ತಿರಬಹುದು? ನಿಮ್ಮ ಬಾಲ್ಯ, ನಿಮ್ಮ ಮನೆ, ನಿಮ್ಮ ಊರು ಎಲ್ಲವೂ ಬದಲಾಗುವುದನ್ನು ನೋಡ್ತಿರುತ್ತದೆ. ಆ ಮರಕ್ಕೆ ಮಾತು ಬಂದ್ರೆ ಅದು ತನ್ನ ಕತೆಯನ್ನ ಎಲ್ಲರಿಗೂ ಹೇಳೋಟ್ರೆ.
4: ವಾಹ್, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ?
2: ಹೌದು, ಅಂತಹದೇ ಒಂದು ಮರದ ಆತ್ಮಕತೆ ಉಳಿದಿರುವ ನೆರಳು. ಈ ಕಾರ್ಯಕ್ರಮವನ್ನು ನಾವು ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.
3: ಏನು, ನನ್ನ ಕತೆ ಕೇಳ್ತೀರಾ?
4: ಯಾರು?
3: ನಾನು. ನೀವು ಪ್ರತಿದಿನ ನನ್ನ ನೋಡ್ತೀರಿ, ಆದ್ರೆ ಒಮ್ಮೆ ಕೂಡ ಗಮನಿಸಿರ್ಲಿಕ್ಕಿಲ್ಲ. ನಾನು ಒಂದು ಮರ, ಆಲದ ಮರ. ಇದು ನನ್ನ ಆತ್ಮಕತೆ. ನೀವೆಲ್ಲ ನನ್ನ ನೋಡಿ ಅಯ್ಯೋ ಎಷ್ಟ್ ದೊಡ್ಡ ಮರ ಅಂತೀರಿ. ಆದ್ರೆ ಹಿಂದೆ ನಾನೀಗಿರ್ಲಿಲ್ಲ. ಒಂದು

ನಾನು ಪುಟ್ಟ ಬೀಜವಾಗಿದ್ದೆ. ನನ್ನನ್ನು ಯಾರಾದರೂ ತುಳಿದರೂ ಸಹ ಅವರಿಗೆ ಗೊತ್ತಾಗ್ತಿರ್ಲಿಲ್ಲ. ಒಂದು ದಿನ ನಾನು ಮಣ್ಣಿನ ಮಡಿಲಿಗೆ ಬಿದ್ದೆ. ನನ್ನ ಸುತ್ತಲೂ ಕತ್ತಲು, ನಿಶಬ್ದ, ಉಸಿರು ಕಟ್ಟುವ ಹಾಗಾಯ್ತು. ಒಂದು ಕ್ಷಣಕ್ಕೆ ನನ್ನ ಕಥೆಯಲ್ಲಿಗೆ ಮುಗಿತೇನೋ ಅನ್ಕೊಂಡ್ಬಿಟ್ಟೆ. ನನಗೆ ತುಂಬಾ ಭಯವಾಗ್ತಿತ್ತು.

ಗುಡುಗು ಸಿಡಿಲುಗಳ ಸದ್ದು, ಎಲ್ಲೆಡೆ ಮೋಡಗಳು ಕವಿದಿದ್ದವು. ಆಕಾಶದಲ್ಲಿ ಬೋರ್ಗರೆದು ಭೂಮಿಯನ್ನು ಸೇರಲು ಹಾತರಿಯುತ್ತ ಬಂದ ಮಳೆಯ ಹನಿಗಳ ಆ ಮೊದಲ ಸ್ಪರ್ಶವನ್ನು ನಾನು ಇಂದಿ

ಮರೆತಿಲ್ಲ. ಹೀಗೆ ಬಂದ ಮಳೆ ನನ್ನ ಸುತ್ತಲಿನ ಮಣ್ಣನ್ನು ಮೃದುವಾಗಿಸಿತು, ನನ್ನೊಳಗೆ ಮಲಗಿದ್ದ ಆ ಪುಟ್ಟ ಜೀವವನ್ನು ಎಬ್ಬಿಸಿತು. ಅಂದು ನನಗೆ ಗೊತ್ತಾಯಿತು, ಜೀವನ ಯಾವಾಗಲೂ ಬೆಳಕಿನಿಂದಲೇ ಪ್ರಾರಂಭವಾಗೋದಿಲ್ಲ, ಕೆಲವೊಮ್ಮೆ ಕತ್ತಲೆಯಿಂದಲೂ ಹೊಸ ಜೀವದ ಮೊಳಕೆಯೊಡಿ

ನಾನು ಮಣ್ಣನ್ನು ಸೀಳಿ ಹೊರಬಂದೆ. ಒಂದು ಪುಟ್ಟ ಮೊಳಕೆ, ಎರಡು ಪುಟ್ಟ ಎಲೆಗಳು, ನನ್ನನ್ನು ಮೊಟ್ಟ ಮೊದಲ ಬಾರಿ ತಾಕಿದ ಸೂರ್ಯನ ಹೊನ್ನ ಕಿರಣಗಳು, ತಂಪು ಗಾಳಿ, ಈ ಎಲ್ಲವೂ ನನ್ನನ್ನು ಕುರಿತು ಈ ರೀತಿ ಹೇಳಿದ ಹಾಗೆ ಭಾಸವಾಯಿತು. ಓ

ತರದ ನನ್ನ ಬಾಲ್ಯದ ದಿನಗಳು ಅದೆಷ್ಟು ಸೊಗಸಾಗಿದ್ದವು. ಬೆಳಗಿನ ಸೂರ್ಯನ ಬೆಚ್ಚನ ಕಿರಣಗಳು ನನ್ನ ಎಲೆಗಳ ನಡುವೆ ಇಣುಕಿ ನನ್ನನ್ನು ಎಚ್ಚರಿಸುತ್ತಿದ್ದವು. ಮಧ್ಯಾಹ್ನದ ಬಿಸಿಲಿಗೆ ದಣಿದ ದಾರಿ ಹೋಕರು ನನ್ನ ತಂಪಾದ ನೆರಳಿನ ಆಶ್ರಯದಲ್ಲಿ ಕ್ಷಣಕಾಲ ವಿಶ್ರಾಂತಿ ಪಡೆಯುತ್ತಿದ್ದರು. ಸಂಜೆಯಾಗುತ್ತಿದ್ದಂತೆ ಹಕ್ಕಿ ಪಕ್ಷಿಗಳು ತಮ್ಮ ಗೂಡುಗಳತ್ತ ಮರಳುತ್ತಾ ನನ್ನ ಕೊಂಬೆಗಳಲ್ಲಿ

0: ಆದರೆ ನನ್ನ ದಿನದ ಅತ್ಯಂತ ಸುಂದರ ಕ್ಷಣವೆಂದರೆ ಶಾಲೆ ಮುಗಿಸಿ ಆಡಲು ಓಡಾಡಿ ಬರುತ್ತಿದ್ದ ಆ ಪುಟ್ಟ ಮಕ್ಕಳು ನನ್ನ ಸುತ್ತಲೂ ಓಡಾಡುತ್ತಿದ್ದರು, ನನ್ನ ಕೊಂಬೆಗಳಿಗೆ ಜೋಲಾಡುತ್ತಿದ್ದರು, ನನ್ನ ನೆರಳಿನಲ್ಲಿ ಆಟ ಆಡುತ್ತಿದ್ದರು. ಅವರ ನಗುವೆ ನನಗೆ ಸಂಗೀತದಂತಿತ್ತು. ಅವರಿಗೆ ನಾನು
1: ನಮ್ಮ ಮರವಾಗಿದ್ದೆ.
0: ನನ್ನ ಸುತ್ತಲಿನ ಬದುಕೇ ಬದುಕು. ಹೀಗಿರುವಾಗ ಒಂದು ದಿನ,
2: ಏ ಓಡು ಓಡು ಓಡು,
3: ನಾನು ಮೊದಲು ಬಂದೆ. ಮರದ ಕೆಳಗಿನ ಈ ಜಾಗ ನಂದು.
2: ಯಾಕೆ, ಇದೇನ್ ಕೇವಲ ನಿನ್ ಮರನಾ?
3: ಹೌದು, ನಾನು ನಿನ್ನೆ ಇದಕ್ಕೆ ನೀರ್ ಹಾಕಿದ್ದೆ.
2: ಹಾಗಾದ್ರೆ ನಾಳೆಯಿಂದ ನಾನ್ ನೀರ್ ಹಾಕಿದ್ರೆ ಅರ್ಧ ಮರ ನಂದಾಗುತ್ತಾ?
4: ಬನ್ನಿ, ಈಗ ನಾವು ಮರದ ಈ ಮರಕೋತಿ ಆಟ ಆಡೋಣ.
3: ಅಲ್ಲಿ ನೋಡಿ, ಯಾರೋ ಬರ್ತಿದ್ದಾರೆ.
5: ಸರ್, ಈ ರಸ್ತೆ ಇನ್ನು 4 ಮೀಟರ್ ಅಗಲ ಆಗಬೇಕು.
6: ಹೌದು, ಸ್ಕೆಚ್ ಪ್ರಕಾರ ಈ ಮರ ಮಧ್ಯದಲ್ಲಿ ಬರ್ತಿದೆ.
5: ಹೌದು ಸರ್, ಈ ಮರವನ್ನು ಕಡ್ದಾಕ್ಬೇಕು.
4: ಏನು, ನಮ್ಮ ಮರನಾ? ಇದನ್ ಕಡಿತೀರಾ?
5: ಮಕ್ಳೇ, ಇದು ರಸ್ತೆ ಅಗಲೀಕರಣ.

0: ಅಭಿವೃದ್ಧಿಗಾಗಿ. ಅಭಿವೃದ್ಧಿ ಅಂದ್ರೆ ಮರ ಕಡಿಯೋದಾ?
1: ನೋಡಿ, ನಿಮ್ಗೆ ಅರ್ಥ ಆಗುವುದಿಲ್ಲ. ಇಲ್ಲಿ ರಸ್ತೆಯ ಅವಶ್ಯಕತೆ ಇದೆ, ವಾಹನಗಳ ಸಂಚಾರ ಹೆಚ್ಚಾಗಿದೆ.
0: ಓಹೋ, ಹಾಗಾದ್ರೆ ರಸ್ತೆ ಬೇಕು, ಮರ ಬೇಡ, ಇದೇನಾ ನಿಮ್ಮ ಅಭಿವೃದ್ಧಿ?
2: ಮರಗಳೂ ಬೇಕು. ಈ ಮರವನ್ನು ಕಡಿದು ಇನ್ನೊಂದು ಕಡೆ ಮರ ನೆಡ್ತೀವಿ.
3: ಈ ಮರನ ಬೇರೆ ಕಡೆ ಹೇಗ್ ನೆಡ್ತೀರಾ?
2: ಈ ಮರನಲ್ಲಮ್ಮ, ಇನ್ನೊಂದು ಬೇರೆ ಮರ ನೆಡ್ತೀವಿ.
3: ಇಲ್ಲ, ನಮಗೆ ಇನ್ನೊಂದು ಮರ ಬೇಡ, ಇದೇ ಮರ ಬೇಕು.
4: ಹೌದು, ಇದೇ ಮರ ಬೇಕು.
3: ನೀವು ಮರವನ್ನ ಕಡಿಬೇಕಂದ್ರೆ ಮೊದಲು ನಮ್ಮನ್ನ ಕಡೀರಿ.
1: ಮಕ್ಕಳೇ, ನಮ್ಮ ಮಾತು ಕೇಳಿ.
0: ಇಲ್ಲ, ನಾವಿರೋವರೆಗೂ ಈ ಮರ ಕಡಿಯೋದಕ್ಕೆ ಬಿಡಲ್ಲ. ನೀವು ಹೊರಟೋಗಿ.
4: ಹೊರಟೋಗಿ.

0: ಜೀವ ಉಳಿಸಲು ಆ ಪುಟ್ಟ ಕೈಗಳು ಒಟ್ಟಾಗಿ ನಿಂತವು. ಅವತ್ತಿನ ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ನನ್ನನ್ನು ಉಳಿಸಿದ್ದಕ್ಕಲ್ಲ, ಅವರು ನನ್ನನ್ನು ತಮ್ಮ ಕುಟುಂಬದ ಸದಸ್ಯನಂತೆ ಕಂಡಿದ್ದಕ್ಕೆ. ಅವರ ಪುಟ್ಟ ಕೈಗಳು ನನ್ನ ಕಾಂಡವನ್ನು ತಬ್ಬಿಕೊಂಡಾಗ ನಾನು ಕೇವಲ ಮರವಾಗಿರಲಿಲ್ಲ, ನಾನು ಅವರ ನಮ್ಮ ಮರವಾಗಿದ್ದೆ. ಆದ್ರೆ ಕಾಲಕ್ಕೆ ಎಲ್ಲವನ್ನೂ ಬದಲಾಯಿಸೋ ಶಕ್ತಿ ಇದೆಯಲ್ಲ. ಮಕ್ಕಳು ಬೆಳೆದು ದೊಡ್ಡವರಾದರು, ರಸ್ತೆಗಳು ನ್ಯಾಷನಲ್ ಹೈವೇಗಳಾದವು, ಕಟ್ಟಡಗಳು ಬೆಳೆದವು, ಕಾರ್ಖಾನೆಗಳ ಉಗಮವೂ ಆಯಿತು. ಆದರೆ ಮನುಷ್ಯ ಹಾಗೂ ಪ್ರಕೃತಿಯ ಸಂಬಂಧ ಚಿಕ್ಕದಾಗತೊಡಗಿತು. ವರ್ಷಗಳು ಕಳೆದವು. ನನ್ನ ನೆರಳಿನಲ್ಲಿ ಆಟ ಆಡುತ್ತಿದ್ದ ಆ ಮಕ್ಕಳು ಯುವಕರಾದರು. ಆದರೆ ಅವರ ಕೈಗಳಲ್ಲಿ ಆಟಿಕೆಗಳ ಬದಲು ಫೈಲ್ಗಳಿದ್ದವು, ಮುಖದಲ್ಲಿ ಚಿಂತೆ, ಉದ್ಯೋಗದ ಹುಡುಕಾಟವಿತ್ತು.
1: ಎಷ್ಟು ಕಡೆ ಅಪ್ಲೈ ಮಾಡಿದೆ?
2: 20 ಹೆಚ್ಚು.
3: ಯಾವುದೂ ಆಗಲಿಲ್ಲ.
4: ನನಗೂ ಅಷ್ಟೇ, ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಅಂತಾರೆ. ಅವರ ರೆಸ್ಪಾನ್ಸಿಗೆ ಕಾದು ಕಾದು ಸಾಕಾಯ್ತು.
1: ಅರೆ, ಅಲ್ಲಿ ನೋಡಿ, ಯಾರೋ ಸರ್ವೆ ಮಾಡಲು ಬಂದಿದ್ದಾರೆ.
5: ಸಾರ್ ನೋಡ್ರಿ, ನಿಮ್ ಫ್ಯಾಕ್ಟ್ರಿ ಕಟ್ಟಕ್ಕೆ ಜಾಗ ಪಸಂದ ಆಗೈತೆ, ಡಾಕ್ಯುಮೆಂಟ್ಸ್ ಪಕ್ಕ ಐತೆ.
6: ನನಗೆ ಈ ಜಾಗ ಇಷ್ಟ ಆಯ್ತು, ಫರ್ದರ್ ಪ್ರೋಸೆಸ್ ಶುರು ಮಾಡಿ.
5: ಸಾರ್ ಆದ್ರೆ
6: ಏನ್ರಿ? ಆದ್ರೆ ಏನ್ ಪ್ರಾಬ್ಲಮ್?
5: ಅದು ಇಲ್ಲಿ ನಿಂತಿದಾರಲ್ಲ ಒಂದಷ್ಟು ಯುವಕರು, 10 ಹಿಂದೆ ಒಂದ್ ಸಾರಿ ರಸ್ತೆ ಅಗಲೀಕರಣ ಮಾಡಕ್ಕೆ ಮರ ಕಡಿಬೇಕು ಅಂತ ಬಂದವ್ರಿಗೆ ಅಡ್ಡ ನಿಂತು, ನಮ್ಮನ್ನೇ ಕಡಿರಿ, ಮರ ಕಡಿಯಕ್ಕೇನೋ ಬಿಡಲ್ಲ ಅಂತ ಗಲಾಟೆ ಮಾಡಿದ್ರು ಸಾರ್.
6: ಓ ಇಸ್ ಇಟ್? ಇವಾಗ ಏನ್ ಮಾಡ್ತಿದ್ದಾರೆ ಇವರೆಲ್ಲ?
5: ಇವರ ಅನ್ಎಂಪ್ಲಾಯ್ಡ್ ಸಾರ್.
6: ಇದಕ್ಕಿಂತ ಒಳ್ಳೆ ಪಾಯಿಂಟ್ ಬೇಕಾ? ಕರ್ಸ್ರಿ ಅವ್ರನ್ನ, ಅವ್ರ ಜೊತೆ ನಾನೇ ಮಾತಾಡ್ತೀನಿ.
5: ಏ ಹುಡುಗ್ರ ಬಂದ್ರೋ ಇಲ್ಲಿ
6: ನೋಡಿ, ನೀವೆಲ್ಲ ಈ ಊರಿನ ಯುವಕರು ಅಂತ ಗೊತ್ತಾಯ್ತು. ನಾನು ನಿಮ್ಮ ಊರನ್ನು ಡೆವಲಪ್ ಮಾಡಬೇಕು ಅಂತ ಇದ್ದೀನಿ. ಇಲ್ಲಿ ಒಂದು ಹೊಸ ಇಂಡಸ್ಟ್ರಿ ಶುರು ಮಾಡಬೇಕು ಅನ್ನುವುದು ನನ್ನ ಆಸೆ. ಇದರಿಂದ ನಿಮ್ಮ ಊರು ಡೆವಲಪ್ ಆಗುವ ಜೊತೆಗೆ ನಿಮ್ಮ ಊರಿನ ಜನಕ್ಕೂ ಜಾಬ್ ಆಪರ್ಚುನಿಟಿ ಸಿಗುತ್ತೆ. ನಿಮಗೆ ಒಳ್ಳೆಯ ಪೊಸಿಷನ್ ಆಫರ್ ಮಾಡ್ತೀನಿ, ಕೈ ತುಂಬ ಸ್ಯಾಲ್ರಿ ಕೊಡ್ತೀನಿ. ಆದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಇವನ್ ಮಾಡ ಕರಿಬೇಕಾಗಿತ್ತಷ್ಟೆ.

0: ಅಯ್ಯೋ, ನಿಮ್ಮ ಅಭಿವೃದ್ಧಿಯಿಂದ ಇಷ್ಟೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ಮೇಲೆ ನಾವ್ಯಾಕಿಲ್ಲ ಅನ್ನೋಣ? ನಮಗಿದು ಕೊಪ್ಪಗೆ ಇದೆ.
1: ನೀನೇನ್ ಹೇಳ್ತಿದ್ಯೋ ಅನ್ನೋ ಅರಿವು ನಿನಗಿದ್ಯಾ? ಇದು ನಮ್ಮ ಮರ, ನಾವು ಆಡಿ ಬೆಳೆದಿದ್ದು ಇದರ ನೆರಳಿನಲ್ಲೇ. ಈ ಮರದ ಜೊತೆಗೆ ನನಗೆ ನೂರಾರು ನೆನಪುಗಳಿವೆ. ಇದು ಸಾಧ್ಯವಿಲ್ಲ.
2: ಕಾಲ ಬದಲಾಗಿದೆ. ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಕಾಲ ಬಂದಿದೆ. ಬಂದ ಅವಕಾಶವನ್ನು ಕೈ ಚೆಲ್ಲುವುದು ಸರಿಯಲ್ಲ.
3: ಹೌದು, ನಾವು ಈ ಮರ ಕಡಿದ ಮೇಲೆ ಬೇರೆ ಒಂದು ಕಡೆ 10 ಅಲ್ಲ 20 ಮರ ನೆಡುವ ಕೆಲಸ ಮಾಡ್ತೀವಿ. ಪ್ರಕೃತಿ ಮೇಲೆ ನಮಗೂ ಕಾಳಜಿ ಇದೆ. ಆದರೆ ಅಭಿವೃದ್ಧಿದ್ದರೆ ನಮ್ಮ ಜೀವನದಲ್ಲಿ ಮುಂದೆ ಬರಲು ಹೇಗೆ ಸಾಧ್ಯ?
1: ಆದ್ರೂ ನಮ್ಮ ಸ್ವಾರ್ಥಕ್ಕಾಗಿ ಹೀಗೆ ಮಾಡುವುದು ನನಗೆ ಸರಿ ಅನಿಸುತ್ತಿಲ್ಲ.
0: ಏ, ನೀನ್ ಸುಮ್ನಿರು ಸರ್, ನಮ್ಗಿದು ಕೊಪ್ಪಗೆ ಇದೆ.
3: ಹಾ, ಗುಡ್. ಇದು ಬದುಕೋರ್ ಲಕ್ಷಣ ಅಂದ್ರೆ ಆಲ್ ದಿ ಬೆಸ್ಟ್.
2: ಅಬ್ಬಾ, ಇನ್ಮೇಲೆ ನಮ್ ಕಷ್ಟಗಳೆಲ್ಲ ಮಾಯ ಆಗುತ್ತೆ.
0: ಮಕ್ಕಳ, ಯಾರು ನನ್ನನ್ನು ಗುರುತಿಸಲಿಲ್ಲವೇ? ನಾನು ನಿಮ್ಮ ನಮ್ಮ ಮರ.
1: ಏನು, ನೀನ್ ಮಾತಾಡ್ತೀಯ?
0: ಮಾತಾಡೋದಷ್ಟೇ ಅಲ್ಲ, ನಿಮ್ಮ ಇಲ್ಲಿವರೆಗಿನ ಎಲ್ಲಾ ಮಾತುಗಳನ್ನು ಕೇಳಿಸ್ಕೊಂಡಿದ್ದೇನೆ. ಮಕ್ಕಳ, ಶಾಲೆ ಮುಗಿಸಿ ಓಡೋಡಿ ಬಂದು ನನ್ನ ಅಂಗಳದಲ್ಲಿ ಆಟ ಆಡಿದ್ದು, ನನ್ನ ಕೊಂಬೆಯೇರಿ ಮರಕೋತಿ ಆಡಿದ್ದು, ಬೇಜಾರಾದಾಗ ನನ್ನ ಕಾಂಡದ ಬಳಿ ಬಂದು ಕುಳಿತು ಅತ್ತಾಗ ನಿಮ್ಮ ಕಣ್ಣೀರನ್ನು ಕಂಡಿದ್ದೇನೆ. ಮರವನ್ನು ಕಡಿಯುವ ಮುನ್ನ ನಮ್ಮನ್ನು ಕಡಿಯಿರಿ ಎಂದು ಹೇಳಿದ ನೀವೇ ಎಂದು ಮೊದಲು ಮರವನ್ನು ಕಡಿಯಿರಿ ಎಂದು ಹೇಳುತ್ತಿರುವುದನ್ನು ನೋಡ್ತಿದ್ದೇನೆ. ನನಗಾಗಿ ಜೀವ ಕೊಡಲು ಸಿದ್ಧರಾಗಿದ್ದ ನೀವೇ ಎಂದು ಪ್ರಕೃತಿ ನಾಶಕ್ಕೆ ಮುಂದಾಗಿದ್ದೀರಿ. ಇದು ಸರಿಯೇ?
2: ನಾವು ಪ್ರಕೃತಿ ನಾಶ ಮಾಡುತ್ತಿಲ್ಲ. ಒಂದು ಮರ ಕಡಿದರೆ ನಾವು ಇನ್ನು 10 ಮರ ನೆಡುತ್ತೇವೆ.
0: ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ 2015 ಒಟ್ಟು ಅರಣ್ಯ ಮತ್ತು ಮರಗಳ ಆವರಣ 24.16% ಇತ್ತು. ಆದರೆ 2023 ಅದು 25.17% ವರೆಗೆ ಹೆಚ್ಚಾಗಿದೆ. ಭಾರತದಲ್ಲಿ ಸುಮಾರು 829 ಕೋಟಿ ಮರಗಳಿವೆ.
1: ಆ 829 ಕೋಟಿ ಮರಗಳಲ್ಲಿ ನಾನು ಕೇವಲ ಒಂದು ಮರ ಆಗಿರ್ಬೋದು. ಆದರೆ ನಾನು ನಿನ್ನ ಬಾಲ್ಯ ನೋಡಿದ ಮರ, ನೀನು ಬಿದ್ದಾಗ ನಿನ್ನ ಕಣ್ಣೀರನ್ನು ನೋಡಿದ ಮರ, ನಿನ್ನ ಸ್ನೇಹಿತರ ಜೊತೆಗೆ ನೀನು ನಕ್ಕಾಗ ನಿನ್ನ ಸಂತೋಷಕ್ಕೆ ಸಾಕ್ಷಿಯಾದ ಮರ. ನೀವು ಇಂದು 10 ಅಲ್ಲ 20 ಅಲ್ಲ 1000 ಗಿಡಗಳನ್ನು ನೆಡಬಹುದು. ಆದರೆ ನನ್ನ ಇಷ್ಟು ವರ್ಷದ ನೆನಪುಗಳನ್ನು ನೀವು ನೀಡಲು ಸಾಧ್ಯವೇ? ನನ್ನ ಕೊಂಬೆ ಮೇಲೆ ಕುಳಿತಿದ್ದ ಆ ಗುಬ್ಬಚ್ಚಿಗೆ ಆಶ್ರಯ ನೀಡಲು ಸಾಧ್ಯವೇ? ನನ್ನ ನೆರಳಿನಲ್ಲಿ ನಡೆದ ಆ ಹೆಜ್ಜೆಗಳನ್ನು ಬೇರೆ ಜಾಗದಲ್ಲಿ ಮತ್ತೆ ಮೂಡಿಸಲು ಸಾಧ್ಯವೇ? ನೀವು ಕೇವಲ ಗಿಡಗಳನ್ನು ನೆಡಬಹುದು, ಆದರೆ ನೆನಪುಗಳನ್ನು ನೆಡಲು ಸಾಧ್ಯವಿಲ್ಲ. ಸಂರಕ್ಷಣೆ ಎಂದರೆ ಹೆಚ್ಚು ಗಿಡಗಳನ್ನು ನೆಡುವುದು ಮಾತ್ರವಲ್ಲ, ಇರುವ ಮರಗಳನ್ನು ಉಳಿಸೋದು.
4: ಪ್ರೀತಿಯ ಕೇಳುಗರೆ, ಹೀಗೆ ಒಂದು ಮರ ತನ್ನ ಆತ್ಮಕಥೆಯನ್ನು ಹೇಳಿತು. ಆದರೆ ಈ ಕತೆ ಕೇವಲ ಒಂದು ಮರಕ್ಕೆ ಸೀಮಿತವಲ್ಲ. ನಿಮ್ಮ ಮನೆಯ ಮುಂದಿರುವ ಮರ, ನಿಮ್ಮ ಶಾಲೆಯಲ್ಲಿರುವ ಮರ, ಅಥವಾ ನೀವು ಸಂಚರಿಸುವ ರಸ್ತೆಯ ಇಕ್ಕೆಲೆಗಳಲ್ಲಿರುವ ಮರದ ಕಥೆಯೂ ಹೌದು. ಮರಗಳು ಮಾತನಾಡುತ್ತಿವೆ. ಒಮ್ಮೆ ಮನಸ್ಸಿಟ್ಟು ಕೇಳಿ. ಪ್ರತಿ ಮರವು ಒಂದೊಂದು ಕತೆ ಹೇಳುತ್ತದೆ. ಪ್ರತಿಯೊಂದು ಕತೆಯು ನಮ್ಮನ್ನು ನೆನಪಿನ ದೋಣಿಯಲ್ಲಿ ಬೇರೊಂದು ಜಗತ್ತಿಗೆ ಕೊಂಡೊಯ್ಯುತ್ತದೆ.

ಇದುವರೆಗೆ ಹಕ್ಕಿಯ ಬಳಗದಲ್ಲಿ ಉಳಿದಿರುವ ನೆರಳು ವಿಶೇಷ ಕಾರ್ಯಕ್ರಮ ಕೇಳಿದ್ದೀರಿ. ಭಾಗವಹಿಸಿದವರು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಸೋಮನಹಳ್ಳಿಯ ಮಕ್ಕಳು ಸುಮೇಧ, ಅನೀಶ್, ಧೃತಿ, ಯುಕ್ತಿ, ಪೂರ್ವಿ, ಪವನ್, ಹರ್ನಿಶ್, ಆರುಷ್, ಆರಾಧ್ಯ, ವರ್ಷ, ಅವನಿ, ಖುಷಿ, ಧನ್ವಿತಾ, ರೋಹಿಣಿ ಮತ್ತು ಶ್ರೇಯಾ. ವಾದ್ಯ ಸಹಕಾರದಲ್ಲಿ ಭರತ್ ಹಾಗೂ ಶ್ರೀಧರ್. ಈ ಕಥೆಯ ರಚನೆ ಮತ್ತು ನಿರ್ದೇಶನ ಗಣೇಶ್ ಪಿಎನ್. ಧನ್ಯವಾದಗಳು.

ದಿಲ್ ತೋ ಬಚ್ಚಾ ಹೈ ಜೀ ಚಿತ್ರದಿಂದ ಆಯ್ದ ಗೀತೆಗಳನ್ನ ಕೇಳ್ತಾ ಇದ್ರಿ. ಇನ್ನೀಗ ಗೋಲ್ಮಾಲ್ ಭಾಗ ಮೂರು, ಈ ಚಿತ್ರದಿಂದ ಆಯ್ದ ಹಾಡುಗಳು. ಗೀತೆಗಳಿಗೆ ಧನಿಯಾಗಿದ್ದಾರೆ ಶಾನ್, ಅನುಷ್ಕಾ, ನೀರಜ್, ಶ್ರೀಧರ್, ಅಂತರ ಮಿತ್ರ, ಕೆಕೆ, ಮೊನಾಲಿ ಠಾಕೂರ್ ಮತ್ತು ಶ್ರೀನಿಧಿ ಚೌಹಾಣ್. ಗೋಲ್ಮಾಲ್ ಭಾಗ ಮೂರು, ಈ ಚಿತ್ರದಿಂದ ಆಯ್ದ ಹಾಡುಗಳು.

0: ಬಾನಲ್ಲಿ ಬೆಳಗು ಸೂರ್ಯನಿಗೆ ಹೇಳೋಣ ವಿದಾಯ.
1: ಬಾನುಲಿಯಲ್ಲಿ ಮನ ಮುಟ್ಟೋ ಗೀತೆಗಳನ್ನು ಆಲಿಸುವ ಸಮಯ.
2: ಆಕಾಶ ನೀನೆ ನೀಡೊಂದು ಗೋಡು ಬಂತಿಗ ಪ್ರೀತಿ.
0: ಇಳಿ ಸಂಜೆಯ ಸವಿ ಸಮಯದಲ್ಲಿ ಮೂಡಿ ಬರಲಿದೆ ಸಂಧ್ಯಾರಾಗ.
1: ಪ್ರತಿದಿನ ಸಂಜೆ 6:50 ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ 101.3 ರಲ್ಲಿ.

ಗುಲ್ಮೊಹರ್ ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. 490.1 ಮೀಟರ್ ಅಂದರೆ 612 kHz. ಕಾರ್ತಿಕ್ ಕಾಲಿಂಗ್ ಕಾರ್ತಿಕ್ ಚಿತ್ರದ ಹಾಡುಗಳು ಇದೀಗ ಶಂಕರ್ ಮಹಾದೇವನ್, ಅಲಿಸಾ ಮೆಂಡೋಜಾ, ಕ್ಲಿಂಟನ್, ಸೂರಜ್ ಜಗನ್ ಹಾಗೂ ಕ್ಯಾರಲಿಸಾ ಮೊಂಟೆರೊ. ಕೇಳಿ ಕಾರ್ತಿಕ್ ಕಾಲಿಂಗ್ ಕಾರ್ತಿಕ್ ಈ ಚಿತ್ರದಿಂದ ಆಯ್ದ ಕೆಲವು ಹಾಡುಗಳನ್ನು.

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಳಗು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆಗೆ.

0: ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಸುಖವಿಂದರ್ ಸಿಂಗ್, ಸತ್ಯ ಹಿಂದೂಜಾ, ಶ್ರುತಿ ಪಾಠಕ್ ಮತ್ತು ನರೇಶ್ ಕಾಮತ್ ಅವರ ಕಂಠದಲ್ಲಿ ಲಕ್ ಚಿತ್ರದಿಂದ ಇದ್ದ ಎರಡು ಹಾಡುಗಳನ್ನು ಕೇಳಿದ್ರಿ. ಗುಲ್ಮೋಹರ್ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30ಕ್ಕೆ ಗಿರ್ಮಿಟ್, 6:15ಕ್ಕೆ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್.

ಕಾರ್ಯಕ್ರಮ ರಾತ್ರಿ 9:30ಕ್ಕೆ ಯುವ ಪ್ರತಿಭೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನು ಅಭ್ಯಾಸ ಮಾಡ್ತಾ ಇರುವಂತಹ ಶ್ರುತಿ ಎಸ್ಸಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್, ಹಾಸನ ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00ಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಅಶ್ವಿನ್ ಎಂ ದಾಲ್ವಿ ಅವರಿಂದ ಸುರ್ಬಹಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಜೈಪುರ ಕೇಂದ್ರದ ಕೊಡುಗೆ. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 602 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30ಕ್ಕೆ ಆರಂಭ. ಈಗ ಸಮಯ 4:02. ಸಂಜೆಯ ಪ್ರಸಾರದಲ್ಲಿ ಮತ ಭೇಟಿಯಾಗೋಣ. ನಮಸ್ಕಾರ.

0: ನೆಕ್ಸ್ಟ್ ಮೆಲೋಡೀಸ್ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಅಲ್ಲಿ ಯಾರು ಕಾಲ್ ಮಾಡಿದರೆ ಮಾತಾಡ್ಸೋಣ. ನಮಸ್ಕಾರ. ಓ ಅನ್ಫಾರ್ಚುನೇಟ್ಲಿ ಲೈನು ಕಟ್ ಆಗಿದೆ. ಪ್ರಕಾಶ್ ಅವರು ಬೆಂಗಳೂರಿಂದ ಸರ್, ಈಗಾಗಲೇ ಏ ಒಂದು ಕಾಲ್ ಬರ್ತಾ ಇದೆ, ಮಾತಾಡ್ಸಿ ಬಿಡೋಣ. ಹಲೋ
1: ಹಲೋ,
0: ನಮಸ್ಕಾರ ಸರ್, ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಹಲೋ, ನಮಸ್ಕಾರ. ಬಹುಶಃ ಇವ್ರಿಗೂ ಕೂಡ ನನ್ನ ಧ್ವನಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಸಂದೇಶಗಳು ಬಂದಿದೆ. ಪ್ರಕಾಶ್ ಅವರು ಬೆಂಗಳೂರಿಂದ ಹೇಳ್ತಾ ಇದಾರೆ, ಸರ್ ಈಗ ಆಲ್ರೆಡಿ ನಮ್ಮ ಮನೆಗೆ ನೆಂಟರುಗಳು ಬಂದಿದ್ದಾರೆ, ಕರ್ಜಿಕಾಯಿ ಚಕ್ಲಿ ಕೋಡ್ಬಳೆ ಎಲ್ಲ ಮಾಡ್ತಾ ಇದಾರೆ. ನಾನು ಏನು ಹೋಗ್ತಾ ಬರ್ತಾ ಕೈಗೊಂದು ಬಾಯಿಗೊಂದು ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟಿ ಟೇಸ್ಟಿಯಾಗಿ ಮಾಡಿದ್ದಾರೆ ಸರ್, ನಿಮಗೂ ಕೂಡ ಕಳ್ಸ್ಕೊಡ್ಲ ಅಂತ ಇದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಹಬ್ಬದ ಅಪ್ಡೇಟ್ಸ್ ಏನಿದೆ, ಹೇಗೆ ನಡೀತಾ ಇದೆ ಹಬ್ಬದ ಪ್ರಿಪ್ರೇಷನ್ಸು, ನೀವು ಕೂಡ ಮನೇಲಿ ಗಣೇಶ ಕೂರಿಸ್ತೀರಾ, ಹೇಗೆ ನಿಮ್ಮ ಏರಿಯಾದಲ್ಲಿ ಕೂರಿಸ್ತಾರ, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಕಾಲ್ ಮಾಡಿ ಕಾಲ್ ಮಾಡಬೇಕಾಗಿರುವಂಥ ನಂಬರ್ 0802221206K. ಕರೆ ಮಾಡಿ ನಿಮ್ಮ ಹಬ್ಬದ ಪ್ರಿಪ್ರೇಷನ್ ಹೇಗಿದೆ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ.

0: ಸ್ಟಿಮ್ಯುಲೇಟರ್ಸ್ನಲ್ಲಿ ಸಾಕ್ತಾ ಇದೀವಿ. ಮತ್ತೊಬ್ಬ ಸ್ನೇಹಿತರು ಕಾಲ್ ಮಾಡಿದ್ದಾರೆ, ಹೋಪ್ಫುಲಿ ಕನೆಕ್ಟ್ ಆಗುತ್ತಲ್ಲ ಏನು ಅಂತ ಅನ್ಕೊಂಡಿದೀನಿ. ಮಾತಾಡ್ಸೋಣ. ನಮಸ್ಕಾರ, ಕೇಳಿಸ್ತಿದ್ಯಾ? ಹಲೋ, ನಾನು ಮಾತಾಡೋದು ಕೇಳಿಸ್ತಾ ಇದೀನಿ ನಿಮಗೆ? ಹಲೋ, ಕೇಳಿಸ್ತಾ ಇದೆಯಾ ಮಾತಾಡೋದು? ನಮಸ್ತೆ, ನಾನು ಮಾತಾಡಿದ್ದೀನಿ, ಕೇಳಿಸ್ತಾ ಇಲ್ವಾ?
1: ಹಲೋ,
0: ಕೇಳಿಸ್ತಾ ಇದೆಯಾ ಮಾತಾಡೋದು?

ಬಹುಶಃ ಇವರ ಕರೆ ಕೂಡ ಕನೆಕ್ಟ್ ಆಗಲಿಲ್ಲ ಸರಿಯಾಗಿ. ಮತ್ತೊಂದಷ್ಟು ಸಂದೇಶ ಬಂದಿದೆ. ನಮಸ್ಕಾರ ಸರ್, ಹೇಗಿದ್ದೀರಾ? ನಾನು ಶಬ್ಬೀರ್ ಬನಹಟ್ಟಿಯಿಂದ. ನಮ್ಮ ಏರಿಯಾದಲ್ಲಿ ಮಹಾಲಿಂಗಪುರದಲ್ಲಿ ಎಲ್ಲರೂ ಸಖತ್ತಾಗಿ ಧಾಮ್ ಧೂಮ್ ಅಂತ ಹುಡುಗರು ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಗಣೇಶ ತರೋದಕ್ಕೆ ರೆಡಿ ಆಗಿದ್ದಾರೆ. ಫುಲ್ಲು ಜಗಮಗಿಸ್ತಾ ಇದೆ ನಮ್ಮ ಏರಿಯಾ ರೋಡ್ಗಳು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದಷ್ಟು ಸಂದೇಶಗಳು ಬಂದಿದೆ, ನೀವು ಕೂಡ ಸಂದೇಶಗಳನ್ನ ಕಳಿಸ್ಕೊಡ್ಬಹುದು. ನಿಮ್ಮ ಗಣೇಶ ಹಬ್ಬದ ಪ್ರಿಪ್ರೇಷನ್ ಹೇಗಿದೆ ಅಂತ ಹೇಳಿ. ವಾಟ್ಸ್ಆ್ಯಪ್ ಸಂಖ್ಯೆ 9484901013 ಕೇಳ್ತಾರೆ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು 101.3 FM.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
3: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
2: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
3: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
2: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
3: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
2: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

0: ಮಿಕ್ಸ್ ಮೆಲೋಡೀಸ್ ನಲ್ಲಿ ಬ್ಯೂಟಿಫುಲ್ ಹಾಡುಗಳನ್ನ ಕೇಳ್ತಾ ಇದೀವಿ, ಪಾಪ್ ಮ್ಯೂಸಿಕ್ ಕೇಳ್ತಾ ಇದೀವಿ, ರಾಕ್ ಮ್ಯೂಸಿಕ್ ಕೇಳ್ತಾ ಇದೀವಿ, ಬ್ಯೂಟಿಫುಲ್ ಮೆಲೋಡಿ ಹಾಡುಗಳನ್ನ ಕೂಡ ಕೇಳ್ತಾ ಇದೀವಿ. ದಟ್ ಇಸ್ ವೈ ಇಟ್ ಇಸ್ ಮಿಕ್ಸ್ಡ್ ಮೆಲೋಡಿ. ನಮಸ್ಕಾರ.
1: ಹಲೋ ಸರ್, ನಮಸ್ತೆ.
0: ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು?
1: ಸ್ವಲ್ಪ ಸ್ಲೋ ಆಗಿ ಕೇಳಿಸ್ತಾ ಇದೆ ಸರ್.
0: ಇವಾಗ ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಾ ಇದೆ ಸರ್.
0: ಎಸ್, ಎಲ್ಲಿಂದ ಮಾತಾಡ್ತಾ ಇರುತ್ತಾವೋ?
1: ಸರ್, ಕೊಪ್ಪಳ ಜಿಲ್ಲೆ ಮಂಗಳೂರಿನಿಂದ ಮಂಗಳೇಶ ಸ್ವಾಮಿ.
0: ಮಂಗಳೇಶ ಸ್ವಾಮಿ ಅವರೇ, ಆರಾಮಾಗಿದ್ದೀರಾ?
1: ಆರಾಮಿ ಇದ್ದೀವಿ ಸರ್. ನೀವು ಚೆನ್ನಾಗಿದ್ದೀರಲ್ಲ?
0: ನಾನ್ ಸಖದಾಗಿದ್ದೀನಿ. ಹಬ್ಬದ ಪ್ರಿಪರೇಷನ್ಸ್ ಹೇಗಿದೆ?
1: ಹಬ್ಬ ತುಂಬಾ ಸಡಗರದಿಂದ ಮಾಡ್ತಾ ಇದ್ವಿ ಸರ್. ಎಲ್ಲಾ ಸ್ನೇಹಿತರೆಲ್ಲರೂ ಸೇರಿ ಒಂದು ಗಣಪನ್ನು ಆರ್ಡರ್ ಮಾಡಿದ್ದಾಯ್ತು ಇವಾಗ ಆಗಲೇ.
0: ಎಷ್ಟಡಿ ಗಣಪ?
1: ಇನ್ನೇನು ಎರಡೇ ದಿನ, ಒಂದೇ ದಿನ, ನಾಳೆ ಒಂದೇ ದಿವಸ ಕಾಯ್ದುಬಿಟ್ರೆ ನಾಡ್ದೇನೆ ನಮ್ಮ ಓಣಿಯಲ್ಲಿ ಒಬ್ಬ ಗಣಪ.
0: ಓಕೆ ಓಕೆ. ಎಷ್ಟಡಿ ಗಣಪನ ಆರ್ಡರ್ ಮಾಡಿದೀರಾ?
1: ಸಾಧಾರಣ ಸಿಂಪಲ್ ಆಗಿ 3 ಅಡಿ ಗಣಪನ ಆರ್ಡರ್ ಮಾಡಿದ್ವಿ ಸರ್.
0: 3 ಅಡಿ ಮಣ್ಣಿಂದ ಅಥವಾ ಪೇಂಟೆಡ್ ಮಾಡಿದೀರಾ?
1: ಇಲ್ಲ ಸರ್, ಮಣ್ಣಿಂದು.
0: ವೆರಿ ಗುಡ್. ನಮ್ಮ ಪರಿಸರ ಒಳ್ಳೆ
1: ಗಣಪನೇ ಆರ್ಡರ್ ಮಾಡಿದ್ದೇವೆ. ಅದೇ ಗಣಪನ ವಿಸರ್ಜನೆ ಮಾಡಿದ ನಂತರ ಆ ಮಣ್ಣನ್ನು ಹಾಗೆ ಅದರಲ್ಲಿ ಒಂದು ಸಸಿ ನೆಟ್ಟು ಆ ಸಸಿಯನ್ನು ನಮ್ಮ ನೆನಪಿಗೋಸ್ಕರ ಅದನ್ನ ಸಸಿ ಬೆಳೆಸ್ತಾ ಇದ್ದೀವಿ ಸರ್.
0: ಸೂಪರ್ ಸೂಪರ್. ನೋಡಿ, ಎಲ್ಲರೂ ಇದೇ ತರ ಮಣ್ಣಿನ ಗಣಪತಿಯನ್ನ ಕೂರಿಸ್ಬೇಕು ಅಲ್ವಾ?
1: ಹೌದು ಸರ್,
0: ಪರಿಸರಕ್ಕೂ ಕೂಡ ಒಳ್ಳೇದಾಗುತ್ತೆ.
1: ಪರಿಸರ ನಮ್ಮ ದೇಹದ ಒಂದು ಭಾಗ ಇದ್ಗತಿ.
0: ಸತ್ಯ ಸತ್ಯ.
1: ಪರಿಸರ ಉಳಿಸ್ಬೇಕಲ್ಲ ಸರ್. ಅದಕ್ಕೋಸ್ಕರ ಮಣ್ಣಿಂದ ಗಣಪನ್ನ ಆರ್ಡರ್ ಮಾಡಿದ್ದೇವೆ ಸರ್.
0: ಓಕೆ ಓಕೆ. ಏನ್ ಸ್ಪೆಷಲ್ ತಿಂಡಿ ಮಾಡಿದಾರೆ ನಿಮ್ಮ ಮನೇಲಿ ಈಗ? ಕರ್ಜಿಕಾಯಿ, ಚಕ್ಲಿ, ನಿಪ್ಪಟ್ಟೆಲ್ಲ ಮಾಡ್ತಾರೆ.
1: ಒಬ್ಬಟ್ರಿ ಆಮೇಲೆ
0: ಆಲ್ರೆಡಿ ರೆಡಿ ಆಗೋಯ್ತು.
1: ಏನೇನೋ ವಿಧ ವಿಧವಾದ ಮಹಿಳೆಯರೆಲ್ಲ ಮಾಡ್ತಾ ಇದ್ದಾರೆ, ಹುಡುಗರೆಲ್ಲ ತಯಾರಿಯಲ್ಲಿದ್ದಾರೆ.
0: ಓಕೆ, ಆಲ್ರೆಡಿ ರೆಡಿ ಆಗ್ತಾ ಇದೆ ಎಲ್ಲ?
1: ಅಲ್ಲ, ಆಲ್ರೆಡಿ ರೆಡಿ ಆಗ್ತಾ ಇದೆ. ಇನ್ನೇನು ಊರಲ್ಲಿ ಇದು ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಗಣಪನ ಕೂಡಿಸ್ತಿದ್ದಾರೆ, ಹಿಂದೂ ಮಹಾಮಂಡಳಿ ಗಣಪ ಅಂತ ಹೇಳಿ 11 ಅಡಿ ಗಣಪನ ಮಾಡ್ತಾ ಇದ್ದಾರೆ.
0: ಓಕೆ ಓಕೆ.
1: ನಮ್ಮ ಹುಡುಗರಿಗೋಸ್ಕರ ನಾನೇ ಸ್ವತಃ ದುಡ್ಡಾಕಿ ನಾನೇ ಕೊಡಿಸಿದ್ದೇನೆ ಸರ್.
0: 3 ಅಡಿ
1: ಗಣಪನ ಅವರು ಸಡಗರದಿಂದ ಎಲ್ಲರೂ ಸೇರ್ ಮಾಡ್ತಾ ಇದ್ರಲ್ಲ, ಅದಕ್ಕೋಸ್ಕರನೇ ಮಾಡ್ಲಿ, ಎಂಜಾಯ್ ಮಾಡ್ಲಿ ಅಂತೇಳಿ ಮಾಡ್ತಾ ಇದ್ದೀವಿ ಸರ್.
0: ಸೂಪರ್. ಹಬ್ಬಗಳು ಬರೋದೇ ಎಲ್ಲರನ್ನ ಒಂದಾಗ್ಸೋದಕ್ಕೆ.
1: ಹೌದು ಸರ್, ಹೌದು. ಅದರಲ್ಲಿ ಇದು ಗಣಪತಿ ಹಬ್ಬ ಅಂತಂದ್ರೆ ಎಲ್ಲರಿಗೆ ತುಂಬಾನೇ ಖುಷಿ.
0: ಸತ್ಯ ಸತ್ಯ ಸತ್ಯ. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಕಾರ್ಯಕ್ರಮ ಕೇಳ್ತಾ ಇರಿ. ಹ್ಯಾಪಿ ಹಬ್ಬ ನಿಮಗೆ.
1: ಓಕೆ ಸರ್, ನಮ್ಮ ಕಡೆಯಿಂದ ಎಲ್ಲ ನಮ್ಮ ಕೇಳುಗರೆಲ್ಲರಿಗೂ ನಮ್ಮ ಕಡೆಯಿಂದ ಗಣೇಶ ಹಬ್ಬದ ಶುಭಾಶಯಗಳು.
0: ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಹಬ್ಬದ ಪ್ರಿಪರೇಷನ್ಸ್ ಹೇಗಿದೆ ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ. ಕಾಲ್ ಮಾಡಬೇಕಾಗಿರೋ ಸಂಖ್ಯೆ ಗೊತ್ತಲ್ಲ, 9048010013 ಒಂದು ವಾಟ್ಸ್ಆಪ್ ನಂಬರ್. ಆದರೆ ಕಾಲ್ ಮಾಡೋದಕ್ಕೆ ನಂಬರು 0802228216.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
3: ಸಮಯ 4:30. ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಆರ್ಯವೈಶ್ಯ ಮಹಾಸಭಾ. ಪ್ರಾಯೋಜಕರು ಆರ್ಯವೈಶ್ಯ ಮಹಾಸಭಾ.

0: ಸಮಾಜಕ್ಕೆ ಸೇವೆಯಲಿ.
1: ಸಾರ್ವಜನಿಕರಿಗಾಗಿ
2: ಸೇವಾ ನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
0: ಕರ್ನಾಟಕ.
1: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
2: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
1: ಬನ್ನಿ, ಭಾಗವಹಿಸಿ, ಸಂಪರ್ಕಿಸಿ www.thegavs.com.
4: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರಮನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಆರ್ಥಿಕವಾಗಿ ಹಿಂದುಳಿದವರಿಗೆ, ವಿಧವೆಯರಿಗೆ, ಹಿರಿಯ ನಾಗರಿಕರಿಗೆ, ವಿಕಲಾಂಗರಿಗೆ ಮಹಾಸಭಾ ನೀಡುತ್ತಿರುವ ಸೇವೆಗಳ ಬಗ್ಗೆ ಹೇಳಿ ಸರ್.
5: ವಿಧವೆಯರಿಗೆ, ಅಂಗವಿಕಲರಿಗೆ ಈ ಎಲ್ಲ ಸೇವೆಗಳು ಕೂಡ ಬಡತನ ರೇಖೆಗಿಂತ ಕೆಳಗಿನಂಥವ್ರನ್ನ ನಾವು ಹುಡುಕಿ ಮಾಡೋಂಥ ಕೆಲಸ. ಒಂದು ಸಲ ಮನುಷ್ಯ ಹುಟ್ಟಿದ ನಂತರದಲ್ಲಿ ಜೀವನದ ಅಂತ್ಯದವರೆಗೂ ಏನಾಗ್ತದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಯಾವ್ಯಾವ ಸ್ಟೇಜಲ್ಲಿ ಏನಾಗುತ್ತೆ ಅಂತೇಳಿ ಅವರ ಕಷ್ಟದಲ್ಲಿ ಯಾರಾದೊಬ್ರು ಕೇಳಿವೆ, ದೇವ್ರು ಇನ್ನೂ ನನ್ನ ಹ್ಯಾಂಗ

0: ನನ್ನಿನ್ನೂ ಕರ್ಕೊಂಡಿಲ್ಲ ಅನ್ನೋ ಯೋಚನೆ ಮಾಡ್ತಾ ಇರ್ತಾರೆ. ದಾಂಪತ್ಯದಲ್ಲಿದ್ದಾಗ ಮನೆಯಲ್ಲಿ ಬಡತನ ಇದ್ದು ದುಡಿಯೋ ಅಂತ ಗಂಡ ಹೋಗ್ಬಿಟ್ರೆ ಹೆಂಗಸಿನ ಪರಿಸ್ಥಿತಿ ಏನಂತ ಯೋಚನೆ ಮಾಡೋದು. ಹಾಗಂತ ಪೂರ್ತಿ ನಾವೇ ಕೊಟ್ಬಿಡ್ತಿಲ್ಲ, ಕನಿಷ್ಠ ಒಂದು ತೂಟಕ್ಕಾಗಾದ್ರೂ ಮಾಡ್ಬೇಕಲ್ಲ ನಾವು. ಹಾಗಾಗಿ ಯಾರು ವಿಧವಾ ಮಾತೆ ಇದ್ದಾರೆ ಅಂತವ್ರನ್ನ ಹುಡುಕಿ ಪ್ರತಿ ತಿಂಗಳು 1,500 ರೂಪಾಯಿ ರೆಗ್ಯುಲರ್ ಆಗಿ ಅವ್ರ ಬ್ಯಾಂಕ್ ಅಕೌಂಟ್ ಹೋಗ ಮಾಡಿದ್ವಿ. ಈಗ ಸುಮಾರು ಒಂದು 530 ಜನ ವಿಧವೆಯರಿಗೆ ನಮ್ಮ ಸಂಸ್ಥೆಯಿಂದ ಕಳೆದ 7-8 ವರ್ಷಗಳಿಂದ ಕೊಡ್ತಾ ಬರ್ತಾ ಇದ್ದಾರೆ.
1: ಯಾವುದೇ ಸಮುದಾಯದವರು ಅಥವಾ ಆರ್ಯವೈಶ್ಯ ಸಮುದಾಯದವರಿಗೆ ಮಾತ್ರ ಇದೆಯಾ?
0: ಎಲ್ಲಾ ಸಮುದಾಯದವರು ಇದ್ದಾರೆ, ಅಂದ್ರೆ ಸುಮಾರು 70% ಆರ್ಯವೈಶ್ಯ ಸಮುದಾಯದವರು.
1: ಇತರೆ ಸಮಾಜದವರು ಇದ್ರು ಕೂಡ ಅರ್ಜಿಯನ್ನು ಹಾಕಿ ನೀವು ಪರಿಶೀಲನೆ ಮಾಡಿ ಅವರು ಅರ್ಹರಿದ್ದಾರೆ ಅಂತಂದ್ರೆ ಅವ್ರನ್ನ ಪರಿಗಣಿಸ್ತೀರಾ ಸರ್?
0: ಅರ್ಹತೆ ಇಲ್ಲ ಅಂದ್ರೆ ಪಕ್ಕದಲ್ಲಿದ್ದು ಅನ್ನು ಕೊಡಕ್ಕಾಗಲ್ಲ, ಅರ್ಹತೆ ಇರಲೇಬೇಕು. ಪರ್ಸನಲ್ ಆಗಿ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತೀವಿ.
2: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
3: ಏನು ಬ್ಯಾಂಕ್ ತನಕ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ?
4: ಓ ಅದ, ನಾನು ಓದೋದಕ್ಕೆ ನಮ್ಮ ಸಂಸ್ಥೆಯಿಂದ ಹಣದ ಸಹಾಯ ಪಡೆದಿದ್ದೆ. ಇವತ್ತು ನನಗೆ ಒಳ್ಳೆ ಜಾಬು, 2 ಲಕ್ಷ ತಿಂಗಳಿಗೆ ಸಂಬಳ ಬರುತ್ತೆ. ಅವತ್ತು ಎಲ್ಲ ಜವಾಬ್ದಾರಿನ ಆ ಸಂಸ್ಥೆ ತಗೊಂಡಿತ್ತು. ಇವತ್ತು ನಾನು ಸಬಲೀಕರಣ ಹೊಂದಿದೆ, ಹಾಗಾಗಿ ಆ ಸಂಸ್ಥೆಯ ಋಣ ತೀರಿಸೋಕ್ಕಾಗಲ್ಲ. ಆದರೆ ಅವಶ್ಯಕತೆ ಇರೋ ವಿದ್ಯಾರ್ಥಿಗಳಿಗೆ ನಾನು ಹಣವನ್ನು ಮತ್ತೆ ವಾಪಸ್ ಮಾಡಿದರೆ ಸಹಾಯ ಆಗತ್ತಂತ ಬ್ಯಾಂಕ್ ಅಕೌಂಟಿಗೆ ಹಾಕೋಣ ಅಂತ ಬಂದಿದ್ದೆ.
3: ಓ ಒಳ್ಳೆ ಕೆಲಸ ಕಣೋ, ಹಾಗಾದರೆ ಇರು, ನನ್ನ ಸೇವಿಂಗ್ಸಲ್ಲೂ ಸ್ವಲ್ಪ ದುಡ್ಡಿದೆ, ಆ ಶಿಕ್ಷಣಕ್ಕೆ ಸಹಾಯ ಮಾಡ್ತಾ ಇರೋ ಸಂಸ್ಥೆಗೆ ಕೊಟ್ಬಿಡು, ಸಹಾಯ ಆಗತ್ತೆ.
4: ಇದು ಸೇವೆ, ಸಮಾಜ ಸೇವೆ, ಶಿಕ್ಷಣ ಸೇವೆ. ಅಂದ್ರೆ
1: ನಿಮ್ಮ ಈ ಒಂದು ಮಹಾಸಭಾದ ಸೇವಾ ಕ್ಷೇತ್ರ ಬರೀ ಕರ್ನಾಟಕಕ್ಕೋ ಅಥವಾ ಬೆಂಗಳೂರಿಗೋ ಅಥವಾ ಭಾರತದಾದ್ಯಂತ ನಿಮ್ಮ ಸೇವೆ ಇದೆಯಾ ಸರ್?
0: ಈಗ ಪ್ರಸ್ತುತ ಕರ್ನಾಟಕ ಇದೆ, ನಾವು ಮುಂದಿನ ದಿನಗಳಲ್ಲಿ ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ತಗೊಂಡೋಗಬೇಕು ಅಂತಿದೆ. ಸ್ವಲ್ಪ ರೆವಿನ್ಯೂ ಜನರೇಷನ್ ಪ್ಲಾನ್ ಮಾಡಿ ನೆಕ್ಸ್ಟ್ ಏಪ್ರಿಲಿಂದ ಸ್ವಲ್ಪ ಇದನ್ನ ಪಕ್ಕದ ರಾಜ್ಯಗಳಿಗೂ ವಿಸ್ತರಣೆ ಮಾಡೋಣ ಅಂತ ಒಂದು ಆಲೋಚನೆ ಮಾಡ್ತಾ
1: ಇದ್ದೀವಿ. ಮಹಿಳಾ ಸಬಲೀಕರಣಕ್ಕಾಗಿ ಮಹಾಸಭಾ ಕೈಗೊಂಡಿರೋ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಹೇಳಿ ಸರ್.
0: ಮಹಿಳಾ ಸಬಲೀಕರಣದ ಬಗ್ಗೆ ಇತ್ತೀಚೆಗಷ್ಟೇ ನಾವು ಅದ್ರ ಬಗ್ಗೆ ಕ್ರಮ ತಗೊಂತ ಇದ್ವಿ. ಇದರ ಬಗ್ಗೆ ನಾವು ಅಲ್ಲಲ್ಲಿ ವರ್ಕ್ಶಾಪ್ ಮಾಡ್ತೀವಿ. ಯಾರ್ಯಾರು ಆಸಕ್ತಿ ಇದೆ, ಯಾರ್ಯಾರಿಗೆ ಏನೇನು ಕಲೆ ಗೊತ್ತಿದೆ, ಸಬಲೀಕರಣ ಅಂತ ತಕ್ಷಣ ಇಂಡಸ್ಟ್ರಿನೇ ಮಾಡ್ಬೇಕಂತೇನಿಲ್ಲ. ಮನೇಲಿ ಮಾಡೋ ತಿಂಡಿ ಚೆನ್ನಾಗಿ ಬಂದರೆ ಅದನ್ನು ಹೆಂಗೆ ಬ್ರ್ಯಾಂಡಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಮನೆಯಲ್ಲಿ ಹೂಬತ್ತಿ ಹತ್ತಿನಲ್ಲಿ ಹೂಬತ್ತಿ ದೀಪಕ್ಕೆ ಇದಕ್ಕೆಲ್ಲ ಹೂಬತ್ತಿ ಮಾಡೋದು, ದೇವ್ರಿಗೆ ಹಾಕೋಂಥ ಹೂಬತ್ತಿಗಳು ಹತ್ತಿನಲ್ಲಿ ಮಾಡೋಂಥ ಆರ್ನಮೆಂಟ್ ಚೇಂಜ್ ಮಾಡ್ತಾರೆ, ಅಂಥವನ್ನೇ ಮಾಡಿ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಕಲೆ ತೋರಿಸ್ತೀವಿ. ಈ ಥರ ಯಾರ್ಯಾರಿಗೆ ಮಹಿಳೆಯರಿಗೆ ಯಾವ್ಯಾವ ಕಲೆ ಗೊತ್ತಿದೆ ಅಥವಾ ಕಲಿಯೋ ಆಸಕ್ತಿ ಇದೆ ಅವರಿಗೆ ಕಲಿಸಿ ಅದರಿಂದ ಅವ್ರು ಜೀವನ ಮಾಡ್ಕೊಳ್ಳಿಕ್ಕೆ ಏನು ಬೇಕೋ ಅಷ್ಟು ವ್ಯವಸ್ಥೆನ ನಾವು ಕಳೆದ 2 ವರ್ಷಗಳಿಂದ ಮಾಡ್ಕೊಂಬರ್ತಾಯಿದ್ವಿ. ಇವಾಗ ಅಬಾಕಸ್ ಕ್ಲಾಸಸ್ಸು ಕಲ್ತಿರ್ತಾರೆ, SLC PUC ಕಲ್ತು ಮನೇಲಿ ಇರ್ತಾರೆ, ಅವ್ರಿಗೆ ಅಬಾಕಸ್ ಹೇಳ್ಕೊಡ್ತೀವಿ. ಈ ಅಬಾಕಸ್ ಅವ್ರು ಕಲಿತು ಮನೇಲೇ ಕೂತ್ಕೊಂಡು 4 ಜನಕ್ಕೆ ಪಾಠ ಹೇಳ್ಕೊಡ್ಬೋದು ಅವ್ರು. ಈ ಥರದ್ದು ಇನ್ನು ಶ್ರಾವಣ ಮಾಸ, ಭಾದ್ರಪದ ಮಾಸ ಅಂತ ಬಂದರೆ ಹಬ್ಬಗಳು ಜಾಸ್ತಿ, ದೇವ್ರಿಗಳ ಅಲಂಕಾರ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತೀವಿ. ಕಳಿಸಲಂಕರ್ಬೋದು, ದೇವ್ರಿಗೆ ಅಲಂಕರ್ಬೋದು.
1: ಕೇಳಿದ್ರೆ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ RP ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಮಸ್ಕಾರ.
2: ಸಾರ್ವಜನಿಕರಿಗಾಗಿ
5: ಸೇವಾನಿರತರು.
6: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
7: ಕರ್ನಾಟಕ ಆರ್ಯ ವೈಶ್ಯ
2: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
8: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026
2: ಬನ್ನಿ ಭಾಗವಹಿಸಿ. ಸಂಪರ್ಕಿಸಿ www.thegavs.com.

ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು. ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು. ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು. ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ. ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ. 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕದ ನಿರ್ಮಾಣದ ಗುರಿ. ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ. ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ. ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿ

ಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ. ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ ಟೀಂ ಕರ್ನಾಟಕದ ಸಂಕಲ್ಪ. ಶತಕದ ಪಥ ಪ್ರಗತಿಯ ರಥ. ಇದು ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

ನಿಮಿಷ ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನೆ ಬಿಲ್ಲು 101.3 FM ಮಿಕ್ಸ್ಡ್ ಬಲೋಡಿಸ್ ನಲ್ಲಿ ಸಾಕ್ತಾ ಇದೀವಿ. ಸಂದೇಶಗಳು ಬಂದಿದೆ. ಹಾಯ್ ಸರ್, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇರೋದು ಲತಾ ವಿನಯ್ ಅವರು. ಚಿಕ್ಕಮಗಳೂರಿಗೆ ಹೋಗ್ತಾ ಇದರಂತೆ. ಅವರ ಮಾವನವರ ಮನೆಯಲ್ಲಿ ಗಣಪತಿ ಹಬ್ಬದ ದಿನ ನಾಗರಕಟ್ಟೆಗೆ ಹಾಲು ಹಾಕ್ತಾರಂತೆ. ಸೊ ಅಲ್ಲಿಗೆ ಹೋಗ್ತಾ ಇದರಂತೆ. ತವ್ರ ಮನೆ ಚಿತ್ರದುರ್ಗದಲ್ಲಿ ಗಣಪತಿ ಕೂರಿಸ್ತಾ ಇದ್ರೆ, ವಿಸರ್ಜನೆಗೆ ಅಲ್ಲಿಗೂ ಹೋಗ್ತೀವಿ. ಎರಡೂ ಹಬ್ಬ ಮಾಡೋ ಅದೃಷ್ಟ ನಮ್ದು ಅಂತ ಹೇಳ್ತಾ ಇದಾರೆ. ಹಾಗೆ ಮಾವನವರ ಮನೆಯಲ್ಲಿ ಹೋಳಿಗೆ, ತವರು ಮನೆಯಲ್ಲಿ ಗಣಪತಿಗೆ ಕಡುಬು ಮಾಡ್ತೀವಿ ಅಂತಾದ್ರೆ ಸೂಪರ್ ಅಲ್ವಾ? ನಮ್ಮ ಶ್ರೀ ಚಂದ್ರಲಾ ಹೋಮ್ ಪ್ರಾಡಕ್ಟ್ಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಮೋದಕ, ಕರ್ಜಿಕಾಯಿ, ಚಕ್ಲಿ ಹಾಗೂ ಇನ್ನೂ ಹಲವಾರು ಹಬ್ಬದ ತಿಂಡಿಗಳು ಭರ್ಜರಿಯಾಗಿ ರೆಡಿ ಆಗ್ತಾ ಇದೆ ನಮ್ಮ ಮನೆಯಲ್ಲಿ. ಜೊತೆಗೆ ನಮ್ಮ ಗಣಪನನ್ನ ಕೂರಿಸೋ ಜಾಗನೂ ಕೂಡ ಫುಲ್ ಕಲರ್ಫುಲ್ ಆಗಿ ಡೆಕೋರೇಷನ್ ಮಾಡ್ತಾ ಇದೀವಿ ಹಬ್ಬದ ಸಂಭ್ರಮಕ್ಕೆ. ನೀವು ಕೂಡ ಧಾರವಾಡಕ್ಕೆ ಬನ್ನಿ ಅಂತ ವಾಣಿಶ್ರೀ ಅವರು ಆಹ್ವಾನ ಮಾಡ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಆಹ್ವಾನಕ್ಕೆ. ಹ್ಯಾಪಿ ಗೌರಿ ಗಣೇಶ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದಾರೆ ಅನುಷ್ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅಡ್ವಾನ್ಸ್ ಆಗಿ ದೇವರು ನಿಮಗೆ ಒಳ್ಳೇದು ಮಾಡಲಿ. ನೀವು ಕೂಡ ನಿಮ್ಮ ಹಬ್ಬದ ಪ್ರಿಪ್ರೇಷನ್ ಹೇಗಿದೆ ಅಂತ ನನ್ನ ಜೊತೆ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9480910013ಕ್ಕೆ.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ನಾಲ್ಕು ಗಂಟೆ 50 ನಿಮಿಷ ಆಯಿತು. ಎಷ್ಟೊತ್ತು ಮ್ಯಾಕ್ಸಿಮಲ್ ಓಡಿಸ್ ನಲ್ಲಿ ಬ್ಯೂಟಿಫುಲ್ ಸಾಫ್ಟ್ ಸಾಂಗ್ಸ್ ಕೇಳಿದ್ರಿ, ಫಾಸ್ಟ್ ಬೀಟ್ಸ್ ಕೇಳಿದ್ರಿ, ಪೆಪಿ ಸಾಂಗ್ ಕೇಳಿದ್ರಿ, ರಾಕ್ ಮ್ಯೂಸಿಕ್ ಕೇಳಿದ್ರಿ, ಎಲ್ಲದರ ಹೂರಣ ಮಿಕ್ಸ್ಡ್ ಮೆಲೋಡಿ. ಮಿಕ್ಸ್ ಮೆಲೋಡಿಗಳಲ್ಲಿ ನಿಮ್ ಸತಿ ಹಾಕಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಹಬ್ಬದ ಪ್ರಿಪರೇಷನ್ ಎಲ್ಲ ಕಡೆ ಜೋರಾಗಿದೆ. ಸಂದೇಶವನ್ನ ಕಳ್ಸಿಕೊಂಡಿದ್ದಾರೆ ಯಾರು ಯಾರು, ಶುಭಾ ಭಟ್ ಅವರು ನಮ್ಮನೇಲಿ. ಹಬ್ಬದ ಪ್ರಿಪರೇಷನ್ ಜೋರಾಗಿದೆ, ಎಲ್ಲ ತಿಂಡಿಗಳು ರೆಡಿ ಆಗ್ತಾ ಇದೆ, ಬನ್ನಿ ನೀವು ತಿನ್ಕೊಂಡು ಹೋಗಿ ಅಂತಾದರೆ. ಥ್ಯಾಂಕ್ ಯು ಸೊ ಮಚ್, ಬಹಳಷ್ಟು ಜನ ಹಬ್ಬಕ್ಕೆ ಇನ್ವೈಟ್ ಮಾಡಿದ್ರೆ, ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ. ಎಲ್ಲರೂ ಸಖತ್ತಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿ. ಗಣೇಶ ಕೂರಿಸೋದಾದರೆ ಮಣ್ಣಿನ ಮೂರ್ತಿಗಳನ್ನು ಮಾತ್ರ ಕೂರಿಸಿ, ಪರಿಸರಕ್ಕೆ ಹಾನಿ ಆಗದಿರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನೀಗ ಟಾಡಾ ಬಾಯ್ ಬಾಯ್ ಹೇಳಿ ಹೊರಡುವಂತ ಹೊತ್ತಾಯ್ತು. ಮತ್ತೊಮ್ಮೆ ಎಲ್ರಿಗೂ ಅಡ್ವಾನ್ಸ್ಡ್ ಆಗಿ ಹ್ಯಾಪಿ ಗೌರಿ ಗಣೇಶ ಹಬ್ಬ. ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗೆ ಏನ್ ಮಾಡಬೇಕು, ನೀವು ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ?

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮ್ಯೂಸಿಕಲಿ ಯೋರ್ಸ್.
1: ಎಸ್, ಇದು ನಾನ್ ಸ್ಟಾಪ್ ಸಂಜೆ. ಸಮಯ ಆಗಿದೆ 5:21. ನೀವು ಟ್ಯೂನ್ ಮಾಡೋದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಸ್ವಾಗತ. ಎಲ್ಲ ಕೇಳುಗರಿಗೆ ಸುಮಧುರವಾದ ಹಾಡುಗಳನ್ನ ಕೇಳ್ತಾ ಸಾಗೋಣ.

ಎಸ್, ವೆಲ್ಕಮ್ ಬ್ಯಾಕ್. ಸಮಯ 5:11. ನಿಮ್ಮ ಜೊತೆಯಾಗಿರೋದು ನಾನು ಭವ್ಯ ಗಿರೀಶ್. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತಿನ ಸೂಪರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಏನು ಗೊತ್ತಾ? ಏನು ಅಂತ ಅಂದರೆ, ಅದೇನು, ಇತ್ತೀಚೆಗೆ ಬ್ಯಾಂಕಿಂಗ್ ಸಂಬಂಧಿಸಿದ ಬಗ್ಗೆ ತುಂಬ ನ್ಯೂಸು ಓಡಾಡ್ತಾ ಇದೆ. ಆ ನ್ಯೂಸ್ ನಮ್ಮದು ಟಾಪಿಕ್ ಅಲ್ಲ. ದಿನನಿತ್ಯದಲ್ಲಿ ಅಂದರೆ ದಿನ ನಮಗೆ ಬ್ಯಾಂಕಿಂಗ್ ಎಷ್ಟು ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿಬಿಟ್ಟಿದೆ ಅಂತ. ದಿನನಿತ್ಯ ನಾವು ಬ್ಯಾಂಕಿಗೆ ಏನಾದರೂ ಒಂದು ವಿಷಯಕ್ಕೆ, ಈ ಹಿಂದೆ ಅಂತೂ ಯಾವ ಥರ ಅಂತ ಅಂದರೆ, ನಾವು ಪಾಸ್ಬುಕ್ ತೊಗೊಂಡು, ಚೆಕ್ಬುಕ್ ತೊಗೊಂಡು ಬ್ಯಾಂಕಿಗೆ ಹೋಗಿ ಸಾಲಲ್ಲಿ ನಿಂತು ಅದು ಚೆಕ್ ಡ್ರಾಪ್ ಮಾಡೋದಾಗಲಿ, ಪಾಸ್ಬುಕ್ಕನ್ನು ಪ್ರಿಂಟ್ ಮಾಡಿಸ್ಕೊಳ್ಳೋದಾಗಲಿ, ಈ ಥರದ್ದು ಮಾಡಿಕೊಂಡು ಬರ್ತಾ ಇದ್ವಿ. ಆದರೆ ಈಗ ಆನ್ಲೈನ್ ಬ್ಯಾಂಕಿಂಗ್ ಆಗಿರೋದ್ರಿಂದ ಎಲ್ಲ ನಮ್ಮ ಮೊಬೈಲಲ್ಲಿ, ನಮ್ಮ ಕೈಯಲ್ಲೇ ಪ್ರತಿಯೊಂದು ಕೆಲಸನೂ ಆಗುತ್ತೆ. ಆದರೂ ಕೂಡ ಆನ್ಲೈನ್ ಇದ್ದರೂ ಕೂಡ ಆಫ್ಲೈನ್ ಕಂಫರ್ಟ್ ಕಾಣುವಂತಹ ಜನ, ಅಂದರೆ ಎಷ್ಟೋ ಜನಕ್ಕೆ ಸಮಾಧಾನ ಆಗೋದು ಬ್ಯಾಂಕ್ ಹೋಗಿ ಅಲ್ಲಿ

ಇರುವಂತಹ ಬ್ಯಾಂಕ್ ಅಧಿಕಾರಿ ಜೊತೆ ಮಾತಾಡಿ ಅವ್ರ ಹತ್ರ ಪಾಸ್ಬುಕ್ ಕೊಟ್ಟು ಪ್ರಿಂಟ್ ಹಾಕಿಸ್ಕೊಂಡು ಒಂದು ಸೀಲು ಸೈನ್ ತಗೊಂಡು ಬಂದ್ರೇನೆ ಸಮಾಧಾನ ಅಂತ ಇರುವಂತಹ ಎಷ್ಟೋ ಮಂದಿ ಇದ್ದಾರೆ. ಆ ಥರ ನಿಮಗೆ ಮೊಬೈಲಲ್ಲೇ ಎಲ್ಲವೂ ಕೆಲಸ ಆಗ್ತಾ ಇದ್ರೂ ಕೂಡ ಬ್ಯಾಂಕಿಂಗ್ ಹೋಗುವಂತಹ ಗೀಳಿದೆಯಾ, ಗೀಳು ಅಂತ ಅಲ್ಲ, ಆ ಥರ ಸಮಾಧಾನ ಇದೆಯಾ ಅಂತಹವರು ನನಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909013.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:30:20. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿಗಳತೆ ಸೌಮ್ಯ ಕುಲಕರ್ಣಿಯ ಸಂಜೆಯ ನಮಸ್ಕಾರ. ಸಂಜೆಯ ಪ್ರಸಾರ ಕಾರ್ಯ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳೊಂದಿಗೆ. ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ವಿಕ್ಟರಿ ಚಿತ್ರದ ಗೀತೆ ಹಾಡಿದ್ದಾರೆ ಮಿಕಾ ಸಿಂಗ್, ಹಾಗೂ ಸಂಗೀತ ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮೊಗಳು ನಗೆ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಯೋಗರಾಜ್ ಭಟ್ಟವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

0: ಸಿದ್ ಶ್ರೀರಾಮ್ ಅವರ ಧ್ವನಿಯಲ್ಲಿ ಲವ್ 360 ಚಿತ್ರದ ಗೀತೆಯನ್ನು ಕೇಳಿದ್ರಿ. ಶಶಾಂಕ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಕೇಳ್ತಾ ಇದ್ದೀರಾ ಗಿರ್ಮಿಟ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 5:45. ಮುಂದಿನ ಗೀತೆ ಮದರಂಗಿ ಚಿತ್ರದ ಗೀತೆ. ಹಾಡಿದ್ದಾರೆ ಸುನೀತಾ, ಮಂಗಳಾ, ಯಶ್ ಹಾಗೂ ಸಿರಿಗೌರಿ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅನೂಪ್ ಸೀಳಿನವರ ಸಂಗೀತ.

ಇಂದು ನಾಗರಾಜ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಪುಷ್ಪಕ ವಿಮಾನ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪವನ್ ಒಡೆಯರ್ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರ ಸಂಗೀತ ನಿರ್ದೇಶನವಿತ್ತು.

ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಂಚಿತ್ ಹೆಗಡೆ, ಹನುಮಾನ್ ಕಿಂಡ್ ಹಾಗೂ ಚರಣ್ ರಾಜ್ ಅವರ ಧ್ವನಿಯಲ್ಲಿ, ಋತ್ವಿಕ್ ಕಾಯ್ಕಣಿ ಹಾಗೂ ಹನುಮಾನ್ ಕಿಂಡ್ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಗಿರ್ಮಿಟ್ ಕನ್ನಡ ಚಿತ್ರಗೀತೆಗಳನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗ್ತಾ ಇದೆ, 6 ಗಂಟೆಗೆ ಹತ್ತಿರ ಬರ್ತಾ ಇದ್ದೀವಿ. ಕೊನೆಯ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ಕೃಷ್ಣ ಪ್ರಣಯ ಸಖಿ ಚಿತ್ರದ ಗೀತೆ. ಚಂದನ್ ಶೆಟ್ಟಿ ಹಾಗೂ ಸಂಗಡಿಗರು ಹಾಡಿದ್ದಾರೆ. ನಿಶಾನ್ ರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ.

0: ಇದುವರೆಗೆ ಗಿರ್ಮಿಟ್ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
4: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
5: ಶುಭೋದಯ ಕರ್ನಾಟಕ.
6: ತೊರೆದು ಜೀವಿಸಬಹುದೇ
4: ದಾಸರ ಪದಗಳು,
6: ಹರಿ ನಿನ್ನ ಚರಣಗಳ
5: ವಚನಗಳು,
6: ಉಳ್ಳವರು ಶಿವಾಲಯವ ಮಾಡುವರು
4: ಸಾಂಪ್ರದಾಯಿಕ ಗೀತೆಗಳು,
5: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
4: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: follow-up of all initiatives and outcomes through the Troika. The Prime Minister said BRICS countries will have to work on a new and ambitious agenda for the next 20 years. The Prime Minister also proposed to establish a seafarers' emergency support network to connect the maritime authorities and diplomatic missions of relevant countries to facilitate assistance during difficult times.
1: क्या हम सीफेरर इमरजेंसी सपोर्ट नेटवर्क बना सकते हैं? इसके माध्यम से संबंधित देशों की मैरिटाइम अथॉरिटी और मिशंस को जोड़ा जाएगा। इससे डिस्ट्रेस अलर्ट्स, मेडिकल असिस्टेंस, परिवारों को सूचना तथा इवैक्यूएशन में सहयोग दिया जा सकता है।
0: Prime Minister Modi said the time has come to translate the unity and consensus among BRICS countries into concrete outcomes on the global stage. Mr. Modi said resilience, innovation, cooperation and sustainability have been India's foremost priorities as chair. Guided by these priorities, India has laid special emphasis on connecting BRICS cooperation directly with the common people. The Prime Minister noted that the Global South stands in the front row of global crises, but in the back row of decision-making. On the issue of reform in the United Nations Security Council, the Prime Minister emphasized that it can no longer be postponed. Prime Minister Narendra Modi today held a series of bilateral meetings on the sidelines of the BRICS summit. He met his Ethiopian counterpart, Dr. Abiy Ahmed Ali, Malaysian counterpart, Anwar Ibrahim, and Vietnamese counterpart, Le Minh Hung. The leaders reviewed cooperation in trade, defense and security, people-to-people ties, and also covered regional and global issues. Mr. Modi also held talks with Abu Dhabi Crown Prince Sheikh Khalid bin Mohammed bin Zayed Al Nahyan. Both sides reiterated the importance of the India-UAE Comprehensive Strategic Partnership. And with that, we end this news bulletin.
2: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:10:12. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಸುಸ್ಥಿರ ಮೀನುಗಾರಿಕೆ ಮತ್ತು ಜಲಸಂಪನ್ಮೂಲ ಸಂರಕ್ಷಣೆ ಈ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕು ಸಾತನೂರಿನ ರಂಗಸ್ವಾಮಯ್ಯ ಹಾಗೂ ಸಂಗಡಿಗರಿಂದ ಕೋಲಾಟದ ಪದ. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. 8:00 ಸಿರಿಗಂಧ. 9:15 ಡಿ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಗಳು. 9:30 ಯುವ ವಾಣಿ. ಯುವ ಪ್ರತಿಭೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನು ಅಭ್ಯಾಸ ಮಾಡುತ್ತಿರುವ ಸ್ಮೃತಿ ಎಸ್ಸಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಅಶ್ವಿನ್ ಎಂ ದಾಲ್ವಿ ಅವರಿಂದ ಸುರ್ಬಹಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಜೈಪುರ್ ಕೇಂದ್ರದ ಕೊಡುಗೆ.
3: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
4: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
3: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಇನ್ನು ನಾಳಿನ ಕಾರ್ಯಕ್ರಮಗಳಲ್ಲಿ ಮುಂಜಾನೆ 6:10 ಶುಭೋದಯ ಕರ್ನಾಟಕ. 6:30 ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಸ್ಮಿತಾ ವಸಂತ್ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಮತ್ತೆ ಚಿತ್ರಗೀತೆಗಳನ್ನು ಕೇಳುವ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:00

0: ಗಂಟೆ 5 ನಿಮಿಷಕ್ಕೆ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 9:10 ಕರ್ನಾಟಕ ರಾಜ್ಯ ಅರಣ್ಯ ಹಾಗೂ ಪರಿಸರ ಇಲಾಖೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 9:35 ಗಾನಗಂಗೆ. 10:30 ಸುನ್ಹೇರೇಪಲ್. 11 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದಿಂದ. 12:05 ವನಿತಾ ವಿಹಾರ. ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಆರ್ಟಿ ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ನಿರ್ಮಾಣ ಆಶಾ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲಾಗುವ ದುಷ್ಪರಿಣಾಮಗಳು, ಈ ಕುರಿತು ಡಾಕ್ಟರ್ ಅವಿನಾಶ್ ಕಾಮತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ. ಪ್ರಧಾನಮಂತ್ರಿ ಜನಧನ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಚಂದನಾ ಲೋಕೇಶ್. ಪ್ರಸ್ತುತಿ ತಿಮ್ಮಪ್ಪ ಎಚ್ಗೌಡ. 1:20 ಚಿತ್ರಗೀತೆಗಳು. 2:40 ಬಾಳ ಬೆಳಕು. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರೊಂದಿಗಿನ ಒಡನಾಟದ ನೆನಪುಗಳ ಕುರಿತು ನಿವೃತ್ತ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 3:00 ಗುಲ್ಮೊಹರ್. 5:30 ಗಿರ್ಮೆಟ್. 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್ ಪ್ರಾಯೋಜಕರು. 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ. 6:51 ಕೃಷಿ ರಂಗ. ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಶಾಲಿನಿ ಎಂ ಅವರೊಂದಿಗೆ ಸಂದರ್ಶನ. ಅನಂತರ ಮಾಗಡಿ ತಾಲೂಕು ಕೊಟ್ಟಿಗೆ ಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಸುಗ್ಗಿ ಪದ. ಇನ್ನು 7:45 ಸಮ ಸಮಾಜ ನಿರ್ಮಾಣಕ್ಕೆ ನಾರಾಯಣ ಗುರುಗಳ ಚಿಂತನೆಗಳ ಕುರಿತು ಮಾತನಾಡುತ್ತಾರೆ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ಎನ್ ಶೈಲಾ. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿವೆ. ಸಮಯ ಆಗಿದೆ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
4: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದ ಆಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಆಕಾಶವಾಣಿ ಸಮಯ ಆಗಲಿದೆ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಬ್ರಿಕ್ಸ್ ಶಿಖರ ಸಮ್ಮೇಳನಸ್ಯ ಪ್ರಥಮ ದಿವಸೆ ಸರ್ವಸಮ್ಮತ್ಯ ನವದೆಹಲಿ ಘೋಷಣಾಪತ್ರಂ ಅಂಗೀಕೃತಂ. ಘೋಷಣಾಪತ್ರಸ್ಯ ಅಂಗೀಕಾರಃ ಸದಸ್ಯ ರಾಷ್ಟ್ರಾಣಾಂ ಸಮನ್ವಿತಾನಾಂ ಸಂಕಲ್ಪಾನಾಂ ಕೃತೆ ಸ್ಪಷ್ಟ ಮಾರ್ಗದರ್ಶಕಃ ಇತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಮಲೇಷಿಯಾ, ವಿಯೆಟ್ನಾಂ, ಇಥಿಯೋಪಿಯಾ ಪ್ರಧಾನಮಂತ್ರಿಭಿ ತಥಾ ಅಬುಧಾಬಿ ಯುವರಾಜೇನ ಸಹ ದ್ವಿಪಕ್ಷೀಯ ವಾರ್ತಾ ಸಂಚಾಲಿತಾಃ. ಅದ್ಯ ಸಾಯಂ ಚೀನ ರಾಷ್ಟ್ರಪತಿನ ಶಿ ಜಿನ್ಪಿಂಗ್ ವರ್ಯೇಣ ಸಹ ಸಂಭಾಷಣಂ ವಿಧೀಯತೆ. ಷಡ್ವರ್ಷೀಯ ಸ್ಥಗನಂ ಸಮಾಪಯತ. ಚೀನದೇಶೇನ ಅಸ್ಯ ಮಾಸಸ್ಯ ಏಕವಿಂಶತಿ ದಿನಾಂಕಾತ್ ಗ್ವಾಂಗ್ಶೌ ನವದೆಹಲಿ ಮಧ್ಯೆ ನಿಯಮಿತ ಯಾತ್ರಿ ವಿಮಾನ ಸೇವಾ ಪುನಃ ಪ್ರಾರಪ್ಸ್ಯಂತೆ. ಅಪಿ ಚ ಮಹಿಳಾ ಹಾಕಿ ಕ್ರೀಡಾಯಾಂ ಚೀನಸ್ಯ ಮೋಕಿನಗರೆ ಆಯೋಜಿತಾಯಾಂ ಕನಿಷ್ಠ ಏಷಿಯಾ ಚಷಕ ಸ್ಪರ್ಧಾಯಾಂ ದಕ್ಷಿಣ ಕೊರಿಯಾ ದೇಶಂ 5-1 ಇತಿ ಅಂಕೈಃ ಪರಾಭೂಯ ಭಾರತಂ ಅಂತಿಮ ಚರಣಂ ಪ್ರಾವಿಶತ್. ಅಥ ವಾರ್ತಾಃ ವಿಸ್ತರೇಣ. ಅದ್ಯ ನವದೆಹಲ್ಯಾಂ 18 ಬ್ರಿಕ್ಸ್ ಶಿಖರ ಸಮ್ಮೇಳನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಥಿಯೋಪಿಯಾ, ಮಲೇಷಿಯಾ, ವಿಯೆಟ್ನಾಂ ಇತ್ಯೇತೇಷಾಂ ದೇಶಾನಾಂ ಪ್ರಧಾನಮಂತ್ರಿಭಿಃ ಅಥ ಅಬುಧಾಬಿನಃ ಯುವರಾಜೇನ ಸಹ ದ್ವಿಪಕ್ಷೀಯ ಗೋಷ್ಠೀನಾಂ ಶೃಂಖಲಾಂ ಪ್ರಾರಬ್ಧವಾನ್. ಕೂಟನೀತಿಕ ವಾರ್ತಾನಾಂ ಅಸ್ಯಾಂ ಆವೃತ್ತೌ ಪ್ರಧಾನಮಂತ್ರಿಣಾ ಸರ್ವಪ್ರಥಮಂ ಇಥಿಯೋಪಿಯಾ ದೇಶಸ್ಯ ಪ್ರಧಾನಮಂತ್ರಿಣಾ ಡಾಕ್ಟರ್ ಅಬಿ ಅಹಮದ್ ಅಲಿ ಸನ್ನಿಧೇನ ಸಹ ಉಚ್ಚಸ್ತರೀಯ ಸಂಭಾಷಣಂ ವಿಹಿತಂ. ವಿದೇಶ ಮಂತ್ರಾಲಯೇನ ವಿಜ್ಞಪ್ತೌ ಸಂಸೂಚಿತಂ ಯತ್ ಉಭೌ ನೇತಾರೌ ದ್ವಯೋಃ ದೇಶಯೋಃ ವಿಶೇಷ ರಣನೈತಿಕ ಸಂಧಿಂ ನೂತನಾಂ ಔನ್ನತಿಂ ನೇತುಂ ಸಂಕಲ್ಪಂ ಗೃಹೀತವಂತೌ. ಗೋಷ್ಠ್ಯಾಂ ಮುಖ್ಯತಯಾ ಆರ್ಥಿಕ ಸಹಯೋಗಸ್ಯ ರಕ್ಷಾ ಸುರಕ್ಷಾ ಸಂಬಂಧಾನಾಂ ತಥಾ ಕ್ಷಮತಾ ಸಂವರ್ಧನಸ್ಯ ಕ್ಷೇತ್ರೇಷು ಪ್ರಗತೇಃ ಸಮೀಕ್ಷಣಂ ಕೃತಂ. ಏಷಾ ಮಹತಿ ಸಂಪೂರ್ತಿಃ ಗತವರ್ಷಸ್ಯ ಡಿಸೆಂಬರ ಮಾಸೆ ಅಸಿಸ್ ಅಬಾಬಾನಗರೆ ಪ್ರಧಾನಮಂತ್ರಿಣಃ ಮೋದಿನಃ ಐತಿಹಾಸಿಕ ಪ್ರವಾಸಸ್ಯ ಪರಿಣಾಮಸ್ವರೂಪೇಣ ಸಂಜಾತಾ. ಭಾರತಸ್ಯ ಅಧ್ಯಕ್ಷತಾಯಾಂ ನವದೆಹಲ್ಯಾಂ ಸಮಾಯೋಕ್ಷ್ಯಮಾಣಸ್ಯ 18 ಬ್ರಿಕ್ಸ್ ಶಿಖರ ಸಮ್ಮೇಳನಸ್ಯ ಅವಸರ ಅಂತರಾಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಲೇಷಿಯಾ ದೇಶಸ್ಯ ಪ್ರಧಾನಮಂತ್ರಿಣಾ ಅನ್ವರ್ ಇಬ್ರಾಹಿಂ ಇತ್ಯಮುನಾ ಸಹ ಉಚ್ಚಸ್ತರೀಯ ದ್ವಿಪಕ್ಷೀಯ ವಾರ್ತಾಂ ಸಂಚಾಲಿತವಾನ್. ಅಸ್ಯಾಂ ಗೋಷ್ಠ್ಯಾಂ ದ್ವಯೋಃ ದೇಶಯೋಃ ನೇತಾರೌ ವ್ಯಾಪಾರ ನಿವೇಶ ರಕ್ಷಾ ಸುರಕ್ಷಾ ತಥಾ ಜನಸಂಪರ್ಕಃ ಇತ್ಯೇತೇಷು ಬಹುವಿಧ ಕ್ಷೇತ್ರೇಷು ದ್ವಿಪಕ್ಷೀಯ ಸಹಯೋಗಸ್ಯ ಪ್ರಗತೇಃ ಸಮೀಕ್ಷಣಂ ಅಕುರುತಾಂ. ಉಭೌ ನೇತಾರೌ ಅಸ್ಮಿನ್ ವರ್ಷೆ ಪ್ರಧಾನಮಂತ್ರಿಣಃ ಮೋದಿನಃ ಮಲೇಷಿಯಾ ಪ್ರವಾಸಸ್ಯ ಸಂಕಲ್ಪಾನಾಂ ನಿಷ್ಪತ್ತೇಃ ಅಪಿ ಸೂಚನಾಂ ಗೃಹೀತವಂತೌ. ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ಆಸಿಯಾನ್ ಭಾರತ ಸಂಬಂಧಾನಾಂ ಸುದೃಢೀಕರಣೆ ತಥಾ ಕ್ಷೇತ್ರೀಯ ಸಹಯೋಗೆ ಮಲೇಷಿಯಾ ದೇಶಸ್ಯ ನಿರಂತರ ಸಮರ್ಥನಸ್ಯ ಭೂರಿಶಃ ಪ್ರಶಂಸಾ ಕೃತಾ. ಅತ್ರಾವಧೇಯಂ ಯತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಯೆಟ್ನಾಂ ದೇಶಸ್ಯ ಪ್ರಧಾನಮಂತ್ರಿಣಾ ಲೇ ಮಿನ್ ಹುಂ ಇತ್ಯನೇನ ಸಹ ಉಚ್ಚಸ್ತರೀಯ ದ್ವಿಪಕ್ಷೀಯ ವಾರ್ತಾಂ ಕೃತವಾನ್. ಅಸ್ಯಾಂ ಗೋಷ್ಠ್ಯಾಂ ಬ್ರಿಕ್ಸ್ ಸಮ್ಮೇಳನೆ ವಿಯೆಟ್ನಾಂಸ್ಯ ಸಹಭಾಗಿ ದೇಶತ್ವೇನ ಸಹಭಾಗಿತಾ ಸವಿಶೇಷಂ ಸ್ವಾಗತೀಕೃತಾ. ವಿದೇಶ ಮಂತ್ರಾಲಯೇನ ಸಂಸೂಚಿತಂ ಯತ್ ಅಸ್ಮಿನ್ ವರ್ಷೆ ವಿಯೆಟ್ನಾಂ ರಾಷ್ಟ್ರಪತೇಃ ತೋಲಂ ವರ್ಯಸ್ಯ ಭಾರತ ಪ್ರವಾಸ ವೇಳಾಯಾಂ ಉಚ್ಚಸ್ತರೆ ಸಮುನ್ನೀತಾಯಾಃ ಸಂವರ್ಧಿತ ವ್ಯಾಪಕ ರಣನೈತಿಕ ಸಂಧೇಃ ಪ್ರಗತೇಃ ಸಮೀಕ್ಷಣಂ ಅಸ್ಮಿನ್ ಉಪವೇಶನೆ ವಿಹಿತಂ. ಅನೇನ ಸಹೈವ ಪ್ರಧಾನಮಂತ್ರಿಣ ಅಬುಧಾಬಿನಃ ಯುವರಾಜೇನ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಯದ್ ಅಲ್ ನಹಿಯಾನ್ ಇತ್ಯನೇನ ಸಹ ದ್ವಿಪಕ್ಷೀಯ ಸಂಬಂಧಾ ಸಮೀಕ್ಷಿತಾಃ. ಉಭೌ ಪಕ್ಷೌ ರಾಜನೈತಿಕ ಸಾಂಸ್ಕೃತಿಕ ವಾಣಿಜ್ಯಿಕ ಊರ್ಜಾ ಕ್ಷೇತ್ರೇಷು ತಥಾ ಜನಾಜ್ಜನ ಸಂಪರ್ಕೆ ಆಧಾರಿತಸ್ಯ ಭಾರತ ಯುಎಇ ವ್ಯಾಪಕ ರಣನೈತಿಕ ಸಹಯೋಗಸ್ಯ ಪುನರುಚ್ಚಾರಣಂ ಚಕ್ರತುಃ. ಅದ್ಯ ಸಾಯಮಂತರಾಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೀನದೇಶಸ್ಯ ರಾಷ್ಟ್ರಪತಿನ ಸಿ ಜಿನ್ಪಿಂಗ್ ಇತ್ಯಮುನಾ ಸಹಾಪಿ ದ್ವಿಪಕ್ಷೀಯ ವಾರ್ತಾಂ ವಿಧಾಷ್ಯತಿ. ಪ್ರಿಯಾಃ ಶ್ರೋತಾರಃ ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज ऑन एआईआर चलदूरभाषीय तन्त्रांशे अपि उपलब्धो भविष्यति। नवदेहल्याः ऐतिहासिक भारत मण्डपे आयोज्यमानस्य 18 ब्रिक्स शिखर सम्मेलनस्य प्रथम दिवसे एव सदस्य देशैः सर्वसम्मत्या नवदेहली घोषणापत्रम् अंगीकृतम्। सत्रस्यास्य समापने प्रधानमन्त्री नरेन्द्र मोदी अस्य घोषणापत्रस्य स्वीकाराय प्रस्तावम् उपस्थापितवान्, यं सर्वे नेतारः एकस्वरेण सर्वसम्मत्या च अंगीकृतवन्तः। स्वकीय समापन उद्बोधने प्रधानमन्त्रिणा श्रीमोदिना संसूचितं यत् अद्य अंगीकृतं नवदेहली घोषणापत्रं ब्रिक्स सदस्य देशानां सन्धि संकल्पानां कृते एकां स्पष्टां कूटनीतिक दिशिम् अंकयति। तेन विशेषतः प्रतिपादितं यत् एतेषां सर्वसम्मत संकल्पानां प्रत्यक्ष मूर्त परिणामेषु परिवर्तनम् इदानीं सर्वेषां सदस्य राष्ट्राणाम् उत्तरदायित्वं वर्तते।
2: हमारे समक्ष ब्रिक्स न्यू दिल्ली डिक्लेरेशन 2026 का ड्राफ्ट प्रस्तुत है। इसमें हमारी चर्चाओं का सार प्रमुख वैश्विक और क्षेत्रीय विषयों पर हमारे दृष्टिकोण शामिल है। साथ ही ब्रिक्स कोऑपरेशन को और सुदृढ़ करने की प्राथमिकताएं समाहित है। किसी सदस्य की ओर से आपत्ति व्यक्त नहीं की गई है। न्यू दिल्ली डिक्लेरेशन 2026 को सर्वसम्मति से एडॉप्ट किया जाता है।
1: प्रधानमन्त्रिणा नरेन्द्र मोदिना सबलं प्रोक्तं यत् अद्यतनेन विचार विनिमयेन एतत् स्पष्टं भवति यत् परिवर्तनशीलस्य विश्वस्य मार्गदर्शनं पुरातनैः अप्रासंगिकैश्च संस्थानैः विधातुं न शक्यते। तेन प्रतिनिधित्वेन संवेदनशीलतायां नियम निर्माण प्रक्रियासु च आधारभूत परिष्काराणां महती आवश्यकता प्रतिपादिता। प्रधानमन्त्रिणा संसूचितं यत् ब्रिक्स नेतृभिः भावि प्रौद्योगिकीनां विकासे तथा तासां नियमन विधानेषु ग्लोबल साउथ देशानां समान सहभागिता भवेत् इत्यस्यां नीतौ विशेष बलः प्रदत्तः। तेन प्रतिपादितं यत् निर्णयानां तेषां निष्पत्तीनां च मध्ये विद्यमानं अन्तरालं केवलं सामूहिक कार्यप्रणालीभ्यां समापयितुं शक्यते। भाषणस्य अन्ते प्रधानमन्त्रिणा ब्रिक्स अध्यक्षरूपेण सर्वेषां राष्ट्राध्यक्षाणां रचनात्मक योगदानाय निष्ठापूर्ण सहयोगाय च हृदयेन कृतज्ञता प्रकटीकृता। ब्रिक्स मञ्चस्य स्थापनायाः 20 वर्षपूर्तिं स्मरणीयां विधातुम् अस्मिन् मञ्चे सदस्य देशानां नेतृभिः द्वे स्मारक डाक चिटिके आधारिकरूपेण विमोचिते। नवदेहल्याः भारतमण्डपे आयोज्यमानस्य अस्य शिखर सम्मेलनस्य समावेशी वैश्विक शासनं बहुपक्षवादस्य दृढीकरणञ्च इति विषयक सत्रे स्वकीये उद्घाटन उद्बोधने प्रधानमन्त्री नरेन्द्र मोदी ब्रिक्स निरन्तरता क्रियान्वयन प्रणाल्याः एकं क्रान्तियुगं प्रस्तावम् उपस्थापितवान्। श्रीमोदिना संसूचितं यत् प्रतिवर्षम् अध्यक्षतायाः परिवर्तने सत्यपि संघस्य संस्थागत गतिशीलता तथा पूर्वं तिष्ठेत् तदर्थं

0: ट्राइका प्रणाल्या माध्यमेन सर्वेषां संकल्पानां निष्पत्तीनां च निरन्तरं पुनरीक्षणं विधास्यते। प्रधानमन्त्रिणा श्रीमोदिना बलपूर्वकं प्रोक्तं यत् ब्रिक्स देशैः आगामि 20 वर्षाणां कृते एका नूतना सुदृढा महत्वाकांक्षी च कार्यसूची रचयितव्या, यस्याः आरम्भः संघस्य स्वकीयात् कार्यप्रणाली परिवर्तनात् एव भवितुमर्हति।
1: अब समय है कि हम ब्रिक्स में हमारी एकता और सहमति को वैश्विक मंच पर ठोस परिणामों में बदले। अगले 20 वर्षों के लिए हमें एक नए और एम्बिशियस एजेंडा पर काम करना होगा। इसकी शुरुआत हमें अपने खुद के वर्किंग सिस्टम से करनी होगी। ब्रिक्स की अध्यक्षता हर वर्ष बदलती है, किंतु इसकी वजह से हमारा इंस्टीट्यूशनल मोमेंटम नहीं रुकना चाहिए।
0: प्रधानमन्त्री कठिन समये साहाय्यं सुकरं कर्तुं सम्बद्ध देशानां समुद्रीय प्राधिकारिणः कूटनीतिक लक्ष्यं च योजयितुं सिफेयर्स आपत्कालीन समर्थन जालस्य स्थापनायाः प्रस्तावम् अपि अकरोत्। श्रीमोदी अवदत् यत् वैश्विक व्यापारे नाविकानां महतीं योगदानं भवति, तथापि कष्टकाले ते प्रायः स्वसमर्थनस्य अभावम् अनुभवन्ति। चाइना सदर्न एयरलाइंस इत्यनेन अद्य उक्तं यत् ते अस्मिन् मासे 21 दिनांकात् ग्वांगझौ नवदेहली नगरयोः मध्ये नियमित यात्री विमानयानानि पुनः आरभ्य 6 वर्षाणां स्थगनं समाप्यते। 20-अधिक-2000तमे वर्षे कोविड 19 महामार्याः आरम्भात् अनन्तरं भारत चीन देशयोः मध्ये विमानसेवाः स्थगिताः आसन्। महिला हॉकी क्रीडायां चीनस्य मोकी नगरे आयोजितायां कनिष्ठ एशिया चषक स्पर्धायां दक्षिण कोरिया देशं 5-1 इति अंकैः पराभूय भारतं अंतिम चरणं प्राविशत् इति वार्ताः।
2: समय 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ। ಆಕಾಶವಾಣಿ ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ।
3: ವಿಜ್ಞಾನದ ಮುನ್ನಡೆ ಹೊಸತನವ ಪ್ರತಿಫಲಿಸುವ ಕಡೆಗೆ।
4: ನಮ್ಮ ವರ್ಷಕ್ಕೆ ಇಷ್ಟೇ ಕ್ಲೋತ್ ತಗೊಂತೀವಿ ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ। ನಾವು ಬೇಡದೇ ಇರೋ ಎಲೆಕ್ಟ್ರಿಸಿಟಿನ ನಾವು ಮುಟ್ಟೋದಿಲ್ಲ, ನಾವು ಬೇಡದೇ ಇರೋ ನೀರನ್ನ ನಾವು ಮುಟ್ಟೋದಿಲ್ಲ। ಆಮೇಲಿಂದ ಗಿಡ ನೆಡೋದು, ಮರ ನೆಡೋದು, ಅಥವಾ ಎಲ್ಲಾದರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ, ಅಥವಾ ರೋಡ್ ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದ್ದಾರೆ, ಇದೆಲ್ಲನೂ ಅರ್ತ್ ಡೇದು ಭಾಗ ಆಗುತ್ತೆ ಆ್ಯಕ್ಚುಲಿ। ಇದ್ರದ್ದು ಎಲ್ಲದರಲ್ಲೂ ನೀವೇನು ಮಾಡೋದು ಇನ್ವಾಲ್ವ್ ಮಾಡ್ಬೋದು, ದೆನ್ ಇಟ್ ಬಿಕಮ್ಸ್ ಅ ನಿಮ್ದು ಅರ್ತ್ ಡೇ ಆಗುತ್ತೆ ಆಕ್ಚುಲಿ। ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಕನ್ಸರ್ವೇಟಿವ್ ನೇಚರ್, ನಮ್ಮ ವ್ಯವಸಾಯ, ನಮ್ಮ ಕಾಡುಗಳು ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ, ನದಿ ನೀರು, ಇದರದೆಲ್ಲ ಮೂಲ ಅದೇ ಆಕ್ಚುಲಿ। ವಿ ಆರ್ ಅ ಪಾರ್ಟ್ ಆಫ್ ಇಟ್, ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್, ವಿ ಆರ್ ಬಿಹೇವಿಂಗ್ ಆಸ್ ಇಟ್ ಬಟ್ ನಾಟ್ ಅ ಪಾರ್ಟ್ ಆಫ್ ಇಟ್, ವಿ ಆರ್ ಅ ಮಾಸ್ಟರ್ ಆಫ್ ಇಟ್ ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್। ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ ಓ ಏನು ಬಿಸಿ ಗಾಳಿ, ಬೆಂಗಳೂರು ಹಾಳಾಗೋಯ್ತು ಈ ಥರ ಅಂತೆಲ್ಲ ಮಾತಾಡ್ತಾ ಇದ್ದಾರೆ। ಒಂದು ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ। ಅದಕ್ಕೆ ಏನು ಮಾಡಬೇಕು, ಒಂದು 33% ಗ್ರೀನ್ ಇದೆಯಾ ನಮಗೆ ಅನ್ನೋದಕ್ಕೆ ಈ ಅರ್ತ್ ಡೇಯಲ್ಲಿ ತುಂಬ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ। ಇಂಡಿವಿಜುವಲ್ ಆಗಿ ನೀವೇನು ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ। ಆ ಪ್ರಾಕ್ಟೀಸಲ್ಲಿ ಹೇಳ್ದಲ್ಲ ಪ್ಲಾಂಟಿಂಗ್ ಟ್ರೀ ಆಗಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು, ಪ್ಲಾಸ್ಟಿಕ್ ಯೂಸ್ ಮಾಡಿ, ಇದನ್ನೆಲ್ಲ ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್। ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ನ, ಕ್ಲೈಮೇಟ್ ಕ್ರೈಸಿಸ್, ಅಥವಾ ಎಲ್ಲಾದರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಾ, ಇಲ್ಲ ಕಾಡ್ ಕಡಿತಾ ಇದಾರ, ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್, ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ। ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ, ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾರೆ। ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ತ್, ಡಿಫೈನ್ ಮಾಡಿದೆ ಅರ್ಬನ್ ಸ್ಪೇಸಸ್ ಅಲ್ಲಿ, ಸ್ಟೇಟ್ ಅಲ್ಲಿ, ನ್ಯಾಷನಲ್ ವೈಡ್ ಅಲ್ಲಿ 33% ನಮ್ಗೆ ಇರಬೇಕು ಅಂತ ಹೇಳಿ ಡಿಫೈನ್ ಮಾಡಿದಾಗ ಏನು ಅಂತ, ನಾನು ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅವತ್ತು ನಮ್ಗೆ ಅರ್ಬನೈಸೇಷನ್ ಇಂದ ಮರಗಳನ್ನ ಕಟ್ ಮಾಡಕ್ ಸ್ಟಾರ್ಟ್ ಆಯಿತು, ನನ್ನ ಸಿಟಿ ನನ್ನ ಜಾಗ, ನಾನು ಏನಾದರೂ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡ್ಬೇಕಾದ್ರೆ ಹೌದು ಹ್ಯಾವ್ ಟು ಏನಿದೆ ಅಂತ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಅವಾಗ ಕನ್ಸೆಪ್ಷನ್ ಅಲ್ಲಿ ನೋಡೋದು ಇದಾಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ರು, ಬಟ್ ಐ ಆಮ್ ಟುಡೇ ಐ ಆಮ್ ಸೋ ಹ್ಯಾಪಿ। ಬೆಂಗಳೂರಲ್ಲಿ 10 10 10 ಅಂದರೆ ಒಂದು 15-20 ವರ್ಷದ ಮುಂಚೆ ಅದನ್ನು ಮಾಡಿದಾಗ ಚೀಫ್ ಜಸ್ಟಿಸ್ M.N. ವೆಂಕಟಾಚಲಯ್ಯ ಅವರು ಅವತ್ತಿನ ಕಾಲಕ್ಕೆ ಬಂದು ನಂದು ಆ ವೆಬ್ಸೈಟ್ನ

0: ಮಾಡಿ ಇದು ಎಷ್ಟು ಒಳ್ಳೆ ಐಡಿಯಾ, ಒಬ್ರು ಯಾರೋ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಿಟಿನ ಟೆಂಪರೇಚರು, ಅಲ್ಲಿಂದ ಎಸ್ಥೆಟಿಕ್ಕು, ಅಲ್ಲಿ ಇಂಪಾರ್ಟೆನ್ಸ್, ಅಲ್ಲಿ ಕಲ್ಚರು, ಆ ಹಿಸ್ಟೋರಿ ಎಲ್ಲಾನೂ ಒಂದ್ ಕಡೆ ತಂದು ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾನೆ. ಇಟ್ಸ್ ಅ ವೆರಿ ಗುಡ್ ಥಾಟ್ ಅಂತ ಹೇಳಿ. ಇವತ್ತು ಮೈಸೂರಲ್ಲೂ ಒಂದು ವಾರ್ಡ್ ಕಂಪ್ಲೀಟ್ ಸೆನ್ಸಸ್ ಆಗಿದ್ದಾರೆ. ಮೈಸೂರು ಮಹಾರಾಣಿ ಅವರೇ ಬಂದು ಒಂದೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು, ನಾವು ಒಂದು ಚೇರ್ ಕೂಡ ಹಾಕಿರ್ಲಿಲ್ಲ, ಒಂದು ಬಾಟಲ್ ನೀರು ಕೂಡ ಕೊಟ್ಟಿಲ್ಲ. ಸೆನ್ಸಸ್ ಟ್ರೀ ಇಂಪಾರ್ಟೆನ್ಸ್ ಎಂದು ಅಮ್ಮ ಬಂದು, ಪ್ರಮೋದಾ ದೇವಿ ಅಮ್ಮ ಬಂದು ಮರದ ಕೆಳಗಡೆನೆ ನಿಂತು ಅದನ್ನ ಇನಿಷಿಯೇಟ್ ಮಾಡಿಕೊಟ್ರು. ಆ ಫಸ್ಟ್ ಡಿಜಿಟಲೈಸ್ ಡೇಟಾನ ಏನ್ ಮಾಡಿದ್ರು, ಮೈಸೂರು ಮಹಾರಾಜ ಯದುವೀರ್ ಸರ್ ಬಂದು ಲಾಂಚ್ ಮಾಡಿಕೊಟ್ರು. ಆಕ್ಚುಲಿ ಅದು ತೋರಿಸುತ್ತೆ ಎಷ್ಟು ಇಂಪಾರ್ಟೆನ್ಸ್. ಅಂಡ್ ನಾವು ಆಲ್ ದ ಅದರ್ ಸಿಟಿ ಇನ್ ಮಂಗಳೂರಲ್ಲಿ ಯಾರೋ ಮಾಡಿದ್ರು, ಮತ್ತೆ ಮೈಸೂರಲ್ಲಿ ಇವತ್ತು ಯಾರು ಇನಿಷಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ವಡೋದರ ಬೇರೆ ಕಡೆ ಎಲ್ಲ ಕಡೆ ನಾನು ಕೇಳ್ತಾ ಇದ್ದಾರೆ ಆಕ್ಚುಲಿ. ಸೊ ಏನಕ್ಕೆ ಇದು ಹೇಳಿದೆ ಅಂದ್ರೆ, ನೋಡಿ ಇವತ್ತು ನಿಮ್ಗೆ ಏನಕ್ಕೆ ಏನಕ್ಕೆ ಟ್ರೀ ಸೆನ್ಸಸ್ ಮಾಡ್ಬೇಕಂತ ಹೈಕೋರ್ಟ್ ಕೂಡ ಹೇಳಿದೆ ದುಡ್ಡು ಕೊಟ್ಟು ಇವತ್ತು ಟ್ರೀ ಸೆನ್ಸಸ್ ಮಾಡಬೇಕು ಅಂತೇಳಿ. ಯಾಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, ಒಂದು ಪರ್ಸನ್ಗೆ 7-8 ಮರ ಇರುತ್ತೆ ಬಿಕಾಸ್ ಅದು ಕಂಫರ್ಟಬಲ್ ಲಿವಿಂಗ್ ಅಂತೇಳಿ. ಆ 33% ನ ಡಿಫೈನ್ ಮಾಡೋಕ್ಕಾಗತ್ತೆ. ಸೊ ಅರ್ಬನ್ ಲಿವಿಂಗ್ ಯಾಕೆ ಬರ್ತೀರಾ ನೀವು? ಆಕ್ಚುಲಿ ಒಳ್ಳೆ ಗಾಳಿ ಬೆಳಕು ನೀರಿಗೆ ಬರ್ತೀರಾ. ಸೊ ಈ ಸಿಟಿಲೇ ಕನ್ಸಂಪ್ಷನ್ಸ್ ಇದೆಲ್ಲ ಆಗ್ತಾ ಇರೋದ್ರಿಂದ ಇಲ್ಲಿ ಡಿಫೈನ್ ಮಾಡಿಲ್ಲ ಅಂದ್ರೆ ಕಾಡ್ ಹೆಂಗ್ ಉಳಿಸ್ತಾರೆ? ಆಮೇಲೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾನು ಯಾವುದೇ ಸ್ಕೂಲು ಕಾಲೇಜಸ್ಗೆ ಹೋದ್ರೆ ಮಕ್ಕಳಿಗೆ ಬೆಂಗಳೂರಲ್ಲಿ 10 ಮರನ ಹೆಸರು ಮಾಡೋಕ್ಕಾಗತ್ತೆ ಅಂದ್ರೆ ಒಬ್ರು ಹೇಳಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಡಿಸ್ಕನೆಕ್ಟ್ ಇನ್ ದ ಅರ್ಬನ್ ಸ್ಪೇಸ್ ವಿ ಆರ್ ಫೇಸಿಂಗ್.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ವಿಜಯ್ ನಿಶಾಂತ್ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.

0: ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 9:30 ಯುವ ವಾಣಿ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನ ಅಭ್ಯಾಸ ಮಾಡುತ್ತಿರುವ ಸ್ಮೃತಿ ಎಸ್ಸಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:35.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

0: ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October
2: 2026. Desh ke har gareeb, har vyakti tak poshan pahunchana bhi sarkar ki prathmikta hai.
1: Connect with your nearest Anganwadi today, because Hamari Anganwadi hai, Hamari Zimmedari.
3: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
5: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
6: ಏಕೆಂದರೆ ನೀರು ಜೀವಜಲ.
4: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಖಾಸಗಿ ಶಾಲಾ ಶಿಕ್ಷಕರಿಗೂ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿ ನೀಡಲು ಚಿಂತನೆ, ಸಚಿವ ಮಧು ಬಂಗಾರಪ್ಪ. ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ರಾಜ್ಯದಲ್ಲಿ ಇದೇ 17ರಿಂದ ಒಂದು ತಿಂಗಳು ಸೇವಾ ಸಂಕಲ್ಪ ಅಭಿಯಾನಕ್ಕೆ ಬಿಜೆಪಿ ನಿರ್ಧಾರ. ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಾರ್ವಜನಿಕ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವುದು ವೈದ್ಯರು ಮತ್ತು ಸಿಬ್ಬಂದಿಯ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಕಂಡುಬಂದರೆ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಗುತ್ತಿಗೆ ಆಧಾರದ ಮೇಲೆ 3-5 ವರ್ಷ ಸೇವೆ ಸಲ್ಲಿಸಿರುವ ವೈದ್ಯರನ್ನು ಖಾಯಂಗೊಳಿಸುವ ಬಗ್ಗೆಯೂ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಹಾರದ ಗುಣಮಟ್ಟ ನೋಡಿ ಸೇವಿಸಿ ಎಂದು ಸಾರ್ವಜನಿಕರಿಗೆ ಸಂದೇಶ ರವಾನಿಸಿದ್ದಾರೆ. ಈಗಾಗಲೇ ಕಲಬೆರಕೆ ಆಹಾರಕ್ಕೆ ಸಂಬಂಧಿಸಿದಂತೆ ಹಲವು ಹಂತಗಳಲ್ಲಿ ತಪಾಸಣೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರನ್ನು ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿಗೆ ಪರಿಗಣಿಸುವಂತೆ ಬೇಡಿಕೆ ಇದ್ದು, ಈ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಆನೇಕಲ್ ತಾಲೂಕಿನ ಖಾಸಗಿ ಶಾಲೆಗಳ ಒಕ್ಕೂಟದ ವತಿಯಿಂದ ಆಯೋಜಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಖಾಸಗಿ ಶಾಲೆಗಳ ಒಕ್ಕೂಟ ಸಲ್ಲಿಸಿರುವ ವಿವಿಧ ಬೇಡಿಕೆಗಳು ಸರ್ಕಾರದ ಗಮನದಲ್ಲಿವೆ. ಬೆಂಗಳೂರಿನ ಸಂಚಾರ ದಟ್ಟಣೆ ಹಿನ್ನೆಲೆಯಲ್ಲಿ ಶಾಲಾ ಸಮಯ ಬದಲಾವಣೆ ಮಾಡುವಂತೆ ಮನವಿ ಮಾಡಲಾಗಿದೆ. ಈ ಕುರಿತು ವಿವಿಧ ಇಲಾಖೆಗಳೊಂದಿಗೆ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಖಾಸಗಿ ಶಾಲೆಗಳ ಆರ್ಆರ್ ನವೀಕರಣ ಹಾಗೂ ಬೆಂಗಳೂರು ನಗರದಲ್ಲಿ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತಿರುವ ಮನೆ ಬಾಡಿಗೆ ಭತ್ತೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರಿಗೂ ನೀಡುವಂತೆ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ನೇತೃತ್ವದ ಸಮಿತಿ ಶಿಫಾರಸು ಮಾಡಿದೆ. ಈ ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಮಾತನಾಡಿ, ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾಗಿ ಹಲವು ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತಂದಿದ್ದು, ರಾಜ್ಯದ ವಿದ್ಯಾರ್ಥಿಗಳ ಫಲಿತಾಂಶದಲ್ಲೂ ಗಣನೀಯ ಸುಧಾರಣೆ ಕಂಡುಬಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಾರಿ ನಿರ್ದೇಶನಾಲಯಕ್ಕೆ ತಮ್ಮ ವಿರುದ್ದ ದೂರು ನೀಡಿದ ವ್ಯಕ್ತಿಯ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮಾಹಿತಿ ನೀಡಲಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಹಾಗೂ ತಮ್ಮ ಬೆಂಬಲಿಗರ ನಿವಾಸದಲ್ಲಿ ನಡೆಸಿದ ಇಡಿ ಶೋಧ ಕಾರ್ಯಾಚರಣೆಗಳು ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಹೇಳಿದ್ದಾರೆ. ಇಡಿ ಆರೋಪಗಳು ಕೇವಲ ಶಂಕಿತ ಮತ್ತು ಆರೋಪಿತ ಅಂಶಗಳಷ್ಟೇ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಧಿಕಾರಿಗಳು ನೋಟಿಸ್ ನೀಡಿದರೆ ಉತ್ತರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಅವರು, ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಎಂದು ಹೇಳಿದ್ದಾರೆ. ವಿದೇಶದಲ್ಲಿ ಹೂಡಿಕೆ ಮಾಡುವುದು ಕಾನೂನು ಬಾಹಿರವೇ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ದ ಇಡಿ ಅಧಿಕಾರಿಗಳು ಮಾಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ, ಇಡಿ ಅಧಿಕಾರಿಗಳು ಜಾರಕಿಹೊಳಿ ಅವರ ಹಣದ ಜಾಡು ಸಾಬೀತುಪಡಿಸಲಿ ಎಂದು ಸವಾಲು ಹಾಕಿದ್ದಾರೆ. ತನಿಖಾ ಸಂಸ್ಥೆಯೊಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವುದರಿಂದ ತಪ್ಪಿತಸ್ಥರೆಂದು ಸಾಬೀತುಪಡಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಈ ದಾಳಿ ರಾಜಕೀಯ ಪ್ರೇರಿತವಾಗಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ಇದೇ 17ರಿಂದ ಅಕ್ಟೋಬರ್ 17ರವರೆಗೆ ರಾಜ್ಯಾದ್ಯಂತ ಒಂದು ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಂಡಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಭಿಯಾನದ ಭಾಗವಾಗಿ 12 ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. ಆಶೀರ್ವಾದ ದೀಪ ಎಂಬ ಕಾರ್ಯಕ್ರಮ ಹಾಗೂ ಭಾರತದ ಕನಸು ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಮತ್ತು ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತಿದೆ. ದೇಶದಲ್ಲಿ ಆಗಿರುವ ಪರಿವರ್ತನೆಯನ್ನು ತೋರಿಸಲು ನಮೋ ಸೇವಾ ಬೀದಿ ನಾಟಕ ಕಾರ್ಯಕ್ರಮ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ ನೀರು ಪ್ರಾಯೋಗಿಕವಾಗಿ ಚಿತ್ರದುರ್ಗದ ಗೋನೂರು ಕೆರೆ ತಲುಪಿದೆ. ಇದೇ 24ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೋನೂರು ಕೆರೆಯಲ್ಲಿ ಗಂಗಾ ಪೂಜೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಹಿರಿಯೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಾರು 80 ಕೆರೆಗಳನ್ನು ತುಂಬಿಸುವ ಕಾರ್ಯ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯನ್ನು 2028ರ ವೇಳೆಗೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ. ಯೋಜನೆಯಡಿ ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು ಹಾಗೂ ದಾವಣಗೆರೆ ಜಿಲ್ಲೆಗಳ ವ್ಯಾಪ್ತಿಯ 367 ಕೆರೆಗಳಿಗೆ ನೀರು ಒದಗಿಸುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಿವಿಧ ಸಮುದಾಯಗಳ ಭವನ ನಿರ್ಮಾಣ ಹಾಗೂ ಅಭಿವೃದ್ದಿ ಕಾಮಗಾರಿಗಳಿಗೆ ಅಗತ್ಯವಿರುವ ಅನುದಾನ ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಹಿರಿಯೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಳೆಯ ವಸತಿ ಶಾಲೆಗಳ ಸುಧಾರಣೆ ಹಾಗೂ ಹೊಸ ವಸತಿ ಶಾಲೆಗಳನ್ನು ಮಂಜೂರು ಮಾಡುವ ಕುರಿತು ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಂಡ್ಯ ತಾಲೂಕಿನ ಕೊತ್ತತ್ತಿ ಹೋಬಳಿಯಲ್ಲಿ ಹಲವು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಜೀವನ ನಡೆಸುತ್ತಿರುವ ರೈತ ಕುಟುಂಬಗಳ ಜಮೀನು ವ್ಯಾಜ್ಯಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಸೂಚಿಸಿದ್ದಾರೆ. ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮದಲ್ಲಿ ನಡೆದ ಪ್ರಜಾಸೇವೆ ಆಂದೋಲನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೊತ್ತತ್ತಿ ಹೋಬಳಿಯಲ್ಲಿ 1960ಕ್ಕೂ ಹಿಂದಿನಿಂದಲೂ ಕೆಲವು ಕುಟುಂಬಗಳು ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದು ಕೆಲವರ ಬಳಿ ಅಗತ್ಯ ದಾಖಲೆಗಳಿವೆ. ಇನ್ನು ಕೆಲವು ಕುಟುಂಬಗಳ ಬಳಿ ದಾಖಲೆಗಳ ಕೊರತೆ ಇರುವುದರಿಂದ ಜಮೀನು ಸಂಬಂಧಿತ ವ್ಯಾಜ್ಯಗಳು ಉಂಟಾಗಿವೆ ಎಂದು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ರಸ್ತೆ ಮೂಲಸೌಕರ್ಯ ಅಭಿವೃದ್ದಿಯ ನಿಟ್ಟಿನಲ್ಲಿ ಜಿಲ್ಲೆಯ ಎನ್ಎಚ್ 748

ಎ ಹೆದ್ದಾರಿಯ ಕಿಲೋಮೀಟರ್ 273.4 331.33 ರಸ್ತೆ ಅಭಿವೃದ್ಧಿ ವಿಸ್ತರಣೆ ಹಾಗೂ ಸುಧಾರಣೆ ಕಾಮಗಾರಿಗೆ ಸಂಬಂಧಿಸಿದಂತೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಭೂಸ್ವಾಧೀನ ಅಧಿಸೂಚನೆ ಹೊರಡಿಸಿದೆ. ಬೆಳಗಾವಿ ರಾಯಚೂರು ಹೆದ್ದಾರಿ ಕಾಮಗಾರಿ ವಿಳಂಬವಾಗಿದ್ದ ಹಿನ್ನೆಲೆಯಲ್ಲಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಸಂಸದರ ನಿರಂತರ ಪ್ರಯತ್ನದ ಫಲವಾಗಿ ಇದೀಗ ಭೂಸ್ವಾಧೀನ ಅಧಿಸೂಚನೆ ಪ್ರಕಟವಾಗಿದ್ದು ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಯ ಮುಂದಿನ ಹಂತಗಳಿಗೆ ವೇಗ ದೊರೆತಿದೆ. ಅಬಕಾರಿ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ನಗರದಲ್ಲಿ ನಡೆಯುತ್ತಿರುವ ವಿವಿಧ ಸರ್ಕಾರಿ ಕಟ್ಟಡಗಳ ಕಾಮಗಾರಿಗಳನ್ನು ಇಂದು ವೀಕ್ಷಿಸಿದರು. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ಕಾಮಗಾರಿ ವೀಕ್ಷಿಸಿದ ಸಚಿವರು ಆದಷ್ಟು ಬೇಗ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಹಾಸನದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಕಾಮಗಾರಿ ವೀಕ್ಷಿಸಿ ಅಗತ್ಯ ಅನುದಾನ ಸಿಬ್ಬಂದಿ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸ್ತುತ 44 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಖಾಸಗಿ ಕೊಳವೆ ಬಾವಿಗಳಿಂದ ಕುಡಿಯುವ ನೀರನ್ನು ಪೂರೈಸುವ ಮೂಲಕ ಜನ ಜಾನುವಾರುಗಳಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವೈ ನವೀನ್ ಭಟ್ ತಿಳಿಸಿದ್ದಾರೆ. ಗಣೇಶ ಚತುರ್ಥಿ ಹಬ್ಬದ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇದೇ 14 ಪ್ರಾಣಿವಧೆ ಹಾಗೂ ಮಾಂಸ ಮಾರಾಟ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಖಾಸಗಿ ಶಾಲಾ ಶಿಕ್ಷಕರಿಗೂ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿ ನೀಡಲು ಚಿಂತನೆ, ಸಚಿವ ಮಧು ಬಂಗಾರಪ್ಪ. ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ರಾಜ್ಯದಲ್ಲಿ ಇದೇ 17 ಒಂದು ತಿಂಗಳು ಸೇವಾ ಸಂಕಲ್ಪ ಅಭಿಯಾನಕ್ಕೆ ಬಿಜೆಪಿ ನಿರ್ಧಾರ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवच। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿಗೆ ಸ್ವಾಗತ. ಕೇಳುಗರೆ, ಇವತ್ತು ನಾವು ಸುಸ್ಥಿರ ಮೀನುಗಾರಿಕೆ ಮತ್ತು ಜಲಸಂಪನ್ಮೂಲ ರಕ್ಷಣೆ ವಿಷಯ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಹೆಬ್ಬಾಳದ ಮೀನುಗಾರಿಕಾ ಸಂಶೋಧನಾ ಕೇಂದ್ರ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ನವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ ಸರ್.
6: ಇವತ್ತು ನಮ್ಮ ರೈತರು ಸುಸ್ಥಿರ ಮೀನುಗಾರಿಕೆ ಮಾಡ್ಬೇಕಂತಿರ್ತಾರೆ, ಮತ್ತೆ ಜಲ ಸಂಪನ್ಮೂಲಗಳ ಸಂರಕ್ಷಣೆನು ಮಾಡ್ಬೇಕಂತಿರ್ತಾರೆ. ಏನ್ ಮಾಡಬೇಕು, ಸುಸ್ಥಿರ ಮೀನುಗಾರಿಕೆ ಅಂದ್ರೆ ಏನು, ಅದರಿಂದ ಆರಂಭಿಸಿ.
7: ಸುಸ್ಥಿರ ಮೀನುಗಾರಿಕೆ ಇದರ ಮೂಲ ಉದ್ದೇಶನೇ ಇಂದಿನ ಒಂದು ಲಾಭಕ್ಕೋಸ್ಕರ ಮುಂದಿನ ಪೀಳಿಗೆಗಳಿಗೆ ನಮ್ಮ ಸಂಪನ್ಮೂಲಗಳನ್ನು ಬಲಿ ಕೊಡುವಂಥದ್ದು ಆಗಬಾರದು ಅನ್ನು. ನಾವು ಎಷ್ಟೇ ಆದಾಯವನ್ನು ಪಡೆದರೂ ಕೂಡ ಅದು ಮುಂದಿನ ಪೀಳಿಗೆಗಳಿಗೂ ಕೂಡ ಉಳಿಬೇಕು, ಆ ಸಂಪನ್ಮೂಲಗಳನ್ನು ಬಳಕೆ ಮಾಡೋ ಹಕ್ಕು ಕೂಡ ಅವ್ರಿಗಿದೆ. ಅದಕ್ಕೋಸ್ಕರ ಅದಕ್ಕೆ ಬೇಕಾಗಿರುವಂಥ ಪೂರಕವಾದ ವ್ಯವಸ್ಥೆಗಳನ್ನು ಮಾಡಬೇಕು. ಆ ವ್ಯವಸ್ಥೆಗಳಲ್ಲಿ ಈ ಸುಸ್ಥಿರ ಮೀನುಗಾರಿಕೆ ಕೂಡ ಒಂದು. ಯಾವುದೇ ಮೀನು ಸಾಕಾಣಿಕೆಯನ್ನು ಮಾಡಿ, ಎಷ್ಟೇ ಪ್ರಮಾಣದಲ್ಲಿ ಮಾಡಿ, ಆದರೆ ಯಾವುದೇ ರೀತಿಯಲ್ಲಿ ಅದು ಹೆಚ್ಚಿನ ರೀತಿಯಲ್ಲಿ ಜಲಸಂಪನ್ಮೂಲಗಳಿಗಾಗಿರ್ಬೋದು ಅಥವಾ ಪರಿಸರ ಹೆಚ್ಚು ಹಾನಿಯಾಗದಿದ್ದಂಗೆ ನೋಡ್ಕೊಳ್ಳುವಂಥದ್ದು ಇದರ ಮೂಲ ತತ್ವ ಆಗಿದೆ.
6: ಹಾಗೆ ನಮ್ಮ ರೈತರು ಸರಳವಾಗಿ ಇದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು?
7: ಈಗ ಸರಳವಾಗಿ ಹೇಳೋದಂದರೆ, ಈಗ ನೀರಿನ ಬಳಕೆ, ಈಗ ನಾವು ಒಂದು ಕೆರೆ ಅಥವಾ ಒಂದು ಜಲಗಳಿಂದ ಉಪಯೋಗಿಸೋದು ಎಷ್ಟು ಪ್ರಮಾಣದಲ್ಲಿ ನಾವು ನೀರನ್ನು ಬಳಕೆ ಮಾಡ್ತಿದ್ವಿ, ಆ ಬಳಕೆ ಮಾಡೋದ್ರಿಂದ ಅದರ ಏನು ನೈಸರ್ಗಿಕ ರೀತಿ ಇದೆ ಅದು ಬದಲಾವಣೆ ಆಗಬಾರ್ದು. ಕೆಲವರು ಏನು ಮಾಡ್ತಾರೆ ಅಂದರೆ, ಕೆರೆಗಳಲ್ಲಿ ನೀರೇ ಕಡಿಮೆ ಇದೆ, ಅದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಇವರು ಕೃಷಿಗಳಿಗಾಗಿರ್ಬೋದು ಅಥವಾ ಯಾವುದೇ ಒಂದು ವ್ಯವಸ್ಥೆಗಳಿಗೋ ನೀರಿನ ಹೆಚ್ಚಿನ ಬಳಕೆ ಮಾಡಿದ್ರೆ ಆ ಕೆರೆಗಳಲ್ಲಿ ಇರುವಂಥ ಜೀವಿಗಳ ಮೇಲೆ ಪ್ರಭಾವ ಬೀರುತ್ತೆ, ಅದು ಒಂದು. ಎರಡನೇದಾಗಿ, ಅದರ ಮೇಲೆ ಅವಲಂಬಿತವಾಗಿರುವಂಥ ಹಲವಾರು ದೊಡ್ಡ ಪ್ರಾಣಿಗಳು, ಅದು ದನಕರುಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು ಅಥವಾ ಮೀನುಗಳೇ ಆಗಿರ್ಬೋದು, ಹಲವಾರು ರೀತಿಯಲ್ಲಿ ಸಮಸ್ಯೆಗೆ ಈಡಾಗುತ್ತೆ. ಈ ಥರದ ಒಂದು ಸಮತೋಲನವಾದಂಥ ನೀರಿನ ಬಳಕೆಯನ್ನು ನಾವು ಮಾಡದೇ ಇರೋದರಿಂದ ನಮಗೆ ಹಲವಾರು ರೀತಿಯಲ್ಲಿ ಸಮಸ್ಯೆ ಬರುತ್ತೆ. ಈಗ ಇನ್ನೊಂದು ಉದಾಹರಣೆಗೆ ಹೋದರೆ, ನಾವು ಮೀನು ಕೃಷಿಯಲ್ಲಿ ಅಂತಂದರೆ, ನಾವು ಒಂದು ಜಾಗದಲ್ಲಿ ಒಂದು ಪ್ರಮಾಣದಲ್ಲಿ ಒಂದು ಮೀನನ್ನು ಸಾಕಾಣಿಕೆ ಮಾಡಬೇಕು ಅಂತಿದ್ದಾಗ ನೈಸರ್ಗಿಕವಾಗಿ ಇರುವಂಥ ವ್ಯವಸ್ಥೆಗಳನ್ನು ಬಳಕೆ ಮಾಡಿ ವೈಜ್ಞಾನಿಕ ಪದ್ಧತಿಗಳನ್ನು ಬಳಕೆ ಮಾಡಬೇಕು. ನಾವು ಒಂದು ಜಾಗದಲ್ಲಿ ವೈಜ್ಞಾನಿಕವಾಗಿ ಇಷ್ಟೇ ಮೀನುಗಳನ್ನು ಸಾಕಾಣಿಕೆ ಮಾಡಿ ಅಂತ ನಾವು ಹೇಳ್ತೇವೆ, ಯಾಕಂದರೆ ಅದರಲ್ಲಿ ಬಿಡುವಂಥ ತ್ಯಾಜ್ಯ ಇರ್ಬೋದು, ಅದನ್ನು ವಿಲೇವಾರಿ ನಮಗೆ ಸುಲಭ ಆಗುತ್ತೆ ಹಾಗೂ ಅದನ್ನು ಮಾಡೋದಕ್ಕೆ ಸರಿಯಾದ ರೀತಿಯಲ್ಲಿ ಆಗುತ್ತೆ. ಅದರ ಜೊತೆಗೆ ಆ ಒಂದು ಹೆಚ್ಚಿನ ಪ್ರಮಾಣವನ್ನು ನಾವು ಮಾಡ್ಕೊಳ್ಳೋದಾದರೆ ನೀರು ಹಾಳಾಗುತ್ತೆ, ಅದರ ಜೊತೆ ಅಲ್ಲಿರುವಂಥ ಪರಿಸರ ಹಾಳಾಗುತ್ತೆ, ಅದರ ಜೊತೆಗೆ ಮೀನಿನ ಆರೋಗ್ಯ ಕೂಡ ಹಾಳಾಗುತ್ತೆ. ಕೊನೆಗೆ ಹೆಚ್ಚು ಲಾಭ ಬರದೆ ಕಡಿಮೆ ಆದಾಯದೊಂದಿಗೆ ಆ ಒಂದು ಕೃಷಿಯು ತನ್ನ ಕಳೆಯನ್ನು ಕಳ್ಕೊಳ್ಳೋದು ಸಾಧ್ಯ ಆಗಿರುತ್ತೆ.
6: ಡಾಕ್ಟರ್ ಚೇತನ್ ಅವರೇ, ಮೀನು ಸಾಕಾಣಿಕೆಯಲ್ಲಿ ಜಲ ಸಂಪನ್ಮೂಲಗಳ ಸಂರಕ್ಷಣೆಯನ್ನು ನಾವು ಹೆಂಗೆ ಮಾಡಬೇಕು?
7: ಜಲ ಸಂಪನ್ಮೂಲಗಳು ನಮ್ಮ ಪ್ರತಿಯೊಂದು ಜೀವಿಗೂ ಜೀವನಾಡಿಯದು.
6: ಹೌದು,
7: ಯಾವುದೇ ವಿಷಯಕ್ಕೆ ನಾವು ಹೋದರೂ ಕೂಡ ನಮಗೆ ನೀರು ಅತ್ಯಮೂಲ್ಯ ಆಗಿರೋಂಥದ್ದು, ಅದನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಕಾಪಾಡ್ಕೋಬೇಕು. ಯಾಕಂದರೆ ಅದು ಈಗಿನ ರೀತಿಯಲ್ಲಿ ನಾವು ನೋಡೋದಾದರೆ ಹಲವಾರು ಜನರಿಗೆ ಅದರ ಪರಿಣಾಮ ಗೊತ್ತಾಗಿದೆ. ಯಾಕಂದರೆ ಈಗಾಗಲೇ ನಮಗೆ ಹಲವಾರು ರೀತಿಯಲ್ಲಿ ಮಳೆಗಾಲಗಳು ಸರಿಯಾಗಿ ಆಗ್ತಾಯಿಲ್ಲ, ನೀರಿನ ಪ್ರಮಾಣ ಎಲ್ಲೂ ಹೆಚ್ಚಾಗಿಲ್ಲ, ಅಂತರ್ಜಲದ ಮಟ್ಟ ಕುಸಿತಾ ಇದೆ, ನದಿಗಳಲ್ಲಿ ನೀರು ಕಡಿಮೆ ಆಗ್ತಾ ಇದೆ. ಈ ಥರದೊಂದು ಇದರಲ್ಲಿ ನಾವು ನೀರಿನ ಬಳಕೆ ಮಾಡುವಂಥ ರೀತಿಯನ್ನು ಕೂಡ ನಾವು ಸರಿಯಾಗಿ ಮಾಡ್ಕೋಬೇಕು. ಇದು ವೈಜ್ಞಾನಿಕ ರೀತಿಯಲ್ಲಿ ಹಲವಾರು ಮಾರ್ಗಗಳಿದೆ, ಇದನ್ನು ನೋಡಿಕೊಂಡು ನಾವು ಹೆಚ್ಚಿನ ಏನೋ ಒಂದು ಸ್ಟ್ರೆಸ್ ಇದೆ ಅದು ಜಲ ಸಂಪನ್ಮೂಲಗಳ ಮೇಲೆ ಆಗದಂತೆ ನಾವು ನೋಡ್ಕೋಬೇಕು. ಇದಕ್ಕೆ ಯಾವುದೇ ಒಂದು ಕೃಷಿಯನ್ನು ಮಾಡ್ತಿದ್ದಾಗ ಅದಕ್ಕೆ ಎಷ್ಟು ಪ್ರಮಾಣವಾದಂಥ ನೀರು ಬೇಕೋ ಅಷ್ಟು ಮಾತ್ರವನ್ನು ಉಪಯೋಗಿಸುವಂಥದ್ದು. ಕೆಲವರು ಏನು ಮಾಡ್ತಾರೆ, ನೀರು ಹೆಚ್ಚೇತವಾಗಿ ಇದೆ ಅಂತ ಹೇಳಿ ಸುಮ್ಮನೆ ನೀರನ್ನು ಪೋಲು ಮಾಡುವಂಥದ್ದು. ಮತ್ತು ನಾವು ಹಲವಾರು ನಗರಗಳಲ್ಲಿ ನೋಡಿದ್ವಿ, ಬೇಡದಿದ್ದಂಥ ವಿಷಯಗಳಿಗೆ ನೀರನ್ನು ರೋಡ್ಗೆ ಹಾಕುವಂಥದ್ದು ಅಥವಾ ಗಾಡಿಗಳನ್ನು ತೊಳೆಯುವಂಥದ್ದು. ಕೆಲವು ಸಂಪನ್ಮೂಲ ಯಾವಾಗ ನಮಗೆ ನೀರಿನ ಪ್ರಮಾಣ ಹೆಚ್ಚಿದೆ, ಅದರ ಲಭ್ಯತೆ ಹೆಚ್ಚಿದೆ, ಆವಾಗ ಬಳಕೆ ಮಾಡೋದ್ರಲ್ಲಿ ಯಾವುದೇ ಒಂಥರ ಸಮಸ್ಯೆ ಇಲ್ಲ. ಆದರೆ ಕಡಿಮೆ ಇದ್ದಾಗ ಅದನ್ನು ಬಳಕೆ ಮಾಡುವಂಥ ರೀತಿಯನ್ನು ಕೂಡ ನಾವು ಅನುಸರಿಸಿಕೊಂಡು ಹೋಗಬೇಕಾಗತ್ತೆ.
6: ಅಂದರೆ ಜಲ ಸಂಪನ್ಮೂಲಗಳ ಸಂರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ,
7: ಪ್ರತಿಯೊಬ್ಬರ ಮನುಷ್ಯರ ಕೈಯಲ್ಲೇ ಇದೆ. ಯಾಕಂದರೆ ಪ್ರತಿಯೊಬ್ಬರಿಗೂ ನೀರು ಎಷ್ಟು ಮುಖ್ಯ ಅನ್ನೋದು ಈಗೀಗ ಅರ್ಥ ಆಗಿದೆ. ಈಗ ಪ್ರತಿಯೊಬ್ಬರು ಈಗ ಸಣ್ಣ ಮಕ್ಕಳಿಗೆ ಕೂಡ ಇದರದ ಮನವರಿಕೆ ಹೆಚ್ಚಾಗಿರೋದ್ರಿಂದ ಅದು ಮುಂದಿನ ಪೀಳಿಗೆ ನಮ್ಮ ಏನು ಪದ್ಧತಿಗಳನ್ನು ಕೊಂಡೋಗುವಂಥ ಪೀಳಿಗೆಗಳು ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುತ್ತದೆ ಅನ್ನೋ ಒಂದು ಆಶಯ ನಂದಿದೆ.
6: ಈ ಕೊಳದ ನೀರಿನ ಗುಣಮಟ್ಟವನ್ನು ರೈತರು ಯಾವೆಲ್ಲ ಅಂಶಗಳ ಮೂಲಕ ಗಮನಿಸಬೇಕಾಗುತ್ತೆ?
7: ಈಗ ನಾವು ಈ ಸುಸ್ಥಿರ ಮೀನುಗಾರಿಕೆ ಅಂತ ಹೇಳ್ತಿದ್ದಾಗ ನಾವು ಅದನ್ನೇ ಹೇಳಿದ್ದು, ಪರಿಸರವನ್ನು ಹಾಳು ಮಾಡದೆ ಅಂತ ನಾವು ಮೀನು ಸಾಕಾಣಿಕೆ ಮಾಡಬೇಕು ಅಂತೇಳಿ. ಹಲವಾರು ರೀತಿಯಲ್ಲಿ ವೈಜ್ಞಾನಿಕ ಪದ್ಧತಿಗಳನ್ನು ಪಾಲಿಸದೇ ಇದ್ದಾಗ ನೀರು ಹಾಳಾಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಒಂದನೇದಾಗಿ ನಾವು ಹೇಳುವಂಥದ್ದು ಕಡಿಮೆ ಪ್ರಮಾಣ, ಅದಕ್ಕೆ ಎಷ್ಟು ಸೂಕ್ತವಾದಂಥ ತಳಿಗಳು ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಮಾತ್ರ ಹಾಕಿ, ಅಥವಾ ಆಹಾರವನ್ನು ಅದಕ್ಕೆ ನೀಡ್ತಿದ್ದಾಗ ಹೆಚ್ಚಿನ ಆಹಾರವನ್ನು ಅದು ಸೇವನೆ ಮಾಡ್ತಿದೆಯಾ ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕು. ಪ್ರತಿದಿನ ಆಹಾರ ಸೇವನೆ ಮಾಡಿದ್ದು ಮುಂದಿನ ದಿನಕ್ಕೆ ಅದು ಸರಿಯಾದ ರೀತಿಯಲ್ಲಿ ಮತ್ತೆ ಸೇವನೆ ಮಾಡ್ತಿದೆಯಾ ಅನ್ನೋದನ್ನು ಕೂಡ ಗಮನ ಇಟ್ಕೋಬೇಕು. ಕೆಲವರು ಏನು ಮಾಡ್ತಾರೆ ಅಂತಂದರೆ ಆಹಾರ ಉಳಿದಿದೆ ಅಂತ ಹೇಳಿಬಿಟ್ಟು ಅದನ್ನು ಆಹಾರ ಅಲ್ಲೇ ಬಿಟ್ಬಿಡ್ತು, ಅದೇನಾಗುತ್ತೆ ಅದು ಕೊಳೆತು ಮತ್ತೆ ಕೆಳಗಡೆ ನೈಸರ್ಗಿಕ ತ್ಯಾಜ್ಯವಾಗಿ ಶುರು ಆಗುತ್ತೆ. ಅದರ ಜೊತೆಗೆ ಅಲ್ಲಿ ತಳಭಾಗದಲ್ಲಿ ನಾವು ಸ್ಲಡ್ಜ್ ಅಂತ ಹೇಳ್ತೇವೆ, ಇದು ಪದೇ ಪದೇ ಎಲ್ಲ ಸೇರ್ಕೊಂಡು, ಯಾಕಂದರೆ ಮೀನಿನ ತ್ಯಾಜ್ಯ, ಆಹಾರದ ತ್ಯಾಜ್ಯ, ಅದರ ಜೊತೆಗೆ ನಾವು ಗೊಬ್ಬರದ ಬಳಕೆಯನ್ನು ಕೂಡ ಮಾಡ್ಕೋತೀವಿ. ಇದೆಲ್ಲ ಸೇರಿ ಏನಾಗುತ್ತೆ ಅಂದರೆ ನೀರು ಅದು ಕಪ್ಪು ಬಣ್ಣಕ್ಕೆ ತಿರುಗಿ ಅದು ಹಲವಾರು ರೀತಿಯಲ್ಲಿ ಹಲವಾರು ಜೀವಿಗಳಿಗೆ ಸೃಷ್ಟಿಯಾಗುತ್ತೆ. ಅದರ ಜೊತೆಗೆ ಅದರಲ್ಲಿ ಬಿರುವಂಥ ನೈಟ್ರೋಜನ್ ಅಮೋನಿಯಾ ಆಗ್ಬೋದು, ಹೈಡ್ರೋಜನ್ ಸಲ್ಫೈಡ್ ಆಗಬಹುದು, ಈ ಥರದ್ದೆಲ್ಲ ರಿಲೀಸ್ ಆದಾಗ ಏನಾಗುತ್ತೆ ಅದು

0: ವಾತಾವರಣ ಹಾಳಾಗುತ್ತೆ. ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಆಕ್ಸಿಜನ್ ಲೆವೆಲ್ಸ್ನ ನೋಡ್ಕೊಳ್ಳಿ, ಪಿ ಎಚ್ ಲೆವೆಲ್ಸ್ನ ನೋಡ್ಕೊಳ್ಳಿ, ಅಮೋನಿಯಾ ಲೆವೆಲ್ಸ್ನ ನೋಡ್ಕೊಳ್ಳಿ. ಆವಾಗ ನಿಮ್ಮ ಮೀನುಗಾರಿಕೆಯ ಹೊಂಡವು ನೀರಿನ ಗುಣಧರ್ಮ ಸರಿಯಾದ ಪ್ರಮಾಣದಲ್ಲಿದೆ ಅಂತ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ.
1: ಈಗ ನೀರನ್ನು ಪದೇ ಪದೇ ಬದಲಾಯಿಸ್ತಾರೆ, ಇದು ಅವಶ್ಯಕತೆ ಉಂಟಾ?
0: ಈ ನೀರಿನ ಬದಲಾವಣೆ ಯಾವಾಗ ಅಂತಂದರೆ ಹಲವಾರು ರೀತಿಯಲ್ಲಿ ಇದು ರೈತರಲ್ಲಿ ಒಂದು ಸಮಸ್ಯೆ ಆಗಿದೆ. ಯಾಕಂದರೆ ಕೆಲವರಲ್ಲಿ ಎಚ್ಚೆತ್ತುಕವಾಗಿ ನೀರಿದೆ ಅಂತ ಏನು ಮಾಡ್ತಾರೆ ಅಂದರೆ ವಾರಕ್ಕೊಮ್ಮೆನೋ ಅಥವಾ ತಿಂಗಳಿಗೆ ಎರಡು ಸರಿ ಮೂರು ಸರಿನೋ ಬದಲಾವಣೆ ಮಾಡುವಂಥ ಸಾಧ್ಯತೆ, ಇದರ ಅವಶ್ಯಕತೆಯೇ ಇಲ್ಲ. ಯಾವಾಗ ನೀವು ಕೃಷಿಯನ್ನು ಉಪಯೋಗ ಮಾಡ್ತಿದ್ರೆ, ಆ ಕೃಷಿಯ ಹೊಂಡದಿಂದ ಆ ನೀರನ್ನು ಬೇರೆ ಕೃಷಿಗೆ ಉಪಯೋಗ ಮಾಡ್ತಿದ್ರೆ ಆವಾಗ ನೀವು ಮಾಡಿ. ಆದರೆ ಅಲ್ಲಿ ಕೂಡ ಪ್ರಮಾಣವನ್ನು ನಾವು ನಿರ್ದಿಷ್ಟವಾಗಿ ಇಷ್ಟೇ ಬಳಕೆ ಮಾಡಬೇಕು ಅನ್ನೋದು ಕೂಡ ನಾವು ತಿಳಿಸಿದ್ದೇವೆ. ಅದರ ಜೊತೆಗೆ ಈಗ ನೀರಿನ ಬದಲಾವಣೆ ಪ್ರತಿ ಕೃಷಿ ಹೊಂಡದಲ್ಲೂ ಮಾಡಬೇಕಾ ಅಥವಾ ಮೀನಿನ ಹೊಂಡದಲ್ಲಿ ಮಾಡಬೇಕಂದ್ರೆ ಇಲ್ಲವೇ ಇಲ್ಲ. ನೀರಿನ ಗುಣಧರ್ಮಗಳನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಅದು ಯಾವುದೇ ಥರದ ಪರಿಣಾಮಕಾರಿ ಅಂದರೆ ನಿಮಗೆ ಎಲ್ಲ ಆಕ್ಸಿಜನ್ ಲೆವೆಲ್ ಸರಿ ಇರ್ಬೋದು, ಪಿ ಎಚ್ ಲೆವೆಲ್ ಸರಿ ಇರ್ಬೋದು, ಈ ಥರದ್ದೆಲ್ಲ ಪೂರಕವಾಗಿ ಆ ಮೀನಿನ ಬೆಳವಣಿಗೆಗೆ ಇದೆ ಅಂತಂದರೆ ಬದಲಾವಣೆ ಮಾಡೋ ಅವಶ್ಯಕತೆಯೇ ಇಲ್ಲ. ಹಲವಾರು ಕೃಷಿಕರು ಒಂದು ಬೆಳೆ ಅಂದರೆ ಕೆಲವು ಆರು ತಿಂಗಳಾಗುತ್ತೆ, ಕೆಲವು ಎಂಟು ತಿಂಗಳಾಗುತ್ತೆ, ಕೆಲವರು ಹನ್ನೆರಡು ತಿಂಗಳ ನೀರನ್ನೇ ಬದಲಾವಣೆ ಮಾಡದೆ ಸಾಕಾಣಿಕೆ ಮಾಡುವಂಥದ್ದು ಅದು ನಿಜವಾದ ಪದ್ಧತಿ. ನಿಮ್ಮಲ್ಲಿ ಯಾವಾಗ ನೀರು ಬದಲಾವಣೆ ಮಾಡಬೇಕು? ನಾನು ಆಗಲೇ ಹೇಳಿದಾಗೆ ತಳಭಾಗದಲ್ಲಿ ಸ್ಲಡ್ಜ್ ಅಥವಾ ಈ ನೈಸರ್ಗಿಕ ತ್ಯಾಜ್ಯ ಹೆಚ್ಚಾದಾಗ, ನೀರು ಕಪ್ಪು ಬಣ್ಣಕ್ಕೆ ತಿರುಗಿದಾಗ ಅಥವಾ ನಿಮ್ಮಲ್ಲಿ ಯಾವುದೇ ರೋಗಗಳ ಉದ್ಭವ ಆದಾಗ ಅದಕ್ಕೋಸ್ಕರ ನಾವು ಹೇಳುವಂಥ ಕೆಲವು ಪದ್ಧತಿಗಳು ನೀರನ್ನು ಬದಲಾವಣೆ ಮಾಡಲಿಕ್ಕೆ ಹೇಳ್ತೀವಿ. ಅದನ್ನು ಹೊರತಾಗಿ ಹಾಗೆ ಸುಮ್ಮನೆ ನೀರನ್ನು ಬದಲಾವಣೆ ಮಾಡುವಂಥ ಅವಶ್ಯಕತೆ ಇಲ್ಲ.
1: ಡಾಕ್ಟರ್ ಚೇತನ್ ಅವರೇ, ಈ ಮೀನುಗಳ ಆಹಾರ ನಿರ್ವಹಣೆ ನೀರಿನ ಗುಣಮಟ್ಟದ ಮೇಲೆ ಹೆಂಗೆ ಪರಿಣಾಮ ಬೀರ್ಬೋದು?
0: ಒಂದು ಮೀನಿನ ಆಹಾರದಲ್ಲಿ ನಾವು ಬೆಳವಣಿಗೆಗೆ ಮೊದಲಿಗೆ ನೈಸರ್ಗಿಕ ಆಹಾರ ಉತ್ಪಾದನೆ ಮಾಡಲಿಕ್ಕೋಸ್ಕರ ನಾವೇನು ಹಸಿ ದನದ ಸಗಣಿಯನ್ನು ಹಾಕಲಿಕ್ಕೆ ಹೇಳ್ತೇವೆ. ಆ ಸಗಣಿಯಿಂದ ಬರೋವಂಥ ಏನು ನಾವು ನ್ಯೂಟ್ರಿಷನ್ ವ್ಯಾಲ್ಯೂ ಏನಿದೆ ಅದರಿಂದ ಹಲವಾರು ಸೂಕ್ಷ್ಮ ಸಸ್ಯಜೀವಿಗಳು ಪ್ಲಾಂಕ್ಟನ್ ಅಂತ ಹೇಳ್ತೇವೆ ಜನರಲ್ ಆಗಿ, ಅದು ಪ್ರಮಾಣವನ್ನು ಸರಿಯಾದ ನಿರ್ದಿಷ್ಟ ರೀತಿಯಲ್ಲಿ ಮಾಡಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ದನ ಸಗಣಿ ಹೆಚ್ಚಿದೆ ಅಂತೇಳಿ ಸುಮ್ಮನೆ ಹಾಕುವಂಥದ್ದು, ಅದು ನೀರು ಗುಣಧರ್ಮಗಳು ಹಾಳಾಗೋಕ್ಕೆ ಕಾರಣ ಆಗುತ್ತೆ. ಇನ್ನೊಂದು ಹೆಚ್ಚು ಹಸಿರಾಗಿ ಬೆಳೆಸ್ಕೊಳ್ಳೋವಂಥದ್ದು ನೀರನ್ನು, ಅದು ಅವಶ್ಯಕತೆ ಇಲ್ಲ, ಅದನ್ನು ನಾವು ಬ್ಲೂಮಿಂಗ್ ಕಂಡೀಷನ್ ಅಂತ ಹೇಳ್ತೇವೆ. ಮತ್ತು ಕೆಲವು ಬೆಳೆದಿದ್ದಂಥ ಆಲ್ಗೆಯನ್ನು ಬೆಳೆ ಬೆಳವಣಿಗೆ ಆಗುತ್ತೆ. ಕೆಲವು ಸರಿ ನೋಡಿರ್ಬೋದು ಮೀನಿನ ಹೊಂಡಗಳ ಮೇಲೆ ಈ ಚಾಪೆಗಳ ರೀತಿಯಲ್ಲಿ ಹಲವಾರು ಆಲ್ಗೆ ಬೆಳೆದಿರುತ್ತೆ, ಅದು ಮೀನುಗಳಿಗೆ ಉಪಯೋಗನೇ ಇಲ್ಲ. ಆ ಥರದ ಒಂದು ಆಲ್ಗೆಯನ್ನು ಬೆಳೆಸಿದ್ದಂಗೆ ನೋಡ್ಕೊಳ್ಳೋವಂಥದ್ದು ಮುಖ್ಯ ಆಗಿರುತ್ತೆ. ಮತ್ತು ಇದೆಲ್ಲ ಕೊಳತೆ ನಂತರ ಏನಾಗುತ್ತೆ, ಮತ್ತೆ ತಳಭಾಗಕ್ಕೆ ಹೋಗಿ ಅದೇ ಸ್ಲಡ್ಜ್ ಆಗುತ್ತೆ. ಆ ಮೀನಿನ ಆಹಾರ ನಾನು ಆಗಲೇ ಹೇಳಿದಾಗ ಮೀನಿನ ಆಹಾರವನ್ನು ಸ್ವೀಕಾರ ಮಾಡದೆ ಬಿಟ್ಟಿರೋವಂಥದ್ದು ಕೂಡ ತಳಭಾಗಕ್ಕೆ ಸೇರುತ್ತೆ. ಇದರ ಜೊತೆಗೆ ಈ ಕೊಳತ ಪದಾರ್ಥ ಏನಿದೆ, ಈ ಆಲ್ಗೆ ಆಗಿರ್ಬೋದು ಅಥವಾ ಸಗಣಿ ಆಗಿರ್ಬೋದು, ಇದೆಲ್ಲ ತಳಭಾಗದಲ್ಲಿ ಸೇರಿಕೊಳ್ಳುತ್ತೆ. ಇದರ ಜೊತೆಗೆ ಮೀನು ಬಿಡುವಂಥ ತ್ಯಾಜ್ಯ ಕೂಡ ಇದೆ. ಇದೆಲ್ಲ ಸೇರಿ ನೀರಿನ ಗುಣಧರ್ಮ ಹಾಳಾಗಕ್ಕೆ ಸಾಧ್ಯ ಆಗುತ್ತೆ, ಆವಾಗ ಕಪ್ಪು ಬಣ್ಣ ತಿರುಗತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಮೀನಿನ ಆಹಾರದ ಸರಿಯಾದ ರೀತಿಯನ್ನು ಬಳಕೆ ಮಾಡಿ ನೀರನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದ್ರಿಂದ ನಾವು ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇರುತ್ತೆ.
1: ಈ ಮೀನು ಸಾಕಾಣಿಕೆಯಲ್ಲಿ ಸಾವಯವ ತ್ಯಾಜ್ಯ ಮತ್ತು ಉಳಿದ ಆಹಾರವನ್ನು ಹೆಂಗೆ ನಿರ್ವಹಿಸಬೇಕು ಡಾಕ್ಟರ್ ಚೇತನ್ ಅವರೇ?
0: ನಾವು ಸಾವಯವ ತ್ಯಾಜ್ಯನ ಯಾವಾಗ ಅಂತಂದರೆ ಸರಿಯಾದ ಪ್ರಮಾಣ, ವೈಜ್ಞಾನಿಕವಾಗಿ ನಾವು ಹೇಳಿದಾಗ ಇಷ್ಟು ಪ್ರಮಾಣ ಇಷ್ಟು ಜಾಗಕ್ಕೆ ಉಪಯೋಗಿಸಿ ಅಂತ ಹೇಳಿದ್ರೆ ಅಷ್ಟನ್ನು ಬಳಕೆ ಮಾಡಿದ್ರೆ ಈ ಸಮಸ್ಯೆ ಬರೋದಿಲ್ಲ. ಮತ್ತು ನಾನು ಹೇಳಿದಾಗ ಮೀನಿನ ಆಹಾರವನ್ನು ಉಪಯೋಗಿಸಿದಾಗ ಅದು ಸರಿಯಾದ ಪ್ರಮಾಣವಾದ ಆಹಾರವನ್ನು ಸ್ವೀಕಾರ ಮಾಡ್ತಿದೆಯಾ, ಉಳಿತಾ ಇದ್ದರೆ ಮುಂದಿನ ದಿನಕ್ಕೆ ಅದರ ಪ್ರಮಾಣ ಮೀನಿನ ಆಹಾರದ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಅದು ಸಂಪೂರ್ಣವಾಗಿ ಅದನ್ನು ಬಳಕೆ ಮಾಡ್ತಾ ಇದೆ ಅಂದರೆ ಅದರ ಪ್ರಮಾಣವನ್ನು ಹೆಚ್ಚಿಸ್ಕೊಂಡು ಹೋಗಬೇಕು. ಕೆಲವರು ಏನು ಮಾಡಿದ್ರೆ ನಾನು ಇವತ್ತು ಒಂದು ಕೆ ಜಿ ಹಾಕ್ತಾ ಇದ್ದೇನೆ ಅಂತಂದರೆ ನಾಳೆ ಕೂಡ ನಾನು ಒಂದೇ ಕೆ ಜಿ ಹಾಕ್ತೇನೆ, ಅದು ತಿನ್ನಲಿ ಬಿಡಲಿ ಅಂತಂದರೆ ಒಂದು ನೀವು ಮೀನು ಆಹಾರಕ್ಕೆ ಮಾಡಿರೋಂಥ ಖರ್ಚು ಹಾಳಾಗುತ್ತೆ, ಅದರ ಜೊತೆಗೆ ನೀರಿನ ಗುಣಧರ್ಮಗಳು ಹಾಳಾಗುತ್ತೆ, ಅದರ ಜೊತೆಗೆ ರೋಗ ರುಜಿನಗಳು ಬರೋದಕ್ಕೆ ಹೆಚ್ಚಿನ ಸಾಧ್ಯತೆ ಕೂಡ ಇರುತ್ತೆ. ಸೊ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಾವೇನು ಮಾಡಬೇಕು ಅಂದರೆ ಸಾವಯವ ತ್ಯಾಜ್ಯವನ್ನು ನಾವು ಕಡಿಮೆ ಮಾಡಲಿಕ್ಕೆ ಈ ಆಹಾರಗಳನ್ನು ಬಳಕೆ ಮಾಡುವ ಪ್ರಮಾಣ, ಅದರ ಮಾರ್ಗ ಹಾಗೂ ಅದು ಸರಿಯಾದ ವೈಜ್ಞಾನಿಕ ರೀತಿ ಇದೆಯೋ ಇಲ್ಲೋ ಅನ್ನೋದನ್ನು ತಿಳ್ಕೊಳ್ಳೋದು ಮುಖ್ಯ ಆಗಿರುತ್ತೆ.
1: ಈಗ ರಾಸಾಯನಿಕ ಮತ್ತು ಔಷಧಿಗಳ ಅತಿಯಾದ ಬಳಕೆ ಜಲ ಸಂಪನ್ಮೂಲಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಚೇತನ್ ಅವರೇ?
0: ಈಗ ರಾಸಾಯನಿಕ ಪದಾರ್ಥಗಳನ್ನು ನಾವು ಮೀನುಗಾರಿಕೆಯಲ್ಲಿ ಬಳಕೆ ಮಾಡೋದನ್ನು ಹೆಚ್ಚೇತಾಗಿ ಶೇಕಡ 99% ನಾವು ನಿಷೇಧ ಮಾಡ್ತೀವಿ. ಯಾವಾಗ ಅಂತಂದರೆ ಇದರ ಬಳಕೆ ಯಾವುದಾದ್ರೂ ರೋಗ ಬಂದಾಗ ಅಥವಾ ಮೀನುಗಳಿಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಥವಾ ಹಲವಾರು ಸ್ಟ್ರೆಸ್ಗಳು ಕ್ರಿಯೇಟ್ ಆದಾಗ ಮಾತ್ರ ಕೆಲವು ಆಯ್ಕೆ ಇರುವಂಥ ಕೆಲವು ರಾಸಾಯನಿಕ ಪದಾರ್ಥಗಳನ್ನು ಮಾತ್ರ ಹೇಳ್ತವೆ. ಅಥವಾ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಕೆಲವರು ಆ್ಯಂಟಿಬಯೋಟಿಕ್ಸ್ನ ಉಪಯೋಗಿಸ್ತಾರೆ, ಅಂದರೆ ಹೆಚ್ಚು ಆರೋಗ್ಯವಾಗಿ ಬೆಳೀಲಿ ಬೇಗ ಬೆಳೀಲಿ ಅನ್ನೋದು. ಯಾಕಂದರೆ ಪ್ರತಿಯೊಂದು

0: ಮೇಲೆ ಬೆಳೆಯುವಂಥ ಕೃಷಿ ಥರ ಅಲ್ಲ, ಅಂದರೆ ಕಣ್ಣಿಗೆ ಕಾಣೋ ಥರ ಇರೋದಿಲ್ಲ, ನೀರಲ್ಲಿ ಬೆಳೆಯೋದು ಇದನ್ನು. ಆದರೆ ಸರಿಯಾದ ವೈಜ್ಞಾನಿಕ ರೀತಿಯಲ್ಲಿ ಮಾಡಿದ್ರೆ ನಾವು 7 ತಿಂಗಳು ಅಥವಾ 8 ತಿಂಗಳಲ್ಲಿ ಗೆಂಡೆ ಮೀನುಗಳು ಅಂತ ಹೇಳಿದ್ರೆ ಅದು ಅಷ್ಟೇ ಪ್ರಮಾಣದಲ್ಲಿ ಬೆಳೆಯುತ್ತಾ ಬರುತ್ತೆ. ನೀವು ಅದು ಯಾವುದೋ ಒಂದು ಟೊಮೆಟೋನೋ ಅಥವಾ ಮಾವ ಯಾವ ಥರದ್ದು ಕಣ್ಣು ಮುಂದೆನೇ ಇಷ್ಟು ಬೆಳೆದಿದೆ ಇಷ್ಟು ಬೆಳೆದಿದೆ ಅಂತ ನೀವು ಆ ರೀತಿಯಲ್ಲಿ ಮೀನನ್ನೆಲ್ಲ ನೀವು ಇದು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಮೀನಿನ ಆಹಾರವನ್ನು ಉಪಯೋಗ ಮಾಡೋದ್ರಲ್ಲಿ ಕೂಡ ದಯವಿಟ್ಟು ಗಮನ ವಹಿಸಬೇಕು. ಅದು ಆ ನೀರನ್ನು ಹಾಳಾಗ್ದಾಗೆ ನೋಡ್ಕೋಬೇಕು, ಹಾಗೂ ಅಲ್ಲಿರುವಂಥ ಸುತ್ತಮುತ್ತಲ ಪರಿಸರವನ್ನು ಕೂಡ ಹಾಳು ಮಾಡದಿದ್ದಾಗೆ ನೋಡ್ಕೋಬೇಕು.
1: ಡಾಕ್ಟರ್ ಚೇತನ್ ಅವರೇ, ಈಗ ಮೀನು ಸಾಕಾಣಿಕೆಯಲ್ಲಿ ಆಂಟಿಬಯೋಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತ ಇದೆ, ನಮ್ಮ ರೈತರು ಏನು ಮಾಡಬೇಕು ಅದಕ್ಕೆ?
0: ನಾನು ಆಗಲೇ ಹೇಳಿದಂಗೆ ಆಂಟಿಬಯೋಟಿಕ್ಸ್ ಯಾವಾಗ ಅಂತಂದರೆ ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ ಉಪಯೋಗಿಸಿ. ಮೀನಿಗೆ ಏನೋ ಒಂದು ಆರೋಗ್ಯ ಸಮಸ್ಯೆ ಇದೆ, ಯಾವುದೊಂದು ರೋಗ ಬಂದು, ಆ ರೋಗ ಬಂದಾಗ ಕೂಡ ಯಾವ ಆಂಟಿಬಯೋಟಿಕ್ ಉಪಯೋಗಿಸ್ಬೇಕು, ಯಾಕಂದರೆ ಪರಿಣಾಮಕಾರಿಯಾಗಬೇಕು ಆ ರೋಗನವನ್ನು ತಡೆಗಟ್ಟಲಿಕ್ಕೆ ಅಥವಾ ಹೆಚ್ಚಿನ ರೀತಿಯಲ್ಲಿ ಅದು ಪಸರಿಸದೆ ನಿಲ್ಲೋ ಹಾಗೆ. ಅದರ ಜೊತೆಗೆ ನೀವು ಆಂಟಿಬಯೋಟಿಕ್ಸನ್ನು ಉಪಯೋಗಿಸಿದ ಎಷ್ಟು ಆಂಟಿಬಯೋಟಿಕ್ಸ್ ಉಪಯೋಗಿಸ್ಬೇಕು ಅಂತ ಕೂಡ ನಾವು ಹೇಳಿರ್ತೇವೆ. ಅಥವಾ ಕೆಲವರು ಏನು ಮಾಡ್ತಾರೆ, ಎಲ್ಲಿ ಆಂಟಿಬಯೋಟಿಕ್ಸ್ನ ತಗೋತಾರೆ ಅವರೇ ಹೇಳಿದ ಪ್ರಕಾರ ಹಾಕ್ತಾರೆ. ಅದು ಹಾಕಿದ್ರೆ ಏನಾಗುತ್ತೆ, ಒಂದು ಹೆಚ್ಚಿನವರು ಅತಿಯಾದರೆ ಎಲ್ಲವೂ ವಿಷಾನೇ. ಅದಕ್ಕೋಸ್ಕರನೇ ಆಂಟಿಬಯೋಟಿಕ್ಸ್ನ ಸರಿಯಾದ ಪ್ರಮಾಣ ಸರಿಯಾದ ರೋಗಕ್ಕೆ ನಾವು ಕೊಡುವಂಥ ಟ್ರೀಟ್ಮೆಂಟ್ ಆಗಿರಬೇಕು ಹೊರತು ಅದು ಸುಮ್ಮನೆ ಎಲ್ಲ ಹೊಂಡವನ್ನು ಶುಚಿಗೊಳಿಸಕ್ಕಂತ ಉಪಯೋಗಿಸ್ಬಿಟ್ರೆ ಹಲವಾರು ರೀತಿಯಲ್ಲಿ, ಯಾಕಂದರೆ ಆಂಟಿಬಯೋಟಿಕ್ಸ್ ಅಷ್ಟು ಈಸಿಯಾಗಿ ಅಥವಾ ಸುಲಭವಾಗಿ ನಾವು ನೀರಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೀರಿನ ದೇಹದಲ್ಲಾಗಿರ್ಬೋದು ಅಥವಾ ಆ ನೀರನ್ನು ಬಳಕೆ ಮಾಡಿ ಬೆಳೆದಿರೋಂಥ ಹಲವಾರು ಕೃಷಿಗಳಾಗಿರ್ಬೋದು ಅದಕ್ಕೆ ಹಾನಿಕಾರಕ ಅಥವಾ ಮಾರಕ ಆಗಿರುತ್ತೆ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಯಾವುದೇ ಆ್ಯಂಟಿಬಯೋಟಿಕ್ಸ್ನ ಉಪಯೋಗಿಸುವ ಸರಿಯಾದ ಪ್ರಮಾಣ ಸರಿಯಾದ ರೀತಿ ಸುಮ್ಮನೆ ಯಾವುದೇ ಆ್ಯಂಟಿಬಯೋಟಿಕ್ಸ್ನ ಉಪಯೋಗಿಸ್ಬೇಡಿ. ಇದನ್ನು ನಾನು ರೈತರಿಗೆ ಕೇಳ್ಕೊಳ್ಳೋದು.
1: ಬಯೋಪ್ಲಾಕ್, ರಾಸ್ ಮತ್ತು ಅಕ್ವಾಫೋನಿಕ್ ಇದರಂತಹ ಆಧುನಿಕ ತಂತ್ರಜ್ಞಾನಗಳು ನೀರಿನ ಸಂರಕ್ಷಣೆಗೆ ಏನಾದರೂ ಸಹಾಯ ಮಾಡ್ಬೋದಾ?
0: ಈ ಮೂರು ಏನು ತಂತ್ರಜ್ಞಾನಗಳಿದೆ, ಇದು ಏನಂದರೆ ಕಡಿಮೆ ಜಾಗದಲ್ಲಿ ಕಡಿಮೆ ಪ್ರಮಾಣದ ನೀರನ್ನು ಬಳಕೆ ಮಾಡಿ ಮೀನನ್ನು ಉತ್ಪಾದನೆ ಮಾಡುವಂಥ ತಂತ್ರಜ್ಞಾನಗಳು. ಈ ತಂತ್ರಜ್ಞಾನಗಳನ್ನು ಸೃಷ್ಟಿ ಮಾಡಿದಂಥ ಮೂಲ ಸ್ಥಾನಗಳೇನಿದೆ ಅಲ್ಲೆಲ್ಲ ನೀರಿನ ಕೊರತೆ ಇರೋವಂಥ ಜಾಗಗಳಲ್ಲಿ, ಅದಕ್ಕೋಸ್ಕರನೇ ಎಲ್ಲೆಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ ಅದರ ಕೊರತೆ ಹೆಚ್ಚಿದೆ ಅಂತ ಇದರಲ್ಲಿ ಕಡಿಮೆ ಜಾಗದಲ್ಲಿ ಈಗ ನಾವು ಬಯೋಫ್ಲಾಕ್ ಅಂತ ಹೇಳಿದಂಗೆ ಆ ಬಯೋಫ್ಲಾಕ್ ಇದರಲ್ಲಿ ತ್ಯಾಜ್ಯವನ್ನೇ ಆಹಾರವಾಗಿ ಪರಿವರ್ತನೆ ಮಾಡುವಂಥ ತಂತ್ರಜ್ಞಾನ. ಅದಕ್ಕೆ ಹೆಚ್ಚಿನ ಪ್ರಮಾಣದ ನೀರನ್ನು ಬಳಕೆ ಮಾಡಬೇಕು ಅನ್ನೋದಿಲ್ಲ. ಈಗ ರೀಸರ್ಕ್ಯುಲೇಟ್ರಿ ಅಕ್ವಕಲ್ಚರ್ ಸಿಸ್ಟಮ್ RAS ಅಂದರೆ ಅದರ ಹೆಸರಲ್ಲೇ ಇದೆ, ರೀಸರ್ಕ್ಯುಲೇಟ್ರಿ ಅಂತ. ಅಂದರೆ ಆ ಬಳಕೆಯಾದ ನೀರನ್ನೇ ಮತ್ತೆ ಶುಚಿಗೊಳಿಸಿ ಮತ್ತೆ ಅದನ್ನೇ ಉಪಯೋಗ ಮಾಡುವಂಥದ್ದು. ಇನ್ನು ಅಕ್ವಾಫೋನಿಕ್ಸಲ್ಲಿ ನಿಮಗೆ ಗೊತ್ತಿರುವಂಥದ್ದು ಯಾವುದೇ ಥರದ ಮಣ್ಣಿನ ಬಳಕೆ ಇಲ್ಲ, ಅದೇ ನೀರನ್ನು ಮತ್ತೆ ರೀಸರ್ಕ್ಯುಲೇಷನ್ ಮಾಡೋದ್ರ ಮುಖಾಂತರ ಅದರ ಗಿಡಗಳನ್ನು ಬೆಳೆಸಿ ಮೀನುಗಳ ತ್ಯಾಜ್ಯದಿಂದ ಅದಕ್ಕೆ ಗೊಬ್ಬರಗಳನ್ನು ಮಾಡಿ ಈ ಮೀನನ್ನು ಕೂಡ ಬೆಳವಣಿಗೆ ಮಾಡಿ ಹಲವಾರು ತರಕಾರಿ ಸೊಪ್ಪು ಸಸಿಗಳನ್ನು ಬೆಳೆಸುವಂಥ ವ್ಯವಸ್ಥೆ ಆಗಿರುತ್ತೆ ಈ ತಂತ್ರಜ್ಞಾನ. ಈ ಥರದ ತಂತ್ರಜ್ಞಾನಗಳಿಂದ ನಾವು ಜಲಸಂಪನ್ಮೂಲಗಳ ಮೇಲೆ ಆಗುವಂಥ ಒಂದು ಏನು ಸ್ಟ್ರೆಸ್ ಇದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಹೀಗಾಗಿ ಹಲವಾರು ಹೊಸ ತಂತ್ರಜ್ಞಾನ ಕೂಡ ನಾವು ಮೀನುಗಾರಿಕೆಯಲ್ಲಿ ನೋಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅವು ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಲಾಭದಾಯಕವಾಗುವ ರೀತಿಯಲ್ಲಿ ಅದನ್ನು ರಿಫೈನ್ಮೆಂಟ್ ಅಂತ ಹೇಳಿದೆ, ಟೆಕ್ನಾಲಜಿ ರಿಫೈನ್ಮೆಂಟ್, ಅದು ಆಗುವಂಥ ಕೆಲಸಗಳು ನಡೀತಾ ಇದೆ ಈಗಾಗಲೇ.
1: ಮೀನು ಸಾಕಾಣಿಕೆಯಲ್ಲಿ ನೀರಿನ ಮರುಬಳಕೆ, ವಾಟರ್ ರಿಯೂಸ್ ಏನು ನಾವು ಮಾಡ್ತೇವಲ್ಲ, ಇವುಗಳಲ್ಲಿ ಯಾವ ವಿಷಯಗಳ ಮೇಲೆ ನಾವು ಗಮನ ಹರಿಸಬೇಕು ಡಾಕ್ಟರ್ ಚೇತನ್ ಅವರೇ?
0: ಈಗ ನೀರು ಯಾವಾಗಲೂ ಅಷ್ಟೇ, ಯಾವುದೇ ಕೃಷಿಯನ್ನು ಮಾಡಿ ಅದು ಮೀನು ಕೃಷಿಯಲ್ಲಿ ನಾವು ಉದಾಹರಣೆ ತಗೊಂಡಾಗ ನೀರನ್ನು ಯಾವತ್ತಿಗೂ ನಾವು ಪ್ರತಿಯೊಬ್ಬ ರೈತರಲ್ಲಿ ಕೇಳ್ಕೊಳ್ಳೋದು ಅದನ್ನು ಅದರ ವೇಸ್ಟಾಗಿ ತೊರೆಗಳಿಗಾಗಿರ್ಬೋದು ಅಥವಾ ಇದಕ್ಕೆ ಬಿಡಬೇಡಿ, ನೀವು ಆ ನೀರನ್ನು ಹಲವಾರು ಕೃಷಿಗಳಿಗೆ ಬಳಕೆ ಮಾಡಿ, ನೀವು ಯಾವುದೇ ಬೆಳೆಯನ್ನು ಮಾಡಿ, ನೀವು ಹಣ್ಣು ತರಕಾರಿ ಅಥವಾ ಸೊಪ್ಪು ಬೆಳೆಸ್ತೀರಾ ಅಥವಾ ನೀವು ಪ್ಲಾಂಟೇಷನ್ ಕ್ರಾಪ್ಸ್ ಇರ್ಬೋದು ಎಲ್ಲದಕ್ಕೂ ಬಳಕೆ ಮಾಡಿ, ಅದು ಹೆಚ್ಚು ಉಪಯೋಗ ಆಗುತ್ತೆ. ಯಾಕಂದರೆ ಮೀನಿನ ತ್ಯಾಜ್ಯ ಇರುತ್ತೆ, ಅದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇರುತ್ತೆ, ಅದಕ್ಕೆ ನೈಸರ್ಗಿಕ ಆಹಾರ ಬೆಳವಣಿಗೆಗೋಸ್ಕರ ಗೊಬ್ಬರಗಳನ್ನು ಬಳಸಿರ್ತೀವಿ, ಅದರಿಂದ ಪೋಷಕಾಂಶಗಳು ಜಾಸ್ತಿ ಇರುತ್ತೆ, ಇದು ಪ್ರತಿಯೊಂದು ಗಿಡಗಳಿಗೂ ಕೂಡ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಸುಮ್ಮನೆ ನೀವು ನದಿಗಳ ತೊರೆಗಳಿಗೋ ಅಥವಾ ಯಾವುದಕ್ಕೋ ಕೆರೆಗಳಿಗೋ ಬಿಟ್ಟು ಹಾಳು ಮಾಡ್ಕೋಬೇಡಿ. ಆ ನೀರನ್ನು ಮರುಬಳಕೆ ಮಾಡೋದ್ರಿಂದ ನಿಮಗೆ ಮೀನಿನ ಬೆಳವಣಿಗೆ ಜೊತೆಗೆ ಬೇರೆ ಬೆಳವಣಿಗೆಯನ್ನು ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಈಗ ಹಲವಾರು ಕೃಷಿ ಹೊಂಡಗಳಲ್ಲಿ ನಾವು ಹೇಳುವಂಥದ್ದು ಇದನ್ನೇ, ಕೃಷಿ ಹೊಂಡಗಳಲ್ಲಿ ನಾವು ಹಲವಾರು ಸಂಶೋಧನೆ ನಾವು ಖುದ್ದಾಗಿ ಮಾಡಿರೋದ್ರಿಂದ ಅಡಿಕೆ ಬೆಳೆಗಾರರು ದಕ್ಷಿಣ ಕನ್ನಡದಲ್ಲಿ ಈ ಒಂದು ಸಂಶೋಧನೆಯನ್ನು ನಾವು ಮಾಡಿರೋ ಕೆಲವು ಅಡಿಕೆ ಭಾಗಕ್ಕೆ ನಾವು ಬೋರ್ವೆಲ್ಲಿಂದನೋ ಅಥವಾ ಮಾಮೂಲಿ ತೊರೆಗಳನ್ನು ಬಂದಿರೋ ನೈಸರ್ಗಿಕ ನೀರನ್ನು ಬಿಟ್ಟಿದ್ದೇವೆ. ಮೀನು ಕೃಷಿ ಮಾಡುತ್ತಿರುವಂಥ ಹೊಂಡಗಳಲ್ಲಿ ನಾವು ಉಪಯೋಗಿಸಿದಂಥ ನೀರು ಬೆಳವಣಿಗೆ ಗಿಡದ ಫಲವತ್ತತೆ ಕೂಡ ಹೆಚ್ಚಾಗಿದೆ, ಹೆಚ್ಚಿನ ಆದಾಯವನ್ನು ಹೊಂದಿದೆ. ಇದು ಕೃಷಿಕರೇ ತಾವಾಗಿ ಕಂಡುಕೊಂಡಿರೋದ್ರಿಂದ ಇವತ್ತು ಎಲ್ಲರೂ ಕೂಡ ತಮ್ಮ ಕೃಷಿ ಹೊಂಡಗಳನ್ನು

0: ಮೀನು ಸಾಕಾಣಿಕೆಯನ್ನು ಒಂದು ಪ್ರಮಾಣದಲ್ಲಿ ಉಪಯೋಗಿಸ್ತಾರೆ, ಅದರಿಂದ ಬರುವಂಥ ನೀರಿನ ಉತ್ತಮ ಪೋಷಕಾಂಶಗಳಿರುವಂಥ ನೀರನ್ನು ಬಳಕೆ ಮಾಡೋದಕ್ಕೋಸ್ಕರ ಮೀನು ಸಾಕಾಣಿಕೆ ಮಾಡ್ತಾ ಇರೋದು ತುಂಬ ಸಂತೋಷ ಆಗುತ್ತೆ.
1: ಅಂದರೆ ಜಲ ಸಂಪನ್ಮೂಲಗಳ ಕಡೆ ಜಾಸ್ತಿ ಲಕ್ಷ್ಯ ಹಾಕ್ತಾ ಇದ್ದಾರೆ.
0: ಹೌದು, ಅದರ ಬೇರೆ ಗಮನ ಹರಿಸೋದ್ರ ಜೊತೆಗೆ ಯಾವುದೇ ಥರದ ನೀರನ್ನು ಕೂಡ ಪೋಲು ಮಾಡದೆ ಅದನ್ನು ಸದ್ಬಳಕೆ ಮಾಡಲಿಕ್ಕೆ ಇವೆಲ್ಲ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದು ರೈತರಲ್ಲಿ ಇರುವಂಥ ಶಕ್ತಿ ಅದು.
1: ಡಾಕ್ಟರ್ ಚೇತನ್ ಅವರೇ, ಹವಾಮಾನ ಬದಲಾವಣೆಯಿಂದ ಮುಂಬರುವ ದಿನಗಳಲ್ಲಿ ಮೀನು ಸಾಕಾಣಿಕೆಗೆ ಎದುರಾಗಬಹುದಂತಹ ಪ್ರಮುಖ ಸವಾಲುಗಳು ಯಾವ್ಯಾವುದಿರ್ಬೋದು?
0: ಮೊದಲನೇದಾಗಿ ನಾವು ಹೇಳಿದ್ರು, ಈಗ ಹಲವಾರು ಹವಾಮಾನ ಬದಲಾವಣೆಗಳ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಒಂದನೇದಾಗಿ ಮಳೆಗಾಲ ಕೈ ಕೊಡುವಂಥದ್ದಾಗಿರ್ಬೋದು, ಅದರ ಜೊತೆಗೆ ನೀರಿನ ಪ್ರಮಾಣ ಕಡಿಮೆ ಆದಾಗ ಹಲವಾರು ಸಮಸ್ಯೆಗಳೇ ಬರುತ್ತೆ, ಅದು ಮೀನು ಕೃಷಿಗೆ ನೇರವಾಗಿ ಪ್ರಭಾವ ಬೀರುತ್ತೆ. ಎರಡನೇದಾಗಿ ಈಗ ಒಂದೇ ಜಾಗದಲ್ಲಿ ಹಲವಾರು ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದ್ದರೆ ಮೀನುಗಳು ಸರಿಯಾದ ನೈಸರ್ಗಿಕ ರೀತಿಯಲ್ಲಿ ಬೆಳವಣಿಗೆ ಬರೋದಿಲ್ಲ, ಅದರ ಅವಧಿ ಹೆಚ್ಚಾಗ್ಬೋದು, ಆವಾಗ ನಮಗೆ ಲಾಭ ಕಡಿಮೆ ಆಗುತ್ತೆ. ಯಾಕಂದರೆ ಖರ್ಚು ಜಾಸ್ತಿ ಆಗುತ್ತೆ ಹೆಚ್ಚಿನ ದಿನಗಳಾಗಿರೋದ್ರಿಂದ. ಯಾಕಂದರೆ ಆಹಾರ ನೀಡಬೇಕು, ಅದರ ನಿರ್ವಹಣೆ ಇರಬೇಕು, ಅಥವಾ ನಿರ್ವಹಣೆ ಮಾಡುವಂಥವ್ರಿಗೆ ಸಂಬಳವನ್ನು ಕೊಡಬೇಕು, ಈ ಥರದ್ದೆಲ್ಲ ಇರುತ್ತೆ. ಅದರ ಜೊತೆಗೆ ಕೆಲವು ಹವಾಮಾನ ಬದಲಾವಣೆಗಳಿಂದ ಹೊಸ ರೋಗಗಳ ಉದ್ಭವವು ಸಾಧ್ಯ ಆಗುತ್ತೆ. ಈ ರೋಗಗಳು ಅದು ನೀರಿಂದ ಬರ್ಬೋದು, ಮಣ್ಣಿಂದ ಬರ್ಬೋದು, ಅಥವಾ ಗಾಳಿ ಮುಖಾಂತರ ಹೊಂಡಗಳಿಗೆ ಬರುವಂಥದ್ದು, ಅಥವಾ ಮೀನುಗಳು ಬೇರೆ ಜಾಗದಿಂದ ವಲಸೆ ಹೋಗಿ, ಈಗ ನಾವು ಕೆಲವು ಮೀನು ತಳಿಗಳನ್ನು ಹೇಳ್ತೀವಿ, ಒಂದು ಹೊಂಡದಿಂದ ಇನ್ನೊಂದು ಹೊಂಡಕ್ಕೆ ಅದು ವಲಸೆ ಹೋಗುವಂಥದ್ದು, ಅದರಲ್ಲಿ ಹೆಚ್ಚಾಗಿ ಕ್ಯಾಟ್ ಫಿಶ್ಗಳಂತ ಹೇಳ್ತೇವೆ, ಇದರಿಂದ ಬರುವಂಥ ಸಾಧ್ಯತೆಗಳು ಇರುತ್ತೆ. ಹವಾಮಾನ ಬದಲಾವಣೆಗಳಿಂದ ಒಂದು ಮೀನಿನ ನೈಸರ್ಗಿಕ ಪದ್ಧತಿ ಏನಿದೆ, ಅದು ಬೆಳವಣಿಗೆಗಾಗಿರ್ಬೋದು, ಸಂತಾನೋತ್ಪತ್ತಿಗಾಗಿರ್ಬೋದು, ಅಥವಾ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವಲಸೆ ಹೋಗುವಂಥದ್ದು, ಎಲ್ಲ ಬದಲಾವಣೆಗಳಾದಾಗ ಈ ಸಮತೋಲನವನ್ನು ಕಳ್ಕೊಂಡಾಗ ನಂತರ ನಮಗೆ ಮೀನು ಬೆಳವಣಿಗೆನೂ ಇರೋದಿಲ್ಲ, ಆದಾಯನೂ ಇರೋದಿಲ್ಲ. ಅದಕ್ಕಾಗಿ ಹವಾಮಾನದ ಅನುಗುಣವಾಗಿ, ನಮ್ಮ ಜಾಗದ ಅನುಗುಣವಾಗಿ, ಅಲ್ಲಿ ಲಭ್ಯತೆ ಇರುವಂಥ ಮೀನಿನ ತಳಿಗಳ ಅನುಗುಣವಾಗಿ ನಾವು ಆ ತಂತ್ರಜ್ಞಾನವನ್ನು ಬಳಕೆ ಮಾಡೋದು ಸೂಕ್ತ ಆಗುತ್ತೆ.
1: ಕೊನೆಯದಾಗಿ, ಪರಿಸರ ಕಾಪಾಡಿಕೊಂಡು ಉತ್ತಮ ಆದಾಯ ಪಡಿಬೇಕಂದ್ರೆ ಮೀನುಗಾರರು ಯಾವ ರೀತಿ ಸಲಹೆಯನ್ನು ಇಷ್ಟಪಡ್ತಾರೆ?
0: ಮೊದಲನೇದಾಗಿ ಉತ್ತಮ ಕೃಷಿಯನ್ನು ಮಾಡಲಿಕ್ಕೆ ಅದರ ತಂತ್ರಜ್ಞಾನದ ಎಲ್ಲ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಪಡ್ಕೊಳ್ಳಿ. ಅದಕ್ಕೆ ಸೂಕ್ತವಾದಂಥ ಹಲವಾರು ಇಲಾಖೆಗಳಿದೆ, ಹತ್ತಿರ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ರೈತ ಸಂಪರ್ಕ ಕೇಂದ್ರಗಳಿದೆ, ಇಲಾಖೆಗಳ ಜೊತೆಗೆ ಸಂಶೋಧನಾ ಕೇಂದ್ರಗಳಿದೆ, ವಿಶ್ವವಿದ್ಯಾಲಯಗಳಿದ್ದಾವೆ, ಅದರಲ್ಲಿ ಪೂರಕವಾದ ಮಾಹಿತಿಯನ್ನು ಪಡ್ಕೊಳ್ಳಿ. ಅದರ ಜೊತೆಗೆ ನೀವು ಮಾಡ್ತಿರೋ ಕೃಷಿಯನ್ನು ನೀವು ಹೆಚ್ಚಾಗಿ ಯಾವುದೇ ಸಮಸ್ಯೆಯಲ್ಲಿ ಪರಿಸರದ ಮೇಲೆ ಹಾನಿಕಾರಕ ಆಗದೇ ಇದ್ದಾಗೆ ಮುಂದಿನ ಪೀಳಿಗೆಗೆ ಸಂಪನ್ಮೂಲಗಳನ್ನು ನಾವು ಉಳಿಸೋ ರೀತಿಯಲ್ಲಿ ಹಾಗೂ ಹೆಚ್ಚಿನ ಲಾಭದಾಯಕವಾಗಿ ಮಾಡಿಕೊಳ್ಳಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಬಹುದು. ಇದರ ಜೊತೆಗೆ ರೈತರಲ್ಲೇ ಇರುವಂಥ ಶಕ್ತಿ ಇದು, ಅವರು ಅವರ ಒಂದು ಕೃಷಿಯನ್ನು ಲಾಭದಾಯಕವಾಗಿ ಅಥವಾ ಯಶಸ್ವಿಯಾಗಿ ಮಾಡಲಿಕ್ಕೆ ತಾವು ಮಾಡುವಂಥ ಪ್ರಯತ್ನಗಳು ಮುಖ್ಯ. ಅದರಲ್ಲಿ ಒಂದು ಜಲಸಂಪನ್ಮೂಲಗಳನ್ನು ಹೆಚ್ಚಿನ ರೀತಿಯಲ್ಲಿ ಸಂರಕ್ಷಣೆ ಮಾಡಿ ಕಡಿಮೆಯಾಗಿ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಿ ಅದನ್ನು ಉಳಿಕೆ ಮಾಡೋದ್ರಿಂದ ಎಲ್ಲ ಕೃಷಿ ಏನಿದೆ ನಾವು ಯಶಸ್ವಿಯಾಗಿ ಸುಸ್ಥಿರ ಮೀನುಗಾರಿಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ನಾವು ಸುಸ್ಥಿರ ಮೀನುಗಾರಿಕೆಯಲ್ಲಿ ಇನ್ನೂ ಹಲವಾರು ವಿಷಯಗಳನ್ನು ನಾವು ಒಗ್ಗೂಡಿಸ್ಬೋದು. ಈ ಸುಸ್ಥಿರ ಮೀನುಗಾರಿಕೆಯಲ್ಲಿ ನಾವು ಮುಂದಿನ ಪೀಳಿಗೆಗಳ ಬಗ್ಗೆ ಮಾತಾಡ್ತಿದ್ವಿ. ನಾವು ಬರೀ ಜರಿ ಸಂಪನ್ಮೂಲಗಳನ್ನು ಕೊಟ್ಟರೆ ಸಾಕಾಗೋದಿಲ್ಲ, ಅದರ ಜೊತೆಗೆ ನಾವು ಮಾಡ್ತಾ ಇರುವಂಥ ಹಲವಾರು ಕೃಷಿಗಳಿಂದ ಆಗುವಂಥ ಸಮಸ್ಯೆಗಳೇನಿದೆ, ಅದು ನೀರಿನ ಮೇಲೆ ಆಗಿರ್ಬೋದು ಅಥವಾ ಮಣ್ಣಿನ ಮೇಲೆ ಆಗಿರ್ಬೋದು ಅಥವಾ ರೋಗಗಳ ಉದ್ಭವ ಆಗಿರ್ಬೋದು, ಈ ಎಲ್ಲವನ್ನು ನಾವು ಕಡಿಮೆ ಮಾಡೋದ್ರಿಂದ ಮುಂದಿನ ಪೀಳಿಗೆಗಳಿಗೆ ಉತ್ತಮ ಆಹಾರವನ್ನು ಈಗಲೇ ನಾವು ಕೊಡೋದ್ರ ಮುಖಾಂತರ ಅವರು ಮುಂದಿನ ದಿನಗಳಲ್ಲಿ ಬಳಕೆ ಮಾಡಿ ಆ ಸಂಪನ್ಮೂಲಗಳಿಂದ ಹೆಚ್ಚು ಆದಾಯವನ್ನು ಅಥವಾ ಈ ನಮ್ಮ ದೇಶಕ್ಕೆ ಕೊಡುಗೆ ನೀಡುವುದನ್ನು ನಾವು ಈಗಲಿಂದನೇ ಸಿದ್ಧ ಮಾಡಲಿಕ್ಕೆ ಸಾಧ್ಯ ಆಗ
1: ಅಂದರೆ ಈಗ ಆರ್ಥಿಕವಾಗೂ ತಾವು ಸಬಲರಾಗಬಹುದು ಅನ್ನೋ ಒಂದು ವಿಚಾರ ಬಂದಾಗ ಸಾಕಷ್ಟು ರೈತರು ತಮ್ಮ ಹೊಲಗಳಲ್ಲಿ ಇರುವಂತಹ ಕೆರೆ ತೊರೆಗಳನ್ನು ಉಪಯೋಗಿಸ್ಕೊಂಡು ಅದನ್ನು ಕೂಡ ತಾವು ಮೀನುಗಾರಿಕೆ ಮಾಡಬಹುದು ಅಂತ ಯೋಚನೆ ಬಂದಾಗ ಸಾಕಷ್ಟು ವಿಚಾರ ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಇದಕ್ಕೂ ಕೈ ಹಾಕಿದ್ದಾರೆ ಅನೇಕರು.
0: ಹೌದೌದು, ಹಲವಾರು ಕೃಷಿಕರು ಈಗ ಮೀನುಗಾರಿಕೆಗೆ ಮಾಡಿದ್ದಾರೆ. ಯಾಕಂದ್ರೆ ಮೊದಲು ಕೃಷಿ ಹೊಂಡಗಳನ್ನು ಸುಮ್ಮನೆ ನೀರಿಗಾಗಿ ಬಳಕೆ ಮಾಡ್ತಾ ಇದ್ರು, ನೀರು ಶೇಖರಣೆಗೆ ಮಾತ್ರ. ಆದರೆ ಈಗ ಅದರಲ್ಲಿ ಮೀನು ಸಾಕಾಣಿಕೆ ಮಾಡುವಂಥ ತಂತ್ರಜ್ಞಾನ ಕೂಡ ಇದೆ ಅಂತ ಹಲವಾರು ಜನಗಳಿಗೆ ಗೊತ್ತಿರಲಿಲ್ಲ. ಈಗ ಹಲವಾರು ಈ ಜಾಗತಿಕ ಮಾಧ್ಯಮಗಳಲ್ಲಾಗಿರ್ಬೋದು ಅಥವಾ ನಮ್ಮ ಏನು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ, ಹಲವಾರು ಕಾರ್ಯಕ್ರಮಗಳು ಇಲಾಖೆಗಳ ಮುಖಾಂತರ, ವಿಶ್ವವಿದ್ಯಾಲಯಗಳ ಮುಖಾಂತರ, ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡಿರೋದ್ರಿಂದ ಹೆಚ್ಚು ಕೃಷಿಕರು ಈಗ ಮೀನುಗಾರಿಕೆಗೆ ಸೇರಿರುವಂಥದ್ದು. ಇದರೊಟ್ಟಿಗೆ ಹಲವಾರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಬಂದಿರುವಂಥ ಅನುದಾನದ ಇದಾಗಿರುವ ಹಲವಾರು ಸ್ಕೀಮ್ಸ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಇರ್ಬೋದು, ಈ ಥರದ್ದೊಂದು ಕಾರ್ಯಕ್ರಮಗಳಿಂದ ಹೆಚ್ಚು ರೈತರು ಇದರ

0: ಆಸಕ್ತಿ ತೋರಿಸಿ ಬರೀ ರೈತರೇ ಅಂತಲ್ಲ, ಯುವಕರು, ಗ್ರಾಮೀಣ ಯುವಕರು, ಯುವತಿಯರು ಮೀನು ಕೃಷಿಯನ್ನು ಬಳಕೆ ಮಾಡಿಕೊಂಡು ಅದರಿಂದ ಆದಾಯ ಪಡೀಲಿಕ್ಕೆ ಅಥವಾ ಸಬಲರಾಗಲಿಕ್ಕೆ ಹಲವಾರು ಜನಗಳು ಈಗಾಗಲೇ ಮುಂದೆ ಬಂದಿದ್ದಾರೆ. ಅದರಿಂದ ಯಶಸ್ವಿ ಉದ್ಯಮಿಗಳಾಗಿರೋದು ಕೂಡ ನಮ್ಮಲ್ಲಿ ಹಲವಾರು ನಿದರ್ಶನಗಳಿವೆ. ಇದರಲ್ಲಿ
1: ತುಂಬ ಸಂತೋಷ ಡಾಕ್ಟರ್ ಚೇತನ್ ಅವರೇ. ಪ್ರಸ್ತುತ ದಿನದಲ್ಲಿ ಸುಸ್ಥಿರ ಮೀನುಗಾರಿಕೆ ಮತ್ತು ಜಲಸಂಪನ್ಮೂಲಗಳ ರಕ್ಷಣೆ ಬಗ್ಗೆ ನಮ್ಮ ಯುವಕ ಯುವತಿಯರು ತುಂಬ ಈ ಬಗ್ಗೆ ವಿಚಾರ ಮಾಡಿದ್ದಾರೆ, ರಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ರೈತರಿಗೆ, ನಮ್ಮ ಮೀನುಗಾರರ ಮಕ್ಕಳಿಗೆ ಮತ್ತು ರೈತರಿಗೆ ಅತಿ ಉಪಯುಕ್ತವಾದ ಮಾಹಿತಿಯನ್ನು ಒದಗಿಸಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ಚೇತನ್ ಅವರಿಂದ ಬೇಕು ಅಂತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ
0: 9743942419. ಮತ್ತೊಮ್ಮೆ ಹೇಳ್ತೇನೆ, 9743942419.
1: ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಧನ್ಯವಾದಗಳು.

0: ಇದುವರೆಗೆ ಮಾಗಡಿ ತಾಲೂಕು ಸಾತನೂರಿನ ರಂಗಸ್ವಾಮಯ್ಯ ಹಾಗೂ ಸಂಗಡಿಗರಿಂದ ಕೋಲಾಟದ ಪದ ಕೇಳಿದಿರಿ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ

0: ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಸಮಯ 7:34. ಆಕಾಶವಾಣಿ ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆ 2026 ಅಳವಡಿಕೆ. ಜಾಗತಿಕ ಸಂಘರ್ಷ, ಭಯೋತ್ಪಾದನೆ ವಿರುದ್ಧ ಬ್ರಿಕ್ಸ್ ತೀವ್ರ ಕಳವಳ. ಕ್ರೀಡಾ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಉತ್ತೇಜನಕ್ಕೆ ಬ್ರಿಕ್ಸ್ ಸಮ್ಮತಿ, ಭಾರತದ ಪ್ರಸ್ತಾಪಗಳಿಗೆ ಒಪ್ಪಿಗೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆ ಜಾಗತಿಕ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ರಾಯಗಡದಲ್ಲಿ ವಿಶ್ವದಲ್ಲೇ ಸುದೀರ್ಘ ಸ್ಟೀಲ್ ಸ್ಲ್ಯಾಗ್ ರಸ್ತೆ ನಿರ್ಮಾಣ, ಗಿನ್ನಿಸ್ ವಿಶ್ವ ದಾಖಲೆ ಬರೆದ ಭಾರತ. ಮಹಿಳಾ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿಗಾಗಿ ಭಾರತ ಚೀನಾ ಹಣಾಹಣಿ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಶೃಂಗಸಭೆಯ ಮೊದಲ ದಿನವಾದ ಇಂದು ಐತಿಹಾಸಿಕ ನವದೆಹಲಿ ಘೋಷಣೆ 2026 ಅಳವಡಿಸಿಕೊಳ್ಳಲಾಗಿದೆ. ಇದರ ಮೂಲಕ ಬ್ರಿಕ್ಸ್ ರಾಷ್ಟಗಳು ಜಾಗತಿಕ ಧ್ರುವೀಕರಣ, ಅಂತಾರಾಷ್ಟೀಯ ಶಸ್ತಾಸ್ತ್ರ ವೆಚ್ಚದ ಏರಿಕೆ ಹಾಗೂ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸಿವೆ. ಸುಸ್ಥಿರ ಅಭಿವೃದ್ಧಿ, ಹಸಿವು ಮತ್ತು ಬಡತನದ ನಿರ್ಮೂಲನೆ ಹಾಗೂ ಹವಾಮಾನ ವೈಪರೀತ್ಯದ ಸವಾಲುಗಳನ್ನು ಎದುರಿಸಲು ಪ್ರತಿಯೊಂದು ದೇಶದ ದೃಷ್ಟಿಕೋನಗಳನ್ನು ಗೌರವಿಸುವ ಬಹುಪಕ್ಷೀಯ ವಿಧಾನವನ್ನು ಬ್ರಿಕ್ಸ್ ನಾಯಕರು ಬಲವಾಗಿ ಬೆಂಬಲಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಕುರಿತು ಕಳವಳ ವ್ಯಕ್ತಪಡಿಸಿದ ಬ್ರಿಕ್ಸ್ ಒಕ್ಕೂಟ, ಯುದ್ಧ ನಿರತ ದೇಶಗಳು ಗರಿಷ್ಠ ಸಂಯಮ ಕಾಯ್ದುಕೊಳ್ಳಬೇಕು ಮತ್ತು ವಿಶ್ವಸಂಸ್ಥೆಯ ನಿಯಮಾವಳಿಗಳಿಗೆ ಬದ್ಧವಾಗಿ ನಾಗರಿಕರು ಹಾಗೂ ನಾಗರಿಕರ ಮೂಲಸೌಕರ್ಯಗಳ ರಕ್ಷಣೆ ಮಾಡಬೇಕು ಎಂದು ಒತ್ತಾಯಿಸಿದೆ. ಅಂತಾರಾಷ್ಟೀಯ ಅಣುಶಕ್ತಿ ಸಂಸ್ಥೆಯ ಸಂಪೂರ್ಣ ಭದ್ರತಾ ವ್ಯಾಪ್ತಿಯಲ್ಲಿರುವ ಶಾಂತಿಯುತ ಪರಮಾಣು ಸೌಲಭ್ಯಗಳು ಮತ್ತು ನಾಗರಿಕ ಮೂಲಸೌಕರ್ಯಗಳ ಮೇಲಿನ ದಾಳಿಯನ್ನು ವಿರೋಧಿಸಿದ ನಾಯಕರು ಅಣು ಸುರಕ್ಷತೆಯನ್ನು ಸದಾ ಕಾಯ್ದುಕೊಳ್ಳಬೇಕು ಎಂದಿದ್ದಾರೆ. ಗಾಜಾಪಟ್ಟಿಯಲ್ಲಿ ತಕ್ಷಣದ ಕದನ ವಿರಾಮ ಜಾರಿ, ತಡೆರಹಿತ ಮಾನವೀಯ ನೆರವು ಪೂರೈಕೆ ಹಾಗೂ ಪ್ಯಾಲೆಸ್ತೀನ್ ಜನತೆಯ ನ್ಯಾಯಸಮ್ಮತ ಹಕ್ಕುಗಳ ಈಡೇರಿಕೆಯ ಮೂಲಕವೇ ಇಸ್ರೇಲ್ ಪ್ಯಾಲೆಸ್ತೀನ್ ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ ಸಾಧ್ಯ ಎಂದು ಪುನರುಚ್ಚರಿಸಲಾಗಿದೆ. ಇದೇ ವೇಳೆ ಯಾವುದೇ ರೂಪದ ಭಯೋತ್ಪಾದನೆಯನ್ನು ತೀಕ್ಷ್ಣವಾಗಿ ಖಂಡಿಸಿದ ಬ್ರಿಕ್ಸ್ ನಾಯಕರು ಕಳೆದ ವರ್ಷ ಏಪ್ರಿಲ್ 22 ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿದರು. ಗಡಿಯಾಚೆಗಿನ ಭಯೋತ್ಪಾದಕರ ಸಂಚಾರ, ಉಗ್ರವಾದಕ್ಕೆ ಹಣಕಾಸು ನೆರವು ಹಾಗೂ ಸುರಕ್ಷಿತ ಅಡಗು ತಾಣಗಳನ್ನು ಸಂಪೂರ್ಣವಾಗಿ ಮಟ್ಟಹಾಕಲು ಒಕ್ಕೂಟದ ದೇಶಗಳು ತಮ್ಮ ಬದ್ಧತೆಯನ್ನು ಪ್ರಕಟಿಸಿವೆ. ಕ್ರೀಡೆಯನ್ನು ಸಾಮಾಜಿಕ ಅಭಿವೃದ್ಧಿಯ ಮಾಧ್ಯಮ ಎಂದು ಗುರುತಿಸಿರುವ ಬ್ರಿಕ್ಸ್ ನವದೆಹಲಿ ಘೋಷಣೆ, ಭಾರತ ಪ್ರಸ್ತಾಪಿಸಿದ್ದ ಕ್ರೀಡಾ ತಂತ್ರಜ್ಞಾನ ಕಾರ್ಯಪಡೆ ರಚನೆ ಹಾಗೂ ಕ್ರೀಡಾ ಸಾಮಗ್ರಿಗಳ ಉತ್ಪಾದನಾ ಸಮಾವೇಶ ಆಯೋಜನೆಗೆ ಪೂರ್ಣ ಸಮ್ಮತಿ ಸೂಚಿಸಿವೆ. ಕ್ರೀಡಾಪಟುಗಳ ಪ್ರದರ್ಶನ ಮೌಲ್ಯ, ಪಾರದರ್ಶಕತೆ ಹಾಗೂ ಆಡಳಿತ ಸುಧಾರಣೆಯಲ್ಲಿ ತಂತ್ರಜ್ಞಾನದ ಪಾತ್ರ ಪ್ರಮುಖ ಎಂದು ಒಕ್ಕೂಟ ಪ್ರತಿಪಾದಿಸಿದೆ. ಕಳೆದ ತಿಂಗಳು ವಿಶಾಖಪಟ್ಟಣಂನಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಮಂಡಿಸಿದ್ದ ಪ್ರಮುಖ ಉಪಕ್ರಮಗಳಿಗೆ ಈ ಮೂಲಕ ಜಾಗತಿಕ ಮಾನ್ಯತೆ ದೊರೆತಂತಾಗಿದೆ. ಇದಕ್ಕೂ ಮುನ್ನ ಇಂದು ಬೆಳಿಗ್ಗೆ ನವದೆಹಲಿಯ ಭಾರತ ಮಂಟಪದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಗೆ ಚಾಲನೆ ದೊರೆಯಿತು. ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬ್ರಿಕ್ಸ್ ಒಕ್ಕೂಟದ ಅಧ್ಯಕ್ಷತೆ ಪ್ರತಿ ವರ್ಷ ಬದಲಾಗುತ್ತಿದ್ದರೂ ಸಂಸ್ಥೆಯ ಕಾರ್ಯಸಾಧನೆ ಮತ್ತು ವೇಗವನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಬ್ರಿಕ್ಸ್ ನಿರಂತರತೆ ಮತ್ತು

0: ಅನುಷ್ಠಾನ ವ್ಯವಸ್ಥೆಯನ್ನು ಪ್ರತಿಪಾದಿಸಿದರು. ಈ ನೂತನ ಚೌಕಟ್ಟು ಒಕ್ಕೂಟದ ಎಲ್ಲಾ ನಿರ್ಧಾರ ಮತ್ತು ಉಪಕ್ರಮಗಳ ನಿರಂತರ ಅನುಸರಣೆಗೆ ನೆರವಾಗಲಿದೆ. ಮುಂಬರುವ 20 ವರ್ಷಗಳಿಗಾಗಿ ಬ್ರಿಕ್ಸ್ ರಾಷ್ಟಗಳು ಮಹತ್ವಾಕಾಂಕ್ಷಿ ಕಾರ್ಯಸೂಚಿಯೊಂದಿಗೆ ಶ್ರಮಿಸಬೇಕಿದ್ದು, ಈ ಬದಲಾವಣೆ ಒಕ್ಕೂಟದ ಆಂತರಿಕ ಕಾರ್ಯಾಚರಣಾ ವ್ಯವಸ್ಥೆಯಿಂದ ಆರಂಭವಾಗಬೇಕು ಎಂದರು. ಇನ್ನು ಜಾಗತಿಕ ವ್ಯಾಪಾರಕ್ಕೆ ಅಪಾರ ಕೊಡುಗೆ ನೀಡುವ ನಾವಿಕರು ಎದುರಿಸುವ ತುರ್ತು ಸಂದರ್ಭಗಳಲ್ಲಿ ನೆರವಾಗಲು ಸಂಬಂಧಪಟ್ಟ ರಾಷ್ಟಗಳ ಕಡಲ ಪ್ರಾಧಿಕಾರಗಳು ಹಾಗೂ ರಾಜತಾಂತ್ರಿಕ ನಿಯೋಗಗಳನ್ನು ಬೆಸೆಯುವ ನಾವಿಕರ ತುರ್ತು ಬೆಂಬಲ ಜಾಲವನ್ನು ಸ್ಥಾಪಿಸಲು ಪ್ರಧಾನಿ ಕರೆ ನೀಡಿದರು. ಬ್ರಿಕ್ಸ್ ಯಾರ ವಿರುದ್ದವೂ ಕಾರ್ಯನಿರ್ವಹಿಸದೆ ಎಲ್ಲರನ್ನೊಳಗೊಳ್ಳುವ ಮನೋಭಾವದೊಂದಿಗೆ ಮುನ್ನಡೆಯುತ್ತಿದೆ ಎಂದರು. 18ನೇ ಬ್ರಿಕ್ಸ್ ಶೃಂಗಸಭೆಯ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಜಾಗತಿಕ ನಾಯಕರೊಂದಿಗೆ ಸರಣಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಿದರು. ಈ ವೇಳೆ ಪ್ರಧಾನಿಯವರು ಇಥಿಯೋಪಿಯಾ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ, ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಹಾಗೂ ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹಂಗ್ ಅವರೊಂದಿಗೆ ಪ್ರತ್ಯೇಕ ಭೇಟಿ ನಡೆಸಿ ಸಮಾಲೋಚಿಸಿದರು. ಉಭಯ ದೇಶಗಳ ನಾಯಕರು ವಾಣಿಜ್ಯ, ರಕ್ಷಣೆ ಮತ್ತು ಭದ್ರತೆ, ಸಾಂಸ್ಕೃತಿಕ ಸಂಬಂಧಗಳು ಹಾಗೂ ಸಾರ್ವಜನಿಕ ಸಹಭಾಗಿತ್ವದ ವಿಸ್ತರಣೆಯ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದ್ದಲ್ಲದೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ಹಂಚಿಕೊಂಡರು. ಇದೇ ವೇಳೆ ಪ್ರಧಾನಿಯವರು ಅಬುದಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರೊಂದಿಗೂ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಈ ಸಭೆಯಲ್ಲಿ ಭಾರತ ಮತ್ತು ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಮಹತ್ವವನ್ನು ಉಭಯ ನಾಯಕರು ಪುನರುಚ್ಚರಿಸಿದ್ದು, ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಎತ್ತರಕ್ಕೆ ಒಯ್ಯುವ ಕುರಿತು ಆಶಯ ವ್ಯಕ್ತಪಡಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ 18ನೇ ಬ್ರಿಕ್ಸ್ ಶೃಂಗಸಭೆಯ ಮೊದಲ ದಿನದ ಅಧಿವೇಶನ ಮುಕ್ತಾಯಗೊಂಡ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬ್ರಿಕ್ಸ್ ರಾಷ್ಟಗಳ ನಾಯಕರು ಭಾರತ್ ಮಂಟಪದ ಹೊರಭಾಗದಲ್ಲಿರುವ ಆವರಣದಲ್ಲಿ ಸಸಿಗಳನ್ನು ನೆಟ್ಟರು. ನಂತರ ಅವರು ಭಾರತ್ ಇನೋವೇಟ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಛತ್ತೀಸ್ಗಢದ ರಾಯ್ಗಢದಲ್ಲಿ ನಿರ್ಮಿಸಲಾದ 1.85 ಕಿಲೋಮೀಟರ್ ಉದ್ದದ ವಿಶ್ವದ ಅತ್ಯಂತ ಸುದೀರ್ಘ ಸ್ಟೀಲ್ ಸ್ಲ್ಯಾಗ್ ರಸ್ತೆಯು ಪ್ರಸಿದ್ಧ ಗಿನ್ನಿಸ್ ವಿಶ್ವ ದಾಖಲೆಯ ಗೌರವಕ್ಕೆ ಪಾತ್ರವಾಗಿದೆ. ಉಕ್ಕು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಹೊರಬರುವ ಉಪ ಉತ್ಪನ್ನವಾದ ಸ್ಟೀಲ್ ಸ್ಲ್ಯಾಗ್ ಅನ್ನು ಶುದ್ಧೀಕರಿಸಿ ರಸ್ತೆ ನಿರ್ಮಾಣದ ಜಲ್ಲಿ ಕಲ್ಲುಗಳಿಗೆ ಪರ್ಯಾಯವಾಗಿ ಬಳಸುವ ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಕ್ಕೆ ಈ ಯೋಜನೆಯು ಬೃಹತ್ ಮೈಲಿಗಲ್ಲಾಗಿದೆ. ನವದೆಹಲಿಯಲ್ಲಿ ಇಂದು ನಡೆದ ಗಿನ್ನಿಸ್ ವಿಶ್ವ ದಾಖಲೆ ಪ್ರಮಾಣಪತ್ರ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್, ಸಿಎಸ್ಐಆರ್ ಕೇಂದ್ರ ರಸ್ತೆ ಸಂಶೋಧನಾ ಸಂಸ್ಥೆ ಖಾಸಗಿ ವಲಯದ ಸಹಭಾಗಿತ್ವದೊಂದಿಗೆ ಈ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಎಂದು ತಿಳಿಸಿದರು. ಈ ಕ್ರಾಂತಿಕಾರಿ ತಂತ್ರಜ್ಞಾನ ರಸ್ತೆ ನಿರ್ಮಾಣ ವೆಚ್ಚವನ್ನು ಶೇಕಡ 40% ತಗ್ಗಿಸುವುದಲ್ಲದೆ ಸಾಂಪ್ರದಾಯಿಕ ರಸ್ತೆಗಳಿಗಿಂತ 4 ಪಟ್ಟು ಹೆಚ್ಚಿನ ಬಾಳಿಕೆ ಹಾಗೂ ಶಕ್ತಿಯನ್ನು ಒದಗಿಸಲಿದೆ ಎಂದು ಸಚಿವರು ವಿವರಿಸಿದರು. ಕಸದಿಂದ ರಸ ಎಂಬಂತೆ ಈ ರಸ್ತೆಗಳಿಗೆ ಸುಮಾರು 15 ವರ್ಷಗಳವರೆಗೆ ಯಾವುದೇ ರೀತಿಯ ನಿರ್ವಹಣೆ ಅಥವಾ ದುರಸ್ತಿಯ ಅಗತ್ಯ ಇರುವುದಿಲ್ಲ ಎಂದು ಅವರು ಹೇಳಿದರು. ಕೇಂದ್ರ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನವದೆಹಲಿಯಲ್ಲಿ ಇಂದು ಮಲೇಷ್ಯಾದ ಹೂಡಿಕೆ, ವ್ಯಾಪಾರ ಮತ್ತು ಕೈಗಾರಿಕಾ ಸಚಿವ ದತ್ತುಕ್ ಸಿರಿ ಜೋಹರಿ ಅಬ್ದುಲ್ ಘನಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಸಚಿವ ಪಿಯೂಷ್ ಗೋಯಲ್, ಸಭೆಯಲ್ಲಿ ಭಾರತ ಮಲೇಷ್ಯಾ ಆರ್ಥಿಕ ಸಹಭಾಗಿತ್ವವನ್ನು ಎರಡೂ ದೇಶಗಳು ಪರಿಶೀಲಿಸಿದ್ದು, ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆಯನ್ನು ಹೆಚ್ಚಿಸುವುದು, ಮಾರುಕಟ್ಟೆ ಪ್ರವೇಶವನ್ನು ಸುಧಾರಿಸುವುದು ಹಾಗೂ ಪರಸ್ಪರ ಪೂರಕ ಸಾಮರ್ಥ್ಯ ಹೊಂದಿರುವ ಕ್ಷೇತ್ರಗಳಲ್ಲಿ ಪೂರೈಕೆ ಸರಪಳಿ ಸಂಪರ್ಕಗಳನ್ನು ಬಲಪಡಿಸುವ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. 6 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಗ್ಯಾಂಗ್ಝೌ ಮತ್ತು ನವದೆಹಲಿ ನಡುವಿನ ಪ್ರಯಾಣಿಕ ವಿಮಾನ ಸಂಚಾರ ಸೇವೆ ಇದೇ 21ರಿಂದ ಪುನರಾರಂಭಿಸುವುದಾಗಿ ಚೀನಾ ಸದರ್ನ್ ಏರ್ಲೈನ್ ತಿಳಿಸಿದೆ. 2020ರಲ್ಲಿ ಕೋವಿಡ್-19 ಸಾಂಕ್ರಾಮಿಕದ ಬಳಿಕ ಭಾರತ ಚೀನಾ ನಡುವೆ ವಾಯುಯಾನ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಕ್ ಬ್ರಿಕ್ಸ್ ಶೃಂಗಸಭೆಗಾಗಿ ಭಾರತಕ್ಕೆ ಭೇಟಿ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸುತ್ತಿರುವ ಸಂದರ್ಭದಲ್ಲೇ ಈ ವಾಯುಯಾನ ಸೇವೆಯು ಪುನರಾರಂಭವಾಗುವ ಸಾಧ್ಯವಾಗಿದೆ. ಇದೇ ವರ್ಷದ ಮಾರ್ಚ್ನಲ್ಲಿ ಇಂಡಿಗೋ ಸಂಸ್ಥೆ ಶಾಂಘೈ ಮತ್ತು ಕೋಲ್ಕತ್ತಾ ನಡುವೆ ವಿಮಾನ ಹಾರಾಟ ಆರಂಭಿಸಿತ್ತು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇಂದು ನವದೆಹಲಿಯಲ್ಲಿ ನಡೆದ ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಐಸಿಎಐನ ಘಟಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮ ದೇಶದ 23 ಕೇಂದ್ರಗಳಲ್ಲಿ ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ ಸಚಿವರು ನೂತನವಾಗಿ ಮಾನ್ಯತೆ ಪಡೆದ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳಿಗೆ ಸದಸ್ಯತ್ವ ಪ್ರಮಾಣ ಪತ್ರಗಳನ್ನು ಪ್ರದಾನ ಮಾಡಿದರು. ಚೀನಾದ ಮೋಚಿಯಲ್ಲಿ ನಡೆಯುತ್ತಿರುವ ಮಹಿಳಾ ಜೂನಿಯರ್ ಏಷ್ಯಾ ಕಪ್ 2026 ಹಾಕಿ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಸೌತ್ ಕೊರಿಯಾ ತಂಡವನ್ನು 5-1 ಅಂತರದಲ್ಲಿ ಮಣಿಸಿ ಭಾರತ ಮಹಿಳಾ ತಂಡ ಫೈನಲ್ ಪ್ರವೇಶಿಸಿದೆ. ಇನ್ನು ಭಾರತ ತಂಡ ಫೈನಲ್ನಲ್ಲಿ ಚೀನಾ ತಂಡವನ್ನು ಎದುರಿಸಲಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಪರ ಸುಪ್ರಿಯಾ ತ್ರಿವಳಿ ಗೋಲು ಗಳಿಸಿದರೆ ಮಧು ಸಿದಾರ್ ಮತ್ತು ಸುಖವೀರ್ ಕೌರ್ ತಲಾ 1 ಗೋಲು ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆ 2026 ಅಳವಡಿಕೆ. ಜಾಗತಿಕ ಸಂಘರ್ಷ, ಭಯೋತ್ಪಾದನೆ ವಿರುದ್ಧ ಬ್ರಿಕ್ಸ್ ತೀವ್ರ ಕಳವಳ. ಕ್ರೀಡಾ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಉತ್ತೇಜನಕ್ಕೆ ಬ್ರಿಕ್ಸ್ ಸಮ್ಮತಿ, ಭಾರತದ ಪ್ರಸ್ತಾಪಗಳಿಗೆ ಒಪ್ಪಿಗೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆ ಜಾಗತಿಕ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ರಾಯಗಢದಲ್ಲಿ ವಿಶ್ವದಲ್ಲೇ ಸುದೀರ್ಘ ಸ್ಟೀಲ್ ಸ್ಲಾಗ್ ರಸ್ತೆ ನಿರ್ಮಾಣ, ಗಿನ್ನಿಸ್ ವಿಶ್ವ ದಾಖಲೆ ಬರೆದ ಭಾರತ. ಮಹಿಳಾ ಏಷ್ಯಾಕಪ್ ಹಾಕಿ ಪ್ರಶಸ್ತಿಗಾಗಿ ಭಾರತ ಚೀನಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಸೆಮಿಕಂಡಕ್ಟರ್ ವಿನ್ಯಾಸದಲ್ಲಿ ಕರ್ನಾಟಕಕ್ಕೆ ಅಗ್ರಸ್ಥಾನ, ಕೇಂದ್ರ ವಿದ್ಯುನ್ಮಾನ ಸಚಿವಾಲಯದ ದತ್ತಾಂಶದಲ್ಲಿ ಬಹಿರಂಗ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ, ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಸ್ಪಷ್ಟನೆ. ಎಲ್ನಿನೋ ಹಿನ್ನೆಲೆ ರಾಜ್ಯದಲ್ಲಿ ಭತ್ತ, ರಾಗಿ, ಜೋಳ, ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರದೇಶ ಇಳಿಮುಖ. ಕರ್ನಾಟಕ ಏರೋಸ್ಪೇಸ್ ನೀತಿ. ವಿದ್ಯಾರ್ಥಿ ಸಂಘದ ಚುನಾವಣೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ. ರಾಜ್ಯದ ರೈಲು ಜಾಲಕ್ಕೆ ಹೊಸ ಬಲ. ವೈಟ್ಫೀಲ್ಡ್, ಬಂಗಾರಪೇಟೆ, ಹೊಸೂರು, ಓಮಲೂರು ಡಬ್ಲಿಂಗ್ ಯೋಜನೆಗೆ ಕೇಂದ್ರ ಅಸ್ತು. ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯಲ್ಲಿ ಕರ್ನಾಟಕ ದೇಶದಲ್ಲೇ ಅಗ್ರಸ್ಥಾನ ಪಡೆದಿದೆ. ತಮಿಳುನಾಡು ಮತ್ತು ತೆಲಂಗಾಣ ಅಗ್ರ 3 ಸ್ಥಾನ ಪಡೆದಿವೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಡಿಜಿಟಲ್ ಇಂಡಿಯಾ ಹಾಗೂ ಚಿಪ್ ಟು ಸ್ಟಾರ್ಟ್ಅಪ್ C2S ಯೋಜನೆಯ ಅಡಿಯಲ್ಲಿ ಸ್ಥಾಪಿಸಲಾದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯ ಕುರಿತಂತೆ ದತ್ತಾಂಶ ಪ್ರಕಟಿಸಿದೆ. ಕೇಂದ್ರ ಸರ್ಕಾರ ಪ್ರಕಟಿಸಿರುವ ಈ ದತ್ತಾಂಶದ ಪ್ರಕಾರ ಚಿಪ್ ವಿನ್ಯಾಸ, ಸಂಸ್ಥೆಗಳ ಬೆಂಬಲ, ಟೇಪ್ ಔಟ್ ಮತ್ತು ಇಡಿಎ ಟೂಲ್ ಬಳಕೆ ಸೇರಿದಂತೆ ಹಲವು ಪ್ರಮುಖ ಸೂಚ್ಯಂಕಗಳಲ್ಲಿ ರಾಜ್ಯ ಅಗ್ರಸ್ಥಾನ ಪಡೆದಿದೆ. ಚಿಪಿನ್ ಸೆಂಟರ್ ಬೆಂಬಲ ಪಡೆದ ಸಂಸ್ಥೆಗಳ ಸಂಖ್ಯೆ 81 ಆಗಿದ್ದು ಇವುಗಳಲ್ಲಿ ಟೇಪ್ಔಟ್ ಬಳಸಿರುವ ಸಂಸ್ಥೆಗಳು 73 ಆಗಿದೆ. ಇಡಿಎ ಟೂಲ್ಗಳು 88 ಗಂಟೆಗಳಷ್ಟಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕೇಂದ್ರ ಸರ್ಕಾರದ ಪ್ರಮುಖ ಸಂಸ್ಥೆಯಾದ ಇಸ್ರೋವನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಎಂಬ ವರದಿಗಳನ್ನು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಸಿಐಐ ಆಯೋಜನೆ ಮಾಡಿದ್ದಂತಹ ವಸ್ತು ಪ್ರದರ್ಶನದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಸ್ರೋ ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ನೀಡಿದ ಆದೇಶ ಮತ್ತು ನೂತನ ಬಾಹ್ಯಾಕಾಶ ನೀತಿಗೆ ಅನುಗುಣವಾಗಿ ಕಾರ್ಯಾಚರಣೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಖಾಸಗಿ ವಲಯವು ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದೆ ಎಂದು ತಿಳಿಸಿದ್ದಾರೆ.
3: ISRO is a government organization and we are working, it's a government investment and we are working there. Government mandate to InSpace, ISRO and NCLEs to grow the space ecosystem. With respect to the budget, whatever ISRO needs per year, government is allotted. There is no shortage of budget. Suppose if you spend more, government is ready to fund more. So in my capacity as the Secretary of the Department of Space, we only request the government to allot the budget. Whatever we request, government is allotted. There is no shortage of budget.
1: ಇದೇ ವೇಳೆ InSpace ಅಧ್ಯಕ್ಷ ಪವನ್ ಗೋಯಂಕಾ ಮಾತನಾಡಿ, ಇಸ್ರೋದಿಂದ ಕೆಲವು ವಿಜ್ಞಾನಿಗಳು ಉದ್ಯೋಗ ತ್ಯಜಿಸಿದ್ದರೂ ಇಸ್ರೋ ಚಟುವಟಿಕೆಗಳು ವಿಸ್ತರಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇಶಾದ್ಯಂತ ಮುಂಗಾರು ಬೆಳೆಗಳ ಬಿತ್ತನೆ ಪ್ರದೇಶ 1,086 ಹೆಕ್ಟೇರ್ ದಾಟಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ದತ್ತಾಂಶದಲ್ಲಿ ತಿಳಿಸಿದೆ. ಆದರೆ ಎಲ್ನಿನೋ ಹವಾಮಾನ ಮಾದರಿಯ ಪ್ರತಿಕೂಲ ಪರಿಣಾಮದಿಂದಾಗಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಭತ್ತ ಪ್ರದೇಶದ ವ್ಯಾಪ್ತಿ ಗಣನೀಯವಾಗಿ ಕುಸಿತ ಕಂಡಿದೆ. ಇದೇ ವೇಳೆ ಉದ್ದು ಮತ್ತು ಹೆಸರು ಕಾಳುಗಳಂತಹ ದ್ವಿದಳ ಧಾನ್ಯಗಳ ಕೃಷಿ ಪ್ರದೇಶದ ವ್ಯಾಪ್ತಿಯಲ್ಲೂ ಇಳಿಕೆಯಾಗಿದೆ. ಜೋಳ, ರಾಗಿ ಬಿತ್ತನೆ ಪ್ರದೇಶವೂ ಕುಸಿತ ಕಂಡಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ರಾಜ್ಯದಲ್ಲಿ 37 ವರ್ಷಗಳ

0: ಬಳಿಕ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಸಂಘ ಚುನಾವಣೆ ಮರು ಜಾರಿಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಹಿಂದಿನ ನಿಷೇಧ ತೆರವುಗೊಳಿಸಿ ಚುನಾವಣೆ ನಡೆಸಲು ಅನುಮತಿ ನೀಡಲಾಗಿದೆ. ಈ ಕುರಿತಂತೆ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕರ್ನಾಟಕ ಏರೋಸ್ಪೇಸ್ ಪಾಲಿಸಿ 2026-2031 ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸರ್ಕಾರ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಏರೋಸ್ಪೇಸ್ ರಕ್ಷಣೆ, ವಿಮಾನಯಾನ ಕ್ಷೇತ್ರದ ಉತ್ಪಾದನೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಬೆಂಗಳೂರನ್ನು ಕೇಂದ್ರವನ್ನಾಗಿ ಸ್ಥಾಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಹಂತ ಹಂತವಾಗಿ 60,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ನಿರ್ಧರಿಸಲಾಗಿದ್ದು ರಾಜ್ಯದಲ್ಲಿ 60,000 ಉದ್ಯೋಗ ಸೃಷ್ಟಿಯ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹೆಚ್ಎಲ್ನಲ್ಲಿ 40 ವಿಮಾನ ಉತ್ಪಾದನೆ ಮಾಡುವ ಯೋಜನೆ ಇದ್ದು ಸಬ್ಸಿಡಿ ರೂಪದಲ್ಲಿ ಸಹಾಯ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ನೇಗಿಲ ಯೋಗಿ ಯೋಜನೆಯನ್ನು ಮೊದಲ ಹಂತದಲ್ಲಿ 31 ತಾಲೂಕುಗಳಲ್ಲಿ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ಸ್ ಸಿಟಿಯಲ್ಲಿ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ತೆರೆಯಲು ತೀರ್ಮಾನಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು 10,011 ಕೋಟಿ ರೂಪಾಯಿ ಹೂಡಿಕೆಯ 5 ಬಹುಹಳಿ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣದಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡಂತಹ ಈ 5 ಯೋಜನೆಗಳು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ. ಈ ರೈಲ್ವೆ ಯೋಜನೆಯಲ್ಲಿ 47 ಕಿಲೋಮೀಟರ್ ಉದ್ದದ ವೈಟ್ಫೀಲ್ಡ್ ಬಂಗಾರಪೇಟೆ, 147 ಕಿಲೋಮೀಟರ್ ಉದ್ದದ ಹೊಸೂರು ಓಮಲೂರು ಡಬ್ಲಿಂಗ್ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಅನುಮೋದಿತ ಈ ಯೋಜನೆಯಿಂದ ರಾಜ್ಯದ ಕೋಟಿಲಿಂಗೇಶ್ವರ, ಬಂಗಾರು ತಿರುಪತಿ, ಕೋಲಾರ ಚಿನ್ನದಗಣಿ, ಹೊಗೆನಕಲ್ ಜಲಪಾತ ಸೇರಿದಂತೆ ರಾಜ್ಯದ ಹಲವಾರು ಪ್ರಮುಖ ಪ್ರವಾಸಿ ತಾಣಗಳಿಗೆ ಸಂಪರ್ಕವನ್ನು ಸುಧಾರಿಸಲಿದೆ. ಕಲ್ಲಿದ್ದಲು, ಸಿಮೆಂಟ್, ಆಹಾರ ಧಾನ್ಯಗಳು, ಪೆಟ್ರೋಲಿಯಂ ಉತ್ಪನ್ನಗಳು, ರಸಗೊಬ್ಬರಗಳ ಸರಕು ಸಾಗಣೆಗೂ ಇದು ಸಹಾಯಕವಾಗಲಿದೆ. ಆರೋಗ್ಯ, ಶಿಕ್ಷಣ, ಜಲಭದ್ರತೆ, ಸಾಮಾಜಿಕ ನ್ಯಾಯ, ಬಂಡವಾಳ ಹೂಡಿಕೆ, ಉದ್ಯೋಗಕ್ಕೆ ಆದ್ಯತೆ ನೀಡುವ ಮೂಲಕ ಬಲಿಷ್ಠ ರಾಜ್ಯ ನಿರ್ಮಾಣಕ್ಕೆ ನವ ಸಂಕಲ್ಪ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 100 ದಿನಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮನೆರಹಿತ ಪರಿಶಿಷ್ಟರಿಗೆ ಉಚಿತ ಮನೆ ಮತ್ತು ನಿವೇಶನ, ಗ್ರಾಮೀಣ ಭಾಗದಲ್ಲಿ ನಿವೇಶನ ರಹಿತರಿಗೆ 5 ಲಕ್ಷ ನಿವೇಶನ ವಿತರಿಸಲಾಗುವುದು, ರಸ್ತೆ ಬದಿಯಲ್ಲಿ ತೇಗದ ಸಸಿ ನೆಟ್ಟು ಅದನ್ನು ಕಾಪಾಡುವ ಜವಾಬ್ದಾರಿಯನ್ನು ರೈತರಿಗೆ ನೀಡಿ ಅದು ಬೆಳೆದು ಕಟಾವಿಗೆ ಬಂದಾಗ ಅದರ ಬೆಲೆಯಲ್ಲಿ 70% ಹಣವನ್ನು ರೈತರಿಗೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಯುವಕರ ಪ್ರತಿಭೆಗೆ ಉತ್ತೇಜನ ನೀಡಲು ರಾಜ್ಯದಲ್ಲಿ 10,000 ಸಂಘಗಳನ್ನು ಸ್ಥಾಪಿಸುತ್ತಿದ್ದು ವಾರ್ಷಿಕ 10 ಲಕ್ಷ ರೂಪಾಯಿ ಅನುದಾನ ನೀಡಲಾಗುವುದು. ಆಫ್ಲೈನ್ ಅರ್ಜಿ ಲಭ್ಯವಾಗಲಿದ್ದು ಕನಿಷ್ಠ 25 ಲಕ್ಷ ಸದಸ್ಯರು ನೋಂದಣಿಯಾಗುವ ನಿರೀಕ್ಷೆ ಇದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ 1,000 ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಶಾಲೆಗಳನ್ನಾಗಿ ಸಿಎಸ್ಆರ್ ನಿಧಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಈ ವರ್ಷ ವಿಶ್ವಬ್ಯಾಂಕ್ ನೆರವಿನೊಂದಿಗೆ ರಾಜ್ಯದಲ್ಲಿ 1,000 ಶಾಲೆ ನಿರ್ಮಿಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕೈಗಾರಿಕಾ ಪ್ರಗತಿ ಸಾಧಿಸಲು ಹಿಂದುಳಿದ ತಾಲೂಕುಗಳಲ್ಲಿ ಹೂಡಿಕೆಗೆ ವೇಗವರ್ಧನ ಪ್ಯಾಕೇಜ್ ನೀಡಲಾಗುವುದು. ಆಧುನಿಕ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಮುಂದಿನ ಪೀಳಿಗೆಯನ್ನು ತಯಾರು ಮಾಡಲು ಭಾರತದಲ್ಲಿ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ ಜೊತೆಗೆ 6ನೇ ತರಗತಿಯಿಂದ ಮಕ್ಕಳಿಗೆ ಎಐ ಶಿಕ್ಷಣ ನೀಡಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ.
1: ಹೊಸ ಆಲೋಚನೆಗೆ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. 88 ಲಕ್ಷ ಮಂದಿಗೆ ಮನೆಮನೆಗಳಲ್ಲಿ ತಪಾಸಣೆ ಮಾಡುವಂತ ಕೆಲಸ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಒಂದು ನಡೀತಾ ಇದೆ. ಹೃದಯ ಜ್ಯೋತಿ ಸುಮಾರು 21,659 ಕೇಸ್ಗಳನ್ನ ಈಗಾಗಲೇ, ಹಾರ್ಟ್ ಅಟ್ಯಾಕ್ ಅನ್ನ ಈಗಾಗಲೇ ನಾವು ಇನ್ ಟೈಮ್ ಅಲ್ಲಿ ನಾವು ಗಮನಿಸಿದ್ದೇವೆ. ಸುಮಾರು 6 ದಿನಗಳ ಕಾಲ ನಮ್ಮ ಫೌಂಡೇಶನ್ ವಿಪ್ರೋ ಸಹಕಾರ ಮತ್ತು ಸರ್ಕಾರ ಜೊತೆ ಸೇರಿ ಪ್ರತಿದಿನ ಅವರಿಗೆ ಪೌಷ್ಟಿಕ ಆದಂತ ಶಕ್ತಿಯನ್ನು ಕೊಡಬೇಕು ಅಂತೇಳಿ, ನಮ್ಮ ಮಕ್ಕಳಿಗೆ ಇವತ್ತು ನ್ಯೂಟ್ರಿಷನ್ ಕೊಡಬೇಕು ಅಂತೇಳಿ ಮೊಟ್ಟೆಗಳನ್ನು ಕೊಡುವಂತ ಕೆಲಸ ಕೂಡ ನಮ್ಮ ಸರ್ಕಾರ ಇವತ್ತು ಮುಂದುವರ್ಕೊಂಡು ಹೋಗ್ತಾ ಇದೆ. ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಮಧು ಬಂಗಾರಪ್ಪನವರು ಮುಖಂಡತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. 3 ವರ್ಷಗಳ ಸಾಧ್ಯ ಇದೆ. ಮೇ 23ರಿಂದ ಇಲ್ಲಿವರೆಗೂ ಕೂಡ ಗಳಿಸಿದಂತಹ ಹೂಡಿಕೆ, ಎಂಬಿ ಪಾಟೀಲ್ ಅವರ ಮುಖಂಡತ್ವದಲ್ಲಿ ಮತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಸಹಕಾರದಿಂದ ಇಲ್ಲಿವರೆಗೂ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಆಕರ್ಷಣೆ ಮಾಡಿ ಈ ದೇಶದಲ್ಲಿ 2ನೇ ಸ್ಥಾನದಲ್ಲಿ ನಾವಿದ್ದೇವೆ. 6 ಲಕ್ಷಕ್ಕೂ ಅಧಿಕ ಉದ್ಯೋಗಗಳ ಇವತ್ತು ಸೃಷ್ಟಿಯಾಗುವಂತಹ ಸಾಧ್ಯತೆಯನ್ನು ನಾವು ನೋಡ್ತಾ ಇದ್ದೇವೆ. 31.81 ಲಕ್ಷ ಕೋಟಿ ಇವತ್ತು ರಾಷ್ಟ್ರದಲ್ಲಿ ಕೂಡ 8.1 ಸರಾಸರಿಯಾಗಿ ಇವತ್ತು ಮಾಡಿಕೊಂಡು ತಲಾ ಆದಾಯ 4,33,323. ಈ ದೇಶದಲ್ಲಿ ಅತಿ ಹೆಚ್ಚು ತಲಾದ ಆದಾಯ ಪ್ರತಿಯೊಬ್ಬರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ. ಇವತ್ತು ಎಂ ಬಿ ಪಾಟೀಲ್ ಅವರು ಹೊರಗಡೆ ದೇಶಕ್ಕೆ ಹೋಗಿ ಇನ್ವೆಸ್ಟ್ ಕರ್ನಾಟಕಕ್ಕೆ ಇವತ್ತು ಈಗಾಗಲೇ ಅವರು ಕೊಟ್ಟಿದ್ದಾರೆ. ಇವತ್ತು ನಾವು ಫ್ರಮ್ ಸೆಕ್ಯೂರಿಟಿ ಟು ಅಪರ್ಚುನಿಟಿ 2400 ಚಂದ್ರನಿ ಸುಪ್ರೀಂ ಕೋರ್ಟ್ ಅವರು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದಕ್ಕೊಂದು ದಾರಿಯನ್ನು ಕೊಟ್ಟು ವಿದ್ಯುತ್ ಶಕ್ತಿ ನೀರು ಕೊಡಬೇಕು, ಯಾರಿಗೂ ತೊಂದರೆ ಆಗಬಾರದು ಅಂತೇಳಿ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿ ಸುಮಾರು 7-8 ಲಕ್ಷ ಜನರಿಗೆ ಯಾರು ಮನೆಯನ್ನ ಅನಧಿಕೃತವಾಗಿ ಲೈಸೆನ್ಸ್ ಇಂದ ಪಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ಕೊಡುವಂತಹ ತೀರ್ಮಾನವನ್ನ, ಕಟ್ಟಡದ ಅಲ್ಪಾವಧಿಯ ತೀರ್ಮಾನವನ್ನ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಮಾಡಿ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ಇದಲ್ಲದೆ ಯುವಕರ ಉದ್ಯೋಗ, ಖಾಲಿ ಉದ್ಯೋಗ 72,000 ಉದ್ಯೋಗಗಳನ್ನ ತುಂಬುವಂತ ಕೆಲಸವನ್ನ ಈಗಾಗಲೇ ಶಾಲೆ ಪ್ರಾರಂಭ ಮಾಡಿದ್ದೇವೆ.
0: ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಹಾಗೂ ಮೈಸೂರಿನಲ್ಲಿ 5 ಜಾಗತಿಕ ತಂತ್ರಜ್ಞಾನ ಕೇಂದ್ರ ಸ್ಥಾಪಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕರ್ನಾಟಕದ ಆರ್ಥಿಕತೆಯನ್ನು 2037 ವೇಳೆಗೆ 1 ಟ್ರಿಲಿಯನ್ಗೆ ತಲುಪಿಸುವಂತಹ ಗುರಿ ಹೊಂದಲಾಗಿದೆ. ಶೇಕಡ 5ಕ್ಕಿಂತ ಕಡಿಮೆ ಅಪೌಷ್ಟಿಕತೆ, ಮಕ್ಕಳು ಶಾಲೆ ತೊರೆಯುವಿಕೆ ಮತ್ತು ಬಡತನವನ್ನು ಶೂನ್ಯಕ್ಕೆ ಇಳಿಸುವ ಮಹಾಸಂಕಲ್ಪಗಳನ್ನು ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಸೇರಿದಂತೆ ರಾಜ್ಯದ ಜಲಭದ್ರತೆಗೆ ಎಲ್ಲಾ ಕ್ರಮ ಕೈಗೊಳ್ಳಲಾಗುವುದು. ಮುಂದಿನ ದಿನಗಳಲ್ಲಿ ಲಾಲ್ಬಾಗ್ ಮಾದರಿಯ 5 ಉದ್ಯಾನಗಳನ್ನು ನಿರ್ಮಿಸುವ ಉದ್ದೇಶವಿದೆ. ಅರಣ್ಯ ಇಲಾಖೆ ಜಾಗಗಳಲ್ಲಿ ಈ ಯೋಜನೆ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಂದಾಯ ಖಾತೆ ಹೊಂದಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೇಂದ್ರದ ಮಾರ್ಗಸೂಚಿಗಳ ಅನ್ವಯ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ಇನ್ನು 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಅಧ್ಯಯನ ನಡೆಯುತ್ತಿದ್ದು, ಇದನ್ನು ಹಂತ ಹಂತವಾಗಿ ಬರಪೀಡಿತ ಎಂದು ಘೋಷಣೆ ಮಾಡಿ ಸದ್ಯದಲ್ಲೇ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕಾಗಿ ಮನವಿಯನ್ನು ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನಗಳನ್ನು ಹಂಚಿಕೆ ಮಾಡುವ ಉದ್ದೇಶ ಇದೆ. ರಾಜ್ಯಾದ್ಯಂತ ಮೊದಲ ಹಂತದಲ್ಲಿ 5 ಲಕ್ಷ ನಿವೇಶನಗಳನ್ನು ಮುಂದಿನ 2 ತಿಂಗಳಲ್ಲಿ ಕೊಡುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ರೈತ ಚೈತನ್ಯ ಯೋಜನೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಗ್ರಾಮೀಣ ಭಾಗದ ವಸತಿ ರಹಿತರಿಗೆ 5 ಲಕ್ಷ ನಿವೇಶನಗಳ ಹಕ್ಕುಪತ್ರ ವಿತರಿಸುವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಸಹಿ ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, 100 ದಿನಗಳು ಒಂದು ಸಂಭ್ರಮಾಚರಣೆಯಲ್ಲ. ಈ ದಿನಗಳಲ್ಲಿ ಸರ್ಕಾರ ತೆಗೆದುಕೊಂಡ ನೀತಿ ನಿರ್ಧಾರಗಳನ್ನು ಜನರ ಮುಂದಿಡುವಂತಹ ಒಂದು ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರನ್ನು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಲೋಕಭವನದಲ್ಲಿ ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗಣ್ಯರ ಸೇವೆ ಮತ್ತು ಸಾಧನೆಗಳು ಸಮಾಜಕ್ಕೆ ಹಾಗೂ ಮುಂದಿನ ಪೀಳಿಗೆಗೆ ಸದಾ ಪ್ರೇರಣಾದಾಯಕವಾಗಿವೆ ಎಂದು ತಿಳಿಸಿದ್ದಾರೆ. 2026ನೇ ಸಾಲಿನಲ್ಲಿ ರಾಜ್ಯದಿಂದ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದಂತಹ ಶತಾವಧಾನಿ ಡಾ ಆರ್ ಗಣೇಶ್ ಮತ್ತು ಪದ್ಮಶ್ರೀ ಪುರಸ್ಕೃತರುಗಳಾದಂತಹ ಅಂಕೇಗೌಡ ಎಂ, ಡಾ ಎಸ್ಜಿ ಸುಶೀಲಮ್ಮ, ಡಾ ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾ ಸುರೇಶ್ ಹನಗವಾಡಿ ಹಾಗೂ ದಿವಂಗತ ಟಿಟಿ ಜಗನ್ನಾಥ್ ಅವರ ಪರವಾಗಿ ಪತ್ನಿ ಲತಾ ಜಗನ್ನಾಥ್ ಅವರುಗಳನ್ನು ರಾಜ್ಯಪಾಲರು ಸನ್ಮಾನಿಸಿದರು. ಉದ್ಯಮಿಗಳು ರಫ್ತು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಬೇಕು ಎಂದು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೆಐಎಡಿಬಿ ಕೈಗಾರಿಕಾ ಪ್ರದೇಶದಲ್ಲಿ 156 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಿರುವ ಎಂಎಸ್ಎಂಇ ಟೆಕ್ನಾಲಜಿ ಸೆಂಟರ್ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದಲ್ಲಿ ಕೃಷಿ ನಂತರ ಎಂಎಸ್ಎಂಇ ವಲಯದಲ್ಲಿ 42 ಕೋಟಿ ಉದ್ಯೋಗದ ಅವಕಾಶಗಳು ಇವೆ. ಈ ನಿಟ್ಟಿನಲ್ಲಿ ಇಂದಿನ ಆಧುನಿಕ ತಂತ್ರಜ್ಞಾನಗಳಿಗೆ ಪೂರಕವಾಗಿ ಕೌಶಲ್ಯಯುಕ್ತ ಶಿಕ್ಷಣ ಹಾಗೂ ತರಬೇತಿ ನೀಡಿ ಯುವ ಜನರನ್ನು ಉದ್ಯೋಗಕ್ಕೆ ಸಜ್ಜುಗೊಳಿಸಲು ಕೇಂದ್ರ ಸರ್ಕಾರ ಅತಿ ಸಣ್ಣ, ಸಣ್ಣ ಮಧ್ಯಮ ಉದ್ಯಮಗಳ ಇಲಾಖೆಯ ಮೂಲಕ ತಾಂತ್ರಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುತ್ತಿದೆ ಎಂದರು.
2: ಈಗಾಗಲೇ ಮುಂಬೈನಿಂದ ಆರ್ಡರ್ ಸಿಕ್ಕಿದೆ. ಕಂಗ್ರಾಚುಲೇಟ್ ಟೆಕ್ನಾಲಜಿ ಸೆಂಟರ್, ದಿ ಫಸ್ಟ್ ಆರ್ಡರ್ ವಿ ಗಾಟ್ ಫ್ರಮ್ ಮುಂಬೈ. ಈ ಟೆಕ್ನಾಲಜಿ ಸೆಂಟರ್ ನಿಮಗೆ ಗೈಡೆನ್ಸ್ ಕೊಡುತ್ತೆ, ಯಾವ ಟೆಕ್ನಾಲಜಿ ಮಾರ್ಕೆಟ್ ಅಲ್ಲಿ ಇದೆ, ಏನ್ ಮಾಡ್ಬೇಕಾಗಿದೆ, ಹೇಗೆ ಇದನ್ನ ಇನ್ನೂ ಎತ್ತರಕ್ಕೆ ತಗೊಂಡೋಗ್ಬಹುದು, ನಿಮ್ಮ ಇಂಡಸ್ಟ್ರಿಯನ್ನ ಹೇಗೆ ನೀವು ಎತ್ತರಕ್ಕೆ ತಗೊಂಡೋಗ್ಬಹುದು, ಹೇಗೆ ಎಕ್ಸ್ಪೋರ್ಟ್ ಕ್ವಾಲಿಟಿಯನ್ನ ನಾವು ಪ್ರೊಡಕ್ಷನ್ ಮಾಡಬಹುದು, ಎಲ್ಲಿ ಯಾವ್ದಕ್ಕೆ ಡಿಮ್ಯಾಂಡ್ ಇದೆ, ಇದೆಲ್ಲವನ್ನು ಕೂಡ ಗೈಡೆನ್ಸ್ ಕೊಡುವಂತ ಒಂದು ಕೇಂದ್ರ ಆಗಿ ಇದು ಪರಿವರ್ತನೆ ಆಗಿದೆ. ಇದರ ಜೊತೆಗೆ ಯಾವ ಒಂದು ಸೆಂಟರ್ ಅನ್ನ ನಾವು ಪೀಣ್ಯದಲ್ಲಿ ಈಗಾಗಲೇ ಶಿಲಾನ್ಯಾಸ ಮಾಡಿದ್ದೀವಿ. ಅದರಲ್ಲಿ ರೊಬೋಟಿಕ್ಸ್ ಮತ್ತು ಎಐ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನಮ್ಮ ಸ್ಟೂಡೆಂಟ್ಸ್ ಇದೆ, ಮತ್ತು ಯಾರು ವರ್ಕರ್ಸ್ ಇದ್ದಾರೆ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾರೆ ಅವ್ರಿಗೆ ಕಲಿಸ್ಕೊಡುತ್ತೆ ಆ ಸೆಂಟರ್ ಆಗುತ್ತೆ. ಇನ್ನೊಂದು ಇದೇ ತರ ಟೆಕ್ನಾಲಜಿ ಸೆಂಟರ್ ಈಗಾಗಲೇ ಬೆಳಗಾವಿನಲ್ಲಿ, ಬೆಳಗಾವಿ ಭಾಗ, ಹುಬ್ಳಿ ಭಾಗ ಮತ್ತು ಪುಣೆದಿಂದ ಈ ಕಡೆ ಇರುವಂತ ಆ ರೀಜನ್ಗೆ ಸರ್ವ್ ಮಾಡಕ್ಕೆ ಅಲ್ಲೊಂದು ನಾವು ಸೆಂಟರ್ ಅನ್ನ ಮಾಡ್ತಾ ಇದೀವಿ. ಅದಕ್ಕಾಗಿ ಇದೆಲ್ಲದರ ಸೌಲಭ್ಯವನ್ನ ನಮ್ಮೆಲ್ಲ ಇಂಡಸ್ಟ್ರಿ ಅವರು ನಿಮ್ಮ ಜನಕ್ಕೆ ಸ್ಕಿಲಿಂಗ್ ಮಾಡಕ್ಕೆ ನೀವು ಇದನ್ನ ತಗೋಬೇಕು. ಯಾಕಂದ್ರೆ ನನಗೆ ಬಹಳ ಹೆಮ್ಮೆ ಇರುವಂತದ್ದು, ಇವತ್ತಿನ ನಮ್ಮ ದೇಶ ಕೃಷಿ ಪ್ರಧಾನ ದೇಶ, ಅತ್ಯಂತ ಹೆಚ್ಚು ಉದ್ಯೋಗವನ್ನು ಕೊಡುವ ಕ್ಷೇತ್ರ ಯಾವುದು ಅಂದ್ರೆ ಅದು ಕೃಷಿ.
0: ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಆಮದು ಕಡಿಮೆ ಮಾಡಿ ದೇಶದಲ್ಲಿ ತಾಂತ್ರಿಕ ಆಧಾರಿತ ಉತ್ಪನ್ನಗಳು ತಯಾರಾಗಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅಗತ್ಯ ನೆರವು ಮತ್ತು ಮಾರ್ಗದರ್ಶನ ನೀಡುತ್ತಿದೆ ಎಂದು ಬೆಂಗಳೂರು ಏರೋಸ್ಪೇಸ್ ಹಬ್ ಆಗಿದೆ. ಆಟಿಕೆಗಳಿಂದ ಚಂದ್ರಯಾನದವರೆಗೆ ಬೇಕಾದ ಎಲ್ಲ ಉತ್ಪನ್ನಗಳು ಇಲ್ಲಿಯೇ ತಯಾರಾಗಬೇಕೆಂದು ಎಂಎಸ್ಎಂಇ ವತಿಯಿಂದ ಕೇಂದ್ರ ಸರ್ಕಾರ ತರಬೇತಿ ನೀಡುತ್ತಿದೆ. ಬೆಳಗಾವಿ ಹುಬ್ಬಳ್ಳಿಯಲ್ಲಿ ರೋಬೋಟಿಕ್ಸ್ ಎಐ ತಾಂತ್ರಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಇಂತಹ ತರಬೇತಿ ಕೇಂದ್ರಗಳನ್ನು ಇಂದಿನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿದೆ ಎಂದು ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಬರಪೀಡಿತ ಚಿತ್ರದುರ್ಗ ಜಿಲ್ಲೆಯ ಜನರ ಮೂರು ದಶಕಗಳ ಸುದೀರ್ಘ ಹೋರಾಟಕ್ಕೆ ಐತಿಹಾಸಿಕ ಜಯ ಸಿಕ್ಕಿದೆ. ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿದ್ದು ಭದ್ರಾ ಜಲಾಶಯದಿಂದ ಬರೋಬ್ಬರಿ 144 ಕಿಲೋಮೀಟರ್ಗಳಷ್ಟು ದೂರ ಕಾಲುವೆಯಲ್ಲಿ ಹರಿದು ಬಂದ ನೀರು ಗೋನೂರು ಕೆರೆ ತಲುಪಿದೆ. ಜಿಲ್ಲೆಗೆ ಭದ್ರೆ ಆಗಮಿಸುತ್ತಿದ್ದಂತೆ ಗೋನೂರು ಕೆರೆ ಆವರಣದಲ್ಲಿ ನೆರೆದಿದ್ದ ಜನರಿಂದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ವರ್ಷಗಳಿಂದ ಒಣಗಿ ಬರಿದಾಗಿದ್ದ ಕೆರೆಗೆ ಜೀವಕಳೆ ಬಂದಿದ್ದನ್ನು ಕಂಡು ಭಾವುಕರಾದ ಜನಸ್ತೋಮ ಕಾಲುವೆಯತ್ತ ಧಾವಿಸಿ ಹರಿಯುವ ನೀರನ್ನು ಕಣ್ತುಂಬಿಕೊಂಡರು. ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಮತ್ತು ರೈತ ಸಂಘದ ನೇತೃತ್ವದಲ್ಲಿ ಭದ್ರಾ ನೀರಿಗೆ ಬಾಗಿನ ಅರ್ಪಿಸಲಾಯಿತು. ಈ ಯೋಜನೆಯಿಂದಾಗಿ ತುಂಗಾ ಮತ್ತು ಭದ್ರಾ ನದಿಗಳಿಂದ ಒಟ್ಟು 29.9 ಟಿಎಂಸಿ ನೀರು ಹಂಚಿಕೆಯಾಗಿದ್ದು 2.52 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಹಾಗೂ 367 ಕೆರೆಗಳನ್ನು ತುಂಬಿಸುವ ಬೃಹತ್ ಗುರಿ ಹೊಂದಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯರೆಲ್ಲರಿಗೂ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನ ತಗೊಂಡು ಮಾತನಾಡ್ತಾ ಕೆಲವು ಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ. ಇವತ್ತು ನಮ್ಮ ಕಾರ್ಯಕ್ರಮದ ವಿಷಯ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸಂಭ್ರಮ. ಏನಪ್ಪಾ ಇದು ಸಂಭ್ರಮ ಅಂತಂದ್ರೆ ಅಂತ ಅನ್ಕೋತಾ ಇದ್ದೀರಾ? ಪಟಾಕಿ ಸಿಡ್ಸೋದಾ, ಅಥವಾ ಕೇಕನ್ನ ಕತ್ತರಿಸೋದಾ, ಅಥವಾ ಪಾರ್ಟಿ ಮಾಡೋದಾ, ಅಥವಾ ಸ್ನೇಹಿತರ ಜೊತೆ ಸೇರಿ ಕುಣಿಯೋದಾ? ಹೌದು, ಇದೆಲ್ಲವೂ ಕೂಡ ಸಂಭ್ರಮವೇ. ಆದರೆ ಸಂಭ್ರಮ ಅಂದರೆ ಕೇವಲ ದೊಡ್ಡ ಕಾರ್ಯಕ್ರಮಗಳಲ್ಲ, ನಮ್ಮ ಬದುಕಿನ ಸಣ್ಣ ಸಣ್ಣ ಸಂತೋಷಗಳನ್ನು ಮನಸ್ಸು ತುಂಬಿಕೊಂಡು ಅನುಭವಿಸೋದೇ ನಿಜವಾದಂಥ ಸಂಭ್ರಮ. ಹಬ್ಬಗಳ ಸಂಭ್ರಮ, ಕುಟುಂಬದ ಸಂಭ್ರಮ, ಸ್ನೇಹದ ಸಂಭ್ರಮ, ಯಶಸ್ಸಿನ ಸಂಭ್ರಮ, ಎಲ್ಲದಕ್ಕಿಂತ ಮುಖ್ಯವಾಗಿ ಬದುಕಿರುವುದರ ಒಂದು ಸಂಭ್ರಮ. ಸರಿ, ಹಾಗಾದರೆ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆ, ಸಂಭ್ರಮ. ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಪ್ರೀತಿ ವಾತ್ಸಲ್ಯ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಸುನಿಧಿ ಗಣೇಶ್ ಹಾಗೂ ಸಂಗಡಿಗರು ಹಾಡಿರುವಂತಹ ಯಥಾದ್ಭವ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸುರೇಶ್ ರೆಡ್ಡಿ ಅವರ ಸಾಹಿತ್ಯ, ಉತ್ಸವ್ ಶ್ರೀ ಅವರ ಸಂಗೀತವಿತ್ತು. ಸಂಗೀತ ಕೇಳಿದಾಗಲೇ ಮನಸ್ಸಿಗೆ ಒಂದು ರೀತಿಯ ಸಂಭ್ರಮ ಬರುತ್ತೆ ಅಲ್ವಾ? ಒಂದು ಹಾಡು ನಮ್ಮ ಹಳೆಯ ನೆನಪನ್ನು ತರುತ್ತೆ, ಮತ್ತೊಂದು ಹಾಡು ಸ್ನೇಹಿತನನ್ನು ನೆನಪಿಸತ್ತೆ, ಮತ್ತೊಂದು ಹಾಡು ನಮ್ಮ ಜೀವನದ ಯಾವುದೋ ವಿಶೇಷ ಕ್ಷಣವನ್ನು ಕಣ್ಣ ಮುಂದೆ ತರುತ್ತೆ. ಹಾಗಾಗಿ ಸಂಗೀತನೂ ಕೂಡ ಒಂದು ರೀತಿಯ ಸೆಲೆಬ್ರೇಷನ್ ಆಫ್ ಲೈಫ್ ಅಂತಲೇ ಹೇಳ್ಬೋದು. ಸರಿ, ಹಾಗಾದರೆ ಸಂಭ್ರಮ ಅಂದರೆ ಏನು? ಸಂಭ್ರಮ ಅಂತಂದರೆ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿ, ಯೋಚನೆ ಮಾಡಿ. ಸಂಭ್ರಮ ಅಂತಂದರೆ ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಬಂದರೆ ಅದು ಸಂಭ್ರಮ. ಒಬ್ಬ ತಂದೆಗೆ ತನ್ನ ಮಗಳು ಮೊದಲ ಬಾರಿಗೆ ವೇದಿಕೆಯ ಮೇಲೆ ನಿಂತು ಮಾತನಾಡಿದರೆ ಅದು ಸಂಭ್ರಮ. ಒಬ್ಬ ತಾಯಿಗೆ ಮಗ ಮೊದಲ ಸಂಬಳ ತಂದು ಕೈಗೆ ಕೊಟ್ಟರೆ ಅದೇ ಸಂಭ್ರಮ. ಬಹಳ ದಿನಗಳ ನಂತರ ಸ್ನೇಹಿತರನ್ನು ಭೇಟಿಯಾದರೆ ಅದೂ ಕೂಡ ಸಂಭ್ರಮನೇ. ಅಜ್ಜಿ ಮಾಡಿದ ಅಡುಗೆಯನ್ನು ಇಡೀ ಕುಟುಂಬದ ಒಟ್ಟಿಗೆ ಕುಳಿತು ತಿಂದರೂ ಕೂಡ ಸಂಭ್ರಮವೇ ಸಂಭ್ರಮ. ಹಾಗಾದರೆ ಈ ಸಂಭ್ರಮಕ್ಕೆ ಒಂದು ದೊಡ್ಡ ಕಾರಣ ಬೇಕಾ? ಇಲ್ಲ ಅಲ್ವಾ? ಹಾಗಾದರೆ ಸಂಭ್ರಮ ಅಂದರೆ ಮತ್ತೇನೇನೆಲ್ಲ ಆಗಿರಬಹುದು ಅಂತ ಮಾತನಾಡ್ತಾ ಹೋಗೋಣ ನಮ್ಮ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮಣಿ ಚಿತ್ರದ ಗೀತೆ, ಹಾಡಿದ್ದಾರೆ ನಂದಿತಾ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜ ಅವರ ಸಂಗೀತ.

ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಂಭ್ರಮದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸಂಭ್ರಮಕ್ಕೆ ದೊಡ್ಡ ಕಾರಣ ಬೇಕಾ? ಇಲ್ಲ ಅಲ್ವಾ? ಕೆಲವೊಮ್ಮೆ ಬೆಳಗ್ಗೆ ಎದ್ದು ಕಿಟಕಿಯಿಂದ ಹೊರಗಡೆ ನೋಡಿದಾಗ ಕಾಣುವಂತಹ ಸೂರ್ಯೋದಯ ಕೂಡ ಸಂಭ್ರಮ. ಮಳೆಯ ಮೊದಲ ಹನಿ ಕೂಡ ಸಂಭ್ರಮನೇ. ಬಹಳ ದಿನಗಳ ನಂತರ ಕೇಳಿದ ಇಷ್ಟವಾದಂಥ ಹಾಡು ಕೂಡ ಒಂದು ಸಂಭ್ರಮ ಅಂತಲೇ ಹೇಳ್ಬೋದು. ಹಾಗೇನೆ ಮನಸ್ಸಿಗೆ ಇಷ್ಟವಾದಂತಹ ವ್ಯಕ್ತಿಯಿಂದ ಒಂದು ಫೋನ್ ಕಾಲ್ ಕೂಡ ಒಂದು ಸಂಭ್ರಮ ಅಂತಲೇ ಹೇಳ್ಬೋದು. ನಮ್ಮ ಜೀವನದಲ್ಲಿ ಪ್ರತಿದಿನ ಕೂಡ ಇಂತಹ ನೂರಾರು ಚಿಕ್ಕ ಚಿಕ್ಕ ಸಂಭ್ರಮಗಳಿರುತ್ತೆ. ಅದನ್ನು ನಾವು ವಿಶೇಷವಾಗಿ ಗಮನಿಸಿರೋದಿಲ್ಲ, ಆದರೆ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ನಾವು ಸಂಭ್ರಮಿಸ್ತಾನೇ ಇರ್ತೀವಿ. ನಾವು ದೊಡ್ಡ ಸಂತೋಷಕ್ಕಾಗಿ ಕಾಯ್ತಾ ಸಣ್ಣ ಸಣ್ಣ ಸಂತೋಷಗಳನ್ನು ಕಳೆದುಕೊಳ್ಳೋದು ಬೇಡ. ಸಂಭ್ರಮಿಸೋದಕ್ಕೆ ಕಾರಣ ಸಿಗೋದಿಲ್ಲ, ಸಂಭ್ರಮಿಸೋದಕ್ಕೆ ಮನಸ್ಸಿರಬೇಕು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಆತ್ಮೀಯ ಚಿತ್ರದ ಗೀತೆ ಹಾಡಿದ್ದಾರೆ ಚಿನ್ಮಯಿ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಮನೋಜ್ ಜಾರ್ಜ್ ಅವರ ಸಂಗೀತ.

ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 8:27. ಇನ್ನು ಆಹಾರದ ಸಂಭ್ರಮ ಅಂದ್ರೆ ಏನನ್ಸುತ್ತೆ ನಿಮಗೆ? ಆಹಾರ ಅಂದರೆ ಕೇವಲ ಹೊಟ್ಟೆ ತುಂಬಿಸುವಂತಹ ವಸ್ತು ಅಲ್ಲ, ಆಹಾರದಲ್ಲಿ ನೆನಪಿದೆ, ಆಹಾರದಲ್ಲಿ ಪ್ರೀತಿ ಕೂಡ ಇದೆ, ಆಹಾರದಲ್ಲಿ ಸಂಸ್ಕೃತಿ ಇದೆ, ಆಹಾರದಲ್ಲಿ ಸಂಬಂಧಗಳಿವೆ, ಮತ್ತು ಕೆಲವೊಮ್ಮೆ ಆಹಾರದಲ್ಲೇ ನಮ್ಮ ಬಾಲ್ಯ ಕೂಡ ಅಡಗಿರುತ್ತೆ. ಅಮ್ಮ ಮಾಡಿದ ಬಿಸಿ ಬಿಸಿ ಅನ್ನ ಸಾರು, ಅಜ್ಜಿ ಮಾಡಿದ ಹೋಳಿಗೆ, ಮಳೆಗಾಲದಲ್ಲಿ ಬಿಸಿ ಬಿಸಿ ಬಜ್ಜಿ, ಸ್ನೇಹಿತರ ಜೊತೆ ತಿಂದಂತಹ ಪಾನಿಪುರಿ. ಹಾ ಹಾ, ಬಾಯಲ್ಲಿ ನೀರು ಬರ್ತಾ ಇದೆ ಅಂದ್ಕೊಳ್ತೀನಿ. ಹೌದು ಸರಿ, ಹಾಗಾದರೆ ರುಚಿಯ ನೆನಪಿನ ಮತ್ತು ಸಂಭ್ರಮದ ಪಯಣದಲ್ಲೂ ಕೂಡ ನಾವಿದ್ದೀವೀಗ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಒಗ್ಗರಣೆ ಚಿತ್ರದ ಗೀತೆ, ಕೈಲಾಶ್ ಖೇರ್ ಅವರು ಹಾಡಿದ್ದಾರೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತ.

0: ಪ್ರಿಯರು.
1: ಆಹಾರದ ಸಂಭ್ರಮವನ್ನ ಸಂಭ್ರಮಿಸಿ ಆಯಿತು ಅಂತ ಅನ್ಕೊಳ್ತೀನಿ. ಇನ್ನು ಹಬ್ಬಗಳ ಸಂಭ್ರಮದತ್ರ ಹೋಗೋಣ. ಭಾರತವನ್ನ ಹಬ್ಬಗಳ ದೇಶ ಅಂತ ಕರೀತಾರೆ. ಯಾಕೆ ಅಂದರೆ ನಮ್ಮ ಸಂಸ್ಕೃತಿಯಲ್ಲಿ ಹಬ್ಬ ಅಂದರೆ ಕೇವಲ ಒಂದು ದಿನದ ಆಚರಣೆಯಲ್ಲ, ಅದು ಕುಟುಂಬವನ್ನು ಒಟ್ಟಿಗೆ ಸೇರಿಸುವಂತಹ ಒಂದು ವಿಷಯ ಅಥವಾ ಒಂದು ನೆಪ ಅಂತಲೇ ಹೇಳ್ಬೋದು. ದೀಪಾವಳಿ ಬಂದಾಗ ಮನೆ ಬೆಳಗತ್ತೆ, ಯುಗಾದಿ ಬಂದಾಗ ಹೊಸ ವರ್ಷದ ನಿರೀಕ್ಷೆ ಹುಟ್ಟತ್ತೆ, ಸಂಕ್ರಾಂತಿ ಬಂದಾಗ ಪ್ರಕೃತಿಗೆ ರೈತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ, ಗಣೇಶ ಚತುರ್ಥಿ ಬಂದಾಗ ಭಕ್ತಿ ಮತ್ತು ಸಂಭ್ರಮ ಒಂದಾಗತ್ತೆ, ಕ್ರಿಸ್ಮಸ್ ಬಂದಾಗ ಪ್ರೀತಿ ಮತ್ತು ಹಂಚಿಕೊಳ್ಳುವಂತಹ ಮನೋಭಾವ ಹೆಚ್ಚಾಗತ್ತೆ, ಈದ್ ಬಂದಾಗ ಸಹೋದರತ್ವ ಮತ್ತು ಹಂಚಿಕೊಳ್ಳುವ ಸಂತೋಷ ಕಾಣಿಸುತ್ತೆ. ಹೀಗೆ ಹಬ್ಬಗಳು ನಮಗೆ ಒಂದು ಸುಂದರವಾದಂತಹ ಪಾಠವನ್ನು ಕಲಿಸುತ್ತೆ. ಸಂತೋಷವನ್ನು ಒಬ್ಬರೇ ಅನುಭವಿಸೋದಕ್ಕಿಂತ ಎಲ್ಲರೊಂದಿಗೆ ಹಂಚಿಕೊಂಡಾಗ ಅದರ ಬೆಲೆ ಹೆಚ್ಚಾಗತ್ತೆ. ಒಂದು ಮನೆಯಲ್ಲಿ ದೀಪ ಹಚ್ಚಿಟ್ರೆ ಅದು ಒಂದು ಬೆಳಕು, ಆದರೆ ಸಾವಿರ ಮನೆಗಳಲ್ಲಿ ದೀಪ ಹಚ್ಚಿದರೆ ಅದು ಒಂದು ಹಬ್ಬ. ಅದೇ ರೀತಿ ಒಬ್ಬ ವ್ಯಕ್ತಿ ನಗೋದಕ್ಕಿಂತ ಒಂದು ಕುಟುಂಬ ಒಟ್ಟಿಗೆ ನಗೋದೇ ಒಂದು ದೊಡ್ಡ ಸಂಭ್ರಮ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಪ್ರೀತ್ ಸೇ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರಾಜೇಶ್, ಅನುರಾಧ ಪೋಡ್ವಾಲ್ ಹಾಗೂ ಚಿತ್ರ. ಹಂಸಲೇಖ ಅವರ ಸಂಗೀತ ಹಾಗೂ ಸಾಹಿತ್ಯ.

ಸಂಭ್ರಮ ಅಂದರೆ ಕೇವಲ ಹಬ್ಬ ಅಲ್ಲ, ಸಂಭ್ರಮ ಅಂದರೆ ಬದುಕನ್ನು ಪ್ರೀತಿಸುವಂತಹ ಒಂದು ವಿಧಾನ. ನಮ್ಮ ಬಳಿ ಇರುವುದನ್ನು ಮೆಚ್ಚಿಕೊಳ್ಳಿ, ನಿಮ್ಮವರನ್ನು ಪ್ರೀತಿಸಿ, ಸಣ್ಣ ಗೆಲುವನ್ನು ಆಚರಿಸಿ, ಸ್ನೇಹಿತರ ಜೊತೆ ನಗ್ತಾ ಇರಿ, ಕುಟುಂಬದ ಜೊತೆ ಸಮಯವನ್ನು ಕಳೀರಿ. ಹಾಗೆಯೇ ಕಾರಣವಿಲ್ಲದಿದ್ದರೂ ಕೂಡ ಕೆಲವೊಮ್ಮೆ ಖುಷಿ ಪಡಬೇಕಾಗತ್ತೆ. ಯಾಕೆ ಅಂದರೆ ಜೀವನದಲ್ಲಿ ಕೆಲವು ಕ್ಷಣಗಳನ್ನು ನಾವು ಸೃಷ್ಟಿಸಿಕೊಳ್ಬೇಕು, ಕೆಲವು ಕ್ಷಣಗಳನ್ನು ನಾವು ಆಚರಿಸ್ಕೊಳ್ಬೇಕು, ಮತ್ತು ಕೆಲವು ಕ್ಷಣಗಳನ್ನು ಎಂದಿಗೂ ಕೂಡ ಮರಿಬಾರದು. ನಮ್ಮ ಜೀವನದಲ್ಲೂ ಕೂಡ ಹಾಗೇನೆ, ಪ್ರತಿ ಒಂದು ದಿನ ಕೂಡ ಹೊಸ ಸಂಭ್ರಮ ಉಂಟು ಮಾಡಲಿ, ನಿಮ್ಮ ಮನೆ ನಗುವಿನಿಂದ ತುಂಬಿರಲಿ, ನಿಮ್ಮ ಮನಸ್ಸು ಸಂತೋಷದಿಂದ ತುಂಬಿರಲಿ, ಕನಸುಗಳು ನನಸಾಗಲಿ. ಹಾಗೆಯೇ ಜೀವನ ಕೂಡ ಒಂದು ಸುಂದರವಾದಂತಹ ಸಂಭ್ರಮ ಆಗಿರಲಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಗ್ತಾ ಇರಿ, ಸಂತೋಷವಾಗಿರಿ, ಹಾಗೆಯೇ ಸಂಭ್ರಮಿಸ್ತಾ ಇರಿ ಅಂತ ಹೇಳ್ತಾ ಕೊನೆಯ ಹಾಡು ನಿಮಗೋಸ್ಕರ. ಸಂಭ್ರಮದ ಹಾಡು ಇಲ್ದಿದ್ರೆ ಹೇಗೆ? ಈ ಹಾಡು ಕೇಳಿದ್ರೆ ಇಡೀ ನಮ್ಮ ಎಲ್ಲ ಕನ್ನಡ ಬಂಧುಗಳು ಸಂಭ್ರಮಿಸ್ತಾರೆ ಅಂತ ಅಂದ್ಕೊಳ್ತಾ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಆಕಸ್ಮಿಕ ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ, ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:15. ಕೇಳಿ ಡಿ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ದೊಡ್ಡರಂಗೇಗೌಡ ವಿರಚಿತ ಒಂದು ಭಾವಗೀತೆ, ನೀನೇ ಎಂದು ಪ್ರೇಮದ ವೀಣೆ.

ಕೇಳ್ತಾ ಇದ್ದೀರಾ ಡಿ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಗಳನ್ನ. ಇನ್ನು ಮುಂದೆ ಕೇಳಿ ಎಸ್ ಅನಂತನಾರಾಯಣ ವಿರಚಿತ ಒಂದು ಭಾವಗೀತೆ, ಕೈಯ ಕೈಯೊಳಗಿಟ್ಟು ಕಣ್ಣ ಕಣ್ಣಲ್ಲಿಟ್ಟು ಮುಂದಕ್ಕೆ ಸಾಗೋಣ.

ಕಡೆಯದಾಗಿ ಕೇಳಿ ಎಸ್ ವಿ ಪರಮೇಶ್ವರ ಭಟ್ಟ ವಿರಚಿತ ಒಂದು ಭಾವಗೀತೆ, ಜೊನ್ನಹೊಳೆ ನೀನಾಗಿ ಬಾನಮೀನು ನಾನಾಗಿ ನಾವು ನಲಿಯುವ.

0: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಯುವವಾಣಿ

ಯುವ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಯುವ ಪ್ರತಿಭೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನ ಅಭ್ಯಾಸ ಮಾಡುತ್ತಿರುವ ಸ್ಮೃತಿ, ಎಸ್ಸಿ ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್.

0: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವ ಪ್ರತಿಭೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನು ಅಭ್ಯಾಸ ಮಾಡ್ತಾ ಇರುವಂತಹ ಸ್ಮೃತಿ ಎಸ್ ಸಿ ಅವರಿದ್ದಾರೆ. ಸ್ಮೃತಿ ಅವರೇ ನಮಸ್ಕಾರ.
1: ಎಲ್ಲರಿಗೂ ನಮಸ್ಕಾರ,
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು.
0: ನಿಮ್ಮ ಪರಿಚಯ ಮಾಡ್ಕೊಡಿ, ಯಾವ ಊರು ತಮ್ದು?
1: ಈಗ ಪ್ರೆಸೆಂಟ್ಲಿ ಹಾಸನಲ್ಲಿರೋದು, 2 months ಬ್ಯಾಕ್ ಮದ್ವೆ ಆಯ್ತು. ಅದಕ್ಕಿಂತ ಮುಂಚೆ ಶಿವಮೊಗ್ಗದಲ್ಲಿ ಇದ್ದಿದ್ದು, ಶಿವಮೊಗ್ಗದಲ್ಲೇ ಎಲ್ಲ ಸಂಗೀತ ಕಲ್ತಿದ್ದು, ಆಮೇಲೆ ಇಲ್ಲಿ ಬಂದು ಈಗ ಮತ್ತೆ ಇಲ್ಲೂ ಕಂಟಿನ್ಯೂ ಮಾಡ್ತಿದ್ದೀನಿ.
0: ಏನು ಓದಿದ್ದೀರಿ?
1: ನಾನು MBA ಮಾಡಿದ್ದೀನಿ.
0: ಕೆಲಸ
1: ಮಾಡ್ತಾ ಇದ್ದೀನಿ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತೆ ಕ್ರಿಯೇಟಿವ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ.
0: ಯಾವ್ದು ಇಷ್ಟ ಡಿಜಿಟಲ್ ಮಾರ್ಕೆಟಿಂಗ್?
1: ಡಿಸೈನಿಂಗ್ ಜಾಸ್ತಿ ಇಷ್ಟ. ಡಿಜಿಟಲ್ ಮಾರ್ಕೆಟಿಂಗ್ ಗಿಂತ ಡಿಸೈನಿಂಗ್
0: ಜಾಸ್ತಿ
1: ಇಷ್ಟ.
0: ನಿಮ್ಮ ಸಂಗೀತದ ಗುರುಗಳು?
1: ಫಸ್ಟ್ ನಾನು ಅಜ್ಜಿ ಹತ್ರ ಕಲ್ತಿದ್ದು, ರಮಾ ಅಂತ ಅಪ್ಪನಮ್ಮ. ಮೊದಲನೇ ಪಾಠ ಶುರು ಮಾಡಿದ ಅವರಿಂದ. ಮುಂದಿನ ತರಗತಿ ನಮಗೆ ಏನೇನ್ ಬೇಕಿತ್ತು ಅದೆಲ್ಲ ಅಮ್ಮನ ಅಪ್ಪ ಗೋಪಾಲ್ ಕೃಷ್ಣ ಅಂತಿದ್ದಾರೆ, ಅವರಿಂದ ಕಲ್ತಿದ್ದು. ಅಮ್ಮನು ಕೂಡ ಸಂಗೀತ ಕಲ್ತಿದ್ದಾರೆ. ಅಮ್ಮನ ಹೆಸರು ಉಮಾ ಅಂತ, ಅಪ್ಪನ ಹೆಸರು ಸೋಮಶೇಖರ್. ಕಂಪ್ಲೀಟ್ ಮ್ಯೂಸಿಕ್ ಫ್ಯಾಮಿಲಿಯಿಂದಾನೆ ಬಂದಿರೋದು.
0: ಶಿವಮೊಗ್ಗದಲ್ಲೇ
1: ಇರೋದೆಲ್ಲರೂ. ಆಮೇಲೆ ಜೂನಿಯರ್ ಎಕ್ಸಾಮಿನೇಷನ್ ಆಗ್ಲಿ, ಸೀನಿಯರ್ ಪಾಠಗಳೆಲ್ಲ ಆಗ್ಲಿ, ಅಮ್ಮನ ತಮ್ಮ ಅರುಣ್ ಕುಮಾರ್ ಅಂತಿದ್ದಾರೆ, ಅವರಿಂದ ಕಲ್ತಿರೋದು.
0: ಅವರಿಂದ ಕಲ್ತಿದ್ದೀರಾ?
1: ಈಗಲೂ ಅವರಿಂದನೇ ಕಂಟಿನ್ಯೂ ಮಾಡ್ತೀರಾ?
0: ಈಗ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಮುಗ್ದಿದೆ, ವಿದ್ವತ್ ಅಭ್ಯಾಸ ಮಾಡ್ತಾ ಇದ್ದೀರಾ? ಈಗ ಯಾವ ಗೀತೆ ಕೇಳಿಸ್ತೀರಿ?
1: ಫಸ್ಟ್ ಗಣಪತಿ ಕೃತಿ ಭಜಮಾನಸ ಅಂತ, ಅದನ್ನ ಹಾಡ್ತೀನಿ.

0: ತುಂಬಾ ಚೆನ್ನಾಗಿತ್ತು. ಈಗ ಸಂಗೀತ ಕಲಿಬೇಕು ಅಂತ ನಿಮ್ಗೇನು ಹೊಸದಾಗೇನಿಲ್ಲ, ಮನೇಲಿ ಅಭ್ಯಾಸ ನಡೀತಾ ಇರ್ತಿತ್ತು, ಹಾಡ್ಕೊಳ್ತಾ ಇರ್ತಿದ್ರು, ಅದನ್ನ ನೋಡಿ ನಿಮ್ಗೂ ಆಸಕ್ತಿ ಬಂದಿರುತ್ತೆ, ಮತ್ತೆ ತಂದೆ ತಾಯಿರ ಒತ್ತಾಸೆ ಕೂಡ ಇರುತ್ತೆ ಮಗಳು ಹಾಡ್ಲಿ ಅನ್ನೋದು.
1: ಕೇಳಿನೇ ಒಂಥರ ಇಷ್ಟ ಆಗಿದ್ ಹಂಗೇನೆ, ಹಂಗೆ ಕಾನ್ಸರ್ಟ್ಸ್ ಗೆಲ್ಲ ಹೋಗ್ತಾ ಇದ್ದಿತ್ತು, ಹೋಗೋದು ಕೇಳೋದು ಅದೊಂಥರ ಇಷ್ಟ ಆಗ್ತಿತ್ತು. ಹಂಗೆ ಹಾಡ್ಸ್ ನೋಡಿದ್ರು, ಪ್ರಾಕ್ಟೀಸ್ ಮಾಡಿ ನೋಡಿ ಅಂತಂದ್ರು, ಆಮೇಲೆ ಇಷ್ಟನೂ ಆಯ್ತು.
0: ಇಷ್ಟ ಆಯ್ತು. ವಿಶೇಷವಾಗಿ ಏನು ಇರಬೇಕು ಸಂಗೀತಕ್ಕೆ,
1: ಆಸಕ್ತಿ ಇರಬೇಕು ಮೊದಲನೇದಾಗಿ. ಆಸಕ್ತಿ ಇದ್ರೆ ಬೇರೆ ಎಲ್ಲ ಬರುತ್ತೆ. ಮತ್ತೆ ಟೈಮ್ ಕೊಡಕ್ ರೆಡಿ ಇರ್ಬೇಕು.
0: ರೆಡಿ ಇರ್ಬೇಕು ಅಲ್ವಾ,
1: ಸುಮ್ನೆ ಒನ್ ಅವರ್ ಹೋಗ್ತೀನಿ ಹಾಡ್ತೀನಿ ಅಂದ್ರೆ ಅದೆಲ್ಲ
0: ಬರೋದಿಲ್ಲ,
1: ಬರಲ್ಲ. ಸಂಗೀತ ಒಲಿಯೋದೇ ಇಲ್ಲ ಅಂತ ಹೇಳ್ತಾರೆ. ನಮಗೆ ಆಸಕ್ತಿ ಇದ್ದು ಟೈಮ್ ಕೊಡಕ್ ರೆಡಿ ಇದ್ರೆ
0: ಯಾವುದೇ ವಿದ್ಯೆ ಆದ್ರೂ ಅಷ್ಟೇ,
1: ಹೌದು,
0: ಅಭ್ಯಾಸದಿಂದನೇ ಬರುತ್ತೆ.
1: ಹೌದು,
0: ಒಂದು ತಿಳ್ಕೊಳ್ಳೋದು, ತಿಳ್ಕೊಂಡ ಮೇಲೆ ಅಭ್ಯಾಸ
1: ಅಭ್ಯಾಸ
0: ಅಲ್ವಾ. ಬರೀ ಸ್ವರಗಳು ಬಂದ್ರೆ ಸಾಲದು, ಅದನ್ನ ಎಲ್ಲೆಲ್ಲಿ ಪೋಣಿಸ್ಬೇಕು ಅನ್ನೋ ಕಲೆ ಸಿದ್ಧಿಸ್ಬೇಕು ಅಂತಂದ್ರೆ ಪ್ರಾಕ್ಟೀಸ್ ಒಂದೇ ದಾರಿ. ಎಷ್ಟು ಗಂಟೆ ಅಭ್ಯಾಸ ಮಾಡ್ತೀರಾ?
1: ಈಗ ಒನ್ ಅವರ್ ಮಾಡ್ತೀನಿ ಅಷ್ಟೇ.
0: ಅಷ್ಟೇ
1: ಅಷ್ಟೇ ಸದ್ಯಕ್ಕೆ ಕೆಲಸನೂ ಮಾಡಿ ಆದಾಗ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ಸ್ಯಾಟರ್ಡೆ ಸಂಡೆ ಬೆಳಗ್ಗೆ ಆದ್ರೆ ಬೆಳಗ್ಗೆ, ಇಲ್ಲ ಸಂಜೆ ಹೊತ್ತಾದ್ರೂ ಒಂದು ಟೂ ಟು ಟೂ ಅಂಡ್ ಹಾಫ್ ಅವರ್ಸ್ ಪ್ರಾಕ್ಟೀಸ್ ಮಾಡ್ತೀನಿ.
0: ಪ್ರಾಕ್ಟೀಸ್ ಮಾಡ್ತೀರಾ? ಈಗ ಇತ್ತೀಚೆಗೆ ಮದುವೆ ಆಗಿ ಹಾಸನಕ್ಕೆ ಬಂದೆ ಅಂತ ಹೇಳಿದ್ರಿ, ಕೌಟುಂಬಿಕ ಜೀವನನು ಮುಖ್ಯ, ಜೊತೆಗೆ ವೃತ್ತಿ ಕೂಡ ಮಾಡ್ತಾ ಇದ್ರಾ, ಅದರ ಜೊತೆಗೆ ಸಂಗೀತ ಕೂಡ ಮುಂದುವರಿಸಬೇಕು ಅಂತಿದೆ, ಇದೆಲ್ಲವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಿದ್ಯಾ?
1: ಚೆನ್ನಾಗಾಗ್ತಿದೆ, ಮನೇಲೂ ಎಲ್ಲ ಸಪೋರ್ಟಿವ್ ಇದ್ದಾರೆ. ಅಪ್ಪ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿ ರಿಟೈರ್ ಆಗಿದ್ದಾರೆ. ಅಮ್ಮ ಕೂಡ ಸಂಗೀತ ಕಲ್ತಿದ್ದಾರೆ, ಲಕ್ಷ್ಮಿ ಅಂತ, ಅವರು ಭಜನ್ ಕ್ಲಾಸ್ ಎಲ್ಲ ತಗೊಳ್ತಾರೆ. ಅವರು ಕೂಡ ಗೌರ್ಮೆಂಟ್ ಟೀಚರ್ ಆಗಿ ರಿಟೈರ್,
0: ಅಪ್ಪ ಅಂದ್ರೆ ಮಾವ, ಇಲ್ಲಿ
1: ಇಲ್ಲಿ ಮಾವ ರಂಗಸ್ವಾಮಿ ಅಂತ ಅವ್ರ ಹೆಸರು. ಅಮ್ಮನ ಹೆಸರು ಲಕ್ಷ್ಮಿ ನಾಡಿಗ್, ಅವರು ಕೂಡ ಗೌರ್ಮೆಂಟ್ ರಿಟೈರ್ಡ್ ಟೀಚರು, ಹಂಗೆ ಭಜನ್ ಕ್ಲಾಸಸ್ ತಗೊಳ್ತಾರೆ.
0: ನಿಮ್ಮ ಮನೆಯವ್ರು ಹಾಡ್ತಾರ?
1: ಮನೆಯವ್ರು ಹಾಡಲ್ಲ, ಇಂಟ್ರೆಸ್ಟ್ ಇದೆ ಮನೋಜ್ ನಾಡಿಗ್ ಅಂತ.
0: ಅಯ್ಯೋ, ಅವರು ಹಾಡಿದ್ರೆ ಒಳ್ಳೆ ಡ್ಯುಯೆಟ್ ಆಡ್ಬೋದಿತ್ತು,
1: ತುಂಬಾ ಇಂಟ್ರೆಸ್ಟ್ ಇದೆ, ಕೇಳಕ್ಕೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ.
0: ಯಾವ್ದಾದ್ರು ಹಾಡಿದೀರಾ ನಿಮ್ಮ ಮನೆಯವ್ರಿಗೆ ಯಾವ್ದಾದ್ರು ವಿಶೇಷವಾಗಿ?
1: ಹಾಡಿದ್ವಿ.
0: ವಿಶೇಷವಾದ ರಾಗ?
1: ರಾಗ ಹಾಡಿಲ್ಲ, ಹಾಡಿದೀವಿ.
0: ಹಾಡಿದೀರಾ? ಯಾವ್ದು ಹಾಡಿದ್ದೀರಾ?
1: ಆಕಾಶ ದೀಪವು ನೀನು, ಫಿಲಮ್ ಸಾಂಗ್ಸ್ ಏನೇನಿದೆ ಹಾಡಿರೋದು.
0: ಫಿಲಮ್ ಸಾಂಗ್ಸ್ ಇಷ್ಟನಾ?
1: ಇಷ್ಟ.
0: ವಿದ್ವತ್ತಲ್ಲಿ ವಿಶೇಷವಾಗಿ ಏನ್ ಕಲಿತೀರಾ?
1: ವಿದ್ವತ್ತಲ್ಲಿ ಹೊಸ ಹೊಸ ರಾಗಗಳೇ ಇದೆ, ಗೊತ್ತಿಲ್ದಿರೋ ರಾಗಗಳ ಹೆಸರಾಗ್ಲಿ, ಸ್ವಲ್ಪ ಕಷ್ಟನೂ ಇದೆ ಸೀನಿಯರ್ಗಿಂತ. ನೆರ್ವಲ್ ಅಂತ
0: ಈಗ ಗುರುಗಳು ಯಾರು?
1: ಅರುಣ್ ಕುಮಾರ್ ಅಂತಾನೆ, ಅಮ್ಮನ ತಮ್ಮನೆ, ಅವರಿಂದನೇ ಕಂಟಿನ್ಯೂ ಮಾಡ್ತಿರೋದು. ಆನ್ಲೈನ್ ಕ್ಲಾಸಸ್ ಯಾವ್ಯಾವಾಗ ಆಗುತ್ತೆ ಅವಾಗ ಪ್ರಾಕ್ಟೀಸ್
0: ಆನ್ಲೈನ್ ಅಲ್ಲೇ ತಗೋತಾ
1: ಇದ್ದೀರಾ? ಸೀನಿಯರ್ ಕಂಪೇರ್ ಮಾಡಿದ್ರೆ ವಿದ್ವತ್ತಲ್ಲಿ ಕಲಿಯುವಂತದ್ದೇ ತುಂಬಾ ಇದೆ, ಎಷ್ಟ್ ಕಲ್ತ್ರು ಸಾಕಾಗಲ್ಲ ಅನ್ನೋದು ವಿದ್ವತ್ತಲ್ಲಿ ಗೊತ್ತಾಗತ್ತೆ.
0: ಒಂದೇನಂತಂದ್ರೆ, ಈಗ ಸಿಲೆಬಸ್ ಕಂಪ್ಲೀಟ್ ಮಾಡಿ ಎಕ್ಸಾಮ್ ತಗೊಂಡು ಪಾಸ್ ಆಗೋದ್ ಬೇರೆ, ಆದ್ರೆ ಅದನ್ನ ಹೇಗ್ ಹಾಡ್ತೀರಾ, ನೀವು ಹೇಗೆ ಕಲಿಸ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ.
1: ಬರೀ ಎಕ್ಸಾಮ್ ತಗೊಂಡ್ರೆ ಸಾಕಾಗಲ್ಲ, ಎಕ್ಸಾಮ್ ಪಾಸ್ ಮಾಡ್ಕೊಂಬೋದು, ಆದ್ರೆ ಆಮೇಲೆ ಹಾಡಕ್ಕೆ ಬರಲ್ಲ, ಎಲ್ಲಿ ಹೋದ್ರು ಬರೀ ಮಿಸ್ಟೇಕ್ಸ್ ಮಾಡ್ತೀವಿ ಅಂದ್ರೆ ಬರೀ ಎಕ್ಸಾಮ್ ಪಾಸ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ.
0: ಎಕ್ಸಾಮ್ ದಿನ ಚೆನ್ನಾಗಿ ಹಾಡ್ಬೋದು, ಆದ್ರೆ ದಿನ ಚೆನ್ನಾಗಿ ಹಾಡ್ಬೇಕಲ್ಲ.
1: ಕಲಿಯೋದ್ ಯಾವತ್ತು ನಿಲ್ಲಲ್ಲ,
0: ನಿಲ್ಬಾರ್ದು ಸಹ. ಈಗ ಏನ್ ಕೇಳಿಸ್ತೀರಿ?
1: ಒಂದು ದೇವ್ರ ನಾಮ ಶ್ರೀ ಜಗದೀಶ್ವರಿ ಅಂತ ಬಹುದಾರಿ ರಾಗದಲ್ಲಿದೆ.

0: ಮನೆಯಲ್ಲಿ ಒಬ್ಬರೇ ಮಗಳ ಹೇಗೆ?
1: ನನ್ಗೆ ಟ್ವಿನ್ ಸಿಸ್ಟರ್ ಇದ್ದಾಳೆ ಸ್ಫೂರ್ತಿ ಅಂತ, ಅವಳು ಮದ್ವೆ ಆಗಿ ಬೆಂಗಳೂರಲ್ಲಿ ಇದ್ದಾಳೆ.
0: ಸಂಗೀತ ಕಲ್ತಿದಾರ?
1: ಇಬ್ರು ಒಟ್ಟಿಗೆ ಕಲ್ತಿದ್ದು
0: ಸಿಸ್ಟರ್ಸ್.
1: ಸಂಗೀತ ಮತ್ತೆ ಕ್ಲಾಸಿಕಲ್ ಡ್ಯಾನ್ಸ್ ಕೂಡ
0: ಭರತನಾಟ್ಯಂ ಆಗಿದೆಯಾ?
1: ಜೂನಿಯರ್ ಎಕ್ಸಾಮ್ ಆಗಿದೆ, ಸೀನಿಯರ್ ಪೋರ್ಷನ್ಸ್ ಆಗಿದೆ, ಬಟ್ ಎಕ್ಸಾಮ್ ಕಟ್ಟಕ್ಕಾಗಲಿಲ್ಲ.
0: ಈ ಸಂಗೀತ ಮತ್ತು ನಾಟ್ಯ ಎರಡು ಒಂದಕ್ಕೊಂದು ತುಂಬಾ ರಿಲೇಟ್ ಮಾಡಬಹುದು. ನಾಟ್ಯಕ್ಕೆ ಸಂಗೀತ ಬೇಕೇ ಬೇಕು, ಸಂಗೀತಕ್ಕೆ ನಾಟ್ಯ ಬೇಕಿಲ್ಲದೆ ಇರಬಹುದು, ಆದ್ರೆ ನಾಟ್ಯಕ್ಕೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ?
1: ತಾಳ ಆಗ್ಲಿ ರಾಗ ಆಗ್ಲಿ ತುಂಬಾ ಹೆಲ್ಪ್ ಕೊಡುತ್ತೆ. ಆಮೇಲೆ ಡ್ಯಾನ್ಸ್ ಅಲ್ಲೂ ಅಷ್ಟೇ, ಹಾಡ್ ಹೇಳ್ಕೊಂಡೆ ಡ್ಯಾನ್ಸ್ ಮಾಡೋದ್ರಿಂದ ಅದೇನೇನ್ ಕೃತಿಗಳಿದೆ, ಏನೇನ್ ಜತಿಸ್ವರಗಳಿದೆ, ಅದೆಲ್ಲ ನಮಗೆ ಸಂಗೀತದಲ್ಲೂ ಆಗಿರುತ್ತೆ. ಡ್ಯಾನ್ಸ್ ಅಲ್ಲಿ ಇನ್ನೂ ಬೇಗ ಕಲಿಯಕ್ ಹೆಲ್ಪ್ ಆಗುತ್ತೆ.
0: ಒಂದು ಈಗ ನಿಮ್ಗೆ ತುಂಬಾ ಜನ ಸ್ನೇಹಿತರು ಇರ್ತಾರೆ, ಸಂಗೀತ ಕಲಿತವ್ರು ಇರ್ಬೋದು, ಆಮೇಲೆ ನೃತ್ಯ ಕಲಿತವ್ರು ಇರ್ಬೋದು, ಅಥವಾ ಕಲಿದೇ ಇರೋರು ಇರ್ಬೋದು, ಏನ್ ವ್ಯತ್ಯಾಸ ಅಂತ ಅನ್ಸುತ್ತೆ? ಅಂದ್ರೆ ಯಾವುದೇ ತರಹದ ಒಂದು ಚಿತ್ರಕಲೆ ಆಗಿರ್ಬೋದು, ಹಾಡೋದಿರ್ಬೋದು, ಡ್ಯಾನ್ಸ್ ಮಾಡೋದಿರ್ಬೋದು, ಬೇರೆ ಇನ್ಯಾವುದೇ ಒಂದು ಆಸಕ್ತಿಯನ್ನ ಇಟ್ಕೊಂಡು ಕಲ್ತು ಉದ್ಯೋಗದ ಜೊತೆಗೇನೆ ಇದನ್ನು ತಗೊಂಡು ಹೋಗೋದಕ್ಕೂ, ಏನು ಕಲೀಲಾರದೆ ಬರೀ ಉದ್ಯೋಗ ಮಾಡೋದಕ್ಕೆ ಏನಾದ್ರೂ ವ್ಯತ್ಯಾಸ ಇದೆ ಅನ್ಸುತ್ತೆ?
1: ಯಾಕಂದ್ರೆ ಈಗ ನಾವು ಕಲ್ತಿರೋದ್ರಿಂದ ನಾವು ಟೈಮ್ ಸಿಗ್ದಾಗ ಹೆಂಗ್ ಪ್ರಾಕ್ಟೀಸ್ ಮಾಡ್ತೀವಿ, ಆ ಟೈಮ್ ನ ಹೆಂಗ್ ಯೂಸ್ ಮಾಡ್ಕೊಳ್ತೀವಿ ಗೊತ್ತಿದೆ. ಸುಮ್ನೆ ಏನು ಕಲಿದೆ ಇದ್ದವರು ಹೆಂಗೆ ಟೈಮ್ ಎಷ್ಟು ವೇಸ್ಟ್ ಆಗತ್ತೆ ಅದು ಗೊತ್ತಾಗತ್ತೆ. ಇನ್ನೊಂದು ಸ್ವಲ್ಪ ನಮಗೇನಾದ್ರು ಬೇರೆ ಚೇಂಜ್ ಇರಬೇಕು ಅಂದ್ರೆ ನಮಗೆ ಏನಾದ್ರೂ ಒಂದು ಹಾಬಿ ಇರ್ಲೇಬೇಕಾಗತ್ತೆ. ನಮಗೊಂದ್ ಸ್ವಲ್ಪ ಮೈಂಡ್ ಫ್ರೆಶ್ ಆಗತ್ತೆ, ಏನೋ ಒಂದು ಕಲ್ತಿದೀವಿ, ಏನೋ ಒಂದು ಮಾಡ್ತೀವಿ ಅಂತಂದಾಗ ನಮಗೆ ಅದ್ರ ಕಡೆ ಗಮನ ಕೊಟ್ಟು ಒಂದ್ ಸ್ವಲ್ಪ ಬರೀ ಕೆಲ್ಸ ಬರೀ ಮೊಬೈಲ್ ಇಟ್ಕೋ ಅದೆಲ್ಲ ಬಿಟ್ಬಿಟ್ಟು, ಈಗ ಮೊಬೈಲ್ ಬಂದಿರೋದ್ರಿಂದ ಮೊಬೈಲ್ ಇಟ್ಕೊಂಡೆ ಕೂತಿರ್ತಾರೆ. ಅಟ್ಲೀಸ್ಟ್ ಏನಾರ ಒಂದ್ ಹಾಬಿ ಇದ್ರೆ ಏನೊಂದ್ ಮಾಡ್ತಿದೀವಿ, ಮೇನ್ ಆಗಿ ನಮ್ ಮೈಂಡ್ ಫ್ರೆಶ್ ಆಗುತ್ತೆ.
0: ನೀವು ಮೊಬೈಲ್ ನೋಡಲ್ವಾ?
1: ನೋಡ್ತೀನಿ.
0: ಎಷ್ಟೊತ್ತು ನೋಡ್ತೀರ?
1: ಬೋರ್ ಆದಾಗೆಲ್ಲ ನೋಡ್ತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಮೊಬೈಲ್ ಯೂಸ್ ಮಾಡೋದೇನ್ ಬಿಟ್ಟಿಲ್ಲ ಯಾವತ್ತೇನು, ಆದ್ರೆ ಬರೀ ಮೊಬೈಲ್ ಇಟ್ಕೊಂಡ್ ಕೂರಕ್ ನಂಗೂ ಏನ್ ಇಷ್ಟ ಆಗಲ್ಲ. ಈ ತರ ಏನಾರೊ ಒಂದ್ ಹಾಬಿ ಏನೇ ಆಗ್ಲಿ ಯಾವ್ದೇ ತರ,
0: ಅಂದ್ರೆ ಮೊಬೈಲ್ ಬಳಕೆ ತಪ್ಪಲ್ಲ, ಆದ್ರೆ ಯಾವ ಉದ್ದೇಶಕ್ಕೆ ಅದನ್ನ ಬಳಸ್ತಾ ಇದೀವಿ,
1: ಎಷ್ಟು ಯೂಸ್ ಮಾಡ್ಬೇಕು ಅದು ನಮ್ ಕೈಲೇ ಇದೆ.
0: ಕರೆಕ್ಟ್. ಅದನ್ನ ತಿಳ್ಕೊಂಡಾಗ ಯಾವ್ದು ನಮ್ಗೆ ಚಟ ಅಂತ ಅನ್ಸಲ್ಲ, ಅಥವಾ ಅದೊಂದು ಅಡಿಕ್ಷನ್ ಅಂತ ಅನ್ಸಲ್ಲ ಅಲ್ವಾ, ಅದನ್ನ ಮೀರಿ ಹೋಗ್ಬಾರ್ದು.
1: ಅದಕ್ಕೆ ನಮಗ್ ನಾವು
0: ಸ್ವಲ್ಪ ಕಡಿವಾಣ ಹಾಕೊಳ್ಳೋದು, ನಿಯಂತ್ರಣ ಮಾಡೋದು, ಆ ಮನಶಕ್ತಿ ಎಲ್ಲ ಬರ್ಬೇಕು, ಆ ನಿರ್ಧಾರ ತಗೊಳ್ಳುವಂತಹ ಮೆಚುರಿಟಿ ನಮ್ಗೆ ಇರ್ಬೇಕು ಅಂತಂದ್ರೆ ನಾವು ಜಗತ್ತನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಮೊಬೈಲ್ ನೋಡೋದು ಅಥವಾ ಬರೀ ಮನರಂಜನೆ ತೆಗೆದುಕೊಳ್ಳೋದು, ಅದರಿಂದ ಬೇರೆ ಬೇರೆ ಮಾನಸಿಕ ಮತ್ತು ದೈಹಿಕ ಪರಿಣಾಮಗಳು ಆಗ್ತಾ ಇದೆ. ಅದು ಈಗ ಗೊತ್ತಾಗ್ತಾ ಇದೆ, ಎಲ್ಲರಿಗೂ ಗೊತ್ತಾಗ್ತಿದೆ. ಸಮಾಜದ ಮೇಲೆ ಎಷ್ಟು ಒತ್ತಡ ಇದೆ ಅನ್ನೋದು ಗೊತ್ತಾಗ್ತಿದೆ. ಅದೊಂದು ಹೊಸ ಸಮಸ್ಯೆ ಆಗಿ ಉದ್ಭವಿಸ್ತಾ ಇದೆ ಅಲ್ವಾ. ಈಗ ಏನೇನೋ ಬಡತನ ಇತ್ತು, ಅನಕ್ಷರತೆ ಇತ್ತು, ಅದೆಲ್ಲ ಹೋಗಿ ನೋಡಿ ಹಳೆ ಸಮಸ್ಯೆಗಳು, ಅದು ಹೋಯ್ತು ಇದು ಹೋಯ್ತು ಅನ್ನೋ ಹೊತ್ತಲ್ಲಿ ಈ ತರದ ಹೊಸ ಹೊಸ ಸಮಸ್ಯೆಗಳು ಆಗ್ತಿದೆ. ಇದೆಲ್ಲ ಆಧುನಿಕತೆ ತಂದೊಡ್ಡಿರುವ ಸವಾಲುಗಳು. ಸಮಸ್ಯೆಯನ್ನಾಗಿ ಮಾಡ್ಕೋಬಾರ್ದು, ಸವಾಲನ್ನ ಸವಾಲನ್ನಾಗಿ ಸ್ವೀಕರಿಸಿ ಅದನ್ನ ಎಷ್ಟು ಬಳಸಬೇಕು ಅಷ್ಟನ್ನ ಗಮನದಲ್ಲಿ ಇಟ್ಕೋಬೇಕು. ಈಗೇನ್ ಕೇಳಿಸ್ತೀರಾ ನಮ್ಗೆ?
1: ಒಂದು ಭಾವಗೀತೆ ಹೇಳ್ತೇನೆ, ಅಮ್ಮನ್ ಮೇಲಿದೆ. ಅದು
0: ಯಾರು ಬರ್ದಿರೋದು?
1: ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅಂತ. ಹೆಮ್ಮೆ ನನಗೆ ಅಮ್ಮ ನಿನ್ನ ತಾಯಿ ಎಂದು ಕರೆಯಲು ಅಂತ.

0: ತುಂಬಾ ಚೆನ್ನಾಗಿತ್ತು. ಮತ್ತೆ ನಿಮ್ಮ ಈ ಸಂಗೀತದ ಪಯಣ ಮತ್ತೆ ನಿಮ್ಮ ವೃತ್ತಿ ಪ್ರವೃತ್ತಿ ಎರಡು ಒಟ್ಟೊಟ್ಟಿಗೆ ಸಾಗ್ಲಿ. ಏನು ಒಳ್ಳೇದು ಮಾಡಬಹುದು ಈ ಲಲಿತ ಕಲೆಗಳನ್ನು, ಅಂದರೆ ಬರೀ ಉಪಜೀವನ ಆಗಬಾರ್ದು, ನಾವು ಕಲ್ತ್ವಿ ಕಲ್ಸಿದ್ವಿ ಅದರಿಂದ ಏನೋ ಒಂದು ಸಣ್ಣ ಸಂಭಾವನೆ ಬಂತು ಅನ್ನೋದು ಅದು ಬೇರೆ, ವೃತ್ತಿ ಬೇರೆ. ಅದರ ಜೊತೆ ಜೊತೆಗೆ ನಮ್ಮ ಮನಸ್ಸಿನ ಮೇಲೆ ಆಗುವಂತಹ ಪರಿಣಾಮ ನಮ್ಮ ಮನೆ ಮಂದಿ ಮೇಲೂ ಆಗುತ್ತೆ, ಆಯ್ತಾ, ಅದು ಪಕ್ಕದ ಮನೆಯವ್ರ ಮೇಲೆ ಆಗುತ್ತೆ, ಅದು ಸೊಸೈಟಿ ಮೇಲೆ ಆಗುತ್ತೆ, ಹೀಗೆ ಅಲ್ವಾ ಸಾಗೋದು. ಅಂದ್ರೆ ನಾವು ಒಳ್ಳೆಯವರಾಗುವುದರ ಉಪಯೋಗ ಅಥವಾ ಪರಿಣಾಮ ಇಷ್ಟೆಲ್ಲ ಇರುತ್ತೆ. ಹಾಗಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಊರಿಗೆ ಅವ್ರಿಗೆ?
1: ಏನಂದ್ರೆ ನನಗೆ ಮನೇಲಿ ಮತ್ತೆ ಭಜನ್ ಕ್ಲಾಸ್ ಎಲ್ಲ ಮಾಡ್ತಾರೆ, ಮಕ್ಕಳೆಲ್ಲ ಬರ್ತಾರೆ, ಆ ಚಿಕ್ಕ ವಯಸ್ಸಿಂದಾನೆ ಒಂದ್ ಸ್ವಲ್ಪ ಇದು ಒಂದ್ ಕಲೆ ಇದೆ ಒಂದ್ ಆಸಕ್ತಿ ಇದೆ ಅಂತ ಈಗ್ಲಿಂದಾನೆ ಹೇಳ್ಕೊಡಕ್ ಶುರು ಮಾಡಿದ್ರೆ ಒಂದ್ ಸ್ವಲ್ಪ ಅವರು ಕಲಿತಾರೆ, ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ಅವರು ಇನ್ನೊಂದ್ ಸ್ವಲ್ಪ ಸೇರ್ಕೊಂಡು ಈ ತರ ಭಜನ್ ಅಂತೊಂದೇ ಹೇಳ್ತಿಲ್ಲ ನಾನು, ಯಾವ್ದೇ ಕಲೆ ಆಗ್ಲಿ ಮನೇಲಿ ಒಬ್ರು ಕಲಿಯಕ್ ಶುರು ಮಾಡಿದ್ರೆ ಅದ್ ಹಂಗೆ ಹರಡತ್ತೆ ಆ ವಿಷಯ. ಅವಾಗ ಆದಷ್ಟು ಜನ ಏನೇನ್ ಹಾಬೀಸ್ ಕಲ್ತ್ಕೊಳ್ತಾರೋ ಅವರಿಗೆ ಹೆಲ್ಪ್ ಆಗತ್ತೆ. ಈಗಿನ ಜನರೇಷನ್ ಅವರು ಬರೀ ಲ್ಯಾಪ್ಟಾಪ್ ಇಟ್ಕೋ, ಕಂಪ್ಯೂಟರ್ ಯೂಸ್ ಮಾಡು, ಮೊಬೈಲ್ ಯೂಸ್ ಮಾಡು, ಬರೀ ಅಷ್ಟರಲ್ಲೇ ಆಗ್ತಾರ ಬಿಟ್ರೆ ಈ ತರ ಯಾವ ಹೊಸ ಹೊಸ ಕಲೆಗಳಿದೆ ಅಷ್ಟು ಬೇಗ ತಿಳ್ಕೊಳಲ್ಲ. ದೊಡ್ಡವ್ರು ನಾವೇನಿದೀವಿ ಹೆಂಗೆ ಅಮ್ಮನ ಕ್ಲಾಸ್ ಮಾಡೋದ್ ನೋಡಿದೀನಿ, ಮಕ್ಳು ಇಂಟ್ರೆಸ್ಟ್ ಇಂದ ಬರ್ತಾರೆ, ಹಾಡ್ತಾರೆ, ಖುಷಿ ಪಡ್ತಾರೆ ಹೊಸ ಹೊಸದ್ ಕಲಿಯಕ್ಕೆ. ಈಗ ನಾವ್ ಕಲ್ತಿದೀವಿ ಅಂದ್ರೆ ಇನ್ನೊಬ್ರಿಗೆ ಅದ್ ಹೇಳ್ಕೊಡೋಷ್ಟು ನಮಗ್ ಆಸಕ್ತಿ ಬಂದ್ರೆ ಹೆಲ್ಪ್ ಆಗತ್ತೆ.
0: ಯಾವುದೇ ಒಂದು ಚಟುವಟಿಕೆನಲ್ಲಿ ಮಕ್ಕಳನ್ನ ತೊಡಗಿಸೋದು ಪೋಷಕರ ಜವಾಬ್ದಾರಿ ಅಲ್ವಾ? ಪೋಷಕರು, ಶಾಲೆಯಲ್ಲಿ ಶಿಕ್ಷಕರು, ಅಕ್ಕಪಕ್ಕ ಮನೆಯವರು, ಒಂದ್ ಸಮಾಜ ಚೆನ್ನಾಗಿರ್ಬೇಕು, ಸದೃಢವಾಗಿರ್ಬೇಕು, ಆರೋಗ್ಯಕರವಾಗಿರ್ಬೇಕು ಅಂತಂದ್ರೆ ಪರಸ್ಪರರ ಎಲ್ಲರ ಸಹಕಾರ ಇದ್ದಾಗ ಮಾತ್ರ ಚೆನ್ನಾಗಾಗುತ್ತೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನೊಂದು ಗೀತೆಯೊಂದಿಗೆ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.
1: ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನ ಅಭ್ಯಾಸ ಮಾಡುತ್ತಿರುವ ಸ್ಮೃತಿ, ಎಸ್ಸಿ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್.
1: ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಯುವವಾಣಿ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
0: ಎಲ್ಲರಿಗೂ ನಮಸ್ಕಾರ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಇದು ಆಕಾಶವಾಣಿ ಬೆಂಗಳೂರು. ಶ್ರೋತೃಗಳೇ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಸ್ಮಿತಾ ವಸಂತ್ ಅವರು ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಕೂಡ ಚಿತ್ರಗೀತೆಗಳನ್ನು ಆಲಿಸುವರಿ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್, 9:10 ಕರ್ನಾಟಕ ರಾಜ್ಯ ಅರಣ್ಯ ಹಾಗೂ ಪರಿಸರ ಇಲಾಖೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್, 9:35 ಗಾನಗಂಗೆ, 10:30 ಸುನ್ಹೇರೆ ಪಲ್, 11:00 ಪೋಸ್ಟ್ ಬಾಕ್ಸ್ ನಂಬರ್ 111, 12:05 ವನಿತಾ ವಿಹಾರ, ಗೌರಿ ಗಣೇಶನ ಸಾನ್ನಿಧ್ಯದಲ್ಲಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಆರ್ಟಿ ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ, ನಿರ್ಮಾಣ ಆಶಾ, ಬೆಂಗಳೂರು ಕೇಂದ್ರದ ಕೊಡುಗೆ, 12:35 ಆರೋಗ್ಯ ಸಂಚಿಕೆ, ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಈ ಕುರಿತು ಡಾಕ್ಟರ್ ಅವಿನಾಶ್ ಕಾಮತ್ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ, ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ, 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಚಂದನ್ ಲೋಕೇಶ್ ಅವರು, ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ, 1:20 ಚಿತ್ರಗೀತೆಗಳು, 2:40 ಬಾಳ ಬೆಳಕು, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರೊಂದಿಗಿನ ಒಡನಾಟದ ನೆನಪುಗಳ ಕುರಿತು ನಿವೃತ್ತ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್, 3:00 ಗುಲ್ಮೊಹರ್, 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್, 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ, 6:51 ಕೃಷಿ ರಂಗ, ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಶಾಲಿನಿ ಎಂ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ಆನಂತರ ಮಾಗಡಿ ತಾಲೂಕು ಕೋಟೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಸುಗ್ಗಿ ಪದ. ಗಮನಿಸಿ, ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ವಿಮೆನ್ಸ್ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಜೆ 7:30-7:34, 7:45-8:45 ಹಾಗೂ 9:15 ಆಟದ ಮುಕ್ತಾಯದವರೆಗೆ ಕೇಳುವಿರಿ. ಇನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45 ಸಮಾಜ ನಿರ್ಮಾಣಕ್ಕೆ ನಾರಾಯಣ ಗುರುಗಳ ಚಿಂತನೆಗಳ ಕುರಿತು ಮಾತನಾಡುತ್ತಾರೆ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ಎನ್ ಶೈಲ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ, 8:00 ಸಿರಿಗಂಧ, 9:15 ಎಚ್ಆರ್ ಕೆ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳು, 9:30 ರಾಷ್ಟ್ರೀಯ ರೂಪಕ ದೆಹಲಿ ಕೇಂದ್ರದಿಂದ, 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದಿಂದ, ಸುಮಿತ್ ಸಿಂಗ್ ಪದಂ ಅವರ ಸಿತಾರ್ ವಾದನವನ್ನು ಕೇಳುವರಿ. ಕಾರ್ಯಕ್ರಮ ಜಲಂಧರ್ ಕೇಂದ್ರದ ಕೊಡುಗೆ. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿವೆ.

ಶ್ರೀತೀರ್ಥ ಮೇವುಂಡಿ ಅವರ ಗಾಯನದಲ್ಲಿ ಈವರೆಗೆ ರಾಗ್ ಶ್ಯಾಮ್ ಕಲ್ಯಾಣ್ ಕೇಳಿದಿರಿ. ಜೊತೆಗೆ ತಬಲಾ ನುಡಿಸಿದವರು ಪಂಡಿತ್ ರಘುನಾಥ್ ನಾಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಶಾಸ್ತ್ರೀಯ ಸಂಗೀತದ ನಂತರ ಈಗ ಕೇಳಿ ಕಿರುನಾಟಕ ಅದೃಷ್ಟದಾಟ. ರಚನೆ ಅಮೃತೇಶ್ ಬಿ ಶಿವಸಿಂಪಿಗೆ, ನಿರ್ಮಾಣ ಮನೋಹರ್ ಕುಲಕರ್ಣಿ.

0: ಓ, ಇವ್ರು ಬಂದ್ರು ಅಂತ ಕಾಣ್ದ. ಬರ್ರಿ ಬರ್ರಿ ಲಗುನ.
1: ಬಾ ಬಾ ಬಾ ಬಾ, ಏನ್ ಬಿಸಿಲು, ಏನ್ ಶೆಕಿ, ಛೇ ಛೇ ಛೇ ಛೇ ಛೇ. ಒಳೆಯ ಬಿಸಿಲೊಳಗೆ ಕಾಯಿಪಲ್ಲೆ ತರ್ಲಿಕ್ಕೆ ಮಾರ್ಕೆಟಿಗೆ ನಾನು ಕಳಿಸಿ, ನೀನ್ ಮನೆಯೊಳಗೆ ಆರಾಮಾಗಿ ಫ್ಯಾನಿನ ಬಿಡು ಕೂತಿದಿ. ನನ್ನ ತ್ರಾಸು ಏನಂತ ನಿನ್ ಹ್ಯಾಂಗ ಗೊತ್ತಾದೀತು? ಆ ಟಾಯ್ಲರ ಕೂಡ
0: ತಗೊಳ್ರಿ, ನಾನು ಮನಿಯೊಳಗ ನೀವ್ ತಿಳ್ಕೊಂಡಂಗ ಏನು ಬಹಳ ಕೂತಿಲ್ಲ.
1: ಹೌದು,
0: ಬೆಳಿಗ್ಗಿನಿಂದ ಕರೆಂಟ್ ಇಲ್ಲ, ಗ್ಯಾಸ್ ಮುಗ್ದದ, ನಳದಾಗ ನೀರು ಬಂದಿಲ್ಲ, ಬಾಂಡಿದಕ್ಕಿನೂ ಬಂದಿಲ್ಲ.
1: ಸಾಕ್ ಬಿಡು ಮಾರಾಯ್ತಿ, ಏನ್ ಪುರಾಣ ಓದಲಿಕ್ಕೆ ಹತ್ತಿರಿ ಹೇಳ್ತಿಲೆ? ಹೋಗ್ಲಿ, ಅಡಿಗೆ ಆಗ್ಯದೇನು?
0: ಆಗ್ಯದ.
1: ನನಗೂ ನಡೆದು ನಡೆದು ಭಾಳ ಹಸಿವೆ ಆಗ್ಯದ.
0: ಹಂಗಾರೆ ಕೈ ಕಾಲು ತೊಳ್ಕೊಂಡು ಬರ್ರಿ, ಟಾಟ್ ಹಾಕ್ತೀನಿ.
1: ಆಯ್ತು
0: ರೀ, ಅಂದಂಗ ಮರ್ತ ಬಿಟ್ನಿದ್ನಲ್ರಿ, 1,000 ರೂಪಾಯಿ ತಂದ್ರೇನು?
1: ಏನು
0: ಹ್ಞೂ ರೀ,
1: 1,000 ರೂಪಾಯಿ?
0: ಹ್ಞೂ.
1: ಯಾವ ಕತೆ ಹೇಳಿಕತ್ತಿದ್ಯಾ?
0: ಯಾಕ ನಿಮ್ಮ ಆಫೀಸ್ ಹುಡುಗ ಶಿವಣ್ಣ ದಾರಿಯೊಳಗೆ ಭೇಟಿ ಆಗ್ಲಿಲ್ಲೇನು?
1: 1,000 ರೂಪಾಯಿ?
0: ಹ್ಞೂ ರೀ.
1: 1,000 ರೂಪಾಯಿಗೂ ಶಿವಣ್ಣ ಏನು ಸಂಬಂಧ?
0: ನೀವ್ ಅನ್ಕ, ನಾನು ಪೂರ್ತಿ ಹೇಳೋ ತನಕ ತಡೆಯುವುದೇ ಇಲ್ಲ, ಅಡ್ಡ ಬಾಯ್ ಹಾಕ್ತೀರಿ.
1: ಹಂಗಾರ ಮೊದಲು ಹೇಳೇ ಬಿಡು, ನಿನ್ ಮಾತು ಮುಗಿಸೇ ಬಿಡು.
0: ನಿಮ್ಮ ಆಫೀಸ್ ಹುಡುಗ ಶಿವ ನಿಮ್ಮನ್ ಕೇಳ್ಕೊಂಡು ಮನೆ ತನಕ ಬಂದಿದ್ದ ಈಗ ಅರ್ಧ ತಾಸಿನ ಮುಂಚೆ. ನಿಮ್ಮ ಹೆಸರಿಗೆ 1,000 ರೂಪಾಯಿ ಮನಿ ಆರ್ಡರ್ ಬಂದದ್ರಿ. ಯಾಕ ನೀವು ಮಾರ್ಕೆಟ್ ನಿಂತ ಬರೋ ಮುಂದೆ ಆಫೀಸ್ ಕಡೆ ಹೋಗ್ಲಿಲ್ಲೇನು?
1: ಇಲ್ಲ, ಆಫೀಸ್ ಹೋದ್ರ ತಡ ಆಗ್ತದ ಅಂತ ನೆಟ್ಟಗ ಮನೆಗೆ ಬಂದ್ಬಿಟ್ ನೋಡ್.
0: ಈಗರ ಏನ್ ಮಹಾ ಲಘು ಬಂದಿರಿ,
1: ಹೋಗ್ಲಿ ಬಿಡು. ಆದ್ರ ಶಿವನನ್ನ ಸರಿಯಾಗಿ ವಿಚಾರ ಮಾಡಿದೇನು?
0: ಹ್ಞೂನ್ರಿ.
1: ಅಲ್ಲ, 1,000 ರೂಪಾಯಿ ಬಂದದ್ದು ಖರಿ ಅಂತೇನು?
0: ಸುಳ್ಳಾಗಿದ್ರ ಪಾಪ ಅವ ಯಾಕ ಮನೆ ತನಕ ಬಂದ್ ಹೇಳ್ತಿದ್ದ?
1: ಹಂಗಲ್ಲ, ಆದ್ರೂ ಈಗ ಇದ್ದಕ್ಕಿದ್ದಂಗ 1,000 ರೂಪಾಯಿ ಎಲ್ಲಿಂದ ಬಂತು ಅಂತ.
0: ಓಟಿ ಗೀಟಿ ಇದ್ದಿತ್ ನೋಡ್ರಿ.
1: ಓಟಿ ಓಟಿ ಆಗಿದ್ರ ಹಿಂಗ ಪ್ರತ್ಯೇಕ ಮನೆಯ ಬರ್ದಲ್ಲ,
0: ಮತ್ತ
1: ಆಫೀಸಿನ ರೊಕ್ಕ ಏನಿದ್ರು ರೋಲ್ನಾಗ ಬರ್ತದ.
0: ಹಿಂಗ ಹಂಗಾರ ನೀವು ಬರದ ಕಥಿ ಕಾದಂಬರಿ ನಾಟಕದ್ದು ಗೌರವಧನ ಇದ್ದಿತ್ ನೋಡ್ರಿ.
1: ಅಲ್ಲ, ಹಂಗ ಪಾತ್ರಿಕೆಯಿಂದ ಬರುವುದಿದ್ರ ಹೆಚ್ಚಾಗಿ ಚಕ್ಕು ಡಿಡಿ ಬರ್ತಾವ, ಯಮೋ ಬರುದು ಕಮ್ಮಿ.
0: ನಿಮ್ ಗೆಳೆಯರಿಗೆ ಏನಾರ ಸಾಲ ಗಿಲ ಕೊಟ್ಟಿದ್ರೇನ್ ಮತ್ ನನಗ ಗೊತ್ತಂಗ? ಯಾಕ್ರಿ?
1: ಅಲ್ಲ, ನಾನೇ ಸುಧಾಮನ ಸಂಬಂಧಿಕ, ನಾ ಯಾರಿಗ ಸಾಲ ಕೊಡ್ಲಿ?
0: ನೀವೊಬ್ರು
1: ಮತ್ತ ತಗೊಂಡ ಸಾಲನ ವಾಪಸ್ ಕೊಡುವಂತ ಗೆಳೆಯರು ನನ್ಗೆ ಯಾರು ಇಲ್ಲ.
0: ಅದು ಖರೇನ? ಹಂಗಾರ ಈ ರೊಕ್ಕ ಯಾವ್ದಿದ್ದಿತ್ತು ಅಂತೀನಿ
1: ನಾನು. ಅದು ಅಂತೀನಿ ನೋಡು, ಬಹುಶಃ ನಮ್ಮ ಕಾಕ ಕಳಿಸಿದ್ದಾನೆ.
0: ಹೌದ್ರಿ, ನನಗೂ ಇದು ವಿಚಾರ ಬಂತ ನೋಡ್ರಿ. ಹೋದ ವರ್ಷ ಹಬ್ಬಕ್ಕ ಹಳ್ಳಿಯಿಂದ ಇಲ್ಲಿಗೆ ಬಂದಿದ್ರಲ್ಲ ನಿಮ್ ಕಾಕ,
1: ಹೌದು,
0: ಅವಾಗ ಹೇಳ್ತಿದ್ರು.
1: ಹಂಗೂ ನನಗೂ ಮಕ್ಕಳ ಮರಿ ಇಲ್ಲ, ಇಷ್ಟೊಂದು ಹತ್ತಿ ಇಟ್ಕೊಂಡು ನಾನಾರ ಏನ್ ಮಾಡ್ಲಿ? ಅದಕ್ಕ ಎಲ್ಲ ನಿನ್ನ ಮಕ್ಕಳ ಹೆಸರಿಗೆ ಬರೆದು ಬಿಡ್ತೇನೆ ಅಂತ ಹೇಳಿದ್ನ. ಮತ್ತ
0: ಅದೇನ್ ನನಗ್ ಗೊತ್ತಿಲ್ ಬಿಡ್ರಿ, ಆದ್ರ ಮಂಗಳಾಗೌರಿ ಹಬ್ಬಕ್ಕ ಅರಿಶಿನ ಕುಂಕುಮಕ್ಕ ಅಂತ ಕಳಿಸ್ಕೊಡ್ತೀನಿ ಪ್ರತಿ ವರ್ಷ ಏನಾರ ಅಂತ ಅಂತಿದ್ರು.
1: ಹಿಂಗ ಹಂಗಾರ ಅದೇ ಇದ್ದಿತ್ ಬಿಡು, ಕಾಕ ಕಳಿಸಿದ 1,000 ರೂಪಾಯಿ ಅದೇ ಇರ್ಬೇಕು.
0: ಹಂಗಾರ ಪೂರ್ತಿ 1,000 ರೂಪಾಯಿ ನನಗ ಹೌದಲ್ಲ.
1: 1,000 ರೂಪಾಯಿ ತಗೊಂಡು ನೀ ಏನ್ ಮಾಡಕ್ಕೆ?
0: ಇದೇನ್ರಿ ಹಿಂಗ್ ಕೇಳ್ತೀರಿ? 1,000 ರೂಪಾಯಿಗೆ ಏನ್ ಬರ್ತದ ಈಗಿನ ಕಾಲಕ್ಕ? 1,000 ರೂಪಾಯಿ ತಗೊಂಡು ಪ್ಯಾಟಿ ಒಳಗ ಹಿಂಗ್ ಹೋಗಿ ಹಾಂಗ್ ಬಂದ್ರೆ ಸಾಕು, ಎಲ್ಲ
1: ಖರ್ಚಾಗ್ಬಿಡ್ತಾವ. ಖರ್ಚು ಮಾಡ್ಲಿಕ್ಕೆ ಬಹಳ ದಾರಿದಾವ್ರಿ. ಆದ್ರ ತುಸು ವಿಚಾರ ವಿವೇಚನೆ ಮಾಡಿ ಖರ್ಚು ಮಾಡ್ಬೇಕು ಅಷ್ಟ.
0: ಅದೆಲ್ಲ ನಂಗ್ ಗೊತ್ತಿಲ್ಲ ನೋಡ್ರಿ, ನಾ ಅನ್ಕ ಒಂದ್ ಚಲೋ ಸೀರಿ ತಗೊಳಾಕಿನ.
1: ಚಲೋ ಸೀರಿ? ಅಲ್ಲ, ಚಲೋ ಸೀರೆ ಅಂದ್ರ 1,000 ರೂಪಾಯಿ ಮುಗಿದೋಗತ್ತಲ್ಲ.
0: ಆಗ್ಲಿ, ನನ್ಗೇನು?
1: ಅಲ್ಲ, ಬರ್ತಾ ಬರ್ತಾ ಎಷ್ಟು ಸ್ವಾರ್ಥ ಆಗ್ಲಿಕ್ಕೆ ನೀನು? ಅಲ್ಲ, ನೀ ಒಬ್ಬಾಕಿನ ತಗೊಂಡ್ರ ಏನಾಗ್ತದ? ಅಲ್ಲ, ಇಬ್ರು ಮಕ್ಳಿದಾರಲ್ಲ ಅವ್ರಿಗಿನ್ ಬೇಡ.
0: ಹಂಗಾರ ನಂಗ 500 ರೂಪಾಯಿ ಸೀರ್ ಸಾಕು. ಇನ್ನ 500 ರೂಪಾಯಿ ಒಳಗ ಹುಡುಗರಿಗಿಬ್ಬರಿಗೂ ಅರಿವಿ ತಗೊಳ್ಳಂತ.
1: ನನ್ಗ ನಾ ಏನು ಪಾಪ?
0: ಬ್ಯಾಸರ ಮಾಡ್ಕೋಬೇಡ್ರಿ, ದುಡ್ಡು ಉಳಿತು ಅಂದ್ರ ನಿಮಗೂ ಒಂದು ಖರ್ಚಿಪ್ ಕೊಡಿಸ್ತೀನಿ.
1: ಅಲ್ಲ, ಹಿಂಗ್ ಮಾಡಿದ್ರೆ ಹೆಂಗಾದೀತು?
0: ಹೆಂಗ
1: ನೋಡು, ಶೀರಿ ಅರಿವಿ ಅನ್ಕ ಗೌರಿ ಹಬ್ಬಕ್ಕ ತಗೊಂಡ ತಗೋತೇವೆ
0: ಶುರು ಮಾಡಿದ್ರೆ.
1: ಕೇಳಲ್ಲ ಹೇಳು, ಸ್ವಲ್ಪ ಕೇಳು. ಅದ್ರ ಬದಲು ನಾಲ್ಕು ಕುರ್ಚಿನಾದ್ರೂ ತಗೊಂಡ್ಬಿಟ್ರೆ ಹೆಂಗ?
0: ಮನಿ ತುಂಬಾ ಕುರ್ಚಿ ತುಂಬಬೇಕು ಅಂತ ಮಾಡಿರೇನು? ಈಗಾಗ್ಲೇ ಮೂರ್ ಕುರ್ಚಿ ಲಟ್ಕ ಪಟ್ಕ ಕೂತವ, ಇನ್ನು ಮತ್ತ
1: ಅದಕ್ಕೆ ಮತ್ತ ಹೊಸ ಕುರ್ಚಿ ತಗೊಳ್ಳೋದು ಅಂತ.
0: ನೋಡ್ರಿ, ನೀವು ಕುರ್ಚಿನ ತರ್ತೀನಿ ಅಂತಂದ್ರ ನಂದೇನು ಅಭ್ಯಂತರ ಇಲ್ಲ, ಆದ್ರ ಈ 1,000 ರೂಪಾಯಿ ಒಳಗ ಅವನ್ ತರೋದ್ ಬೇಡ. ಯಾವ್ದಾದ್ರು ಕಂಚಿನ ಅಂಗಡಿ ಇದ್ರ ನೋಡ್ರಲ್ಲ.
1: ಕಂಚಿನ ಅಂಗಡಿ? ಈಗಾಗ್ಲೇ ಮೇನ್ ರೋಡ್ ಬಂದ್ ಆಗಿ ಬಹಳ ದಿವಸ ಆತ್.
0: ಅಂದ್ರೆ
1: ಈಗ ಕಂಚಿನೊಳಗ ಕುರ್ಚಿ ತಂದ್ ಆ ರೋಡ್ ಒಳಗ ಅಡ್ಡಾಡ್ಬೇಡ ಅಂತೇನು?
0: ಅದೆಲ್ಲ ನಂಗೆ ಗೊತ್ತಿಲ್ಲ ನೋಡು. ಸಾಲ ಮಾಡೋರು ನೀವು, ತೀರ್ಸೋರು ನೀವ.
1: ನೋಡು, ಸಾಲ ಮಾಡಿ ಸಂಸಾರ ನಡೆದು ಸಾಕೇನು ಹೇಳ್ತೀನ? ನೀನು ಕುರ್ಚಿ ಬೇಡ ಅಂದ್ರೆ ಬೇಡ, ಆದ್ರೆ 1,000 ರೂಪಾಯಿ ಸದುಪಯೋಗ ಆಗ್ಬೇಕು ಅಂತದೇನಾದ್ರು ದಾರಿದ್ರೆ ಹುಡುಕ್.
0: ಅಲ್ರಿ, ಅಷ್ಟು ದುಡ್ಡಿಂದ ಬಂಗಾರ ತಗೊಂಡ್ರೆ ಹೆಂಗ?
1: ಅಲ್ಲ ಏ ಹುಚ್ಚಿ, ಆ 1,000 ರೂಪಾಯಿ ಒಳಗ ಎಷ್ಟು ಬಂಗಾರ ಬರ್ತದ? ಅಷ್ಟು ಬಂಗಾರದ ಏನ್ ವಸ್ತಾವಡಿವೆ ಆಗ್ತದ ಹೇಳು?
0: ಯಾಕ್ರಿ, ಬೆಂಡವಾಲಿನೋ ಜುಮ್ಕಿನೋ ಆಗುದಿಲ್ಲನು?
1: ಅಲ್ಲ, ನಮ್ಗ ಇಬ್ರು ಮಕ್ಳಿದ್ದಾರ ಅನ್ನೋದು ನೆನಪಿರ್ಲಿ. ಆಕಿ ಕೊಡಿಸಿದ್ರ ಆತೇನು, ಇನ್ನೊಬ್ಬ ಆಕಿ ಸುಮ್ಮನೆ ಇರ್ತಾಳೇನು?
0: ಹೌದಲ್ಲ, ನೀವು ಅನ್ನೋದು ಖರೀನದ.
1: ನೋಡು, ಅದಕ್ಕ ಏನಂತೀನಿ ಅಂದ್ರ.
0: ಏನಂತೀರಿ
1: ಹೇಳಿ?
0: ಹೇಳ.
1: 1,000 ರೂಪಾಯಿದ್ದು ಚಲೋ ಚಲೋ ಚಲೋ ಚಲೋ ಪುಸ್ತಕ ತಂದ್ಬಿಟ್ರೆ ಹೆಂಗ? ಹೆಂಗೋ ನಮ್ ಹುಡುಗರಿಗೆ ಓದು ಅಭಿರುಚಿ ಇದ್ದ.
0: ಹಿಂಗ್ ಮಾತ್ರ ರೊಕ್ಕ ಹಾಳ್ ಮಾಡ್ಬೇಡ್ರಿ ಮಹಾರ. ಈಗ ಮನಿ ತರಿಸೋ ಪುಸ್ತಕನ ಓದಿ ಓದಿ ಮಕ್ಕಳು ನನ್ನ ಹತ್ರ ಬಯಸ್ಕೊಳಿಕ್ ಹತ್ತಾವ. ಇನ್ನ ಕಥಿ ಕಾದಂಬರಿ ತಂದ್ಬಿಟ್ರಂತೂ ಶಾಲೆ ಪುಸ್ತಕಕ್ಕ ಕೈನ ಹಚ್ಚುದಿಲ್ಲ.
1: ನೋಡೋ, ಬರೇ ಕಥಿ ಕಾದಂಬರಿ ಅಂತ ಹಗರ್ ಮಾತಾಡ್ಬೇಡ. ನೋಡು, ಈ ಪುಸ್ತಕಗಳಿಂದ ಜ್ಞಾನಾರ್ಜನೆ ಆಗ್ತದ, ಜ್ಞಾನಾರ್ಜನೆ
0: ಗೊತ್ತದ ಹೇಳಿ. ಒಟ್ನೊಳಗ ನನ್ನ 1,000 ರೂಪಾಯಿ ಹೆಂಗರ ಖರ್ಚು ಮಾಡಿ ಕೈ ತೊಳ್ಕೋಬೇಕು ಅಂತೀರಿ? ಹೌದಲ್ಲ?
1: ಹಂಗಲ್ಲ, ಹಂಗಲ್ಲ,
0: ಹಂಗೂ ಇಲ್ಲ ಹಿಂಗೂ ಇಲ್ಲ. ಆ 1,000 ರೂಪಾಯಿ ಬಂದ್ರ ಬರ್ಲಿ, ನಾನ ಹೋಗಿ ಎಷ್ಟು ಬರ್ತದೋ ಅಷ್ಟು ಬಂಗಾರ ಖರೀದಿ ಮಾಡ್ಕೊಂಡ್ ಬರ್ತೀನಿ.
1: ಹಂಗಾರ ಇದ ನಿನ್ನ ಕಡೆ ನಿರ್ಧಾರ? ಹೌದಲ್ಲ?
0: ಹೌದು.
1: ಹಂಗಾಗ್ಲಿ, ಯಾವತ್ತಿಂದ ಈ ಮನೆಯೊಳಗ ನಿಂದ ಮಾತೇ ನಡೆದದ?
0: ಹೌದು, ಸಂಸಾರ ನಡೆಸಕ್ಕೆ ನಾನು.
1: ಆಗ್ಲಿ ಅಂತ ಹೇಳಿದ್ನಲ್ಲ.
0: ಅಲ್ರಿ, ಮತ್ತ ಹಂಗ ಪೋಸ್ಟ್ ಆಫೀಸ್ ತನಕ ಹೋಗಿ ಬರ್ತೀರೇನು? ಪೋಸ್ಟ್ ಮನ್ ಯಾಕೋ ಬಂದಿಲ್ಲ ಇನ್ನು.
1: ಈಗಾರ ಬಿಸಿಲೊಳಗ್ ಬಂದಿನಲ್ಲ ಮಾರಾಳ, ಮತ್ತೆ ಬಿಸಿಲೊಳಗ್ ಕಳಿಸ್ಬೇಕಂತ ಮಾಡಿ ನನ್ನ.
0: ಅಷ್ಟು ಬಿಸಿಲು ಹಾಕಿದ್ರೆ ಛತ್ರಿ ತಗೊಂಡು ಹೋಗ್ರಲ್ಲ.
1: ಇನ್ನೇನ್ ಅರ್ಧ ತಾಸೊಳಗ್ ಪೋಸ್ಟ್ ಬಂದ ಬರ್ತಾನ, ಸುಮ್ನೆ ನನ್ಗೆ ಯಾಕೆ ಅಡ್ಡಾಡಕ್ ಹಸ್ತೀವಿ?
0: ಅಲ್ರಿ, ಪೋಸ್ಟ್ ಮನ್ನ ಹೊಸವಾಗಿದ್ರ ಮರೆತು ಹಂಗ ಹೋಗ್ಬಿಡು ಅಂತ.
1: ಆತು, ನೀ ಹೇಳ್ತಿ ಅಂತ ನಾನ ಹೋಗ್ತೀನಿ. ಆದ್ರ ನಾ ಆ ಕಡೆ ಹೋಗುದು ಪೋಸ್ಟ್ ಮನ್ನ ಈ ಕಡೆ ಬರುದು ಹಿಂಗ್ ಅಂತ ಆಗ್ತದ ನೋಡು. ಆಮೇಲೆ ನನ್ನ ಬೈಬೇಡ ಮತ್ತೆ ನೀನು.
0: ಬ್ಯಾಡ್ರಿ ಮಹಾರಾಯ್ರ, ಅಷ್ಟು ಬ್ಯಾಸರಿಕೆಯಿಂದ ನೀವೇ ಏನ್ ಹೋಗೋದ್ ಬೇಡ. ಯಾರಾದ್ರೂ ಹುಡುಗರು ಸಿಕ್ರ ಪೋಸ್ಟ್ ಮನ್ ಕರ್ಕೊಂಡ್ ಬರ್ರಪ್ಪ ಅಂತ ಅವ್ರನ್ನ ಕಳಿಸ್ತೀನಿ ಅಂತ.
1: ಈಗ ಹುಡುಗರು ಸಿಗ್ತಾರ, ಎಲ್ಲ ಸಾಲಿಗೆ ಹೋಗಿರ್ತಾವಲ್ಲ.
0: ಹಂಗಾರೆ ನೀವ ಲಗು ಹೋಗ್ ಬಂದ್ಬಿಡ್ರಿ, ನಮ್ ಮನಿ ಮೆಟ್ಲ ಇಳಿಯೋದ ತಡ ಈ ಓಣಿ ತುದಿಯೊಳಗ ಪೋಸ್ಟ್ ಮನ್ ಕಂಡ್ರು ಕಂಡನು.
1: ಅಂದಂಗ ಎಷ್ಟತ್ತ ಟೈಮಿಗೆ?
0: ಅಲ್ರಿ, ವಾಚ್ ಇರೋದು ನಿಮ್ ಕೈಯೊಳಗ, 12 ಹೊಡೆದಿದ್ದಿತ್ತು ನೋಡ್ರಿ.
1: ಹಂಗಾರ ಏನು ಬಂದೇ ಬಿಡ್ತಾರೆ ಪೋಸ್ಟ್ ಮನ್, ನಾನ್ ಯಾಕೆ ಬಿಸ್ಲಾಕ್ ಹೋಗ್ಲಿ?
0: ಆತ್ ಬಿಡ್ರಿ, ಗೊತ್ತಾತ್. ಹಂಗಾರ ನಾನು ಅಡಿಗೆ ಮನೆಯೊಳಗ ಇರ್ತೇನಿ, ಪೋಸ್ಟ್ ಮನ್ ಬಂದ್ ಕೂಡ್ಲೇ ಹೇಳ್ರಿ ಮತ್ತ ಮರಿ.
1: ಹೇಳ್ತೇನೆ, ಏನ್ ಕಾಳಜಿ ಮಾಡ್ಬೇಡದಕ್ಕ. ಎಲ್ಲಾ ಖರೆ, ಇಷ್ಟೋತ್ತಿನ ತನಕ ಇಬ್ರು ವಿಚಾರ ಮಾಡಿದ್ರು ರೊಕ್ಕ ಯಾರ್ದಿದ್ದಿತ್ತು ಅನ್ನೋದು ಇನ್ನೂ ಬಗಿನ ಅರಿವಲ್ದಲ್ಲ. ಯಾರು ಕಳಿಸಿದ್ದಾರ 1,000 ರೂಪಾಯಿ? ಇನ್ನೂ ಇಲ್ಲ.
0: ನಾವ್ ಯಾವಾಗ ಯಾರನ್ನ ಕಾಯ್ತಿರ್ತೀವಿ ನೋಡ್ರಿ, ಅದೆಲ್ಲ ಲೇಟೇ ಇರ್ತಾವ. ಬಸ್ ಕಾಯ್ತಿದ್ರ ಬಸ್ ಲೇಟು, ಪತ್ರದಾರಿ ಕಾಯ್ತಿದ್ರ ಅವು ಲೇಟು, ಈಗ ಪೋಸ್ಟ್ ಮನ್ ಲೇಟ್.
1: ನೀ ಸುಳ್ಳ ಅವಸರ ಮಾಡ್ತೀನಿ ನೋಡು, ಪೋಸ್ಟ್ ಮನ್ ಬರ್ಲಿಕ್ಕೆ ಇನ್ನೂ ಟೈಮ್ ಅದ. ಏನು ಇದು ಕಾಟು, ಒಮ್ಮೆಲೆ ಎದ್ದು ಬಿಡ್ತಲ್ಲ.
0: ಅಯ್ಯೋ, ಒಲಿ ಮೇಲೆ ಒಗ್ಗರಣೆ ಇಟ್ಟು ಬಂದಿಡ್ರಿ, ಬಂತೇಳ್ರಿ ಪೋಸ್ಟ್ ಮನ್.
1: ಅರೆ ಖರೆ ಅಂದ್ರು ಪೋಸ್ಟ್ ಮನ್ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ. ಬಂದ ಬಂದ ಬರ್ಲಿಕ್ಕೆ ಹತ್ತಾನ, ಬರ್ಲಿಕ್ಕೆ ಹತ್ತಾನ, ಬಾ ಬಾ ಬಾ.
0: ಹೌದಲ್ರಿ, ಬಂದ ಬಿಟ್ನಲ್ಲ.
1: ನಮಸ್ಕಾರ ಪುಷ್ಪನ್ ಸಾಹೇಬ್ರ. ನಮಸ್ಕಾರ.
2: ನಮಸ್ಕಾರ. ನಮಸ್ಕಾರ ಸರ. ಇದೇನೋ ಬಂದಂಗ ನೋಡ್ರಿ.
0: ಇದ್ ನೋಡ್ರಿ ಲಗುನ ರೊಕ್ಕ ಬಂದವೇನ್ರಿ ಪುಷ್ಪನ್? ಸಾವಿರ ರೂಪಾಯಿ.
1: ತಡಿ ತಡಿ, ಈಗ ಬಿಸಿಲೊಳಗೆ ಬಂದಾರ ಪಾಪ ಅವರು. ತುಸು ಸುಧಾರಿಸ್ಕೊಳ್ಳಿ, ರೊಕ್ಕ ಇರ್ಲಿ ಪಾತ್ರ ಇರ್ಲಿ ಕೊಟ್ಟ ಹೋಗ್ತಾರ. ಯಾಕ್ರಿ ಪುಷ್ಪನ್ ಸಾಹೇಬ್?
2: ಹೌದ್ ಹೌದ್, ಇದೊಂದ್ ಏನೋ ಯಮೋ ಬಂದದ್ರಿ, ಸಾವಿರ ರೂಪಾಯಿದ್ದು. ಆದ್ರ ಅಡ್ರೆಸ್ ಸ್ವಲ್ಪ ಬರೋಬ್ಬರಿ ಇಲ್ರಿ.
1: ಎಲ್ರಿ ತರಿಲ್ಲ?
2: ನಿಮ್ದು ವಾಯವಾಯ ಪಾಟೀಲ್ ಹೌದಲ್ರಿ?
0: ಹೌದ್ರಿ, ಇದ ಹೆಸರ್ನೊಳಗ ಇವ್ರ ಕಥಿ ಕವನ ನಾಟಕ ಎಲ್ಲಾ ಬರೆಯೋದು.
2: ಆದ್ರ ಯಮೋದೊಳಗ ವಿ ವಾಯ್ ಪಾಟೀಲ್ ಅಂತ ಬರದಾರ್ರಿ.
0: ವಿ ವಾಯ್ ಹೆಂಗಿರ್ತಾರ್ರಿ? ವಾಯ್ವಾ ಇರ್ಬೇಕು ನೋಡ್ರಿ.
2: ಅಲ್ಲ, ಮತ್ ಈ ಮನಿ ಒಳಗ ಮತ್ತಾರಾದ್ರೂ ಪಾಟೀಲ್ ಅಂತ ಇದ್ದಾರೇನ್ರಿ?
0: ನಮ್ಮನೆ ಅಟ್ಟದ ಮೇಲೆ ಇಲ್ಲ ಬಾಡಿಗೆ ಇದ್ದಾರೆ ನೋಡ್ರಿ, ಅವರು ಪಾಟೀಲ್ ಅಲ್ಲೇನ? ಮತ್ತ ಅವ್ರದ್ದೇನು ಇರೋಕ್ಕ?
1: ಅವ್ರ ಇನಿಷಿಯಲ್ ವಿ ವೈನ.
0: ವಿ ವೈನ?
1: ಹೌದು, ಇಲ್ಲೇ ಮೇಲೆ ಪಾಟೀಲ್ ಅಂತ ಒಬ್ರು ಇದ್ದಾರ್ರಿ ಪುಷ್ಪನ್ ಸಾಹೇಬ್ರ, ಅವ್ರನ್ನ ಕೇಳಿ ನೋಡ್ರಿ.
2: ಒಳ್ಳೇದು. ನಮಸ್ಕಾರ.
1: ನಮಸ್ಕಾರ.
0: ರಾಮ ರಾಮ. ಹಂಗಾರ ಆ ಸಾವಿರ ರೂಪಾಯಿ ನಮ್ದಲ್ಲ.
1: ಮತ್ತ ಹೆಸರು ಬ್ಯಾರೇನದಲ್ಲ
0: ಅಲ್ರಿ? ಈ ಸಾವಿರ ರೂಪಾಯಿ ಬಂದಿದ್ದಾದ್ರೂ ಹೆಂಗ ಅವ್ರಿಗೆ?
1: ಈಗ ಮೂರ್ ತಿಂಗಳ ಹಿಂದ ಪೇಪರ್ನೊಳಗ ಒಂದು ಪ್ರಕಟಣೆ ಬಂದಿತ್ತು.
0: ಏನಂತ?
1: ಹೊಸದಾಗಿ ಪ್ರಾರಂಭ ವಾರಪತ್ರಿಕೆಗೆ ಹೆಸರನ್ನು ಸೂಚಿಸಿ ಸಾವಿರ ರೂಪಾಯಿ ಬಹುಮಾನ ಗೆಲ್ರಿ ಅಂತ. ಅವತ್ತ ನಾನು ಅವರು ನಮ್ಮ ಪಡಿಗಾರ ಇದ್ದಾರಲ್ಲ ಪಾಟೀಲ್ರು, ಈ ಬಗ್ಗೆ ಚರ್ಚೆ ಮಾಡಿದ್ವಿ. ನಾನು ಒಂದ್ ಹೆಸರು ಬರ್ದು ಕಳಿಸಿದೆ.
0: ಹೌದಾ?
1: ಬಹುಶಃ ಪಾಟೀಲ್ರು ಕಳಿಸಿರ್ಬೇಕು.
0: ಮತ್ತ ರೊಕ್ಕ ಬಂದಿದ್ರೆ ಇಬ್ಬರಿಗೂ ಬರ್ಬೇಕಾಗಿತ್ತಲ್ಲ.
1: ಪತ್ರಿಕೆಯವರು ಸೆಲೆಕ್ಟ್ ಮಾಡಿದ ಹೆಸರು ಬಹಳ ಬಂದ್ರೆ ಲಾಟ್ರಿ ಡ್ರಾ ಮಾಡ್ತಾರೆ. ಯಾರು

0: ಕ್ಯಾನ್ಸರ್ ಬರ್ತದೋ ಅವರೊಬ್ಬರಿಗೆ ಬಹುಮಾನ ಕಳಿಸ್ತಾರ.
1: ಹಿಂಗ ಹಂಗಾರ ಕಂಡ ರೊಕ್ಕ ಕೈಗ್ ಬರ್ಲಿಲ್ಲ ನೋಡ್ರಿ, ಎಷ್ಟೆಲ್ಲ ಲೆಕ್ಕ ಹಾಕಿದ್ವಿ ಕತಿ.
2: ನಮಸ್ಕಾರ ರೀ ಸಾಹಿತಿಗಳ.
0: ನಮಸ್ಕಾರ ರೀ ಪಾಟೀಲ್ರ, ಬರ್ರಿ ಬರ್ರಿ. ಪೋಸ್ಟ್ ಮಾಡ್ರ ಯಾಕೆ ಕರ್ಕೊಂಡು ಬಂದಿರಿ?
2: ಈ ಎಮ್ಮು ತಮ್ಮದಲ್ಲ ಅಂತ ಇವ್ರು ಹೇಳ್ತಾರ, ಅದಕ್ಕ ನನಗೂ ಗೊಂದಲ ಆಗಿಬಿಟ್ಟದ ನೋಡ್ರಿ.
1: ಮತ್ತ ಎಮ್ಮು ಬಂದದ್ದು ಇವ್ರಿಗೆನ?
2: ಹೌದ್ರಿ ವೈನಿ, ಅವತ್ತ ನಾವಿಬ್ರು ಮಾತಾಡಿದ್ದೇನೋ ಖರೆ, ಆದ್ರ ನಾನು ಆ ಸ್ಪರ್ಧೆ ಭಾಗವಹಿಸ್ಲೇ ಇಲ್ಲ. ಈ ರೊಕ್ಕ ಬಂದಿದ್ದು ನಮ್ ಸಾಹಿತಿಗಳಿಗ, ಮತ್ತ ಅದು ವೈ ವೈ ಪಾಟೀಲ್ ಅಂತ ಏನ್ರೆ, ಅದು ವಿ ವೈ ಅಲ್ಲ, ಬೆನ್ನಿಂದ ಮುಂದ ಅದು ಸರಿಯಾಗಿ ಮುಡಿಲ್ಲ ಅಷ್ಟ. ಯಾಕ್ರಿ ಪೋಸ್ಟ್ ಮಾಡ್ರಿ? ಅಂದ್ರೆ ನೀವು ಕರೆ ಹೇಳ್ರಲ್ಲ
3: ನೋಡ್ರಿ. ನೀವ್ ಹೆಂಗ ಅಂದ್ರ ನಂದೇನ್ ತಕರಾರಿಲ್ ಬಿಡ, ಬರ್ರಿ ಪಾಟೀಲ್ರ ಹಂಗಾರ ಇದೇ
0: ಮಾಡ್ಬಿಡ್ರಿ. ನಂದ ಅನ್ಸಿತ್ತೇನ್ರಿಪ್ಪ, ಆದ್ರ ಪೋಸ್ಟ್ ಮಾನ್ ಸಾಹೇಬ್ರಿಗೆ ಅಪನಂಬಿಕೆ ಆಗಬಾರ್ದಲ್ಲ ಅಂತ ನಿಮ್ ಕಳಿಸಿದ್ದೆ ಅಷ್ಟ.
2: ಯಾಕ್ರಿ ವೈನಿ, ಅನಾಯಾಸ 1,000 ರೂಪಾಯಿ ಬಂತು ಇವತ್ತು ಸಂಜೆ ಮುಂದೆ ಪ್ಯಾಟಿ ಕಡೆಗೆ ಸೀರೆ ತಂದ ಪ್ರಯಾಣ ಕಾಣಿಸ್ತದ?
1: ಅದೃಷ್ಟ
2: ಹಿಂಗದ ನೋಡ್ರಿ.
4: ಅದೃಷ್ಟದಾಟ ಕಿರುನಾಟಕ ಕೇಳಿದಿರಿ. ರಚನೆ ಅಮೃತೇಶ್ ಬಿ ಶಿವಸಿಂಪಿಗೇರ್, ನಿರ್ಮಾಣ ಮನೋಹರ್ ಕುಲಕರ್ಣಿ.
5: ಈಗ ಪಂಡಿತ್ ಭೀಮಸೇನ್ ಜೋಶಿ ಅವರ ಧ್ವನಿಯಲ್ಲಿರುವ ಕರ್ಜಗಿ ದಾಸಪ್ಪನವರ ಕೃತಿಯನ್ನ ಕೇಳೋಣ.

ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಡಿದ ಭಕ್ತಿಗೀತೆ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಇದುವರೆಗೆ ಪಂಡಿತ್ ಸಿದ್ದರಾಮ್ ಜಾಧವ್ ಹಾಗೂ ಸಂಗಡಿಗರಿಂದ ಸುಂದರಿ ವಾದನದಲ್ಲಿ ರಾಗ್ ಯಮನ್ ಕೇಳಿದ್ರಿ. ಈಗ ಕೇಳಿ ಮಿಶ್ರ ಧುನ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಸಿದ್ದರಾಮ್ ಜಾಧವ್ ಹಾಗೂ ಸಂಗಡಿಗರಿಂದ ಸುಂದರಿ ವಾದನದಲ್ಲಿ ರಾಗ್ ಮಿಶ್ರಧುನ್ ಕೇಳಿದ್ರಿ. ಈಗ ಕೇಳಿ ಭಾವಗೀತೆಗಳು. ಆರಂಭದಲ್ಲಿ ಕೇಳಿ ಲತಾ ಜಹಗೀರ್ದಾರ್ ಅವರಿಂದ ಡಾ ಜಿಎಸ್ ಶಿವರುದ್ರಪ್ಪ ಅವರ ರಚನೆ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಾಗೂ ಭಾವಗೀತೆಗಳನ್ನು ಕೇಳಿದ್ರಿ. ನೆರವು ವಿನಾಯಸ್ ಕುಲಕರ್ಣಿ, ಪ್ರಸ್ತುತಿ ಸೋಮಶೇರ್ ಎಸ್ ರೋಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಯುವ ಕೇಳುವರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುವರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಚಿತ್ರಚಿತ್ತಾರ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಪ್ರಸ್ತುತಪಡಿಸ್ತಾ ಇದ್ದಾರೆ ಹಾಸನದ ಮೈತ್ರಿ ವಿ.
1: ಹಾಯ್ ಫ್ರೆಂಡ್ಸ್, ನಾನು ಮೈತ್ರಿ. ಫ್ರೆಂಡ್ಸ್, ನಮ್ಮ ಕನ್ನಡ ಚಿತ್ರರಂಗ ಪ್ರಾರಂಭವಾಗಿ ದಶಕಗಳೇ ಕಳೆದಿದೆ. ಸಾವಿರಾರು ಚಿತ್ರಗಳು ತೆರೆ ಕಂಡಿವೆ, ಹಾಗೆ ಕೆಲವು ಚಿತ್ರಗಳು ತೆರೆ ಕಾಣೋದಕ್ಕೆ ಸಿದ್ಧ ಆಗ್ತಾ ಇದೆ. ತೆರೆಗೆ ಬಂದಿರುವ ಒಂದೊಂದು ಚಿತ್ರಗಳು ಒಂದೊಂದು ಕಥೆನ ಹೊಂದಿದ್ದು ಅದು ಪ್ರೇಕ್ಷಕರಿಗೆ ಮನೋರಂಜನೆಯೂ ನೀಡಿದೆ. ಚಿತ್ರದ ಕಥೆಗಳು ಹೇಗೆ ವಿಭಿನ್ನವಾಗಿರುತ್ತೋ ಹಾಗೆ ಚಿತ್ರದ ಹೆಸರು ಅಂದ್ರೆ ಟೈಟಲ್ ಅಂತೀವಲ್ಲ, ಅದು ಸಹ ವಿಭಿನ್ನವಾಗಿರುತ್ತೆ. ಮನೆಯಲ್ಲಿ ಹುಟ್ಟೋ ಮಗುವಿಗೆ ಹೆಸರು ಇಡೋದಕ್ಕೆ ಹೇಗೆ ಮನೆಯವರೆಲ್ಲ ಯೋಚಿಸಿ ಹೆಸರು ಚೆನ್ನಾಗಿರ್ಬೇಕು, ಹೊಸ ರೀತಿ ಇರಬೇಕು, ಒಂಥರ ಡಿಫ್ರೆಂಟ್ ಆಗಿರ್ಬೇಕು ಅಂತ ಹೇಳ್ತೀವಲ್ಲ, ಹಾಗೆ ಚಿತ್ರಕ್ಕೆ ಇಡೋ ಹೆಸರಿಗೂ ಕೂಡ ನಿರ್ದೇಶಕರು, ನಿರ್ಮಾಪಕರು, ಚಿತ್ರದಲ್ಲಿ ಕೆಲಸ ಮಾಡುವವರು ಹೀಗೆ ಎಲ್ಲರೂ ಯೋಚಿಸುತ್ತಾರೆ. ಕೆಲವೊಂದು ಸಲ ಚಿತ್ರದ ಚಿತ್ರೀಕರಣ ಪ್ರಾರಂಭ ಆಗಿದ್ರೂ ಕೂಡ ಆ ಚಿತ್ರಕ್ಕೆ ಹೆಸರೇ ಇನ್ನೂ ಅಂಕರಣ ಆಗಿರದೆ ಪ್ರೊಡಕ್ಷನ್ ನಂಬರ್ 1, 2, 3 ಹೀಗೆ ಟೆಂಪರರಿ ಹೆಸರಿನಿಂದ ಚಿತ್ರೀಕರಣ ನಡೀತಿರುತ್ತೆ. ಫ್ರೆಂಡ್ಸ್, 1930 ದಶಕದಲ್ಲಿ ಕನ್ನಡ ಚಲನಚಿತ್ರ ತೆರೆಗೆ ಬರಲಾರಂಭಿಸಿತು. 1930 ದಶಕದವರೆಗೆ ಭಕ್ತ ಧ್ರುವ, ಸತಿ ಸುಲೋಚನ, ಸದಾರಮೆ, ಚಿರಂಜೀವಿ, ಸುಭದ್ರ, ಪ್ರಹ್ಲಾದ, ಸತ್ಯ ಹರಿಶ್ಚಂದ್ರ, ನಳದಮಯಂತಿ, ಚಂದ್ರಹಾಸ, ಸತಿ ಸುಕನ್ಯಾ ಹೀಗೆ ಪುರಾಣದಲ್ಲಿರುವ ವ್ಯಕ್ತಿಗಳ ಹೆಸರಿನಲ್ಲಿ ಚಿತ್ರಗಳು ತೆರೆಗೆ ಬಂದವು. ನಂತರ ದಶಕಗಳಲ್ಲಿ ಶ್ರೀಕೃಷ್ಣದೇವರಾಯ, ಹೊಯ್ಸಳ, ಹೇಮರೆಡ್ಡಿ ಮಲ್ಲಮ್ಮ, ಕಿತ್ತೂರು ಚೆನ್ನಮ್ಮ ಮೊದಲಾದ ರಾಜರ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರಿನ ಸಿನಿಮಾಗಳು, ಹಾಗೆ ಬಕ್ಕನಕದಾಸ, ಸತೀಸಕ್ಕುಬಾಯಿ, ಭಕ್ತ ಕುಂಬಾರ, ಬೇಡರ ಕಣ್ಣಪ್ಪ ಹೀಗೆ ದೈವ ಭಕ್ತರ ಸಿನಿಮಾಗಳು ಬಂದವು. ಆನಂತರ ಸಾಂಸಾರಿಕ ಚಿತ್ರಗಳು ತೆರೆಯ ಮೇಲೆ ಹೆಚ್ಚು ಬದಕ್ಕೆ ಪ್ರಾರಂಭವಾದಾಗ ಕತೆಗೆ ತಕ್ಕಂತೆ ಹೆಸರುಗಳು

ಆ ಚಿತ್ರಗಳಿಗೆ ನಾಮಕರಣಗೊಂಡಿತು. ಉದಾಹರಣೆಗೆ ಕಣ್ತೆರೆದು ನೋಡು, ಗಾಳಿಗೋಪುರ, ತಾಯಿ ಕರಳು, ನಂದಾದೀಪ, ಮಲ್ಲಿ ಮದುವೆ, ಒಡಹುಟ್ಟಿದವರು, ಅಣ್ಣ ತಂಗಿ, ಮನಮೆಚ್ಚಿದ ಮಡದಿ, ಮಕ್ಕಳ ಭಾಗ್ಯ, ಸೊಸೆ ತಂದ ಸೌಭಾಗ್ಯ, ಹೀಗೆ ಇನ್ನು ಅನೇಕ. ಇವೆಲ್ಲ ಒಂದು ರೀತಿಯ ಹೆಸರುಗಳಾದರೆ ನಿರ್ದೇಶಕರು ಕಾದಂಬರಿಗಳನ್ನು ಆಧರಿಸಿ ಚಿತ್ರಗಳನ್ನು ಮಾಡಿದರು. ತ್ರಿವೇಣಿ, ಸಾಯಿಸುತೆ, ಉಷಾ ನವರತ್ನರಾಮ್, ಇನ್ನು ಅನೇಕ ಕಾದಂಬರಿಗಾರರ ಕಾದಂಬರಿಗಳನ್ನು ತೆಗೆದುಕೊಂಡು ಚಿತ್ರಗಳನ್ನು ಮಾಡಿದರು ಮತ್ತು ಆ ಚಿತ್ರಗಳಿಗೆ ಕಾದಂಬರಿ ಹೆಸರುಗಳನ್ನೇ ನಾಮಕರಣ ಮಾಡಿದರು. ಉದಾಹರಣೆಗೆ ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ, ಶರಪಂಜರ, ಶುಭಮಂಗಳ, ಮನದ ಹೂವು, ಉಪಾಸನೆ, ರಂಗನಾಯಕಿ, ದ್ವೀಪ, ನಾಗಮಂಡಲ, ಮೈಸೂರು ಮಲ್ಲಿಗೆ, ಹೇಳ್ತಾ ಹೋದ್ರೆ ಹೆಸರುಗಳ ಪಟ್ಟಿ ಬೆಳೀತಾ ಹೋಗುತ್ತೆ. ಫ್ರೆಂಡ್ಸ್, ಬರೀ ಚಿತ್ರದ ಹೆಸರುಗಳನ್ನ ಕೇಳ್ತಾ ಬೋರ್ ಆಗ್ತಾ ಇದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಬನ್ನಿ.

ಫ್ರೆಂಡ್ಸ್, ಬ್ಯೂಟಿಫುಲ್ ಆ್ಯಂಡ್ ಮೆಲೋಡಿ ಸಾಂಗ್ ಕೇಳಿ ಅಲ್ಲೇ ಕಳೆದು ಹೋಗಬೇಡಿ, ನಾನು ಹೇಳೋದು ಇನ್ನು ಬಾಕಿ ಇದೆ. ಪ್ಲೀಸ್ ಈ ಕಡೆ ಕೇಳಿಸ್ಕೊಳ್ಳಿ. ಈಗ ಕೇಳಿದ್ರಲ್ಲ, ಇದು ನಾಗರಹಾವು ಚಿತ್ರದ ಗೀತೆ. ತಕ್ಷಣ ಹಿರಿಯರಿಗೆ ನೆನಪಾಗೋದು ನಾಗರಹಾವು ಚಿತ್ರದ ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ ಅನ್ನೋ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯಿಸಿದ ಗೀತೆ. ಬಟ್ ಈಗ ಕೇಳಿದ್ದು ಸಹ ನಾಗರಹಾವು ಚಿತ್ರದ್ದೇ. ಆದರೆ ಚಿತ್ರದಲ್ಲಿ ಪಾತ್ರ ಮಾಡಿದವರು ಉಪೇಂದ್ರ ಅವರು. ಹೆಸರು ಒಂದೇ, ಆದರೆ ಚಿತ್ರದ ಕತೆ ಬೇರೆ ಬೇರೆ. ಚಿತ್ರದಲ್ಲಿ ನಾಯಕ ನಾಯಕಿ ಅಭಿನಯಿಸಿರುವ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಬೇರೆ ಬೇರೆ. ಈ ರೀತಿಯ ಹೆಸರಿನ 2 ಚಿತ್ರಗಳು ತೆರೆಗೆ ಬಂದಿವೆ. ಹೆಸರು ಹೇಳ್ತೀನಿ ಕೇಳಿ. ಅಣ್ಣ ತಂಗಿ, ಆಟೋ ರಾಜ, ವಾಲ್ಮೀಕಿ, ಶಿಕಾರಿ, ಸ್ವಯಂವರ, ಕಲ್ಯಾಣಿ, ಅಜಿತ್, ಅಳಿಯ ಗೆಳೆಯ, ಉಯ್ಯಾಲೆ, ಸಂಕ್ರಾಂತಿ, ಬೇಟೆ, ಯಾರಿವನು, ಟೋನಿ, ಜಂಬೂ ಸವಾರಿ, ಗುರು, ಅಂಜದ ಗಂಡು, ಇನ್ನಿದೆ ಸಾಕು ಬಿಡಿ. ಇನ್ನು ನೆಕ್ಸ್ಟ್, ಒಂದೇ ಪದ 2 ಚಿತ್ರದ ಹೆಸರಲ್ಲಿ ಬರೋದು ಹೆಂಗೆ ಅಂದರೆ, ಪ್ರಿಯಾ ಓ ಪ್ರಿಯಾ, ಚೋರ ಚಿತ್ತ ಚೋರ, ಪಲ್ಲವಿ ಅನು ಪಲ್ಲವಿ, ಭಾಮ ಸತ್ಯ ಭಾಮ, ಕೋತಿಗಳು ಸರ್ ಕೋತಿಗಳು, ಕತ್ತೆಗಳು ಸರ್ ಕತ್ತೆಗಳು, ಕುರಿಗಳು ಸರ್ ಕುರಿಗಳು, ಛತ್ರಿಗಳು ಸರ್ ಛತ್ರಿಗಳು, ಹೀಗೆ ಮುಂದುವರೆದು ಹೋದರೆ ಎತ್ತುಗಳು, ಎಮ್ಮೆಗಳು, ನಾಯಿಗಳು, ಕೋಳಿಗಳು ಅಂತ ಹೆಸರು ಬಂದರೂ ಬರ್ಬೋದು. ಯೋಚಿಸ್ತಾ ಇರಿ.

ಗೀತೆ ಒಂಥರ ಚೆನ್ನಾಗಿತ್ತು. ಯಾವ ಫಿಲಮ್ದು ಅಂದ್ರೆ ಇದು ಹೂ ಚಿತ್ರದ್ದು. ಇದು ಒಂದೇ ಅಕ್ಷರ ಅಂತೀರಾ? ಹೌದು ಫ್ರೆಂಡ್ಸ್, ಈ ರೀತಿ ಒಂದೇ ಅಕ್ಷರದ ಹೆಸರಿನ ಅನೇಕ ಚಿತ್ರಗಳು ಇವೆ. ಹೆಸರು ಕೇಳಿದ್ರೆ ಆಶ್ಚರ್ಯ ಆದ್ರೂ ಆಗ್ಬಹುದು. ಯಾವುದು ಅಂದ್ರೆ ಓಂ, ಇದು ಗೊತ್ತು, ಸೂಪರ್ ಹಿಟ್ ಫಿಲಂ ಅಂತೀರಾ. ಎ, ಅದು ಗೊತ್ತು, ಅದು ಸೂಪರ್ ಹಿಟ್ ಫಿಲಂ ಅಂತೀರಾ. ಝಡ್, ಇದು ಗೊತ್ತು. ಕ್ಯೂ, ಕ, ಆ, ಹ, ಸೈ, ಐ, ನೆಕ್ಸ್ಟ್ ಪಿ ಕ್ಯೂ ಆರ್ ಎಸ್, ಪಾಪ ಬಬ್ಬಮ್ಮ, ಈ ರೀತಿ ಹೆಸರು ಬರೋದ್ರಲ್ಲಿ ಡೌಟೇ ಇಲ್ಲ ಬಿಡಿ, ಆ ಗಣೇಶನೇ ಕಾಪಾಡಬೇಕು. ಫ್ರೆಂಡ್ಸ್, ಗಣೇಶ ಅಂದ್ರೆ ಗಣಪತಿ ಅಂದ ತಕ್ಷಣ ನೆನ್ಪಿಗ್ ಬಂತು ರೀ ಗಣೇಶನ್ ಹೆಸರಿನ ಫಿಲಂ ಸೀರೀಸ್. ಹೇಗಿದೆ ಜೋಡಿಸಿರೋದು ಅಂದ್ರೆ, ಮೊದಲು ಗೌರಿ ಪುತ್ರ, ಗೌರಿ ಗಣೇಶ, ಗಣೇಶ ಸುಬ್ರಹ್ಮಣ್ಯ, ಗಣೇಶನ ಮಹಿಮೆ, ಓಂ ಗಣೇಶ, ಗಣೇಶ ಮತ್ತೆ ಬಂದ, ಗಣೇಶನ ಗಲಾಟೆ, ಗಣೇಶ ಐ ಲವ್ ಯು, ಗಣೇಶನ ಮದುವೆ. ಅಯ್ಯೋ, ಗಣೇಶನ್ಗೆ ಮದ್ವೆನಾ? ಗಾಬರಿ ಆಗ್ಬೇಡಿ ಫ್ರೆಂಡ್ಸ್, ಕೂಲ್ ಆಗಿರಿ. ಗಣೇಶನು ಕೂಲ್ ಆಗಿದ್ದಾನೆ, ಯಾಕೆ ಅಂದ್ರೆ ಕೂಲ್ ಗಣೇಶ ಅನ್ನೋ ಹೆಸರಿನ ಫಿಲಂ ಕೂಡ ಇದೆ. ಅದಕ್ಕೆ ಗಣೇಶನ್ಗೆ ಮದ್ವೆ ಮಾಡಿದ್ರೆ ಹೆಂಡತಿ ಬರ್ತಾಳಲ್ಲ, ಹೇಗಿರುತ್ತೆ ಅಂದ್ರೆ ಹೆಂಡತಿ ಹೆಸರಿನ ಸೀರೀಸ್. ಹೆಂಡತಿ ಬೇಕು ಹೆಂಡತಿ, ಮುತ್ತಿನಂತ ಹೆಂಡತಿ, ಪುಟ್ಟ ಹೆಂಡತಿ, ಹೆಂಡತಿರೇ ಹುಷಾರ್, ಹೆಂಡತಿ ಹೇಳಿದ್ರೆ ಕೇಳ್ಕೊ, ಹೆಂಡತಿಗೆ ಹೇಳ್ತೀನಿ, ಹೆಂಡತಿ ಅಂದ್ರೆ ಹೀಗಿರ್ಬೇಕು, ಹೆಂಡತಿರ ದರ್ಬಾರ್. ಏ ಹೆಂಡತಿ, ಹಿಂಗ್ಯಾ ಕಾಡ್ತಿ, ಚೆನ್ನಾಗಿದೆ ಅಲ್ವಾ, ಹೆಂಡತಿರ್ ಪಾಡು. ಈ ಹೆಂಡತಿ ತಾಯಿಯಾದಾಗ ಮನ ಹೆಸರಿನ ಚಿತ್ರಗಳು ಚೆನ್ನಾಗಿದೆ. ತಾಯಿಗೆ ತಕ್ಕ ಮಗ, ತಂದೆಗೆ ತಕ್ಕ ಮಗ, ದೇವರ ಮಗ, ದಾರಿ ತಪ್ಪಿದ ಮಗ, ತಾಯಿಗೊಬ್ಬ ತರ್ಲೆ ಮಗ. ಅಂತೂ ಮಗ ದಾರಿ ತಪ್ಪಿ ತರ್ಲೆ ಮಗ ಅಂತ ಬೇಜಾರು ಮಾಡ್ಕೋಬೇಡಿ, ಸಾಂಗ್ ಕೇಳಿ.

ಗೀತೆ ಕೇಳಿದ್ರಲ್ಲ, ಇದು 7 o'clock ಅಂಕಿ ಅಂದ್ರೆ ನಂಬರ್. ಇದರಿಂದಾನು ಫಿಲಂಗೆ ಹೆಸರಿಡ್ತಾರೆ. ಯೋಚಿಸ್ಬೇಡಿ, ನಂಬರ್ ಗೇಮು ಸೂಪರ್ ಆಗಿದೆ. ನಂಬರ್ 73 ಶಾಂತಿ ನಿವಾಸ, ಟ್ಯಾಕ್ಸಿ ನಂಬರ್ 1, 1:12 AM, 106 ಕನಸು, 10th class A section, December 31st, Love 94, 24 carat, 8 cross, 5 idiots, 6 - 5 = 2, 9 to 12, 90, 141, 143, AK-47, AK-56, K-number 18-9, 50-50, SMS 6260, ರಾಂಗ್ ನಂಬರ್. ಫ್ರೆಂಡ್ಸ್, ರಾಂಗ್ ನಂಬರ್ನಲ್ಲಿ ನಂಬರ್ ಗೇಮ್ ಮುಗಿತು. ಒಂದೇ ಮಾತರಂ, ತೂಫಾನ್, ಜಿಂದಾಬಾದ್, ಜಮಾನಾ, ಸಪ್ನೋಂ ಕಿ ರಾಣಿ, ಪ್ಯಾರ್ ಕಾ ಗೋಲ್ ಗುಂಬಾಜ್, ದುನಿಯಾ, ದೋಸ್ತಿ, ಏನು ಹಿಂದಿ ಪದಗಳನ್ನ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರ? ಹೌದು, ಇದು ಹಿಂದಿ ಹೆಸರಿನ ಕನ್ನಡ ಚಿತ್ರಗಳು. ಇಂಗ್ಲಿಷ್ ಹೆಸರಿನ ಕನ್ನಡ ಚಿತ್ರಗಳು ಇವೆ: ಕೇರ್ ಆಫ್ ಫುಟ್ಬಾತ್, ಆಕ್ಸಿಡೆಂಟ್, ಎಕ್ಸ್ಕ್ಯೂಸ್ ಮೀ, ಹ್ಯಾಪಿ ನ್ಯೂ ಇಯರ್, ಕಾಲೇಜ್, ಕಲ್ಲರ್ಸ್, ಫೇರ್ ಅಂಡ್ ಲವ್ಲಿ, ನ್ಯೂಸ್, ಬ್ರೇಕಿಂಗ್ ನ್ಯೂಸ್, ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್, ಹೆಲೋ ಡ್ಯಾಡಿ, ಹೆಲೋ ಸಿಸ್ಟರ್, ಹೆಲೋ ಎಮ್ಮ. ನೆಕ್ಸ್ಟ್ ಯಾರಿಗೆ ಹಲೋ ಅಂತ ಹೇಳೋ ಹೆಸರು ಬರುತ್ತೋ ಗೊತ್ತಿಲ್ಲ. ಅದಕ್ಕೆ ನಿರ್ದೇಶಕರು ಯಾಕೆ ಪೂರ್ತಿ ಇಂಗ್ಲಿಷ್ನಲ್ಲಿ ಹೆಸರಿಡೋದು ಅಂತ ಅನ್ಬಿಟ್ಟು ಅರ್ಧ ಕನ್ನಡ ಅರ್ಧ ಇಂಗ್ಲಿಷ್ನಲ್ಲಿ ಹೆಸರಿಟ್ಟಿದ್ದಾರೆ. ಮಿಸ್ಟರ್ ಅಭಿಷೇಕ್, ಮಿಸ್ಟರ್ ಹರಿಶ್ಚಂದ್ರ, ಮಿಸ್ಟರ್ ರಾಜ, ಮಿಸ್ಟರ್ ಬಕ್ರಾ, ಮಿಸ್ಟರ್ ರಾಜ್ಕುಮಾರ್, ಮಿಸ್ಟರ್ ವಾಸು. ಬರೀ ಮಿಸ್ಟರ್ ಮಾತ್ರ ಬಂತು ಅಂತ ಅನ್ಕೋಬೇಡಿ, ಮಿಸ್ಟರ್ ಮಿಸಸ್ ರಾಮಾಚಾರಿ ಅಂತಾನು ಹೆಸರಿಟ್ಟಿದ್ದಾರೆ.

ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಹಾಡ್ ಕೇಳಿದ್ರಲ್ಲ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಗೀತೆಗಳು ಚೆನ್ನಾಗಿವೆ. ಫ್ರೆಂಡ್ಸ್, ಗಂಧದ ಗುಡಿ ಭಾಗ 1, ಗಂಧದ ಗುಡಿ ಭಾಗ 2, ಎಸ್ ಪಿ ಸಾಂಗ್ಲಿಯಾನ ಭಾಗ 1, ಎಸ್ ಪಿ ಸಾಂಗ್ಲಿಯಾನ ಭಾಗ 2, ಪೊಲೀಸ್ ಸ್ಟೋರಿ 1, 2, 3, ಸವಾರಿ 1, 2, ಹೀಗೆ ಪಾರ್ಟ್ 1, ಪಾರ್ಟ್ 2 ಅನ್ನೋ ಚಿತ್ರಗಳು ಬಂದಿವೆ. ಮುಂದೇನ್ ಬರ್ಬೋದೋ ಯಾರಿಗ ಗೊತ್ತು. ಒಟ್ಟಾರೆ ಫ್ರೆಂಡ್ಸ್, ಇದುವರೆಗಿನ ಚಿತ್ರದ ಹೆಸರುಗಳನ್ನು ನೆನಪಿಸಿಕೊಂಡ್ರೆ ಆ ಹೆಸರುಗಳಿಂದಾನೆ ಒಂದು ಸಿನಿಮಾ ರೆಡಿ ಮಾಡಬಹುದು ಅಂತ ಅನ್ಸುತ್ತೆ. ಕೊನೆಗೆ ಆ ಫಿಲಮ್ಗೆ ಟೈಟಲ್ ಏನ್ ಇಡೋದು ಅಂತ ಯೋಚಿಸಿದ್ರೆ, ಟೈಟಲ್ ಕೊಡ್ಲಾ ಅಂತ ಯಾರು ಕೇಳಲ್ಲ ರೀ, ಟೈಟಲ್ ಕೊಡ್ಲಾ ಅನ್ನೋ ಹೆಸರನ್ನು ಇಟ್ಟು ತೆರೆಗೆ ತರೋದಕ್ಕೆ ಚಿತ್ರವನ್ನು ರೆಡಿ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇನ್ನು 15 ವರ್ಷ ಕಳೆದ್ರೆ ನಮ್ಮ ಕನ್ನಡ ಚಿತ್ರರಂಗ ಶತಮಾನೋತ್ಸವವನ್ನು ಆಚರಿಸುತ್ತೆ. ಆ ಶತಮಾನೋತ್ಸವದ ಸಂಭ್ರಮಕ್ಕೆ ಮತ್ತಷ್ಟು ಚಿತ್ರಗಳು ಯಾವ್ಯಾವ ಹೆಸರಿನಲ್ಲಿ ಸೇರಿಕೊಳ್ಳುತ್ತೋ ಗೊತ್ತಿಲ್ಲ. ಆದ್ರೆ ಹೆಸರು ಏನೋ ಇದ್ರೂ ಒಟ್ಟಾರೆ ಚಿತ್ರಗಳು ಪ್ರೇಕ್ಷಕರಿಗೆ ಮನೋರಂಜನೆಯನ್ನು ನೀಡುತ್ತವೆ, ಅದಂತೂ ಖಂಡಿತ. ಚಿತ್ರದಲ್ಲಿ ನಾನಂತೂ ಚಲನಚಿತ್ರಗಳ ಚಿತ್ರ ವಿಚಿತ್ರ ಹೆಸರುಗಳನ್ನು ಹೇಳಿ ನಿಮ್ಗಳಿಗೆ ಖುಷಿ ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ. ಈ ಚಲನಚಿತ್ರಗಳ ಹೆಸರಿನ ಚಿತ್ರ ಚಿತ್ತಾರ ಒಂಥರ ಸೂಪರ್ ಆಗಿತ್ತು ಅಂತ ಅನ್ನಿಸ್ತಾ ಇದೆ. ಬರೀ ಸೂಪರ್ ಅಂತ ಬಾಯಲ್ಲಿ ನಾನು ಹೇಳಲ್ಲ, ಹಾಡಲ್ಲೇ ಕೇಳಿಸ್ತೀನಿ. ಓಕೆ, ಎಲ್ಲರಿಗೂ ಬಾಯ್.

ಇದುವರೆಗೆ ಚಿತ್ರಚಿತ್ತಾರ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಹಾಸನದ ಮೈತ್ರಿ ವಿ. ಇಲ್ಲಿಗೆ ಇವತ್ತಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಪುರಂದರದಾಸರ ಕೃತಿಯನ್ನ. ಹಾಡಿದ್ದಾರೆ ಎಸ್ ಜಾನ್.

ಮೆರವಣಿಗೆ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಕುನಾಲ್ ಗಾಂಜಾವಾಲಾ. ಸಂಗೀತ ವಿ ಮನೋಹರ್ ಅವರದು. ಸಾಹಿತ್ಯ ಜಯಂತ್ ಕಾಯ್ಕಿಣಿ ಅವರದು.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ತಂಡದವರಿಂದ ಯಕ್ಷಗಾನದ ಹಾಡುಗಳು ಮತ್ತು ಬೆನ್ನು ನೋವು ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸುಧಾಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಸುಧನ್ವ ಮೋಕ್ಷ, ಭಾಗವತರು ಕೆ ದೇವಿ ಪ್ರಕಾಶ್ ರಾವ್ ಕೈಲು, ಮದ್ದಳೆ ರಾಜೇಶ್ ಐ ಕಟೀಲು, ನಿರೂಪಣೆ ಶ್ರೀವತ್ಸ ಭಟ್ ಕಾರ್ಕಳ.

ಸುಧನ್ವ ಮೋಕ್ಷ ಎಂಬ ಪ್ರಸಂಗದಿಂದ ಆಯ್ದ ಕೆಲವು ಸನ್ನಿವೇಶಗಳು, ಶ್ರೀಹರಿಯನ್ನು ಕಾಣುವ ಉದ್ದೇಶದಿಂದ ತುರಗವನ್ನು ಬಂಧಿಸಿದ ಚಂಪಕಾವತಿಯ ರಾಜ ಹರಿಭಕ್ತ ಹಂಸಧ್ವಜನು ಸರ್ವರಿಗೂ ಯುದ್ಧಕ್ಕೆ ಸಿದ್ಧರಾಗಲು ಆಜ್ಞಾಪಿಸುತ್ತಾನೆ. ತಪ್ಪಿದಲ್ಲಿ ತಪ್ತ ತೈಲದ ಭಾಂಡ

ಶರೀರಕ್ಕೆ ಹಾಕುವ ಆಜ್ಞೆಯನ್ನು ವಿಧಿಸುತ್ತಾನೆ. ಇದನ್ನು ಕೇಳಿದ ಸುಧನ್ವನು ಜನನಿ ಸೋದರಿಯರಿಂದ ಬೀಳ್ಕೊಟ್ಟು ತನ್ನ ರಾಣಿಯಾದ ಪ್ರಭಾವತಿಯ ಅಂತಃಪುರಕ್ಕೆ ಬರುತ್ತಾನೆ.

ಸಂಸಾರಕ್ಕೆ ಸರ್ವಸನ್ನನಾಗಿ ಹೊರಟ ಸುಧನ್ವನು ಪ್ರಭಾವತಿಯ ಅಂತಃಪುರಕ್ಕೆ ಬಂದಾಗ ಅವನನ್ನು ಕಂಡ ಪ್ರಭಾವತಿಯು ಆಶ್ಚರ್ಯದಿಂದ ಈ ರೀತಿಯಾಗಿ ಪ್ರಶ್ನಿಸುತ್ತಾಳೆ.

ತನ್ನ ಪತಿಯು ತ್ರಿಲೋಕ ವೀರನಾದ ಪಾರ್ಥನೊಂದಿಗೆ ಸೆಣಸುವುದಕ್ಕಾಗಿ ಹೋಗುತ್ತಿದ್ದಾನೆ ಎಂದು ತಿಳಿದ ಪ್ರಭಾವತಿಯು ಪತಿಗೆ ಬುದ್ಧಿಯ ಮಾತನ್ನು ಈ ರೀತಿಯಾಗಿ ಹೇಳುತ್ತಾಳೆ.

ಅಡಿ ಮುಂದಿಡೆ ಸ್ವರ್ಗ, ಹಿಂದಿಡೆ ನರಕ ಎಂಬ ಉಕ್ತಿಯಂತೆ ಕೃಷ್ಣಾರ್ಜುನರನ್ನು ತಾನು ಯುದ್ಧದಲ್ಲಿ ಸೋಲಿಸುತ್ತೇನೆ ಎಂಬ ರಣೋತ್ಸಾಹದ ನುಡಿಗಳನ್ನು ಸುಧನ್ವ ಪ್ರಭಾವತಿಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ.

0: ಜಯ ಅಥವಾ ಮೋಕ್ಷಾಕಾಂಕ್ಷಿಯಾಗಿ ಹೊರಟ ಪತಿಯಲ್ಲಿ ಇಂದು ರಾತ್ರಿ ತನ್ನ ಅಂತಃಪುರದಲ್ಲಿ ಇದ್ದು ಪುತ್ರಸಂತತಿಯನ್ನು ಕರುಣಿಸಬೇಕೆಂದು ಪ್ರಭಾವತಿ ಕೇಳಿಕೊಂಡಾಗ ಧರ್ಮ ಸಂಕಟಕ್ಕೆ ಸಿಲುಕಿದ ಸುಧನ್ವನು ತನ್ನ ಮನದಲ್ಲಿ ಈ ಪರಿ ಯೋಚಿಸುತ್ತಾನೆ.
1: ಸದಿಗೆ ಶೋ

ಬಾರಾಗಿ ರಣವೀಳ್ಯವನ್ನು ಪಡೆದು ರಣಾಂಗಣಕ್ಕೆ ತೆರಳುತ್ತಾನೆ. ಅರ್ಜುನನು ಕೃಷ್ಣನ ಸಹಾಯದಿಂದ ಯುದ್ಧದಲ್ಲಿ ಸುಧನ್ವನ ತಲೆಯನ್ನು ತುಂಡರಿಸುತ್ತಾನೆ. ಅದು ಶ್ರೀಹರಿಯ ನಾಮಾವಳಿಯನ್ನು ಈ ರೀತಿಯಾಗಿ ಉಚ್ಚರಿಸುತ್ತದೆ.

0: ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಸುಧನ್ವ ಮೋಕ್ಷ, ಭಾಗವತರು ಕೆ ದೇವಿ ಪ್ರಕಾಶ್ ರಾವ್ ಕಟೀಲು, ಮದ್ದಳೆ ರಾಜೇಶ್ ಐ ಕಟೀಲು, ನಿರೂಪಣೆ ಶ್ರೀವತ್ಸ ಭಟ್ ಕಾರ್ಕಳ. ಇನ್ನು ಮುಂದೆ ಕೇಳಿ, ಬೆನ್ನು ನೋವು ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸುಧಾಕರ್ ಅವರೊಂದಿಗಿನ ಸಂದರ್ಶನ.
1: ಡಾಕ್ಟರ್ ಸುಧಾಕರ್ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇರುವಂತಹದ್ದು, ಈ ಬೆನ್ನು ನೋವು ಇರುವಂತಹದ್ದು ಜನರನ್ನ ಸಾಕಷ್ಟು ಮಟ್ಟಿಗೆ ತೊಂದರೆಗೆ ಈಡು ಮಾಡ್ತಾ ಇದೆ, ಸಾಕಷ್ಟು ಕಾಡ್ತಾ ಇದೆ, ಎಲ್ಲ ಕೆಲಸದಲ್ಲಿಯೂ ಕೂಡ ತೊಂದರೆಯನ್ನು ಕೊಡ್ತಾ ಇದೆ ಅಂತ ಹೇಳಿ. ಈ ಬೆನ್ನು ನೋವು ಅಂದರೆ ಏನು, ಇದರಲ್ಲಿರುವಂತಹ ವಿಧಗಳು ಯಾವ್ಯಾವು, ಯಾಕಾಗಿ ಈ ಬೆನ್ನು ನೋವು ಬರ್ತದೆ, ಹಾಗೂ ಯಾವ ರೀತಿಯ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು, ಯಾವ ರೀತಿ ಚಿಕಿತ್ಸೆಯನ್ನು ಕೊಡಿಸಬೇಕು, ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಹೇಳಿ, ಬೆನ್ನು ನೋವು ಅಂದರೆ ಏನು
2: ಸರ್? ಬೆನ್ನು ಅಂದರೆ ಕುತ್ತಿಗೆಯ ಮೇಲ್ಭಾಗದ ಮಾಲ್ಗದ ಸರ್ವೈಕಲ್ ಸ್ಪೈನ್ ಹೇಳುವಂಥದ್ದು, ಮತ್ತು ಡಾರ್ಸಲ್ ಸ್ಪೈನ್, ಹಾಗೆ ಎದೆಯ ಹಿಂಭಾಗದಲ್ಲಿರುವಂಥದ್ದು, ಹಾಗೆ ಸೊಂಟದ ಮೇಲ್ಭಾಗ ಲಂಬೋಸಿಕ್ರ ಸ್ಪೈನ್, ಹೀಗೆ ಮೂರು ವಿಧ ಭಾಗಗಳನ್ನಾಗಿ ವಿಂಗಡಿಸಬಹುದು. ಬೆನ್ನಲ್ಲಿ ಬೆನ್ನು ಮೂಳೆ ಉಂಟು, 33 ಬೆನ್ನು ಮೂಳೆಗಳು ಉಂಟು ನಮ್ಮಲ್ಲಿ. ಅದರಲ್ಲಿ ಕುತ್ತಿಗೆಯ ಭಾಗದಲ್ಲಿ 7 ಬೆನ್ನು ಮೂಳೆ ಉಂಟು, ಎದೆ ಹಿಂಭಾಗದಲ್ಲಿ 12, ಹಾಗೆ ಲಂಬರ್ ಸ್ಪೈನ್ 5, ಹಾಗೆ ಸೇಕ್ರಲ್ ಸ್ಪೈನ್ 5, ಮತ್ತು ಕಾಕ್ಸಿಕ್ಸ್ ಅಂತ 4, ಹಾಗೆ ಒಟ್ಟು 4 ಬೆನ್ನಿನ ಮೂಳೆಗಳು ಉಂಟು ಸರ್.
1: ಎಲ್ಲವೂ ಕೂಡ ಒಂದಕ್ಕೊಂದು ಜಾಯಿಂಟ್ ಆಗಿರೋ
2: ಜಾಯಿಂಟ್ ಆಗಿದೆ.
1: ಈ ಬೆನ್ನು ನೋವು ಅಂದರೆ ಏನು
2: ಸರ್? ಬೆನ್ನು ನೋವು ಅಂದರೆ ಕುತ್ತಿಗೆ ಹಾಗೂ ಬೆನ್ನಿನ ಕೆಳಭಾಗದಲ್ಲಿ ಬರುವಂಥ ನೋವು ಅಂದರೆ ಬೆನ್ನು ನೋವು ಅಂತ ಹೇಳುವಂಥ, ಅದರಲ್ಲೇ ಆಗಿರಬೇಕು ನೋವು ಆಗಿರುವಂಥದ್ದು. ಈಗ ಬೆನ್ನು ನೋವು, ಬೆನ್ನನ್ನು ಬಿಟ್ಟು ಬೇರೆ ಕೂಡ ನೋವು ಬರುವ ಚಾನ್ಸ್ ಸಾಧ್ಯತೆ ಇದೆ, ಅದನ್ನು ಬಿಟ್ಟು ಬೆನ್ನಲ್ಲಿ ಬರುವಂಥ ನೋವಿಗೆ ಬೆನ್ನು ನೋವು ಅಂತ ಹೇಳ್ತಾರೆ.
1: ಅಂದರೆ ಇದು ನರಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ಬೆನ್ನಿನ ಮೂಳೆಗೆ ಸಂಬಂಧಪಟ್ಟಂತಹದ್ದು, ಹೇಗೆ?
2: ಬೆನ್ನಿನ ಮೂಳೆಗೆ ಸಂಬಂಧಪಟ್ಟದ್ದು, ನರಕ್ಕೆ ತಾಗಿಕೊಂಡು ಅದರಿಂದಾಗಿ ಬರುವಂಥ ನೋವು ಬೆನ್ನು ನೋವು.
1: ಬೆನ್ನು ನೋವಿನಲ್ಲಿ ಇರುವಂತಹ ವಿಧಗಳ ಬಗ್ಗೆ ಸ್ವಲ್ಪ ಮಾತನಾಡುವ. ಈ ಸ್ಪ್ರೈನ್ ಅಂತ ಹೇಳ್ತೀವಿ, ಆಮೇಲೆ ಸ್ಟ್ರೈನ್ ಆಗುವಂಥದ್ದು ಅಂತ ಹೇಳ್ತೀವಿ, ಹಾಗಂದ್ರೆ ಏನು?
2: ಸಾಮಾನ್ಯವಾಗಿ ಎಲ್ಲರಿಗೂ ಬಾಧಿಸುವಂಥದ್ದು ಕೆಲವು ತೊಂದರೆಗಳು ಉಂಟು, ಹಾಗೆ ಅಸಾಮಾನ್ಯವಾಗಿ ರೇರ್ ಆಗಿ ಬಾಧಿಸುವಂಥದ್ದು ಕೆಲವು ಸಮಸ್ಯೆಗಳು ಉಂಟು. ಸಾಮಾನ್ಯವಾಗಿ ಬಾಧಿಸುವಂಥದ್ದು ಒಂದು ಸ್ಪ್ರೈನ್ ಮತ್ತೊಂದು ಸ್ಟ್ರೈನ್ ಅಂತ ಹೇಳ್ತೇವೆ. ನಮ್ಮ ದೈನಂದಿನ ಆಕ್ಟಿವಿಟಿಯಲ್ಲಿ ಕೆಲವು ಸಲ ಭಾರ ಎತ್ತುವಾಗ, ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಸ್ಪ್ರೈನ್ ಆಗ್ಬೋದು. ಸ್ಪ್ರೈನ್ ಹೇಳಿದ್ರೆ ಲಿಗಮೆಂಟ್ ಸ್ಪ್ರೈನ್ ಆಗುವಂಥದ್ದು, ಲಿಗಮೆಂಟನ್ನು ಅದು ಟೈರ್ ಆದರೆ ಸ್ಪ್ರೈನ್ ಅಂತೇಳಿ ಆಗ್ತದೆ,
1: ಹರಿದು ಹೋಗುವಂಥದ್ದು.
2: ಹಾಗೆ ಮಸಲ್ ಅಲ್ಲಿ ಹರಿದು ಹೋದರೆ ಅದು ಸ್ಟ್ರೈನ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಎಲ್ಲರಿಗೂ ಆಗುವಂಥದ್ದು ಇದು ಸ್ಪ್ರೈನ್ ಮತ್ತು ಸ್ಟ್ರೈನ್ ಅಂತೇಳಿ. ಹಾಗೆ 50 ವರ್ಷದ ಕಳೆದ ಮೇಲೆ ಆಮೇಲೆ ಡಿಸ್ಕ್ ಡಿಜನರೇಷನ್ ಅಂತ ಹೇಳ್ತೇವೆ. ಡಿಸ್ಕ್ ಹೇಳಿದರೆ ಈ ಬೆನ್ನು ಮೂಳೆ, ಈಗ 33 ಬೆನ್ನು ಮೂಳೆ ಅಂತ ಹೇಳಿದೆ, ಅದರ ಮಧ್ಯಭಾಗದಲ್ಲಿ ಒಂದು ಡಿಸ್ಕ್ ಅಂತ ಹೇಳುವ ಸಾಧನ ಉಂಟು, ಅದು ಕುಷನ್ ಕೊಡ್ತದೆ ಅದಕ್ಕೆ, ಅದರಿಂದಾಗಿ ಮೂಮೆಂಟ್ ಸ್ಪೈನ್ ಮೂಮೆಂಟ್ ಆಗುವಂಥದ್ದು, ಹಾಗೂ ಅದು ನಮ್ಮ ಎತ್ತರಕ್ಕೆ ಕೂಡ ಅದು ಕಂಟ್ರಿಬ್ಯೂಟ್ ಮಾಡ್ತದೆ, ಅದು ನಮ್ಮ ಎತ್ತರಕ್ಕೆ ಕೂಡ ಈ ಇದು ಡಿಸ್ಕ್ ಅಂತ ಹೇಳುವಂಥ, ಇದನ್ನು ಶಾಕ್ ಅಬ್ಸಾರ್ಬರ್ ಆಗಿ ಕೆಲಸ ಮಾಡ್ತದೆ. ಏನಾಗ್ತದೆ, ಈ ಪ್ರಾಯ ಆಗ್ತಾ ಹೋದಾಗೆ ಡಿಸ್ಕ್ ಡಿಜನರೇಷನ್ ಆಗ್ತದೆ, ಅದರ ನೀರಿನ ಅಂಶ ಕಡಿಮೆ ಆಗ್ತದೆ ಡಿಸ್ಕಲ್ಲಿ, ಅದರಿಂದಾಗಿ ಅದು ಸವೆತ ಉಂಟಾಗಿ ಮತ್ತೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ತದೆ.
1: ಈಗ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಅದನ್ನು ಜಾಸ್ತಿ ಕೇಳ್ತಾ ಇದ್ವಿ, ಈಗ ಅಡ್ಸ್ಕಿನ ಸಮಸ್ಯೆ ಇದೆ ಅನ್ನುವಂಥದ್ದು, ಇದು ವಯೋಮಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯೋ ಅಥವಾ ವೃತ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಯೋ, ಹೇಗೆ ಇದು?
2: ಹೌದು, ಡಿಸ್ಕ್ ಡಿಜನರೇಷನ್ ಯೂಶಲಿ ನಾವು ಮೊದಲು ಹೇಳಿದ ಹಾಗೆ ಕುತ್ತಿಗೆ ಭಾಗ ಅಥವಾ ಲಂಬರ್ ಭಾಗದಲ್ಲಿ ಸಾಧಾರಣವಾಗಿ ಜಾಸ್ತಿ ಆಗುವಂಥದ್ದು. ಅದು ಈಗಾಗಲೇ ಹೇಳಿದಾಗ ಡಿಸ್ಕ್ ಡಿಜನರೇಷನ್ ಆಗಿ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗುವಂಥದ್ದು, ಕೆಲಸದಿಂದ ಬರ್ಬೋದು, ಕೆಲಸ ಮಾಡದೇ ಇದ್ರೂ ಕೂಡ ಬರ್ಬೋದು, ಹೇಗೆ ಅಂತೇಳಿ ಆಮೇಲೆ ಹೇಳ್ತೇನೆ. ಜಾಸ್ತಿ ಕೆಲಸ ಮಾಡೋದ್ರಲ್ಲಿ ಕೂಡ ಬರ್ತದೆ, ಭಾರ ಎತ್ತುವುದರಿಂದ ಅವರ ಕೆಲಸಕ್ಕೆ ತಾಣಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ರು ಕೂಡ ಬರ್ತದೆ.
1: ಮುಂದೆ ಹೇಳಿ.
2: ಮುಂದೆ ಅದರಲ್ಲಿ ರ್ಯಾಡಿಕ್ಯುಲೋಪತಿ ಅಂತೇಳಿ ಉಂಟು. ರ್ಯಾಡಿಕ್ಯುಲೋಪತಿ ಹೇಳಿದ್ರೆ ಅದರಲ್ಲಿ ನರಗಳ ಈ ಬೆನ್ನು ಮೂಳೆ ಒಳಗೆ ಸ್ಪೈನಲ್ ಕೆನಾಲ್ ಉಂಟು, ಸ್ಪೈನಲ್ ಕೆನಾಲ್ ಒಳಗೆ ಸ್ಪೈನಲ್ ಕಾರ್ಡ್ ಮತ್ತು ಅದರ ನರಗಳು ಬರ್ತದೆ, ಹಾಗೆ ಆ ನರಗಳ ಕಂಪ್ರೆಷನ್ ಆದಾಗ ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೇವೆ. ನರಗಳ ಕಂಪ್ರೆಷನ್ ನಮಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆದರೂ ಬರ್ತದೆ, ಹಾಗೆ ಸ್ಪೈನಲ್ ಸ್ಟೀನೋಸ್ ಆದರೂ ಕೂಡ ಬರ್ತದೆ. ಸ್ಪೈನಲ್ ಸ್ಟೀನೋಸ್ ಅಂದರೆ ಏನು ಅಂತ ಆಮೇಲೆ ನಾನು ಹೇಳ್ತೇನೆ. ಮತ್ತು ಇನ್ನೊಂದು ಕಂಡೀಷನ್ ಶೈಟಿಕ ಅಂತೇಳಿ, ಭಾರಿ ಕಾಮನ್ ಆಗುವಂಥದ್ದು. ಶೈಟಿಕ್ನರು ಒಂದು ತಿಕ್ಕೆಷ್ಟನರು ನಮ್ಮ ಶರೀರದಲ್ಲಿ,
1: ಅದು ಬೆನ್ನು ಮೂಳೆ ಒಳಗಡೆ ಇರುವಂಥದ್ದು,
2: ಸೊಂಟ ಭಾಗದಿಂದ ಕೆಳಗೆ ಬರುವಂಥದ್ದು, ಸೊಂಟದಲ್ಲಿ ಬೆನ್ನಿನ ಒಳಗೆ ಅದಕ್ಕೆ ಅದರ ಬೇರುಗಳುಂಟು, ಅದರಿಂದ ಕೆಳಗೆ ಬರುವಾಗ ಅದು ದೊಡ್ಡ ನರ ಆಗಿ ಬರ್ತದೆ. ಅದರ ನೋವು ಅದರ ಬೇರಿಂದ ಹಿಡಿದು ಅದರ ಮೇಯ್ನ್ ಟ್ರಂಕ್ನವರೆಗೆ ಕೂಡ ಬರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಬರ್ತದೆ. ಡಿಸ್ಕ್ ಪ್ರೊಲ್ಯಾಪ್ಸ್ ಆದರೂ ಶೈಟಿಕನ ಬರ್ತದೆ, ಸೊಂಟ ಭಾಗದಲ್ಲಿ ನರದ ತೊಂದರೆ ಇದ್ದರೂ ಕೂಡ ಬರ್ತದೆ. ಕೆಲವು ಸಲ ನರದ ಟ್ಯೂಮರ್ ಬರ್ಬೋದು, ಅಥವಾ ಸಿಸ್ಟ್ ಇರ್ಬೋದು, ಅದರಲ್ಲಿ ಗುಳ್ಳೆ, ನೀರಿನ ಗುಳ್ಳೆ ಥರ ನರದಲ್ಲಿ ಬಂದರೂ ಕೂಡ ಶೈಟಿಕ ಪೇಯ್ನ್ ಬರ್ತದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಸ್ಪಾಂಡಿಲೋಸಿಸ್ ಅಂತೇಳಿ. ಸ್ಪಾಂಡಿಲೋಸಿಸ್ ಹೇಳಿದ್ರೆ ಸವೆತ ಉಂಟಾಗೋದು, ಈ ಹೇಗೆ ನಮಗೆ ಮೊಣಕಾಲು ಸವೆತ ಉಂಟಾಗ್ತದೆ, ಹಾಗೆ ಬೆನ್ನಿನ ಭಾಗದಲ್ಲಿ ಹಾಗೂ ಕುತ್ತಿಗೆ ಭಾಗದಲ್ಲಿ ಕೂಡ ಸ್ಪಾಂಡಿಲೋಸಿಸ್ ಆಗ್ಬೋದು. ನಮ್ಮ ಕೆಲಸದಲ್ಲಿ ಆಗುವಂಥದ್ದು ಕೆಲಸದ ಒತ್ತಡ, ಬಗ್ಗಿಕೊಂಡು ಕೆಲಸ ಮಾಡುವಂಥದ್ದು, ಅದರಿಂದ ಸ್ಪಾಂಡಿಲೋಸಿಸ್ ಬರ್ಬೋದು. ಸಾಧಾರಣವಾಗಿ 40-50 ವರ್ಷ ಕಳೆದ ಮೇಲೆ ಬರುವಂಥದ್ದು. ಇನ್ನೊಂದು ಸ್ಪಾಂಡಿಲೋಲಿಸ್ಟೆಸ್ ಅಂತೇಳಿ, ಇದು ಲಿಸ್ಟೆಸ್ ಹೇಳಿದ್ಕೊಳ್ಳದೆ ಒಂದು ವರ್ಟಿಬ್ರ ಇನ್ನೊಂದು ವರ್ಟಿಬ್ರ ಮೇಲೆ ಜಾರುವಂಥದ್ದು, ಅದು ಬೇರೆ ಬೇರೆ ಕಾರಣಗಳಲ್ಲಿ ಜಾರುತ್ತದೆ. ಹಾಗೆ ಜಾರುವುದರಿಂದಾಗಿ ನರಕ್ಕೆ ಒಂದು ಪಿಂಚ್ ಮಾಡಿದಾಗ ಆಗ್ತದೆ, ಒತ್ತಿದಾಗ ಆಗ್ತದೆ, ಅದರಿಂದಾಗಿ ನೋವು ಬರ್ತದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್, ನಮಗೆ ಇಂಜುರಿ ಆದಾಗ, ಟ್ರಾಮಾ ಅಂತ ಹೇಳ್ತೇವೆ, ಇಂಜುರಿ ಆದಾಗ ಇಂಜುರಿ ಬೇರೆ ಬೇರೆ ಕಾರಣಗಳು, ಈಗ ಬಿದ್ದು ತಾಗ್ಬೋದು, ಬಿದ್ದಾಗ ಕೂತಾಗಿ ಬಿದ್ದಾಗ ಸ್ಪೈನಿಗೆ ತಾಗ್ಬೋದು, ಅಥವಾ ಆಕ್ಸಿಡೆಂಟ್ ಕೂಡ ತಾಗ್ತದೆ, ಹಾಗೆ ಮರದಿಂದ ಬಿದ್ದಾಗ ಕೂಡ, ಬೇರೆ ಬೇರೆ ಕಾರಣಗಳು ಬಿದ್ದಾಗ ಅದರಲ್ಲಿ ಸ್ಪ್ರೈನ್ ಆಗ್ಬೋದು, ಸ್ಟ್ರೈನು ಆಗ್ಬೋದು, ಡಿಸ್ಪ್ರೊಲ್ಯಾಪ್ಸ್ ಆಗ್ಬೋದು, ಫ್ರ್ಯಾಕ್ಚರ್ ಆಗ್ಬೋದು, ಫ್ರ್ಯಾಕ್ಚರ್ ಆಗಿ ಪ್ಯಾರಲೈಸಿಸ್, ಪ್ಯಾರಾಪ್ಲೀಜಿಯಾ ಕೂಡ ಆಗ್ಬೋದು. ಇನ್ನೊಂದು ಸ್ಪೈನಲ್ ಸ್ಟಿನೋಸ್ ಅಂತ ಬರ್ತದೆ. ಸ್ಪೈನಲ್ ಸ್ಟಿನೋಸ್ ಅಂದರೆ ಸ್ಪೈನ್ನ ಒಳಗಡೆ ಸ್ಪೈನಲ್ ಕಾಲಮ್ ಅಂತ ಹೇಳಿ ಉಂಟು, ಒಳಗೆ ಸ್ಪೈನಲ್ ಕೆನಾಲ್, ಅದರೊಳಗೆ ಸ್ಪೈನಲ್ ಕಾರ್ಡ್ ಮತ್ತು ಸ್ಪೈನಲ್ ನರ್ವ್ಸ್ ಹೊರಗಡೆ ಬರ್ತದೆ. ಅದರಿಂದ ಈ ಸ್ಪೈನಲ್ ಕೆನಾಲಲ್ಲಿ ಜಾಗದ ಕೊರತೆ ಉಂಟಾಗಿ, ಜಾಗ ಕಡಿಮೆ ಆಗಿ ಅದರಲ್ಲಿ ನರಕ್ಕೆ ಕಂಪ್ರೆಷನ್ ಆದಾಗ ಆಗ್ತದೆ, ಒತ್ತಡ ಶುರು ಆಗ್ತದೆ, ಅದರಿಂದಾಗಿ ಕಾಲಲ್ಲಿ ನೋವು ಅಥವಾ ಸೊಂಟದಲ್ಲಿ ನೋವು ಶುರುವಾಗಿ ಕಾಲಲ್ಲಿ ವೀಕ್ ಕೂಡ ಬರ್ಬೋದು. ಇನ್ನು ಕೆಲವರಿಗೆ ನಮ್ಮ ಬೆನ್ನು ಮೂಳೆಯಲ್ಲಿ ಕೆಲವು ವ್ಯತ್ಯಾಸ ಇರ್ತದೆ, ಈ ಸ್ಕೋಲಿಯೋಸಿಸ್ ಅಂದರೆ ಸೈಡ್ ಬೆಂಡ್ ಆಗುವಂಥದ್ದು ಅಥವಾ ವಕ್ರವಾಗಿರುವಂಥದ್ದು, ಗೂನು ಬೆನ್ನು ಅಂತ ಹೇಳ್ತೇವೆ, ಸೈಡಿಗೆ ಬೆಂಡ್ ಆಗಿದ್ರೆ ಸ್ಕೋಲಿಯೋಸ್ ಅಂತ ಹೇಳುವಂಥದ್ದು, ಹಾಗೆ ಮುಂದಕ್ಕೆ ಬಾಗಿಕೊಂಡಿದ್ರೆ, ಈಗ ಪ್ರಾಯ 70-80 ಆಗುವ ಮುಂದಕ್ಕೆ ಬಗ್ಗಿಕೊಂಡು ಹೋಗ್ತೇವೆ ಶರೀರ, ಅದು ಕೈಫೋಸಿಸ್ ಅಂತ ಹೇಳುವಂಥದ್ದು. ಹಾಗೆ ಲಾರ್ಡೋಸಿಸ್ ಅಂದರೆ ಹಿಂದಕ್ಕೆ ಬಗ್ಗಿಕೊಂಡಿದ್ರೆ ಅದು ಲಾರ್ಡೋಸಿಸ್ ಅಂತೇಳಿ. ಈ ಮೂರು ಕಂಡೀಷನ್ ಕೂಡ ಬೆನ್ನು ನೋವು ಆಗಾಗ ಬಿಸುವುದು.
1: ಅಂದ್ರೆ ಹುಟ್ಟಿನಿಂದಲೂ ಕೂಡ ಬೆನ್ನು ಗೂನವಾಗುವಂತ ಒಂದು ಸಮಸ್ಯೆ ಬರಬಹುದು.
2: ಹೌದು, ಕೆಲವು ಮಕ್ಕಳಿಗೆ ಹುಟ್ಟುವಾಗಲೇ ಗೂನು ಬೆನ್ನು ಇರ್ತದೆ, ಅಂಥವರಿಗೆ ಸರಿಯಾದ ಚಿಕಿತ್ಸೆ ನೀಡಿದರೆ, 15-16 ವರ್ಷದ ಒಳಗೆ ಚಿಕಿತ್ಸೆ ನೀಡಿದರೆ ಸರಿಪಡಿಸಬಹುದು.
1: ಡಾಕ್ಟರ್, ಆಮೇಲೆ ಈಗ ಸಾಕಷ್ಟು ಸಾಮಾನ್ಯವಾಗಿ ಕಂಡು ಬರುವಂತಹ ಬೆನ್ನು ನೋವಿನ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಈಗ ವೃತ್ತಿ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಒಂದು ಈ ಬೆನ್ನು ನೋವಿನ ಸಮಸ್ಯೆಗಳೆಲ್ಲ ಬರ್ತವೆ?
2: ವೃತ್ತಿಗೆ ಸಂಬಂಧಪಟ್ಟಾಗ ಈಗ ಎರಡು ಥರದ ವೃತ್ತಿ ಉಂಟು, ಓವರ್ ವರ್ಕ್ ಮತ್ತು ಅಂಡರ್ ವರ್ಕ್ ಅಂತ. ಓವರ್ ವರ್ಕ್ ಹೇಳಿದ್ರೆ ಒಬ್ಬ ಕೂಲಿ ಕೆಲಸ ಮಾಡುವ ಅಥವಾ ರೆಗ್ಯುಲರ್ ಆಗಿ ಭಾರ ಎತ್ತುವವನು, ಭಾರವನ್ನು
1: ಕಲ್ಲು ಕಡಿಯುವಂಥದ್ದು
2: ಹೊತ್ತುಕೊಂಡು ಹೋಗುವಂಥದ್ದು, ಭಾರವನ್ನು ದೂಡುವಂಥದ್ದು, ಭಾರವನ್ನು ಇಳಿಯುವಂಥದ್ದು, ಅವರ ಕೆಲಸವೇ ಅದು ಆಗಿರೋ. ಅವರ ಸ್ಪೈನ್ ಆಗ್ತಾ ಇರ್ತದೆ ಅವರಿಗೆ, ಅದರಿಂದಾಗಿ ಬೆನ್ನು ಭಾರಿ ಕಾಮನ್ ಆಗಿ ಅವರಲ್ಲಿ ಬರ್ತದೆ, ಬಾಧಿಸ್ತದೆ. ಹಾಗೆ ಇನ್ನೊಂದು ಕ್ಯಾಟಗರಿ ಕೆಲಸ ಮಾಡದೇ ಇರುವವರು, ಅಂದರೆ ಆಫೀಸಲ್ಲಿ ಕೆಲಸ ಮಾಡುವವರು, ಅಂದರೆ ಶಾರೀರಿಕವಾಗಿ ಕೆಲಸ ಮಾಡುವುದು,
1: ದೈಹಿಕ ಶ್ರಮ ಇಲ್ಲದೆ
2: ಆಫೀಸ್ನಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡುವುದು, ಕುಳಿತು ಕೆಲಸ ಮಾಡುವವರು, ಅವರ ಪಾಶ್ಚರ್ ಹಾಳಾಗಿ, ಅದು ಸರಿಯಾಗಿ ಕೂತ್ಕೊಳ್ಳುವ ಬಗ್ಗಿಕೊಂಡು ಕೂತ್ಕೊಳ್ಳುವಂಥದ್ದು, ಮತ್ತು ಸರಿಯಾದ ವ್ಯಾಯಾಮ ಇಲ್ಲ, ಬೆನ್ನಿಗೆ ವ್ಯಾಯಾಮ ಸಿಗುವುದಿಲ್ಲ, ಕೂತ್ಕೊಂಡೇ ಇರ್ತಾರೆ, ಬೆಳಗಿಂದ ಸಾಯಂಕಾಲದವರೆಗೆ ಕೂತ್ಕೊಂಡೇ ಇರ್ತಾರೆ, ಮನೆ ಹೋಗಿ ಸಣ್ಣ ಸಣ್ಣ ಕೆಲಸ ಮಾಡ್ತಾರೆ, ಆದರೂ ಅದು ಸಾಕಾಗಿಲ್ಲ. ಮತ್ತು ವಾರದ ಕೊನೆಯಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯನ್ನು ಮಾಡ್ತಾರೆ ಅಥವಾ ಕೆಲಸ ಮಾಡ್ಬೋದು, ಹೆವಿ ವರ್ಕ್ ಮಾಡಿದಾಗ, ಅದು ವೀಕೆಂಡ್ ವಾರಿಯರ್ ಅಂತ ಹೇಳೋದು ಅವರಿಗೆ. ಸಡನ್ ಆಗಿ ಒಂದು ಒಂದು ಐದಾರು
1: ಇಡೀ ವಾರ ಒಂದು ವಿಶ್ರಾಂತಿ ಒಂದು
2: ಮಾಡಿದ ಕೂಡಲೇ ಆಗ ಬೆನ್ನು ಬಂದೇ ಬರ್ತದೆ ಅಂತವ್ರು.
1: ಆಮೇಲೆ ಈ ಪೋಸ್ಚರ್ನ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಈಗ ಎಷ್ಟು ನಾವು ಕಂಪ್ಯೂಟರ್ನಲ್ಲಿ 8 ಗಂಟೆ ಕೆಲಸ ಮಾಡುವಂಥ ಒಂದು ಕೆಲಸ ಇದೆ ಅಂತ ಒಂದು ಉದ್ಯೋಗದಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಏನೇನು ಸಮಸ್ಯೆಗಳು ಬರ್ತವೆ ಈಗ ಬೆನ್ನಿನ ನೋವಿಗೆ ಸಂಬಂಧಪಟ್ಟ ಹಾಗೆ?
2: ಈ ಆಫೀಸ್ನಲ್ಲಿ ಕೆಲಸ ಮಾಡೋರು, ಈಗ ಅವ್ರ ಕೆಲಸವೇ ಆಫೀಸ್ನಲ್ಲಿ ಹೋದು, ಬೆಳಗಿನ ಸಾಯಂಕಾಲ ಕೂತ್ಕೊಂಡೇ ಇರಬೇಕು, ಕೂತ್ಕೊಳ್ಳದೆ ಇರಲಿಕ್ಕಾಗೋದು. ಅವರ ಚೇರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಬೋದು. ಕೂತ್ಕೊಳ್ಳುವಾಗ ಅವರ ಮೊಣಕಾಲು ಮತ್ತು ಸೊಂಟದ ಭಾಗ ಒಂದೇ ಲೆವೆಲಲ್ಲಿ ಇರುವಾಗ ನೋಡಿಕೊಳ್ಬೋದು. ಎರಡನೇದು ಸ್ಟ್ರೈಟಾಗಿ ಕೂತ್ಕೊಳ್ಳುವಂಥದ್ದು, ಬಗ್ಗಿ ಕೂತ್ಕೊಳ್ಬಾರ್ದು, ನೇರವಾಗಿ ಕೂತ್ಕೊಳ್ಳುವ ಹಾಗೆ. ಮೂರನೇದು ಬೆನ್ನು ಸೊಂಟದ ಹಿಂಭಾಗದಲ್ಲಿ ಸಣ್ಣ ಪಿಲ್ಲೋ ಅಥವಾ ಸಣ್ಣ ಸಪೋರ್ಟ್ ಇರುವ ಹಾಗೆ, ಸೊಂಟಕ್ಕೆ ಸಪೋರ್ಟ್ ಬೇಕೇ ಬೇಕು ಕೂತ್ಕೊಳ್ಳುವಾಗ. ನಾಲ್ಕನೇದು ಈಗ ಇಡೀ ದಿವಸ ಕೂತ್ಕೊಳ್ಳುವಾಗ ಒಂದು 2 ಗಂಟೆಗೆ ಅಥವಾ ಪ್ರತಿ ಗಂಟೆಗೆ ಒಂದು ಸಲ ಚೇರಿಂದ 5 ನಿಮಿಷ ಹೊರಗೆ ಬಂದು ಆಚೀಚೆ ನಡೆದಾಡಿ ಒಂದು ಸ್ಟ್ರೆಚ್ ಮಾಡುವಂಥ ಏನೋ ಮಾಡಿದರೆ ಅವರಿಗೆ ಬೆನ್ನು ನೋವು ಬಾಧಿಸ್ಲಿಕ್ಕಿಲ್ಲ. ಇಂಥದ್ದು ಪ್ರಿಕಾಷನ್ ತಗೊಳ್ಬೋದು ಅವರು.
1: ಇನ್ನೊಂದು ವಿಚಾರ ನೀವು ಪ್ರಸ್ತಾಪ ಮಾಡಿದ್ರಿ, ಭಾರ ಎತ್ತುವಂತಹ ಸಂದರ್ಭದಲ್ಲಿಯೂ ಕೂಡ ಈ ಬೆನ್ನು ನೋವು ಸಡನ್ ಆಗಿ ಬರಬಹುದು ಅಂತ. ಇದನ್ನ ಹೇಗೆ ನಿವಾರಿಸುವುದು ಅಥವಾ ಒಂದು ಸರಿಯಾದಂತಹ ಕ್ರಮ ಅಂದ್ರೆ ಹೇಗೆ ಇದು?
2: ಈಗ ಭಾರ ಎತ್ತಬೇಕಾಗಿದೆ, ಕೆಲವರು ಕೆಲಸ ಇರ್ತದೆ, ಭಾರ ಎತ್ತದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಭಾರ ಎತ್ತುವಾಗ ಅವರ ತೂಕಕ್ಕಿಂತ ಜಾಸ್ತಿ ಭಾರ ಎತ್ತಬಾರ್ದು, ಅವರ ತ್ರಾಣಕ್ಕಿಂತ ಜಾಸ್ತಿ ಭಾರ ಎತ್ತಲಿಕ್ಕೆ ಹೋಗಬಾರ್ದು. ಅಂತ ಭಾರ ಎತ್ತಲಿಕ್ಕಿದ್ರೆ ಅವ್ರು ಇನ್ನೊಬ್ಬರ ಸಹಾಯ ತಗೊಳ್ಬೇಕು ಅಥವಾ ಕೆಲವು ಮೆಷಿನನ್ನು ಯೂಸ್ ಮಾಡ್ಬೋದು. ಮತ್ತೆ ಎರಡನೇದು ಇಂಪಾರ್ಟೆಂಟ್ ಅಲ್ಲದೆ, ಭಾರ ಎತ್ತುವಾಗ ಅವರ ಭಾರವನ್ನು ಅವರ ಕಾಲು ಬುಡಕ್ಕೆ ತರಬೇಕು, ದೂರ ಇಟ್ಕೊಂಡು ಅದನ್ನು ಭಾರವನ್ನು ಎತ್ತಬಾರ್ದು. ಮೂರನೇದು ಭಾರ ಎತ್ತುವಾಗ ಸೊಂಟ ಮತ್ತು ಮೊಣಕಾಲನ್ನ ಬಗ್ಗಿ ನಮ್ಮ ಶರೀರ ಬಗ್ಗಿಸಿ ಇದು ಮಾಡಬೇಕು, ತಲೆಯನ್ನು ತಗ್ಗಿಸಿ ನಾವು ಭಾರ ಎತ್ತಬೇಕು, ಬೆನ್ನು ಬಗ್ಗಬಾರ್ದು.
1: ಎರಡು ಕಾಲನ್ನು ಹತ್ತಿರ ಹತ್ತಿರ ಇಟ್ಟುಕೊಂಡು ಭಾರವನ್ನು ಎತ್ತುವಂಥದ್ದಲ್ಲ, ಒಂದು ಕಾಲು ಹಿಂದೆ ಒಂದು ಕಾಲು ಮುಂದೆ
2: ಹಾಗೆ ಎತ್ತಬೇಕು. ಹೌದು, ಅದು ಭಾರವನ್ನು ನಮ್ಮ ಶರೀರಕ್ಕೆ ನಮ್ಮ ಹತ್ತಿರ ತಗೊಂಡು ಬಂದು ಎತ್ತಬೇಕು,
1: ಮತ್ತು ಸಾಮರ್ಥ್ಯಕ್ಕಿಂತ ಹೆಚ್ಚು ಎತ್ತುವುದಕ್ಕೆ ಹೋಗಬಾರ್ದು.
2: ಹೋಗಬಾರ್ದು, ಮತ್ತು ಒಂದ್ಸಲ ಬೆನ್ನು ನೋವು ಬಂದಿದ್ರೆ ಮತ್ತೆ ಭಾರ ಎತ್ತಲಿಕ್ಕೆ ಹೋಗಬಾರ್ದು.
1: ಈ ಫಸ್ಟ್ ಪಾರ್ಟ್ನಲ್ಲಿ ಏನಾದ್ರು ಬಾಕಿ ಉಂಟೇನು?
2: ಹೌದು,
1: ಸ್ವಲ್ಪ ವಿವರವಾಗಿ ಹೇಳಿದ್ದಾನೆ.
2: ಇನ್ನು ಇದೆಲ್ಲ ನಾನೀಗ ಹೇಳಿದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಬಾಧಿಸುವಂಥದ್ದು, ಕೆಲವು ಅಸಾಮಾನ್ಯ ತೊಂದರೆಗಳಿರ್ತದೆ, ರೇರ್ ಆಗಿ ಬಾಧಿಸುವಂಥದ್ದು, ಬಟ್ ಅದೆಲ್ಲ ಭಾರಿ ತುಂಬ ಸೀರಿಯಸ್ ಇರುವಂಥದ್ದು. ಈಗ ಉದಾಹರಣೆಗೆ ಇನ್ಫೆಕ್ಷನ್ ಆಗುವಂಥದ್ದು, ಈ ಆಸ್ಟಿಯೋಮೈಲೈಟಿಸ್ ಅಂತ ಹೇಳ್ತಾರೆ ಸ್ಪೈನ್, ಇದು ಭಾರಿ ರೇರ್ ಆಗುವಂಥ, ಆದರೆ ಅದು ತುಂಬ ಬಾಧಿಸ್ತದೆ.
1: ಹೇಗೆ ಊತ ಆಗುವಂಥದ್ದು, ಹೇಗೆ ಇದು ಇನ್ಫೆಕ್ಷನ್ ಅಂದರೆ?
2: ಇನ್ಫೆಕ್ಷನ್ ಹೇಳಿದ್ರೆ ಈ ನಮ್ಮ ಬೆನ್ನು ಮೂಳೆ ಈ ಇಂಟೆಸ್ಟೈನಿಗೆ ಹತ್ತಿರ ಇರ್ತದೆ, ಅಲ್ಲಿ ಅಲ್ಲಿ ಇಂಟೆಸ್ಟೈನ್ ಇನ್ಫೆಕ್ಷನ್ ಇದ್ದು ಅಥವಾ ಪೆಲ್ವಿಕ್ ಇನ್ಫೆಕ್ಷನ್ ಇದ್ದದ್ದು ಅಲ್ಲಿಗೆ ಸ್ಪ್ರೆಡ್ ಆಗ್ಬೋದು, ಅಥವಾ ಕೆಲಸ ಟ್ಯೂಬರ್ಕ್ಲೋಸ್ ಬಾಧಿಸ್ಬೋದು ಅದಕ್ಕೆ, ಅಥವಾ ಕೆಲಸ ಆಪರೇಷನ್ ಆದಮೇಲೆ ಕೂಡ ಇನ್ಫೆಕ್ಷನ್ ಆಗ್ಬೋದು ಆ ಜಾಗಕ್ಕೆ. ಹಾಗೆ ಡಿಸ್ಕ್ ಅಂತ ಹೇಳಿದ್ದೇವಲ್ಲ, ಆ ಡಿಸ್ಕಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಡಿಸ್ಕೈಟಿಸ್ ಅಂತ ಹೇಳ್ತೇವೆ. ಮತ್ತು ಸೇಕ್ರೋಐಲೈಟಿಸ್ ಅಂತ ಹೇಳಿ, ಈ ಹೊಟ್ಟೆ ಒಳಗಿಂದ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಸೇಕ್ರೋಐಲೈಟಿಸ್ ಇನ್ಫೆಕ್ಷನ್ ಆಗ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಕಂಡೀಷನ್ ಇದು ಮ್ಯಾಲಿಗ್ನೆನ್ಸಿ, ಈ ಕ್ಯಾನ್ಸರ್ ಆಗುವಂಥದ್ದು ಬೆನ್ನು ಮೂಳೆಯಲ್ಲಿ, ರೇರ್ ತುಂಬ ಅನ್ಕಾಮನ್ ಆಗುವಂಥದ್ದು, ಆದರೆ ಯೂಶಲಿ ಆದಾಗ ಅದು

0: ಬೇರೆ ಕಡೆ ಇರುವ ಕ್ಯಾನ್ಸರ್ ಇಲ್ಲಿಗೆ ಸ್ಪ್ರೆಡ್ ಆಗುವಂತೆ ಜಾಸ್ತಿ. ಹಾಗೆ ಯಾವುದೇ ಕ್ಯಾನ್ಸರ್ ರೋಗಿಗಳು ಬೆನ್ನು ನೋವು ಇದ್ದಾಗ ಅದನ್ನು ಇಗ್ನೋರ್ ಮಾಡಬಾರ್ದು, ಅದಕ್ಕೆ ಬೇಕಾದ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಕೊಂಡು ನೋಡಿಕೊಳ್ತಾ ಇರಬೇಕಾಗ್ತದೆ. ಮತ್ತು ಇನ್ನೊಂದು ಕಾಡಾ ಇಕ್ವಿನಾ ಸಿಂಡ್ರೋಮ್ ಅಂತೇಳಿ, ತುಂಬ ದೊಡ್ಡ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿ ಗ್ರೂಪ್ ಆಫ್ ನರ್ವ್ಸನ್ನು ಕಂಪ್ರೆಸ್ ಮಾಡಿಬಿಡ್ತದೆ. ಅದರಿಂದಾಗಿ ಮೂತ್ರಕೋಶಕ್ಕೆ ಅಥವಾ ನಮ್ಮ ಇಂಟೆಸ್ಟೈನ್ ಮಲಮೂತ್ರಕ್ಕೆ ತೊಂದರೆ ಆಗ್ಬೋದು. ಅದು ಭಾರಿ ಸೀರಿಯಸ್ ಕಂಡೀಷನ್. ಅದು ಇನ್ನೊಂದು ಬೆನ್ನಿಗೆ ಸಂಬಂಧ ಪಡದೇ ಇರುವಂಥ ಕೆಲವು ಕಂಡೀಷನ್ ಇರ್ತದೆ, ಅಯೋರ್ಟಿಕ್ ಅನ್ಯೂರಿಸಮ್ ಅಂತ, ಹೊಟ್ಟೆ ಒಳಗೆ ರಕ್ತನಾಳ ದೊಡ್ಡದಾಗಿ ಅದರಿಂದಾಗಿ ಬೆನ್ನು ನೋವು ಬರ್ಬೋದು, ಬೆಲೆ ತೊಂದರೆ ಇರುವುದಿಲ್ಲ, ಅದರಿಂದಾಗಿ ಬೆನ್ನು ನೋವು ಬರ್ಬೋದು, ಅದು ಒಂದು ಕಾರಣ. ಮತ್ತು ಕಿಡ್ನಿ ಸ್ಟೋನ್, ಮೂತ್ರಕೋಶದಲ್ಲಿ ಸ್ಟೋನ್ ಆಗಿ ಬೆನ್ನು ನೋವಿನ ರೀತಿ ಬಾಧಿಸ್ಬೋದು.
1: ಪ್ರಾರಂಭದಲ್ಲಿ ಹೊಟ್ಟೆ ನೋವು ಅಂತ ಹೇಳ್ಬೋದು, ಕಡೆಗೆ
0: ಬೆನ್ನು ನೋವು ಆಗ್ಬೋದು. ಅದನ್ನು ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ನೋಡಿ ಟ್ರೀಟ್ಮೆಂಟ್, ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಬೋದು. ಮತ್ತು ಕೆಲವು ರಿಟ್ರೋಪೆರಿಟೋನಿಯಲ್ ಟ್ಯೂಮರ್ಸ್ ಅಂತ ಮ್ಯಾಲಿಗ್ನೆನ್ಸಿ ಬರ್ಬೋದು, ಸ್ಪೈನ್ ಹತ್ತಿರನೇ ಇರುವಂಥ ಕೆಲವು ಸಾಫ್ಟ್ ಟಿಶ್ಯುಲ್ ಮ್ಯಾಲಿಗ್ನೆನ್ಸ್ ಬಂದು ರ್ಯಾರ್ ಆಗಿ ಬೆನ್ನು ನೋವಾಗಿ ಇರ್ಬೋದು ಅದು. ಮತ್ತು ಕೆಲವು ಜನರಲ್ ಕಂಡೀಷನ್ ನಿಮಗೆ ಬೆನ್ನು ನೋವು ಬಾಧಿಸುವಂಥದ್ದು ಕೆಲವು ಕಂಡೀಷನ್ ಉಂಟು, ರೊಮಟಾಯ್ಡ್ ಆರ್ಥರೈಟಿಸ್, ರಕ್ತವಾತಕ್ಕೆ ಸಂಬಂಧಪಟ್ಟ, ಅದರಲ್ಲಿ ಕೂಡ ನಮ್ಮ ಕುತ್ತಿಗೆ ಭಾಗಕ್ಕೆ ಅಥವಾ ಸೊಂಟ ನೋವಿಗೆ ಬರ್ಬೋದು ಅದರಲ್ಲಿ. ಹಾಗೆ ಇನ್ನೊಂದು ಅಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಇದೆ, ಅದರಲ್ಲೂ ಕೂಡ ಬೆನ್ನು ನೋವು ಬರ್ಬೋದು. ಹಾಗೆ ನಮ್ಮ ಆಸ್ಟೋರೋಸಿಸ್ ಅಂತೇಳಿ ಬರ್ತದೆ, ಮೂಳೆಯ ಸಾಂದ್ರತೆ ಕಡಿಮೆ ಆಗಿ ಮೂಳೆ ಟೊಳ್ಳಾಗಿ ಅದರಿಂದಾಗಿ ಸಣ್ಣ ಸಣ್ಣ ಫ್ರ್ಯಾಕ್ಚರ್ ಆಗಿ ಸೊಂಟ ನೋವು ಅಥವಾ ಬೆನ್ನು ನೋವು ಬರ್ಬೋದು. ಇದು ಕಾಸಸ್ಸು ವೈಟಮಿನ್ ಡಿ ಡಿಫಿಷಿಯನ್ಸಿ ಅಥವಾ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆಗಿ ಆಸ್ಟಿಯೋಪೊರೋಸಿಸ್ ಆಗ್ತದೆ. ಇನ್ನೊಂದು ಹೆಂಗಸರಲ್ಲಿ ಗರ್ಭಕೋಶ ತೊಂದರೆಯಿಂದಾಗಿ ಸೊಂಟ ನೋವು ಬರ್ಬೋದು, ಆದರೆ ಸೊಂಟದಲ್ಲಿ ತೊಂದರೆ ಇರಲಿಕ್ಕಿಲ್ಲ ಅವರಿಗೆ. ಕೆಲವು ಸಲ ಗರ್ಭಕೋಶದ ಕಣಗಳು ಗರ್ಭಕೋಶದ ಹೊರಗೆ ಆಗಿ ಅದರಿಂದಾಗಿ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೇವೆ, ಅದರಿಂದಾಗಿ ಬೆನ್ನು ನೋವು ಸೊಂಟ ನೋವು ಬರ್ಬೋದು, ಅದು ಕೂಡ ಒಂದು ಕಾರಣ ಹೆಂಗಸರಲ್ಲಿ ಬಾಧಿಸುವಂಥದ್ದು. ಮತ್ತು ಫೈಬ್ರೋಮಯಾಲ್ಜಿ ಅಂತ, ಬೆನ್ನಲ್ಲಿ ಯಾವುದೇ ತೊಂದರೆ ಇಲ್ದಿದ್ರು ಕೂಡ ಮಸಲ್ ಪೇಯ್ನ್ ಆಗುವಂಥದ್ದು, ಸೊಂಟದ ಮಸಲ್ ಪೇಯ್ನ್ ಆಗಿ ಅಂದಾಗಿ ಕ್ರಾನಿಕ್ ಬೆನ್ನು ನೋವು ಬರ್ಬೋದು.
1: ಈಗ ಸಾಕಷ್ಟು ವಿಧಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಈಗ ಬೆನ್ನುಮೂಳೆ ಎಲ್ಲ ಭಾಗದಲ್ಲಿಯೂ ಕೂಡ ಒಂದಲ್ಲ ಒಂದು ನೋವು ಬರ್ತದೆ.
0: ಹೌದು,
1: ವಯೋಮಾನಕ್ಕೂ ಈ ಬೆನ್ನು ನೋವಿಗೆ ಏನಾದರೂ ಸಂಬಂಧ ಉಂಟಾ?
0: ಹೌದು ಸರ್, ಯೂಶ್ವಲಿ ಫಸ್ಟ್ ಬೆನ್ನು ನೋವು 30-50 ವರ್ಷದೊಳಗೆ ಬರ್ಬೋದು ಅಂತ ಹೇಳ್ತಾರೆ, 50 ವರ್ಷದ ಮೇಲೆ ಆಗಾಗ ಬರ್ಬೋದು ಅಂತ ಹೇಳ್ತಾರೆ. ಯಾಕೆ ಹೇಳಿದರೆ 50 ವರ್ಷ ಆದ ಮೇಲೆ ನಮ್ಮ ಎಲುಬಿನ ಸಾಂದ್ರತೆ ಕಡಿಮೆ ಆಗ್ತದೆ, ಮತ್ತು ನಮ್ಮ ಬೆನ್ನಿನ ಸೊಂಟದ ಮಸಲ್ ಸ್ಟ್ರೆಂತ್ ಮತ್ತು ಅದು ಇಲಾಸ್ಟಿಸಿಟಿ ಕಡಿಮೆ ಆಗ್ತದೆ. ಹಾಗೆ ಡಿಸ್ಕ್ ಅಂತ ನಾನು ಹೇಳಿದೆ, ಅದರ ನೀರಿನ ಅಂಶ ಕಡಿಮೆ ಆಗಿ ಕುಷನಿಂಗ್ ಇಫೆಕ್ಟ್ ಕೂಡ ಕಡಿಮೆ ಆಗ್ತದೆ. ಈ ಎಲ್ಲ ಕಾರಣಗಳಿಂದ ಬೆನ್ನು ನೋವು 50 ವರ್ಷದ ಮೇಲೆ ಆಗ ಬರ್ತಾ ಇರ್ತದೆ.
1: ಈ ಸಾಂದ್ರತೆ ಎಲ್ಲ ಕಡಿಮೆ ಆಗುವುದಕ್ಕೆ ನಮ್ಮ ಆಹಾರ ಪದ್ಧತಿಯು ಕಾರಣವೋ ಅಥವಾ ಹೇಗಿದು?
0: ಆಹಾರ ಪದ್ಧತಿ ಒಂದು ಕಾರಣ, ಎರಡನೇದು ನಮ್ಮ ಆಕ್ಟಿವಿಟಿ, ನಮ್ಮ ಎಕ್ಸಸೈಸ್
1: ಚಟುವಟಿಕೆ.
0: ನಮ್ಮ ಬೆನ್ನಿಗೆ ಬೇಕಾದ ವ್ಯಾಯಾಮ ನಾವು ಮಾಡದೇ ಇದ್ದರೆ ಅದರಿಂದಾಗಿ ಸಾಂದ್ರತೆ ಕಡಿಮೆ ಆಗ್ತದೆ. ಮತ್ತು ಸಾಧಾರಣವಾಗಿ ನಮ್ಮ ಫಿಟ್ನೆಸ್ ಇಂಪಾರ್ಟೆಂಟ್ ರೋಲ್ ಈ ಬೆನ್ನು ನೋವಲ್ಲಿ. ನಮ್ಮ ಯಾರು ಫಿಸಿಕಲಿ ಅಷ್ಟು ಫಿಟ್ ಇರುವುದಿಲ್ಲ ಅವರಿಗೆ ಬೆನ್ನು ನೋವು ಆಗಾಗ ಬಾಧಿಸ್ತಾ ಇರ್ತದೆ. ಯಾಕಂದರೆ ನಮ್ಮ ಬೆನ್ನು ಮೂಳೆಯ ಅಕ್ಕಪಕ್ಕ ಇರುವ ಮಸಲ್ಗಳು ವೀಕ್ ಆಗಿದ್ದರೆ ಅದರಿಂದಾಗಿ ಬೆನ್ನು ನೋವು ಆಗಾಗ ಬರ್ತಾ ಇರ್ತದೆ.
1: ಸಾಮಾನ್ಯವಾಗಿ ಈಗ ಹೆಂಗಸರು ಹೇಳುವಂಥದ್ದು ಜಾಸ್ತಿ ಬೆನ್ನು ನೋವು ಬರ್ತದೆ ಅಂಥೇಳಿ, ಅದರಲ್ಲೂ ಪ್ರೆಗ್ನೆನ್ಸಿ ಇರುವಂಥ ಒಂದು ಸಂದರ್ಭದಲ್ಲಾಗ್ಬೋದು ಅಥವಾ ಪೀರಿಯಡ್ಸ್ ಸಮಯದಲ್ಲಾಗ್ಬೋದು ಈ ಬೆನ್ನು ನೋವು ಕಾಡ್ತದೆ ಅಂಥೇಳಿ, ಇದರ ಬಗ್ಗೆ ಹೇಳಿ.
0: ಗರ್ಭಿಣಿಯರಿಗೆ ಪಿಲ್ ಚೇಂಜಸ್ ಆಗ್ತದೆ, ಹೊಟ್ಟೆ ಒಳಗೆ ಚೇಂಜಸ್ ಆಗಿ ಅದರಿಂದಾಗಿ ನೋವು ಬರ್ತದೆ, ಸೊಂಟ ನೋವು ಬರ್ತದೆ. ಹಾಗೆ ಅವರ ಗರ್ಭಕೋಶದ ತೂಕದಿಂದಾಗಿ ಬೆನ್ನು ನೋವು ಬರ್ತದೆ, ಆದರೆ ಡೆಲಿವರಿ ಆದ ಮೇಲೆ ಆ ಬೆನ್ನು ನೋವು ತನ್ನಷ್ಟಕ್ಕೆ ಹೋಗ್ತದೆ. ಅದು
1: 40-50 ಅಥವಾ ಋತುಮಾನ ನಿಂತ ನಂತರವಾದರೆ
0: ಕೆಲವು ಗರ್ಭಕೋಶದ ತೊಂದರೆಯಿಂದಾಗಿ ಕೂಡ ಯುಟ್ರನ್ ಪ್ರೊಲ್ಯಾಪ್ಸ್, ಅದರಲ್ಲಿ ಕೂಡ ನೋವು ಬರ್ತದೆ. ಗರ್ಭಕೋಶದ ಗೆಡ್ಡೆ ಬಂದರೂ ಕೂಡ ಅದರಲ್ಲಿ ನೋವು ಬರ್ತದೆ, ಗರ್ಭಕೋಶ ಜಾರಿದ್ರೂ ಕೂಡ ಅದರಲ್ಲಿ ನೋವು ಸೊಂಟ ನೋವು ಬರ್ಬೋದು.
1: ಈ ಋತುಚಕ್ರದ ಸಂದರ್ಭದಲ್ಲಿಯೂ ಕೂಡ ನೋಡ್ತದೆ.
0: ಹೌದು, ಎಂಡೋಮೆಟ್ರಿಯೋಸಿಸ್ ಅಂತ ಹೇಳಿ ನಾನು ಹೇಳಿದೆ, ಗರ್ಭಕೋಶದ ಕಣಗಳು ಗರ್ಭಕೋಶ ಬಿಟ್ಟು ಹೊರಗಡೆ ಇದ್ದಾಗ ಅದರ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೇವೆ, ಅದರಿಂದಾಗಿ ನೋವು ಬರ್ತದೆ, ಸೊಂಟ ನೋವು ಬರ್ತದೆ.
1: ಬಹುಶಃ ಇಂಥ ನೋವುಗಳೆಲ್ಲ ಕೆಲವೊಂದು ತಾತ್ಕಾಲಿಕ, ಕೆಲವೊಂದು ಶಾಶ್ವತ,
0: ಕೆಲವು ತಾತ್ಕಾಲಿಕ ಆಗಿರುವಂಥದ್ದು, ಕೆಲವು ಆಕ್ಟಿವ್ ಟ್ರೀಟ್ಮೆಂಟ್ ಬೇಕಾಗ್ತದೆ ಅದಕ್ಕೆ.
1: ಆಮೇಲೆ ಪ್ರೆಗ್ನೆನ್ಸಿ ಸಮಯದಲ್ಲಿ ಅಥವಾ ಗರ್ಭವತಿ ಆದಂತಹ ಸಂದರ್ಭದಲ್ಲಿ ಬರುವಂತಹ ಬೆನ್ನು ನೋವಿನ ಬಗ್ಗೆ ಹೇಳಿ.
0: ಪ್ರೆಗ್ನೆನ್ಸಿ ಆದಾಗ ಪೆಲ್ವಿಕ್ ಚೇಂಜಸ್ಸಿಂದಾಗಿ ಬರ್ತದೆ, ಗರ್ಭಕೋಶ

0: ದೊಡ್ಡದಾಗುವ ಅಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗ್ತದೆ ಸುತ್ತಮುತ್ತಲಿನ, ಅದರಿಂದಾಗಿ ಲಿಗಮೆಂಟ್ ಸ್ವಲ್ಪ ಇಲಾಸ್ಟಿಸಿಟಿ ಜಾಸ್ತಿ ಆಗ್ತದೆ, ಅದರದ್ದು ಕಂಜೆಷನ್ ಆಗ್ತದೆ, ಆಗ ರಕ್ತ ಸಂಚಾರ ಜಾಸ್ತಿಯಾಗಿ ಅದರಿಂದಾಗಿ ನೋವು ಬರ್ತದೆ, ಬೆನ್ನು ಬೆನ್ನು ಸೊಂಟದ ಭಾಗದ ನೋವು ಬರ್ತದೆ. ಹಾಗೆ ಪ್ರೆಗ್ನೆಂಟ್ ಇದರದ ಮಗುವಿನ ತೂಕದಿಂದಾಗಿ ಕೂಡ ಸೊಂಟ ನೋವು ಬರ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ವೆಯ್ಟ್ ಗೈನ್. ನಮ್ಮ ಹೆಚ್ಚಿನವರು ಕೆಲವು ಸಲ ತೂಕ ಜಾಸ್ತಿಯಾಗಿ
1: ಆಗುವಂಥದ್ದು,
0: ತೂಕ ಜಾಸ್ತಿ ಆಗುವಂಥದ್ದು, ಓವರ್ ವೆಯ್ಟ್, ಅದರಿಂದಾಗಿ ಬೆನ್ನಿಗೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ, ಸ್ಟ್ರೆಸ್ ಜಾಸ್ತಿ ಆಗಿ ಬೆನ್ನು ನೋವು ಬರ್ತದೆ.
1: ಅಂದರೆ ಸಪೂರ ಇರುವವರಿಗೆ ಬೆನ್ನು ನೋವು ಬರುವುದಿಲ್ಲ ಅಂತಲ್ಲ,
0: ಹಾಗೆ ಅಲ್ಲ, ತೂಕ ಇದ್ದವರಿಗೆ ಜಾಸ್ತಿ
1: ಸಂದರ್ಭಗಳು ಜಾಸ್ತಿ
0: ಸಂದರ್ಭಗಳು ಜಾಸ್ತಿ. ಸಪೂರ ಇದ್ದವರಿಗೆ ಕೂಡ ಬೇರೆ ಕಾರಣಗಳಿಂದ ಸೊಂಟ ನೋವು ಬರ್ಬೋದು,
1: ತೂಕದ ಕಾರಣದಿಂದ
0: ತೂಕದ
1: ಬರುವುದಿಲ್ಲ.
0: ಕಾರಣದಿಂದ ಬರುವುದಿಲ್ಲ.
1: ಆಮೇಲೆ ಹೆರಿಡಿಟರಿ ಆಗಿ ಅಥವಾ ವಂಶಪಾರಂಪರ್ಯವಾಗಿ ಬೆನ್ನು ನೋವು ಬರ್ತದೆ?
0: ಕೆಲವು ಕಂಡೀಷನ್, ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಒಂದು ಕಂಡೀಷನ್ ಉಂಟು, ಅದರಲ್ಲಿ ಬೆನ್ನು ಮೂಳೆಗಳು ಫ್ಯೂಷನ್ ಆಗ್ತದೆ, ಅದರಲ್ಲಿ ಬೆನ್ನು ನೋವು ವಂಶಪಾರಂಪರ್ಯ ಜೆನೆಟಿಕ್ಸ್ ಒನ್ ಆಫ್ ದಿ ರೀಸನ್, ಒಂದು ಕಾರಣ ಅದರಲ್ಲಿ ಸೊಂಟ ನೋವು ಬರಲಿಕ್ಕೆ.
1: ಮಕ್ಕಳಲ್ಲಿಯೂ ಕೂಡ ಈ ಬೆನ್ನು ನೋವಿನ ಸಮಸ್ಯೆ ಬರುವುದಕ್ಕೆ ಸಾಧ್ಯ ಉಂಟ?
0: ಹೌದು ಸರ್, ಇತ್ತೀಚೆ ಮಕ್ಕಳಲ್ಲಿ ಸ್ಕೂಲ್ ಬ್ಯಾಗ್ ಒಂದು ಕಾರಣ, ಹಾಗೂ ಓದುವ ವಿಧಾನ. ಸ್ಕೂಲ್ ಬ್ಯಾಗ್ ಯಾಕೆ ಹೇಳ್ತೇನೆ, ಮಕ್ಕಳ ಸ್ಕೂಲ್ ಬ್ಯಾಗ್ ಅವರ ಶರೀರದ ತೂಕದಿಂದ 15-20% ಜಾಸ್ತಿ ಇರಬಾರ್ದು. ಒಬ್ಬ 20 ಕೆಜಿ ಇದ್ದರೆ ಅವನ ಸ್ಕೂಲ್ ಬ್ಯಾಗ್ 4 ಕೆಜಿಗಿಂತ ಜಾಸ್ತಿ ಇರಲೇಬಾರ್ದು. ಅಂಥದ್ರಲ್ಲಿ ಈಗ ಮಕ್ಕಳೆಲ್ಲ ಜಾಸ್ತಿ ತೂಕ ಜಾಸ್ತಿ ಅವರ ಸ್ಕೂಲ್ ಬ್ಯಾಗ್, ಅದರಿಂದಾಗಿ ಬೆನ್ನು ನೋವು ಬರ್ತದೆ.
1: ಆದರೆ ಇರುವೆ ಮಾತ್ರ ಅದರ 10 ಪಟ್ಟು ಎತ್ಕೊಂಡು ಹೋಗ್ತದೆ.
0: ಹೌದು ಹೌದು. ಮತ್ತು ಓದುವ ಅಭ್ಯಾಸ ಹೇಗೆ, ಕೆಲವರು ಮಲ್ಕೊಂಡು ಓದ್ತಾರೆ,
1: ಹೌದು,
0: ಕೆಲವರು ನೆಲದಲ್ಲಿ ಕೂತ್ಕೊಂಡು ಓದ್ತಾರೆ, ಅದರಿಂದ ಬೆನ್ನಿಗೆ ಸ್ಟ್ರೈ ಬರ್ತದೆ. ಭುಜಂಗಾಸನದಲ್ಲಿ ಓದಲಿಕ್ಕೆ ಶುರು ಮಾಡ್ತದೆ ಕೆಲವು ಮಕ್ಕಳೆಲ್ಲ, ಹೊಟ್ಟೆ ಮೇಲೆ ಮಲಗಿಕೊಂಡು ಪುಸ್ತಕ ಓದೋದು, ಅದು ರಾಂಗ್ ಹ್ಯಾಬಿಟ್ ಅದು.
1: ಬೇರೆ
0: ಹೇಗೆ ಡಯಾಗ್ನೋಸ್ ಮಾಡೋದು
1: ಅಲ್ಲ, ಈ ಡಿಸ್ಕಿನ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿದ್ರೆ ಒಳ್ಳೇದಂತ.
0: ಡಿಸ್ಕ್ ಬಗ್ಗೆ,
1: ಹಾಂ, ಡಿಸ್ಕ್ ಜಾರುವುದು ಅಂತ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳುವಂಥದ್ದನ್ನು ಇತ್ತೀಚೆಗೆ ಹೆಚ್ಚು ಹೆಚ್ಚು ಕೇಳ್ತಾ ಇದ್ದೀವಿ ನಾವು, ಅದರ ಸ್ವಲ್ಪ ವಿವರವಾಗಿ ಹೇಳಿದನ.
0: ಡಿಸ್ಕ್ ಅಂತ ಹೇಳುವಂಥ ನಮ್ಮ ಬೆನ್ನು ಮೂಳೆಯ ಮಧ್ಯೆ ಇರುವಂಥ ಕುಷನಿಂಗ್ ಸ್ಟ್ರಕ್ಚರ್ ಅದು.
1: ಅದು ಮಾಂಸಖಂಡವ ಏನದು?
0: ಅಲ್ಲ, ಅದೊಂದು
1: ಅಸ್ಥಿಮಜ್ಜೆ
0: ಆಗಿರುವಂಥದ್ದು, ಒಂದು ಡಿಸ್ಕ್ನ ಆಕಾರದಲ್ಲಿ ಇರ್ತದೆ. ಅದು ನಮಗೆ ನಾರ್ಮಲ್ ಎಲ್ಲರಿಗೂ ಬೇಕದು, ಯಾಕೆ ಹೇಳಿದರೆ ನಮ್ಮ ಸ್ಪೈನ್ ಮೂಮೆಂಟ್ ಆಗಲಿಕ್ಕೆ ಬೇಕು. ನಮ್ಮ ನಾ ಆಚೀಚೆ ಓಡಾಡುವಾಗ ಮೂಳೆಗೆ ಪೆಟ್ಟು ಬೀಳದಾಗ ನಮ್ಮ ಮೂಳೆಯಿಂದ ರಕ್ಷಣೆ ಕೊಡುವುದು ಡಿಸ್ಕ್. ಏನಾಗ್ತದೆ, ನಾವು ಕೆಲವು ಸಲ ಓಡಾಡುವಾಗ ಆ ಡಿಸ್ಕಿನ ಮೇಲೆ ಪ್ರೆಷರ್ ಜಾಸ್ತಿ ಬಿದ್ದು ಡಿಸ್ಕಿನ ಕೆಲವು ಫೈಬರ್ಸ್ ಟೈರ್ ಆಗ್ತದೆ, ಟೈರ್ ಆಗಿ ಒಳಗಿನ ಡಿಸ್ಕ್ ಮಧ್ಯದ ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತೇಳಿ ಉಂಟು. ಆ ನ್ಯೂಕ್ಲಿಯಸ್ ಪಲ್ಪೋಸಸ್ ಒಂದು ಜೆಲ್ ಲೈಕ್ ಜೆಲ್ಲಿನಾಗಿ ಇರುವಂಥದ್ದು, ಟೂತ್ಪೇಸ್ಟಿನಾಗಿ ಇರುವಂಥದ್ದು, ಅದು ಅದರಿಂದ ಅದು ಹೊರಗಡೆ ಬರ್ತದೆ, ಡಿಸ್ಕಿನಿಂದ ಹೊರಗಡೆ ಬಂದು ಸ್ಪೈನಲ್ ಕೆನಾಲಿಗೆ ಬರ್ತದೆ. ಸ್ಪೈನಲ್ ಕೆನಾಲಿಗೆ ಬಂದಾಗ ಅಲ್ಲಿರುವ ಸ್ಪೈನಲ್ ರೂಟ್ಸ್ ಅಥವಾ ಸ್ಪೈನಲ್ ಕಾರ್ಡ್ನ ಬೇರೆ ಸ್ಟ್ರಕ್ಚರ್ಗಳನ್ನು ಸ್ಟ್ರೆಚ್ ಮಾಡಿ ಅಲ್ಲಿ ಕಂಪ್ರೆಷನ್ ಮಾಡಿ ಅದರಿಂದಾಗಿ ನೋವು ಉಂಟು ಮಾಡ್ತದೆ. ರೂಟ್ಸ್ ಇನ್ ನರದ ಬೇರುಗಳಿಗೆ ತಾಗಿದಾಗ ಅದರ ನೋವು ಕಾಲಿನವರೆಗೆ ಬರ್ಬೋದು, ತೊಡೆಯ ಹಿಂಭಾಗದಲ್ಲಿ, ಕಾಲಿನ ಹಿಂಭಾಗದಲ್ಲಿ, ಅಥವಾ ಪಾದದವರೆಗೆ ಬರ್ಬೋದು. ಶುರುವಲ್ಲಿ ನೋವು ಮಾತ್ರ ಇರ್ತದೆ, ಕ್ರಮೇಣ ಅದು ನೋವು ಜಾಸ್ತಿಯಾಗಿ ಕಾಲಲ್ಲಿ ಇರುವೆ ಹರಿದಾಗ ಆಗ್ಬೋದು, ಅಥವಾ ದಡ್ಡು ಕಟ್ಟಿದಾಗ ಆಗ್ಬೋದು, ಅಥವಾ ಕಾಲಲ್ಲಿ ವೀಕ್ನೆಸ್ ಶುರುವಾಗಿ ಕಾಲು ನಡಿಲಿಕ್ಕೆ ಆಗದ ರೀತಿಯಲ್ಲಿ ಆಗ್ಬೋದು.
1: ಒಂದು ರೀತಿಯ ಕಾಲು ಸೆಳೆತದ ಹಾಗೆ ಕೂಡ ಆಗ್ಬೋದು.
0: ಹೌದು, ಕಾಲು ಸೆಳೆತದಾಗೆ ಆಗ್ತದೆ. ಕಾಲು ಈಗ ಡಿಸ್ಪ್ಲೇಲಲ್ಲಿ 30% ಜನರಿಗೆ ಸೊಂಟ ನೋವು ಮಾತ್ರ ಇರ್ತದೆ, ಇನ್ನು 30% ಜನರಿಗೆ ಸೊಂಟ ನೋವು ಇರುವುದಿಲ್ಲ, ಕಾಲಲ್ಲಿ ಮಾತ್ರ ನೋವು ಇರ್ತದೆ. ಕಾಲಿನ ಹಿಂಭಾಗ, ತೊಡೆ ಹಿಂಭಾಗ, ಕಾಲಿನ ಹಿಂಭಾಗ ಅಥವಾ ಪಾದಲ್ಲಿ ನೋವು ಇರ್ತದೆ. ಮತ್ತೆ 30-40 ಜನರಿಗೆ ಸೊಂಟ ಮತ್ತು ಕಾಲಲ್ಲಿ, ಎರಡು ಕಾಲಲ್ಲಿ ಬರ್ಬೋದು ಅಥವಾ ಒಂದು ಕಾಲಲ್ಲಿ ಮಾತ್ರ ನೋವು ಇರ್ತದೆ. ಕಾಲು ನೋವು ಇದ್ದಾಗೂ ಡಿಸ್ಕ್ ಪ್ರಲಸ್ ಬರ್ಬೋದು. ಕೆಲವು ಸಲ ಕಾಲು ನೋವು ಇದ್ದಾಗ ಸೊಂಟ ನಾವು ಎಕ್ಸ್ರೇ ಮಾಡಬೇಕು ಅಥವಾ ಸ್ಕ್ಯಾನಿಂಗ್ ಮಾಡಬೇಕಾದಾಗ, ಯಾಕೆ ನಂಗೆ ಕಾಲಲ್ಲಿ ನೋವು ಇರೋದು, ನೀವು ಯಾಕೆ ಸೊಂಟ ಎಕ್ಸ್ರೇ ಮಾಡ್ತೀರಿ ಅಂತ ಕೇಳ್ತಾರೆ.
1: ಕಾರಣ ಏನು?
0: ಕಾರಣ ಅಂದರೆ 100 ಭಾಗ ಜನರಿಗೆ ಕಾಲಲ್ಲಿ ಮಾತ್ರ ನೋವು ಇರ್ಬೋದು, ಸೊಂಟದಲ್ಲಿ ನೋವು ಇಲ್ಲದೆ ಕಾಲು ನೋವು ಇರ್ಬೋದು. ಅದು ನರದ ಬೇರಲ್ಲಿ, ಬೇರಿನ ಮೇಲೆ ಒತ್ತೆ ಡಿಸ್ಕ್ ಪ್ರೊಲಾಪ್ಸ್ ಆದ ಒತ್ತಡ ಬಂದು ಆ ಥರ ಆಗುವಂಥದ್ದು, ಅದು ಇರಿಟೇಷನ್ ಆಗಿ.
1: ಈಗ ಈ ಬೆನ್ನು ನೋವಿನ ಬಹುಶಃ ಎಲ್ಲರಿಗೂ

0: ಕೂಡ ಈ ಬೆನ್ನು ನೋವಿನ ಒಂದು ಅನುಭವ ಆಗಿರ್ತದೆ. ನೀವು ಒಂದಲ್ಲ ಒಂದು ರೀತಿಯ ನೋವು ಇರ್ತದೆ ಅಂತ ಹೇಳಿ, ಆ ನೋವು ಎನ್ನುವುದಕ್ಕೆ ಕಾರಣ ಏನು ಅಂತ ಹುಡುಕಬೇಕಲ್ಲ. ಇದನ್ನ ಮಾಡೋದು ಹೇಗೆ, ಡಯಾಗ್ನೋಸಿಸ್ ಮಾಡೋದು ಹೇಗೆ ಅಂತ?
1: ಹೌದು, ಅವರವರೇ ಡಯಾಗ್ನೋಸ್ ಮಾಡ್ಲಿಕ್ಕೆ ಆಗುದಿಲ್ಲ.
0: ಹೌದು,
1: ಯಾಕೆ ಹೇಳಿದ್ರೆ ಅದರಲ್ಲಿ ಡಾಕ್ಟರ್ ಕಂಪ್ಲೀಟ್ ಹಿಸ್ಟ್ರಿ ತಗೊಳ್ಬೇಕು, ಎಲ್ಲಿ ನೋವು ಶುರುವಾಯಿತು, ಹೇಗೆ ಶುರುವಾಯಿತು, ಬಿದ್ದ ತಾಗಿದ್ದ ತನ್ನಷ್ಟಕ್ಕೆ ಶುರುವಾಯಿತು, ಸಿವಿಯರಿಟಿ ಹೇಗುಂಟು, ಸಣ್ಣ ನೋವು, ತುಂಬ ಜೋರುಂಟು, ನಿದ್ರೆ ಬರುವುದಿಲ್ವಾ, ಅಷ್ಟು ನೋವು ಉಂಟು, ಓಡಾಡಲಿಕ್ಕೆ ಆಗುದಿಲ್ಲ, ಮಲಗಿದಲ್ಲಿ ಆಚೆ ತಿರುಗಲಿಕ್ಕೆ ಆಗುದಿಲ್ಲ, ಅದು ಸಿವಿಯರ್ ನೋವು. ಅದು ಹಾಗೆ ಎಷ್ಟು ಸಮಯದಿಂದ ನೋವು ಉಂಟು, ಬಗ್ಲಿಕ್ಕೆ ಆಗ್ತದ ಆಗುದಿಲ್ಲ, ಇದೆಲ್ಲ ನೋಡಿಕೊಂಡು ಆಮೇಲೆ ಬೆನ್ನನ್ನು ಪರೀಕ್ಷೆ ಮಾಡಬೇಕು, ಅಲ್ಲಿ ಏನೋ ತೊಂದರೆ ನೋಡಬೇಕು. ಆಮೇಲೆ ಕಾಲುಗಳನ್ನು ಪರೀಕ್ಷೆ ಮಾಡಬೇಕು, ಕಾಲಲ್ಲಿ ವೀಕ್ನೆಸ್ ಉಂಟಾ, ಶಕ್ತಿ ಕಡಿಮೆ ಉಂಟಾ, ಅಥವಾ ಅಲ್ಲಿ ದಡ್ಡ ಕಟ್ಟಿದ ಸೆನ್ಸೇಷನ್ ಕಡಿಮೆ ಆಗಿದೆ ಎಲ್ಲ ನೋಡಬೇಕು. ಅದಾದಮೇಲೆ ರಿಫ್ಲೆಕ್ಸಸ್ ನೋಡಲಿಕ್ಕುಂಟು. ಇದಾದ ಮೇಲೆ ಸಿಂಪಲ್ ಟೆಸ್ಟ್ ಎಕ್ಸ್ರೇ ಮಾಡಿಸುವಂಥದ್ದು. ಎಕ್ಸ್ರೇ ಮಾಡಿದಾಗ ಎಲ್ಲ ಕಾಯಿಲೆಗಳು ಗೊತ್ತಾಗೋದಿಲ್ಲ, ಸ್ಪ್ರೇನ್ ಸ್ಟ್ರೈನ್ ಎಲ್ಲ ಗೊತ್ತಾಗೋದಿಲ್ಲ, ಕಾಣುವಂಥದ್ದು ಯಾವುದು ಹೇಳಿದರೆ ಅಥವಾ ಡಿಸ್ಪ್ರಾಲಪ್ಸ್ ಕೂಡ ಗೊತ್ತಾಗೋದಿಲ್ಲ. ಕಾಣುವಂಥ ತೊಂದರೆಗಳು ಹೇಳಿದರೆ ಫ್ರ್ಯಾಕ್ಚರ್ ಆದರೆ ಎಕ್ಸ್ರೇಲಿ ಗೊತ್ತಾಗ್ತದೆ, ಆಸ್ಟಿಯೋಪೋರೋಸಿಸ್ ಬೆಳೆಯ ಸಾಂದ್ರತೆ ಕಡಿಮೆ ಆದರೆ ಎಕ್ಸ್ರೇಲಿ ಗೊತ್ತಾಗ್ತದೆ, ಸ್ಪಾಂಡಿಲೋಸಿಸ್ ಸವೆತ ಉಂಟಾಗುವುದು ಅದು ಕೂಡ ಗೊತ್ತಾಗ್ತದೆ, ಹಾಗೆ ಸ್ಪಾಂಡಿಲೋಲಿಸಿಸ್ ಕೂಡ ಗೊತ್ತಾಗ್ತದೆ. ಇದು ಸಿಂಪಲ್ ಟೆಸ್ಟ್ ಎಕ್ಸ್ರೇ ಮಾಡಿಸೋದು.
0: ಬೇರೆ ಪರೀಕ್ಷೆಗಳು,
1: ಬೇರೆ ಪರೀಕ್ಷೆಗಳು ಸಿ ಟಿ ಸ್ಕ್ಯಾನ್ ಇದೆ ಮತ್ತು ಎಮ್ ಆರ್ ಐ ಇದೆ. ಸಿ ಟಿ ಸ್ಕ್ಯಾನಲ್ಲಿ ರೇಡಿಯೇಷನ್ ತೊಂದರೆ ಇದೆ. ಸಾಧಾರಣವಾಗಿ ಸಿ ಟಿ ಅಥವಾ ಎಮ್ ಆರ್ ಐ ಒಂದು ದಿವಸ ನೋವು ಅಥವಾ ಒಂದು ವಾರದ ನೋವಿಗೆ ಯಾರೇ ಸಲಹೆ ಕೊಡುವುದು ತೆಗಿಲಿಕ್ಕೆ. ಒಂದು ತಿಂಗಳಿಂದ ನೋವು ಜಾಸ್ತಿ ಇದ್ದರೆ ಸಿ ಟಿ ಅಥವಾ ಎಮ್ ಆರ್ ಐ ಮಾಡಿಸೋದು ಬೇಕು, ಉತ್ತಮ. ಹಾಗಂತ ತುಂಬ ನೋವು ಉಂಟು ಅವನಿಗೆ ನಿದ್ರೆ ಮಾಡಲಿಕ್ಕೆ ಆಗುವುದಿಲ್ಲ, ಅವನನ್ನು ಒಂದು ತಿಂಗಳು ಕಾಯಲಿಕ್ಕೆ ಬಿಡುವುದಿಲ್ಲ. ನಾವು ಎಷ್ಟು ಬೇಗ ಆಯ್ತು ಅಷ್ಟು ಬೇಗ ಸಿ ಟಿ ಅಥವಾ ಎಮ್ ಆರ್ ಐ ಮಾಡಿಸ್ತೇವೆ. ಸಿ ಟಿ ಅದು ಸಿ ರೇಡಿಯೇಷನ್ ಉಂಟು, ಎಮ್ ಆರ್ ಐ ರೇಡಿಯೇಷನೇ ಇಲ್ಲ. ಎಮ್ ಆರ್ ಐ ಬೆಟರ್, ಇದೆಲ್ಲ ಕಂಡೀಷನ್ ಎಲ್ಲ ತೊಂದರೆಗಳು ಕೂಡ ಎಮ್ ಆರ್ ಐಯಲ್ಲಿ ಕಾಣ್ತದೆ. ಸ್ಪ್ರೇನ್ ಇರ್ಬೋದು, ಸ್ಟ್ರೈನ್ ಇರ್ಬೋದು, ಡಿಸ್ಪ್ರೊಲ್ಯಾಪ್ಸ್, ಫ್ರ್ಯಾಕ್ಚರ್ ಅಥವಾ ಬೇರೆ ಯಾವುದೇ ತೊಂದರೆ, ಟ್ಯೂಮರ್ ಇರ್ಬೋದು ಅಥವಾ ಕ್ಯಾನ್ಸರ್ ಬೇರೆ ಕಡೆ ಸ್ಪ್ರೆಡ್ ಆಗಿದೆ ಅದು ಕೂಡ ಅದರಲ್ಲಿ ಗೊತ್ತಾಗ್ತದೆ. ಅದರಲ್ಲಿ ಇನ್ನೊಂದು ವಿಧಾನ ಬೋನ್ ಸ್ಕ್ಯಾನ್ ಮಾಡುವಂಥದ್ದು. ಈ ಕ್ಯಾನ್ಸರ್ ಬೇರೆ ಕಡೆಯಿಂದ ಸ್ಪ್ರೆಡ್ ಆಗಿ ಮೆನ್ನಿನ ಮೂಳೆಗೆ ಬಂದಿದ್ದರೆ ಬೋನ್ ಸ್ಕ್ಯಾನ್ ಮಾಡಿದಾಗ ಬೋನ್ ಸ್ಕ್ಯಾನ್ ರೇಡಿಯೋ ಆಕ್ಟಿವ್ ಮೆಟೀರಿಯಲನ್ನ ಬ್ಲಡ್ಡಿಗೆ ಇಂಜೆಕ್ಟ್ ಮಾಡ್ತೇವೆ, ಮಾಡಿ ಆಮೇಲೆ ಬೋನನ್ನು ಎಲ್ಲ ಇಡೀ ಬಾಡಿಯನ್ನು ಸ್ಕ್ಯಾನ್ ಮಾಡಿದಾಗ ಎಲ್ಲಿ ಜಾಸ್ತಿ ಅಪ್ಟೇಕ್ ಉಂಟು ಅಲ್ಲಿ ಸ್ಪ್ರೆಡ್ ಆಗಿದೆ ಲೆಕ್ಕ. ಹಾಗೆ ಕೆಲವು ಟೆಸ್ಟ್ ಎಲ್ಲ ರಕ್ತ ಪರೀಕ್ಷೆಯಲ್ಲಿ ಕೂಡ ಟೆಸ್ಟ್ ಮಾಡಲಿಕ್ಕೆ ಆಗ್ತದೆ. ಇ ಎಸ್ ಆರ್ ನೋಡುವಂಥದ್ದು, ರಕ್ತದ ಕಣ ನೋಡಿ ಕೂಡ ಗೊತ್ತಾಗ್ತದೆ, ಇನ್ಫೆಕ್ಷನ್ ಇದ್ರೆ ಗೊತ್ತಾಗ್ತದೆ. ಹಾಗೆ ಕೆಲವು ತೊಂದರೆಗಳು ಅಲ್ಟ್ರಾಸೌಂಡ್, ಹೊಟ್ಟೆಯ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಹೇಳ್ತೇವೆ, ಅದು ಮಾಡಿದರೆ ಗೊತ್ತಾಗ್ತದೆ. ಈಗ ಹೊಟ್ಟೆಯಲ್ಲಿ, ಕಿಡ್ನಿಯಲ್ಲಿ ಸ್ಟೋನ್ ಇದ್ದರೆ ಅಥವಾ ಕೆಲವು ಟ್ಯೂಮರ್ ಇದ್ದರೆ, ಗರ್ಭಕೋಶ ತೊಂದರೆ ಇದ್ದರೆ, ಆಗ ಹೊಟ್ಟೆಯ ಸ್ಕ್ಯಾನ್ ಮಾಡಿದರೆ ನಮಗೆ ಗೊತ್ತಾಗ್ತದೆ.
0: ಡಾಕ್ಟ್ರೆ, ಈಗ ಸಾಕಷ್ಟು ಇದರ ವಿಷಯದ ಬಗ್ಗೆ ನೀವು ಹೇಳಿದಿರಿ, ಬೆನ್ನು ನೋವು ಯಾಕೆ ಬರ್ತದೆ, ಯಾವ ರೀತಿ ಇದನ್ನು ಪರೀಕ್ಷೆ ಮಾಡ್ಬೋದು ಅಂದರೆ, ನನಗೆ ಬೆನ್ನು ನೋವು ಬರೋದು ಬೇಡ ಅಂತ ಯಾರೋ ಒಬ್ಬರು ನಿರ್ಧಾರ ಮಾಡಿದರೆ ಅದು ಸಾಧ್ಯವಾ?
1: ಸಾಧ್ಯ ಉಂಟು, ಖಂಡಿತ ಸಾಧ್ಯ ಉಂಟು. ಹೇಗೆ, ಕೆಲವೆಲ್ಲ ನಾವು ಜಾಗ್ರತೆ ಮಾಡಬೇಕು.
0: ಯಾವ ರೀತಿ ಜಾಗ್ರತೆ?
1: ಈಗ ಸಡನ್ ಆಗಿ ಜರ್ಕಿ ಮೂಮೆಂಟ್ ಆಗದಾಗ ನೋಡಿಕೊಳ್ಬೇಕು, ಬೆನ್ನಲ್ಲಿ ಸ್ಟ್ರೈನ್ ಆಗಬಾರ್ದು, ಸಡನ್ ಏಳೋದು, ಸಡನ್ ತಿರುಗುವಂಥದ್ದು. ಒಂದು ಪ್ರಾಯ ಕಳೆದ ಮೇಲೆ, 50 ವರ್ಷ ಕಳೆದ ಮೇಲೆ ಸಡನ್ ಬಗ್ಗುವಂಥದ್ದು, ಸಡನ್ ಸೈಡಿಗೆ ತಿರುಗುವಂಥದ್ದು ಮಾಡಬಾರ್ದು. ಮತ್ತು ಬಾರೆ ಎತ್ತುವಂಥದ್ದು, ನಾವು ಮೊದಲು ಬಾರೆ ಎತ್ತಲಿಲ್ಲ ಅಂಥದ್ರಲ್ಲಿ ಒಂದೇ ಸಲಕ್ಕೆ ನಾವು ಬಾರೆ
0: ಹಳೆಯ ನೆನಪಿನಲ್ಲಿ ಎತ್ತಿ ಬಿಡ್ತೀನಿ ಅಂತ ಎತ್ತು ಹೋಗಬಾರ್ದು 50 ನಂತರ.
1: ಹೌದು, ಖಂಡಿತ. ಆಮೇಲೆ ನಾವು ಕರೆಕ್ಟ್ ಪಾಶ್ಚರ್ ಮೇಂಟೈನ್ ಮಾಡಬೇಕು, ಕೂತು ನಮ್ಮ ಹ್ಯಾಬಿಟ್, ನಾವು ಸರ್ತ ಕೂತ್ಕೊಳ್ಬೇಕು, ನಾವು
0: ನೇರವಾಗಿ
1: ಕೂತ್ಕೊಳ್ಬೇಕು. ಆಮೇಲೆ ಸೊಂಟ ಭಾಗಕ್ಕೆ ಸ್ವಲ್ಪ ಸಪೋರ್ಟ್ ಇಟ್ಟು ಕೂತ್ಕೊಳ್ಬೇಕು, ಸಪೋರ್ಟ್ ಇದ್ದ ಚೇರಲ್ಲೇ ಕೂತ್ಕೊಳ್ಬೇಕು, ಸ್ಟೂಲಲ್ಲೆಲ್ಲ ಜಾಸ್ತಿ ಕೂತ್ಕೊಳ್ಬೇಕು.
0: ಸಾಮಾನ್ಯವಾಗಿ ಈಗ ಕಂಪ್ಯೂಟರ್ ಟೇಬಲ್ ಅಂತಲೇ ಅಥವಾ ಕಂಪ್ಯೂಟರ್ ಚೇರ್ ಅಂತಲೇ ಇರ್ತದೆ, ಕಂಪ್ಯೂಟರ್ ಹೆಚ್ಚು ಹೆಚ್ಚು ಉಪಯೋಗಿಸುವವರಿಗೆ ಅದು ಉಪಯೋಗಿಸಬೇಕು ಅಂತ.
1: ಹೌದು, ಹಾಗೆ
0: ಯಾವುದಾದ್ರು ಒಂದು ಸ್ಟೂಲೋ ಚೇರ್ನಲ್ಲಿ ಕೂತ್ಕೋಬಾರ್ದು.
1: ಹೌದು ಹೌದು, ಚೇರ್ ಮೇಲೆ ಕೂತ್ಕೊಳ್ಬೇಕು. ಆಮೇಲೆ ರೆಗ್ಯುಲರ್ ಆಗಿ ಬ್ಯಾಕ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು. ಈಗ ಕೂತ್ಕೊಂಡೇ ಇರುವವರು ದಿವಸಕ್ಕೆ ಒಂದು ಸಲ ಒಂದು ಅರ್ಧ ಗಂಟೆ ಸೊಂಟದ ಭಾಗಕ್ಕೆ ಅಥವಾ ಕುತ್ತಿಗೆ ಭಾಗಕ್ಕೆ ಸ್ಟ್ರೆಚ್ ಮಾಡುವಂಥದ್ದು, ಎಕ್ಸಸೈಸ್ ಕೊಡುವಂಥದ್ದು ಮಾಡಬೇಕು, ಮಾಂಸಖಂಡಗಳ ಎಕ್ಸಸೈಸ್. ಮತ್ತು ಸಡನ್ ಆಗಿ ಸ್ಪೋರ್ಟ್ಸಿಗೆ ನಾವು ಹೋಗ್ತೇವೆ, ಒಂದು ಆ್ಯಕ್ಟಿವಿಟಿಗೆ ಹೋಗ್ತೇವೆ, ಏನಾದರೂ ಆಚೀಚೆಗೆ ಕೆಲಸ ಕಾರ್ಯಗಳು ಹೋದಾಗ ಫಸ್ಟಿಗೆ ಬೆನ್ನನ್ನು ಸ್ಟ್ರೆಚ್ ಮಾಡಿ ಆಮೇಲೆ ನಾವು ಎಕ್ಸಸೈಸ್ ಅಥವಾ ಕೆಲಸ ಕಾರ್ಯವನ್ನು ಶುರು ಮಾಡಬೇಕು.
0: ಈಗ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು. ಈಗ ಲಾಂಗ್ ಡ್ರೈವ್ ಹೋಗುವವರು ಇರ್ತಾರೆ, ಲಾಂಗ್ ಬೈಕ್ನಲ್ಲಿ ರೈಡಿಂಗ್ ಮಾಡುವವರು ಇರ್ತಾರೆ, ಆ ಸಂದರ್ಭದಲ್ಲಿ ಕೂಡ ಇಂಥ ಒಂದು ಬೆನ್ನು ನೋವು ಬರುವ ಸಾಧ್ಯತೆ ಉಂಟಾ?
1: ಹೌದು,

0: ಇಲ್ಲಿ ರೋಡಲ್ಲಿ ಜಂಪ್ ಆಗುವಂಥದ್ದು, ಅದರಲ್ಲಿ ಜಂಪ್ ಆಗುವಾಗ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗುವ ಸಾಧ್ಯತೆ ಉಂಟು. ಲೆವೆಲ್ ಇದ್ದಲ್ಲಿ ಆಗಲಿಕ್ಕಿಲ್ಲ, ಬಟ್ ಹೊಂಡ ಗಿಂಡ ಬಿದ್ದಾಗ ಫ್ರ್ಯಾಕ್ಚರ್ ಕೂಡ ಆಗುವ ಸಾಧ್ಯತೆ ಇದೆ. ಮತ್ತು ಲಾಂಗ್ ಜರ್ನಿ ಹೋಗುವಾಗ ಕಂಫರ್ಟೇಬಲ್ ಆಗಿ ಬೆನ್ನಿಗೆ ಸಪೋರ್ಟ್ ಇದ್ದು ಕೂತ್ಕೊಳ್ಬೇಕು, ಸೊಂಟಕ್ಕೆ ಸಪೋರ್ಟ್ ಇದ್ದು ಕೂತ್ಕೊಳ್ಬೇಕು. ಸಣ್ಣ ಪಿಲ್ಲು ಅಥವಾ ಒಂದು ಬಟ್ಟೆಯನ್ನು ಫೋಲ್ಡ್ ಮಾಡಿ ಸೊಂಟದ ಭಾಗಕ್ಕೆ ಇಟ್ಟು ಸ್ವಲ್ಪ ಸಪೋರ್ಟ್ ಸಿಗ್ತದೆ. ಬೆಲ್ಟ್ ಹಾಕ್ಕೊಳ್ಬೇಕು ಅಂತೇಳಿ ಒಂದು ಸಪೋರ್ಟ್ ಇಟ್ಟರೆ ಸಾಕು. ಕೆಲವರಿಗೆ ಹ್ಯಾಬಿಟ್ ಉಂಟು ಸೊಂಟಕ್ಕೆ ಯಾವಾಗಲೂ ಬೆಲ್ಟ್ ಕಟ್ಕೊಂಡಿರುವಂಥದ್ದು, ಅದು ತುಂಬ ಹಾಳದು. ಸೊಂಟಕ್ಕೆ ಬೆಲ್ಟ್ ಯಾವಾಗಲೂ ಕಟ್ಕೊಂಡಿರಬಾರ್ದು.
1: ಕಾರು ಡ್ರೈವ್ ಮಾಡುವವರು ಬೆಲ್ಟ್ ಹಾಕಲೇಬೇಕು,
0: ಅದು ಎದುರಿನ ಬೆಲ್ಟ್ ಅದು.
1: ಹೌದು, ಇನ್ನೇನಾದ್ರು ಉಂಟಾ?
0: ಮತ್ತು ತುಂಬ ಹೊತ್ತು ಆಫೀಸಲ್ಲಿ ಕೂತ್ಕೊಂಡಿರುವವರು ಒಂದು ಒಂದು ಗಂಟೆಗೆ ಒಂದ್ಸಲ ಅಥವಾ 2 ಗಂಟೆಗೆ ಒಂದ್ಸಲ ಚೇರಿಂದ ಎದ್ದು ಸ್ವಲ್ಪ ಆಚೆ ಈಚೆ ಓಡಾಡಿ ಸ್ಟ್ರೆಚ್ ಮಾಡುವಂಥದ್ದು ಮಾಡಬೇಕು. ಮತ್ತು ಭಾರ ಎತ್ತುವಂಥದ್ದು ತುಂಬ ದೂರ ಇದ್ದರೆ ಭಾರ ಎತ್ತಲಿಕ್ಕೆ ಹೋಗಬಾರ್ದು, ಭಾರವನ್ನು ನಮ್ಮ ಹತ್ತಿರಕ್ಕೆ ತಗೊಂಡು ಆಮೇಲೆ ಎತ್ತಬೇಕು. ನಮ್ಮ ಸಾಮರ್ಥ್ಯಕ್ಕಿಂತ ಜಾಸ್ತಿ ಭಾರವನ್ನು ಎತ್ತಲಿಕ್ಕೆ ಹೋಗಬಾರ್ದು. ಮತ್ತು ಮಲಗುವ ಹ್ಯಾಬಿಟ್, ನಾವು ಆದಷ್ಟು ಬೆನ್ನ ಮೇಲೆ ಮಲಗುವಾಗ ನೋಡ್ಕೊಳ್ಬೇಕು. ಕೆಲವರಿಗೆ ತುಂಬ ನೋವು ಇರ್ತದೆ, ಬೆನ್ನ ಮೇಲೆ ಮಲಗಲಿಕ್ಕೆ ಆಗುವುದಿಲ್ಲ. ಆಗಿದ್ದಾಗ ಫೀಟಲ್ ಪೊಸಿಷನ್ ಅಂತ ಹೇಳುವಂಥ ಸೈಡಲ್ಲಿ ಮಲಗುವಂಥದ್ದು, ಮೊಣಕಾಲನ್ನು ಸ್ವಲ್ಪ ನಮ್ಮ ಕಡೆ ಎಳ್ಕೊಂಡು ಮಲಗ್ಬೋದು, ಅದರಿಂದ ನೋವು ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತು ಯಾವಾಗಲೂ ಫರ್ಮ್ ಸರ್ಫೇಸ್ ಮೇಲೆ ಮಲಗಬೇಕು, ತುಂಬ ಸಾಫ್ಟ್ ಇದ್ದ ಬೆಡ್ ಮೇಲೆ ಮಲಗಬಾರ್ದು. ಹತ್ತಿಯ ಬೆಡ್ ತುಂಬ ಸಾಫ್ಟ್ ಆಗಿದ್ರೆ ಬೆನ್ನಿಗೆ ಸಪೋರ್ಟ್ ಸಿಗೋದಿಲ್ಲ, ಅದರಲ್ಲಿ ನೋವು ಬರ್ತದೆ.
1: ದೈನಂದಿನ ಒಂದು ಎಕ್ಸಸೈಸ್ ಅಥವಾ ಒಂದು ಯೋಗಾಸನವೋ ವ್ಯಾಯಾಮ ಮಾಡುವಂಥದ್ದು ಕೂಡ ಬಹಳಷ್ಟು ಅವಶ್ಯ.
0: ಹೌದು, ತುಂಬ ಮುಖ್ಯ. ಅದು ಡೈಲಿ ಒಂದು ಬೆನ್ನಿನ ಅಥವಾ ಸುತ್ತಿಗೆ ಭಾಗವನ್ನು ಸ್ಟ್ರೆಚ್ ಮಾಡಿ ಅಥವಾ ಮಸಲ್ ಎಕ್ಸಸೈಸ್ ಮಾಡುವಂಥದ್ದು ಅವರವರ ಫಿಟ್ನೆಸ್ಗೆ ಸಹಕಾರಿಯಾಗ್ತದೆ. ಇನ್ನೊಂದು ಮುಖ್ಯ ವಿಷಯ ನ್ಯೂಟ್ರಿಷನ್, ನಾವು ತಗೊಳ್ಳೋ ಆಹಾರದಲ್ಲಿ ನಾವು ಓವರ್ ವೈಟ್ ಆಗುವಾಗ ಫುಡ್ ತಗೊಳ್ಬಾರ್ದು, ಸರಿಯಾದ ಪ್ರಮಾಣದಲ್ಲಿ ಫುಡ್ ತಗೊಳ್ಬೇಕು. ಮತ್ತು ಸಫಿಷಿಯಂಟ್ ಕ್ವಾಂಟಿಟಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಅಂತ ತಗೊಳ್ಬೇಕು. ಮತ್ತು ಸ್ಮೋಕಿಂಗನ್ನು ಅವಾಯ್ಡ್ ಮಾಡಬೇಕು. ಸ್ಮೋಕಿಂಗ್ ಮತ್ತು ಬೆನ್ನು ನೋವಿಗೆ ಸಂಬಂಧ ಇದೆ ಅಂತ ಹೇಳ್ತಾರೆ. ಈಗ ಸ್ಮೋಕಿಂಗ್ ರೆಡ್ಯೂಸಸ್ ಬ್ಲಡ್ ಫ್ಲೋ, ನಮ್ಮ ಸೊಂಟಕ್ಕೆ ರಕ್ತ ಸಂಚಾರ ಕಡಿಮೆ ಮಾಡ್ತದೆ. ಅಲ್ಲ, ಎಲ್ಲ ಭಾಗದ ನಮ್ಮ ಶರೀರದ ಎಲ್ಲ ಭಾಗಕ್ಕೂ ಕೂಡ ರಕ್ತ ಸಂಚಾರ ಸ್ಮೋಕಿಂಗಲ್ಲಿ ಕಡಿಮೆ ಆಗ್ತದೆ. ಆದರೆ ಸೊಂಟದ ಭಾಗಕ್ಕೆ ರಕ್ತ ಸಂಚಾರ ಕಡಿಮೆ ಆದಾಗ ಡಿಸ್ಕ್ ಡಿಜೆನರೇಷನ್ ಆಗ್ತದೆ, ಹಾಗೆ ಆಸ್ಟಿಯೋಪೋರೋಸಿಸ್ ಎಲುಬಿನ ಸಾಂದ್ರತೆ ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಸ್ಮೋಕಿಂಗಿಂದ ಕೆಮ್ಮು ಬರ್ತದೆ, ಕೆಮ್ಮು ಬಂದಾಗ ಸೊಂಟ ನೋವು ಜಾಸ್ತಿ ಆಗ್ತದೆ.
1: ಒಂದಕ್ಕೊಂದು ಸಂಬಂಧ ಇದೆ.
0: ಸಂಬಂಧ
1: ಒಳ್ಳೆಯದು ಸುಧಾಕರ್ ಅವರೇ, ಒಳ್ಳೆಯದು ಡಾಕ್ಟರ್ ಸುಧಾಕರ್ ಅವರೇ. ಬೆನ್ನು ನೋವಿಗೆ ಕಾರಣ ಏನು ಹಾಗೂ ಯಾವ ರೀತಿ ಒಂದು ಚಿಕಿತ್ಸೆಯನ್ನು ಕೊಡಿಸಬಹುದು, ಜೊತೆಗೆ ಬೆನ್ನು ನೋವು ಬರದ ಹಾಗೆ ಯಾವ ರೀತಿಯ ನಾವು ಮುಂಜಾಗ್ರತಾ ಕ್ರಮವನ್ನು ಕೂಡ ಅನುಸರಿಸಬೇಕು, ಈ ವಿಚಾರವಾಗಿಯೂ ಕೂಡ ನಮ್ಮ ಕೇಳುಗರಿಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಬೆನ್ನು ನೋವು ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸುಧಾಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಭದ್ರಾವತಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾರ್ಯತತ್ಪರತೆ ಈ ಕುರಿತು ಮಾತನಾಡುತ್ತಾರೆ ಟಿಎಸ್ ವಸಂತಿ.
1: ಕಾರ್ಯತತ್ಪರತೆ ಎಂದರೆ ಹಿಡಿದ ಕಾರ್ಯದಲ್ಲಿ ತಲ್ಲೀನರಾಗಿ ಶ್ರದ್ಧೆಯಿಂದ ದುಡಿದು ವಿಜಯ ಸಾಧಿಸುವುದು. ಮನುಷ್ಯನ ಜೀವನ ಏರುಪೇರುಗಳ ಸೋಲು ಗೆಲುವುಗಳ ನಿರಂತರ ಹೋರಾಟ. ಈ ನಮ್ಮ ಜೀವನದ ಒಂದೊಂದು ಹೆಜ್ಜೆಯೂ ಅರ್ಥಪೂರ್ಣವಾಗಿರಬೇಕಾದರೆ ನಮ್ಮ ಕಾರ್ಯತತ್ಪರತೆಯು ಬಹಳ ಮುಖ್ಯದುದು. ಕಠಿಣ ಪರಿಶ್ರಮ ಹಾಗೂ ಶ್ರದ್ಧೆಯಿಂದ ದುಡಿದ ಪ್ರಾಮಾಣಿಕ ಕಾರ್ಯವು ಯಶಸ್ಸನ್ನು ಸಾಧಿಸುವುದಂತೂ ಬೆಳಕಿನಷ್ಟೇ ಸತ್ಯವಾದುದು. ಹೆಣ್ಣು ಸಂಸಾರದ ಕಣ್ಣು ಮಾತ್ರವಲ್ಲ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಜನಜನಿತವಾದ ಮಾತು ಅಕ್ಷರಶಃ ಸತ್ಯ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣಿನ ಕಾರ್ಯತ್ಪರತೆ. ನ ಭೂತೋ ನ ಭವಿಷ್ಯತಿ ಎಂಬ ಸುಭಾಷಿತದಂತೆ ಪ್ರತಿ ಹೆಣ್ಣು ಸಾಧಿಸಿದ ರೀತಿಯನ್ನು ನೋಡಿದರೆ ಅದರಲ್ಲಿ ಮುಖ್ಯವಾಗಿ ಅವಳ ಕಾರ್ಯತತ್ಪರತೆಯನ್ನು ನೋಡಬಹುದು. ಜಾನಪದ ಸಾಹಿತ್ಯ ಜನಸಾಮಾನ್ಯರ ಅನುಭವದ ಗಣಿ. ಇದರಿಂದ ಮೊದಲುಗೊಂಡು ಹೆಣ್ಣಿನ ಕಾರ್ಯತತ್ಪರತೆಯನ್ನು ಇಂದಿನ ನವ ನಾಗರಿಕತೆಯ ತುತ್ತ ತುದಿಯಲ್ಲಿರುವ ಬೆಡಗಿ ಭಿನ್ನಾಳಗಿತ್ತಿಯವರೆಗೂ ಕೂಡ ಕಾಣಬಹುದು. ಪುರಾಣ ಪ್ರಸಿದ್ಧವಾದ ಕಾದಿರುವಳೋ ಶಬರಿ ರಾಮ ಬರುವನೆಂದು, ತನ್ನ ಪೂಜೆಯನ್ನು ಸ್ವೀಕರಿಸುವನೆಂದು, ತನಗೆ ಮುಕ್ತಿ ಕೊಡುವಂದು, ಇದರಲ್ಲಿ ರಾಮನಿಗಾಗಿ ಶಬರಿಯ ಭಕ್ತಿ ತುಂಬಿದ ಪ್ರೀತಿ, ಕಾದಿರುವ ರೀತಿ, ರಾಮ ಬಂದಾಕ್ಷಣ ಕೊಡಬೇಕಾದ ಹಣ್ಣುಗಳನ್ನು ಸಂಗ್ರಹಿಸುವ ತವಕ, ಅದರೊಂದಿಗೆ ರಾಮನಿಗಾಗಿ ಕಟ್ಟುವ ಹೂಮಾಲೆ, ಒಂದೇ ಎರಡೇ ಆಕೆಯ ಸಂಭ್ರಮ, ಪ್ರತಿ ಹೆಜ್ಜೆಯಲ್ಲಿಯೂ ಆಕೆಯ ಕಾರ್ಯತತ್ಪರತೆಯನ್ನು ಕಾಣಬಹುದು. ಮೊದಲಿನಿಂದಲೂ ಸಾಮಾಜಿಕ ದೃಷ್ಟಿಯಲ್ಲಿ ಹೆಣ್ಣು ತಾನು ಮಾಡುವ ಕಾರ್ಯಗಳಲ್ಲಿನ ಅಚ್ಚುಕಟ್ಟತನದಿಂದಾಗಿ ವಿಶೇಷ ಶ್ಲಾಘನೆಗೆ ಕಾರಣಳಾಗಿದ್ದಾಳೆ. ಮಹಾಭಾರತದ ದ್ರೌಪದಿಯು ತನ್ನ ಐವರು ಗಂಡಂದಿರ ಏಳಿಗೆಗಾಗಿ ಅವರನ್ನೆಲ್ಲಾ ಹಿಂಬಾಲಿಸುತ್ತಾ ಅವರಿಗಾಗಿ ಅಡುಗೆ ಮಾಡಿ ಬಂದ ಸಂಕಷ್ಟಗಳನ್ನೆಲ್ಲ ಎದುರಿಸಿ ನಾವೆಲ್ಲ ಆ ರೀತಿಯನ್ನು ಕಂಡಿದ್ದೇವೆ. ಇವುಗಳೆಲ್ಲ ಹಿಂದಿನ ಪುರಾಣಗಳಾದ ಇಂದಿನ ನಿತ್ಯ ನೂತನ ಮಹಿಳೆಯರ ಕೆಲಸಗಳಂತೂ ವರ್ಣಿಸಲು ಸಾಧ್ಯವೇ ಇಲ್ಲ. ಯಾವುದೇ ಕ್ಷೇತ್ರವಿರಲಿ, ಮಹಿಳೆ ಹೆತ್ತ ಮನೆಯಲ್ಲಿ ಮಗಳಾಗಿ, ಸೇರಿದ ಮನೆಗೆ ಎಸೆಯಾಗಿ, ಕೈ ಹಿಡಿದವನ ಪತ್ನಿಯಾಗಿ, ನಂತರ ತಾಯಾಗಿ, ಅತ್ತಿಗೆಯಾಗಿ, ಎಲ್ಲರನ್ನೂ ಹೊಂದಿಕೊಂಡು ಸಮಾಜದಲ್ಲಿ ಉದ್ಯೋಗಸ್ಥ ಮಹಿಳೆಯಾಗಿ ಕಾರ್ಯನಿರ್ವಹಿಸುವಾಗ ಅವಳ ಮನದಾಸೆಯೊಂದಿಗೆ ಮಿಡಿಯುತ್ತಾ ಹಿಡಿದ ಉದ್ಯೋಗಕ್ಕೆ ಸರಿಯಾಗಿ ದುಡಿಯುತ್ತಾ ಕಾರ್ಯನಿರ್ವಹಿಸುವುದು ಸಾಮಾನ್ಯ ಮಾತಲ್ಲ. ಇಂದಿನ ತಾಂತ್ರಿಕ ಯುಗದಲ್ಲಿ ಪ್ರತಿಯೊಂದು ಯಂತ್ರದಿಂದಲೇ ನಡೆಯುತ್ತದೆ. ಆದರೆ ಎಷ್ಟೋ ಯಂತ್ರಗಳಿದ್ದರೂ ಅವುಗಳ ಹತೋಟಿ ಹಾಗೂ ಕಾರ್ಯನಿರ್ವಹಿಸುವ ಜವಾಬ್ದಾರಿ ಮನುಷ್ಯನ ಕೈಯಿಂದಲೇ ಆಗಬೇಕು. ಉದಾಹರಣೆಗೆ, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಎಂತಹ ರೋಗವಿದ್ದರೂ ಗುಣಪಡಿಸುತ್ತಾರೆ, ಆದರೆ ಆ ಯಂತ್ರಗಳೊಡನೆ ಶುಶ್ರೂಷೆ ನೀಡಲು ನುರಿತ ಹಾಗೂ ತರಬೇತಿ ಹೊಂದಿದ ನರ್ಸ್ಗಳ ಸಹಾಯ ಬೇಕು. ಅಲ್ಲಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಉಪಚಾರ ವೈದ್ಯರ ಸೂಚನೆಗಳನ್ನು ಚಾಚೂ ತಪ್ಪದೆ ನಡೆಸಿಕೊಂಡು ಹೋಗುವ ನರ್ಸ್ಗಳ ಕಾರ್ಯತತ್ಪರತೆ ಮಹಿಳೆಯರ ಕಾರ್ಯತತ್ಪರತೆಗೆ ಕೈಗನ್ನಡಿಯಾಗಿದೆ. ಸೇವೆ ಎಂದಾಕ್ಷಣ ನಮ್ಮ ಕಣ್ಮುಂದೆ ನಿಲ್ಲುವ ಸಹನಾಮಯಿ ಕರುಣಾಮೂರ್ತಿ, ಹಿರಿಯ ಚೇತನ ಮದರ್ ತೆರೇಸಾ ಅವರು. ಇವರು ಮಾಡಿದ ಸೇವೆಯಂತೂ ಬಣ್ಣಿಸಲು ಪದಗಳೇ ಸಾಲದೇನೋ ಅನ್ನಿಸುತ್ತಿದೆ. ಏಕೆಂದರೆ ಕ್ಷಯ ರೋಗಿಗಳಿಂದ ಹಿಡಿದು ಪ್ರತಿಯೊಂದು ರೋಗಿಯನ್ನು ಪ್ರೀತಿಯಿಂದ ಮಾತನಾಡಿಸಿದ, ಅವರಿಗೆ ಸಾಂತ್ವನ ನೀಡಿ ದೇವ ಮಾತೆ ಎನಿಸಿಕೊಂಡಿರುವುದು ಅವರ ಕಾರ್ಯತತ್ಪರತೆಯಿಂದಲೇ ಹೊರತು ಬೇರೇನೂ ಅಲ್ಲವೇ ಅಲ್ಲ. ಸಾಮಾಜಿಕ ಸೇವೆಗೈದ ಮಹಿಳೆಯರ ಸಾಲಿನಲ್ಲಿ ಅಗ್ರಸ್ಥಾನದಲ್ಲಿರುವ ಸಾಲು ಮರದ ತಿಮ್ಮಕ್ಕನ ಸಾಧನೆ ಮಹಿಳೆಯರ ಕಾರ್ಯತತ್ಪರತೆಗೆ ಹಿಡಿದ ಕೈಗನ್ನಡಿ. ಅವರಿಗಿಂತ ದೊಡ್ಡ ಉದಾಹರಣೆ ಬೇಕೇ? ಸಾರ್ವಜನಿಕರಿಗಾಗಿ ರಸ್ತೆಯ ಎಡಬಲಗಳಲ್ಲಿ ಗಿಡಗಳನ್ನು ನೆಟ್ಟು ಪರಿಸರ ಪ್ರೇಮಿ ಎನಿಸಿಕೊಂಡರು. ಸಾಮಾಜಿಕ ಕಾಳಜಿ ತೋರಿಸಿ ಧೀಮಂತ ಮಹಿಳೆಯಾದರು. ಭೂಮಿಗೆ ತಂಪೆರೆವ ಪ್ರೇಮಮಯಿ ಎನಿಸಿಕೊಂಡರು. ಮಹಿಳೆಯರಿಗೆ ಕಲಶಪ್ರಾಯರಾದರು. ವಿಶ್ವಕ್ಕೆ ಮಾದರಿ ಮಹಿಳೆಯಾದರು. ಹೀಗೆ ನಾವು ಇನ್ನು ಅನೇಕ ಮಹಿಳೆಯರನ್ನು ನೋಡುತ್ತಾ ಹೋದಂತೆ ಸ್ತ್ರೀಯರ ಕಾರ್ಯತತ್ಪರತೆಯ ಹೆಚ್ಚಿನ ಅನುಭವವನ್ನು ನಾವು ಕಾಣಬಹುದು. ಮೊದಲ ಮಹಿಳಾ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾಗಾಂಧಿಯವರು ದೇಶಕ್ಕಾಗಿ ಶ್ರಮಿಸಿದ್ದನ್ನು ಕಾಣಬಹುದು. ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿ ಎಂದು ಖ್ಯಾತರಾಗಿರುವ ಕಿರಣ್ ಬೇಡಿಯವರು ತಮ್ಮ ಕೆಲಸ ಕಾರ್ಯಗಳ ಮೂಲಕ ಸಮಾಜಕ್ಕೆ ಶೌರ್ಯದ ಇನ್ನೊಂದು ಮುಖ ಹೆಣ್ಣೆಂದು ತೋರಿಸಿಕೊಟ್ಟರು. ಕಿರಿಯ ಮಹಿಳೆಯರಿಗೆ ಸಮಾಜದಲ್ಲಿ ನಾವು ಹೀಗೂ ಕಾರ್ಯನಿರ್ವಹಿಸಬಹುದು ಎಂದು ತೋರಿಸಿಕೊಟ್ಟರು. ಇನ್ನು ಶಿಕ್ಷಣ ಕ್ಷೇತ್ರವಂತೂ ಮಹಿಳೆಗೇ ಮೀಸಲೆಂಬಂತೆ ಆಗಿದೆ. ಏಕೆಂದರೆ ಶಿಕ್ಷಣ ಎನ್ನುವುದು ಜ್ಞಾನದ ಮೂಲ, ಬುದ್ಧಿಯ ಸಾಮರಸ್ಯ, ಸಹನೆ ಪ್ರೀತಿ ಕಾರ್ಯತತ್ಪರತೆಯ ಮಿಲನೆ ಮಹಿಳೆ. ಸ್ತ್ರೀ ಸಹಜವಾಗಿರುವ ಈ ಗುಣಗಳಿಂದಾಗಿಯೇ ಶಿಕ್ಷಣ ಕ್ಷೇತ್ರವನ್ನು ಮಹಿಳೆಗಾಗಿಯೇ ಮೀಸಲಿಡಬೇಕೆಂಬ ಕಾನೂನು ಜಾರಿಗೊಳಿಸಲು ಹಲವರು ಪ್ರಯತ್ನಿಸುತ್ತಿದ್ದಾರೆ. ಎಂದರೆ ಪುಟ್ಟ ಮಗು ತನ್ನ ತಾಯ ಮಡಿಲಿನಿಂದ ಮುಂದಿನ ಹೆಜ್ಜೆ ಇರಿಸುವುದು ಶಾಲೆ ಎಂಬ ವಿಶಾಲವಾದ ಸಾಮಾಜಿಕ ವ್ಯವಸ್ಥೆಗೆ. ಶಾಲೆ ಪ್ರತಿಯೊಬ್ಬರ ಸರ್ವತೋಮುಖ ಬೆಳವಣಿಗೆಯ ಕಾರ್ಯಕ್ಷೇತ್ರ. ತಂಪಾದ ತಾಯೊಡಲಿನಿಂದ ನಡೆದು ಬಂದು ಸರಿಯಾದ ಶಿಕ್ಷಕಿಯ ಸೊಂಪಾದ ಮಾರ್ಗದರ್ಶನಕ್ಕೆ ಸಿಕ್ಕಿ ಬೆಳೆಯುತ್ತಾ ಹೋದರೆ ಆ ಮಗು ಭವಿಷ್ಯದಲ್ಲಿ ಉತ್ತಮ ಪ್ರಜೆಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಶಿಕ್ಷಕಿಯರಿಗೆ ತಾಳ್ಮೆ ಎಂಬುದು ವಿಶೇಷ ವರದಾನವಾಗಿದೆ. ಆದುದರಿಂದಲೇ ಪ್ರಾಥಮಿಕ ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳಾ ಮಾರ್ಗದರ್ಶಕರೇ ಜಾಸ್ತಿ. 10 ವರ್ಷದೊಳಗಿನ ಮಕ್ಕಳನ್ನು ಸುಧಾರಿಸಲು ಬಹಳ ಸಹನೆ ಇರಬೇಕು ಅಲ್ಲವೇ? ಅಲ್ಲದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿನಂತೆ ಆ ವಯಸ್ಸಿನ ಮಕ್ಕಳಿಗೆ ತಮ್ಮ ಅಭಿಪ್ರಾಯವನ್ನು ಮುಗ್ಧವಾಗಿ ನಿರ್ಭೀತಿಯಿಂದ ಹೊರಹಾಕಲು

0: ಅವಕಾಶ ನೀಡಬೇಕು. ಆದರೆ ಇದು ಪುರುಷರಲ್ಲಿ ಸಾಮಾನ್ಯವಾಗಿ ಇಷ್ಟೊಂದು ಸಹನೆ ಇರುವುದಿಲ್ಲ. ಇದ ಕಾರಣಕ್ಕಾಗಿಯೋ ಏನೋ ಹಲವು ವಿದ್ಯಾಸಂಸ್ಥೆಗಳು ಮಹಿಳಾ ಮೀಸಲಾತಿಯನ್ನು ಹೆಚ್ಚಿಸಿವೆ. ಅಲ್ಲದೆ ಅರ್ಜಿಯನ್ನು ಆಹ್ವಾನಿಸುವಾಗ ಮಹಿಳೆಯರು ಮಾತ್ರ ಅರ್ಹರು ಎಂಬ ವಿಶೇಷ ಸಲಂದಿರುತ್ತದೆ. ನಮ್ಮ ಸುತ್ತಮುತ್ತ ಹಲವು ವಿದ್ಯಾಸಂಸ್ಥೆಗಳು ಮಹಿಳೆಯರಿಂದಲೇ ನಡೆಯುತ್ತಿವೆ. ಇಂತಹ ವಿದ್ಯಾವಂತ ಹಾಗೂ ಅತ್ಯುನ್ನತ ಸ್ಥಾನದಲ್ಲಿರುವ ಸುಧಾಮೂರ್ತಿಯವರು, ಇನ್ಫೋಸಿಸ್ ತಾಂತ್ರಿಕ ಸಂಸ್ಥೆಯ ಸ್ಥಾಪಕರು, ಇವರ ವಿದ್ಯಾಭ್ಯಾಸ ಹಾಗೂ ಜೀವನದ ಸಾಧನೆಯನ್ನು ಕೇಳಿದಾಗ ಎಂತಹವರಿಗೂ ಮೈ ಜುಮ್ಮೆನಿಸುತ್ತದೆ. ಅವರ ಸರಳ ಹಾಗೂ ಸದೃಢ ವ್ಯಕ್ತಿತ್ವ. ವಿದ್ಯಾರ್ಥಿನಿಯಾಗಿದ್ದಾಗ ಇವರೊಬ್ಬರೇ ಹಲವರು ವಿದ್ಯಾರ್ಥಿಗಳು ಎಲ್ಲರ ನಡುವೆ ತಮ್ಮದೇ ಚಾಕಚಕ್ಯತೆಯನ್ನು ಹೊಂದಿ ಕಷ್ಟಗಳನ್ನೆದುರಿಸುತ್ತಾ ಓದಿ ಮುಂದೆ ಬಂದು ತಮ್ಮ ಸಮಾಜಕ್ಕೆ ಯಾವ ರೀತಿ ಸಹಾಯವಾಗಬಹುದೆಂದು ಚಿಂತಿಸುತ್ತಾ ಅದರಂತೆ ನಡೆದುಕೊಳ್ಳುತ್ತಾ ಕಾರ್ಯತತ್ಪರರಾಗಿ ಇಂದು ಸಮಾಜದಲ್ಲಿ ದೊಡ್ಡ ಸ್ಥಾನವನ್ನೇರಿದ್ದಾರೆ ಸುಧಾಮೂರ್ತಿಯವರು. ಮಹಿಳೆಯರ ಕಾರ್ಯತತ್ಪರತೆಯನ್ನು ತೋರಿಸಿಕೊಟ್ಟ ಮಿನುಗು ನಕ್ಷತ್ರ. ಅದ್ವಿತೀಯ ಸಾಧನೆಗೈದ ಸುನಿತಾ ವಿಲಿಯಂ ಹಾಗೂ ಕಲ್ಪನಾ ಚಾವ್ಲಾರವರ ಸಾಧನೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಹೆಸರುಗಳು. ಇವರ ಕಾರ್ಯತತ್ಪರತೆಗೆ ಲೋಕವೇ ತಲೆದೂಗಿದೆ. ಇನ್ನು ನೀರಜಾ ಬಾನೋಟ್ ಗಗನಸಖಿಯಾಗಿ ಕಾರ್ಯನಿರ್ವಹಿಸುವಾಗ ಆಕಸ್ಮಿಕವಾಗಿ ಎದುರಾದ ಘಟನೆಗೆ ಕೈಗೊಂಡ ಕ್ರಮ, ಹಲವರ ಜೀವ ಉಳಿಸಿದ ರೀತಿ, ಕೊನೆಗೆ ತಾನೇ ಬಲಿಯಾದ ಹೃದಯ ವಿದ್ರಾವಕ ಸ್ಥಿತಿ ಕಾರ್ಯತತ್ಪರತೆಯಲ್ಲೇ ಇನ್ನೇನು. ಇತ್ತೀಚಿನ ದಿನಗಳಲ್ಲಿ ವಿಮಾನದ ಪೈಲಟ್ ಆಗಬೇಕೆಂದು ಕನಸು ಕಾಣುತ್ತಾ ತನ್ನ ಪೋಷಕರಿಗೂ ಹೇಳದೆ ಅನೇಕ ಪರೀಕ್ಷೆಗಳನ್ನು ಎದುರಿಸಿ ಗೆದ್ದವಳು ಮೇಘನ. ಇದಕ್ಕಾಗಿ ಅನೇಕ ಕಷ್ಟಗಳನ್ನು ಎದುರಿಸಿದರು. ಇದಕ್ಕೆ ಮುಖ್ಯ ಕಾರಣ, ಅವರ ಪೋಷಕರು ಪೈಲಟ್ ಆಗಲು ಒಪ್ಪುತ್ತಿರಲಿಲ್ಲ. ಈ ಸಾಧನೆಗೈದ ಯುವತಿ ಮೇಘನಾ ಶಾನ್ಬೋಗ್ ಈಗ ಈ ಬರೀ ಪೈಲಟ್ ಅಲ್ಲ, ಯುದ್ಧ ವಿಮಾನದ ಪೈಲಟ್ ಆಗಿ ತನ್ನ ಉದ್ಯೋಗಕ್ಕೆ ಕಾಲಿಡುವ ದಿನವೇ ಮೊದಲ ಮಹಿಳಾ ಯುದ್ಧ ವಿಮಾನದ ಪೈಲಟ್ ಎಂಬ ಹೆಗ್ಗಳಿಕೆಯ ಗರಿಯನ್ನು ತನ್ನ ಕಿರೀಟಕ್ಕೆ ಸಿಕ್ಕಿಸಿಕೊಂಡು ಮುನ್ನಡೆಯುತ್ತಾ ಕಾರ್ಯತತ್ಪರತೆಗೆ ದಾರಿದೀಪವಾಗಿದ್ದಾರೆ ಮೇಘನಾ ಶಾನ್ಬೋಗ್. ಕಬಡ್ಡಿ ಪಂದ್ಯದ ನಾಯಕಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತಾ ಪೂಜಾರಿ ಚಿನ್ನದ ಪದಕ ಗೆಲ್ಲುವುದರ ಮೂಲಕ ಕಬಡ್ಡಿ ಪಂದ್ಯಕ್ಕೆ ಮಹಿಳೆಯರೂ ಸಮರ್ಥರು ಎಂದು ಸಾರಿ ಹೇಳಿದ್ದಾರೆ. ಸಾಧನೆ ಸಾಧಕರ ಸ್ವತ್ತು ಎಂಬುದರಲ್ಲಿ ಎರಡು ಮಾತಿಲ್ಲ. ಈ ಮೇಲೆ ತಿಳಿಸಿದ ಎಲ್ಲಾ ಮಹಿಳೆಯರು ಸಾಧನೆಯ ಉತ್ತುಂಗಕ್ಕೇರಿದವರು. ದಿನನಿತ್ಯದ ಜೀವನಕ್ಕಾಗಿ ದುಡಿಯುವ ಮಹಿಳೆಯರು ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ತಮ್ಮ ಕಾರ್ಯತತ್ಪರತೆಯನ್ನು ತೋರಿಸುವ ಮಹಿಳೆಯರು ಅನೇಕರಿದ್ದಾರೆ. ಇತ್ತೀಚೆಗೆ ನಾವು ಗೆಳತಿಯರೆಲ್ಲ ಪಂಚತಾರಾ ಹೋಟೆಲ್ಗೆ ಹೋಗಿ ಹಿಂದಿರುಗಿ ಬರುವಾಗ ಹೋಟೆಲ್ ಮುಂದಿದ್ದ ಬೀಡಾ ಅಂಗಡಿಗೆ ಹೋದೆವು. ಬೀಡಾ ಕಟ್ಟುವ ಮಹಿಳೆಯ ಚುರುಕುತನ ಕಂಡು ನಾಬೆರಗಾದೆ. ಏಕೆಂದರೆ ವಿಳ್ಳೆದೆಲೆಗೆ ಸುಣ್ಣ ಹಚ್ಚಿ ಅದಕ್ಕೆ ಎಲ್ಲಾ ವಿಧ ಮಸಾಲೆ ಹಾಕುತ್ತಾ ಮಡಿಸಿ ಗಿರಾಕಿಗೆ ಕೊಟ್ಟು ಅವರಿಂದ ಹಣ ಪಡೆದುಕೊಂಡು ನಂತರವಷ್ಟೇ ತಿರುಗಿ ಮುಂದಿನ ಗಿರಾಕಿಯನ್ನು ಏನು ಬೇಕೆಂದು ಕೇಳುವುದು. ಮತ್ತದೇ ಚುರುಕತನ, ಅದೇ ಶೈಲಿಯ ಕೆಲಸ. ಇದು ಅವರ ಕಾರ್ಯತತ್ಪರತೆಯ ವೈಖರಿ. ಇವರು ಬದುಕುವ ಕಲೆ ಅಮೋಘವಾದುದು. ಇನ್ನೊಂದು ಸಾಮಾನ್ಯ ಮಹಿಳೆ ಅಸಾಮಾನ್ಯಕೊಂಡ ರೀತಿಯನ್ನು ಕೇಳಿ. ಇಸ್ತ್ರಿ ಪೆಟ್ಟಿಗೆ ಹಿಡಿದು ಲಾಂಡ್ರಿ ನಡೆಸುವ ಶೋಭಾ ಮನೆಗೆ ಬಂದು, ನಮ್ಮ ಮನೆಯ ಗೃಹ ಪ್ರವೇಶ, ಬನ್ನಿ ಮೇಡಮ್ ಎಂದು ಆತ್ಮೀಯವಾಗಿ ಆಹ್ವಾನ ಪತ್ರಿಕೆ ಕೊಟ್ಟಾಗ, ಪಾಪ ಹೋಗಲೇಬೇಕು ಎಂದು ಮರುಕದಿಂದ ಅಲ್ಲಿಗೆ ಹೋದರೆ ನನಗೆ ನಾಚಿಕೆಯಾಯಿತು. ಏಕೆಂದರೆ ಆ ದೊಡ್ಡ ಮನೆ, ಅಲ್ಲಿನ ಅನುಕೂಲಗಳು, ಅವಳ ಅಷ್ಟಕರ ಬದುಕಿನ ದುಡಿಮೆಗೆ ಕಲಶಪ್ರಾಯವಾಗಿ ಮನೆಯನ್ನು ಕಟ್ಟಿಸಿದ್ದರು ಶೋಭಾ. ಎರಡಂತಸ್ತಿನ ಮನೆ, ಕೆಳಗೆ ನಾವು ವಾಸಿಸುತ್ತೇವೆ, ಮೇಲಿನ ಮನೆ ಬಾಡಿಗೆಗೆ ಎಂದು ಅರಳುಗಿನಿಂದ ವಿಶ್ಲೇಷಿಸುತ್ತಾ ತನ್ನ ಲಾಂಡ್ರಿ ಕೆಲಸಕ್ಕೆ ಅನುಕೂಲವಾಗಲೆಂಬಂತೆ ದೊಡ್ಡ ಮೇಜುಗಳನ್ನು ಹಾಗೂ ಕೆಲವು ವಾಷಿಂಗ್ ಮೆಷಿನ್ಗಳನ್ನು ಹಾಕಿಸಿದ್ದರು ಎಂದಳು. ಇದಲ್ಲೇ ಜೀವನ, ಇದೇ ಅಲ್ಲವೇ ಹೆಣ್ಣಿನ ಕಾರ್ಯತತ್ಪರತೆ. ಆಟೋ ಓಡಿಸುವುದರಿಂದ ಹಿಡಿದು ಕ್ಯಾಂಟೀನ್ ನಡೆಸುವ, ಸಾರಿನ ಪುಡಿ, ಸಾಂಬಾರ್ ಪುಡಿ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿಯಂತಹ ಅನೇಕ ಸಾಮಾನುಗಳನ್ನು ಇಟ್ಟಿರುವ ಕಾಂಡಿಮೆಂಟ್ಸ್ಗೆ ಹೋದಾಗ ಕಾಣುವ ಮಹಿಳೆಯರ ಕೆಲಸವನ್ನು ಕಂಡಾಗ ಅವರ ಕಾರ್ಯತತ್ಪರತೆ ಎದ್ದು ಕಾಣುತ್ತದೆ. ಈ ಎಲ್ಲಾ ವಿಚಾರಗಳಿಂದಾಗಿಯೇ ಮಹಿಳೆ ಪೂಜನೀಯ ಸ್ಥಾನಕ್ಕೆ ಏರಿದ್ದು ಮಾತ್ರವಲ್ಲ, ಎತ್ರ ನಾರ್ಯಂತೆ ರಮಂತೆ ಪೂಜ್ಯಂತೆ ತತ್ರ ದೇವತಾಹ. ಇದಕ್ಕೆ ಅಲ್ಲವೇ ಹೆಣ್ಣನ್ನು ಸ್ವಾತಿ, ರಾಣಿ, ಸೇವಕಿ, ತಾಯಿ, ಮಂತ್ರಿ ಮುಂತಾದ ರೂಪದಲ್ಲಿ ಕಾಣುವುದು. ಕಾರ್ಯಕ್ಷಮತೆ, ಕಾರ್ಯತತ್ಪರತೆ, ಹೆಣ್ಣಿನ ಎರಡು ಸುಂದರ ಕಣ್ಣುಗಳು.
1: ಇದುವರೆಗೂ ಕಾರ್ಯತತ್ಪರತೆ ಈ ಕುರಿತು ಮಾತನಾಡಿದವರು ಟಿಎಸ್ ವಸಂತಿ. ಇನ್ನು ಚಿತ್ರಗೀತೆಗಳನ್ನು ಕೇಳೋಣ.

ಕೇಳುಗರಿಗೆಲ್ಲ ನಮಸ್ಕಾರಗಳು. ತರೀಕೆರೆಯ ಶ್ರೀವತ್ಸ ಭಜನಾ ಮಂಡಳಿ ಸದಸ್ಯರು ಪ್ರಸ್ತುತಪಡಿಸುವ ವಿಘ್ನ ನಿವಾರಕ ವಿನಾಯಕ ಕಾರ್ಯಕ್ರಮವನ್ನು ಕೇಳಿ. ವಕ್ರತುಂಡ ಮಹಾಕಾಯ ಸೌರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದಾ. ಹಿಂದೂ ಸಂಪ್ರದಾಯದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ವಿಘ್ನ ನಿವಾರಕನಾದ ಗಣೇಶನಿಗೆ ಒಂದು ವಿಶಿಷ್ಟ ಸ್ಥಾನವಿದೆ. ನಮ್ಮ ಪೂಜಾ ಪರಂಪರೆಯಲ್ಲಿ ಪ್ರತಿಯೊಂದು ಪೂಜೆಯಲ್ಲಿಯೂ ಪ್ರಥಮವಾಗಿ ಆರಾಧಿಸುವುದು ವಿಘ್ನೇಶ್ವರನಾದ ಗಣಪತಿಯನ್ನೇ. ಇನ್ನು ಯಾವುದೇ ಹೊಸ ಕಾರ್ಯಗಳೇ ಆಗಿರಲಿ, ಹೊಸ ಯೋಜನೆಗಳೇ ಆಗಿರಲಿ, ಯಾವುದೇ ಬಗೆಯ ವಿಘ್ನಗಳು ಬಾರದಿರಲಿ ಎಂದು ಮೊಟ್ಟ ಮೊದಲು ಪೂಜಿಸುವುದು, ಆರಾಧಿಸುವುದು, ಪ್ರಾರ್ಥಿಸುವುದು ಶ್ರೀ ಗಣೇಶನನ್ನು. ನಮ್ಮ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲೆಂದು ಗಣಪನನ್ನು ಪ್ರಾರ್ಥಿಸೋಣವೇ.

ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ಗಣೇಶ ಚತುರ್ಥಿಯನ್ನು ಆಚರಿಸುತ್ತೇವೆ. ಈ ಹಬ್ಬದ ವಿಶೇಷವೇನೆಂದರೆ ಮಾತೆ ಗೌರಿ ಮತ್ತು ಮಗನಾದ ಗಣೇಶನನ್ನು ಒಟ್ಟಿಗೆ ಕುಳ್ಳಿರಿಸಿ ಪೂಜಿಸುತ್ತೇವೆ. ತಾಯಿ ಮಗ ಇಬ್ಬರನ್ನೂ ಪೂಜೆಗೈಯುವ ವೈಶಿಷ್ಟ್ಯವೇ ಈ ಹಬ್ಬ.

ಗಣಪನ ಸೃಷ್ಟಿಯಾದ ಸನ್ನಿವೆಯೇ ಒಂದು ಸುಂದರವಾದ ಕಥೆಯಾಗಿದೆ. ಒಮ್ಮೆ ಪಾರ್ವತಿಯು ಸ್ನಾನ ಮಾಡಲು ಹೋಗುವ ಮೊದಲು ನಂದಿಯನ್ನು ಕರೆದು ಬಾಗಿಲ ಹೊರಗೆ ನಿಲ್ಲಿಸಿ ಒಳಗೆ ಯಾರನ್ನೂ ಬಿಡಬೇಡವೆಂದು ತಿಳಿಸಿ ಸ್ನಾನಕ್ಕೆ ಹೋಗುತ್ತಾಳೆ. ಆ ಸಮಯದಲ್ಲಿ ಪರಶಿವನು ಅಲ್ಲಿಗೆ ಬರುತ್ತಾನೆ. ನಂದಿಯು ಶಿವನನ್ನು ಒಳಗೆ ಹೋಗದಂತೆ ತಡೆಯದೆ ಒಳಗೆ ಬಿಡುತ್ತಾನೆ. ಶಿವನನ್ನು ನೋಡಿ ಪಾರ್ವತಿಗೆ ಆಶ್ಚರ್ಯವಾಗುತ್ತದೆ. ಜೊತೆಗೆ ಕೋಪವೂ ಬಂದು, ಶಿವನ ಗಣಗಳು ನನಗೆ ನಿಷ್ಠೆಯನ್ನು ತೋರಿಸುವುದಿಲ್ಲ, ಆದ್ದರಿಂದ ನನ್ನ ಮಾತಿಗೆ ಮನ್ನಣೆಯನ್ನು ಕೊಡುವಂತಹ ಜೀವಿಯನ್ನು ಸೃಷ್ಟಿಸುತ್ತೇನೆ ಎಂದು ತನ್ನ ಮೈಗೆ ಲೇಪಿಸಿಕೊಂಡ ಶ್ರೀಗಂಧವನ್ನು ತೆಗೆದು ಅದರಿಂದ ಒಂದು ಗೊಂಬೆಯನ್ನು ತಯಾರಿಸಿ ಅದಕ್ಕೆ ಜೀವ ತುಂಬಿ ಗಣೇಶನನ್ನು ಸೃಷ್ಟಿಸುತ್ತಾಳೆ. ಅವನೇ ಪಾರ್ವತಿಯ ಪ್ರಿಯಪುತ್ರ ವಿನಾಯಕ.

ಶ್ರೀ ಗಣೇಶನು ಈಶ್ವರನನ್ನು ತನ್ನ ತಂದೆ ಗುರುತಿಸಿದ್ದು, ಈಶ್ವರನು ಗಣಪನನ್ನು ತನ್ನ ಮಗನೆಂದು ಸ್ವೀಕರಿಸಿದ ಸಂದರ್ಭವೇ ಒಂದು ವೈಚಿತ್ರ ಹಾಗೂ ಕುತೂಹಲ ಭರಿತ ಕಥೆಯಾಗಿದೆ. ಗಣಪತಿಯ ಸೃಷ್ಟಿಯ ನಂತರ ಪಾರ್ವತಿಯು ಮತ್ತೊಂದು ದಿನ ಸ್ನಾನಕ್ಕೆ ಹೋಗುವ ಮೊದಲು ಗಣೇಶನನ್ನು ಬಾಗಿಲಲ್ಲಿ ನಿಲ್ಲಿಸಿ ಯಾರೇ ಒಳಗೆ ಬಂದರೂ ಬಿಡಬೇಡವೆಂದು ತಿಳಿಸಿ ಸ್ನಾನಕ್ಕೆ ಹೋಗುತ್ತಾಳೆ. ವಿಶ್ವ ಪಯಣ ಮಾಡಿದ ನಂತರ ಈಶ್ವರ ಅಲ್ಲಿಗೆ ಬರುತ್ತಾನೆ. ಬಾಗಿಲು ಕಾಯುತ್ತಾ ನಿಂತಿದ್ದ ಆ ಪುಟ್ಟ ಬಾಲಕ ಶಂಕರನ ಪ್ರವೇಶವನ್ನು ತಡೆಯುತ್ತಾನೆ. ಏಕೆಂದರೆ ಈಶ್ವರನು ಯಾರೆಂದು ಆ ಬಾಲಕನಿಗೆ ತಿಳಿದಿರುವುದಿಲ್ಲ ಮತ್ತು ಪಾರ್ವತಿಯ ಅಣತಿಯಂತೆ ಯಾರನ್ನೂ ಬಿಡಬಾರದೆಂದು ತಿಳಿಸಿರುವ ಕಾರಣ ಅವನು ಶಿವನನ್ನು ಒಳಗೆ ಬಿಡಲು ನಿರಾಕರಿಸುತ್ತಾನೆ. ಮೊದಮೊದಲು ಶಾಂತಚಿತ್ತನಾಗಿ ವಿಧವಿಧವಾಗಿ ತಿಳಿ ಹೇಳಿದ ಶಂಕರನು ಕೊನೆಗೆ ಕೋಪೋದ್ರಿಕ್ತನಾಗಿ ಆ ಬಾಲಕನ ತಲೆಯನ್ನು ತನ್ನ ತ್ರಿಶೂಲದಿಂದ ಇರಿದು ರುಂಡ ಮುಂಡವನ್ನು ಬೇರ್ಪಡಿಸುತ್ತಾನೆ. ಅಷ್ಟರಲ್ಲಿ ಸ್ನಾನ ಮುಗಿಸಿ ಹೊರಬಂದ ಪಾರ್ವತಿಯು ಆ ದೃಶ್ಯವನ್ನು ನೋಡಿ ದುಃಖಗೊಂಡು ಶಿವನಿಗೆ, ತಾನು ಸೃಷ್ಟಿಸಿದ ಮಗನು ಇವನು, ನಮ್ಮ ಪುತ್ರ, ಎಂತಹ ಕೆಲಸ ಮಾಡಿದಿರಿ, ಹೇಗಾದರೂ ಸರಿ ಇವನನ್ನು ಬದುಕಿಸಿಕೊಡಿ, ಇಲ್ಲದಿದ್ದರೆ ನನ್ನ ಕೋಪಕ್ಕೆ ತುತ್ತಾಗಿ ಇಡೀ ವಿಶ್ವವೇ ನಾಶವಾಗುತ್ತದೆ ಎಂದು ತಿಳಿಸುತ್ತಾಳೆ. ಶಿವನು ಪಾರ್ವತಿಯನ್ನು ಸಮಾಧಾನಪಡಿಸುತ್ತಾ ತನ್ನ ಸೇವಕರನ್ನು ಕರೆದು ಉತ್ತರ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಿರುವ ಒಂದು ಜೀವಂತ ತಲೆಯನ್ನು ತನ್ನಿರೆಂದು ಆಜ್ಞಾಪಿಸುತ್ತಾನೆ. ಆ ಸಮಯದಲ್ಲಿ ಒಂದು ಆನೆಯು ಮಲಗಿರುವುದನ್ನು ನೋಡಿ ಶಿವನ ಗಣಗಳು ಆ ತಲೆಯನ್ನು ತಂದು ಶಿವನಿಗೆ ನೀಡುತ್ತಾರೆ. ಪರಶಿವನು ಆ ಶಿರವನ್ನು ಬಾಲಕನ ಮುಂಡದ ಮೇಲೆ ಇಟ್ಟು ಜೀವ ನೀಡಿ, ಇಂದಿನಿಂದ ಇವನೂ ಸಹ ಕಾರ್ತಿಕೇಯನಂತೆ ನಮ್ಮ ಮಗನೇ, ಇವನನ್ನು ನನ್ನ ಗಣಗಳಿಗೆ ಅಧಿಪತಿಯಾಗಿ ನೇಮಿಸುತ್ತೇನೆ ಎಂದು ಹೇಳುತ್ತಾನೆ. ಅಲ್ಲದೆ ಇವನು ಎಲ್ಲ ಕಾರ್ಯಗಳಲ್ಲೂ ಪ್ರಥಮ ಪೂಜ್ಯನಾಗುತ್ತಾನೆ. ಇವನು ವಿಘ್ನ ವಿನಾಶಕ, ವಿಘ್ನೇಶ್ವರನೆಂಬ ಹೆಸರಿನಿಂದ ಪ್ರಖ್ಯಾತನಾಗುತ್ತಾನೆಂದು ಹೇಳಿದಾಗ ಪಾರ್ವತಿಗೆ ಸಂತೋಷವಾಗಿ ಮಗನನ್ನು ಮುದ್ದಾಡುತ್ತಾಳೆ.

ಒಂದು ದಿನ ಗಣೇಶ ಸುಬ್ರಹ್ಮಣ್ಯರಿಬ್ಬರು ಆಟವಾಡುತ್ತಿರುವಾಗ ಅವರವರಲ್ಲೇ ಸಣ್ಣಗೆ ಜಗಳವಾಗುತ್ತದೆ. ಆಗ ಕಾರ್ತಿಕೇಯನು ಗಜಾನನಿಗೆ, ಅರೇ ಗಣೇಶ, ನೀನು ಇಷ್ಟು ದೊಡ್ಡ ಹೊಟ್ಟೆಯವ, ಬೃಹತ್ ಆಕಾರವುಳ್ಳವನು, ಆದರೆ ನಿನ್ನ ವಾಹನ ಮಾತ್ರ ಈ ಪುಟ್ಟ ಇಲಿ. ಪಾಪ, ಅದು ನಿನ್ನ ಭಾರದಿಂದ ಹಿಚುಕಿ ಹೋಗುವುದು. ಈ ಇಲಿಯಿಂದ ನಿನಗೇನು ಪ್ರಯೋಜನ? ನನ್ನ ವಾಹನವಾದ ಈ ಸುಂದರವಾದ ನವಿಲನ್ನು ನೋಡು. ಅದು ನನ್ನ ದೇಹಕ್ಕೆ ಅನುಗುಣವಾಗಿ ವಿಶಾಲವಾದ ರೆಕ್ಕೆಯುಳ್ಳದ್ದಾಗಿದೆ. ಅದು ನೋಡಲು ಮನೋಹರವಾಗಿದೆ. ನಿನ್ನ ವಾಹನ ಇಲಿ ಚಿಕ್ಕದಾಗಿ ನೋಡಲು ಅಸಹ್ಯವಾಗಿದೆ. ಛೀ ಎಂದು ಮೊದಲಿಸುತ್ತಾನೆ. ಆಗ ಗಣಪನು ಹೇಳುತ್ತಾನೆ, ಇರಲಿ, ನನ್ನ ವಾಹನ ಇಲಿ ನೋಡಲು ಚಿಕ್ಕದಾಗಿದ್ದರೂ ಅಸಹ್ಯವಾಗಿದ್ದರೂ ಬಹಳ ಚುರುಕಾಗಿದೆ. ನಿನ್ನ ನವಿಲಿನ ಕಾಲು ನೋಡು ಎಷ್ಟು ಕ್ಷೀಣವಾಗಿದೆ. ಅದಕ್ಕೆ ನನ್ನ ಇಲಿಯಷ್ಟು ವೇಗವಾಗಿ ಓಡಲೂ ಆಗುವುದಿಲ್ಲ. ಛೀ ಎಂದು ಮೂಗು ಮುರಿದು ಇಬ್ಬರ ನಡುವೆ ವಾದ ವಿವಾದಗಳು ನಡೆದು ತಮ್ಮಲ್ಲಿ ಬಂದ ಜಗಳವನ್ನು ಮಾತಾಪಿತರ ಮುಂದೆ ತಿಳಿಸಿ ನಮ್ಮಲ್ಲಿ ಯಾರು ಬಲಶಾಲಿಗಳೆಂದು ತಿಳಿಸಿ ಎಂದು ಕೇಳಿದರು. ಆಗ ಪಾರ್ವತಿಯು, ನಿಮ್ಮಿಬ್ಬರಲ್ಲಿ ಯಾರು ಮೊದಲು ಪೃಥ್ವಿಯನ್ನು ಮೂರು ಪ್ರದಕ್ಷಿಣೆ ಮಾಡುವರೋ ಅವರೇ ಬಲಶಾಲಿ ಎಂದು ಹೇಳುವರು. ಕಾರ್ತಿಕೇಯನಿಗೆ ಇದು ಬಹು ಸುಲಭ ಮತ್ತು ಮೊದಲು ನಾನೇ ಬರಬಲ್ಲೆನೆಂದು ದೃಢ ವಿಶ್ವಾಸದಿಂದ ಪೃಥ್ವಿಯನ್ನು ಸುತ್ತಿ ಬರಲು ತನ್ನ ನವಿಲಿನ ಮೇಲೇರಿ ಹೊರಟು ನಿಂತೇ ಬಿಟ್ಟನು. ಆಗ ಗಣಪತಿಗೆ, ಈಗ ನೋಡು, ನನ್ನ ನವಿಲಿನ ಮೇಲೇರಿ ಚಿಟಿಕೆ ಹೊಡೆಯುವುದರಲ್ಲಿ ಪೃಥ್ವಿಯನ್ನು ಪ್ರದಕ್ಷಿಣೆ ಮಾಡಿ ಬರುತ್ತೇನೆ. ಆದರೆ ಪಾಪ, ನಿನ್ನ ಪುಟ್ಟ ಇಲಿ ನಿನ್ನನ್ನು ಹೊತ್ತುಕೊಂಡು ಹತ್ತು ಹೆಜ್ಜೆಯೂ ಮುಂದೆ ಹೋಗಲಾರದು ಎಂದು ಗೇಲಿ ಮಾಡಿದ. ಆದರೆ ಗಜಾನನ ಮಾತ್ರ ಏನೂ ಹೇಳದೆ ಶಾಂತನಾಗಿ ಅವನ ಚುಚ್ಚು ಮಾತನ್ನು ಕೇಳಿ ಹುಣ್ಣಕ್ಕನು. ಕಾರ್ತಿಕೇಯನು ಅಲ್ಲಿಂದ ಹೋದ ನಂತರ ಸರೋವರದಲ್ಲಿ ಸ್ನಾನ ಮಾಡಿ ಬಂದು ತನ್ನ ವಾಹನ ಇಲಿಯ ಮೇಲೆ ಕುಳಿತು ಶಂಕರ ಪಾರ್ವತಿಯರು ಕುಳಿತಲಿದ್ದಕ್ಕೆ ಬಂದು, ಜನ್ಮವಿತ್ತ ಮಾತಾಡರು ಭೂಮಂಡಲಕ್ಕೆ ಸಮಾನರು, ಆದ್ದರಿಂದ ನಾನು ನಿಮಗೆ ಪ್ರದಕ್ಷಿಣೆ ಹಾಕುತ್ತೇನೆ ಎಂದು ಹೇಳಿ ಅವರಿಗೆ ಮೂರು ಪ್ರದಕ್ಷಿಣೆ ಹಾಕಿ ಪಕ್ಕದಲ್ಲಿ ಬಂದು ಕುಳಿತನು. ಕಾರ್ತಿಕೇಯನು ಮರಳಿ ಬಂದ ನನ್ನ ಪಾರ್ವತಿಯು, ಈ ಪಂದ್ಯದಲ್ಲಿ ವಿನಾಯಕನು ಗೆದ್ದಿದ್ದಾನೆ. ಅವನು ಚತುರತೆ ಮತ್ತು ಬುದ್ಧಿವಂತಿಕೆಯಿಂದ ನಿನಗಿಂತ ಮೊದಲೇ ಪೃಥ್ವಿಯನ್ನು ಪ್ರದಕ್ಷಿಣೆ ಮಾಡಿದ್ದಾನೆ ಎಂದು ಹೇಳಿದಾಗ ಕೋಪಗೊಂಡ ಷಡಾನನು, ಅದು ಹೇಗೆ ಸಾಧ್ಯ? ಅವನು ಎಲ್ಲಿಯೂ ಹೋಗಿಯೇ ಇಲ್ಲ ಎಂದಾಗ ಪಾರ್ವತಿಯು ಹೇಳುತ್ತಾಳೆ, ಗಜಾನನನು ಎಲ್ಲರಿಗಿಂತಲೂ ಶ್ರೇಷ್ಠವಾದ ಮಾತಾಪಿತರಿಗೆ ಪ್ರದಕ್ಷಿಣೆ ಹಾಕಿದರೆ ಪೃಥ್ವಿಯನ್ನು ಪ್ರದಕ್ಷಿಣೆ ಹಾಕಿದಂತೆ ಎಂದು ಶಾಸ್ತ್ರದಲ್ಲಿ ಹೇಳಿರುವಂತೆ ನಡೆದುಕೊಂಡಿದ್ದಾನೆ. ಇದನ್ನು ಕೇಳಿ ಕೋಪಗೊಂಡ ಸುಬ್ರಹ್ಮಣ್ಯನು, ನಿನಗೆ ಗಣೇಶನ ಮೇಲೆ ಬಹಳ ಪ್ರೀತಿ, ಅವನು ಮಾಡುವ ಎಲ್ಲ ಕಾರ್ಯಗಳು ನಿನಗೆ ಪ್ರಿಯವಾದುದರಿಂದ ಅವನ ಪರವಾಗಿ ಯುಕ್ತಿವಾದ ಮಾಡುತ್ತೀಯ, ನನ್ನ ಮೇಲೆ ನಿನಗೆ ಪ್ರೀತಿಯೇ ಇಲ್ಲ ಎಂದು ಮುನಿಸಿನಿಂದ ದೂರ ಹೋಗಿ ಕುಳಿತುಕೊಳ್ಳುತ್ತಾನೆ. ಪಾರ್ವತಿಯು ಅವನ ಹತ್ತಿರ ಹೋಗಿ ಎತ್ತಿಕೊಂಡು ತೊಡೆಯ ಮೇಲೆ ಕೂರಿಸಿಕೊಂಡು, ಬೇಸರ ಮಾಡಿಕೊಳ್ಳಬೇಡ, ನೀನೂ ಸಹ ಬುದ್ಧಿವಂತನೇ, ನೀವಿಬ್ಬರೂ ನಮಗೆ ಒಂದೇ ಸಮಾನರು ಎಂದು ಸಮಾಧಾನ ಪಡಿಸುವ ಸಂದರ್ಭದಲ್ಲಿ ನಾವೂ ಸಹ ಇಬ್ಬರನ್ನೂ ಕುರಿತು ಹೀಗೆ ಹಾಡೋಣ ಅಲ್ಲವೇ?

ಒಮ್ಮೆ ಐಶ್ವರ್ಯದ ದೇವನಾದ ಕುಬೇರನಿಗೆ ತನ್ನ ಐಶ್ವರ್ಯದ ಬಗ್ಗೆ ಬಹಳ ಹೆಮ್ಮೆ ಇತ್ತು. ಜೊತೆಗೆ ತಾನು ಮಹಾವಿಷ್ಣುವಿಗೂ ಸಾಲ ಕೊಟ್ಟಿದ್ದೇನೆ, ನನಗೆ ಸರಿಸಾಟಿಯಾದವರು ಯಾರೂ ಇಲ್ಲವೆಂಬ ಗರ್ವವೂ ಇತ್ತು. ಒಂದು ದಿನ ಅವನಿಗೆ ಪರಶಿವನೊಡನೆ ತನ್ನ ಐಶ್ವರ್ಯದ ಪ್ರದರ್ಶನ ಮಾಡಿ ಜಂಬ ತೋರಿಸಿಕೊಳ್ಳಬೇಕೆಂಬ ಬಯಕೆಯಾಯಿತು. ಆದ್ದರಿಂದ ಕೈಲಾಸಕ್ಕೆ ತೆರಳಿ ಪಾರ್ವತಿ ಪರಮೇಶ್ವರನ್ನು ತನ್ನ ಆತೆ ಸ್ವೀಕರಿಸಲು ಅರಮನೆಗೆ ಬರುವಂತೆ ಆಹ್ವಾನಿಸಿದ. ಆದರೆ ಪರಮೇಶ್ವರನಿಗೆ ಅವನ ಮನಸ್ಸಿನಲ್ಲಿರುವ ಉದ್ದೇಶ ಅರ್ಥವಾಯಿತು. ಆದ್ದರಿಂದ ಇವನಿಗೆ ತಕ್ಕ ಪಾಠ ಕಲಿಸಬೇಕೆಂದು ಯೋಚಿಸಿ, ಕ್ಷಮಿಸು ಕುಬೇರ, ನಮಗೆ ಇಂದು ಬರಲು ಸಾಧ್ಯವಿಲ್ಲ. ನಿನಗೆ ಅಭ್ಯಂತರವಿಲ್ಲದಿದ್ದರೆ ನನ್ನ ಮಗ ವಿನಾಯಕನನ್ನು ಕಳುಹಿಸಿಕೊಡುತ್ತೇನೆ. ಆದರೆ ನಿನಗೆ ಮೊದಲೇ ಎಚ್ಚರಿಕೆ ನೀಡುತ್ತಿದ್ದೇನೆ, ಇವನು ಬಹಳ ತಿಂಡಿವಾಕ ಕಣಯ್ಯ, ಅವನನ್ನು ತೃಪ್ತಿಪಡಿಸಿ ಕಳುಹಿಸು ಎಂದು ಕುಬೇರನು ಪುಟ್ಟ ಗಣೇಶನನ್ನು ನೋಡಿ ಪೆಚ್ಚಾದನು. ಇವನಿಗೆ ನನ್ನ ಅಂತಸ್ತಿನ ಬಗ್ಗೆ ಏನು ಗೊತ್ತಾಗುತ್ತದೆ? ಆದರೂ ಶಿವನಾಥನು ತೆಗೆದುಹಾಕಲಾರದೆ ನಾನು ಒಂದು ಸೈನ್ಯಕ್ಕೆ ಸಾಕಾಗುವಷ್ಟು ಆಹಾರ ತಯಾರಿ ಮಾಡಿಸಿದ್ದೇನೆ, ಅದರಲ್ಲಿ ಈ ಪುಟ್ಟ ಬಾಲಕ ಎಷ್ಟು ತಿನ್ನಬಹುದು? ನನ್ನ ಜೊತೆ ಕಳುಹಿಸಿಕೊಡಿ ಎಂದು ಗಣೇಶನನ್ನು ಅರೆ ಮನಸ್ಸಿನಿಂದಲೇ ಕರೆದುಕೊಂಡು ಅರಮನೆಗೆ ಬಂದನು. ಅರಮನೆಯನ್ನು ನೋಡಿ ಗಣೇಶನು ಆಶ್ಚರ್ಯದಿಂದ, ಇದು ನಿಮ್ಮ ಅರಮನೆಯೇ? ಇಲ್ಲೇ ನನಗೆ ತಿನ್ನಲು ಮೋದಕ ಕಡುಬು ಸಿಗುತ್ತದೆಯೇ ಎಂದು ಕೇಳಿದನು. ಖಂಡಿತ ಸಿಗುತ್ತದೆಂದು ಹೇಳಿ ಅವನನ್ನು ಭೋಜನಶಾಲೆಗೆ ಕರೆತಂದು ಗಣೇಶನನ್ನು ಊಟಕ್ಕೆ ಕುಳ್ಳಿರಿಸಿದನು. ಪಾತ್ರೆಯಲ್ಲಿ ತಯಾರಿಸಿದ್ದ ಪಾಯಸ, ಅನ್ನ, ಸಾರು, ಮೋದಕ, ಕರಿಗಡುಬು ಎಲ್ಲವನ್ನೂ ಬಡಿಸಿದರು. ಪುಟ್ಟ ಗಣಪ ಎಲ್ಲವನ್ನೂ ಕ್ಷಣಾರ್ಧದಲ್ಲಿ ಖಾಲಿ ಮಾಡಿದ. ರಾತ್ರಿಗಾಗಿ ತಯಾರಿಸಿದ್ದ ಅಡುಗೆಗಳೂ ಖಾಲಿಯಾದವು. ಇವನು ಊ ಮಾಡುವುದನ್ನು ನೋಡಿ ಮೊದಮೊದಲು ಸಂತೋಷಪಟ್ಟ ಕುಬೇರನಿಗೆ ಈಗ ಆಶ್ಚರ್ಯವಾಗತೊಡಗಿತು. ಗಣೇಶ, ಹೊಟ್ಟೆ ತುಂಬಿತೇ ಎಂದು ಕೇಳಿದಾಗ, ಇಲ್ಲ, ಇನ್ನೂ ಹಸಿವಾಗುತ್ತದೆ ಎಂದು ಹೇಳಿ ಅಲ್ಲಿದ್ದ ಹಸಿ ತರಕಾರಿ, ಕಾಳು, ಬೇಳೆಗಳು, ತಟ್ಟೆ, ಪಾತ್ರೆಗಳನ್ನೆಲ್ಲ ತಿನ್ನಲು ಪ್ರಾರಂಭಿಸುತ್ತಾನೆ. ಕುಬೇರನಿಗೆ ಗಾಬರಿಯಾಗಿ ಏನು ಮಾಡಬೇಕೆಂದು ಯೋಚಿಸುತ್ತಿರುವಾಗ ಗಣೇಶನು, ಕುಬೇರ, ನನಗೆ ಇನ್ನೂ ಹಸಿವಾಗುತ್ತಿದೆ, ಆದ್ದರಿಂದ ನಿನ್ನನ್ನೇ ತಿನ್ನುತ್ತೇನೆ ಎನ್ನಲು ಭಯದಿಂದ ಕುಬೇರನು ಕೈಲಾಸಕ್ಕೆ ಓಡಿ ಬಂದು, ದೇವ, ನನ್ನನ್ನು ಕ್ಷಮಿಸು, ಗಣೇಶನಿಂದ ಕಾಪಾಡು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಶಿವನು, ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ. ಗಣೇಶನು ಇಡೀ ಜಗತ್ತನ್ನೇ ನುಂಗಬಲ್ಲಷ್ಟು ಶಕ್ತಿವಂತನು. ಅವನಿಗೆ ಪ್ರೀತಿಯಿಂದ ಒಂದು ಹಿಡಿ ಅರಳುಪುರಿಯನ್ನು ನೀಡಿ ಅವನ ಆಶೀರ್ವಾದ ಎಂದು ಹೇಳಿದಾಗ, ಕುಬೇರನು ಗಣೇಶನಿಗೆ ಅರಳು ನೀಡಿ ಆಶೀರ್ವಾದ ಪಡೆಯುತ್ತಾನೆ.

0: ನಾಯಕ ಕರವೇನು ನಾ ನಿನ್ನ ಸಂಭ್ರಮದಿಂದಲಿ ಸಂಭ್ರಮದಿಂದಲಿ ಸರ್ವೇಶ ಪುತ್ರಾನಿ ಆಡುಬಾ ನಮ್ಮ ಅರಮನೆಯೊಳು ನಿನ್ನ ನೋಡುವೆ ಮನದಣಿಯ ನೋಡುವೆ ಮನದಣಿಯ.
1: ಅಂದು ಭಾದ್ರಪದ ಶುಕ್ಲ ಚತುರ್ಥಿಯ ದಿನದಂದು ಗಜಮನು ಪಾಯಸ ಕಡುಬು ಮೋದಕಗಳನ್ನು ಹೆಚ್ಚಾಗಿಯೇ ತಿಂದು ಹೊಟ್ಟೆ ಭಾರದಿಂದ ತನ್ನ ವಾಹನವಾದ ಇಲಿಯನ್ನೇರಿ ಹೋಗುತ್ತಿದ್ದನು. ಇಲಿಯಾದರೋ ತನ್ನ ವೈರಿಯಾದ ಸರ್ಪವೊಂದು ಬರುತ್ತಿರುವ ಗಮನಿಸಿ ಓಡಲು ಪ್ರಾರಂಭಿಸಿತು. ಇದರಿಂದಾಗಿ ಗಣೇಶ ಕೆಳಗೆ ಬಿದ್ದು ಬಿಟ್ಟ. ಬಿದ್ದ ರಭಸಕ್ಕೆ ಅವನ ಡೊಳ್ಳು ಹೊಟ್ಟೆ ಒಡೆದು ಹೋಗಿ ಊಟವೆಲ್ಲ ಹೊರಗೆ ಬಂದಿತು. ಆಗ ಗಣಪತಿಯು ಗಾಬರಾಗಿ ಅತ್ತಿತ್ತ ನೋಡಿ ಅಲ್ಲಿಯೇ ಹೋಗುತ್ತಿದ್ದ ಆ ಹಾವನ್ನು ಹಿಡಿದುಕೊಂಡು ತನ್ನ ಹೊಟ್ಟೆಯ ಸುತ್ತ ಸುತ್ತಿಕೊಂಡು ತನ್ನನ್ನು ಯಾರಾದರೂ ನೋಡಿದ್ದಾರಾ ಎಂದು ಸುತ್ತಲೂ ನೋಡಿದನು. ಯಾರೂ ನೋಡಿಲ್ಲವೆಂದು ಎರಡು ಹೆಜ್ಜೆ ಮುಂದೂಡಿಯುವಷ್ಟರಲ್ಲಿ ಬಾನಿನಲ್ಲಿದ್ದ ಚಂದ್ರನು ಗಣಪನನ್ನು ನೋಡಿ ನಕ್ಕುಬಿಟ್ಟನು. ಅವಮಾನಗೊಂಡ ಗಣಪನು, ನನ್ನನ್ನು ನೋಡಿ ನಗುತ್ತೀಯಾ? ಚೌತಿ ದಿನದಂದು ನಿನ್ನ ದರ್ಶನವನ್ನು ಯಾರು ಮಾಡುತ್ತಾರೋ ಅವರಿಗೆ ಕಳ್ಳನ ಅಪವಾದವು ಬರಲೆಂದು ಶಾಪವನ್ನು ಕೊಟ್ಟನು. ಈ ಶಾಪದ ಪರಿಣಾಮ ದೇವಾದಿದೇವನಾದ ಶ್ರೀಕೃಷ್ಣನೂ ಸಹ ಕಳ್ಳನೆನಿಸಿಕೊಂಡು ಶಮಂತಕಮಣಿಯನ್ನು ಕದ್ದನೆಂಬ ಅಪವಾದ ಮತ್ತು ಅವಮಾನ ಕೃಷ್ಣನನ್ನು

ಸಾಧಿಸುತ್ತದೆ. ಆನಂತರ ಅವನೇ ಅದನ್ನು ಜಾಂಬವಂತನ ಮನೆಯಲ್ಲಿ ಕಂಡು ಅವನೊಡನೆ ಹೋರಾಡಿ ಅಂತ್ಯದಲ್ಲಿ ಅವನಿಗೆ ತನ್ನ ಹಿಂದಿನ ರಾಮಾವತಾರವನ್ನು ತೋರಿಸಿದ. ಆ ಸಂತೋಷಗೊಂಡ ಜಾಂಬವಂತ ಮಣಿಯನ್ನು ಮತ್ತು ಅವನ ಮಗಳು ಜಾಂಬವತಿಯನ್ನು ಶ್ರೀಕೃಷ್ಣನಿಗೆ ಒಪ್ಪಿಸುತ್ತಾನೆ. ಆ ನಂತರ ತನಗೆ ಬಂದ ಕಳಂಕದಿಂದ ಮುಕ್ತನಾಗುತ್ತಾನೆ. ಹೀಗೆ ಗಣೇಶನ ಮಹಿಮೆಯು ಅನೇಕ ಅಪಾರ.

0: ಇದುವರೆಗೂ ಶ್ರೀವತ್ಸ ಭಜನಾ ಮಂಡಳಿಯವರು ನಡೆಸಿಕೊಟ್ಟ ವಿಘ್ನ ನಿವಾರಕ ವಿನಾಯಕ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಲತಾ ಗೋಪಾಲಕೃಷ್ಣ, ಸರಸ್ವತಿ, ಪದ್ಮಾ ವಿಶ್ವೇಶ್ವರಯ್ಯ, ರೇಖಾ ಸುಬ್ರಹ್ಮಣ್ಯ, ಸಂಧ್ಯಾ ಶ್ರೀಧರ್, ಜಯಲಕ್ಷ್ಮೀ ಪ್ರಸಾದ್, ವಿಜಯಾ ನಾಗರಾಜ್, ನಿರೂಪಣೆ ಸುನಿತಾ ಕಿರಣ್. ಎಲ್ಲರಿಗೂ ನಮಸ್ಕಾರ.
1: ಇನ್ನು ಚಿತ್ರಗೀತೆಗಳನ್ನು ಕೇಳೋಣ.

0: ಯುವ ಮಿತ್ರರಿಗೆ ನಮಸ್ಕಾರ. ಇಂದಿನ ಯುವವಾಣಿಯಲ್ಲಿ ಯುವ ಪ್ರತಿಭೆ, ಯುವ ವಿಜ್ಞಾನಿ ಸಿಎಸ್ ಮೊಹಮ್ಮದ್ ಸುಹೇನ್ನೊಂದಿಗೆ ಮಾತುಕತೆ ಕೇಳೋಣ.
1: ಕೆಲವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ನಿಮಗೆ ಯುವ ಪ್ರತಿಭೆಯೊಬ್ಬರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ವಿಶೇಷ ಏನು ನೀವೇ ಕೇಳ್ತೀರಂತೆ. ಇವರ ಹೆಸರಲ್ಲಿ ಒಂದು ನಕ್ಷತ್ರ ಇದೆ ನಮ್ಮ ಮಿಲ್ಕಿವೇನಲ್ಲಿ. ಇವರು ಭಾರತೀಯ ಯುವ ವಿಜ್ಞಾನಿಯಾಗಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದ್ದಾರೆ. ಅಮೆರಿಕದ ಪಿಟ್ಸ್ಬರ್ಗ್ನಲ್ಲಿ ಇವರಿಗೆ 4 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದ್ದಾವೆ. ಭಾರತದಲ್ಲಿ ಕೂಡ ಇವರಿಗೆ ಸುಮಾರು 20 ಹೆಚ್ಚು ಪ್ರಶಸ್ತಿಗಳು ಬಂದಿದ್ದಾವೆ. ದೇಶ ಹೊರದೇಶಗಳಲ್ಲಿ ಓಡಾಡ್ತಾನೆ ಇರ್ತೆ. ಆದರೆ ಇನ್ನು ದ್ವಿತೀಯ PUC ಓದ್ತಾ ಇದ್ದಾರೆ. ಚಿಕ್ಕ ವಯಸ್ಸು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿರುವ ಈ ಯುವ ಪ್ರತಿಭೆ ಯಾರಪ್ಪ PUC ವಿದ್ಯಾರ್ಥಿ ಅಂತೀರಾ? ಇಲ್ಲೇ ಕಣ್ರಿ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಚೀಣ್ಯ ಗ್ರಾಮ ಅಂತಿದೆ. ಚೀಣ್ಯ ಗ್ರಾಮದ ಅನಾರ್ಕಲಿ ಸಲೀಂ ಮತ್ತೆ ಡಾಕ್ಟರ್ ಪರ್ವಿನ್ ಸಲೀಂ ಇವರ ಪುತ್ರ. ಶ್ರೀರಂಗಪಟ್ಟಣದಲ್ಲಿ ಓದಿ ಮೈಸೂರು ದಾಟಿ ಮಂಗಳೂರಲ್ಲಿ ಇವಾಗ ಸೈಂಟ್ ಅಲೋಶಿಯಸ್ PU ಕಾಲೇಜಿನಲ್ಲಿ ದ್ವಿತೀಯ PUC ಓದ್ತಾ ಇದ್ದಾರೆ. ಚಿಕ್ಕ ಹಳ್ಳಿಯಿಂದ ಅಮೆರಿಕದವರೆಗೆ ಹಾರಿ ಭಾರತದ ಖ್ಯಾತಿಯನ್ನ ಎತ್ತಿ ಹಿಡಿದಂತಹ ಮೊಹಮ್ಮದ್ ಸುಹೇಲ್ CS ನಮ್ಮ ಜೊತೆಗಿದ್ದಾರೆ. ಮೊಹಮ್ಮದ್ ಸುಹೇಲ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು ಸರ್.
1: ಸುಹೇಲ್, ಬಹಳ ಖುಷಿಯಾಗುತ್ತೆ ಒಂದು ಚಿಕ್ಕ ಹಳ್ಳಿ ಚೀಣ್ಯದಿಂದ ಶ್ರೀರಂಗಪಟ್ಟಣಕ್ಕೆ ಬಂದು ಅಲ್ಲಿ ಪ್ರಾಥಮಿಕ ತರಗತಿಗಳನ್ನು ಓದಿ ನಂತರ ಇವಾಗ ಸೈಂಟ್ ಅಲೋಶಿಯಸ್ ಕಾಲೇಜಲ್ಲಿ ಓದ್ತಾ ಇದ್ದೀರಿ. ಮುಂದೆ ಪದವಿಗೆ ಅಮೆರಿಕದಲ್ಲೇ ಸೇರಿ ಪದವಿಯನ್ನು ತಗೊಳ್ಬೇಕು ಅನ್ನೋ ಆಸೆ ಕೂಡ ಇದೆ ಅಂತ ಹೇಳಿ ಕೇಳ್ಪಟ್ವಿ ನಿಮ್ಮ ತಂದೆ ತಾಯಿಗಳ ಮಾತಿನಲ್ಲಿ.
2: ಹೌದು ಸರ್.
1: ನಿಮ್ಮ ಪರಿಚಯ ನೀವೇ ಮಾಡ್ಕೊಳ್ಳಿ.
2: ನನ್ನ ಹೆಸರು ಮೊಹಮ್ಮದ್ ಸುಹೇಲ್ CS. ನಾನೀಗ 17 ವರ್ಷ. ನಾನೀಗ ಸೇಂಟ್ ಅಲೋಶಿಯಸ್ PU ಕಾಲೇಜ್ನಲ್ಲಿ ಸೆಕೆಂಡ್ PU ಅನ್ನು ಓದ್ತಾ ಇದ್ದೇನೆ. ನನ್ನ ರಿಸರ್ಚ್ ಬಂದು ಅಲ್ಟ್ರಾ ಲೋ ಕಾಸ್ಟ್ ಪ್ರೀ ಸಿಮ್ಟೊಮ್ಯಾಟಿಕ್ ಡಯಾಗ್ನೋಸ್ಟಿಕ್ ಟೂಲ್, ಪ್ರೋಟೀನ್ ಎನರ್ಜಿ ಅಪೌಷ್ಟಿಕತೆಯಲ್ಲಿ ನನ್ನ ಮೇನ್ ರಿಸರ್ಚ್ ಇರೋದು. ಮತ್ತೆ ಈ ರಿಸರ್ಚ್ನ ಒಟ್ಟಿಗೆ ನಾನು ಪೀಜೋಎಲೆಕ್ಟ್ರಿಕ್ ಸೆರಾಮಿಕ್ ಕ್ರಿಸ್ಟಲ್ಸ್, ಅಡ್ವಾನ್ಸ್ಡ್ ನ್ಯೂರಲ್ ಬಯಾಲಜಿ, ಕಂಪ್ಯೂಟೇಷನಲ್ ಸೈನ್ಸಸ್ ಇಂತ ಡಿಫ್ರೆಂಟ್ ಡೊಮೈನ್ಸ್ ಅಲ್ಲಿ ಸಹ ರಿಸರ್ಚ್ ಮಾಡ್ತಾ ಇದ್ದೇನೆ ಸರ್.
1: ನೀವು ಹುಟ್ಟಿ ಬೆಳೆದದ್ದೆಲ್ಲ ಕರ್ನಾಟಕದಲ್ಲೇನೆ?
2: ಹೌದು.
1: ಎಲ್ಲಿ?
2: ನನ್ನ ಹುಟ್ಟಾದದ್ದು ಮಂಗಳೂರಿನ ಉಳ್ಳಾಲದಲ್ಲಿ, ಮತ್ತೆ ನಾನು ಎಲ್ಲ ಬೆಳೆದದ್ದೆಲ್ಲ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ. ನನ್ನ ಪ್ರಾಥಮಿಕ ಶಿಕ್ಷಣ ಶ್ರೀರಂಗಪಟ್ಟಣದಲ್ಲಿ ಆದದ್ದು. ನಾನು ಮಂಗಳೂರಿಗೆ ನನ್ನ ದ್ವಿತೀಯ PUC ಮಾಡಲು ಮಂಗಳೂರಿಗೆ ಮಾತ್ರ ಹೋದದ್ದು.
1: ಯಾಕೆ ಮಂಗಳೂರಿಗೆ ಹೋದದ್ದು?
2: ಮಂಗಳೂರಿಗೆ ಹೋಗಲು ಒಂದು ಪ್ರೈಮರಿ ರೀಸನ್ ಏನಂದ್ರೆ ಅಲ್ಲಿಯ ರಿಸೋರ್ಸಸ್. ಯಾಕಂದ್ರೆ ನನ್ನ ಮೇನ್ ಫೋಕಸ್ ಇದ್ದದ್ದು ಆಗ ರಿಸರ್ಚ್. ಅದು ಲಾಸ್ಟ್ ಇಯರ್ 2017 ಅಲ್ಲಿ ನನಗೆ ಟ್ರಾವೆಲ್ ಮಾಡಲಿಕ್ಕೆ ಪಕ್ಕದಲ್ಲಿ ಏರ್ಪೋರ್ಟ್ ಬೇಕಾಗಿತ್ತು, ಮತ್ತೆ ರಿಸರ್ಚ್ ಸೆಂಟರ್ಸ್ ಹತ್ತಿರದಲ್ಲಿ ಇರಬೇಕಾಯಿತು. ಸೊ ರಿಸೋರ್ಸ್ ಕಾರಣಕ್ಕಾಗಿ ನನ್ನ ಶ್ರೀರಂಗಪಟ್ಟಣದಿಂದ ನಾನು ಮಂಗಳೂರಿಗೆ ಹೋಗಬೇಕಾಯಿತು.
1: ಆದರೆ ಮುಖ್ಯವಾದ ಕಾರಣ ನಿಮ್ಮ ತಾಯಿಯವರು ಉಳ್ಳಾಲದವರು, ಅದು ಮಂಗಳೂರಿಗೆ ಹತ್ತಿರದಲ್ಲೇ ಇದೆ. ತಾಯಿ ಮನೆ ಮತ್ತು ಹುಟ್ಟೂರು ಎರಡು ಒಂದೇ ಅನ್ನೋ ಕಾರಣನೂ ಇದೆ ಅಲ್ವಾ?
2: ಹೌದು ಸರ್.
1: ಖುಷಿ ಆಗುತ್ತೆ,
2: ತುಂಬಾ ಖುಷಿ ಆಗುತ್ತೆ ಮಂಗಳೂರಿನಲ್ಲಿ.
1: ಓಕೆ, ಅಮ್ಮನ ಬಗ್ಗೆ ಹೇಳ್ತೀರಾ?
2: ಅಮ್ಮ ಡಾಕ್ಟರ್ ಪರ್ವಿನ್ ಸಲೀಂ ರವರು, ಕನ್ನಡ ಟೀಚರ್ ಆಗಿದ್ದಾರೆ. ಪಾಂಡುಪುರ ತಾಲೂಕಿನ ಸಂಡಮ್ಮ ಬಡಾವಣೆಯ ಪ್ರೌಢಶಾಲೆಯಲ್ಲಿ ಕನ್ನಡ ಟೀಚರ್ ಆಗಿದ್ದಾರೆ. ಅವರಿಗೆ ಲಾಸ್ಟ್ ಸೆಪ್ಟೆಂಬರ್ 5 ಅಲ್ಲಿ ಸ್ಟೇಟ್ ಬೆಸ್ಟ್ ಟೀಚರ್ ಅವಾರ್ಡ್ಸ್ ಬಂದಿದೆ. ರಿಸರ್ಚ್ ಸ್ಟಾರ್ಟ್ ಮಾಡಿದ್ದು ನಾನು 7ನೇ ತರಗತಿಯಲ್ಲಿದ್ದಾಗ. ಸೊ ಅಲ್ಲಿಂದ ಇಲ್ಲಿವರೆಗೆ ಸಹ ನನ್ನ ಅಮ್ಮ ಒಂದು ಸ್ಫೂರ್ತಿ ಆಗಿದ್ದಾರೆ. ಅವರೇ ನನ್ನ ಮೆಂಟರ್, ನನ್ನ ಗೈಡ್, ನನ್ನ ಒಂದು ಬ್ಯಾಕ್ ಬೋನ್ ಇನ್ಫ್ರಾಸ್ಟ್ರಕ್ಚರ್ ಅವರೇ ಆಗಿದ್ದಾರೆ.
1: ಅಮ್ಮನ ಸಬ್ಜೆಕ್ಟ್ ಆಫ್ ಟೀಚಿಂಗ್ ಯಾವುದು?
2: ಅಮ್ಮನ ಸಬ್ಜೆಕ್ಟ್ ಆಫ್ ಟೀಚಿಂಗ್ ಕನ್ನಡ.
1: ಕನ್ನಡ ನಿಮಗೆ ಸಲೀಸಾಗಿ ಒಲಿದಿದೆ?
2: ಹಾ, ಕನ್ನಡ ಕಾನ್ವರ್ಸೇಷನ್ ರೈಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ.
1: ಪ್ರಾಥಮಿಕ ತರಗತಿಗಳನ್ನು ಎಲ್ಲಿ ಮುಗಿಸಿದ್ರಿ?
2: ನನ್ನ ಪ್ರಾಥಮಿಕ ತರಗತಿಯನ್ನು ನಾನು ಶ್ರೀರಂಗಪಟ್ಟಣದ ಕ್ರಿಸ್ ಪಬ್ಲಿಕ್ ಶಾಲೆಯಲ್ಲಿ ಓದಿದ್ದು. ಪ್ರೌಢಶಾಲೆಯನ್ನು ನಾನು ನ್ಯೂ ಆಕ್ಸ್ಫರ್ಡ್ ಪಬ್ಲಿಕ್ ಶಾಲೆ ಮತ್ತು ಸರ್ವಜ್ಞ ಪ್ರೌಢಶಾಲೆಯಲ್ಲಿ ಪೂರೈಸಿದ್ದೆ. ಫಸ್ಟ್ PUC ಅನ್ನು ಶ್ರೀರಂಗಪಟ್ಟಣದ ಪರಿವರ್ತನಾ ಕಾಲೇಜಲ್ಲಿ ಪೂರೈಸಿದೆ.
1: ಅಲ್ಲಿ ಮಾಡುತ್ತಾ ಇರುವಾಗಲೇ ನಿಮಗೆ ಆಫರ್ ಆಯ್ತಾ ಇದು ರಿಸರ್ಚ್?
2: ನನ್ನ ರಿಸರ್ಚ್ ನಾನು ಸ್ಟಾರ್ಟ್ ಮಾಡಿದ್ದು 7th standard ಇಂದ. ನನ್ನ ಫಸ್ಟ್ ಒಂದು ವೇದಿಕೆ ದೊರಕಿದ್ದು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಇಂದ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಬಂದ ಒಂದು ಆಪರ್ಚುನಿಟೀಸ್ ಅನ್ನು ನಾನು ತೆಗೆದು ಮತ್ತೆ ಅಲ್ಲಿಂದ ನಾನು ಬೇರೆ ಬೇರೆ ಕಾಂಪಿಟೇಷನ್ಗೆ ಹೋಗಿ ಇದುವರೆಗೆ ನಾನು ಒಂದು ಒಟ್ಟಾರೆ ಒಂದು 25 national conferences, 2 international conferences, ಒಟ್ಟಾರೆ ಒಂದು 120 ಹೆಚ್ಚು ಅವಾರ್ಡ್ ಬಂದಿದೆ ಸರ್.
1: ಕಂಗ್ರಾಚ್ಯುಲೇಷನ್.
2: ಥ್ಯಾಂಕ್ ಯು.
1: 20 ಹೆಚ್ಚು ಅವಾರ್ಡ್, ಇನ್ನು 12ನೇ class ಈಗ.
2: ಹೌದು,
1: ಯಾರು ಕೂಡ ಹೆಮ್ಮೆ ಪಡಬೇಕಾದಂತದ್ದು. ಅಪ್ಪನ ಬಗ್ಗೆ ಹೇಳಿ.
2: ಅಪ್ಪ ಮಂಡ್ಯ ಜಿಲ್ಲೆಯ ನಾಗಮಂಗ ತಾಲೂಕಿನ ಚಿನ್ನದಿಂದ ಬಂದಿದ್ದಾರೆ. ಅಪ್ಪ KRS ನಲ್ಲಿ ಸೀನಿಯರ್ ಹೆಲ್ತ್ ಎಕ್ಸ್ಪರ್ಟರ್ ಆಗಿದ್ದಾರೆ. ಜೊತೆಗೆ ಅವರು ರೈಟರ್ ಸಹ ಹೌದು, ಮತ್ತೆ ಒಳ್ಳೆ ಆಂಕರ್ ಸಹ ಹೌದು. ನನ್ನ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಅಪ್ಪ ನನಗೆ ಕವನ ಬರೆಯಲಿಕ್ಕೆ ಯಾವಾಗಲೂ ಸ್ಫೂರ್ತಿ ಕೊಡ್ತಾ ಇದ್ರು. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ತುಂಬಾ ಕವನಗಳು ಬರೆದಿದ್ದೆ, ಅದು ಪೇಪರಲ್ಲಿ ಸಹ ಪಬ್ಲಿಷ್ ಆಗಿತ್ತು. ಮತ್ತೆ ನಾ ಕವನ ಡೊಮೇನ್ ಅಲ್ಲಿ ಮತ್ತೆ ಬೆಳೆಯಲಿಲ್ಲ ಸರ್.
1: ನೀವು 3 ಜನವೋ ಇನ್ನು ಯಾರು ಇದ್ದಾರೆ ಮನೆಯಲ್ಲಿ?
2: ನನಗೆ ತಂಗಿ ಇದ್ದಾಳೆ, ಅವಳೀಗ 4th standard ಓದ್ತಾ ಇದ್ದಾಳೆ.
1: ಹೆಸರು?
2: ಶಬ್ನಮ್.
1: ಅವಳು ನಿಮ್ಮ ಹಾಗೇನೆ ಬಹಳ ಚೂಯಿಂದ ತೊಡಗಿಸ್ಕೋತಾಳ?
2: ನಾನು ನೋಡಿದಾಗೆ ನನ್ನ ತಂಗಿ ಯಾವಾಗಲೂ ಆರ್ಟ್, ಡಾನ್ಸ್ ಅದರಲ್ಲಿ ತುಂಬಾ ಚೂಟಿ ಆಗಿದ್ದಾಳೆ. ನನಗಿಂತ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ ಆಕ್ಚುಲಿ.
1: ಡ್ರಾಯಿಂಗು, ಆರ್ಟ್, ಅವಳ ಡೊಮೈನ್
2: ಡೊಮೈನ್
1: ಸೈನ್ಸ್ ರಿಸರ್ಚ್ ನಿಮ್ಮ ಡೊಮೈನ್
2: ಸೈನ್ಸ್ ಡೊಮೈನ್ ಪ್ರೋಗ್ರಾಮಿಂಗ್ ಸರ್
1: ಅಪ್ಪ ಅಮ್ಮಂದು ಲಿಟ್ರೇಚರ್ ಡೊಮೈನ್ ಕನ್ನಡ ಅಲ್ವಾ ಒಂಥರ ವಿಶೇಷವಾದ ಕುಟುಂಬ ಖುಷಿ ಆಗುತ್ತೆ ಈಗ ನಿಮ್ಮ ರಿಸರ್ಚಿನ ಬಗ್ಗೆ ಬರೋದಾದ್ರೆ ನೀವು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಆಯೋಜಿಸತಕ್ಕಂತಹ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮುಂದೆ ಮುಂದೆ ಅಲ್ಲಿ ರಿಸರ್ಚ್ ಪೇಪರ್ ಗಳನ್ನ ಪ್ರೆಸೆಂಟ್ ಮಾಡಿದ್ರಿ
2: ಹೌದು
1: ಯಾವುದು ನಿಮಗೆ ತುಂಬಾ ನೆನಪಲ್ಲಿ ಉಳಿತಕ್ಕಂತಹ ಪೇಪರ್ ಆಗಿತ್ತು
2: ಅದು ನನ್ನ ಲಾಸ್ಟ್ ಇಯರ್ ಪೇಪರ್ ಮಕ್ಕಳಲ್ಲಿ ಬರುವ ಅಪೌಷ್ಟಿಕತೆಯನ್ನು ಒಂದು 5 ವರ್ಷದ ಹಿಂದೆ ಕಂಡುಹಿಡಿಯುವಂತಹ ಒಂದು ಟೆಕ್ನಾಲಜಿಯನ್ನು ನನ್ನ ಫ್ರೆಂಡ್ ಸ್ವಸ್ತಿಕ್ ಪದ್ಮ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಓದ್ತಾ ಇದ್ದಾನೆ ಅವನೊಟ್ಟಿಗೆ ಸರಿ ನಾವು ಡೆವಲಪ್ ಮಾಡಿದ್ದು ಅದು ಟೋಟಲ್ 1.5 ಇಯರ್ಸ್ ರಿಸರ್ಚ್ ವರ್ಕ್ ಈಗಲೂ ಸಹ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಸೊ ನೆಕ್ಸ್ಟ್ ಮಂತ್ ನಾನು ಅದಕ್ಕೆ ಪೇಟೆಂಟ್ಸ್ ತೆಗಿತಾ ಇದ್ದಾನೆ ಸೊ ಏನಂದ್ರೆ ಇಡೀ ಗ್ಲೋಬಲ್ಲಿ ಅರೌಂಡ್ 23% ಅಷ್ಟು ಚಿಲ್ಡ್ರನ್ ದಿನ ಪಾಪ್ಯುಲೇಷನ್ ಇದೆ ಯೂಶಲಿ ಮಾಲ್ನರಿಸ್ಟ್ ಆಗಿದೆ ಆದ್ರೆ WHO ಸ್ಟ್ಯಾಂಡರ್ಡ್ ಡಯಾಗ್ನೋಸ್ಟಿಕ್ ಮೆಥಡ್ ಏನ್ ಪ್ರಿಸ್ಕ್ರೈಬ್ ಮಾಡೋದು ಅದು ಬ್ಲಡ್ ಟೆಸ್ಟ್ ಅದೇ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇರೋದು ಆದ್ರೆ ಒಂದು ಒಂದು ದೊಡ್ಡ ಪ್ರದೇಶದಲ್ಲಿ ಟೆಸ್ಟ್ ಮಾಡ್ಬೇಕಂದ್ರೆ ಇಟ್ ಇಸ್ ಪ್ರಿಟಿ ಇನ್ಫೀಸಿಬಲ್ ಲಾಟ್ ಆಫ್ ಬಯೋಮೆಡಿಕಲ್ ವೇಸ್ಟ್ ಬೇಕು ತುಂಬಾ ಪ್ರೊಫೆಷನಲ್ಸ್ ಬೇಕು ಸೊ ನಾನು ಮತ್ತೆ ನನ್ನ ಸಹಪಾಠಿ ಲೈಕ್ ವಾಟ್ ವಿ ವರ್ ಥಿಂಕಿಂಗ್ ಇಸ್ ಅಬೌಟ್ ಹೌ ವಿ ಕ್ಯಾನ್ ಆಕ್ಚುಲಿ ಟ್ಯಾಕಲ್ ದಿಸ್ ವಿತೌಟ್

0: ಡ್ರಾಯಿಂಗ್ ಬ್ಲಡ್ ಫ್ರಮ್ ದ ಚಿಲ್ಡ್ರನ್ ನಾನ್ ಇನ್ವೇಸಿವ್ ಆಗಿ. ಸೊ ನಾವು ಹೇಗೆ ಡೆವಲಪ್ ಮಾಡಿದಂದ್ರೆ, ಒಂದು ಪೇಪರ್ ಸ್ಟ್ರಿಪ್ ಅಲ್ಲಿ ನಿಮ್ಮ ಒಂದು ಸಲೈವವನ್ನು ರಿಯಾಕ್ಟ್ ಮಾಡಿದ್ರೆ ನೀವು ಮಾಲ್ನರಿಸ್ಟ್ ಆಗಿದ್ದೀರಾ ಇಲ್ವಾ ಅಂತ ಪ್ರೆಡಿಕ್ಟ್ ಮಾಡಬಹುದು.
1: ಆ ಪೇಪರ್ ಸ್ಟ್ರಿಪ್ ಆರ್ಡಿನರಿ ಸ್ಟ್ರಿಪ್ ಸ್ಪೆಷಲೈಸ್ಡ್ ಸ್ಟ್ರಿಪ್
0: ಅದು
1: ಆರ್ಡಿನರಿ ಟೆಸ್ಟ್ ಸ್ಟ್ರಿಪ್
0: ಅದು ಆರ್ಡಿನರಿ ಪೇಪರ್ ಅನ್ನು ನಾವು ನಮ್ಮ ಕೆಮಿಕಲ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ನಾವು ಅದು ಸಪ್ಲೈ ಮಾಡ್ತಕ್ಕಂಥದ್ದು.
1: ಏನ್ ಕೆಮಿಕಲ್ ಬಳಸ್ತೀರಿ?
0: ನಾವು ಆಕ್ಚುಲಿ ಒಂದು ಬೇಸಿಕ್ ರಿಯಾಕ್ಷನ್ ಅನ್ನು ಯೂಸ್ ಮಾಡಿಕೊಂಡು ಇದನ್ನು ಡೆವಲಪ್ ಮಾಡಿಕೊಂಡಿರೋದು. ಸೊ ನಮ್ಮ ಸಲೈವದಲ್ಲಿ ಸಲೈವರಿ ಅಮೈಲೇಸ್ ಎಂಬ ಒಂದು ಎನ್ಝೈಮ್ ಇದೆ. ಈ ಎನ್ಝೈಮ್ ಕಾರ್ಬೋಹೈಡ್ರೇಟ್ಸ್ ಆರ್ ಪಾಲಿಗೋಸ್ಯಾಕರೈಡ್ಸ್ ಅನ್ನು ಮೋನೋಸ್ಯಾಕರೈಡ್ಸ್ ಆಗಿ ಕನ್ವರ್ಟ್ ಮಾಡ್ತದೆ.
1: ಸರಿ.
0: ಸೊ ನಮ್ಮ ಪೇಯಲ್ಲಿರುವ ಸಬ್ಸ್ಟ್ರೇಟ್ ಏನಿದೆ ಅದು ಅಮೈಲೋಸ್ ಆಗಿದೆ. ಅಮೈಲೋಸ್ ಪ್ಲಸ್ ಅಯೋಡಿನ್ ಒಂದು ಕಲರೋಮೆಟ್ರಿಕ್ ರಿಯಾಕ್ಷನ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ನೆಕ್ಸ್ಟ್ ನಾವು ಗೂಗಲ್ ML ಅಂತ ಒಂದು ಗೂಗಲ್ ಇದು ಒಂದು ಸಾಫ್ಟ್ವೇರ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಮೆಷಿನ್ ಲರ್ನಿಂಗ್ ಆಪ್ ಡೆವಲಪ್ ಮಾಡಿಕೊಂಡಿದ್ದೇವೆ. ಸೊ ಯಾವಾಗ ಪೇಪರ್ ಮೇಲೆ ಸಲೈವನ್ನು ರಿಯಾಕ್ಟ್ ಮಾಡ್ತೇವೆ ಒಂದು ಕಲರ್ ಚೇಂಜ್ ಪ್ರೊಡ್ಯೂಸ್ ಆಗ್ತದೆ. ಆ ಕಲರ್ ಚೇಂಜ್ ಅನ್ನು ಮೊಬೈಲ್ ಮೂಲಕ ಸ್ಕ್ಯಾನ್ ಮಾಡಿದ್ರೆ ಆ ಮನುಷ್ಯನ ರಕ್ತದಲ್ಲಿ ಎಷ್ಟು ಪ್ರೋಟೀನ್ ಇದೆ, ಅವರಿಗೆ ಮಾಲ್ನರಿಶ್ಮೆಂಟ್ ಇದೆಯಾ, ಮುಂದೆ ಅವರು ಯಾವ ತರ ಡಯಟ್ ಅನ್ನು ತಗೊಳ್ಬಹುದು, ಎಷ್ಟು ದಿನ ಈ ಡಯಟ್ ಅಲ್ಲಿ ಇದ್ರೆ ಎಷ್ಟು ದಿನದ ಒಳಗೆ ಅವ್ರು ಕ್ಯೂರ್ ಆಗಬಹುದು. ಸೊ ಈ ತರ ಪ್ರೆಡಿಕ್ಷನ್ ಬೇಸ್ಡ್ ಮಾಡೆಲ್ ಅನ್ನು ನಾವು ಡೆವಲಪ್ ಮಾಡಿದ್ದೆ ಸರ್.
1: ಸೊ ಆಪ್ ಕೂಡ ಡೆವಲಪ್ ಆಗಿದೆ?
0: ಹೌದು.
1: ನಿಮ್ಮ ಟೆಸ್ಟ್ ಪೇಪರ್ ಕೂಡ ರೆಡಿ ಇದೆ ಇವಾಗ?
0: ಹೌದು ಸರ್.
1: ಇದು ಸಾಮಾನ್ಯ ಮಕ್ಕಳ ಮೇಲೆ ಪ್ರಯೋಗನೂ ಮಾಡಿದ್ದೀರಿ?
0: ಹೌದು.
1: ಎಲ್ಲೆಲ್ಲಿ ಮಾಡಿದ್ದೀರಿ?
0: ಆಕ್ಚುಲಿ ಕ್ಲಿನಿಕಲ್ ಟೆಸ್ಟ್ ಆದದ್ದು ಎನ್ಪಿಐ ಯೂನಿವರ್ಸಿಟಿಯಲ್ಲಿ. ಅಲ್ಲಿಯ ಬಯೋಎಥಿಕಲ್ ಕ್ಲಿಯರೆನ್ಸ್ ಅನ್ನು ತೆಗೆದುಕೊಂಡು ನಾವೊಂದು 200 ಪಾರ್ಟಿಸಿಪೆಂಟ್ಸ್ ಅನ್ನು ರೆಕ್ರೂಟ್ ಮಾಡಿದ್ವಿ. ಸೊ ಅವರಲ್ಲಿ ಒಂದು 50 ಪಾರ್ಟಿಸಿಪೆಂಟ್ಸ್ ಪ್ರೋಟೀನ್ ಎಜಿ ಮ್ಯಾಲ್ ನ್ಯೂಟ್ರಿಷನ್ ಇಂದ ಸಫರ್ ಮಾಡಿದ್ರು. 50 ಹೆಲ್ತಿ, 50 PM1, ಆ ತರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಅವರ ಬ್ಲಡ್ ಮತ್ತೆ ಸಲೈವವನ್ನು ಕಲೆಕ್ಟ್ ಮಾಡಿ ಅದರಲ್ಲಿ ನಾವು ಟೆಸ್ಟ್ ಅನ್ನು ಮಾಡಿದ್ದು.
1: ಕ್ರಾಸ್ ಟೆಸ್ಟ್ ಟೆಸ್ಟ್ ಆಗಿದೆ, ಪೇಪರ್ ಟೆಸ್ಟ್ ಆಗಿದೆ.
0: ಹೌದು ಸರ್.
1: ಸೊ ನಮ್ಮ ರಿಸಲ್ಟ್ಸ್ ಕೋಆರ್ಡಿನೇಟ್ ಆಯ್ತಾ? ಅಥವಾ
0: ಅಕ್ಯುರಸಿ ನಮ್ದು 96% ಇದೆ ಸರ್.
1: ಕಂಗ್ರಾಚುಲೇಷನ್. ಯಾಕಂದ್ರೆ ನೀವು ಬ್ಲಡ್ ಟೆಸ್ಟ್ ಪ್ರತಿಯೊಂದು ಮೈನ್ಯೂಟ್ ಡಯಾಗ್ನೋಸಿಸ್ ಮಾಡ್ತಾ ಹೋಗ್ತಾ ಇದ್ರೆ ಖರ್ಚು ಜಾಸ್ತಿ.
0: ಹೌದು.
1: ಜೊತೆಗೆ ಅವರಿಗೂ ಹಿಂಸೆ.
0: ಹೌದು.
1: ಬ್ಲಡ್ ಡ್ರಾ ಎಲ್ಲ ಮಾಡ್ಬೇಕು, ಸಲೈವ ಅಂತ ಉಗುಳಿದ್ರು ಕೂಡ ಬರುವಂತ ಒಂದು.
0: ಹೌದು.
1: ಸೊ ಅಲ್ಲಿಂದ ನಿಮಗೆ ರಿಸಲ್ಟ್ 96% ಅಕ್ಯುರಸಿ ಸಿಕ್ಕಿದೆ ಅಂದ್ರೆ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್.
0: ಮತ್ತೆ ಅದಕ್ಕಿಂತ ಗ್ರೇಟ್ ಅಚೀವ್ಮೆಂಟ್ ನಾವು ಕಾಸ್ಟ್ ಕಟ್ಟಿಂಗ್ ಅಲ್ಲಿ ಮಾಡಿರೋದು. ಸ್ಟ್ಯಾಂಡರ್ಡ್ ಟೆಸ್ಟ್ 1000 rupees, 3 hours ಬೇಕು.
1: ಸರಿ.
0: ನಮ್ಮ ಟೆಸ್ಟ್ ಅಲ್ಲಿ 1 rupee ಪರ್ ಟೆಸ್ಟ್, 1 minute.
1: ವೆರಿ ಗುಡ್. ಈ ಕಾನ್ಸೆಪ್ಟ್ ಹೇಗೆ ಹೊಳಿತು?
0: ಹೇಗೆ ಹೊಳಿತು ಅನ್ನೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಲಾಸ್ಟ್ ಇಯರ್ ನಾನು ಆಕ್ಚುಲಿ ಮಂಗಳೂರಿಗೆ ಹೋಗಿದ್ದು, 2017 ಅಲ್ಲಿ ಹೋದದ್ದು. ಸೊ ಅಲ್ಲಿ ಏನಾಯ್ತು, ಸ್ಟ್ಯಾನ್ಫರ್ಡ್ ಅಲ್ಲಿ ಒಂದು ಸೈಂಟಿಸ್ಟ್ ಇದ್ದಾರೆ, ಡಾಕ್ಟರ್ ಮನುಪ್ರಕಾಶ್. ಸೊ ಡಾಕ್ಟರ್ ಮನುಪ್ರಕಾಶ್ ಏನ್ ಮಾಡಿದ ಅಂದ್ರೆ ಪೇಪರ್ ಮೈಕ್ರೋಸ್ಕೋಪ್. ಸೊ ಆ ಮೈಕ್ರೋಸ್ಕೋಪ್ ಅಲ್ಲಿ ನೀವು ಆನ್ ಸೈಟ್ ಮಲೇರಿಯಾ, ಡೆಂಗು ಆ ತರ ಬ್ಲಡ್ ಟೆಸ್ಟ್ ಅನ್ನು ಜಸ್ಟ್ ಪೇಪರ್ ಮೂಲಕ ಮಾಡಬಹುದು.
1: ಫೋಲ್ಡ್ ಸ್ಕೋಪ್. ಅದು
0: ಫೋಲ್ಡ್ ಸ್ಕೋಪ್
1: ಅದು ಬಂದಿದೆ ಈಗ ನಮ್ಮ ನಮ್ಮ ಮೈಲಲ್ಲೂ ಕೂಡ. ಈಗ ಪ್ರಾಯೋಗಿಕವಾಗಿ ಅಲ್ಲಲ್ಲಿ ಡೆಮಾನ್ಸ್ಟ್ರೇಷನ್ಸ್ ಕೊಡ್ತಾ ಇದ್ದಾರೆ. ಕೊಳ್ಳೇಗಾಲ ಶರ್ಮಾ ಅದನ್ನು ಹೆಚ್ಚು ಪ್ರಚುರ ಪಡಿಸ್ತಾ
0: ಇದ್ದಾರೆ.
1: ಡಾಕ್ಟರ್ ಮನುಪ್ರಕಾಶ್ದು ಅದು ಪೇಟೆಂಟ್ ಆಗಿದೆ.
0: ಹೌದು. ಸೊ ಅವಾಗ ಟಾಕ್ ನಾನು ನೋಡ್ತಾ ಇದ್ದೆ. ನಾನು ಆಕ್ಚುಲಿ ಇಟ್ ವಾಸ್ ಪ್ರಿಟಿ ಲೌಸಿ ಈವ್ನಿಂಗ್. ನಾನು ತುಂಬಾ ಲೈಕ್ ಕ್ಲಾಸ್ ಹೋಗಿ ಬಂದು ಸುಮ್ಮನೆ ಒಂದು ಟೆಕ್ ಟಾಕ್ ಯೂಶ್ವಲಿ ಸ್ಟ್ರೀಮ್ ಮಾಡ್ತಾ ಇರ್ಬೇಕಾದ್ರೆ. ಸೊ ಆಗ ಮನುಪ್ರಕಾಶ್ ಲಾಸ್ಟ್ ಅಲ್ಲಿ ಹೇಗೆ ಹೇಳಿದಂದ್ರೆ, ದ ಫ್ಯೂಚರ್ ಆಫ್ ಡಯಾಗ್ನೋಸ್ಟಿಕ್ ಇಸ್ ನಾಟ್ ಥ್ರೂ ಯುನೋ ಎ ಮೆಡಿಕಲ್ ಇನ್ಸ್ಟ್ರೂಮೆಂಟ್, ಇಟ್ಸ್ ಗನ್ ಬಿ ಪೇಪರ್ ದಟ್ಸ್ ಗನ್ ಮೇಕ್ ಬ್ರೇಕ್ ಥ್ರೂ.
1: ಎಕ್ಸಲೆಂಟ್.
0: ಸೊ ಆ ಒಂದು ಇನ್ ಸೆಂಟೆನ್ಸ್ ಇತ್ತು, ದಟ್ ಇಸ್ ವಾಟ್ ದಟ್ ಪ್ರೊವೋಕ್ಡ್ ಬೋತ್ ಆಫ್ ಅಸ್ ಟು ಪುಟ್ ಸಮಥಿಂಗ್ ಇನ್ ಪೇಪರ್ ಅಂಡ್ ಸಮಥಿಂಗ್ ನಾನ್ ಇನ್ವೇಸಿವ್ ಅಂಡ್ ಸಮಥಿಂಗ್ ದಟ್ಸ್ ಕನ್ ರೀಚ್ ಮ್ಯಾಸಿವ್ ಅಮೌಂಟ್ ಆಫ್ ಪೀಪಲ್.
1: ಸೊ ಅಲ್ಲಿಂದ ನೀವು ಐಡಿಯಾನ ಮುಂದುವರ್ಸ್ಕೊಂಡು ಹೋದ್ರಿ.
0: ಹೌದು.
1: ಆಮೇಲೆ ನಿಮ್ಮದೇ ಕೆಮಿಕಲ್ ಬ್ಯಾಲೆನ್ಸ್ ಅನ್ನು ಮಾಡಿಕೊಂಡು ಪೇಪರ್ ಅಲ್ಲಿ ಅಪ್ಲೈ ಮಾಡಿ ಅದರ ಮೇಲೆ ಎಂಜಿಲು ಅಥವಾ ಸಲೈವವನ್ನು ಹಾಕಿ ಅದರಲ್ಲಿ ಟೆಸ್ಟ್ ಅನ್ನು ಪ್ರೂವ್ ಮಾಡಿದ್ರಿ. ಎನೋಪ ಯೂನಿವರ್ಸಿಟಿ, ಅದು ಮೆಡಿಕಲ್ ಕಾಲೇಜ್ ಅಂಡ್ ಯೂನಿವರ್ಸಿಟಿ, ತುಂಬಾ ದೊಡ್ಡ ಪ್ರಮಾಣದಲ್ಲಿ ರಿಸರ್ಚ್ ಅನ್ನು ಮಾಡ್ತಕ್ಕಂಥದ್ದು, ವೆಲ್ ಎಕ್ವಿಪ್ಡ್ ಯೂನಿವರ್ಸಿಟಿ. ಅದಕ್ಕೆ ಹೆಂಗ್ ಕಾಂಟ್ಯಾಕ್ಟ್ ಬಂತು?
0: ಅದಕ್ಕೆ ಕಾಂಟ್ಯಾಕ್ಟ್ ಬಂತು ಅಂದ್ರೆ, ಸ್ವಸ್ತಿಕಿನ ಅಮ್ಮ ಏನಿದ್ದಾರೆ ಅವರ ತಂಗಿ ಎನಪಯ ರಿಸರ್ಚ್ ಯೂನಿವರ್ಸಿಟಿಯ ಡೈರೆಕ್ಟರ್ನ ಕ್ಲಾಸ್ಮೇಟ್ಸ್ ಆಗಿದ್ರು. ಸೊ ಅವರ ಮೂಲಕ ನಾವು ಆಕ್ಚುಲಿ ಎನಪಯ ರಿಸರ್ಚ್ ಸೆಂಟರ್ಗೆ ಕಾಂಟ್ಯಾಕ್ಟ್ ಆಯಿತು. ಸೊ ಎನಪಯ ರಿಸರ್ಚ್ ಸೆಂಟರ್ ಜೊತೆಗೆ ಇನ್ನು 2 ಇನ್ಸ್ಟಿಟ್ಯೂಷನ್ ತುಂಬ ಮಾಡಿದೆ. ಒಂದು ಕನಚರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಯಾಕೆಂದ್ರೆ ನಾವು 200 ರೆಕ್ರೂಟ್ಮೆಂಟ್ ಮಾಡಿದಾಗ ಅಷ್ಟು ಜನಕ್ಕೆ ಬ್ಲಡ್ ಟೆಸ್ಟ್ ಎಲ್ಲ ಹೆಲ್ಪ್ ಮಾಡಿದ್ದು ಕನಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿಯ ಡಾಕ್ಟರ್ ರೋಹನ್ ಮೋನಿಸ್ ಮತ್ತೆ ಎನಪಯ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಸಿಂಧುಪ್ರಿಯ ಮತ್ತೆ ಜೊತೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಎಜುಕೇಶನ್ ರಿಸರ್ಚ್ ಪುಣೆ ಸಹ ತುಂಬಾ ಹೆಲ್ಪ್ ಮಾಡಿದೆ. ಸೊ ಅಲ್ಲಿಯ ಕೆಮಿಸ್ಟ್ರಿ ಹೆಚ್ಚುವರಿ ಡಾಕ್ಟರ್ ಶ್ರೀನಿವಾಸ್ ಹೋತಾ ಅವರು ಸಹ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪ್ರಾಜೆಕ್ಟ್ಗೆ.
1: ಇದು ಅಲ್ಲಿ ಹೋದ ಮೇಲೆ ನಿಮ್ಗೆ ಹೊಳಿತು ಅಂತ ಅಂದ್ರಿ, ಇದು ಬಯಾಲಜಿ ರಿಲೇಟೆಡ್, ಜೊತೆಗೆ ಹೆಲ್ತ್ ರಿಲೇಟೆಡ್. ಅಪ್ಪ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದಾರೆ.
0: ಹೌದು.
1: ಏನಾದ್ರು ಕನೆಕ್ಷನ್ ಇದೆಯಾ?
0: ಅಪ್ಪ ಮಸ್ಕಿಟೋ ಬಾಂಡ್ ಡಿಸೀಸ್ ಅಲ್ಲಿ ಕೆಲಸ ಮಾಡುದು. ಇದು ಟೋಟಲ್ ಡಿಫ್ರೆಂಟ್ ಡೊಮೈನ್ ಆಫ್ ಹೆಲ್ತ್. ಸೊ ಇದಕ್ಕೆ ಇನ್ನು ಕನೆಕ್ಷನ್ ಇರಲಿಲ್ಲ.
1: ಆ ಫೀಲ್ಡ್.
0: ಹೌದು. ಆದ್ರೆ ಈ ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ನಾವು ಅಟ್ಲೀಸ್ಟ್ 150 times ಫೇಲ್ಯೂರ್ ಅನ್ನು ನೋಡ್ಕೊಂಡಿದ್ದೇವೆ. ನಾವು ಹೇಗೆ ಸ್ಟಾರ್ಟ್ ಮಾಡಿದ್ರೆ, ಸ್ಟಾರ್ಟಿಂಗ್ ನಾವು ನಾನ್ ಇನ್ವೇಸಿವ್ ಬಯೋಮಾರ್ಕರ್ ಅಂದ್ರೆ ಸ್ವೆಟ್ ಆಗ್ಬಹುದು ಅಥವಾ ಒಂದು ಸಲೈವ ಆಗ್ಬಹುದು ಅಥವಾ ಹೇರ್ ಆಗ್ಬಹುದು, ಹೀಗೆ ನಾವು ಡಿಫ್ರೆಂಟ್ ಬಯೋಮಾರ್ಕರ್ಸ್ ಅಂತ ನೋಡ್ತಾ ಇದ್ವಿ. ಆದ್ರೆ ನಾವು ತುಂಬಾ ಟೆಸ್ಟ್ ಮಾಡ್ತಾ ಇದ್ವಿ, ಆದ್ರೆ ನಮ್ಗೆ ಯಾವ್ದ್ರಲ್ಲೂ ಸಹ ಒಂದು ಸಕ್ಸಸ್ಫುಲ್ ರಿಸಲ್ಟ್ ಸಿಗ್ಲಿಲ್ಲ.

0: ಸ್ಟಾರ್ಟಿಂಗ್. ಮತ್ತೆ ಏನಾಯ್ತು, ಆಕ್ಚುಲಿ ನಾನು ಕ್ಲಾಸ್ 11 ಬಯಾಲಜಿ ಟೆಕ್ಸ್ಟ್ ಬುಕ್ ಓದ್ತಾ ಇದ್ದೆ. ಸೊ ಆಗ ಜಸ್ಟ್ ರಿವಿಷನ್ ಬ್ಯಾಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಫಸ್ಟ್ ಲೆಸನ್ ಅಲ್ಲಿ ಅಮೈಲೇಸ್ ಬಗ್ಗೆ ಒಂದು ಪ್ಯಾರ ಇತ್ತು, ಜೊತೆಗೆ ಲ್ಯಾಬ್ ಮ್ಯಾನ್ಯುಲ್ಸ್ ಪಕ್ಕ ಇತ್ತು. ಸೊ ಲ್ಯಾಬ್ ಮ್ಯಾನ್ಯುಲ್ ಏನಿತ್ತು, ಕಾರ್ಬೋಹೈಡ್ರೇಟ್ ಗೆ ಟೆಸ್ಟ್ ಅಂತ ಇತ್ತು. ಈ ಕಾರ್ಬೋಹೈಡ್ರೇಟ್ ಮೇಲೆ ಟೆಸ್ಟ್ ಇತ್ತು, ಎನ್ಝೈಮ್ ಇಸ್ ಆಕ್ಷನ್ ಕಾರ್ಬೋಹೈಡ್ರೇಟ್ ಇತ್ತು. ಸೊ ನಾನೇನು ಹೌದು, ಸೊ ನಾನೇನ್ ಮಾಡಿದ ಅಂದ್ರೆ ಸ್ವಸ್ತಿಕೆ ಹೇಳಿದೆ, ಸೊ ಲೆಟ್ಸ್ ಟ್ರೈ ಕಂಬೈನ್ ಮಾಡಿ ನೋಡುವ ಏನಾಗುತ್ತೆ, ಜಸ್ಟ್ ನೋಡೋಣ ಅಂತ, ರಿಸಲ್ಟ್ ನೋಡೋಣ ಅಂತ. ಸೊ ಆ ಟೈಮಲ್ಲಿ ಬ್ರೇಕ್ ಥ್ರೂ ಆಗಿದ್ದು. ಸೊ ಆಗ ನಾವ್ ಏನ್ ಮಾಡಿದ್ವಿ, ಮನೆಯಲ್ಲಿ ಇದ್ದ ಚಪಾತಿ ಪೀಸಸ್ ನ ವಿ ವಾಂಟೆಡ್ ಟು ಬಿ ವೆರಿ ಸೈಂಟಿಫಿಕ್, ಸೊ 1 ಸೆಂಟಿಮೀಟರ್ ಕಟ್ ಮಾಡಿ ಕಟ್ ಮಾಡಿ, ಸೊ ಅಯೋಡಿನ್ 0.5 ml ಹಾಕಿ, ಸೊ ಆಗ
1: ರಿಯಾಕ್ಟ್ ಮಾಡುತ್ತದೆ,
0: ಕಲರ್ ಚೇಂಜ್ ಆಗುತ್ತೆ, ಅದು ಸ್ಟ್ಯಾಂಡರ್ಡ್ ಕಾರ್ಬೋಹೈಡ್ರೇಟ್ ಡಿಟೆಕ್ಷನ್. ಆಗ ನಾವ್ ಏನ್ ಮಾಡಿದ್ವಿ, ಮನೆಯಲ್ಲಿ ಇದ್ದ ಮೆಂಬರ್ಸ್ ಗೆ ಸಲೈವ ಕೊಡಿ, ಸಲೈವ ಕೊಡಿ ಅಂತ ಹೇಳಿದ್ವಿ, ಉಗ್ಳಿ ಉಗ್ಳಿ ಉಗ್ಳಿ ಅಂತ. ಹೌದು,
1: ಇಟ್ಸ್ ಅ ಫ್ಯಾಕ್ಟ್.
0: ಹೌದು, ಸೊ ಆಗ ಏನಾಯ್ತು, ಕನ್ವಿನ್ಸ್ ಮಾಡಿ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸನ್ಸ್ ಇದು ಸಲೈವ ರಿಯಾಕ್ಟ್ ಮಾಡಿದ್ವಿ. ಆಗ ಏನಾಗುತ್ತೆ, ಡಿಫ್ರೆಂಟ್ ಡಿಫ್ರೆಂಟ್ ಚೇಂಜ್ ಬಂತು, ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸನ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಚೇಂಜ್ ಬಂತು. ಸೊ ಆಗ ನಾವೇನ್ ಕನ್ಕ್ಲೂಷನ್ ಮಾಡಿದಂದ್ರೆ, ಪ್ರತಿ ಒಂದು ಪರ್ಸನ್ ಇದು ಸಲೈವ ಏನಿದೆ ಅವನ ಡಿಎನ್ಎ ಅಷ್ಟೇ ಯೂನಿಕ್ ಆಗಿರುತ್ತೆ ಅಂತ. ಸೊ ಅದು ಒಂದು ನಾವು ನಮ್ಮ ಸ್ಟಡಿ ರಿಸಲ್ಟ್ಸ್ ಅಲ್ಲಿ ಇದ್ದದ್ದು, ಸಲೈವ ಇಸ್ ಆಸ್ ಯೂನಿಕ್ ಆಸ್ ಡಿಎನ್ಎ ಫಾರ್ ಈಚ್ ಇಂಡಿವಿಜುವಲ್. ಮತ್ತೆ ಇನ್ನೊಂದು ನಾವು ಏನು ಸ್ಟಡಿಯಲ್ಲಿ ಒಂದು ಮೇಜರ್ ಬ್ರೇಕ್ ಥ್ರೂ ಮಾಡಿದ್ದಂದ್ರೆ, ಪ್ರೋಟೀನ್ ಮತ್ತು ಸಲೈವಕ್ಕೆ ಯಾವ ರಿಲೇಷನ್ಶಿಪ್ ಅನ್ನು ಪ್ರೂವ್ ಮಾಡಿರಲಿಲ್ಲ ಇದುವರೆಗೆ. ಸೊ ನಮ್ಮ ರಿಸರ್ಚ್ ಪೇಪರ್ ಆ ಒಂದು ರಿಲೇಷನ್ ಅನ್ನು ಪ್ರೂವ್ ಮಾಡ್ತು.
1: ಸೊ ಸಲೈವ ಇಸ್ ಕನ್ಸಿಡರ್ಡ್ ಆಸ್ ಎ product which is not useful.
0: Yes.
1: But for medical research, it is more than useful.
0: It is more than useful. So, ಈಗ ನಮ್ಮ ಕರೆಂಟ್ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ, ಸೇಮ್ ಟೆಕ್ನಾಲಜಿ ಅಂದ್ರೆ ಏನ್ ಪೇಪರ್ ಬೇಸ್ಡ್ ಟೆಕ್ನಾಲಜಿ ಅಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನು ಹೇಗೆ ಕಂಡುಹಿಡಿಬಹುದು ಅಂತ ಈಗ ಕರೆಂಟ್ ಡೆವಲಪ್ಮೆಂಟ್ಸ್ ಇರೋದು.
1: ಹೌದು, ನೀವು ಇದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಇನ್ನು ಪಿ ಯು ಸಿ ಓದ್ತಾ ಇದ್ದೀರಿ, ಈ ಡಾಕ್ಟರ್ಗಳು ಈ ಹುಡುಗರು ಏನ್ರಿ ಮಾಡ್ತಾರೆ ಅನ್ನೋ ಪ್ರಶ್ನೆ ಹಾಕ್ಲಿಲ್ವೇ?
0: ಆಕ್ಚುಲಿ ಯಾರಾದ್ರೂ ಫ್ರೆಶರ್ ಹೋಗಿ ಈ ತರ ಹೇಳಿದ್ರೆ ಫಾರ್ ಶೋರ್ ಹಾಕ್ತಾರೆ ಕ್ವೆಶನ್, ನೀವ್ ಏನ್ ಮಾಡಬಹುದು ಅಂತ.
1: ಏನೋ ಹೇಳ್ತೇವೆ ಅನ್ಬಿಟ್ರೆ ಕಷ್ಟ.
0: ಆದ್ರೆ ನಾನು ನನ್ನ ಸ್ಟ್ಯಾಂಡರ್ಡ್ ಸ್ಟಡೀಸ್ ಒಟ್ಟಿಗೆ, ನಾನು ಯೂಶಲಿ ಎಂ ಒ ಸಿ ಸಿ ಸ್ಟೂಡೆಂಟ್ ಅಂದ್ರೆ, ನಾನು ಯೂಶಲಿ ತುಂಬಾ ಆನ್ಲೈನ್ ಕೋರ್ಸಸ್ ಫ್ರಮ್ ಸ್ಟ್ಯಾನ್ಫರ್ಡ್ MIT. ಸೊ ನಾನು MIT ಇಂದ ಆಂಟರ್ಪ್ರಿನರ್ಶಿಪ್, ಮೈಕ್ರೋ ಮಾಸ್ಟರ್ಸ್ ಇನ್ ಆಂಟರ್ಪ್ರಿನರ್ಶಿಪ್, ಮೈಕ್ರೋ ಮಾಸ್ಟರ್ಸ್ ಇನ್ ಸೈಕಾಲಜಿ, ಕಾಂಪಿಟೇಷನಲ್ ಸೈನ್ಸಸ್. ಸೊ ಹೀಗೆ ಒಂದು ಬಿಹೈಂಡ್ ದ ಸೀನ್ಸ್ ನಾನು ತುಂಬಾ ಅಡ್ವಾನ್ಸ್ಡ್ ನಾಲೆಜ್ ಅನ್ನು ಸಹ ಗೇನ್ ಮಾಡ್ತಾ ಇದ್ದೆ. ಸೊ ಐ ಹ್ಯಾವ್ ಲೈಕ್ 315 ಕೋರ್ಸಸ್ ಎನ್ರೋಲ್ಡ್, ಅರೌಂಡ್ ಲೈಕ್ 112 ಸರ್ಟಿಫಿಕೇಷನ್ಸ್, ಅಂಡ್ ಐ ಆಮ್ ಆಲ್ಸೋ ಅ ಗೂಗಲ್ ಆರ್ಕಿಟೆಕ್ಟ್ ಫಾರ್ ಮೈಕ್ರೋ ಸರ್ವಿಸಸ್, ಅಮೆಝಾನ್ ವೆಬ್ ಸರ್ವಿಸಸ್. ಸೊ ಹೀಗೆ ಲೇಟೆಸ್ಟ್ ಟೆಕ್ನಾಲಜಿ, ಮೆಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಹೀಗೆ ಯು ನೋ ಐ ಆಮ್ ಪರ್ಸ್ಯೂಯಿಂಗ್ ಮೈ ಸ್ಟ್ಯಾಂಡರ್ಡ್ ಎಜುಕೇಷನ್ ಆಸ್ ಅ ಸ್ಟೂಡೆಂಟ್, ಬಟ್ ಬಿಹೈಂಡ್ ದ ಸೀನ್ಸ್ ಐ ಆಮ್ ಆಲ್ಸೋ ಪರ್ಸ್ಯೂಯಿಂಗ್ ಹೈಯರ್ ಲೆವೆಲ್ ಆಫ್ ನಾಲೆಜ್ ಅಂಡ್ ಎಜುಕೇಷನ್ ಥ್ರೂ ಆನ್ಲೈನ್ ಕೋರ್ಸಸ್.
1: ಓಕೆ, ನೀವು ಚೀನ್ಯಾದವರು, ಅಲ್ಲಿ ಏನ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಷ್ಟೇ. ಶ್ರೀರಂಗಪಟ್ಟಣದಲ್ಲಿ ನಾರ್ಮಲ್ ಇಂಟರ್ನೆಟ್ ಕನೆಕ್ಷನ್ ಒಂದು ಸಿಕ್ಕುತ್ತೆ, ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿ ಅಲ್ಲಿ ಇಲ್ಲ. ಮನೆಯಲ್ಲಿ ನೀವು ಕಂಪ್ಯೂಟರ್ ಹಾಕೊಳ್ಬಹುದು, ಬಟ್ ನೀವು ಓದ್ತಾ ಇರೋದು ಮಂಗಳೂರಲ್ಲಿ, ನಿಮ್ಮ ಹಾಸ್ಟೆಲ್ ನಲ್ಲಿ ಅಥವಾ ಮನೆಯಲ್ಲಿ ಒಂದು ಕಂಪ್ಯೂಟರ್ ಸಿಗುತ್ತೆ. ಇಷ್ಟೇ ಫೆಸಿಲಿಟಿಯನ್ನು ಬಳಸಿಕೊಂಡು ನೂರಾರು ಆನ್ಲೈನ್ ಕೋರ್ಸಸ್ ಗೆ ಎನ್ರೋಲ್ ಆಗಿ 115 ಹೆಚ್ಚು ಸರ್ಟಿಫಿಕೇಟ್ ತಗೊಂಡಿದ್ದೀರಿ ಅಂದ್ರೆ ಟೀಮ್ ಎಲ್ಲಿತ್ರಿ?
0: ಯೂಶಲಿ ಐ ಟುಕ್ ಸಮ್ ಫೋಕಸಸ್ ಆನ್ ಟೈಮ್ ಮ್ಯಾನೇಜ್ಮೆಂಟ್. ನಾವು ಒಂದು ಏನಾಗುತ್ತೆ ಅಂದ್ರೆ, ಯೂಶಲಿ ವೆನ್ ಐ ಆಮ್ ಇನ್ ಸ್ಕೂಲ್, ಟೀಚರ್ಸ್ ಇರ್ತಾರೆ, ಲೆಕ್ಚರ್ಸ್ ಇರ್ತಾರೆ, ವಿ ಹ್ಯಾವ್ ಅ ಪ್ರಿಸ್ಕ್ರೈಬ್ ಟೈಮ್ ಟೇಬಲ್, ವಿ ಫಾಲೋ ದಟ್. ಬಟ್ ನಾನ್ ಏನ್ ಡಿಸೈಡ್ ಮಾಡಿದಂದ್ರೆ, ನಾನು 12th ಸ್ಟ್ಯಾಂಡರ್ಡ್ ಅಲೋಶಿಯಸ್ಗೆ ಹೋದಾಗ ಐ ವಾಂಟ್ ಟು ಡೆವಲಪ್ ಮೈ ಓನ್ ಟೈಮ್ ಮ್ಯಾನೇಜಿಂಗ್, ಮೈಕ್ರೋ ಮ್ಯಾನೇಜಿಂಗ್ ಮೈ ಸೆಲ್ಫ್. ಸೊ ಇನಿಷಿಯಲಿ ತುಂಬಾ ಡಿಫಿಕಲ್ಟ್, ಯಾಕಂದ್ರೆ ನೋ ಒನ್ ಹ್ಯಾಸ್ ಎವರ್ ಟಾಟ್ ಮಿ ಹೌ ಟು ಪ್ರಯಾರಿಟೈಸ್ ಥಿಂಗ್ಸ್, ಯಾವ್ದು ಇಂಪಾರ್ಟೆಂಟ್ ಯಾವ್ದು ನಾಟ್ ಇಂಪಾರ್ಟೆಂಟ್. ಸೊ ಇನಿಷಿಯಲ್ ಫ್ಯೂ ಮಂತ್ಸ್ ಐ ಸ್ಪೆಂಡ್ ಟೈಮ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಹೌ ಟು ಮ್ಯಾನೇಜ್ ಟೈಮ್, ವಿಚ್ ಟು ಗಿವ್ ಪ್ರಯಾರಿಟಿ. ಸೊ ಇದರ ಮೇಲೆ ನನ್ನ ಇನ್ನೊಂದು ಏನ್ ಸೀಕ್ರೆಟ್ ಅಂದ್ರೆ, ಐ ಯೂಶಲಿ ಟ್ರೈ ಟು ವೇಕ್ ಅಪ್ ಅಟ್ 4 AM. ನೆಕ್ಸ್ಟ್ ಐ ಫಾಲೋ ಮೆಡಿಟೇಷನ್. ಮೆಡಿಟೇಷನ್ ಇಸ್ ಒನ್ ಟೂಲ್ ದಟ್ಸ್ ಆಲ್ವೇಸ್ ಹೆಲ್ಪ್ ಮೀ ಟು ಅನ್ಲಾಕ್ ಹೈಯರ್ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್, ಟು ಅಂಡರ್ಸ್ಟ್ಯಾಂಡ್. ಲೈಕ್ ನಾನು ಯೂಶಲಿ ಇಂಟ್ಯೂಷನ್ ನ ತುಂಬಾ ಜಾಸ್ತಿ ಯೂಸ್ ಮಾಡ್ತೇನೆ, ಯಾವಾಗಲೂ ಪ್ರಾಜೆಕ್ಟ್ ಚೂಸ್ ಮಾಡ್ಲಿಕ್ಕೆ ಅಥವಾ ಯಾವ ಪರ್ಸನ್ ಒಟ್ಟಿಗೆ ಟಾಕ್ ಮಾಡ್ಲಿಕ್ಕೆ ಐ ಯೂಶಲಿ ಟೇಕ್ ಪವರ್ ಆಫ್ ಇಂಟ್ಯೂಷನ್. ನಂತರ ಪ್ರತಿದಿನಕ್ಕೆ ಒಂದು ಬುಕ್ ಶೋರ್ ಓದ್ತೇನೆ, ಹೌಎವರ್ ಹಾರ್ಡ್ ಇಟ್ ಈಸ್. ಈವನ್ ರಾತ್ರಿ ಆ ಬುಕ್, ಸಮ್ ಟೈಮ್ಸ್ ಐ ಟೇಕ್ ಲೈಕ್ ಬಿಗ್ ಬಿಗ್ ಬುಕ್ಸ್ ಲೈಕ್ ಹೋಮೋ ಸೇಪಿಯನ್ಸ್ ಬೈ ಯುವರ್ ನೋ ಹಾರ್ಡಿ. ಸೊ ಆ ಬುಕ್ಸ್ ಒಂದ್ ದಿನಕ್ಕೆ ಮುಗಿಸೋಕೆ ಆಗಲ್ಲ, ಆಗ ರಾತ್ರಿ ಕುತ್ಕೊಂಡು ಕುತ್ಕೊಂಡು ಕುತ್ಕೊಂಡು ಅರೌಂಡ್ ಲೈಕ್ 12-1 ಐ ಫಿನಿಶ್. ಸೊ ಎವ್ರಿ ಡೇ ಒನ್ ಬುಕ್. ಸೊ ಈ ವರ್ಷ ಅರೌಂಡ್ 152 ಬುಕ್ಸ್ ಆಗಿದೆ 2018 ಟ್ರ್ಯಾಕ್ ಅಲ್ಲಿ, ಸ್ಟಿಲ್ ಅರೌಂಡ್ 200 ಬುಕ್ಸ್ ಬಾಕಿ ಇದೆ. ಸೊ ಗೋಲ್ ಇಸ್ 365 ಬುಕ್ಸ್ ಟು ರೀಡ್.
1: ಸೊ ಟೈಮ್ ಮ್ಯಾನೇಜ್ ಮಾಡ್ಕೋತಾ ಹೇಗೋ ಓದ್ಕೋತಾ ಬರ್ತಾ ಇದ್ದೀರಿ. ನಿಮ್ಮ ಮಾಮೂಲು ಪಿ ಯು ಸಿ ಟೆಕ್ಸ್ಟ್ ಸಿಲೆಬಸ್ ಕವರ್ ಮಾಡಲೇಬೇಕು, ನಿಮ್ಮ ಟೆಸ್ಟ್ ಗಳು ನಿಮ್ಮ ಕಾಲೇಜ್ ಅಲ್ಲಿ ಮಾಡೇ ಮಾಡ್ತಾರೆ, ಮ್ಯಾನ್ಯುಯಲ್ಸ್ ಇರುತ್ತೆ, ಲ್ಯಾಬ್ ಅವರ್ಸ್ ಇರುತ್ತೆ, ಸ್ಪೋರ್ಟ್ಸ್ ಕಲ್ಚರಲ್ ಆಕ್ಟಿವಿಟೀಸ್ ಇದ್ದೇ ಇರ್ತವೆ, ಕರೆಕ್ಟ್ ಸಿಸೇಕ್ ಹೋಗ್ಲೇಬೇಕು.
0: ಹೌದು, ಅದಕ್ಕೆ ನಾನು ಏನ್ ಮಾಡಿದ್ದೆ ಅಂದ್ರೆ, ಐ ಸ್ಟಾರ್ಟೆಡ್ ರೀಡಿಂಗ್ ಪಿ ಯು ಸಿ ಮೆಟೀರಿಯಲ್ ವೆನ್ ಐ ವಾಸ್ ಇನ್ 9th and 10th. ದಟ್ ವಾಸ್ ಒನ್ ಸೀಕ್ರೆಟ್ ಐ. ಸೊ ಈಗ ನಾನು ಮೋಸ್ಟ್ ಆಫ್ ದ ಟೈಮ್ ನನ್ನ ಪಿ ಯು ಟೆಕ್ಸ್ಟ್ ಬುಕ್ ಕಡಿಮೆ ಮುಟ್ತೇನೆ, ಯಾಕಂದ್ರೆ ಆಲ್ ದ ಲೈಕ್ ಟಾಪಿಕ್ಸ್ ಅಂಡ್ ಅದರ್ ಥಿಂಗ್ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲಸ್ ಡಿಫ್ರೆನ್ಸಿಯೇಷನ್ ಐ ವಾಸ್ ವೆಲ್ ವರ್ಸ್ಡ್ ಇನ್ ದೋಸ್ ಟಾಪಿಕ್ ಅಂಡ್ ಐ ವಾಸ್ ಇನ್ 9th ಅಂಡ್ 10th ಅಂಡ್ ದಟ್ ಇಸ್ ಒನ್ ಸೀಕ್ರೆಟ್ ದಟ್ಸ್ ಹೆಲ್ಪ್ ಮೀ ಟು ಫೋಕಸ್ ಆನ್ ದೀಸ್ ಏರಿಯಾಸ್ ರೈಟ್ ನೌ.
1: ಸೊ ಸಿಬಿಎಸ್ಇ ಸಿಲೆಬಸ್ ಇತ್ತು ನಿಮಗೆ?
0: ಇಲ್ಲ, ನಾ ಆಕ್ಚುಲಿ ಓದಿದ್ದು ಸ್ಟೇಟ್ ಲೆವೆಲ್, ಆದ್ರೆ ನಾನು ಆನ್ಲೈನ್ ಕೋರ್ಸಸ್ ಅಲ್ಲಿ ಯೂಶಲಿ ಸ್ಟಡಿಡ್ ಐ ಬಿ ಇಂಟರ್ನ್ಯಾಷನಲ್ ಬ್ಯಾಕ್ಲೋರೇಟ್ ಸಿಲೆಬಸ್ ಅನ್ನು ಓದಿದ್ದು.
1: ಹಾಗಾಗಿ ಇವೆಲ್ಲ ಈಸಿ ಆಗಿ.
0: ಹೌದು, ಅಂದ್ರೆ ನನ್ನ ಫ್ರೆಂಡ್ ಇದ್ದದು ಲೈಕ್ ಟು ಗೇನಿಂಗ್ ದಿಸ್ ಮಚ್ ಅಮೌಂಟ್ ಆಫ್ ನಾಲೆಜ್ ಇಸ್ ಇಂಟರ್ನೆಟ್. ಐ ಯೂಸ್ ದ ಪವರ್ ಆಫ್ ಇಂಟರ್ನೆಟ್ ವೆರಿ ವೆಲ್.
1: ಬಸ್ ಜನ ತಂದೆ ತಾಯಿಗಳು ಮತ್ತೆ ಈವನ್ ಅವರ ತಂದೆ ತಾಯಿಗಳು ಅಜ್ಜ ಅಜ್ಜಿ ಎಲ್ಲ ಸೇರಿ ಮಗು ಇಂಟರ್ನೆಟ್ ಅಲ್ಲಿ ಏನೋ ನೋಡ್ತಾ ಇದೆ, ಮೊಬೈಲ್ ಅಲ್ಲಿ ಏನೋ ಬ್ರೌಸ್ ಮಾಡ್ತಾ ಇದೆ ಅಂದ್ರೆ ಮೊದಲು ತೆಗೆಸಿ ಮನೆಯಲ್ಲಿ ಟಿವಿ ಕನೆಕ್ಷನ್ ಕಿತ್ತಾಕಿ ಸೆಕೆಂಡ್ ಪಿ ಯು ಸಿ ಓದ್ತಾ ಇದೆ.
0: ಹೌದು,
1: ದಿಸ್ ಈಸ್ ನಾನ್ ಸೆನ್ಸ್. ಯಾಕೆ ಅಂದ್ರೆ ಆ ಮಗು ಅದರಿಂದ ಬೇರೆ ಏನೇನೋ ಕಲಿತಾ ಇರುತ್ತೆ, ಹೊಸ ಹೊಸದನ್ನ ತಿಳ್ಕೊಳ್ತೈತೆ, ಅವರಿಗೆ ಆ ಒಂದು ಸ್ವಾತಂತ್ರ್ಯವನ್ನ ಡಿನೈ ಮಾಡ್ದಂಗಲ್ವಾ?
0: ಹೌದು ಸರ್, ಆಕ್ಚುಲಿ ಐ ವಾಸ್ ರೀಡಿಂಗ್ ಒನ್ ಬ್ಯೂಟಿಫುಲ್ ಪೇಪರ್ ಆನ್ ಸೈಕಾಲಜಿ. ಸೊ ಪೇರೆಂಟ್ಸ್ ಏನಾಗುತ್ತೆ, ವೆನ್ ಚಿಲ್ಡ್ರನ್ ಟ್ರೈ ಟು ವಾಚ್ ಟಿವಿ ಆರ್ ರೀಡ್ ಮ್ಯಾಗಝೀನ್, ಪೇರೆಂಟ್ಸ್ ಸ್ಟಾರ್ಟ್ ಯೆಲ್ಲಿಂಗ್ ಅಟ್ ದೆಮ್, ವೈ ಡಿಡ್ ಯು ವೇಕ್ ಅಪ್ ಸೋ ಲೇಟ್, ಸೆವೆನ್ ಎ.ಎಂ, ಯು ಶುಡ್ ಹ್ಯಾವ್ ಬೀನ್ ರೀಡಿಂಗ್. ಸೊ ವಾಟ್ ಪೇರೆಂಟ್ಸ್ ಆರ್ ಟ್ರೈಂಗ್ ಟು ಡೂ ಇಸ್ ಅಟ್ಯಾಕ್ ಆನ್ ದೇರ್ ಸಿಂಪ್ಟಮ್ಸ್. It does not produce a productive enough effect on the children. It's always negative.
1: Definitely.
0: So if you see in their psychological level, appa amma yavaglu baitare, because parents don't try to understand what they are interested in their core. They are only seeing the symptoms. Maybe he is interested to read a magazine because he wants to become a writer or a general. So aa ondu trait annu identify madidre, usually we can unlock huge potential in children.
1: Definitely, but the thing is, ello ond kade comparison shuru agutte. ಆ ಮಗು ಬೆಳಗ್ಗೆ 4-6 ಓದ್ತಾನೆ ಮತ್ತೆ ಸಾಯಂಕಾಲ ಓದ್ತಾನೆ, ದೇರ್ ಫೋರ್ ಹಿ ಮೇ ಬಿ ಡೂಯಿಂಗ್ ಬೆಟರ್. ಬಟ್ ಹಿಯರ್ ಇವನು 7 ಬರೀ ಇಂಟರ್ನೆಟ್ ನೋಡ್ತಾನೆ, ಏನೋ ಓದ್ತಾನೆ, ಹಾಗಾಗಿ ಇವೊಂದು ಓದು ಸಾಲಲ್ಲ ಅಂತ ಅವರ
0: ಒಂದು
1: ಆಂಗ್ಸೈಟಿ.
0: ಹೌದು,
1: ಅದು ಪೇರೆಂಟಲ್ ಆಂಗ್ಸೈಟಿ.
0: ಎಸ್.
1: ಹೌ ಟು ಬ್ಯಾಲೆನ್ಸ್
0: ಇಸ್ accept the fact that every individual is unique. Everyone is comes with own capabilities or own strength, and everyone has their own unique role. We cannot expect all the fingers to have the same length. So, you know, accepting that one fact that he is very different and he should not be following the same thing as the other children. Comparison, when we remove out comparison from the livelihood of that child, he becomes massive.
1: Definitely. Adare ಎಲ್ಲೋ ಒಂದ್ ಕಡೆ ಮನೆಯಲ್ಲಿರೋ ಮಕ್ಕಳಿಗೆ ಈ ಪ್ರೆಷರ್ ಇರುತ್ತೆ, ಹಾಸ್ಟೆಲ್ ಅಲ್ಲಿರೋ ಮಕ್ಕಳು ಸ್ವಲ್ಪ ಫ್ರೀ ಇರ್ತಾರೆ.
0: ಹೌದು ಸರ್, ಆಕ್ಚುಲಿ ನಾನು 11th ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ ನಾನಿದ್ದು ಪರಿವರ್ತನ ಸ್ಕೂಲ್ ಅಲ್ಲಿ. ಪರಿವರ್ತನ ಸ್ಕೂಲ್ ವಾಸ್ ಸೆಮಿ ರೆಸಿಡೆನ್ಶಿಯಲ್ ಅಂಡ್ ರೆಸಿಡೆನ್ಶಿಯಲ್. ಸೊ ಆಗ
1: ಪ್ರೆಷರ್ ವಿಲ್ ಬಿ ದೇರ್ ಟು ಕಾನ್ಸಂಟ್ರೇಟ್ ಆನ್ ಯುವರ್ ಬುಕ್ಸ್ ಆಲ್ಸೋ.
0: ಯೆಸ್,
1: ಓನ್ಲಿ ಬುಕ್ಸ್,
0: ಓನ್ಲಿ ಬುಕ್ಸ್. ಹಾಸ್ಟೆಲ್ ಅಲ್ಲಿ ಇರಬೇಕಾದ್ರೆ ಏನಾಗುತ್ತೆ ಅಂದ್ರೆ, ವಾರ್ಡನ್ಸ್ ವಿಲ್ ಫೋರ್ಸ್ ಯು ಟು ಕಾನ್ಸಂಟ್ರೇಟ್ ಆನ್ ಓನ್ಲಿ ಬುಕ್ಸ್, ಯು ಕೆನಾಟ್ ಗೋ ಔಟ್ ಆಫ್ ಯುವರ್ ಬುಕ್ಸ್. ಮನೇಲಿ ಇರಬೇಕಾದ್ರೆ ಇಟ್ ಡಿಪೆಂಡ್ಸ್ ಆನ್ ಪೇರೆಂಟ್ಸ್, ಬಿಕಾಸ್ ಐ ವಾಸ್ ಬ್ಲೆಸ್ ಟು ಹ್ಯಾವ್ ಪೇರೆಂಟ್ಸ್ ಲೈಕ್ ದಿಸ್ ಹೂ ಗೇವ್ ಮಿ ಫ್ರೀಡಮ್ ಟು ಡೂ ವಾಟ್ ಎವರ್ ಐ ವಾಂಟೆಡ್ ಟು ಪರ್ಸ್ಯೂ. ದೇ ನೆವರ್ ಆಸ್ಕ್ಡ್ ಯು ನೋ ಹೌ ದಿಸ್ ಇಸ್ ಗೋನಾ ಹೆಲ್ಪ್ ಯು ಔಟ್.
1: ಡೂ ಇಟ್, ವಿ ಆರ್ ವಿತ್ ಯು.
0: ಯೆಸ್, ದಟ್ ವಾಸ್ ದ ಸಪೋರ್ಟ್ ಐ ಹ್ಯಾಡ್, ಅಂಡ್ ಕುಡ್ ಬಿ ಫ್ರಮ್ ಫೈನಾನ್ಷಿಯಲಿ, ಎಮೋಷನಲಿ, ಆರ್ ಎನಿ ಕೈಂಡ್ ಆಫ್ ಸಪೋರ್ಟ್ ಐ ರಿಕ್ವೈರ್. ಇಟ್ ದಟ್ ಸಪೋರ್ಟ್ ವಾಸ್ ಆಲ್ವೇಸ್ ದೇರ್, ಅಂಡ್ ಐ ಯುಟಿಲೈಸ್ ದಟ್ ಸಪೋರ್ಟ್ ಟು ಗ್ರೋ.
1: ಇದಿಷ್ಟು ಆರಂಭದ ಹಂತ, ಈಗ ಬಂದಿದ್ದೀರಿ. ಈ ಪ್ರಾಜೆಕ್ಟ್ ಅನ್ನ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಹೆಂಗ್ ತಗೊಂಡು ಹೋಗ್ರಿ?
0: ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕಂದ್ರೆ, ದ ಒನ್ ಪ್ಲಾಟ್ಫಾರ್ಮ್ ದಟ್ ಹೆಲ್ಪ್ ಮೀ ಇಸ್ ದಿ ಐರಿಶ್ ನ್ಯಾಷನಲ್ ಫೇರ್. ಸೊ ಐರಿಶ್ ನ್ಯಾಷನಲ್ ಫೇರ್ ಇಸ್ ಇಂಡಿಯಾಸ್ ಒನ್ ಆಫ್ ದ ಮೋಸ್ಟ್ ಪ್ರೀಮಿಯಂ ಫೇರ್ಸ್, ಮತ್ತು ಮೋಸ್ಟ್ ಡಿಫಿಕಲ್ಟ್ ಅಂಡ್ ಮೋಸ್ಟ್ ಪ್ರೀಮಿಯಂ ಫೇರ್. ಸೊ ಅದು ಡಿಸೆಂಬರ್ ಅಲ್ಲಿ ಪ್ರತಿ ವರ್ಷ ನಡೀತದೆ. ಈ ವರ್ಷ ಸಹ December 2-4 ಆಗ್ತಾ ಇದೆ. ಸೊ ಲಾಸ್ಟ್ ಇಯರ್ ನಾನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಸೊ ಅಲ್ಲಿ ಸೊ ಇನ್ನಿ ದರ ರಿಗರಸ್ ಸ್ಕ್ರೀನಿಂಗ್ ಇರುತ್ತೆ. ಸೊ ನ್ಯಾಷನಲ್ ವೈಡ್ ಅಪ್ಲಿಕೇಶನ್ ಆನ್ಲೈನ್ ಥ್ರೂ ಫಸ್ಟ್ ಅಕ್ಸೆಪ್ಟ್ ಮಾಡ್ತಾರೆ, ಸೆಕೆಂಡ್ ರೌಂಡ್ ಇಂಟರ್ವ್ಯೂ, ಸ್ಕೈಪ್ ಇಂಟರ್ವ್ಯೂ. ನೆಕ್ಸ್ಟ್ ದೇ ಕಾಲ್ ಟಾಪ್ 80 ಪ್ರಾಜೆಕ್ಟ್ಸ್ ಥ್ರೂಔಟ್ ಇಂಡಿಯಾ ಟು ಕಮ್ ಡೌನ್ ಟು ಡೆಲ್ಲಿ. ಸೊ ಅಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಸೈಂಟಿಸ್ಟ್ ಆಫ್ ಇಂಡಿಯಾ ಫ್ರಮ್ ಐಐಟಿಸ್, ಐಸರ್ಸ್, ಐಎಸ್ಸಿ ಆರ್ ಕಾಲ್ ಡೌನ್ ಟು ಜಡ್ಜಸ್, ಅಂಡ್ ದೆನ್ ದೇ ಚೂಸ್ the top 20 out of top 80. So the top 20 is considered Team India ISF. So e Team India ISF, we are taken down to massive competition called the Intel ISF. So Intel ISF is a part of Intel and is also a joint venture of 21st Science. So Intel ISF is one of the dream for any student who wants to go to a science fair. There are 85 countries, 1,800 students across different nations, different culture.
1: All parts of the globe.
0: Yes, it is one of the place you, like, you know, any student should aim to. And the experience what we get, you know, when I was a part of ISF, ನಾನು ಡಿಫ್ರೆಂಟ್ ಪ್ರಾಜೆಕ್ಟ್ ನೋಡ್ತಾ ಇದ್ದೆ. ಸೊ ಐ ವಾಸ್ ಥಿಂಕಿಂಗ್, ಓ ಮೈ ಗಾಡ್, ಸ್ಟೂಡೆಂಟ್ಸ್ ಆರ್ ಟ್ರೈಂಗ್ ಟು ಫೈಂಡ್ ಸೊಲ್ಯೂಷನ್ಸ್ ಫಾರ್ ಅಲ್ಝೈಮರ್ಸ್, ಕ್ಯಾನ್ಸರ್, ಎನರ್ಜಿ ಸೊಲ್ಯೂಷನ್ಸ್. ಸೊ ಯು ನೋ ದಟ್ ಥಾಟ್ ಪ್ರೊವೋಕ್ಡ್ ಅನ್ಲಾಕ್ಸ್ ಅ ಡಿಫ್ರೆಂಟ್ ಲೆವೆಲ್ ಆಫ್ ಕಾನ್ಶಿಯಸ್ ಫಾರ್ ದ ವರ್ಲ್ಡ್.
1: ಇಸ್ ಗ್ರೋಯಿಂಗ್, ಡೆವಲಪಿಂಗ್ ಥ್ರೂ ದಿಸ್ ಯಂಗ್ ಜನರೇಷನ್.
0: ಯೆಸ್,
1: ಸೊ ಅವರ್ ಪೇರೆಂಟ್ಸ್ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್.
0: ಯೆಸ್,
1: ಓಕೆ. ಆಮೇಲೆ ಏನಾಯ್ತು?
0: ಇನಿಷಿಯಲಿ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇನ್ ಅಮೆರಿಕಾ. ವಿಸಿಟೆಡ್ ಹೋಲ್ ವೆಸ್ಟ್ ಯು ಎಸ್ ಎ. ಸೊ ಆಕ್ಚುಲ್ ಇಂಟೆಲ್ ಐಸೆಫ್ ಇಟ್ಸ್ ಫಾರ್ 1 week. ಸೊ ಐ ಹ್ಯಾಡ್ ಅ ಚಾನ್ಸ್ ಮೀಟ್ ನೋಬೆಲ್ ಲಾರೆಟ್ಸ್, ಗ್ರೇಟ್ ಆಂಟರ್ಪ್ರಿನರ್ಸ್ ದ ಯುನೈಟೆಡ್ ಸ್ಟೇಟ್ಸ್. ಸೊ ಅಲ್ಲಿ ನನಗೆ ಅರೌಂಡ್ 8 ಜಡ್ಜಸ್ ಇದ್ರು, ಸಮ್ವೇರ್ ಪ್ರೊಫೆಸರ್ಸ್ ಫ್ರಮ್ MIT ಬಾಸ್ಟನ್, ಸಮ್ವೇರ್ ಫ್ರಮ್ ಸ್ಟಾನ್ಫರ್ಡ್. ಸೊ ಯಾವಾಗ ಜಡ್ಜಿಂಗ್ ಆಯ್ತು, ಐ ಹ್ಯಾಡ್ ದಿಸ್ ಕ್ರೇಜಿ ಫೀಲಿಂಗ್ ದಟ್ ಮೈ ಪ್ರಾಜೆಕ್ಟ್ ಇಸ್ ಗನ್ ವಿನ್.
1: ಡೆಫಿನೆಟ್ಲಿ
0: ನಾನು ನನ್ನ ಸ್ವಸ್ತಿಗೆ ಹೇಳ್ತಾ ಇದ್ದೆ, ವಿ ಆರ್ ಗನ್ ವಿನ್, ವಿ ಆರ್ ಗನ್ ವಿನ್.
1: ಇಂಟ್ಯೂಷನ್ ಇತ್ತು.
0: ಇಂಟ್ಯೂಷನ್.

0: ಸೋಲಾರ್ ಸಿಸ್ಟಮ್ ಅಂಡ್ ಮಿಲ್ಕಿ ವೇ ಗ್ಯಾಲಕ್ಸಿ.
1: ಸೊ ನೀವೇ ಅಲ್ಲಿ ಈಗ ಹೆಸರು.
0: ಹೌದು,
1: ಬಹಳಷ್ಟು ಜನ ಆಮೇಲೆ ತಾರ ಆಗ್ತಾರೆ ಅಂತ ಹೇಳ್ತಾರೆ, ನಿಮ್ಮ ಈಗ ಪ್ಲಾನೆಟ್ ಗೆ ಹೆಸರಿದೆ, ನೀವು ಇನ್ನೂ ಏನೇನೋ ಕಂಡು ಹಿಡಿದ್ರೆ ನಿಮ್ಮ ಹೆಸರು ಅದಕ್ಕೆ ಉಡ್ತೆ.
0: ಹೌದು ಸರ್,
1: ನಮ್ಮ ದೇಶಕ್ಕೊಂದು ತಾರ ಆಗ್ತೀರಿ.
0: ಹೌದು, ಅಂದ್ರೆ ರೆಗ್ಯುಲೇಷನ್ಸ್ ಏನಂದ್ರೆ ಒಂದು ಪರ್ಸನ್ ಲೈಫ್ ಟೈಮ್ ಅಲ್ಲಿ ಹಿ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ಪ್ಲಾನೆಟ್ ಇನ್ ಹಿಸ್ ನೇಮ್. ಸೊ ಐ ಕುಡ್ ಹ್ಯಾವ್ ದಿಸ್.
1: ಮುಂದೆ ಯಾವ್ದು ಆಸ್ಟ್ರಾಯ್ಡ್ ಕಂಡು ಹಿಡಿದ್ರೆ ಅದಕ್ಕೆ ಹೆಸರು ಇಡಬಹುದು, ಮತ್ತೆ ಯಾವ್ದು ಕಾಮೆಟ್ ಬರ್ತದೆ ಅದಕ್ಕೆ ಹೆಸರು ಇಡಬಹುದು, ಬೇಕಾದಷ್ಟು ಆಯ್ತು. ಓಕೆ, ಇವೆಲ್ಲವೂ ತುಂಬಾ ಸಂತೋಷದ ಸಂಗತಿ. ಅಮೆರಿಕಕ್ಕೆಲ್ಲ ಹೋಗಿ ಬಂದಿದ್ದೀರಿ, ಖರ್ಚು ವೆಚ್ಚ ಎಲ್ಲ ನಿಮ್ಮ ಅಪ್ಪ ಅಮ್ಮನೆ ಭರಿಸ್ಬೇಕಾ ಅಥವಾ ಇನ್ಸ್ಟಿಟ್ಯೂಟ್ಸ್ ಕೊಡ್ತಾವ?
0: ಟ್ರಾವೆಲ್ ಮತ್ತೆ ಅಲ್ಲಿದು ಹಾಸ್ಟಿಂಗ್ ಫುಡ್ ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ನೋಡಿಕೊಳ್ತದೆ. ನೆಕ್ಸ್ಟ್ ರಿಸರ್ಚ್ ಪಾರ್ಟ್ ಮತ್ತೆ ಅಲ್ಲಿ ರಿಸರ್ಚ್ ಎಕ್ಸ್ಪೆನ್ಸಸ್, ರಿಸರ್ಚ್ ಟ್ರಾವೆಲ್, ಕಾಂಟ್ಯಾಕ್ಟಿಂಗ್ ಪೀಪಲ್, ದಟ್ ಇಸ್ ಬೋರ್ನ್ ಬೈ ಮೈ ಪೇರೆಂಟ್ಸ್. ಇದುವರೆಗೆ ಅಪ್ಪ ಅಮ್ಮನೇ ಫಂಡ್ ಮಾಡ್ತಾ ಇರೋದು. ಸೊ ಐ ಹ್ಯಾವ್ ನಾಟ್ ಟೇಕನ್ ಎನಿ ಹೆಲ್ಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆರ್ ಎನಿ ಆರ್ಗನೈಸೇಷನ್.
1: ನಿಮ್ಮ ಕಾಲೇಜ್ ಏನು ಮಾಡ್ಲಿಲ್ವೇ?
0: ಇಲ್ಲ,
1: ಬಟ್ ಕ್ರೆಡಿಟ್ ಮಾತ್ರ ಬಂದಾಗ ನಮ್ಮ ಕಾಲೇಜ್ ಹುಡುಗ ಅಂತ ಫೋಟೋ ಹೊಡ್ಸ್ಕೊಂತಾರೆ ಅಲ್ವಾ? ಫಂಡ್ ಮಾಡಿದ್ರು ಚೆನ್ನಾಗಿರ್ತಿತ್ತು.
0: ಹೌದು, ಫಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು.
1: ಆದ್ರೆ ಅನೇಕ ಬಾರಿ ನೀವು ಮಾಡ್ತಾ ಇದ್ದೀರಿ ಅನ್ನೋದು ಅವ್ರ ಗಮನಕ್ಕೂ ಬಂದಿರ್ಲಿಕ್ಕಿಲ್ಲ, ಅಥವಾ ನೀವು ಅವ್ರಿಗೆ ಹೇಳಿರ್ಲಿಕ್ಕೂ ಇಲ್ಲ. ಈ ಸಾಧ್ಯತೆಗಳು ಇರ್ತವೆ, ಇಲ್ಲಾಂದ್ರೆ ಅಲ್ಲಿನ ಪ್ರೊಫೆಸರ್ಸ್ ನಿಮ್ಗೆ ಬಿಟ್ಕೊಡ್ಬೇಕಲ್ಲ.
0: ಆಕ್ಚುಲಿ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ, ನನ್ನ ಕಾಲೇಜ್ ಅಲ್ಲಿ ಇನಿಷಿಯಲಿ, ಯಾಕಂದ್ರೆ ಐ ವಾಸ್ ಅ ಫ್ರೆಶರ್ ಅಟ್ ಸೇಂಟ್ ಅಲೋಶಿಯಸ್ ಕಾಲೇಜ್. ಸ್ಟಾರ್ಟಿಂಗ್ ಹೋದಾಗ ಐ ಟ್ರೈ ಟು ಎಕ್ಸ್ಪ್ಲೇನ್ ಐ ವಾಂಟ್ ಟು ಡೂ ರಿಸರ್ಚ್. ಬಂಕಿಂಗ್ ಮೈ ಕಾಲೇಜ್ ಅಂಡ್ ಗೋಯಿಂಗ್ ಟು ರಿಸರ್ಚ್ ಸೆಂಟರ್. ಸೊ ಆಗ ಏನಾಯ್ತು,
1: ಅದಕ್ಕೆ ಫಂಡಿಂಗ್ ಬರಲಿಲ್ಲ. ಯಾಕಂದ್ರೆ ಅನೇಕ ಬಾರಿ ಈವನ್ ಯೂನಿವರ್ಸಿಟೀಸ್ ಅಲ್ಲಿ ರಿಸರ್ಚ್ ಸೆಂಟರ್ಸ್ ಅಲ್ಲಿ ಒಂದು ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡ್ಬೇಕಂದ್ರೆ ಆ ಸ್ಟೂಡೆಂಟ್ ಆ ರಿಸರ್ಚ್ ಹೆಡ್ ಮತ್ತೆ ಅವರಿಗೆ ಹೆಲ್ಪ್ ಮಾಡಿದ ಇನ್ನಿಬ್ರು ಪ್ರೊಫೆಸರ್ಸ್ ಹೆಸರು ಹಾಕಿ ಪಬ್ಲಿಷ್ ಮಾಡ್ಬೇಕಂತೆ.
0: ಹೌದು,
1: ಐ ಡೋಂಟ್ ಥಿಂಕ್ ಇಟ್ ಇಸ್ ರಿಕ್ವೈರ್ಡ್. ವಿದ್ಯಾರ್ಥಿ ಮಾಡಿದಾನೆ, ಲೆಟ್ ಹಿಮ್ ಗೆಟ್ ಇಟ್ ಪಬ್ಲಿಷ್ಡ್ ಇನ್ ಹಿಸ್ ನೇಮ್.
0: ಯೆಸ್,
1: ನಾಳೆ ಬಹುಮಾನ ಅವನಿಗೆ ಬರುತ್ತೆ. ಇವ್ರದ್ದು ಏನ್ ಕಾಂಟ್ರಿಬ್ಯೂಷನ್, ಒಂದು ಸಿಗ್ನೇಚರ್ ಮಾಡಿದಾರಂತ ಕಾಂಟ್ರಿಬ್ಯೂಷನ್. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಇರ್ಲಿ, ನಾವು ಹೇಳ್ಕೊಟ್ಟಿದ್ದಕ್ಕೆ ಇವ್ರು ಮಾಡಿದ್ರು ಅಂತ ಅವ್ರು ಅನ್ಕೋತಾರೆ, ಅವ್ರನ್ನ ದಾಟ್ಕೊಂಡು ಹೋಗಿಯೇ ಬಿಟ್ಟಿರ್ತೀವಿ ಅಲ್ವಾ? ಓಕೆ, ಇಷ್ಟೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದಿದ್ದೀರಿ, ಆದ್ರೆ ಇನ್ನೂ ವಿದ್ಯಾರ್ಥಿ ಆ ಒಂದು ಖುಷಿ ನಗು ಏನೋ ಮಾಡಬೇಕು ಅನ್ನೋ ತುಡಿತ ಎಲ್ಲ ಇದೆ.
0: ಹೌದು,
1: ಎಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀರಿ?
0: ಸೊ ಲೈಕ್ ಒನ್ ವಿಷನ್, ಲೈಕ್ ಎವ್ರಿ ಡೇ ವೆನ್ ಐ ವೇಕ್ ಅಪ್ ಐ ಥಿಂಕ್ ಆಫ್ ದಿಸ್ ಒನ್ ಥಿಂಗ್. ಸೊ ಐಮ್ ಗನ್ ಲಿವ್ ಫಾರ್ ದ ನೆಕ್ಸ್ಟ್ 80 years ಆರ್ ಮ್ಯಾಕ್ಸ್ 70 years, ಅಂಡ್ ಇಫ್ ಐ ಡೋಂಟ್ ಲೀವ್ ಅ ಲೆಗಸಿ ಬಿಹೈಂಡ್, ನೋ ಒನ್ ಇಸ್ ಗನ್ ರಿಮೆಂಬರ್ ಮೀ.
1: ಡೆಫಿನೆಟ್ಲಿ,
0: ಇವನ್ ಯು ನೋ ಲೈಕ್ ನೆಕ್ಸ್ಟ್ ಜನರೇಷನ್ ವಾಸ್ ಗನ್ ಕಮ್ ಡೌನ್ ವಿಲ್ ನಾಟ್ ರಿಮೆಂಬರ್ ದೇರ್ ವಾಸ್ ಅ ಕಿಡ್ ಕಾಲ್ ಸುಹಿಲ್ ಆರ್ ಹಿ ಡಿಡ್ ಸಮಥಿಂಗ್. ಅಂಡ್ ಯು ನೋ ಇನ್ ದ ಎಂಡ್ ವೆನ್ ಐಲ್ ಬಿ ಡೈಯಿಂಗ್ ಐ ಜಸ್ಟ್ ಥಿಂಕ್, ಓಕೆ ವಾಟ್ ದ ಹೆಲ್ ಡಿಡ್ ಐ ಡೂ ಇನ್ ದಿಸ್ ಗ್ಲೋಬ್, ಐ ವಾಸ್ ಜಸ್ಟ್ ಅ ಲಯಬಿಲಿಟಿ ಟು ಆಲ್ ದ ರಿಸೋರ್ಸಸ್. ಐ ಜಸ್ಟ್ ಐ ವಾಸ್
1: ತುಂಬಾ ಹೈ ಥಿಂಕಿಂಗ್, ಈಗ ಕಮ್ ಡೌನ್ ಟು ದಿಸ್, ಈಗ ತಕ್ಷಣ ಪಿಯುಸಿ ಆದ್ಮೇಲೆ ಏನ್ ಮಾಡೋದು?
0: ಸೊ ಈಗ ಪಿಯುಸಿ ಆದ್ಮೇಲೆ ಐ ವಿಲ್ ಬಿ ಗೋಯಿಂಗ್ ಫಾರ್ ಅಂಡರ್ ಗ್ರಾಡ್ in MIT Boston or Stanford.
1: So offer madidara,
0: MIT has need-based scholarship, that means I'll be getting scholarship to attend undergrad.
1: ಕೊಡ್ತಾರ?
0: ಹೌದು ಸರ್, ಕೊಡ್ತಾರೆ.
1: Okay, which branch you are going to select?
0: I have an interest in brain plus computer science.
1: ಓಪನ್ ಸೋರ್ಸ್ ಮತ್ತೆ ಓಪನ್ ಎಲೆಕ್ಟಿವ್, ಯು ಕ್ಯಾನ್ ಎಲೆಕ್ಟ್ ಎನಿಥಿಂಗ್ ಆಫ್ ಯುವರ್ ಚಾಯ್ಸ್.
0: ಯೆಸ್,
1: ಈ ಕಡೆ ಕಂಪ್ಯೂಟರ್ಸ್ ತಗೋಬಹುದು, ಆ ಕಡೆ ಮೆಡಿಸಿನ್. ನಮ್ಮಲ್ಲಿ ಆದ್ರೆ 5 ವರ್ಷ MBBS ಮಾಡ್ಕೊಂಡು ಅದೇ ಥ್ರೂ ಹೋಗ್ಬೇಕಾಗುತ್ತೆ, ಅಲ್ಲಿ ಹಾಗಿಲ್ಲ. ನೀವು ಜಂಪ್ ಮಾಡ್ಕೊಳ್ತಾ ನಿಮ್ಮ ಅಡಿಷನಲ್ ಡಿಪ್ಲೊಮಾಗಳು, ಸರ್ಟಿಫಿಕೇಟ್ ಕೋರ್ಸ್ ಗಳು ಮಾಡ್ಕೊಳ್ತಾ ನಿಮ್ಮ ಡಿಗ್ರಿಗೆ ಸಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬಿಡಬಹುದು.
0: ವಿ ಕ್ಯಾನ್ ಟೇಕ್ ಮೆನಿ ಕ್ರೆಡಿಟ್ಸ್ ಫ್ರಮ್ ದ ಕೋರ್ಸ್.
1: ಲೆಟ್ಸ್ ಕಾಲ್ ಲಿಬರಲೈಸೇಷನ್.
0: ಯೆಸ್,
1: ಅಲ್ಲಿದೆ.
0: ಹೌದು ಸರ್,
1: ಸಪೋರ್ಟ್ ಮಾಡ್ತಾರ ಮನೆಯಲ್ಲಿ?
0: ಆಕ್ಚುಲಿ ಸ್ಟಾರ್ಟಿಂಗ್ ಇರ್ಲಿಲ್ಲ, ಬಟ್ ಐ ಪ್ಲಾಂಟೆಡ್ ದಿಸ್ ಐಡಿಯಾ ಫ್ರಮ್ ವೆನ್ ಐ ವಾಸ್ ಇನ್ ಕ್ಲಾಸ್ 8. ಸೊ ಇಟ್ಸ್ ಬಿನ್ ಲಾಂಗ್ ಟೈಮ್.
1: ಸೊ ನೌ ಇಟ್ ಹ್ಯಾಸ್ ಗ್ರೋನ್.
0: ಇಟ್ ಹ್ಯಾಸ್ ಗ್ರೋನ್.
1: ಒಂದು ತೆಂಗಿನ ಮರ ಹಾಕಲಿಕ್ಕೆ ಎಷ್ಟು ವರ್ಷ ಬೇಕು ಅಷ್ಟು ವರ್ಷ ತಗೊಂಡು ಈಗ ಫಲ ಕೊಡ್ತಾ ಇದೆ. ದೇ ಹ್ಯಾವ್ ಅಂಡರ್ಸ್ಟುಡ್ ಟು ಲೀವ್ ಯು ದೇರ್ ಫಾರ್ ನೆಕ್ಸ್ಟ್
0: 10 ಇಯರ್ಸ್. ಯೆಸ್,
1: 10 ಇಯರ್ಸ್ ತಗೊಳತ್ತೆ, ಯಾಕೆಂದ್ರೆ ಅಷ್ಟೆಲ್ಲ ರಿಸರ್ಚ್ ಅಲ್ಲಿ ನಿಮಗೆ ಲ್ಯಾಂಗ್ವೇಜ್ ಇಂದ ಹಿಡಿದು ರಿಸರ್ಚ್ ಮತ್ತೆ ವಾತಾವರಣ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ಅನ್ಸಿದ್ಯಾ?
0: ಹೌದು ಸರ್, ಯಾಕಂದ್ರೆ ಲಾಸ್ಟ್ 1.5 months ನ US ಅಲ್ಲಿ ಇದ್ದದ್ದು. ಸೊ ಫುಡ್, ಕ್ಲೈಮೇಟ್ ಅಂಡ್ ಎನ್ವೈರನ್ಮೆಂಟ್, ದ ಎನರ್ಜಿ, ಆಲ್ ವಾಸ್ ಪ್ರಿಟಿ ಸಪೋರ್ಟಿವ್. ಸೊ ಐ ಥಿಂಕ್ ಐ ಕ್ಯಾನ್ ಬಿ ಪ್ರಿಟಿ ಮಚ್, ಐ ಕ್ಯಾನ್ ಡೂ ಬೆಟರ್.
1: ಓಕೆ, ಅದು ಮಾಡ್ತೀವಿ. ಆದ್ರೆ ಇಲ್ಲಿ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಬೇಕಲ್ಲ, ದಟ್ ಈಸ್ ದ ಸರ್ಟಿಫಿಕೇಟ್ ವಿಚ್ ಟೇಕ್ಸ್ ಯು ಔಟ್ ಆಫ್ ದಿಸ್ ಕಂಟ್ರಿ.
0: ಯೆಸ್,
1: ಇಟ್ಸ್ ಅ ಬೇಸಿಕ್ ಒನ್.
0: ಯೆಸ್,
1: ಅದಕ್ಕೆ ಪಾಸ್ ಮಾಡ್ಲೇಬೇಕು. ಅಟ್ ಲೀಸ್ಟ್ ಒಂದು 50% ಅವ್ರು ಬರಬೇಕು, ಇಲ್ಲ ಅಂದ್ರೆ ಅವರು ಹೊರಗಡೆ ಕೊಡಬೇಕು. ನೀನ್ ಇಡ್ ನಾಟ್ ಟೇಕ್ 99% ಆರ್ 95%, ಅಟ್ ಲೀಸ್ಟ್ ಸೈಜಬಲ್ ಸ್ಕೋರ್.
0: ಅದು ನಾ ತೆಗಿದೇನೆ ಸರ್, ಐ ಆಮ್ ಏಮಿಂಗ್ ಫಾರ್ 96 to 98. Because I have well versed with the current syllabus, calculus and many.
1: So you don't have any
0: issues with, no.
1: Okay, so you will come out and go for your studies.
0: Yes,
1: there. ನೀವು ಈಗ ರಿಸರ್ಚ್ ಮಾಡ್ತಾ ಇರೋದು ಬಯಾಲಜಿ ಮೇಲೆ ಮತ್ತೆ ಹ್ಯೂಮನ್ ರಿಲೇಟೆಡ್ ಇಶ್ಯೂಸ್, ಕಂಪ್ಯೂಟರ್ಸ್ ಅನ್ನು ತಗೊಳ್ತಾ ಇದ್ದೀರಿ,

0: ಇನ್ನೂ ಹಾಗೆ ಮುಂದೆ ಮುಂದೆ ಹೋಗ್ತಾ ಹರಡ್ ಹೋದ್ರೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದ್ ಏರಿಯಾ ಅಂತ ಇಡಬಾರ್ದೆ.
1: ಆಕ್ಚುಲಿ ನನ್ನ ರಿಸರ್ಚ್ ಫಿಲಾಸಫಿ ಏನಿದೆ ಇಸ್ ಫ್ರಮ್ ಇಲಾನ್ ಮಸ್ಕ್. ಸೊ ಇಲಾನ್ ಮಸ್ಕ್ ಪ್ರೆಸೆಂಟೆಡ್ ದಿಸ್ ಥಿಯರಿ ಕಾಲ್ಡ್, ಸೊ ಏನಾಗುತ್ತೆ ಇಫ್ ಯು ವಾಂಟ್ ಟು ಗೇಟ್ ಸಮ್ ಬ್ರೇಕ್ ಥ್ರೂ, ಯು ಕೆನಾಟ್ ಡೂ ಇಟ್ ಇನ್ ಜಸ್ಟ್ ಬೀಂಗ್ ಕಾನ್ಸಂಟ್ರೇಟೆಡ್ ಟು ಒನ್. ಲೈಕ್ ಐ ಕೆನಾಟ್ ಕ್ರಿಯೇಟ್ ಬ್ರೇಕ್ ಥ್ರೂ ಜಸ್ಟ್ ಕೀಪಿಂಗ್ ಮೈ ಸೆಲ್ಫ್ ಫೋಕಸ್ ಇನ್ ಫಿಸಿಕ್ಸ್. ಬಟ್ ನಾ ಏನ್ ಮಾಡ್ಬೋದು ಅಂದ್ರೆ ಐ ಕ್ಯಾನ್ ಸ್ಟಡಿ ಬಯಾಲಜಿ ಅಂಡ್ ಫಿಸಿಕ್ಸ್. ಐ ಕ್ಯಾನ್ ಇಂಟಿಗ್ರೇಟ್ ದೀಸ್ ಟು ಥಿಂಗ್ಸ್ ವಿಚ್ ನೋ ಒನ್ ಹ್ಯಾಸ್ ಥಾಟ್ ಆಫ್. And
0: yes,
1: bring down
0: that
1: something.
0: is allowed in liberal education and
1: yes.
0: you will get an opportunity. But in India, it is not there.
1: In India, it's not there. Hmm. That is one...
0: That's why flying out.
1: Yes.
0: ತುಂಬಾನೇ ಇದೆ ಮಾಡಲಿಕ್ಕೆ, ಕೆಲಸ ಇದೆ. ಈ ಕ್ಷಣಕ್ಕೆ ಪುಣೆನಲ್ಲಿ ಏನೋ ಒಂದು ನಿಮ್ಮ ರಿಸರ್ಚ್ ಎಲ್ಲ ಮುಂದುವರಿಸೋರು ಇದ್ದೀರಿ, ಏನದು?
1: ಇವತ್ತು ರಿಸರ್ಚ್ ಆಕ್ಚುಲಿ 3 ರಿಸರ್ಚ್ ನಡೀತಾ ಇದೆ. ಒಂದು ಕಂಪ್ಯೂಟರ್ ಸೈನ್ಸ್ ಅಲ್ಲಿ, ಒಂದು ಪಿ ಎಂ ಸೇಮ್ ಟೆಕ್ನಾಲಜಿ ಎಕ್ಸ್ಟೆಂಡೆಡ್ ಟು ಹಾರ್ಟ್ ಅಟ್ಯಾಕ್, ಅಂಡ್ ಥರ್ಡ್ ನಾ ಒಂದು ಇನಿಷಿಯೇಟಿವ್ ನ ತರ್ತಾ ಇದ್ದೇನೆ. ಸೊ ಈ ಇನಿಷಿಯೇಟಿವ್ ಹೆಸ್ STEM30 ಅಂತ. ಸೊ ನಾನು ಒಂದು ಲೈಕ್ 7 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ರಿಸರ್ಚ್ ಅಲ್ಲಿ ನಾ ಒನ್ ಕೋರ್ ಫ್ಯಾಕ್ಟರ್ ಅನ್ನು ಐಡೆಂಟಿಫೈ ಮಾಡಿದ್ದಂದ್ರೆ, ಸೊ ವೆನ್ ಐ ಗಿವ್ ಟಾಕ್ಸ್ ಟು ಸ್ಟೂಡೆಂಟ್ಸ್ ಆಫ್ ಮೈ ಸೇಮ್ ಪಿಯರ್ಸ್ ಅದರ್ ಸ್ಕೂಲ್ಸ್, ದ ಒನ್ ಕ್ವೆಶನ್ ಐ ಆಲ್ವೇಸ್ ಗೆಟ್ ಇಸ್ ದಟ್ ಹೌ ಡ್ಯೂ ಪಬ್ಲಿಷ್ ರಿಸರ್ಚ್, ವಾಟ್ ಇಸ್ ಅ ಪೇಪರ್, ವೇರ್ ಡ್ಯೂ ಪಬ್ಲಿಷ್, and how do you contact them, what is the model, what is the research. So I understood that there is no foundational STEM education provided from class 8 to 12, and this is only provided at MSc or research level. So I want to bring out an initiative, like I'm trying with other scientists, to come like an online kind of education which will give foundational education to students from class 8 to 12. You know, they can have a core foundation and they can start building upon that.
0: The STEM will help them
1: STEM
0: to grow.
1: Yes,
0: fine, congratulations Mahdi. ಇದು ಈ ಕ್ಷಣದ್ದು.
1: ಹೌದು ಸರ್,
0: ಫಾರ್ ರೀಚಿಂಗ್ ಆಗ್ಲೇ ಹೇಳಿದ್ರಿ ಏನೆಲ್ಲ ಐಡಿಯಾಸ್ ಇದೆ ಅಂತ, ಅಪ್ಪ ಅಮ್ಮನ ಒಪ್ಸಿದ್ದೀರಿ. ಇಂಡಿಯಾ ಮಿಸ್ ಮಾಡ್ಕೋತೀವಿ ಅಂತ ಅನ್ಸಲ್ವಾ?
1: ಇಂಡಿಯಾ ಮಿಸ್ ಮಾಡ್ಕೋತೀನಿ. ಆಕ್ಚುಲಿ ಮೈ ಮೋಸ್ಟ್ ಆಫ್ ಮೈ ಪ್ಲಾನ್ಸ್ ಟು ಇಂಪ್ರೂವ್ ಆರ್ ಇನ್ ಇಂಡಿಯಾ.
0: So you come back and do all the
1: things in India
0: and achievements in India.
1: Yes.
0: ಕಂಗ್ರಾಚುಲೇಷನ್ ಸುಹೇಲ್. ಇನ್ನೂ ತುಂಬಾ ಹೇಳೋದಿದೆ, ಆದರೆ ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಇದೆ. ಯುವ ಪ್ರತಿಭೆಯ ಜೊತೆಗೆ ಇನ್ನೊಮ್ಮೆ ಸಂದರ್ಶನ ಇಟ್ಕೊಳ್ಳೋಣ. ಮತ್ತೆ ಅವಾರ್ಡ್ ಬಂದ ನಂತರದಲ್ಲಿ ನಿಮ್ಮನ್ನ ನಾವು ಸಂಪರ್ಕ ಮಾಡ್ತೇವೆ, ಅಲ್ಲಿ ಇನ್ನೂ ಹೆಚ್ಚಿನ ಸಂಗತಿಗಳನ್ನು ಹಂಚಿಕೊಳ್ತೀರಂತೆ. ಇವತ್ತಿನ ಈ ಯುವ ಪ್ರತಿಭೆ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ತಿಳಿಸಿದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಬಗ್ಗೆ ನಿಮಗೆ ತುಂಬರುದೇ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಸರ್, ನಮಸ್ಕಾರ.
2: ಇದುವರೆಗೆ ಇಂದಿನ ಯುವ ಪ್ರತಿಭೆ ಯುವ ವಿಜ್ಞಾನಿ CS ಮೊಹಮ್ಮದ್ ಸುಹೇಲ್ ನೊಂದಿಗೆ ಮಾತುಕತೆ ಕೇಳಿದ್ರಲ್ಲ, ನಡೆಸಿಕೊಟ್ಟವರು ಬೇದ್ರೆ ಮಂಜುನಾಥ್. ಇದು ಇಂದಿನ ಯುವವಾಣಿ. ಈಗ ಗಾಂಧಿ ಸ್ಮೃತಿ.

ಘಟನೆ ಅಕ್ಷರ ಶಿಕ್ಷಣ. ಅಕ್ಷರ ಶಿಕ್ಷಣದ ವಿಷಯ ಇನ್ನೂ ಹೆಚ್ಚು ಕಷ್ಟವಾಗಿದ್ದಿತು. ಅದಕ್ಕೆ ಅವಶ್ಯಕಗಳ ಸಾಧನ ಸಾಮಗ್ರಿಗಳಾಗಲಿ ವಿಷಯ ಜ್ಞಾನವಾಗಲಿ ನನಗೆ ಇರಲಿಲ್ಲ. ಅದಕ್ಕೆ ಎಷ್ಟು ಸಮಯವನ್ನು ವಿನಿಯೋಗಿಸಲು ನನಗೆ ಇಷ್ಟವಿದ್ದಿತ್ತೋ ಅಷ್ಟು ಸಮಯವೂ ನನಗೆ ಇರಲಿಲ್ಲ. ನಾನು ಮಾಡುತ್ತಿದ್ದ ಶಾರೀರಿಕ ಶ್ರಮದಿಂದ ನನಗೆ ಸಂಜೆಯ ವೇಳೆಗೆ ಪೂರ್ಣವಾಗಿ ಆಯಾಸವಾಗಿ ಬಿಡುತ್ತಿದ್ದಿತು. ನನಗೆ ವಿಶ್ರಾಂತಿ ಅವಶ್ಯಕವಾಗಿದ್ದ ಸಮಯದಲ್ಲಿ ನಾನು ತರಗತಿಗಳನ್ನು ನಡೆಸುತ್ತಿದ್ದೆನು. ನನಗೆ ತರಗತಿಯಲ್ಲಿ ಲವಲವಿಕೆಯೂ ಉತ್ಸಾಹವೂ ಇರುವ ಬದಲು ಎಚ್ಚರವಾಗಿರುವುದೇ ಕಷ್ಟವಾಗಿದ್ದಿತು. ಬೆಳಗಿನ ವೇಳೆಯಲ್ಲಿ ವ್ಯವಸಾಯದ ಕೆಲಸ ಮತ್ತು ಮನೆಯ ಕೆಲಸಗಳ ಮಾಡಬೇಕಾಗಿದ್ದಿತು. ನಾವು ಶಾಲೆಯನ್ನು ಮಧ್ಯಾಹ್ನದ ಊಟವಾದ ಮೇಲೆ ನಡೆಸುತ್ತಿದ್ದೆವು. ಶಾಲೆಯನ್ನು ನಡೆಸಲು ಬೇರೆ ಯಾವ ಕಾಲವೂ ಸರಿಯಾಗಿರಲಿಲ್ಲ. ಅಕ್ಷರ ಶಿಕ್ಷಣಕ್ಕೆ ನಾವು ಹೆಚ್ಚೆಂದರೆ 3 ಗಂಟೆಗಳನ್ನು ವಿನಿಯೋಗಿಸುತ್ತಿದ್ದೆವು. ವಿದ್ಯಾರ್ಥಿಗಳಿಗೆ ಹಿಂದಿ, ತಮಿಳು, ಗುಜರಾತಿ ಮತ್ತು ಉರ್ದು ಭಾಷೆಗಳನ್ನು ಹೇಳಿಕೊಡುತ್ತಿದ್ದೆವು. ಬಾಲಕರಿಗೆಲ್ಲ ಅವರವರ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡುತ್ತಿದ್ದೆವು. ಎಲ್ಲರಿಗೂ ಇಂಗ್ಲಿಷನ್ನು ಕಲಿಸುತ್ತಿದ್ದೆವು. ಗುಜರಾತಿ ಮತ್ತು ಹಿಂದಿ ಬಾಲಕರಿಗೆ ಸ್ವಲ್ಪ ಸಂಸ್ಕೃತವನ್ನು ಕಲಿಸುವುದು ಎಲ್ಲ ವಿದ್ಯಾರ್ಥಿಗಳಿಗೂ ಚರಿತ್ರೆ, ಭೂಗೋಳ ಮತ್ತು ಗಣಿತಗಳಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಕೊಡುವುದು ಅವಶ್ಯಕವಾಗಿದ್ದಿತು. ತಮಿಳು ಮತ್ತು ಉರ್ದುವನ್ನು ಕಲಿಸುವ ಹೊಣೆಗಾರಿಕೆಯನ್ನು ನಾನು ವಹಿಸಿಕೊಂಡಿದ್ದೆನು. ನನಗೆ ಗೊತ್ತಿದ್ದ ಅಲ್ಪ ಸ್ವಲ್ಪ ತಮಿಳು ನಾನು ಸಮುದ್ರ ಪ್ರಯಾಣದಲ್ಲಿಯೂ ಸೆರೆಮನೆಯಲ್ಲಿಯೂ ಕಲಿತುದಾಗಿದ್ದಿತು. ಪೋಪ್ ಬರೆದಿರುವ ಉತ್ಕೃಷ್ಟವಾದ ತಮಿಳು ಕೈಪಿಡಿಗಿಂತ ಹೆಚ್ಚಾಗಿ ನಾನು ಏನನ್ನೂ ಓದಿರಲಿಲ್ಲ. ಉರ್ದುವಿನಲ್ಲಿ ನನಗೆ ತಿಳಿದಿದ್ದುದು ನಾನು ಸಮುದ್ರ ಪ್ರಯಾಣದಲ್ಲಿ ಕಲಿತಿದ್ದ ಉರ್ದು ಅಕ್ಷರಗಳು ಮಾತ್ರ. ನಾನು ಮುಸಲ್ಮಾನ ಮಿತ್ರರ ಸಂಪರ್ಕದಿಂದ ಕಲಿತ ಪರಿಚಿತವಾದ ಪರ್ಷಿಯನ್ ಮತ್ತು ಅರಾಬಿಕ್ ಪದಗಳಷ್ಟೇ ನನಗೆ ಆ ಭಾಷೆಯಲ್ಲಿ ತಿಳಿದಿದ್ದುದು. ಸಂಸ್ಕೃತ ನಾನು ಹೈಸ್ಕೂಲ್ನಲ್ಲಿ ಕಲಿತಿದ್ದಕ್ಕಿಂತ ನನಗೆ ಹೆಚ್ಚಾಗಿ ತಿಳಿದಿರಲಿಲ್ಲ. ನನ್ನ ಗುಜರಾತಿ ಜ್ಞಾನ ಸಹ ಹೈಸ್ಕೂಲ್ನಲ್ಲಿ ಕಲಿತಿದ್ದಕ್ಕಿಂತ ಹೆಚ್ಚಾಗಿರಲಿಲ್ಲ. ನಾನು ಕೆಲಸವನ್ನು ನಿರ್ವಹಿಸಬೇಕಾಗಿದ್ದು ಈ ಬಂಡವಾಳದ ಸಹಾಯದಿಂದ. ನನ್ನ ಸಹೋದ್ಯೋಗಿಗಳು ನನ್ನಷ್ಟೂ ಸಹ ತಿಳಿದವರಾಗಿರಲಿಲ್ಲ. ಆದರೆ ನಮ್ಮ ದೇಶದ ಭಾಷೆಗಳ ನನಗಿದ್ದ ಪ್ರೇಮ, ಉಪಾಧ್ಯಾಯನಾಗಿ ಕೆಲಸ ಮಾಡಬಲ್ಲೆನೆಂದು ನನ್ನ ಶಕ್ತಿಯಲ್ಲಿ ನನಗಿದ್ದ ಧೈರ್ಯ, ಜತೆಗೆ ವಿದ್ಯಾರ್ಥಿಗಳ ಅಜ್ಞಾನ, ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಔದಾರ್ಯ, ಇವೆಲ್ಲ ನನ್ನ ಕಾರ್ಯದಲ್ಲಿ ನನಗೆ ಸಹಾಯಕವಾದವು. ತಮಿಳು ಮಕ್ಕಳೆಲ್ಲ ದಕ್ಷಿಣ ಆಫ್ರಿಕಾದಲ್ಲಿಯೇ ಜನಿಸಿದ್ದವರಾಗಿದ್ದರಿಂದ ಅವರಿಗೆ ಗೊತ್ತಿದ್ದ ತಮಿಳು ಅತ್ಯಲ್ಲ. ತಮಿಳು ಲಿಪಿಯಂತೂ ಅವರಿಗೆ ತಿಳಿದೇ ಇರಲಿಲ್ಲ. ಆದುದರಿಂದ ನಾನು ಅವರಿಗೆ ಲಿಪಿಯನ್ನು, ವ್ಯಾಕರಣದ ಮೂಲ ಪಾಠಗಳನ್ನು ಹೇಳಿಕೊಡಬೇಕಾಗಿದ್ದಿತು. ಅದೇನು ಸುಲಭವಾಗಿಯೇ ಇದ್ದಿತು. ತಮಿಳು ಮಾತಾಡುವುದರಲ್ಲಿ ತಾವು ನನ್ನನ್ನು ಮೀರಿಸಬಲ್ಲವೆಂದು ನನ್ನ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಗೊತ್ತಿದ್ದಿತು. ಇಂಗ್ಲಿಷ್ ತಿಳಿಯದ ತಮಿಳರು ನನ್ನೊಂದಿಗೆ ಮಾತನಾಡಲು ಬಂದಾಗ ನನ್ನ ವಿದ್ಯಾರ್ಥಿಗಳೇ ನನ್ನ ದ್ವಿಭಾಷಿಗಳಾಗುತ್ತಿದ್ದರು. ನನ್ನ ಅಜ್ಞಾನವನ್ನು ನನ್ನ ಶಿಷ್ಯರಿಂದ ಮುಚ್ಚಿಡಲು ನಾನು ಯಾವಾಗಲೂ ಪ್ರಯತ್ನಿಸುತ್ತಿರಲಿಲ್ಲ. ಹೀಗೆ ನಾವು ಸಂಶಯದಿಂದಲೇ ಕೆಲಸವನ್ನ ಮಾಡುತ್ತಿದ್ದೆವು. ಎಲ್ಲ ವಿಷಯಗಳಲ್ಲಿಯೂ ನಾನು ಅವರಿಗೆ ನನ್ನ ನಿಜವಾದ ಬಣ್ಣವನ್ನು ಅದು ಇರುವಂತೆಯೇ ತೋರಿಸಿದೆನು. ಆದುದರಿಂದ ನನ್ನ ಭಾಷಾ ಅಜ್ಞಾನ ಅಪಾರವಾಗಿದ್ದರೂ ನನ್ನಲ್ಲಿ ಅವರ ಪ್ರೇಮ ಮತ್ತು ಗೌರವ ಕಡಿಮೆಯಾಗಲಿಲ್ಲ. ಮುಸಲ್ಮಾನ ವಿದ್ಯಾರ್ಥಿಗಳಿಗೆ ಉರ್ದುವನ್ನು ಕಲಿಸುವುದು ಇದಕ್ಕಿಂತ ಹೆಚ್ಚು ಸುಲಭವಾಗಿದ್ದಿತು. ಅವರಿಗೆ ಉರ್ದು ಲಿಪಿ ಗೊತ್ತಿದ್ದಿತು. ಅದನ್ನು ಓದುವುದರಲ್ಲಿ ಅವರಿಗೆ ಉತ್ಸಾಹವನ್ನು ಹುಟ್ಟಿಸುವುದು ಮತ್ತು ಅವರ ಬರವಣಿಗೆಯನ್ನು ಉತ್ತಮಗೊಳಿಸುವುದು, ಇಷ್ಟನ್ನು ಮಾತ್ರ ನಾನು ಮಾಡಬೇಕಾಗಿದ್ದಿತು. ಈ ಬಕರಲ್ಲಿ ಬಹುಭಾಗದವರಿಗೆ ಅಕ್ಷರಗಳು ಬರುತ್ತಿರಲಿಲ್ಲ. ಅವರು ಶಾಲೆಗಳಿಗೆ ಹೋದವರಾಗಿರಲಿಲ್ಲ. ನಾನು ಕೆಲಸ ಮಾಡುತ್ತಾ ಹೋದಂತೆ ನಾನು ಅವರಿಗೆ ಹೇಳಿಕೊಡಬೇಕಾದುದೇನೂ ಹೆಚ್ಚಿಗೆ ಇಲ್ಲ. ಅವರ ಸೋಮಿತನವನ್ನು ತೊಲಗಿಸುವುದು, ಅವರ ಓದು ಬರಹವನ್ನು ನೋಡಿಕೊಳ್ಳುವುದು, ಇದಿಷ್ಟೇ ನನ್ನ ಕೆಲಸವೆಂದು ನನಗೆ ಗೊತ್ತಾಯಿತು. ನನ್ನ ಇಷ್ಟರಿಂದಲೇ ತೃಪ್ತಿಯಾದುದರಿಂದ ಒಂದೇ ತರಗತಿಯಲ್ಲಿ ಬೇರೆ ಬೇರೆ ವಯಸ್ಸಿನ ವಿದ್ಯಾರ್ಥಿಗಳು ಬೇರೆ ಬೇರೆ ವಿಷಯಗಳನ್ನು ಕಲಿಯುತ್ತಿದ್ದರೂ ಎಲ್ಲರೊಂದಿಗೆ ಕೆಲಸ ನಡೆಸುವುದು ನನಗೆ ಸಾಧ್ಯವಾಯಿತು. ಪಠ್ಯ ಪುಸ್ತಕಗಳ ವಿಷಯ ನಾವು ಬಹಳ ಕೇಳುತ್ತೇವೆ. ನನಗೆ ಎಂದೂ ಅದರ ಅಭಾವ ತೋರಲೇ ಇಲ್ಲ. ನಮಗೆ ದೊರೆಯುತ್ತಿದ್ದ ಪಠ್ಯ ಪುಸ್ತಕಗಳನ್ನು ಸಹ ನಾನು ಹೆಚ್ಚಾಗಿ ಉಪಯೋಗಿಸಿದುದು ನನಗೆ ನೆನಪಿಲ್ಲ. ವಿದ್ಯಾರ್ಥಿಗೆ ನಿಜವಾದ ಪಠ್ಯ ಪುಸ್ತಕ ಅವನ ಉಪಾಧ್ಯಾಯರೇ ಎಂಬುದು ನನ್ನ ಎಂದಿನ ಅಭಿಪ್ರಾಯ. ನನ್ನ ಉಪಾಧ್ಯಾಯರು ಪುಸ್ತಕಗಳಿಲ್ಲದೆ ಸ್ವತಂತ್ರವಾಗಿ ಕಲಿಸಿದ ಅನೇಕ ವಿಷಯಗಳು ಇಂದು ನನಗೆ ಸ್ಪಷ್ಟವಾಗಿ ನೆನಪಿದೆ. ಮಕ್ಕಳು ಕಣ್ಣುಗಳಿಂದ ನೋಡಿ ಕಲಿಯುವುದಕ್ಕಿಂತ ಕಡಿಮೆ ಪರಿಶ್ರಮದಿಂದ ಕಿವಿಗಳಿಂದಲೇ ಹೆಚ್ಚು ವಿಷಯಗಳನ್ನು ಗ್ರಹಿಸುತ್ತೆ. ನಾನು ಯಾವ ಪುಸ್ತಕವನ್ನು ಹುಡುಗರ ಜೊತೆಯಲ್ಲಿ ಮೊದಲಿಂದಲೂ ಕೊನೆಯವರೆಗೆ ಓದಿದುದು ನನಗೆ ನೆನಪಿಲ್ಲ.
ಆದರೆ ನಾನು ಬೇರೆ ಬೇರೆ ಪುಸ್ತಕಗಳನ್ನು ಓದಿ ಅರಗಿಸಿಕೊಂಡಿದ್ದರ ಸಾರಾಂಶಗಳನ್ನೆಲ್ಲ ಅವರಿಗೆ ಹೇಳುತ್ತಿದ್ದೆನು. ಅದರ ನೆನಪು ಇಂದಿಗೂ ಅವರ ಮನಸ್ಸಿನಲ್ಲಿ ಇದೆ ಎಂದು ನಾನು ಹೇಳಬಲ್ಲೆನು. ಪುಸ್ತಕದಿಂದ ಕಲಿತುದನ್ನ ನೆನಪಿನಲ್ಲಿಟ್ಟುಕೊಳ್ಳು ಅವರಿಗೆ ಕಷ್ಟವಾಗುತ್ತಿದ್ದಿತು. ಆದರೆ ನಾನು ಬಾಯಲ್ಲಿ ಹೇಳಿಕೊಡುವುದನ್ನು ಅವರು ಸುಲಭವಾಗಿ ಮತ್ತೆ ಮತ್ತೆ ಹೇಳುತ್ತಿದ್ದರು. ಪುಸ್ತಕವನ್ನು ಓದುವುದು ಅವರಿಗೆ ಕಷ್ಟವಾದ ಕೆಲಸವಾಗಿದ್ದಿತು. ಆದರೆ ನಾನು ವಿಷಯಗಳನ್ನು ಆಕರ್ಷಣೀಯವಾಗಿ ಹೇಳುತ್ತಿದ್ದರೆ ಅದನ್ನು ಕೇಳುವುದೇ ಅವರಿಗೆ ಒಂದು ಆನಂದವಾಗುತ್ತಿದ್ದಿತು.

0: ಈಗ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಇಂದು ಮತ್ತು ಮುಂದೆ ಈ ಕುರಿತು ಮಾತನಾಡುತ್ತಾರೆ ಎಸ್ಜಿ ಶಿವಕುಮಾರ್.
1: ಹರಿದು ಹಂಚಿ ಹೋಗಿದ್ದ ಕನ್ನಡ ಭಾಷಿಕರ ಪ್ರಾಂತ್ಯಗಳೆಲ್ಲ ಒಟ್ಟಾಗಿ ಕನ್ನಡ ನಾಡಿನ ರಾಜ್ಯ ರಚನೆಯಾದ ದಿನ ನವರ್ 1. ಇದನ್ನು ಏಕೀಕರಣದ ದಿನವೆಂದು ಗುರುತಿಸುವುದುಂಟು. ನವೆಂಬರ್ ತಿಂಗಳು ಪೂರ್ತಿ ಕರ್ನಾಟಕದಾದ್ಯಂತ ಸಂಭ್ರಮದ ಆಚರಣೆ ನಡೆಯುತ್ತದೆ. ಉದ್ಯೋಗ ವ್ಯಾಪಾರಗೆಂದು ಕರ್ನಾಟಕದಾಚೆ ನೆಲೆಸಿರುವವರು ಕೂಡ ತಾವಿರುವೆಡೆಯಲ್ಲಿ ರಾಜ್ಯೋತ್ಸವದ ಕಂಪನ್ನು ಹರಡುತ್ತಾರೆ. ಕನ್ನಡಿಗರ ಅಭಿಮಾನ ಈ ತಿಂಗಳಲ್ಲಿ ಉಕ್ಕಿ ಹರಿಯುತ್ತದೆ. ವಿಜಯನಗರ ಸಾಮ್ರಾಜ್ಯ ಪತನದ ನಂತರ ಕನ್ನಡ ಪ್ರದೇಶಗಳು ಹರಿದು ಹಂಚಿ ಹೋಗಿದ್ದವು. ಹೀಗೆ ಹಂಚಿ ಹೋಗಿದ್ದ ಪ್ರದೇಶಗಳು ಆಂಧ್ರ, ಮಹಾರಾಷ್ಟ್ರ, ಮದ್ರಾಸು, ಹೈದರಾಬಾದು ಮತ್ತು ಕೇರಳ ಪ್ರಾಂತ್ಯಗಳಿಗೆ ಸೇರಿಹೋಗಿದ್ದವು. ಕರ್ನಾಟಕದ ಕೆಲವು ಪ್ರದೇಶಗಳು ಸುಮಾರು 200 ವರ್ಷಗಳ ಕಾಲ ಈ ಸ್ಥಿತಿಯಲ್ಲಿದ್ದುವು ಎಂಬುದು ಇಂದಿನವರೆಗೆ ಅಚ್ಚರಿಯಾಗಿ ಕಾಣಬಹುದು. ಕರ್ನಾಟಕದ ಏಕೀಕರಣದ ಚಳವಳಿಯ ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆಯಾಯಿತು. ಹರಿದು ಹಂಚಿ ಹೋಗಿದ್ದ ಪ್ರದೇಶಗಳೆಲ್ಲ ಒಂದಾಗಿ ಅಖಂಡ ಕರ್ನಾಟಕ ರೂಪುಗೊಂಡಿತು. ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಉತ್ಕೃಷ್ಟವಾದದ್ದು, ಶ್ರೀಮಂತವಾದದ್ದು. ವಿಪುಲವಾಗಿ ದೊರಕುವ ಸಾಹಿತ್ಯ ಕೃತಿಗಳು, ಐತಿಹಾಸಿಕ ದಾಖಲೆಗಳು ಈ ಅಂಶಗಳನ್ನು ದೃಢೀಕರಿಸುತ್ತವೆ. ಕನ್ನಡದ ಕೆಲವು ಪದಗಳು ವೇದಗಳಲ್ಲಿಯೂ, ಕ್ರಿಸ್ತಕ 2ನೇ ಶತಮಾನದ ಗ್ರೀಕ್ ನಾಟಕವೊಂದರಲ್ಲಿಯೂ ದೊರಕಿದೆ. ಬೇಲೂರು, ಹಳೆಬೀಡು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಮುಂತಾದ ಕಡೆಗಳಲ್ಲಿ ಶಿಲ್ಪಕಲೆ ಕಾವ್ಯವಾಗಿ ಮೈದಳೆದಿದೆ. ಪಂಪ, ರನ್ನ, ಜನ್ನರ ಕಾವ್ಯದ ಸೊಗಸು ಕಾಲವನ್ನು ಮೆಟ್ಟಿ ನಿಂತಿದೆ. ಇಂಥ ಅದ್ಭುತವಾದ ಭಾಷೆ ಮತ್ತು ಸಂಸ್ಕೃತಿಯ ಇಂದಿನ ಮತ್ತು ಮುಂದಿನ ದಿನಗಳ ಬಗೆಗೆ ಚಿಂತನೆಗಳು ಚಲನೆಗಳನ್ನು ಸೃಷ್ಟಿಸುತ್ತವೆ. ಜೊತೆ ಜೊತೆಗೆ ಕೆಲವು ಆಶಾದಾಯಕ ಬೆಳವಣಿಗೆಗಳು ಮಿನುಗುತ್ತವೆ. ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ನಾಡು ಒಂದಾಗುವುದಕ್ಕೆ ಹೋರಾಡಿದ ಮಣಿಯರನ್ನು ಸ್ಮರಿಸಿ ಅವರಿಗೆ ಗೌರವ ಸಲ್ಲಿಸುವುದರ ಜೊತೆಗೆ ನಾಡು ನುಡಿ ಸಂಸ್ಕೃತಿಯ ಬಗೆಗೆ ಚಿಂತನ ಮಂಥನಗಳು ನಡೆಯುತ್ತವೆ. ಪ್ರಸ್ತುತ ಕಾಲಘಟ್ಟದಲ್ಲಿ ವಿಜ್ಞಾನ ಅಗಾಧವಾಗಿ ಬೆಳೆದಿದೆ. ನಮ್ಮ ದೈನಂದಿನ ಬದುಕು ತಂತ್ರಜ್ಞಾನದ ಆವಿಷ್ಕಾರಗಳನ್ನು ಅವಲಂಬಿಸಿವೆ. ಇಂಗ್ಲಿಷ್ ಬಳಕೆ ಅತಿಯಾಗಿದೆ. ಕಾರ್ಪೊರೇಟ್ ವಲಯಗಳಲ್ಲಿ, ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರು ಕನ್ನಡದ ಬಗೆಗೆ ಕೀಳರಿಮೆ ಬೆಳೆಸಿಕೊಂಡಿದ್ದಾರೆ. ವಿದೇಶಗಳಲ್ಲಿ ಉದ್ಯೋಗ ಮಾಡುವ ಕನ್ನಡಿಗರು ತಮ್ಮ ಮಕ್ಕಳಿಗೆ ಕನ್ನಡ ಕಲಿಸಲು ಉತ್ಸುಕತೆ ತೋರಿಸುತ್ತಿಲ್ಲ. ಈ ಸ್ಥಿತ್ಯಂತರ ಕಾಲದಲ್ಲಿ ಭಾಷೆ ಮತ್ತು ಸಂಸ್ಕೃತಿಯ ಕುರಿತು ಚಿಂತಿಸುವಾಗ ಈ ಎಲ್ಲ ವಿಷಯಗಳು ಮುಖ್ಯವಾಗುತ್ತವೆ. ಬೆಳೆಯುತ್ತಿರುವ ತಂತ್ರಜ್ಞಾನದ ವೇಗಕ್ಕೆ ನಮ್ಮ ನುಡಿ ಸಂಸ್ಕೃತಿಗಳು ಕೊಚ್ಚಿ ಹೋಗುತ್ತವೇನೋ ಎಂಬ ಆತಂಕ ಕಾಡುತ್ತದೆ. ಈ ಆತಂಕಕ್ಕೆ ಸಾಕಷ್ಟು ಕಾರಣಗಳಿವೆ. ಹಾಗೆಯೇ ಕೆಲವು ಭರವಸೆಯ ಬೆಳವಣಿಗೆಗಳೂ ಇವೆ. ಇವುಗಳನ್ನು ಅವಲೋಕಿಸಿ ನೋಡೋಣ. ಪ್ರಾಚೀನ ಭಾರತದಲ್ಲಿ ಜ್ಞಾನ ಸಂಸ್ಕೃತದಲ್ಲೇ ಅಡಗಿತ್ತು. ಸಂಸ್ಕೃತ ಬಲ್ಲವರು, ಕಲಿಯಲು ಅರ್ಹತೆ ಇದ್ದ ಕೆಲವೇ ಜನರು ಮಾತ್ರ ಬುದ್ಧಿವಂತರು, ಪ್ರಾಜ್ಞರು ಎನಿಸಿಕೊಳ್ಳುತ್ತಿದ್ದರು. ಆ ಸಂದರ್ಭದಲ್ಲಿ ಕನ್ನಡ ನೇಪಥ್ಯ ಸರಿದಿತ್ತು. ಕ್ರಮೇಣ ಸಂಸ್ಕೃತದ ಪ್ರಾಬಲ್ಯ ಕಡಿಮೆಯಾಗಿ ವಚನಕಾರರು, ದಾಸರು ಕನ್ನಡ ಭಾಷೆಯನ್ನು ಬಳಸಿ ಬೆಳೆಸಿದ ಕಾರಣಕ್ಕಾಗಿ ಕನ್ನಡ ಮುಂಚೂಣಿಗೆ ಬಂತು. ಆದರೆ ಈಗ ಮತ್ತೆ ಕನ್ನಡ ಭಾಷೆಗೆ ಹಿನ್ನಡೆಯಾಗಿದೆ ತಂತ್ರಜ್ಞಾನದ ಪ್ರಭಾವದಿಂದ. ಜ್ಞಾನಾರ್ಜನೆಗೆ ಈಗಿರುವ ಮಾಧ್ಯಮ ಇಂಗ್ಲಿಷ್. ಎಲ್ಲಕ್ಕೂ ಅಂತರ್ಜಾಲದ ಮೊರೆ ಹೋಗುವುದು ಈಗಿನವರೆಗೆ ಸಾಮಾನ್ಯ. ಹಿರಿಯರ ಅನುಭವದ ಮಾತುಗಳಿಗೆ ಕಿವಿಗೊಡದೆ ಅಂತರ್ಜಾಲವನ್ನೇ ನಂಬುತ್ತಿದ್ದಾರೆ ಇಂದಿನ ಯುವಜನ. ಕನ್ನಡ ಕಲಿಯಲು ನಮ್ಮ ಮಕ್ಕಳು ಒದ್ದಾಡುತ್ತಾರೆ. ಬಹುತೇಕ ಮಕ್ಕಳು ಇಂಗ್ಲಿಷ್ ಮಾಧ್ಯಮದಲ್ಲೇ ಕಲಿಯುತ್ತಿರುವುದು ಕೂಡ ಭಾಷೆಯ ಹಿನ್ನಡೆಗೆ ಕಾರಣ. ಒಮ್ಮೆ ಈ ಮಕ್ಕಳು ವೃತ್ತಿಪರ ಕಾಲೇಜು ಹೊಕ್ಕರೆ ಅವರ ಕನ್ನಡ ಕಲಿಕೆ, ಬಳಕೆ ಎಲ್ಲವೂ ಸ್ಥಗಿತಗೊಳ್ಳುತ್ತವೆ. ಅವರ ಮಾತು ಅನ್ಯ ಭಾಷಿಕರ ಕನ್ನಡದಂತೆ ತೋರುತ್ತದೆ. ಒಮ್ಮೆ ಇಂಗ್ಲಿಷ್ ಭಾಷೆ ಅವಲಂಬನೆ ಶುರುವಾದರೆ ನಮಗರಿವಿಲ್ಲದೆಯೇ ನಮ್ಮ ನಡೆ ನುಡಿಗಳು ಬದಲಾಗುತ್ತವೆ. ಈ ಪರಿಸ್ಥಿತಿಗೆ ಕರ್ನಾಟಕಕ್ಕೆ ಬಂದು ಸೇರಿರುವ ಅತಿ ಹೆಚ್ಚಿನ ಸಂಖ್ಯೆಯ ವಲಸಿಗರೂ ಕಾರಣ. ಇವರು ಕನ್ನಡ ಕಲಿಯದೆ ಅನಿವಾರ್ಯವಾದಾಗಿ ಮಾತ್ರ ತಪ್ಪು ತಪ್ಪಾಗಿ ಕನ್ನಡ ಮಾತನಾಡುತ್ತಾರೆ. ಇದನ್ನು ಅಪರಾಧ ಎಂದು ಭಾವಿಸಬೇಕಾಗಿಲ್ಲವಾದರೂ ಅವರನ್ನು ತಿದ್ದುವ ಪ್ರಯತ್ನವನ್ನು ನಾವು ಮಾಡದಿರುವುದು, ಸರಿಯಾಗಿ ಭಾಷೆಯನ್ನು ಕಲಿಯಲು ಪ್ರೋತ್ಸಾಹ ನೀಡದಿರುವುದು ನಾವು ಮಾಡುತ್ತಿರುವ ಅಪರಾಧ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡುವ ಬಗೆಗೆ ಚಳುವಳಿಗಳಾದರೂ, ಆಯೋಗಗಳು ವರದಿ ನೀಡಿದ್ದರೂ, ಇತ್ತೀಚೆಗಿನ ಉಚ್ಚ ನ್ಯಾಯಾಲಯದ ತೀರ್ಪು ದೇಸಿ ಭಾಷೆಗಳಿಗೆ ಮಾರಕವಾಗಿದೆ. ಇದರ ಜೊತೆಗೆ ಕನ್ನಡಿಗರಿಗೆ ತಮ್ಮ ಭಾಷೆ ಬಗ್ಗೆ ಉತ್ಸಾಹವಿಲ್ಲ, ಅಭಿಮಾನವಿಲ್ಲ, ಬದ್ಧತೆಯೂ ಇಲ್ಲ ಎಂಬ ಮಾತುಗಳು ಕೇಳುತ್ತಿವೆ. ಖಾಸಗಿ ಶಾಲೆಗಳೆಲ್ಲ 100ಕ್ಕೆ 100ರಷ್ಟು ಇಂಗ್ಲಿಷ್ ಮಾಧ್ಯಮದವೆ. ಕನ್ನಡ ಮಾಧ್ಯಮಕ್ಕೆ ಅನುಮತಿ ಪಡೆದು ಇಂಗ್ಲಿಷ್ ಮಾಧ್ಯಮದ ಶಾಲೆ ನಡೆಸುತ್ತಾರೆ. ಕಾರಣ ಕೇಳಿದರೆ ಕನ್ನಡದಲ್ಲಿ ಕಲಿಯುವವರೇ ಬರುವುದೇ ಇಲ್ಲ ಎಂದು ಸಬೂಬು ಹೇಳುತ್ತಾರೆ. ಇನ್ನು ನಮ್ಮ ಮಕ್ಕಳು ಇಂಗ್ಲಿಷ್ ಮಾಧ್ಯಮ

0: ಕನ್ನಡದಲ್ಲೇ ಕಲಿಯಬೇಕೆಂದು ಎಲ್ಲ ತಂದೆ ತಾಯಿಯರು ಬಯಸುತ್ತಾರೆ. ಕನ್ನಡದ ಬಗೆಗೆ ಕೀಳರಿಮೆ ಇದೆ. ಸ್ಪರ್ಧಾತ್ಮಕ ಜಗಲಿ ಬದುಕಲು ಇಂಗ್ಲಿಷ್ ಭಾಷೆಯೇ ಸಮರ್ಥವಾದದ್ದು ಎಂಬ ಭಾವನೆ ಇದೆ. ಈ ಮನಸ್ಥಿತಿಯನ್ನು ಬದಲಾಯಿಸುವುದು ಸುಲಭವಲ್ಲ, ಅದಕ್ಕೊಂದು ದೊಡ್ಡ ಆಂದೋಲನವೇ ಆಗಬೇಕೇನೋ. ಅಭಿಮಾನವನ್ನು ಹೊರನಿಂದ ತುಂಬಲಾಗುವುದಿಲ್ಲ, ಅದು ಒಳಗಿನಿಂದಲೇ ಬೆಳೆಯಬೇಕು. ಈ ಎಲ್ಲದರ ನಡುವೆ ಕೆಲವು ಆಶಾದಾಯಕ ಬೆಳವಣಿಗೆಗಳು ಕಾಣಿಸುತ್ತಿವೆ. ಕನ್ನಡ ಭಾಷೆಗೆ ಇಂದು ಹಲವು ಹೊಸ ಆಯಾಮಗಳು ಸಿಕ್ಕಿವೆ. ತಂತ್ರಜ್ಞಾನ ಬೆಳೆದಂತೆ ಭಾಷೆಯ ಪ್ರಯೋಗಕ್ಕೆ ಬಹು ಮಾಧ್ಯಮಗಳು ದೊರಕಿವೆ. ಮೊದಲು ಮುದ್ರಣ, ಧ್ವನಿ ಪ್ರಸರಣ ಮಾತ್ರ ಸಾಧ್ಯವಾಗಿತ್ತು. ನಂತರದ ದಿನಗಳಲ್ಲಿ ಧ್ವನಿ ಸುರುಳಿ, ಸಿಡಿಗಳು ಇದ್ದವು. ಇಂದು ಕಂಪ್ಯೂಟರ್, ದೂರದರ್ಶನ, ಮೊಬೈಲ್ ಫೋನು ಮುಂತಾದ ಸಾಧನಗಳು ಭಾಷೆಯ ಬೆಳವಣಿಗೆಗೆ ಸಹಕಾರಿಯಾಗಿವೆ. ಆದರೆ ಇವುಗಳ ಬಳಕೆ ಸಮರ್ಪಕವಾಗಿ ಆಗುತ್ತಿಲ್ಲ. ಕಂಪ್ಯೂಟರ್, ಮೊಬೈಲು, ಬ್ಯಾಂಕುಗಳ ATM ಮೆಷಿನ್ಗಳು ಮುಂತಾದ ಕಡೆ ಕನ್ನಡ ಭಾಷೆ ಬಳಕೆಗೆ ಲಭ್ಯವಿದೆ. ಆದರೆ ಬಳಸುತ್ತಿರುವವರ ಸಂಖ್ಯೆ ತೀರಾ ಕಡಿಮೆ. ದೂರದರ್ಶನ ಮಾಧ್ಯಮದಲ್ಲಿ 20 ಹೆಚ್ಚು ಕನ್ನಡ ವಾಹಿನಿಗಳು ಕಾರ್ಯನಿರ್ವಹಿಸುತ್ತಿವೆ. ಸಂಗೀತ, ನೃತ್ಯ, ಸಂದರ್ಶನ, ಸಿನಿಮಾ, ಆಹಾರ, ವಿಹಾರ ಮುಂತಾದ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಈ ವಾಹಿನಿಗಳು ಪ್ರಸಾರ ಮಾಡುತ್ತಾ ಜನಪ್ರಿಯವಾಗಿವೆ. ಹೊಸ ತಂತ್ರಜ್ಞಾನ ಎನ್ನುತ್ತಲೇ ಅದನ್ನು ಬಳಸುವವರು ಹೆಚ್ಚಿಗೆ ಯುವಜನರೇ. ಖಾಸಗಿ ವಾಹಿನಿಗಳಲ್ಲಿ ಯುವ ಪೀಳಿಗೆ ಹೆಚ್ಚಾಗಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಆಡು ಭಾಷೆಯ ಬಳಕೆ ಸಮರ್ಪಕವಾಗಿದ್ದರೂ ಕ್ಯಾಪ್ಷನ್ನುಗಳಲ್ಲಿ ಕಾಗುಣಿತದ ದೋಷಗಳು ಎದ್ದು ಕಾಣುತ್ತವೆ. ವ್ಯಾಪಾರಿ ಜಾಹೀರಾತುಗಳಲ್ಲಿ ಕೆಲವೊಮ್ಮೆ ವಿಚಿತ್ರವೆನಿಸುವ ಭಾಷೆಯ ಬಳಕೆ ಕಾಣುತ್ತಿದ್ದೇವೆ. ಇದೇ ಪ್ರವೃತ್ತಿ ಮುಂದುವರೆದರೆ ಭಾಷೆಯ ಬಳಕೆ ಮತ್ತು ಬೆಳವಣಿಗೆ ಸರಿದಾರಿಯಲ್ಲಿ ಸಾಗದು. ಇದೇ ಮಾತು ಕನ್ನಡ ವೃತ್ತಪತ್ರಿಕೆಗಳು, ವಾರ ಮತ್ತು ಮಾಸಪತ್ರಿಕೆಗಳಿಗೂ ಅನ್ವಯಿಸುತ್ತವೆ. ದೂರದರ್ಶನ ಖಾಸಗಿಯವರಿಗೆ ಸಿಕ್ಕಂತೆಯೇ ರೇಡಿಯೋ ಕೇಂದ್ರಗಳ ಸ್ಥಾಪನೆ ಮತ್ತು ನಿರ್ವಹಣೆ ಕೂಡ ಖಾಸಗಿಯವರಿಗೆ ಸಿಕ್ಕಿದೆ. ಇಲ್ಲಿ ಬಳಸುವ ಭಾಷೆಯಲ್ಲಿ ವ್ಯಾಕರಣ ದೋಷಗಳು, ಅಪಭ್ರಂಶಗಳು ಎದ್ದು ಕಾಣಿಸುತ್ತಿವೆ. ಇವುಗಳಲ್ಲಿ ವ್ಯಾಪಾರಿ ಜಾಹೀರಾತುಗಳದ್ದೇ ಸಿಂಹಪಾಲು. ಯಾವುದೋ ಭಾಷೆಯಲ್ಲಿ ಸಿದ್ಧಪಡಿಸಿದ ಜಾಹೀರಾತನ್ನು ಕನ್ನಡಕ್ಕೆ ಅನುವಾದಿಸುವಾಗ ಭಾಷೆಯ ಪರಿಣತಿ ಇಲ್ಲದವರು ಇಂಥಗಳನ್ನು ಎಸಗುತ್ತಿದ್ದಾರೆ. ಇವುಗಳನ್ನೇ ಇಂದಿನ ಯುವಜನರು ಅನುಕರಿಸುವ ಅಪಾಯವಿದ್ದು ಇದು ಭಾಷೆಯ ಬೆಳವಣಿಗೆಗೆ ತೊಡಕಾಗಬಹುದು. ಸಾಹಿತ್ಯ ಕ್ಷೇತ್ರದಲ್ಲಿಯೂ ಆಶಾದಾಯಕ ಬೆಳವಣಿಗೆ ಕಾಣುತ್ತಿದೆ. ಹಿಂದೆಂದಿಗಿಂತಲೂ ಸಾಹಿತ್ಯ ಕೃಷಿ ಮಾಡುತ್ತಿರುವವರ ಸಂಖ್ಯೆ ಗಣನೀಯವಾಗಿದೆ. ಇವರ ರಚನೆಗಳ ಪ್ರಕಾಶನಕ್ಕೆ ಕನ್ನಡ ಪತ್ರಿಕೆಗಳ ಸಂಖ್ಯೆ ಏನೇನೂ ಸಾಲದು. ಅದಕ್ಕೊಂದು ಪರ್ಯಾಯ ಲಭ್ಯವಾಗಿದೆ. ಕನ್ನಡದಲ್ಲಿ 16 ಬ್ಲಾಗ್ ಮ್ಯಾಗಜಿನ್ಗಳು ಶುರುವಾಗಿವೆ. ಇದು ನಿಜಕ್ಕೂ ಶ್ಲಾಘನೀಯ ಪ್ರಯತ್ನ. ಇದರಿಂದ ಭಾಷೆಯ ಬೆಳವಣಿಗೆಗೆ ಹೊಸ ಆಯಾಮ ಸಿಕ್ಕಂತಾಗಿದೆ. ಸಾಹಿತ್ಯದ ಎತ್ತರ ಸಾಧನೆ ಎಂದರೆ ಜ್ಞಾನಪೀಠ ಪ್ರಶಸ್ತಿ. ಅತಿ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿ ದಕ್ಕಿರುವುದು ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಸಾಹಿತಿಗಳಿಗೆ. ಈ ನಾಡಿನ ಶಿಲ್ಪಕಲೆಗೆ ಮನಸೊಲದವರೇ ಇಲ್ಲ. ಕಾವ್ಯಕ್ಕೆ, ಭಾಷೆಗೆ ಹೊಸ ಕಸುವನ್ನಿತ್ತವರು 12ನೇ ಶತಮಾನದ ಶರಣರು. ಇವರು ರಚಿಸಿದ ವಚನ ಸಾಹಿತ್ಯ ವಿಶ್ವದಲ್ಲೇ ವಿಶಿಷ್ಟವಾದದ್ದು. ಇದು ಈ ನೆಲದಲ್ಲೇ ಮೊಳೆತು ಚಿಗುರೆಡು ಹೂವಾಗಿ ಅರಳಿ ಕಂಪನ್ನೆತ್ತಿದೆ. ದಾಸಶ್ರೇಷ್ಠರ ಸಾಹಿತ್ಯ ಆಧ್ಯಾತ್ಮ ಮತ್ತು ಸಂಗೀತವನ್ನು ಶ್ರೀಮಂತಗೊಳಿಸಿದೆ. ಗಂಗೂಬಾಯಿ ಹಾನಗಲ್, ಭೀಮಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮನ್ಸೂರು, ಪಂಚಾಕ್ಷರಿ ಗವಾಯಿ ಮುಂತಾದವರು ತಮ್ಮ ಹಾಡುಗಾರಿಕೆಯಿಂದ ಭಾರತದ ಭೂಪಟದಲ್ಲಿ ಕರ್ನಾಟಕ ಮಿನುಗುವಂತೆ ಮಾಡಿದ್ದಾರೆ. 60 ಮತ್ತು 70ರ ದಶಕಗಳಲ್ಲಿ ಕನ್ನಡ ಚಿತ್ರಗಳು ವಿಶ್ವದ ಗಮನದಲ್ಲಿದ್ದವು. ರಾಷ್ಟ್ರ ಪ್ರಶಸ್ತಿಗಳು ಕನ್ನಡ ಚಿತ್ರಗಳಿಗೆ ನಿರಂತರವಾಗಿ ದೊರಕುತ್ತಿದ್ದವು. ಆ ದಿನಗಳೀಗ ಬರಿಯ ನೆನಪಾಗಿ ಉಳಿಯುವಂತೆ ಮಾಡುತ್ತಿವೆ ಇಂದಿನ ಕನ್ನಡ ಚಿತ್ರಗಳು. ಸೂಕ್ಷ್ಮ ಸಂವೇದನೆಯ ಕಲಾತ್ಮಕ ಚಿತ್ರಗಳ ಕಾಲ ಮುಗಿದೇ ಹೋಯಿತೇನೋ ಎನ್ನುವ ಅನುಮಾನ ಇಂದಿನ ಚಿತ್ರಗಳನ್ನು ನೋಡುವಾಗ ಅನಿಸುತ್ತದೆ. ಲಾಂಗು ಮಚ್ಚು ಸಂಸ್ಕೃತಿಯ ಕ್ರೌರ್ಯವನ್ನು ವೈಭವೀಕಿಸುವ ಇಂದಿನ ಚಲನಚಿತ್ರ ತಯಾರಕರ ಪ್ರವೃತ್ತಿ ಮುಂದಿನ ದಿನಗಳ ಬಗೆಗೆ ಭರವಸೆ ಕಳೆದುಕೊಳ್ಳುವಂತೆ ಮಾಡುತ್ತಿದೆ. ತೀರ ಇತ್ತೀಚೆಗೆ ಕೆಲವು ಯುವಕರು ಹೊಸ ರೀತಿಯ ಚಿತ್ರಗಳನ್ನು ತಯಾರಿಸುತ್ತಿದ್ದೆ, ಜೊತೆಗೆ ವಿದೇಶಗಳಲ್ಲಿ ಮಾರುಕಟ್ಟೆಯನ್ನು ವಿಸ್ತರಿಸುತ್ತಿದ್ದಾರೆ. ಇದು ನಿಜಕ್ಕೂ ಭರವಸೆಯ ಪ್ರಯತ್ನ. ಇನ್ನು ನಮ್ಮ ಸಂಸ್ಕೃತಿಯ ಭಾಗವಾದ ಹಬ್ಬ ಹರಿದಿನಗಳು, ಊಟ ಉಪಚಾರಗಳು, ಆಹಾರ ವಿಹಾರಗಳು ಮತ್ತು ಉಡುಗೆ ತೊಡುಗೆಗಳನ್ನು ಗಮನಿಸಿದರೆ ನಮ್ಮ ಮೂಲ ಸಂಸ್ಕೃತಿಯ ಬೇರುಗಳು ಸಡಲವಾಗುತ್ತಿರುವುದನ್ನು ಕಾಣುತ್ತೇವೆ. ಇದಕ್ಕೆ ಮೂಲ ಕಾರಣ ವಲಸೆ ಬಂದು ನಿಂತಿರುವರು, ಇವರ ಜೊತೆಗೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ. ಈ ನಾಡಿನ ಮೂಲ ಉಡುಗೆ ತೊಡುಗೆಗಳು ಬದಲಾಗಿವೆ. ಈ ಬದಲಾವಣೆ ಬ್ರಿಟಿಷರ ಕಾಲದಲ್ಲಿಯೇ ಪ್ರಾರಂಭವಾಗಿ ಸ್ಥಾಯಿಯಾಗಿ ಉಳಿದಿದೆ. ಎಲ್ಲೋ ಕೆಲವೇ ಗ್ರಾಮೀಣ ಭಾಗಗಳಲ್ಲಿ ಹಳೆಯ ತಲೆಮಾರಿನವರಲ್ಲಿ ನಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ಕಾಣಬಹುದಾಗಿದೆ. ಇನ್ನು ಉಡುಗೆ ಸಂಪೂರ್ಣ ಬದಲಾಗುತ್ತಿದ್ದು ಉತ್ತರ ಭಾರತೀಯವಾಗುವತ್ತ ನಡೆದಿದೆ. ಮುಂದೊಮ್ಮೆ ಇವೇ ನಮ್ಮ ಸಾಂಪ್ರದಾಯಿಕ ಉಡುಪೇನೋ ಎನಿಸಿದರೆ ಆಶ್ಚರ್ಯವಿಲ್ಲ. ನಮ್ಮ ಮೂಲ ಸಂಸ್ಕೃತಿಯ ಹಬ್ಬಗಳ ಜೊತೆಗೆ ಹೊಸ ಹಬ್ಬಗಳು ಸೇರಿವೆ. ರಾಖಿ ಕಟ್ಟುವ ಹಬ್ಬ ಶುರುವಾಗಿದೆ. ನಮ್ಮ ಸಾಂಪ್ರದಾಯಿಕ ಕೋಲಾಟಕ್ಕೆ ಉತ್ತರದ ದಾಂಡಿಯ ಎಂಬ ಹೆಸರು ಬಂದಿದೆ. ಆಹಾರ ಪದ್ಧತಿ ಪೂರಾ ಉತ್ತರಮಯವಾಗುವತ್ತ ನಡೆದಿದೆ. ಉದಾಹರಣೆಗೆ ನಮ್ಮ ಮೊಸರು ವಡೆ ಈಗ ದಹಿ ವಡಾ ಆಗಿದೆ. ಇತ್ತೀಚೆಗೆ ನಾಡ ಸಂಸ್ಕೃತಿಗೆ ಎರವಾಗುವ ಹೊಸ ಪ್ರವೃತ್ತಿ ನಗರ ವಾಸಗಳಲ್ಲಿ ಶುರುವಾಗಿದೆ. ರಾಷ್ಟ್ರೀಯ ಆಚರಣೆಗಳು ಹಬ್ಬಗಳು ಒಮ್ಮೊಮ್ಮೆ ಒಟ್ಟಾಗಿ ಬರುವುದುಂಟು. ಆಗ ಮೂರ್ನಾಲ್ಕು ದಿನಗಳ ರಜೆ ಸಿಗುತ್ತದೆ. ಆಗ ನಗರವಾಸಿಗಳೆಲ್ಲ ಹಬ್ಬಗಳನ್ನು ಬಿಟ್ಟು ಪ್ರವಾಸ ಹೋಗುವ ಪ್ರವೃತ್ತಿ ಶುರುವಾಗಿದೆ. ಹಿಂದೆ ಮನೆಯನ್ನೆಲ್ಲ ತೊಳೆದು ಸಿಂಗರಿಸಿ ಆಚರಿಸಿದ್ದ ಹಬ್ಬಗಳ ದಿನ ಮನೆ ಬಾಗಿಲು ನೀರೂ ಕಾಣದಂಥ ಸ್ಥಿತಿ ಬಂದಿದೆ. ಹಬ್ಬಗಳು ಅರ್ಥ ಕಳೆದುಕೊಳ್ಳುತ್ತಿವೆ. ಪಾಶ್ಚಾತ್ಯ ಜೀವನ ಶೈಲಿ ನಮ್ಮನ್ನು ತನಕೆಯಲ್ಲಿ ತೆಗೆದುಕೊಳ್ಳುತ್ತಿದೆ. ವಿಪರ್ಯಾಸವೆಂದರೆ ವಿದೇಶಿಯರು ನಮ್ಮ ಸಂಸ್ಕೃತಿಯನ್ನು ಮೆಚ್ಚಿ ಅಳವಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದರೆ ನಾವು ಅವರ ಸಂಸ್ಕೃತಿಗೆ ಮಾರು ಹೋಗುತ್ತಿದ್ದೇವೆ. ಸಾಂಸ್ಕೃತಿಕ ಕೊಡುಕೊಳ್ಳುವಿಕೆ ಜನಾಂಗಗಳ ನಡುವೆ ಸಹಜ ಮತ್ತು ಅಪೇಕ್ಷಣೀಯ. ಆದರೆ ಅದು ಸ್ವಲ್ಪ ಮಟ್ಟಿಗಾದರೆ ಆರೋಗ್ಯಕರ. ಅದು ನೆಲದ ಸಂಸ್ಕೃತಿಯನ್ನೇ ಮೂಲೋತ್ಪಾಟನೆ ಮಾಡುವ ಹಂತಕ್ಕೆ ಹೋದರೆ ಸಹ್ಯವಾಗುವುದಿಲ್ಲ. ಎಲ್ಲೆ ಮೀರಿದ ಸಾಂಸ್ಕೃತಿಕ ಆಕ್ರಮಣ ವಿಚಾರವಂತರನ್ನು ಸ್ವಾಭಿಮಾನಗಳನ್ನು ಕೆರಳಿಸುತ್ತದೆ. ಈವರೆಗೆ ಹೇಳಿದ ಎಲ್ಲ ವಿಷಯಗಳು ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಮುಂದೆ ಹೇಗಿರಬಹುದು ಎಂಬುದಕ್ಕೆ ದಿಕ್ಸೂಚಿಯಾಗಿವೆ. ಆತಂಕ ಮತ್ತು ಭರವಸೆಗಳು ಒಟ್ಟೊಟ್ಟಾಗಿ ಕಾಣಿಸುತ್ತಿವೆ.
1: ಇದುವರೆಗೂ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಇಂದು ಮತ್ತು ಮುಂದೆ ಈ ಕುರಿತು ಮಾತನಾಡಿದವರು ಎಸ್ಜಿ ಶಿವಕುಮಾರ್. ಈಗ ಒಂದು ಕನ್ನಡ ಗೀತೆ ಕೇಳೋಣ. ವೃಂದಗಾನದಲ್ಲಿ ರಚನೆ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ.

ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆಗಳ ಕಾರ್ಯಕ್ರಮ ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಒಂದು ಗೀತೆ, ಉಸಿರು ಉಸಿರಲಿ ನಿನ್ನ ನಾಮ ಜಪಿಸಿದೇ ದೇವ. ರಚನೆ ಆರ್ ಎನ್ ಜೈಪಾಲ್.

ಆರ್.ಎನ್. ಜಯಗೋಪಾಲ್ ರಚಿತ ಗೀತೆಯನ್ನ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಎಸ್. ಜಾನಕಿ ಅವರು ಹಾಡಿದ ಒಂದು ಗೀತೆ, ಸಾಮಗಾನ ಕೋವಿದೆ ರಾಗರಣಿ ಶಾರದೆ, ರಚನೆ ಜಯಶ್ರೀ ಅರವಿಂದ್.

ಜಯಶ್ರೀ ಅರವಿಂದ ರಚಿತ ಗೀತೆಯನ್ನ ಎಸ್ ಜಾನಕಿ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಕೇಳಿ ಈಳೇಶ್ವರ ಕೇತಯ್ಯ ರಚಿತ ಒಂದು ಗೀತೆ, ಸತಿಸುತ. ಹಾಡಿದ್ದಾರೆ ಸೌಮಿನಿ ವೆಂಕಟೇಶ್.

ಸೌದಾಮಿನಿ ವೆಂಕಟೇಶ್ ಹಾಡಿದ ಗೀತೆಯನ್ನ ಕೇಳಿದ್ರಿ. ಇನ್ನು ಕೆಲವು ಭಾವಗೀತೆಗಳು, ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ರಚಿತ ಕೆಲವು ಭಾವಗೀತೆಗಳು. ಮೊದಲಿಗೆ ಸಿ ಅಶ್ವಥ್ ಹಾಡಿದ್ದಾರೆ,

ಸಂಗೀತ ರೂಪಿಣಿ ಶ್ರೀ ಚಾಮುಂಡೇಶ್ವರಿ. ಮುತ್ತಯ್ಯ ಭಾಗವತರವರ ಚಾಮುಂಡೇಶ್ವರಿ ಅಷ್ಟೋತ್ತರ ಶತಕೃತಿಗಳನ್ನು ಆಧರಿಸಿದ ಕಾರ್ಯಕ್ರಮ ಸರಣಿ. ನಿರ್ದೇಶನ ಬೆಳಕವಾಡಿ ಶ್ರೀ ರಂಗಸ್ವಾಮಿ ಅಯ್ಯಂಗಾರ್. ನಿರೂಪಣಾ ಸಾಹಿತ್ಯ

0: ಎಂಬ ಕಾಂಬೋಯ ಈ ಕೃತಿಯಲ್ಲಿ ರತ್ನದ ಕುಪ್ಪಸ ಅಥವಾ ವಸ್ತ್ರವನ್ನು, ಕರ್ಣಾಭರಣಗಳನ್ನು ಧರಿಸಿದ ದೇವಿಯು ಬೆಟ್ಟದ ತಪ್ಪಲಿನಲ್ಲಿ ಅಂದರೆ ಸಾನು ನಿವಾಸಿನಿಯಾಗಿ ವಾಸವಾಗಿದ್ದಾಳೆ. ಮೃದು ಭಾಷಿಣಿಯಾದ ಪರಮೇಶ್ವರಿಯು ಯತ್ನ ಕಾರ್ಯವ ಕೈಗೂಡಿಸಬೇಕಾಗಿದೆ. ಇದಕ್ಕಾಗಿ ಕೃತಿಕರ್ತರು ಇಲ್ಲಿ ಅರ್ಥಿಸಿದ್ದಾರೆ.
1: ಕಾಂಬೋಜಿಯು ಅತಿ ಪ್ರಾಚೀನವಾದ ರಾಗ. ಇದು 28ನೇ ಹರಿಕಾಂಬೋಜಿಯಲ್ಲಿ ಜನ್ಯವಾದ ಭಾಷಾಂಗ ರಾಗ. ಆದರೆ ಜನಕ ರಾಗದ ಅಧಿಕವಾಗಿ ಪ್ರಖ್ಯಾತಿ ಹೊಂದಿದ್ದ ರಾಗಗಳಲ್ಲಿ ಕಾಂಬೋಜಿ, ಮಧ್ಯಮಾವತಿ, ಮುಖಾರಿ ಮುಂತಾದವುಗಳನ್ನು ಹೆಸರಿಸಬಹುದು. ಪ್ರಾಚೀನವಾದ ತೇವಾರ ತಿರುವಾಚಕಗಳು ಈ ರಾಗ ಪ್ರಯೋಗಗೊಂಡಿದೆ. ಸಂಗೀತ ಮಕರಂದ, ಸಂಗೀತ ಸಮಯಸಾರ, ಸಂಗೀತ ರತ್ನಾಕರ, ಸ್ವರಮೇಳ ಕಲಾನಿಧಿ, ರಾಗ ವಿಭೋಧ, ಚತುರ್ದಂಡಿ ಪ್ರಕಾಶಿಕ, ಸಂಗೀತ ಸಾಮೃತಾದಿ ಗ್ರಂಥಗಳಲ್ಲೂ ಈ ರಾಗದ ಉಲ್ಲೇಖವಿದೆ. ಅಭ್ಯಾಸಗಾನ ವಿಭಾಗಕ್ಕೆ ಸೇರಿದ ಗೀತೆಯಿಂದ ಮೊದಲುಗೊಂಡು ಹಲವು ವಿಧದ ರಚನೆಗಳು ಲಭ್ಯವಿರುವ ಪ್ರಸಿದ್ಧ ರಾಗ ಕಾಂಬೋಜಿ. ಪ್ರಸ್ತುತ ರತ್ನಕಂಚುಕ ಕೃತಿಯಲ್ಲಿ ರತ್ನ, ಯತ್ನ, ಮಂದ, ಇಂದು ಎಂಬ ಪ್ರಾಸಾಲಂಕಾರ ಹಾಗೂ ಅಂದವಾದ ಚಿಟ್ಟೆಸ್ವರ ಇದೆ. ಇದರಲ್ಲಿ ರಾಗಭಾವವನ್ನು ಸ್ಪಷ್ಟಪಡಿಸುವ ಸುಂದರ ಸಂಚಾರಗಳೊಂದಿಗೆ ಮುಕ್ತಾಯ ಸ್ವರ ಜೋಡಣೆಯೊಂದು ಸಂಯೋಜಿತವಾಗಿದೆ. ಕೃತಿಯ ಶುದ್ಧ ಸಾಹಿತ್ಯ ರತ್ನ ಕಂಚುಕ ಧಾರಿಣಿ ಅಂಬ, ರತ್ನ ಸಾನು ನಿವಾಸಿನಿ ಅಂಬ, ರತ್ನ ತಾಟಂಕ ಭೂಷಿಣಿ ಯತ್ನ ಕಾರ್ಯವ ಕೈಗೂಡಿಸು ಅಂಬ, ಮಂದ ಗಮನೋಲ್ಲಾಸಿನಿ ದೇವೇಂದ್ರನುತೆ ಮೃದು ಭಾಷಿಣಿ, ಇಂದು ಶೇಖರ ಹರಿಕೇಶ ಸುಂದರಾಂಗ ವಿಹಾರಿಣಿ ಅಂಬ. ರತ್ನಂಚುಕ ಧಾರಿಣಿ ಕೃತಿಯು ಮಿಶ್ರ ಚಾಪುತಾಳದಲ್ಲಿ ನಿಬದ್ಧವಾಗಿದೆ.

ನಾಗಭೂಷಣನ ಪ್ರಿಯ ಸತಿಯಾದ ಪಾರ್ವತಿಯನ್ನು ನಾಗಭೂಷಣಿ ರಾಗದಲ್ಲೇ ಸ್ತುತಿರುವ ಅಪೂರ್ವವಾದ ಈ ಕೃತಿಯ ಆರಂಭ ಗಣೇಶ ಸ್ಕಂದ ಜನನಿ ಗಂಧರ್ವ ಗಾನ ವಿನೋದಿನಿ ಎಂದಾಗಿದೆ. ಗಣೇಶ ಮತ್ತು ಸ್ಕಂದರಿಗಿರುವ ವಿವಿಧ ಹೆಸರುಗಳನ್ನು ಬೇರೆ ಬೇರೆ ಕೃತಿಗಳಲ್ಲಿ ಕೃತಿಕರ್ತರು ಬಳಸಿದ್ದಾರೆ. ದೇವಿ ಲಲಿತಾಂಬಿಕೆಯು ಗಾನದಿಂದ ಸಂತೋಷಿಸುತ್ತಾಳೆಂಬುದು ಗಾನ ವಿನೋದಿನಿ ಪದದಿಂದ ವ್ಯಕ್ತಗೊಂಡಿದೆ. ಸಂಗೀತ ಕಲೆಯ ಮೂಲಕ ದೇವರನ್ನು ಆರಾಧಿಸುವುದರಿಂದ ಅದು ಉಪಾಯವೂ ಉಪೇಯವೂ ಹೌದು. ಕವಿಗೆ ಹುಲ್ಲಿನ ಜೊಂಡು ಗುರಿಯೂ ಸಾಧನವೂ ಆಗಿರುವಂತೆ ಪ್ರಸ್ತುತ ಕೃತಿಯಲ್ಲಿರುವಂತೆ ನಿರ್ಮಲಾತ್ಮಳಾದ

0: ಶರಣಾಗತ ವತ್ಸಲೆಯಾದ ಪರಮೇಶ್ವರಿ ಚರಣ ಧ್ಯಾನದಲ್ಲಿ ಸುಖಿಸದ ನರಜನ್ಮವೇಕೆ ಎಂಬುದು ಕೃತಿಕರ್ತರ ಪ್ರಶ್ನೆ. ಮಾನವ ಜೀವಿತ ಸಾರ್ಥಕ್ಯ ಹೊಂದುವುದು ದೇವಿ ಚರಣ ಧ್ಯಾನದಿಂದ ಎಂದು ಸ್ಮರಣ ಭಕ್ತಿಯ ಹಿರಿಮೆಯನ್ನು ಪರೋಕ್ಷವಾಗಿ ಕೃತಿಯಲ್ಲಿ ಒತ್ತಿ ನುಡಿಯಲಾಗಿದೆ. ನಾರದ ಭಕ್ತಿ ಸೂತ್ರವು ತದ್ಸ್ಮರಣೆ ಪರಮ ವ್ಯಾಕುಲತೇತಿ, ಎಂದರೆ ದೇವರಲ್ಲಿನ ವಿಸ್ಮರಣೆಯೇ ಪರಮ ವ್ಯಾಕುಲತೆ ಎನ್ನುತ್ತದೆ. ಪುರಂದರದಾಸರು ಹರಿ ಎಂದು ಮನಲ್ಲಿ ಮರೆದೊಮ್ಮೆ ನೆನೆದರೆ ದುರಿತ ಪರ್ವತಗಳ ಖಂಡಿಪುದು ವಜ್ರದಂತೆ, ಸ್ಮರಣೆಯೊಂದೇ ಸಾಲದೆ ಪರಮಪುರುಷನನ್ನು ನೆರೆ ನಮ್ಮಿದರಿಗೆ ದುರಿತ ಬಾಧೆಗಳ ಗುರುತು ತೋರುವುದೇ ಎಂದು ಮರೆತು ಸ್ಮರಿಸಿದರೂ ಅಥವಾ ಉದ್ದೇಶಪೂರ್ವಕವಾಗಿ ಸ್ಮರಿಸಿದರೂ ಉಂಟಾಗುವ ಫಲಗಳನ್ನು ತಿಳಿಸುತ್ತಾರೆ. ವರದ ಗೋಪಾಲ ವಿಠಲರು ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ ಎಂದು ಹಾಡಿದರೆ, ಸಂತ ತ್ಯಾಗರಾಜರು ಸ್ಮರಣೆ ಅಥವಾ ಧ್ಯಾನವನ್ನು ಗಂಗಾಸ್ನಾನಕ್ಕೆ ಹೋಲಿಸುತ್ತಾ ಧ್ಯಾನಮೇ ವರಮೈನ ಗಂಗಾ ಸ್ನಾನಮು ಎಂದು ಹಾಡುತ್ತಾರೆ. ಹೀಗೆ ಭಕ್ತರೆಲ್ಲರೂ ತಮ್ಮದೇ ಆದರಿಯಲ್ಲಿ ಭಾಷೆಯಲ್ಲಿ ಸ್ಮರಣ ಭಕ್ತಿಯ ಹಿರಿಮೆ ಗರಿಮೆಗಳನ್ನು ಅಭಿವ್ಯಕ್ತಿಗೊಳಿಸಿದ್ದಾರೆ.
1: ಪ್ರಸ್ತುತ ನಾಗಭೂಷಣಿ ರಾಗವು 29ನೇ ಮೇಳ ಧೀರ ಶಂಕರಾಭರಣದಲ್ಲಿ ಜನ್ಯ. ರಾಗದ ಆರೋಹಣ ಅವರೋಹಣಗಳು

ಷಾಡವ ಔಡವ ರಾಗ ನಾಗಭೂಷಣೆ. ಭಾಗವತರ ಈ ಕೃತಿಯೇ ರಾಗ ಲಕ್ಷಣಗಳನ್ನು ಅರಿಯಲು ಸೂತ್ರೂಪದಂತಿದೆ. ಕೃತಿಯಲ್ಲಿ ಪ್ರಾಸಗಳು ಚಿಟ್ಟೇಸ್ವರವೂ ಅಳವಟ್ಟಿದೆ. ನಮ್ಮ ಸಂಗೀತ ಪದ್ಧತಿಯಲ್ಲಿ ನಾಗ ಎಂದೇ ಪ್ರಾರಂಭವಾಗುವ ಹಲವು ರಾಗಗಳನ್ನು ಕಾಣಬಹುದು. ಉದಾಹರಣೆಗೆ ನಾಗಭೂಪಾಳ, ನಾಗಭೋಗಿ, ನಾಗಧ್ವನಿ, ನಾಗಗಾಂಧಾರಿ, ನಾಗಾನಂದಿನಿ, ನಾಗಸ್ವರಾವಳಿ ಮುಂತಾದವು. ಪ್ರಸ್ತುತ ಗಣೇಶ ಸ್ಕಂದ ಜನನಿ ಈ ಕೃತಿಯ ಶುದ್ಧ ಸಾಹಿತ್ಯ. ಗಣೇಶ ಸ್ಕಂದ ಜನನಿ ಗಂಧರ್ವ ಗಾನ ವಿನೋದಿನಿ, ಫಣೀಂದ್ರ ಮಣಿಭೂಷಣಿ ಪರಮೇಶ್ವರಿ ನಿರಂಜನಿ, ಶರಣಾಗತ ವತ್ಸಲೆ ನಿನ್ನ ಚರಣ ಧ್ಯಾನದಲ್ಲಿ ಸುಖಿಸದ ನರಜನ್ಮ ವದೇತಕೆ, ಸುರವರಾರ್ಚಿತೆ ಹರಿಕೇಶ ನಿರಲಿ. ಗಣೇಶ ಸ್ಕಂದ ಜನನಿ ಈ ಕೃತಿಯು ರೂಪಕತಾಳದಲ್ಲಿ ನಿಬದ್ಧವಾಗಿದೆ.

0: ಸಂಗೀತದಲ್ಲಿ ಕೆಲವು ಕೃತಿಗಳನ್ನು ಹಾಡುವುದಿರಲಿ, ಅದರ ಸಾಹಿತ್ಯವನ್ನಷ್ಟೇ ಓದಿದರೂ ವಿಶೇಷ ಸಂತೋಷ ಉಂಟಾಗುತ್ತದೆ. ಅಂತಹ ಕೃತಿಗಳಲ್ಲಿ ಒಂದಾದ ಚಪಾಕುಸುಮ ಭಾಸುರೆ ಸಲಹೌ ದೇವಿ ಕೃತಿಯು ಧನ್ಯಾಸಿ ರಾಗಕ್ಕೆ ಅಳವಟ್ಟಿದೆ. ದೀನ ಮಂದಾರೆ ಉದಾರೆ ಪರಮ ದಯಾರಸ ಪಾರಾವಾರೆ ಎಂಬೀ ಪದಗಳು ದೇವಿಯ ಸೌಲಭ್ಯವನ್ನು ಸೂಚಿಸುತ್ತವೆ. ಸೌಲಭ್ಯವೆಂಬುದು ಜಗಜ್ಜನನಿಯ ದಯೆಗೆ ಇನ್ನೊಂದು ಹೆಸರು. ಚಾಮುಂಡೇಶ್ವರಿ ಅಷ್ಟೋತ್ತ ಶತಕೃತಿಗಳ ಈ ಗುಚ್ಛದ ಅನೇಕ ರಚನೆಗಳಲ್ಲಿ ಕೃತಿಕರ್ತರು ಭಗವತಿಯ ದಯೆಯ ಹಿರಿಮೆಯನ್ನು ಕೊಂಡಾಡಿದ್ದಾರೆ.
1: ದೇವರ ಶಕ್ತಿ ಸ್ತ್ಯರ್ಹವಾದರೂ ಅದು ಭಕ್ತನ ಹೃದಯಕ್ಕೆ ಸಮೀಪವೆನಿಸುವುದು ದಯಾಪೂರ್ಣವಾದಾಗ ಮಾತ್ರ. ವಾಸ್ತವವಾಗಿ ದೇವರ ದಯೆ ನಿರ್ಹೇತುಕವಾದುದು. ದೇವರು ಯಾವ ಪ್ರತಿಫಲವನ್ನೂ ಅಪೇಕ್ಷಿಸದೆ ಜೀವಿಗಳೆಡೆಗೆ ದಯೆ ತೋರುತ್ತಾಳೆ. ಅಂತೆಯೇ ಆಕೆ ಪರಮ ದಯಾರಸ ಪಾರಾವಾರೆ ಉದರೆ ದೀನ ಮಂದಾರೆ ಎಂದಿಲ್ಲಿ ಸ್ತುತಿಸಲ್ಪಟ್ಟಿದ್ದಾಳೆ. ಎಲ್ಲ ಭಕ್ತರಿಗೂ ದೇವರ ಸೌಲಭ್ಯದಲ್ಲಿ ಹೆಚ್ಚು ತೃಪ್ತಿ. ಧನ್ಯಾಸಿರಾಗವು 8ನೇ ಮೇಳ ಹನುಮತೋಡಿಯಲ್ಲಿ ಜನ್ಯವಾದ ಔಡವ ಸಂಪೂರ್ಣ ಉಪಾಂಗರಾಗ. ಪ್ರಸಿದ್ಧವಾದ ರಾಗದ ಪ್ರಸ್ತುತ ಕೃತಿಯಲ್ಲಿ ದೇವಿ ಲಲಿತಾಂಬಿಕೆಯು ದಾಸವಾಳದ ಹೂವುಗಳಿಂದ ಅಂದರೆ ಜಪಾಕುಸುಮಗಳಿಂದ ಅಲಂಕೃತಳಾಗಿದ್ದಾಳೆ. ಆತ್ಮಾರಾಮಳಾದ ಪರಮೇಶ್ವರಿಯು ಸುಕುಮಾರಿಯಾಗಿದ್ದಾಳೆ. ಇಂಥ ತ್ರಿಪುರ ಸುಂದರಿಯಲ್ಲಿ ಕೃತಿಕರ್ತರ ಪ್ರಾರ್ಥನೆ ಸಲಹೌ ದೇವಿ ಕೃಪಾ ಕಟಾಕ್ಷವ ನೀಡು ಎಂಬುದೇ ಆಗಿದೆ. ಕೃತಿಯಲ್ಲಿ ಪ್ರಾಸ ಚಿಟ್ಟೇಸ್ವಾದಿ ಅಲಂಕಾರಗಳು ಅಳವಟ್ಟಿವೆ. ಕೃತಿಯ ಶುದ್ಧ ಸಾಹಿತ್ಯ: ಜಪಾ ಕುಸುಮ ಭಾಸುರೆ ಸಲಹೌ ದೇವಿ ದೀನ ಮಂದಾರೆ ಅಬ ಕೃಪಾ ಕಟಾಕ್ಷವ ನೀಡು ಉದಾರೆ ಅಪಾರ ಮಹಿಮೆ ಆತ್ಮಾರಾಮೆ ಪರಮ ದಯಾರಸ ಪಾರಾವಾರೆ ಪರಮೇಶ್ವರಿ ಫಣಿಪತಿ ಮಣಿಹಾರೆ ಶಿರೀಶ ಸುಮ ಸುಕುಮಾರ ಶರೀರೆ ಸುರ